0: ಸ್ನೇಹಿತರೆ, ಗಿಡಕ್ಕೆ ನೀರು ಹಾಕುವಂತೆ ಮನಸ್ಸಿಗೆ ಒಳ್ಳೆಯ ಆಲೋಚನೆಗಳನ್ನ ಹಾಕೋಣ. ಆಗಲೇ ಜೀವನ ಎಂಬ ಮರ ಸುಂದರ ಹಣ್ಣುಗಳನ್ನ ನೀಡುತ್ತದೆ ಎಂಬ ಮಾತು ಎಷ್ಟು ಸುಂದರವಾಗಿದೆ ಅಲ್ವಾ ಸ್ನೇಹಿತರೆ. ಹಾಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರಗಳನ್ನ ತಿಳಿದುಕೊಳ್ಳೋಣ.
1: ಜೂನ್ 17 ಬುಧವಾರ
0: ಪರಾಭವ ಸಂವತ್ಸರ ಗ್ರೀಷ್ಮ ಋತು. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ. ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ.
1: ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
0: ಈ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನವರೇ ಆದ ಶ್ರೀಮತಿ ಶಾರದಾ ಬಸವರಾಜ್ ಇವರು ಬಸವಣ್ಣನವರ ವಿಚಾರಧಾರೆಯನ್ನ ತಿಳಿಸಿಕೊಡಲಿದ್ದಾರೆ.
0: ಬೆಳಿಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ. ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
1: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ.
0: ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚೆಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಈ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ
1: ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ
0: ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ.
1: 9:30 ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸುಲೋಚನಾ ಅವರ ಭಕ್ತಿ ಗೀತೆಗಳು ಪ್ರಸಾರವಾಗಲಿದೆ.
0: ಬೆಳಿಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರುತ್ತಾನೆ ಇರುತ್ತದೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಷ್ಟು ಕಥೆಗಳನ್ನ ತಿಳಿಸುವ ಕಾರ್ಯಕ್ರಮ
1: ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ.
0: ಬೆಳಿಗ್ಗೆ 11:30 ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. ಮಧ್ಯಾಹ್ನ 12:00 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
1: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ.
0: ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
1: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ. ವಿಜಯ ಹೆಚ್ಎಸ್ ಇವರು ನಡೆಸಿಕೊಡುವ ಸುಲಭವಾಗಿ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
0: ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಗುಗಳನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ. ಇದನ್ನ ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡಲಿದ್ದಾರೆ.
0: ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ, ಇವೆಲ್ಲವನ್ನ ರೈತರಿಂದಲೇ ಮಾಹಿತಿಯನ್ನ ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45

0: ಇದಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳ ಸಂಶೋಧನೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶೇಖರ್ ಗೌಳೇರವರು. ರಾತ್ರಿ 7:57ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ.
1: ರಾತ್ರಿ 8:00ಗೆ
0: ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ
1: ಧನ್ಯವಾದಗಳು.
2: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹೊಸ ದಿನ, ಹೊಸ ಭರವಸೆ, ಹೊಸದೊಂದು ಆರಂಭ. ಸೂರ್ಯನ ಕಿರಣಗಳು ಜಗತ್ತನ್ನು ಎಬ್ಬಿಸ್ತಾ ಇರುವಾಗ ನಮ್ಮ ಮನಸ್ಸನ್ನು ನಾವು ಪಾಸಿಟಿವ್ ಆಗಿ ಎಬ್ಬಿಸಲೇಬೇಕು ಅಲ್ವಾ? ಸೊ ಇವತ್ತಿನ ದಿನ ನಿಮಗಾಗಿ ಒಂದು ಸಣ್ಣ ಆದ್ರೆ ತುಂಬಾನೇ ಮುಖ್ಯವಾದ ಕಿವಿ ಮಾತು ತಂದಿದ್ದೀನಿ, ಕೇಳಿ. ನೋಡಿ ಸ್ನೇಹಿತರೆ, ಓಡುವ ಪ್ರಯಾರಿಟಿ ದುನಿಯಾದಲ್ಲಿ ನಾವು ನಮ್ಮನ್ನೇ ಮರ್ತು ಬಿಟ್ಟಿರ್ತೀವಿ. ಅದಕ್ಕೆ ಇವತ್ತು ಬೆಳಗ್ಗೆ ಈ ಮಾತನ್ನ ನೆನ್ಪಿಟ್ಕೊಳ್ಳಿ. ದೇಹ ವಿಶ್ರಾಂತಿ ಕೇಳ್ತಾ ಇರುವಾಗ ಅದನ್ನ ಆಲಿಸಿ. ಕೆಲಸದ ನಡುವೆ ನಿಮ್ಮ ಶರೀರ ಸುಸ್ತಾಗಿದೆ ಅಂತ ಅನ್ಸಿದ್ರೆ ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಡಿ. ಅದು ಸ್ವಾರ್ಥ ಅಲ್ಲ ಸ್ನೇಹಿತರೆ, ಅನಿವಾರ್ಯ. ಹಾಗೆ ಮನಸ್ಸು ಶಾಂತಿಯನ್ನು ಹುಡುಕ್ತಾ ಇರುವಾಗ ಅದನ್ನ ಕಾಪಾಡ್ಕೊಳ್ಳಿ. ಬೆಳಗ್ಬೆಳಗ್ಗೆನೆ ತಲೆಗೆ ನೂರಾರು ಟೆನ್ಷನ್ ತಗೋಬೇಡಿ. ಮನಸ್ಸಿಗೆ ಸಿಗೋ ಆ ಪುಟ್ಟ ಶಾಂತಿಯ ಕ್ಷಣವನ್ನು ಯಾರೂ ಕೂಡ ಹಾಳು ಮಾಡದಂತೆ ಜೋಪಾನವಾಗಿ ಕಾಪಾಡ್ಕೊಳ್ಳಿ. ನಿಮಗೆ ನನಗಾಗಿ ಸ್ವಲ್ಪ ಸಮಯ ಬೇಕು ಅನಿಸಿದಾಗ ದಯವಿಟ್ಟು ನಿಮ್ಮನ್ನ ನೀವು ಮರಿಲೇಬೇಡಿ. ನಿಮಗೋಸ್ಕರ ಬದುಕುವುದನ್ನ ಮರಿಬೇಡಿ ಸ್ನೇಹಿತರೆ. ಯಾಕಂದ್ರೆ ಸ್ವಯಂ ಕಾಳಜಿ, ಸೆಲ್ಫ್ ಕೇರ್ ನಿಮ್ಮ ನಿಜವಾದ ಆತ್ಮ ಗೌರವ ಮತ್ತು ಆತ್ಮಾಭಿಮಾನ. ನೀವು ಚೆನ್ನಾಗಿದ್ರೆ ಮಾತ್ರ ನಿಮ್ಮ ಸುತ್ತಲಿರೋ ಪ್ರಪಂಚ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ? ಹಾಗಾದ್ರೆ ಇನ್ಯಾಕೆ ತಡ? ಇವತ್ತಿನ ದಿನ ನಿಮಗೋಸ್ಕರ ಸ್ವಲ್ಪ ಸಮಯ ಮೀಸಲಿಡಿ. ನಿಮ್ಮ ದೇಹ ಮತ್ತು ಮನಸ್ಸಿನ ಮಾತನ್ನ ಆಲಿಸಿ. ಹ್ಯಾಪಿ ಮಾರ್ನಿಂಗ್ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಈ ಸುಂದರವಾದ ಮುಂಜಾನೆಯ ಹೊಸ ಸೂರ್ಯನ ಕಿರಣಗಳ ಜೊತೆ ನಿಮ್ಮ ತಲೆಯಲ್ಲಿ ಒಂದು ಸಣ್ಣ ಯೋಚನೆ ಬಿಡೋಣ ಅಂತ ಬಂದಿದ್ದೀನಿ. ನಿಮಗೊಂದು ಸಣ್ಣ ಟಾಸ್ಕ್ ಕೊಡ್ತೀನಿ, ಇವಾಗ್ಲೇ ಯೋಚನೆ ಮಾಡಿ. ಸ್ನೇಹಿತರೆ, ನಿಮ್ಮ ಲೈಫ್ನಲ್ಲಿ ಏನಾದರೂ ಕಷ್ಟ ಬಂದ್ರೆ ಮಧ್ಯರಾತ್ರಿ ಫೋನ್ ಮಾಡಿ ನನಗೆ ಈ ತರ ತೊಂದರೆ ಆಗಿದೆ ಅಂತ ಧೈರ್ಯವಾಗಿ ಹೇಳ್ಕೊಳ್ಳೋಕೆ ನಿಮ್ ಹತ್ರ ಎಷ್ಟು ಜನ ಇದ್ದಾರೆ ಅಂತ ಒಂದ್ಸಲ ಯೋಚನೆ ಮಾಡಿ. 5 ಜನ, 10 ಜನ, ಇಡೀ ಲಿಸ್ಟೇ ರೆಡಿ ಮಾಡಿ. ಆದ್ರೆ ಆ ಲಿಸ್ಟ್ನಲ್ಲಿ ನೀವು ನಿಜವಾಗ್ಲೂ ಅತಿ ಹೆಚ್ಚು ಕಷ್ಟದಲ್ಲಿದ್ದಾಗ ಯಾವುದೇ ಮುಜುಗರ ಇಲ್ಲದೆ ನಿಮ್ಮ ಜೊತೆ ನಿಲ್ಲೋರು ಎಷ್ಟು ಜನ ಇದ್ದಾರೆ ಅಂತ ಫಿಲ್ಟರ್ ಮಾಡಿದ್ರೆ ಆ ಸಂಖ್ಯೆ ತುಂಬಾನೇ ಕಡಿಮೆ ಆಗ್ಬಿಡುತ್ತೆ ಅಲ್ವಾ? ಯಾಕೆ ಗೊತ್ತಾ? ಇವತ್ತಿನ ದಿನದಲ್ಲಿ ನಾವೆಲ್ಲ ಎಲ್ಲಿದ್ದೀವಿ ಗೊತ್ತಾ ಸ್ನೇಹಿತರೆ? ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಸಾವಿರಾರು ಜನ ಫ್ರೆಂಡ್ಸ್ ಇರಬಹುದು. ನಾವು ಹಾಕೋ ಒಂದೊಂದು ಫೋಟೋಗೆ 100+ ಲೈಕ್ಸ್, ಹಾರ್ಟ್ಸ್, ಇಮೋಜಿಗಳು, ಸೂಪರ್, ಲವ್ಲಿ ಅನ್ನೋ ಕಮೆಂಟ್ಗಳು ಬರಬಹುದು. ಕೆಲವರಂತೂ ನಮ್ಮ ಮೆಸೇಜ್ಗೆ ರಿಪ್ಲೈ ಮಾಡೋಕೆ ಕಾಯ್ತಾ ಇರಬಹುದು. ಆದ್ರೆ ಇದೆಲ್ಲ ಎಲ್ಲಿ? ಬರೀ ಆ 6 ಇಂಚಿನ ಮೊಬೈಲ್ ಸ್ಕ್ರೀನ್ ಒಳಗಡೆ ಮಾತ್ರ. ನಿಮಗೆ ಗೊತ್ತಿಲ್ಲದ ಹಾಗೆ ನಾವೆಲ್ಲ ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಅನ್ನು ಮಾಯಾ ಲೋಕಕ್ಕೆ ಸಿಕ್ಕಾಕೊಂಡಿದ್ದೀವಿ. ನಮ್ಮ ಇಡೀ ದಿನ ಬರೀ ಲೈಕ್ಸ್ ಮತ್ತು ಕಮೆಂಟ್ಸ್ಗಳನ್ನ ಎಣಿಸೋದ್ರಲ್ಲೇ ಕಳೆದು ಹೋಗ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ, ನಮಗೆ ನಿಜವಾಗ್ಲೂ ಒಂದು ಕಷ್ಟ ಅಂತ ಬಂದಾಗ ಆ ಫೇಸ್ಬುಕ್ ಲೈಕ್ ಆಗ್ಲಿ ಅಥವಾ ಇನ್ಸ್ಟಾಗ್ರಾಮ್ ಕಮೆಂಟ್ ಆಗ್ಲಿ ನಮ್ ಕೈ ಹಿಡಿಯೋಕೆ ಬರೋದಿಲ್ಲ ಕಣ್ರಿ. ನಮಗೆ ಬೇಕಾಗಿರೋದು ನಮ್ಮ ಪಕ್ಕದಲ್ಲಿ ನಿಂತು ಧೈರ್ಯ ತುಂಬೋ ಜೀವಗಳು. ನಿಮ್ಮ ಸುತ್ತ ಇರೋ ಮುಖವಾಡದ ಜನರನ್ನ ನೋಡಿ ಮೋಸ ಹೋಗ್ಬೇಡಿ. ಯಾರೋ ಸಾಧನೆ ಮಾಡಿದ್ರು ಅಂತ ಅವರನ್ನ ಬ್ಲೈಂಡ್ ಆಗಿ ಫಾಲೋ ಮಾಡೋದಕ್ಕೆ ಹೋಗ್ಲೇಬೇಡಿ. ನಿಮ್ಮ ಯೋಗ್ಯತೆ, ನಿಮ್ಮ ಪ್ರತಿಭೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಕೊನೆಯದಾಗಿ ಒಂದ್ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಡೀ ಪ್ರಪಂಚ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡುತ್ತೆ ಅನ್ನೋದ್ಕಿಂತ ನಿಮ್ಮ ಬಗ್ಗೆ ನೀವು ಏನ್ ಯೋಚನೆ ಮಾಡ್ತೀರಾ ಅನ್ನೋದು ಅತಿ ಮುಖ್ಯ. ಸೊ ಈ ವರ್ಚುಯಲ್ ಪ್ರಪಂಚದಿಂದ ಸ್ವಲ್ಪ ಹೊರಗೆ ಬಂದು ನಿಮ್ಮವರಿಗಾಗಿ ಸ್ವಲ್ಪ ಟೈಮ್ ಕೊಡಿ ಸ್ನೇಹಿತರೆ, ಏನಂತೀರಾ? ಸದ್ಯಕ್ಕೊಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಭಕ್ತಿ ಗೀತೆಯನ್ನ ಕೇಳಿ ಅರುಣೋದಯ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜೂನ್ 17. ಇತಿಹಾಸದ ಪುಟಗಳನ್ನ ಒಮ್ಮೆ ತಿರುವಿ ಹಾಕಿದರೆ ಇವತ್ತು ಭಾರತ ಹೆಮ್ಮೆಯಿಂದ ಬೀಗುವಂತಹ ದಿನ. ಹೌದು, ತನ್ನ ಮಾತೃಭೂಮಿಯ ಸ್ವಾಭಿಮಾನಕ್ಕಾಗಿ, ಅಪ್ರತಿಮ ಶೌರ್ಯಕ್ಕಾಗಿ ಇಡೀ ದೇಶವೇ ತಲೆಬಾಗುವ ಆ ಕಲಿಯುಗದ ಕರ್ಣ ಮೇವಾರ್ನ ಸಿಂಹ ಮಹಾರಾಣಾ ಪ್ರತಾಪ್ ಅವರ ಜಯಂತಿ. ಅವರ ಹೆಸರೇ ಒಂಥರ ರೋಮಾಂಚನ ಅಲ್ವಾ? ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಇವತ್ತಿನ ದಿನ ನಾವೆಲ್ಲ ಬರೀ 5-10 kg ತೂಕ ಹೊರೋದಕ್ಕೆ ಯೋಚನೆ ಮಾಡ್ತೀವಿ. ಆದರೆ ಮಹಾರಾಣಾ ಪ್ರತಾಪ್ ಅವರು ಯುದ್ಧ ಭೂಮಿಗೆ ಇಳಿದರೆ ಅವರ ಮೈ ಮೇಲಿದ್ದ ಕವಚ, ಕೈಯಲ್ಲಿದ್ದ ಭರ್ಜಿ, ಎರಡು ಖಡ್ಗಗಳು ಎಲ್ಲವೂ ಸೇರಿ ಬರೋಬ್ಬರಿ 202 kg ತೂಕದ ಯುದ್ಧ ಪರಿಕರಗಳನ್ನ ಹೊತ್ತು ಶತ್ರುಗಳ ಬೆನ್ನಟ್ಟುತ್ತಿದ್ದರು. ಅಬ್ಬಾ, ಎಂತಹ ದೈಹಿಕ ಶಕ್ತಿ, ಎಂತಹ ವೀರತ್ವ ಅಲ್ವಾ? ಆದರೆ ಅವರೆಲ್ಲ ಯುದ್ಧ ಗೆದ್ದಿದ್ದು ಬರೀ ಶಕ್ತಿಯಿಂದ ಅಲ್ಲ, ತಮ್ಮ ಎದೆಯಲ್ಲಿದ್ದ ಅದಮ್ಯ ದೇಶ ಪ್ರೇಮ ಮತ್ತು ಸ್ವಾಭಿಮಾನದಿಂದ. ಬಲಿಷ್ಠ ಮೊಘಲ್ ಸೈನ್ಯವೇ ಎದುರಾಗಿದ್ದರೂ ನನ್ನ ದೇಶದ ಮಣ್ಣನ್ನು ಯಾರಿಗೂ ಬಿಟ್ಟುಕೊಡಲ್ಲ ಅಂತ ಕಾಡಿನಲ್ಲೇ ಇದ್ದು ಹೋರಾಡಿದ ಆ ಇತಿಹಾಸ ನಮಗೆಲ್ಲರಿಗೂ ಇವತ್ತು ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂತಾನೆ ಹೇಳಬಹುದು. ಅಷ್ಟೇ ಯಾಕೆ ಸ್ನೇಹಿತರೆ, ಅವರ ಪ್ರಾಣ ಪ್ರಿಯ ಕುದುರೆ

ಯುದ್ಧಕ್ ನೆನೆದರೆ ಕಣ್ಣಲ್ಲಿ ನೀರು ಬರುತ್ತೆ. ಯುದ್ಧದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದರೂ ತನ್ನ ಯಜಮಾನನ ಜೀವ ಉಳಿಸಬೇಕು ಅಂತ 25 ಅಡಿ ದೊಡ್ಡ ಹಳ್ಳವನ್ನು ಒಂದೇ ಜಿಗಿತಕ್ಕೆ ಜಿಗಿದು ಪ್ರತಾಪ್ ಅವರನ್ನು ಸುರಕ್ಷಿತ ಜಾಗಕ್ಕೆ ತಲುಪಿಸಿ ಕೊನೆಯುಸಿರೆಳೆಯಿತು. ನಿಷ್ಠೆ ಅಂದರೆ ಅದು. ಸೊ ಇವತ್ತಿನ ಥಾಟ್ ಫಾರ್ ದ ಡೇ ಏನಪ್ಪಾ ಅಂದ್ರೆ, ಕಷ್ಟಗಳು ಅನ್ನೋದು ಹಿಮಾಲಯದಷ್ಟೇ ದೊಡ್ಡದಾಗಿರಲಿ, ನಮ್ಮಲ್ಲಿರೋ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ ಅದಕ್ಕಿಂತಲೂ ಎತ್ತರವಾಗಿರಬೇಕು. ಎಂಥದ್ದೇ ಪರಿಸ್ಥಿತಿ ಬರಲಿ, ತಲೆ ಬಾಗದೆ ಮುನ್ನಡೆಯುವುದೇ ನಿಜವಾದ ಶೌರ್ಯ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜೂನ್ 17 ತಾರೀಕು. ಕ್ಯಾಲೆಂಡರ್ನಲ್ಲಿ ಇದೊಂದು ದಿನ ಇರಬಹುದು, ಆದರೆ ನಮ್ಮ ಭೂಮಿ ತಾಯಿಗೆ ಇದು ತುಂಬಾನೇ ದೊಡ್ಡ ದಿನ. ಯಾಕೆ ಅಂತ ಹೇಳ್ತೀರಾ? ಎಸ್, ಇವತ್ತು ಮರುಭೂಮೀಕರಣ ಮತ್ತು ಬರಗಾಲದ ವಿರುದ್ಧ ಹೋರಾಡುವ ವಿಶ್ವ ದಿನ, ಅಂದ್ರೆ ವರ್ಲ್ಡ್ ಡೇ ಟು ಕಂಬ್ಯಾಕ್ ಡಿಸರ್ಟಿಫಿಕೇಶನ್ ಅಂಡ್ ಡ್ರೌಟ್. ಅಬ್ಬಬ್ಬಾ, ಹೆಸರೇನೋ ತುಂಬಾ ದೊಡ್ಡದಾಗಿದೆ ಅಲ್ವಾ? ಆದ್ರೆ ಇದರ ಹಿಂದಿರೋ ಮೆಸೇಜ್ ಮಾತ್ರ ತುಂಬಾ ಸಿಂಪಲ್ ಅಂಡ್ ಸೀರಿಯಸ್ ಅಂತ ಹೇಳ್ತೀನಿ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡೋಣ. ಏನಿದು ಮರುಭೂಮೀಕರಣ? ನಮ್ಮಲ್ಲಿ ತುಂಬಾ ಜನ ಅನ್ಕೊಂಡಿದ್ದಾರೆ ಮರುಭೂಮಿ ಅಂತಂದ್ರೆ ಎಲ್ಲೋ ಇರೋ ಸಹರಾ ಮರುಭೂಮಿ ಅಥವಾ ರಾಜಸ್ಥಾನದ ಥಾರ್ ಮರುಭೂಮಿ ನಮ್ ಕಡೆ ನಡ್ಕೊಂಡು ಬರ್ತಾ ಇದೆ ಅಂತ. ಖಂಡಿತ ಹಾಗಲ್ಲ ಸ್ನೇಹಿತರೆ. ಮರುಭೂಮೀಕರಣ ಅಂತಂದ್ರೆ ನಮ್ಮ ಕಣ್ಮುಂದೆ ಇರೋ ಹಸಿರು ಭೂಮಿ, ಫಲವತ್ತಾದ ಮಣ್ಣು ತನ್ನ ಜೀವನ ಶಕ್ತಿಯನ್ನ ಕಳ್ಕೊಂಡು ಒಣಗಿ ಬೆಳೆ ಬೆಳೆಯೋದಕ್ಕೆ ಯೋಗ್ಯವಲ್ಲದ ಮರಳುಗಾಡಿನ ತರಹ ಆಗೋದು. ನಾವೇ ಮಾಡ್ತಾ ಇರೋ ತಪ್ಪುಗಳಿಂದ ಹಸಿರು ಕಾಡುಗಳು ಕರಗಿ ಹೋಗ್ತಾ ಇವೆ, ಗಿಡ ಮರಗಳು ಮಾಯವಾಗ್ತಾ ಇವೆ, ಕೊನೆಗೆ ಉಳಿಯೋದು ಬರೀ ಒಣ ಭೂಮಿ ಮಾತ್ರ. ಇನ್ನ ಬರಗಾಲದ ಬಗ್ಗೆ ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ. ಮಳೆ ಕೈ ಕೊಟ್ಟಾಗ, ನದಿ ಕೆರೆಗಳು ಒಣಗಿದಾಗ ಹನಿ ನೀರಿಗೂ ಪರದಾಡಬೇಕಾಗುತ್ತೆ. ಬರಗಾಲ ಬರೀ ರೈತರಿಗಷ್ಟೇ ಅಲ್ಲ ಸ್ನೇಹಿತರೆ, ಸಿಟಿಯಲ್ಲಿ ಬೋರ್ವೆಲ್ ನಂಬಿಕೊಂಡು ಬದುಕ್ತಾ ಇರೋ ನಮ್ಮನ್ನ ಕೂಡ ಹಿಂಡಿ ಹಿಪ್ಪೆ ಮಾಡುತ್ತೆ. ಇವೆರಡೂ ಒಂದಕ್ಕೊಂದು ಕನೆಕ್ಟ್ ಆಗಿರೋ ಲಿಂಕುಗಳು ಅಂತಾನೆ ಹೇಳಬಹುದು. ಸೊ ಈ ದಿನದ ಇತಿಹಾಸ ಮತ್ತು ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ನಾವು ಪ್ರಕೃತಿಯನ್ನು ರಕ್ಷಿಸಿದರೆ ಪ್ರಕೃತಿ ನಮ್ಮನ್ನ ರಕ್ಷಿಸುತ್ತೆ. ವಿಶ್ವಸಂಸ್ಥೆ 1994 ಈ ದಿನವನ್ನ ಆಚರಿಸೋದಕ್ಕೆ ಶುರು ಮಾಡಿತು. ಇದರ ಮುಖ್ಯ ಉದ್ದೇಶ ಇಷ್ಟೇ, ಜನರಲ್ಲಿ ಜಾಗೃತಿ ಮೂಡಿಸೋದು, ಒಣಗಿ ಹೋಗ್ತಾ ಇರೋ ಭೂಮಿಯನ್ನ ಮತ್ತೆ ಹೇಗೆ ಹಸಿರಾಗಿಸಬೇಕು ಅಂತ ಐಡಿಯಾವನ್ನ ಕೊಡೋದು, ಬರಗಾಲ ಎದುರಿಸಲು ಜಗತ್ತನ್ನು ಸಿದ್ಧಪಡಿಸುವುದು. ಸೊ ಪ್ರತಿ ವರ್ಷ ಇದಕ್ಕೆ ಅಂತಾನೆ ಒಂದು ಸೂಪರ್ ಟಾಪಿಕ್ ಅಥವಾ ಥೀಮ್ ಅನ್ನ ಇಟ್ಟಿರ್ತಾರೆ. ಈ ವರ್ಷದ ಥೀಮ್ ಏನಪ್ಪ ಅಂತಂದ್ರೆ, ರೇಂಜ್ ಲ್ಯಾಂಡ್ಸ್ ರೆಕಗ್ನೈಸ್ ರೆಸ್ಪೆಕ್ಟ್ ರೀಸ್ಟೋರ್. ಇದನ್ನ ನಮ್ಮ ಕನ್ನಡದಲ್ಲಿ ಸರಳವಾಗಿ ಹೇಳಬೇಕು ಅಂತಂದ್ರೆ, ಹುಲ್ಲುಗಾವಲುಗಳು ಗುರುತಿಸಿ ಗೌರವಿಸಿ ಪುನಶ್ಚೇತನಗೊಳಿಸಿ ಅಂತ ಅರ್ಥ. ಹಾಗೆ ವಿಶೇಷ ಏನಪ್ಪ ಅಂದ್ರೆ, ವಿಶ್ವಸಂಸ್ಥೆಯು 2026 ವರ್ಷವನ್ನ ಅಂತಾರಾಷ್ಟ್ರೀಯ ಹುಲ್ಲುಗಾವಲು ಮತ್ತು ಕುರುಬರ ವರ್ಷ ಅಂತನೂ ಕೂಡ ಘೋಷಣೆ ಮಾಡಿದೆ. ಸೊ ಹಾಗಾಗಿ ಈ ಬಾರಿ ಜಾಗತಿಕ ಮಟ್ಟದ ಮುಖ್ಯ ಕಾರ್ಯಕ್ರಮ ಆಫ್ರಿಕಾದ ಕೀನ್ಯಾ ದೇಶದಲ್ಲಿ ನಡೀತಾ ಇದೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಣ್ಣು ಮತ್ತು ನೀರು ಇಲ್ಲ ಅಂತಂದ್ರೆ ನಾವು ಇರೋದಿಲ್ಲ, ನಮ್ಮ ITBT ಸಂಬಳನೂ ಇರೋದಿಲ್ಲ, ಹಾಗೆ ಈ ಎಂಟರ್ಟೈನ್ಮೆಂಟ್ ಕೂಡ ಇರೋದಿಲ್ಲ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಬರೀ ಕಾಂಕ್ರೀಟ್ ಜಂಗಲ್ ಮತ್ತು ಖಾಲಿ ಬ್ಯಾರೆಲ್ಗಳನ್ನ ಬಿಟ್ಟು ಹೋಗ್ಬಾರ್ದು ಅಲ್ವಾ? ಸೊ ಇವತ್ತೇ ಒಂದು ಪಣ ತೊಡೋಣ, ಭೂಮಿಯನ್ನ ಹಸಿರಾಗಿಸೋಣ, ಬರಗಾಲವನ್ನು ಓಡಿಸೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಈ ಓದು ಸರಣಿಯನ್ನು ಗಾಂಧೀಜಿಯವರು 1908 ಬರೆದ ಹಿಂದ್ ಸ್ವರಾಜ್ಯ ಎಂಬ ಕೃತಿಯ ಮೂಲಕ ಪ್ರಾರಂಭ ಮಾಡುತ್ತಿದ್ದೇವೆ. ಇದು ಮೂಲ ಗುಜರಾತಿ ಭಾಷೆಯಲ್ಲಿದೆ. ಹಿರಿಯ ಗಾಂಧಿವಾದಿ ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕೃತಿಯನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಪ್ರಕಟಿಸಿದ್ದಾರೆ. ಈಗ ಹಿಂದ್ ಸ್ವರಾಜ್ಯ ಪುಸ್ತಕವನ್ನು ಓದುವವರು ಪ್ರಕಾಶ್ ಹೆಚ್ಆರ್ ಮತ್ತು ಎಂ ವಿಜಯಕುಮಾರ್.
2: ಹಿಂದ್ ಸ್ವರಾಜ್ಯ ಪ್ರಶ್ನೆ ಕೇಳುತ್ತಿರುವವರು ಎಂ ವಿಜಯಕುಮಾರ್, ಗಾಂಧೀಜಿಯ ಉತ್ತರ ಹೇಳುತ್ತಿರುವವರು ಹೆಚ್ಆರ್ ಪ್ರಕಾಶ್. ಅಧ್ಯಾಯ 17, ನಿಷ್ಕ್ರಿಯ ಪ್ರತಿಭಟನೆ, ಸತ್ಯಾಗ್ರಹ.
3: ಮುಂದುವರೆದ ಭಾಗ.
2: ಹೀಗಾದರೆ ನೀವು ಶಾಸನ ಭಂಗ ಮಾಡುತ್ತೀರಿ, ಇದು ರಾಜದ್ರೋಹ. ನಾವು ಯಾವಾಗಲೂ ಶಾಸನಬದ್ಧ ಜನಾಂಗವೆಂದು ಹೆಸರಾಗಿದ್ದೇವೆ. ನೀವು ಉಗ್ರವಾದಿಗಳಿಗಿಂತ ಮುಂದೆ ಹೋಗುವ ಹಾಗಿದೆ. ಕಾನೂನು ಮಾಡಿಬಿಟ್ಟ ಮೇಲೆ ಅದನ್ನು ಪಾಲಿಸಬೇಕೆಂದು ಅವರು ಹೇಳುತ್ತಾರೆ. ಕಾನೂನು ಮಾಡಿದವರನ್ನು ಹೊಡೆದೋಡಿಸಬೇಕು ಎನ್ನುತ್ತಾರೆ.
4: ಅವರಿಗಿಂತ ಮುಂದೋ ಹಿಂದೋ ಆ ಮಾತು ನಮ್ಮಿಬ್ಬರಿಗೂ ಮುಖ್ಯವಲ್ಲ. ಯಾವುದು ಸರಿ ಎಂಬುದನ್ನು ಅರಿತು ಅದರಂತೆ ಮಾಡುವುದು ನಮ್ಮ ಉದ್ದೇಶ. ನಾವು ಶಾಸನಬದ್ಧ ಜನಾಂಗ ಎಂಬುದರ ನಿಜವಾದ ಅರ್ಥ ನಾವು ಸತ್ಯಾಗ್ರಹಿಗಳು ಎಂದು. ನಮಗೆ ಕೆಲವು ಶಾಸನ ಅಸಮ್ಮತವಾದರೆ ನಾವು ಶಾಸನ ಮಾಡುವವರ ತಲೆ ಒಡೆಯುವವರಲ್ಲ. ಆ ಶಾಸನಗಳನ್ನು ಪಾಲಿಸದೆ ಅದರಿಂದ ಬರುವ ಕಷ್ಟ ಪಾಲಿಸಲೇಬೇಕೆಂಬುದು ಹೊಸ ಮಾತು. ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ. ತಮಗೆ ಇಷ್ಟವಿಲ್ಲದ ಶಾಸನಗಳನ್ನು ಜನರು ಅಸಡ್ಡೆ ಮಾಡಿ ಶಿಕ್ಷೆ ಅನುಭವಿಸುತ್ತಿದ್ದರು. ನಮ್ಮ ಅಂತರಾತ್ಮಕ್ಕೆ ಸಮ್ಮತವಾಗದ ಶಾಸನವನ್ನು ಪಾಲಿಸುವುದು ನಮ್ಮ ಪೌರುಷಕ್ಕೆ ವಿರುದ್ಧ, ಧರ್ಮ ವಿರುದ್ಧ. ಅದು ದಾಸ್ಯ. ಬೆತ್ತಲೇ ಕುಣಿಯಬೇಕು ಎಂದು ಸರ್ಕಾರ ಹೇಳಿದರೆ ನಾವು ಹಾಗೆ ಮಾಡಬೇಕೇ? ನಾವು ಸತ್ಯಾಗ್ರಹಿಯಾಗಿದ್ದರೆ ನಿಮ್ಮ ಕಾನೂನು ನಿಮಗೇ ಇರಲಿ, ನಾನು ಅದನ್ನು ಪಾಲಿಸುವುದಿಲ್ಲ ಎನ್ನುತ್ತೇನೆ. ಆದರೆ ನಾವು ನಮ್ಮನ್ನೇ ಮರೆತಿದ್ದೇವೆ, ಅಸತ್ಯಾಗ್ರಹಿಗಳಾಗಿದ್ದೇವೆ. ಯಾವ ನೀಚ ಶಾಸನವನ್ನಾದರೂ ಪಾಲಿಸುತ್ತೇವೆ. ಯಾರಿಗೆ ಮನುಷ್ಯತ್ವದ ಕಲ್ಪನೆ ಅರ್ಥವಾಗಿದೆಯೋ, ದೇವರೊಬ್ಬನಿಗೆ ಮಾತ್ರ ಯಾರು ಭಯಪಡುತ್ತಾನೆಯೋ ಅವನು ಮತ್ತಾರಿಗೂ ಹೆದರುವುದಿಲ್ಲ. ಮನುಷ್ಯ ನಿರ್ಮಿತ ಶಾಸನಗಳು ಅವನಿಗೆ ಅನಿವಾರ್ಯವಲ್ಲ. ಸರ್ಕಾರವು ನಮ್ಮಿಂದ ಈ ನೀತಿ ನಿರೀಕ್ಷಿಸದು. ನೀವು ಹೀಗೆ ಮಾಡಲೇಬೇಕು ಎನ್ನುವುದಿಲ್ಲ ಸರ್ಕಾರ. ಹೀಗೆ ಮಾಡದಿದ್ದರೆ ಶಿಕ್ಷಿಸುತ್ತೇವೆ ಎನ್ನುತ್ತದೆ. ನಾವು ಅಧಮಾಧಮ ಸ್ಥಿತಿಗೆ ಇಳಿದಿದ್ದೇವೆ. ಕಾನೂನು ಏನೇ ಹೇಳಲಿ ಅದನ್ನು ಮಾಡುವುದು ನಮ್ಮ ಕರ್ತವ್ಯ, ನಮ್ಮ ಧರ್ಮ ಎಂದು ತಿಳಿದಿದ್ದೇವೆ. ಅನ್ಯಾಯವಾದ ಶಾಸನವನ್ನು ಪಾಲಿಸುವುದು ಪೌರುಷಕ್ಕೆ ಹಾನಿ ಎಂಬುದನ್ನು ಅರಿತರೆ ಅವನನ್ನು ಯಾರ ದಬ್ಬಾಳಿಕೆಯೂ ಬಂಧಿಸಲಾರದು. ಸ್ವರಾಜ್ಯಕ್ಕೆ ಇದೇ ದಾರಿ. ಬಹುಜನ ಹೇಳಿದುದನ್ನು ಅಲ್ಪಸಂಖ್ಯೆಯವರು ಒಪ್ಪಲೇಬೇಕೆಂಬುದು ಬರೀ ಭ್ರಾಂತಿ, ನಾಸ್ತಿಕತೆ. ಬಹುಜನ ಸೇರಿ ಮಾಡಿದ ಕೆಲಸಗಳು ಅನೇಕವು ತಪ್ಪಾಗಿವೆ. ಅಲ್ಪಸಂಖ್ಯಾತರು ಮಾಡಿದುದೇ ಸರಿಯಾಗಿವೆ. ಇಂಥ ಉದಾಹರಣೆ ಹೇರಳವಾಗಿವೆ. ಬಹುಜನಾಭಿಪ್ರಾಯಕ್ಕೆ ವಿರುದ್ಧ ನಿಂತ ಅಲ್ಪಸಂಖ್ಯೆಯವರ ಕೃತಿಗಳೇ ತಾನೇ ಸುಧಾರಣೆಗಳಿಗೆಲ್ಲ ಮೂಲ ಕಾರಣ. ಕಳ್ಳರ ಗುಂಪೊಂದರಲ್ಲಿ ಚೋರವಿದ್ಯೆಯ ಜ್ಞಾನ ಅಗತ್ಯ ಎಂಬ ನಿಯಮ ಇರಬಹುದು. ಅದನ್ನು ಸಜ್ಜನರು ಒಪ್ಪಲು ಸಾಧ್ಯವೇ? ಅನ್ಯಾಯವಾದ ಶಾಸನಗಳನ್ನು ಮನುಷ್ಯ ಪಾಲಿಸಬೇಕೆಂಬ ಭ್ರಾಂತಿ ಇರುವವರೆಗೂ ದಾಸ್ಯವೂ ತಪ್ಪಿದ್ದಲ್ಲ, ಇದ್ದೇ ಇರುತ್ತದೆ. ಸತ್ಯಾಗ್ರಹಿಯೊಬ್ಬ ಮಾತ್ರ ಅದನ್ನು ದೂರ ಮಾಡಬಲ್ಲವನು. ಪಶುಬಲವನ್ನು ಮದ್ದುಗುಂಡನ್ನು ಉಪಯೋಗಿಸುವುದು ಸತ್ಯಾಗ್ರಹಕ್ಕೆ ವಿರುದ್ಧ. ನಮಗೆ ಒಂದು ನಷ್ಟ. ವಿರೋಧಿಗೆ ಇಷ್ಟವಿಲ್ಲ. ಅವನಿಗೆ ಇಷ್ಟವಿಲ್ಲದಿದ್ದರೂ ಅದನ್ನು ಬಲಾತ್ಕಾರವಾಗಿ ಮಾಡಿಸುವುದು ಪಶುಬಲದ ಉದ್ದೇಶ. ನಾವು ಹಾಗೆ ಬಲಾತ್ಕಾರ ಮಾಡುವುದು ಸರಿ ಎಂದರೆ ಅವನು ನಮ್ಮ ಮೇಲೆ ಬಲವನ್ನು ಪ್ರಯೋಗಿಸುವುದು ಸರಿ. ಇದರಿಂದ ಏಕಾಭಿಪ್ರಾಯ ಸಾಧ್ಯವಾಗುವುದೇ ಇಲ್ಲ. ನಾವು ಪ್ರಗತಿ ಹೊಂದಿದ್ದೇವೆ ಎಂದು ತಿಳಿದುಕೊಳ್ಳಬಹುದು. ಆದರೆ ಗಾಣದೆತ್ತು ಎಷ್ಟು ಸುತ್ತಿದರೂ ಇದ್ದಲ್ಲಿಯೇ ಇರುತ್ತದೆ. ನಾವು ಅಷ್ಟೆ. ತಮ್ಮ ಅಂತರಾತ್ಮಕ್ಕೆ ವಿರುದ್ಧವಾದ ಶಾಸನಗಳನ್ನು ಪಾಲಿಸಬಾರದು ಎಂಬುವವರಿಗೆ ಇರುವ ಮಾರ್ಗ ಸತ್ಯಾಗ್ರಹ ಒಂದೇ. ಬೇರೆ ಯಾವ ದಾರಿಯಾದರೂ ಸರ್ವನಾಶ ಖಂಡಿತ.
2: ನೀವು ಹೇಳಿದುದನ್ನೆಲ್ಲ ಕೇಳಿದರೆ ಈ ಸತ್ಯಾಗ್ರಹ ಬಲಹೀನರಿಗೆ ಉತ್ತಮ ಸಾಧನ, ಬಲಿಷ್ಠರಾದಾಗ ಶಸ್ತ್ರವೇ ಸರಿ ಎನ್ನಿಸುತ್ತದೆ.
4: ಇದರಂಥ ಅಜ್ಞಾನ ಬೇರೆ ಇಲ್ಲ. ಸತ್ಯಾಗ್ರಹ ಅಪ್ರತಿಮವಾದುದು, ಶಸ್ತ್ರಬಲಕ್ಕಿಂತ ಅಧಿಕ ಸಮರ್ಥವಾದುದು. ಅದನ್ನು ಬಲಹೀನರ ಆಯುಧ ಎನ್ನಬಹುದೇ? ಸತ್ಯಾಗ್ರಹಕ್ಕೆ ಅಗತ್ಯವಾದ ಸಾಹಸ ಶಸ್ತ್ರಬಲದವರಲ್ಲಿ ಇರುವುದಿಲ್ಲ. ಹೇಡಿಯಾದವನು ತನಗೆ ಇಷ್ಟವಿಲ್ಲದ ಶಾಸನವನ್ನು ಮುರಿಯಬಲ್ಲನೆ? ಅದು ಸಂಭವವೇ? ಉಗ್ರಪಂಥಿಗಳು ಮಾತಾಡುತ್ತಾರೆ, ನಾನು ಅವರನ್ನು ನಿಂದಿಸುವುದಿಲ್ಲ. ಅವರು ಬೇರೇನು ಹೇಳಬಲ್ಲರು. ಇಂಗ್ಲಿಷರನ್ನು ಓಡಿಸಿ ತಾವು ಪ್ರಭುಗಳಾದಾಗ ನಾನು ನೀವು ಅವರ ಶಾಸನಗಳನ್ನು ಪಾಲಿಸಬೇಕೆಂಬುದೇ ಅವರ ಅಭಿಪ್ರಾಯ. ಅವರ ಲೆಕ್ಕದಂತೆ ಅದು ಸರಿ. ಆದರೆ ತನ್ನ ಅಂತರಾತ್ಮಕ್ಕೆ ವಿರುದ್ಧವಾದ ಶಾಸನವನ್ನು ಗುಂಡಿನ ಬಾಯಿಗಿಟ್ಟರೂ ಸರಿಯೇ, ಪಾಲಿಸುವುದು ಸಾಧ್ಯವಿಲ್ಲ ಎಂದು ಸತ್ಯಾಗ್ರಹಿ ಹೇಳಿಯಾನು. ನೀವೇನು ತಿಳಿದಿದ್ದೀರಿ? ಗುಂಡು ಹಾರಿಸಿ ನೂರಾರು ಜನರನ್ನು ಕೊಲ್ಲುವುದು ಶೌರ್ಯವೋ, ನಗು ನಗುತ್ತಾ ಗುಂಡಿನ ಬಾಯಿ ಎದುರಾಗಿ ನಿಂತು ಸಾಯುವುದು ಶೌರ್ಯವೋ? ಪ್ರಾಣವನ್ನು ಸದಾ ಅಂಗೈಯಲ್ಲಿಟ್ಟುಕೊಂಡು ಸಾವಿಗೆ ಅಂಜದವನು ರಣಧೀರನೋ? ಇತರರ ಪ್ರಾಣವನ್ನು ಹಿಸುಕಿ ಹಾಕಬಲ್ಲವನೋ? ಪೌರುಷಹೀನನು ಧೈರ್ಯಹೀನನು ಎಂದಿಗೂ ಸತ್ಯಾಗ್ರಹಿಯಾಗಲಾರ. ಒಂದು ಮಾತನ್ನು ಒಪ್ಪಿಕೊಳ್ಳುತ್ತೇನೆ, ದುರ್ಬಲ ಶರೀರಿಯೂ ಕೂಡ ಸತ್ಯಾಗ್ರಹ ಮಾಡಬಲ್ಲ. ಒಬ್ಬನೇ ಸತ್ಯಾಗ್ರಹ ಮಾಡಬಲ್ಲ, ಲಕ್ಷಾಂತರ ಜನರೂ ಮಾಡಬಲ್ಲರು. ಗಂಡಸರು ಹೆಂಗಸರು ಕೂಡ ಸತ್ಯಾಗ್ರಹಿಗಳಾಗಬಲ್ಲರು. ಇದಕ್ಕೆ ದಂಡು ಕಟ್ಟಬೇಕಾಗಿಲ್ಲ, ಕವಾಯತು ಕಲಿಸಬೇಕಾಗಿಲ್ಲ, ಗರಡಿ ಸಾಧನೆ ಬೇಕಾಗಿಲ್ಲ. ಮನೋನಿಗ್ರಹ ಹೊಂದಿದ್ದರೆ ಸಾಕು. ಯಾರಿಗೆ ಮನಸ್ಸು ಅಧೀನವೋ ಅವನು ವನರಾಜ ಸಿಂಹದಂತೆ ನಿರ್ಭಯನಾಗುತ್ತಾನೆ. ಅವನ ನೋಟದಿಂದಲೇ ವೈರಿಯ ಗರ್ಭ ನಿರ್ಭೇದವಾಗುತ್ತದೆ. ಸತ್ಯಾಗ್ರಹ ಖಡ್ಗಕ್ಕೆ ಎತ್ತಲೂ ಅಲಗೆ ಹೇಗೆ ಬೇಕಾದರೂ ಪ್ರಯೋಗಿಸಬಹುದು. ಅದರಿಂದ ಸತ್ಯಾಗ್ರಹ ಮಾಡಿದವನಿಗೂ ಶುಭ. ಯಾರ ವಿರುದ್ಧ ಸತ್ಯಾಗ್ರಹ ನಡೆಯಿತೋ ಅವನಿಗೂ ಶುಭ, ಇಬ್ಬರಿಗೂ ಶುಭ. ಒಂದು ತೊಟ್ಟು ರಕ್ತವನ್ನು ಸುರಿಸದೆಯೇ ಗಂಭೀರ ಪರಿಣಾಮವನ್ನು ಮಾಡುತ್ತದೆ. ಅದಕ್ಕೆ ತುಕ್ಕು ಹಿಡಿಯದು, ಅದನ್ನು ಯಾರೂ ಕದಿಯಲಾರರು. ಸತ್ಯಾಗ್ರಹಿಗಳು ಪೋಟಿ ಮಾಡಿದರೆ ಯಾರಿಗೂ ದಣಿವಾಗದು. ಸತ್ಯಾಗ್ರಹದ ಕತ್ತಿಗೆ ಒರೆಯೂ ಬೇಕಿಲ್ಲ. ಇಂಥ ಅದ್ಭುತ ಆಯುಧವನ್ನು ಬಲಹೀನರ ಆಯುಧ ಎನ್ನುತ್ತೀರಲ್ಲ, ಎಷ್ಟು ವಿಚಿತ್ರ.
2: ನೀವು ಹೇಳುವ ಪ್ರಕಾರ ಸತ್ಯಾಗ್ರಹ ಹಿಂದೂಸ್ತಾನದ ವೈಶಿಷ್ಟ್ಯ. ಹಾಗಾದರೆ ಹಿಂದೂಸ್ತಾನದಲ್ಲಿ ಯಾವಾಗಲೂ ಗುಂಡು ಮದ್ದು ಉಪಯೋಗಿಸಲಿಲ್ಲವೇ?
4: ನಿಮ್ಮ ಮನಸ್ಸಿನಲ್ಲಿ ಹಿಂದೂಸ್ತಾನ ಎಂದರೆ ಕೆಲವರು ರಾಜಮಹಾರಾಜರು ಎಂದಿದೆ. ನನಗೋ ಹಿಂದೂಸ್ತಾನವೆಂದರೆ ಈ ಕೋಟಿ ಕೋಟಿ ರೈತರು. ಈ ರಾಜಾದಿರಾಜ ಬದುಕು ಯಾರನ್ನು ಅವಲಂಬಿಸಿದೆಯೋ ಆ ಪ್ರಜಾಸಮೂಹ. ರಾಜರು ಸದಾ ಶಸ್ತ್ರಗಳನ್ನು ಪ್ರಯೋಗಿಸಿ ತೀರುತ್ತಾರೆ. ಬಲಪ್ರಯೋಗ ಅವರ ಹುಟ್ಟುಗುಣ. ಅವರು ಪ್ರಭುತ್ವ ನಡೆಸಬೇಕಲ್ಲ, ಆದರೆ ಪ್ರಜೆಗೆ ಗುಂಡು ಮದ್ದು ಬೇಡ. ಈ ಪ್ರಜೆಗಳದೇ ಲೋಕದಲ್ಲಿ ಬಹುಸಂಖ್ಯೆ, ಶಸ್ತ್ರಬಲವೋ ಆತ್ಮಬಲವೋ ಯಾವುದಾದರೂ ಒಂದು ಅವರಿಗೆ ಬೇಕು. ಶಸ್ತ್ರಬಲವನ್ನು ಕಲಿತರೆ ರಾಜ ಪ್ರಜೆ ಇಬ್ಬರು ಹುಚ್ಚರ ಹಾಗೆ ಆಗುತ್ತಾರೆ. ಪ್ರಜೆ ಆತ್ಮಬಲವನ್ನು ಕಲಿತರೆ, ಸತ್ಯಾಗ್ರಹವನ್ನು ಕಲಿತರೆ ರಾಜರ ಪ್ರಭುತ್ವ ಅವರ ಕತ್ತಿಯ ಅಲುಗನ್ನು ದಾಟಲಾರದು. ಧೀರ ಪುರುಷರು, ನಿಜವಾದ ಮನುಷ್ಯರು ಅನ್ಯಾಯದ ಅಪ್ಪಣೆಗಳನ್ನು ಸಡ್ಡೆ ಮಾಡರು. ರೈತರನ್ನು ಎಂದೂ ಯಾರೂ ಕತ್ತಿಯಿಂದ ಅಧೀನ ಪಡಿಸಿಕೊಂಡಿಲ್ಲ. ಮುಂದೆಯೂ ಅಷ್ಟೆ. ಅವರಿಗೆ ಕತ್ತಿ ಹಿಡಿದು ಗೊತ್ತಿಲ್ಲ. ಕತ್ತಿ ಹಿಡಿದವರನ್ನು ಕಂಡು ಭಯವೂ ಇಲ್ಲ. ಸಾವಿನ ತೊಡೆಯ ಮೇಲೆ ಸದಾ ಮಲಗಿರಬಲ್ಲ ರಾಷ್ಟ್ರವೇ ಮಹಾರಾಷ್ಟ್ರ. ಯಾರಿಗೆ ಮರಣ ಭಯವಿಲ್ಲವೋ ಅವರಿಗೆ ಯಾವ ಭಯವೂ ಇಲ್ಲ. ಶಸ್ತ್ರಬಲದ ಮೋಹಕ್ಕೆ ಸಿಲುಕಿದವರಿಗೆ ಈ ಚಿತ್ರ ಉತ್ಪ್ರೇಕ್ಷಿತವೇನಲ್ಲ. ಹಿಂದೂಸ್ತಾನದ ಪ್ರಜೆ ಜೀವನದ ಸರ್ವಾಂಗಗಳಲ್ಲಿಯೂ ಸತ್ಯಾಗ್ರಹವನ್ನು ಪ್ರಯೋಗಿಸಿದ್ದಾರೆ. ಇದು ನಿಜ. ಆಳುವವರು ದುಷ್ಟರಾದರೆ ಪ್ರಜೆ ಅವರೊಡನೆ ಸಹಕಾರ ಮಾಡದೆ ಬಿಡುತ್ತದೆ. ಇದೇ ಸತ್ಯಾಗ್ರಹ. ಈ ಸಂದರ್ಭದಲ್ಲಿ ಒಂದು ಸಂಗತಿ ನೆನಪಾಗುತ್ತದೆ. ಒಂದು ಸಂಸ್ಥಾನದಲ್ಲಿ ದೊರೆ ಜನರಿಗಿಷ್ಟವಿಲ್ಲದ ಒಂದು ಅಪ್ಪಣೆ ಮಾಡಿದ. ಜನರು ಕೂಡಲೇ ತಮ್ಮ ಹಳ್ಳಿಯನ್ನು ಬಿಟ್ಟು ಹೊರಟು ಹೋಗಲು ಮೊದಲಿಟ್ಟರು. ಆಗ ಆ ದೊರೆ ಗಾಬರಿಗೊಂಡು ಜನರ ಕ್ಷಮೆಯನ್ನು ಬೇಡಿ ತನ್ನ ಅಪ್ಪಣೆಯನ್ನು ಹಿಂದಕ್ಕೆ ತೆಗೆದುಕೊಂಡ. ಹಿಂದೂಸ್ಥಾನದಲ್ಲಿ ಇಂಥ ಘಟನೆಗಳು ಅನೇಕ ಆಗಿವೆ. ಎಲ್ಲಿ ಸತ್ಯಾಗ್ರಹವೇ ಪ್ರಜೆಗಳಿಗೆ ಊರುಗೋಲೋ ಅಲ್ಲಿ ನಿಜವಾದ ಸ್ವರಾಜ್ಯ ಸ್ವಂಭವ. ಉಳಿದದೆಲ್ಲ ಸ್ವರಾಜ್ಯವಲ್ಲ, ಪರರಾಜ್ಯ.
3: ಅಧ್ಯಾಯ 17 ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
1: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
2: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
1: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
3: ಬಳಸಿ ಪರಿಶುದ್ಧ ನಂದಿನಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನವರೇ ಆದಂತಹ ಶ್ರೀಮತಿ ಶಾರದಾ ಬಸವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ವಿಚಾರಧಾರೆ ಹಾಗೆ ಅವರ ವಚನಗಳ ವಿಶ್ಲೇಷಣೆಯನ್ನ ಮಾಡ್ತಾರೆ, ಕೇಳೋಣ.
7: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ನನ್ನ ಹೆಸರು ಶಾರದಾ ಬಸವರಾಜ್, ಬೆಂಗಳೂರು. ಬಸವಣ್ಣನವರ ವಚನ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಿನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಹಾಲಲ್ಲದ್ದು, ನೀರಲ್ಲದ್ದು, ನಿಮ್ಮ ಧರ್ಮ, ನಿಮ್ಮ ಧರ್ಮ. ಇದು ಅಪ್ಪ ಬಸವಣ್ಣನವರ ವಚನ. ಪ್ರತಿಯೊಬ್ಬರೂ ಸಹ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡಲೇಬೇಕು. ಅದು ನಮ್ಮ ಧರ್ಮ. ಪರಮಾತ್ಮನನ್ನು ಮರೆತ್ವಿ ಅಂದರೆ ನಮ್ಮ ಕರ್ಮ. ಅದು ನಮ್ಮ ಹಿಂದೆ ಬೆನ್ನಟ್ಟಿ ಬರುತ್ತೆ ಕರ್ಮ. ಒಂದು ಕಡೆ ಹೇಳ್ತಾರೆಯೇ, ಭವಬಂಧನ ಭವಪಾಶವಾದ ಕಾರಣವೇನೆಯ, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದಣ ಸಿರಿಯಲ್ಲಿ ಜಂಗಮ ಮರೆದನಾಗಿ, ಅರಿದಡೆಯೇ ಸಂಸಾರ ಹೊದ್ದಲಿಯನೇ ಕೂಡಲ ಸಂಗಮ. ದೇವ ಪರಮಾತ್ಮ, ಪರಮಾತ್ಮನನ್ನ ನಾವು ಹಿಂದೆ ಮರೆತಿದ್ದ ಕಾರಣ ಕಷ್ಟ ಬರ್ತಾ ಇದೆ, ನಷ್ಟ ಆಗ್ತಾ ಇದೆ, ಏನೇನು ತೊಂದರೆಗಳು ಬರ್ತಾ ಇದೆ. ತೊಂದರೆಗಳು ಬರುವುದಕ್ಕೆ ಕಾರಣ ಏನಪ್ಪ ಅಂದರೆ, ನಾವು ಹಿಂದಿನ ಜನ್ಮದಲ್ಲಿ ಪರಮಾತ್ಮನನ್ನು ಪೂಜಿಸಲೇ ಇಲ್ಲ, ಲಿಂಗದೇವನನ್ನು ಪೂಜಿಸಲೇ ಇಲ್ಲ. ಅದ ಕಾರಣ ಏನಾಗ್ತಾ ಇದೆ, ಕಷ್ಟ ಬರ್ತಾ ಇದೆ, ಭವಚಕ್ರಕ್ಕೆ ಬೀಳ್ತಾ ಇದೆ. ಭವ ಅಂದರೆ ಹುಟ್ಟು ಸಾವು ಎಂಬ ಭವಚಕ್ರ. 84 ಲಕ್ಷ ಜೀವರಾಶಿಯಿಂದ ಬಂದಂತಹ ಈ ಜನ್ಮದಲ್ಲಿ ಮಾನವ ಜನ್ಮ ಪಡೆದಿದೆ, ಆದರೂ ಸಹ ಪರಮಾತ್ಮನನ್ನು ಮರೆತರೆ ನಾವು ಮತ್ತೆ ಭವಚಕ್ರಕ್ಕೆ ಬೀಳ್ತೀವಿ. ಇಲ್ಲಿ ಹೇಳ್ತಾರೆ, ನಿಮ್ಮ ಧರ್ಮ. ಪರಮಾತ್ಮ ನೀನು ಎಲ್ಲವನ್ನು ಕೊಟ್ಟಿದೀಯ, ಎಲ್ಲ. ಬೆಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳಿಗೆ ನಂಬೆ ರಾಮನಾಥ ಅಂತ. ಅಂದ್ರೆ ನಮಗೆ ಕೃತಜ್ಞತೆ ಅನ್ನೋದು ಬೇಕು.

0: ಗಳಿಗೆಯಲ್ಲಿ ಅವರನ್ನು ಬಿಟ್ವಿ ಅಂದ್ರೆ ಏನಾಗುತ್ತೆ? ಮರೆತರೆ ಏನಾಗುತ್ತೆ? ತಂದೆ ತಾಯಿಗಳಿಗೆ ನಾವು ನೋವು ಕೊಟ್ಟಂತಾಗುತ್ತೆ. ಆದ್ದರಿಂದ ಪರಮಾತ್ಮ ಈ ದೇಹವನ್ನು ಕೊಟ್ಟಿದ್ದಾನೆ, ಅದು ಸಹ ಬಳುವಳಿ ಪರಮಾತ್ಮನದು. ನಮಗೆ ಶಿವಜ್ಞಾನ ಇದೆ. ಶಿವಚಿಂತ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರೆ ಹುಳು ಹುಟ್ಟಬೇ ದೇವ, ಕಾಡು ಮೃಗ ಒಂದಾಗಿರಲಾರವೇ ದೇವ, ಊರು ಮೃಗ ಒಂದ ಆಗಿರಲೇ ದೇವ. ಮಾನವ ಜನ್ಮ ಪಡೆದರೂ ಪರಮಾತ್ಮನು ನೆನೆಯಲಿಲ್ಲ. ಶಿವಜ್ಞಾನ ಕೊಟ್ಟಿದ್ದೀನಿ, ನೆನೆಯಲಿಲ್ಲ, ಒಳ್ಳೆಯ ನಡೆನುಡಿಯನ್ನು ಸಂಪಾದನೆ ಮಾಡಲಿಲ್ಲ ಅಂದೆ ನಾವಿದ್ದು ಸತ್ತಂತೆ. ಆದ್ದರಿಂದ ಈ ಒಂದು ವಚನ ಅನ್ನೋದು ಜ್ಯೋತಿಗಳು ಇವೆಲ್ಲ, ಇವು ಧರ್ಮದ ಜ್ಯೋತಿಗಳು. ಈ ಜ್ಯೋತಿಯನ್ನು ಎಲ್ಲರಿಗೂ ಹಂಚಬೇಕು. ಈಗ ಈ ಒಂದು FM ಮೂಲಕ ಹಂಚೋದೇ ಒಂದು ಒಳ್ಳೆಯ ಕಾರ್ಯ. ಇದು ಮನೆ ಮನೆಯ ಬಾಗಿಲಿಗೆ ಮುಟ್ಟಿಸುವಂತ ಉದ್ದೇಶವೇ ಬಸವ ಜ್ಯೋತಿ ಕಾರ್ಯಕ್ರಮ.
1: ಶ್ರೀಮತಿ ಶಾರದಾ ಬಸವರಾಜ್ ಅವರು ಬಸವಣ್ಣನವರು ಹೇಳಿರುವ ವಿಚಾರಧಾರೆಯನ್ನ ಹಾಗೆ ಇತರ ಶಿವಶರಣರು ಹೇಳಿರುವಂತಹ ವಿಚಾರಧಾರೆಯನ್ನು ತಿಳಿಸಿದ್ರು. ಅಂದ್ರೆ ಭಗವಂತನಿಂದ ಪಡೆದಂತಹ ಪ್ರತಿಯೊಂದು ವಸ್ತುವನ್ನು ಕೂಡ ನಾವು ದೇವರಿಂದ ಪಡೆದಿದ್ದೀವಿ. ಭೂಮಿ ಇರ್ಬೋದು, ಗಾಳಿ ಇರ್ಬೋದು, ಬದುಕುವಂತಹ ಈ ಜೀವನ ಎಲ್ಲವನ್ನ ದೇವರಿಂದ ಪಡೆದಂತಹ ನಾವು ದೇವರಿಗೆ ಕೃತಜ್ಞತೆಯಿಂದ ಇರಬೇಕು, ಕೃತಜ್ಞರಾಗಿರ್ಬೇಕು. ನಾವು ಎಲ್ಲವನ್ನ ಪಡೆದು ದುರಹಂಕಾರದಿಂದ ಬದುಕಬಾರ್ದು, ದೇವರು ಮೆಚ್ಚುವಂತೆ ನಾವು ಬದುಕಿ ತೋರಿಸಬೇಕು ಎಂಬುದನ್ನ ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನ ತಿಳ್ಕೊಂಡ್ವಿ. ನಂತರದಲ್ಲಿ ಸಹ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನವರೇ ಆದಂತಹ ಶ್ರೀಮತಿ ಶಾರದಾ ಬಸವರಾಜ್ ಅವರು ಬಸವಣ್ಣನವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
3: ಜ್ಯೋತಿ ದೀಪ ಒಂದು ಜನಾಂಗಕ್ಕೆ ಸೀಮಿತವಲ್ಲ. ಜಾತಿ ವರ್ಣ ವರ್ಗ ರಹಿತ ಕಲ್ಯಾಣ ರಾಜ್ಯ ನಿರ್ಮಾಣವ ಮಾಡುವಂತಹ ದಿವ್ಯ ಜ್ಯೋತಿ ಇದು. ಅಜ್ಞಾನದ ಕತ್ತಲೆಯನ್ನು ಕಳೆಯುವಂತಹ ಜ್ಯೋತಿ ಇದು. ಸುಜ್ಞಾನದ ಬೆಳಕನ್ನು ಕೊಡುವಂತಹ ಜ್ಯೋತಿ ಇದು. ಆದ್ದರಿಂದ ಮೊಟ್ಟ ಮೊದಲು ಪೂಜೆ, ಪರಮಾತ್ಮನನ್ನು ಪೂಜಿಸಬೇಕು, ಆಮೇಲೆ ಪ್ರಾರ್ಥನೆ ಮಾಡಬೇಕು, ಆಮೇಲೆ ಧ್ಯಾನ ಮಾಡಬೇಕು, ಜ್ಞಾನ ಅಭಿವೃದ್ಧಿ ಪಡಿಸಿಕೊಳ್ಳಬೇಕು. ಶರಣರ ವಚನಗಳನ್ನು ಪಾರಾಯಣ ಮಾಡ್ತಾ ಮಾಡ್ತಾ ಜ್ಞಾನ ಅಭಿವೃದ್ಧಿ ಆಗುತ್ತೆ, ನಡೆ ನುಡಿ ಕಲಿಸುತ್ತೆ. ಆದ್ದರಿಂದ ಏನಾಗುತ್ತೆ, ತನು ಶುದ್ಧವಾಗುತ್ತೆ, ಮನ ಶುದ್ಧವಾಗುತ್ತೆ, ಆತ್ಮವು ಶುದ್ಧವಾಗುತ್ತದೆ. ಆದ್ದರಿಂದ ನಾವು ಭಕ್ತಿ ಶ್ರದ್ಧೆ ಶರಣಾಗತಿ ಇಂದ ಪ್ರಾರ್ಥನೆ ಮಾಡಬೇಕು, ಅಂತಃಕರಣ ಪೂರ್ವಕವಾಗಿ ಪೂಜಿಸಬೇಕು, ಪ್ರಾರ್ಥಿಸಬೇಕು, ಧ್ಯಾನಿಸಬೇಕು. ದೀಪ ನಿರಂತರವಾಗಿ ಉರಿಯಬೇಕು ಅಂದರೆ ಭಕ್ತಿ ಎಂಬ ತೈಲವನ್ನು ಎರೆಯುತ್ತಿರಬೇಕು. ಈ ಸೃಷ್ಟಿಸ ಪರಮಾತ್ಮನಿಗೆ ಕೃತಜ್ಞತೆಯನ್ನು ಅರ್ಪಿಸುವುದರ ಜೊತೆ ಜೊತೆಯಲ್ಲಿ ಮನುಷ್ಯ ಈಗ ಅರಿವನ್ನು ಪಡೆದು, ಓಹೋ, ನಾನು ಹಿಂದಿನ ಜನ್ಮದಲ್ಲಿ ಪರಮಾತ್ಮನನ್ನು ಮರ್ತಿದ್ದ ಕಾರಣ ನನಗೆ ಕಷ್ಟ ಬರ್ತಾ ಇದೆ, ಆದ್ದರಿಂದ ಇನ್ಮೇಲೆ ಸುಖ ಬೇಕು. ಮುಂದೊಂದು ಜೀವನ ಇದೆ, ನಮ್ಮ ಜೀವನವನ್ನು ನಾವೇ ರೂಪಿಸಿಕೊಳ್ಳಬೇಕು, ನಮ್ಮ ಊರೆ ಕೋರಿಗಳನ್ನು ತಿದ್ದಿಕೊಳ್ಳಲು ನಾವೇ ಶಿಲ್ಪಿ ಆಗ್ಬೇಕು. ಅದಕ್ಕೆ ವಚನ ಸಾಹಿತ್ಯವನ್ನು ಒತ್ತಾ ಒತ್ತಾ ಅದು ನಮ್ಮನ್ನು ಕಟೆದು ಕಟೆದು ಕಟೆದು ಮೂರ್ತಿಯನ್ನಾಗಿ ಮಾಡುತ್ತೆ. ವಚನಗಳು ಜ್ಯೋತಿಯನ್ನು ಕೊಡ್ತವೆ. ಆದ್ದರಿಂದ ನಾವು ಏನ್ ಮಾಡಬೇಕು, ಪೂಜೆಯನ್ನು ಮಾಡಲೇಬೇಕು, ಆಚರಣೆಗಳನ್ನು ತರಬೇಕು, ಸದಾಚಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆದ್ದರಿಂದ ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರದೇ ಸುಖಭೋಗ ದೊರಕುವುದುಂಟೇ ಆತ್ಮ ಅಂತಾರೆ. ಅಂದರೆ ಈ ಆತ್ಮಕ್ಕೆ, ಈ ಜೀವಾತ್ಮಕ್ಕೆ ಏನು ನನಗೆ ಕಷ್ಟ ಬರುವುದಕ್ಕೆ ಕಾರಣ ಅಂತ ಮತ್ತೆ ಇವರು ಸಹ ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರದೇ ಸುಖ ಭೋಗ ಪಡೆಯುವುದುಂಟೇ ಆತ್ಮ. ನಾವು ಪಡ್ಕೋಬೇಕು ಅಂದ್ರೆ ಒಳ್ಳೆಯ ಸುಖ ಜೀವನವನ್ನು ಪಡ್ಕೋಬೇಕು ಅಂದ್ರೆ ನಾವು ಹರಪೂಜೆ ಮತ್ತು ಗುರು ಸೇವೆ ಗುರುಲಿಂಗ ಜಂಗಮ ಸೇವೆಯನ್ನು ಮಾಡಬೇಕು. ಗುರುವಿಗೆ ಸೇವೆಯನ್ನು ಮಾಡಬೇಕು, ಲಿಂಗ ಪೂಜೆಯನ್ನು ಮಾಡಬೇಕು, ಜಂಗಮ ಸೇವೆಯನ್ನು ಸಮಾಜ ಸೇವೆಯೇ ಸಮಾಜ ಸೇವೆಯನ್ನು ಮಾಡಬೇಕು. ಮತ್ತೆ ಹೇಳಿದ್ರಲ್ಲಾಗ್ಲೇ ಹಿಂದಣ ಜನ್ಮದಲ್ಲಿ ಜಂಗಮ ವರದನಾಗಿ ಅರ್ಧಡಿ ಸಂಸಾರ ಒದ್ದಲಿಯನೆ ಅಂತ ಹೇಳಿದ್ರಲ್ಲ, ಹಂಗೆ ಸಮಾಜ ಸೇವೆ ಪರಮಾತ್ಮನ ಇನ್ನೊಂದು ಮುಖ. ಆದ್ದರಿಂದ ನಾವೇನ್ ಮಾಡಬೇಕಾಗಿದೆ, ನೊಂದವರಿಗೆ ಬೆಂದವರಿಗೆ ಅವರಿಗೆ ಶಾಂತ್ವನ ನೀಡಿತ್ತ, ಹಸಿದ ಮಕ್ಕಳಿಗೆ ಮುದುಕರಿಗೆ ಅವರಿಗೆಲ್ಲ ಅನ್ನ ನೀಡಬೇಕು, ಸಹಾಯ ಮಾಡಬೇಕು. ಹಾಗೆ ಮಾಡಿದಾಗ ಪರಮಾತ್ಮನ ಒಲುಮೆ ಇನ್ನೂ ಹೆಚ್ಚು ಆಗ್ತಾ ಬರುತ್ತೆ. ಆದ್ದರಿಂದ ನಾವು ಮಾಡಬೇಕಾದ್ದು ಬಹಳಷ್ಟಿದೆ. ಪ್ರಾರ್ಥನೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸ್ತಾ ಹೋಗುತ್ತೆ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸೇನಾಗುತ್ತೆ, ಶುದ್ಧಿ ಆಗ್ತಾ ಬರುತ್ತೆ. ನಮ್ಮ ಮನಸ್ಸು ನಾನಾ ವಿಚಾರ ಮಾಡಿ ಮಾಡಿ ಮಾಡಿ ಏನಾಗಿರುತ್ತೆ, ಮುಸರಿ ಆಗಿರುತ್ತೆ. ಅದನ್ನು ತೊಳೆದುಕೊಳ್ಬೇಕು ಅಂದ್ರೆ ನಿರಂತರ ಪ್ರಾರ್ಥನೆ ಧ್ಯಾನ ಸತ್ಸಂಗ ಅಗತ್ಯವಾಗಿದೆ. ಒಂದು ಕಡೆ ಶಿಶಿರು ಹೇಳ್ತಾರೆ, ದೇವರು ಸಮಯವನ್ನು ಸೃಷ್ಟಿಸಿದ, ಮಾನವ ಅವಸರವನ್ನು ಸೃಷ್ಟಿಸಿದ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಹೊಟ್ಟೆಯ ಹಸಿವು ದಡ್ಡರಿಗೂ ಆಗುತ್ತೆ, ಜಾಣನಿಗೂ ಆಗುತ್ತೆ, ಆದರೆ ಆತ್ಮದ ಹಸಿವು ಜ್ಞಾನಿಗೆ ಮಾತ್ರ ಆಗುತ್ತೆ. ಜೀವನದಲ್ಲಿ ಅತಿಯಾದ ಆನಂದ ಕೊಡುವುದು ಆಧ್ಯಾತ್ಮ. ಒಳ್ಳೆಯ ಕೆಲಸ ಮಾಡುವಾಗ 100 ವರ್ಷ ಬದುಕುತ್ತೇನೆ, ಕೆಟ್ಟ ಕೆಲಸ ಮಾಡುವಾಗ ಈಗ ಸಾಯುತ್ತೇನೆ ಎಂದು ತಿಳಿಯಬೇಕು. ನಮಗೆ ಕಸ ಗುಡಿಸೋ ಪರಕೆ ಬೇಕಾದಾಗ ಪರಕೆಯಮ್ಮನನ್ನು ಕರಿತೇವೆ. ಏನಂತ ಕರಿತೇವೆ? ಅವರು ಹೋಗ್ತಾ ಇದ್ದಾರೆ, ಏನಂತ ಕರಿತೇವೆ ಅಂದರೆ ಪರಕೆಯಮ್ಮ ಅಂತ ಕರಿತೇವೆ. ಪರಕೆಯಮ್ಮ ಪರಕೆಯಮ್ಮ ಅಂದರೆ ಅವ್ರು ತಿರುಗಿ ನೋಡಿ ಆ ತಾಯಿ ಬಂದು ನಾವು ಖರೀದಿಸಿದಾಗ ಕೊಡ್ತಾರೆ. ಆದರೆ ನಮ್ಮನ್ನು ಪರೆಯುವ ಪರಮಾತ್ಮನನ್ನು ಕರೆಯಲಾರೆವು ನಾವು. ಪ್ರಾರ್ಥನೆ ಎಂಬ ಪರಕೆ ಇದ್ದರೆ ನಮ್ಮಲ್ಲಿರುವ ದುರಾಚಾರ ದುರ್ಗುಣಗಳನ್ನು ಹೊಡೆದು ಹಾಕುವಂತಹ ಶಕ್ತಿ ಅದರಲ್ಲಿ ಇರುತ್ತದೆ. ಒಂದು ಮನೆಯಲ್ಲಿ ಹಿರಿಯ ಚೇತನ ಇದ್ದರೆ ಅಮೂಲ್ಯ ರತ್ನ ಇದ್ದ ಹಾಗೆ. ಒಂದು ರೊಟ್ಟಿ ಹಂಚಿ ತಿನ್ನೋಣ, ಒಂದು ರೊಟ್ಟಿ ಹಂಚಿ ತಿನ್ನೋಣ, ಅದು ಯೋಗಿಯ ಬದುಕು. 10 ರೊಟ್ಟಿ ಬಚ್ಚಿ ಇಡೋದು ಏನು? ಭೋಗಿಯ ಬದುಕು. ಆದ್ದರಿಂದ ನಾವು ನಮಗೆ ಪರಮಾತ್ಮ ಶಿವಜ್ಞಾನ ಕೊಟ್ಟನಲ್ಲ, ಅರಿವು ಅಂತಾರೆ, ಗುರು ನಮಗೆ ಅರಿವನ್ನು ಕೊಡ್ತಾರೆ, ಈ ರೀತಿಯಲ್ಲಿ ನಡೆಯಬೇಕು ನುಡಿಬೇಕು ಅಂತಂದೇಳಿ ಹೇಳಿಕೊಡುವರು ಯಾರಪ್ಪ ಅಂದ್ರೆ ಗುರು. ಆಮೇಲೆ ಅರಿವಿನ ಮೂಲಕ ನಾವೇನ್ ಮಾಡ್ಬೇಕಾಗಿದೆ? ಅವರಿಗೆ ಹೇಳಿದಂತೆ ಕೇಳಬೇಕು. ಅದಕ್ಕೆ ಗುರುವಾಣಿಯನ್ನು ಎಂದೂ ಸಹ ನಾವು ಮರೆಯಬಾರದು. ಗುರುದ್ರೋಹಿ ಆಗ್ಬಾರ್ದು. ಗುರುದ್ರೋಹಿ ಆದ್ರೆ ಮತ್ತೆ ನಾನಾ ಪಾಪ ಕೋಪಗಳಲ್ಲಿ ಬೀಳ್ತಾ ಹೋಗ್ತೀವಿ. ಆದ್ದರಿಂದ ಶರಣ ಬಂಧುಗಳೇ, ಪ್ರಾರ್ಥನೆಯನ್ನು ಎಂದೂ ಸಹ ಮರೆಯಬಾರದು, ಲಿಂಗ ಪೂಜೆಯನ್ನು ಸಹ ಎಂದೂ ಮರೆಯಬಾರದು. ಪರಮಾತ್ಮನೇ ತಂದೆ ತಾಯಿ ಬಂಧು ಬಳಗ ಅಂತಂದೇಳಿ ಅವನಿಗೆ ಶರಣಾಗತಿಯನ್ನು ಹೊಂದಬೇಕು. ಆಗ ನಮಗೆ ಕಷ್ಟ ಅನ್ನೋದು ಬರಲ್ಲ. ಇದನ್ನು ನಾವು ಉಪಯೋಗಿಸಬೇಕು. ವಚನ ಪಾರಾಯಣ ಪ್ರತಿದಿನ ಮಾಡಿದಾಗ ನಮಗೆ ಆ ಜ್ಞಾನ ಹೆಚ್ಚಾಗ್ತಾ ಬಂದು ನಮ್ಮ ಅಜ್ಞಾನ ಅಲ್ಲಿ ಕಳೆದು ಹೋಗುತ್ತೆ.
2: ಶಿವಶರಣರೆಲ್ಲರೂ ಹೇಳಿರುವಂತಹ ವಿಚಾರ ಅಂತ ಹೇಳಿ, ಗುರು ಲಿಂಗ ಜಂಗಮಕ್ಕೆ ಗೌರವವನ್ನ ಕೊಡಬೇಕು, ಹಾಗೆ ಹಸಿದವರಿಗೆ ಆಹಾರವನ್ನ ನೀಡಬೇಕು. ಅನ್ನದ ರೂಪ ಇರ್ಬೋದು, ಇನ್ಯಾವುದೋ ರೂಪದಲ್ಲಿ ಹಸಿದವರಿಗೆ ಅನ್ನವನ್ನ ನೀಡಬೇಕು. ಹಾಗೆ ಕಾಯಕ ತತ್ವ, ಈ ಎಲ್ಲವನ್ನ ಕೂಡ ನಮ್ಮ ಶಿವಶರಣರು ಹೇಳಿದ್ದಾರೆ. ಇದೇ ವಿಚಾರವನ್ನ ಶ್ರೀಮತಿ ಶಾರದಾ ಬಸವರಾಜ್ ಅವರು ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನ ತಿಳಿಸಿದ್ರು. ನಂತರದಲ್ಲಿ ಸಹ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನವರೇ ಆದಂತಹ ಶ್ರೀಮತಿ ಶಾರದಾ ಬಸವರಾಜ್ ಅವರು ಬಸವಣ್ಣನವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ.
3: ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು. ಸಾವೆಂಬುದು ಸಯವಲ್ಲ. ಲಿಂಗದಲ್ಲಿ ಉದಯವಾದ ಜೈಕರಿಗೆ ಆ ಲಿಂಗದಲ್ಲಿ ಅಲ್ಲದೆ ಬೇರೆ ಮತ್ತೊಂದೆಡೆ ಇಲ್ಲ. ಕೂಡಲ ಸಂಗಮ ದೇವ ಶರಣ ಸೊಡ್ಡಳ ಬಾಚರಸರು ನಿಜಲಿಂಗದಲ್ಲಿ ಒಡಲೊಳಗೆ ಬಗೆದು ಹುಕ್ಕಡೆ ಉಪಮಿಸ ಬಲ್ಲವರ ಕಾಣೆನು. ಈ ಒಂದು ವಚನದಲ್ಲಿ ಶರಣರ ಸಾವು ಮರಣದಲ್ಲಿ ನೋಡುವೆ ಎನ್ನುವಂತಿದೆ. ಈ ವಿಚಾರವಾಗಿ ಮಾತಾಡ್ತಾ ಹೋದಾಗ ಹುಟ್ಟಿನಂತೆ ಸಾವು ಅನಿವಾರ್ಯ. ಹುಟ್ಟು ಸಾವು ನಾಣ್ಯದ ಎರಡು ಮುಖಗಳು. ಹುಟ್ಟು ಸಾವನ್ನು ಜೊತೆಗಿಟ್ಟುಕೊಂಡೇ ಇರುತ್ತದೆ. ಇದರಲ್ಲಿ ನಿರಾಶವಾದಿಯ ಬದುಕೇ ಬೇರೆ, ಆಶಾವಾದಿಯ ಬದುಕೇ ಬೇರೆ. ನಿರಾಶಾವಾದಿಯ ಬದುಕು ಹುಟ್ಟಿನಿಂದ ಪ್ರಾರಂಭವಾಗುವ ಜೀವನ ಚಕ್ರ ಸಾವಿನತ್ತ ಚಲಿಸುತ್ತದೆ. ಹೀಗಾಗಿ ನಿರಾಶಾವಾದಿ ಏಕೆ ಬಾಳಬೇಕು, ಎಂದಿದ್ದರೂ ಸಾಯಬೇಕಲ್ಲ ಎಂದು ಹತಾಶನಾಗಿರುತ್ತಾನೆ. ಆದರೆ ಆಶಾವಾದಿಯ ಬದುಕು ಹೇಗಿರುತ್ತಪ್ಪ ಅಂದರೆ, ಜೀವನದ ಅಂತಿಮ ನಿಲ್ದಾಣವೇ ಸಾವು. ಅದು ಸಮೀಪಿಸುವುದರೊಳಗೆ ಬಾಳಿನ ಪ್ರತಿಯೊಂದು ಕ್ಷಣದಲ್ಲೂ ಸಾರ್ಥಕ ಮಾಡಿಕೊಳ್ಳಬೇಕು ಎಂದು ಉತ್ಸಾಹದಿಂದ ಮುಂದುವರಿಯುತ್ತಾನೆ. ಲಿಂಗಾಯತ ಧರ್ಮ ಹುಟ್ಟಿಗೆ ಮಹತ್ವ ಕೊಟ್ಟಂತೆ ಸಾವಿಗೂ ಸಹ ಅಷ್ಟೇ ಮಹತ್ವವನ್ನು ಕೊಡುತ್ತದೆ. ಈ ಧರ್ಮದ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಮೂಡಿ ಬರುವ ಉಕ್ತಿಗಳೆಂದರೆ, ಶರಣರ ಜೀವನ ಮರಣದಲ್ಲಿ ನೋಡು, ಮರಣವೇ ಮಹಾನವಮಿ ಅಂದರೆ ಹಬ್ಬ ಎಂದು ಹೇಳಿದ್ದಾರೆ. ಸಾವು ಅನಿವಾರ್ಯ. ಯಾರಾದರೇನು ಐಹಿಕ ಬದುಕಿಗೆ ಪೂರ್ಣ ವಿರಾಮ ನೀಡಿ ಹೋಗಲೇಬೇಕು. ಎಷ್ಟೇ ದೀರ್ಘಕಾಲ ಬದುಕಿದರೂ ಒಂದು ದಿವಸ ಜೀವನ ನಾಟಕಕ್ಕೆ ಅಂತಿಮ ತೆರೆ ಎಳೆಯಬೇಕು. ಇಲ್ಲಿ ಎರಡು ವಿಧ, ಒಂದು ಜೀವನದ ಪ್ರಯಾಣ, ಇನ್ನೊಂದು ಜೀವದ ಪ್ರಯಾಣ. ಜೀವನದ ಪ್ರಯಾಣ ಹೇಗಿರಪ್ಪ ಅಂದರೆ, ಹುಟ್ಟು ಸಾವು ಎಂಬ ಎರಡರ ಮಧ್ಯೆ ಇರುವ ಘಟನಾವಳಿಗಳ ಒಂದು ಚಕ್ರ. ಹುಟ್ಟು ಎಂಬುದು ಆರಂಭಿಕ ನಿಲ್ದಾಣವಾದರೆ, ಬಾಲ್ಯ ಯೌವನ ಮುಪ್ಪು ಎಂಬ ಮೂರು ನಿಲ್ದಾಣದಲ್ಲಿ ಹಾಯ್ದು ಜೀವನದ ಗಾಡಿ ಮರಣ ಎಂಬ ಕೊನೆಯ ನಿಲ್ದಾಣದಲ್ಲಿ ನಿಲ್ಲುತ್ತದೆ. ಇದು ಜೀವನದ ಪ್ರಯಾಣ. ಇನ್ನೊಂದು ಜೀವದ ಪ್ರಯಾಣ, ಇದರ ಪ್ರಯಾಣ ಇನ್ನೂ ದೀರ್ಘ. ಇದು ಅನಂತ ಜನ್ಮಗಳೆಂಬ ನಿಲ್ದಾಣದಲ್ಲಿ ಹಾಯ್ದು ಹಾಯ್ದು ಹಾಯ್ದು ಬರುವಂತಹದ್ದು. ಜೀವಾತ್ಮನ ಆದಿತಾಣ ಪರಮಾತ್ಮ, ಅಂತ್ಯತಾಣವು ಪರಮಾತ್ಮನೇ ಆಗಿದೆ. ಅದನ್ನೇ ಧರ್ಮಪಿತ ಬಸವಣ್ಣನವರು ಹೀಗೆ ಹೇಳಲು ತೊಡಗಿದ್ದಾರೆ. ಲಿಂಗದಲ್ಲಿ ಉದಯವಾದ ನಿಜೈಕ್ಯರಿಗೆ ಆ ಲಿಂಗದಲ್ಲಿ ಅಲ್ಲದೆ ಮತ್ತೊಂದು ಎಡೆಯಿಲ್ಲ. ಉದಾಹರಣೆ, ಒಂದು ರುದ್ರಾಕ್ಷಿ ಮಾಲೆ ಇದೆ ಎಂದಿಟ್ಟುಕೊಳ್ಳಿ. ಇದರಲ್ಲಿ ಒಂದು ಶಿಖಾಮಣಿ ಇದೆ. ಆ ಶಿಖಾಮಣಿಯಿಂದ ಒಂದು ಸೂತ್ರ ಹೊರಟಿರುತ್ತದೆ. ಇದು ಹಲವಾರು ಮಣಿಗಳನ್ನು ಬಂಧಿಸಿ ಪುನಃ ಹೋಗಿ ಶಿಖಾಮಣಿಯಲ್ಲಿ ಸೇರಿಕೊಳ್ಳುತ್ತದೆ. ಆಗಲೇ ರುದ್ರಾಕ್ಷಿಯ ಮಾಲೆ ಪೂರ್ಣಗೊಳ್ಳುತ್ತದೆ. ಅದೇ ರೀತಿ ಪರಮಾತ್ಮ ಅಂದ್ರೆ ಸೃಷ್ಟಿಕರ್ತನೆಂಬ ಶಿಖಾಮಣಿಯಿಂದ ಜೀವಾತ್ಮನೆಂಬ ಸೂತ್ರ ಹೊರಟು ಅನಂತ ಜನ್ಮಗಳೆಂಬ ಮಣಿಗಳಲ್ಲಿ ಹಾಯುತ್ತಾ ಹಾಯುತ್ತಾ ಅಂತಿಮವಾಗಿ ಪರಮಾತ್ಮನೆಂಬ ಶಿಖಾಮಣಿಯಲ್ಲಿ ಒಡವೆರೆದು ಸೇರಿಕೊಳ್ಳುತ್ತಾನೆ. ಹೀಗೆ ಅಂಗದಲ್ಲಿ ಉದಯವಾದ ಶರಣಂಗೆ ಆ ಲಿಂಗವೇ. ಅಂದರೆ ಅಂಗದಲ್ಲಿ ಲಿಂಗ, ಲಿಂಗ ಪೂಜೆ ಮಾಡ್ತಾ ಮಾಡ್ತಾ ಲಿಂಗದಲ್ಲಿಯೇ ಅವನು ಐಕ್ಯವಾಗಿ ಸ್ಥಿತಿ ಹೊಂದಿದಾಗ, ಅಂದರೆ ಯಾರು ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ಲಿಂಗವನ್ನು ಪಡ್ಕೊಳ್ತಾರೆ ಗುರುವಿನಿಂದ, ಇಷ್ಟಲಿಂಗ ದೀಕ್ಷೆಯಾದಾಗ ಅದು ಇನ್ನೊಂದು ಜನನ. ಗುರುವಿನಿಂದ ಹುಟ್ಟುವುದು, ತಾಯಿಯಿಂದ ಹುಟ್ಟುವುದು ಬೇರೆ. ಇಲ್ಲಿ ಗುರುವಿನಿಂದ ಅವರ ಕರಕಮಲದಲ್ಲಿ ಹುಟ್ಟಿದಾಗ ಅಲ್ಲಿ ಇಷ್ಟಲಿಂಗ ಬರುತ್ತೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಲಿಂಗದಲ್ಲಿ ಉದಯವಾದ ಶರಣಂಗೆ, ಯಾರು ದೀಕ್ಷೆಯನ್ನು ಪಡೆದು ಇಷ್ಟಲಿಂಗವನ್ನು ಧರಿಸಿರ್ತಾರೋ ಆ ಲಿಂಗವೇ ನಿಜ ನೆಲೆ. ಈಗ ಇಷ್ಟಲಿಂಗವನ್ನು ಕೊಟ್ಟರು, ಇನ್ನು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಲಿಂಗದ ಕಡೆ ದೇವನ ಕಡೆ ಗುರು ಹೇಳ್ಕೊಡ್ತಾರೆ. ಅದನ್ನ ಸಾಧನೆಯ ಮೂಲಕ ಅವನು ಮಾಡ್ತಾ ಮಾಡ್ತಾ ಮಾಡ್ತಾ ಆ ರೀತಿಯಲ್ಲಿ ದಿನನಿತ್ಯ ಮಾಡುವುದರಿಂದ ಆ ನಿಜದ ನೆಲೆಯನ್ನು ತಲುಪುವ ತನಕ ಜೀವಾತ್ಮ ಪರಿಭ್ರಮಣ ತಪ್ಪಿದ್ದಲ್ಲ. ಆದರೂ ಸಹ ಈ ಒಂದು ಪ್ರಯಾಣದ ವೇಗವನ್ನು ತೀವ್ರಗೊಳಿಸುವ ಸಾಧನೆಗಳೇ ದೀಕ್ಷೆ, ಸಾಧನೆ, ಜಪ, ತಪ ಮುಂತಾದವನ್ನು ಮಾಡಬೇಕು. ಸರ್ವರಿಗೂ ಭಕ್ತಿ ಪೂರ್ವಕವಾಗಿ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ.
2: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಶರಣರು, ಅದರಲ್ಲೂ ಬಸವಣ್ಣ ಹಾಗೆ ಇತರ ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನವರೇ ಆದ ಶ್ರೀಮತಿ ಶಾರದಾ ಬಸವರಾಜ್ ಅವರು ಭಾಗವಹಿಸುವ ಮೂಲಕ ವಚನ ಸಾಹಿತ್ಯವನ್ನ ಪರಿಚಯಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
5: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯಾ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
7: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಹೆಣ್ಣು ಗಂಡು, ಬರಿಯ ಹೆಣ್ಣು ಬರಿಯ ಗಂಡೆಂಬುದಿಳೆಯೊಳಗಿಲ್ಲ, ಬೆರಕೆ ಎಲ್ಲರೂ ಮರ್ದನಾರೀಶನಂತೆ, ನರತೆಯಣು ನಾರಿಯಲಿ ನಾರಿತ್ವ ನರನೊಳುಣು ತಿರಿಚ್ಚುತಿರುವುದು ಮನವಾ ಮಂಕುತಿಮ್ಮ. ಬರಿಯ ಹೆಣ್ಣು ಬರಿಯ ಗಂಡೆಂಬುದಿಳೆಯೊಳಗಿಲ್ಲ, ಬರೀ ಹೆಣ್ಣು ಬರೀ ಗಂಡು ಎಂಬುದು ಇಳೆಯೊಳಗೆ ಇಲ್ಲ, ಭೂಮಿ ಮೇಲೆ ಇಲ್ಲ. ಬೆರಕೆ ಎಲ್ಲರೂ ಅರ್ಧ ನಾರೀಶನಂತೆ, ಅರ್ಧ ನಾರೀಶ್ವರ ಅರ್ಧ ಶಿವ ಅರ್ಧ ಪಾರ್ವತಿ ಹಾಗೆ ಬೆರಕೆಯಾಗಿದೆ. ನರತೆಯಣು ನಾರಿಯಲಿ ನಾರಿತ್ವ ನರನೊಳು, ಗಂಡಸಿನಲ್ಲಿ ಹೆಣ್ಣಿನ ಅಂಶ, ಹೆಣ್ಣಲ್ಲಿ ಗಂಡಿನ ಅಂಶ ಸೇರಿಕೊಂಡು ಮನವನ್ನು ತಿರುಚುತ್ತಾ ಇದೆ ಅಂತ. ಇನ್ನೊಮ್ಮೆ ಈ ಕಗ್ಗ ಹೇಳ್ತೀನಿ ನೋಡಿ. ಬರಿಯ ಹೆಣ್ಣು ಬರಿಯ ಗಂಡೆಂಬುದಿಳೆಯೊಳಗಿಲ್ಲ, ಬೆರಕೆ ಎಲ್ಲರೂ ಮಾರ್ಧನಾರೀಶನಂತೆ, ನರತೆಯಣು ನಾರಿಯಲಿ ನಾರಿತ್ವ ನರನೊಳನು ತಿರುಚುತಿರುವುದು ಮನವಾ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಬರಿಯ ಗಂಡು ಹೆಣ್ಣು ಅನ್ನೋದು ಲೋಕದಲ್ಲೆಲ್ಲ ಇಲ್ಲ. ಅರ್ಧ ನಾರೀಶ್ವರನ ಹಾಗೆ ಎಲ್ಲರೂ ಬೆರೆತಿದ್ದಾರೆ. ನರತ್ವದ ಅಣು ನಾರಿಯಲ್ಲಿ ನಾರಿಯ ಅಣು ನರನಲ್ಲಿರೋದ್ರಿಂದ ಮನಗಳು ತಿರುಚುತ್ತಾ ಇದೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಮನುಷ್ಯರಲ್ಲಿ ಗಂಡು ಅಥವಾ ಹೆಣ್ಣು ಅನ್ನೋ ನಿಸರ್ಗಬದ್ಧವಾಗಿ ಅಂಗಾಂಗ ವಿನ್ಯಾಸದಲ್ಲಿ ಭಿನ್ನತೆಯ ದೇಹಧಾರಣೆ ಆಗತ್ತೆ. ದೇಹಶಕ್ತಿ, ಕಾರ್ಯಕ್ಷಮತೆ, ಒಲವು ಇಂಥವನ್ನೆಲ್ಲ ಗಮನಿಸಿ ಕೆಲವು ಗಂಡಸರ ಗುಣಗಳು, ಕೆಲವು ಹೆಂಗಸರ ಗುಣಗಳು ಅಂತ ಗುರುತಿಸಲಾಗಿದೆ. ಆದರೆ ಕೆಲವೊಂದ್ಸಲ ಅಶಕ್ತತೆಯನ್ನು ತೋರಿಸುವಂಥ ಹುಡುಗನಿಗೆ ಅಥವಾ ಮೃದು ಸ್ವಭಾವದವನಿಗೆ ಹೆಣ್ಣಪ್ಪಿ ಅಂತನೋ ಹೆಂಗರಳಿನವನು ಅಂತನೋ ಛೇಡಿಸ್ತೀವಿ ಅಲ್ವಾ? ಕೆಲವೊಂದ್ಸಲ ಹೆಚ್ಚು ಧೈರ್ಯ ತೋರಿಸೋ ಒರಟು ಸ್ವಭಾವದವಳನ್ನ ಗಂಡು ಬೀರಿ ಅಂತ ಕೂಡ ಕರೆಯೋ ಅಭ್ಯಾಸ ಇದೆ ನಮ್ಮಲ್ಲಿ. ಪುರುಷರನ್ನ ಹೊಗಳಿ ಸಿಂಹಕ್ಕೆ, ಸ್ತ್ರೀಯರನ್ನ ಹಂಸಕ್ಕೆ, ನವಿಲಿಗೆ ಹೋಲಿಸೋದಿದೆ. ಅಂದ್ರೆ ಪುರುಷರಿಗೆ ವಿಶಿಷ್ಟವಾದ ಮತ್ತೆ ಮಹಿಳೆಯರಿಗೆ ವಿಶೇಷವಾದ ಗುಣಗಳನ್ನ ನಾವು ಹೇಳ್ಕೊಂಡು ಹೋಲಿಸ್ಕೊಂಡು ಬರ್ತಾನೆ ಇದ್ದೀವಿ. ಆದ್ರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಪುರುಷರು ಮತ್ತೆ ಸ್ತ್ರೀಯರಲ್ಲಿ ಸಮಾನವಾದ ಬೇಕಾದಷ್ಟು ಗುಣಗಳಿದೆ. ಅಷ್ಟೇ ಅಲ್ಲ, ಹೆಣ್ಣು ಗುಣಗಳು ಗಂಡಸಲ್ಲಿ, ಗಂಡು ಗುಣಗಳು ಹೆಂಗಸರಲ್ಲಿ ಕಾಣಿಸುತ್ತೆ. ಧೈರ್ಯ ಪುರುಷ ಗುಣ ಅನ್ನೋದಾದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ, ಕಲ್ಪನಾ ಚಾವ್ಲಾ ಇವರೆಲ್ಲ ತೋರಿಸಿರೋ ಧೈರ್ಯ ಯಾವ ಪುರುಷನಿಗೆ ಕಡಿಮೆ ಇದೆ ಹೇಳಿ? ಅದೇ ರೀತಿ ತಾಯಿಯನ್ನು ಕಳ್ಕೊಂಡ ಮಕ್ಕಳಿಗೆ ತಾವೇ ತಾಯಿಯಾಗಿ ಮಮತೆಯಿಂದ ಕಾಪಾಡಿದ ಎಷ್ಟೋ ಜನ ಪುರುಷರನ್ನ ನಾವು ಕಂಡಿದ್ದೀವಿ. ಪರಿಸ್ಥಿತಿಯೇ ತಾಯಿಯನ್ನ ತಂದೆಯನ್ನಾಗಿ ಮಾಡತ್ತೆ, ತಂದೆಯನ್ನ ತಾಯಿಯ ಹಾಗೆ ನಡ್ಕೊಳ್ಳೋ ಥರ ಮಾಡಿಬಿಡತ್ತೆ. ಆಧ್ಯಾತ್ಮ ಚಿಂತನೆಯಲ್ಲಂತೂ ಹೆಣ್ಣು ಗಂಡುಗಳಲ್ಲಿ ವ್ಯತ್ಯಾಸನೇ ಇಲ್ಲ. ನೀವೆಲ್ಲ ಜೇಡರ ದಾಸಿಮಯ್ಯನ ಪ್ರಸಿದ್ಧ ವಚನನ ಕೇಳಿರ್ತೀರ, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ, ಕಾಣ ರಾಮನಾಥ ಅಂತ. ಅಂದರೆ ಬಹಿರಂಗ ನೋಟದಲ್ಲೇನೋ ಬೇರ್ಬೇರೆ ಅಂತ ಅನಿಸಿದ್ರೂ ಅಂತರಂಗದಲ್ಲಿ ಇಬ್ಬರೂ ಒಂದೇ. ಅದನ್ನೇ ಡಿ ವಿ ಜಿ ಅವರು ಈ ಕಗ್ಗದಲ್ಲಿ ವಿವರಿಸ್ತಾ ಮನುಷ್ಯರೆಲ್ಲರೂ ಅರ್ಧ ನಾರೀಶ್ವರರ ಹಾಗೆ ಅಂತಿದ್ದಾರೆ. ಇದರ ಒಳಾರ್ಥ ಅಂದರೆ ಪುರುಷ ಮತ್ತು ಸ್ತ್ರೀ ಅಂಶಗಳು ನಮ್ಮ ಒಳಗಡೆ ಸಮಾನವಾಗಿ ವಿಂಗಡಣೆ ಆಗಿದೆ. ಪುರುಷರಲ್ಲಿ ಸ್ತ್ರೀಗೆ ಪ್ರಧಾನವಾದ ಗುಣಗಳು, ಹಾಗೆ ಸ್ತ್ರೀಯರಲ್ಲಿ ಪುರುಷ ಪ್ರಧಾನವಾದ ಗುಣಗಳು ಎರಡೂ ಬೆರೆತು ಬೇರೆ ಇಲ್ಲ ಅನ್ನೋ ಹಾಗೆ ಮಿಳಿತವಾಗಿದೆ. ಹಾಗಾಗಿ ಅವನು ಪುರುಷ ಇವಳು ಸ್ತ್ರೀ ಅನ್ನೋ ಭೇದ ಭಾವ ಮಾಡಬೇಕಾಗಿಲ್ಲ. ಇಬ್ಬರಲ್ಲೂ ಇರಬೇಕಾದದ್ದು ಮನುಷ್ಯತ್ವ. ಇದನ್ನ ಮರೆತು ರಾಕ್ಷಸ ಗುಣ ಪ್ರವೃತ್ತಿ ಮಾತ್ರ ನಾವು ಬೆಳೆಸ್ಕೊಳ್ಬಾರ್ದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಮಗ, ನಿನ್ನೆ ನಾನು ನನ್ನ ಸೋದರಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in.
9: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇವರ ಜೊತೆ ಸಾಯಿ ಕೀರ್ತನ, ಶಿರೀಷ, ಐಸಿರಿ, ಐಶಿತಾ, ಸಮರ್ಥ್, ನಿಯತಿ ಈ ಮಕ್ಕಳು ಭಾಗವಹಿಸಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
10: ಪೊನ್ನಜ್ಜಿ, ಇವತ್ತು ಭೂ ಕೈಲಾಸ ಭಾಗ 3.
11: ಹೌದು, ಇವತ್ತಿಗೆ ಕತೆ ಖಂಡಿತ ಮುಗಿಸ್ತೀನಿ. ಬನ್ನಿ ಕೂತ್ಕೊಳ್ಳಿ.
12: ಕೂತೇ ಬಿಟ್ವಿ, ನಿನ್ ಕತೆ ಬಂಡಿನ ಶುರು ಮಾಡು.
11: ಶುರು ಮಾಡ್ತೀನಿ ಮಾಡ್ತೀನಿ. ಹೈ ಹೈ ಭೂ ಕೈಲಾಸ, ಹೊರಡು ಹೊರಡು.
12: ಹಾ ಜೋರಾಗೋಡು.
11: ಆಯ್ತು ಆಯ್ತು, ಸಾಕು ತಮಾಷೆ, ಈಗ ಕತೆ ಕೇಳಿ. ಲಂಕಾಧಿಪತಿಯಾದ ದಶಕಂಠ ಅಂದ್ರೆ ರಾವಣ ಮಾಯಾದೇವಿಯ ಪ್ರಭಾವಕ್ಕೆ ಒಳಗಾಗಿ ಶಿವನ ಪತ್ನಿ ಪಾರ್ವತಿ ಜಗನ್ಮಾತೆಯನ್ನೇ ಬೇಡಿ ಪಡಿತಾನೆ. ಆಮೇಲೆ ನಾರದರ ತಂತ್ರದಿಂದ ಮಂಡೋದರಿಯನ್ನು ಮದುವೆಯಾಗಿ ತಾಯಿ ಕೈಕಸಿಗೆ ಇವಳು ಪಾರ್ವತಿ ಅಂತ ಪರಿಚಯ ಮಾಡಿಸ್ತಾನೆ. ಇದರಿಂದ ಕೈಕಸಿ ಆಘಾತಗೊಳ್ತಾಳೆ ಮಗನ ದುರ್ನಡತೆಯನ್ನು ಖಂಡಿಸ್ತಾಳೆ. ಆಗ ಅಶರೀರ ವಾಣಿಯೊಂದ ಆಗುತ್ತೆ. ಅದರಿಂದ ಎಲ್ಲಾನು ತಿಳಿದು ಪರಿಸ್ಥಿತಿ ತಿಳಿಯಾಗುತ್ತೆ. ಆಗ ರಾವಣ ತನ್ನ ಈ ದುರ್ನಡತೆಗೆ ಕ್ಷಮೆಯನ್ನು ಕೇಳಿ ತಾಯಿಗಾಗಿ ಆತ್ಮಲಿಂಗ ತರೋಕೆ ಅಂತ ಕೈಲಾಸದತ್ತ ಹೊರಡ್ತಾನೆ. ರಾವಣ ಸೀದಾ ಕೈಲಾಸಕ್ಕೆ ಬಂದು ಶಿವನ ಕುರಿತು ತಪಸ್ಸಿಗೆ ಕೂತ. ಎಷ್ಟು ದಿನ ಉರುಳಿದರೂ ಶಿವನ ದರ್ಶನ ರಾವಣನಿಗೆ ಆಗೋದೇ ಇಲ್ಲ. ಕೊನೆಗೆ ರಾವಣ ತನ್ನ ಒಂದೊಂದೇ ಶಿರವನ್ನು ಕತ್ತರಿಸಿ ಶಿವನಿಗೆ ಅರ್ಪಿಸೋಕೆ ಶುರು ಮಾಡ್ದ. ಭೂಮಂಡಲವೇ ಅವನ ತಪಶಕ್ತಿಯಿಂದ ಗಡಗಡ ಅಂತ ನಡುಗ್ಬಿಡುತ್ತೆ. ಆದರೂ ಶಿವ ಮಾತ್ರ ಪ್ರತ್ಯಕ್ಷನಾಗೋದಿಲ್ಲ. ಆಗ ರಾವಣ, ಪರಮೇಶ್ವರ, ನನ್ನ ತಪಸ್ಸು ನಿನ್ನನ್ನು ಪ್ರಸನ್ನಗೊಳಿಸಲಿಲ್ಲ, ಹಾಗಾಗಿ ಈಗೋ ತೆಗೆದುಕೋ ನನ್ನ ಈ ಕೊನೆಯ ಶಿರವನ್ನು ಅಂತ ಹೇಳಿ ಕತ್ತಿಯನ್ನು ಹಿರಿದು ತನ್ನ ಹತ್ತನೆಯ ಶಿರವನ್ನು ಕಡಿದು ಹಾಕೋಕ್ಕೆ ಮುಂದಾಗ್ತಾನೆ. ಆಗ ಈಶ್ವರ ಓಡೋಡಿ ಬಂದು ರಾವಣನ ಮುಂದೆ ನಿಂತು, ಮಗನೇ, ಇದೇನು ಮಾಡ ಹೊರಟಿದ್ಯಾ, ನಿನಗೆ ಶುಭವಾಗಲಿ ಅಂತ ಹೇಳಿದಾಗ ನೆಲಕ್ಕೆ ಉರುಳಿದ 9 ಶಿರಗಳು ರಾವಣನ ಶಿರವನ್ನು ಮೊದಲಿನ ಹಾಗೆ ಕೂಡ್ಕೊಳ್ಳುತ್ತೆ. ರಾವಣ ಕಣ್ಣೀರ ಧಾರೆಯನ್ನು ಹರಿಸ್ತಾ, ಪರಶಿವನೇ, ಅವತ್ತು ಏನು ಬರಬೇಕು ಅಂತ ಕೇಳಿದಾಗ, ತಾಯಿ ಗಿರಿಜೆಯನ್ನೇ ಬೇಡಿದ ಪಾಪಿ ನಾನು, ನನ್ನನ್ನು ಮನ್ನಿಸ್ಬಿಡು ಅಂತ ಪಶ್ಚಾತ್ತಾಪದಿಂದ ನುಡಿತಾನೆ. ಶಿವ ಅವನನ್ನು ಸಂತೈಸ್ತಾ, ಬಿಡು ರಾವಣ, ಮಾಯೆಯ ಕಾರಣದಿಂದ ಅವತ್ತು ಹಾಗಾಯಿತು, ಆ ವಿಷಯವನ್ನು ಬಿಟ್ಟುಬಿಡು. ಇವತ್ತು ನಿನ್ನ ಮನಸ್ಸಿನ ಕೋರಿಕೆ ಏನಿದೆ ಹೇಳು, ಅದನ್ನು ನಾನು ನೀಡ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ರಾವಣ, ತಂದೆಯೇ, ತಾಯಿ ಕೈಕಿಸಿಯ

ಪೂಜೆಗಾಗಿ ಆತ್ಮಲಿಂಗವನ್ನು ನನಗೆ ಕರುಣಿಸುವಂಥ ಭಕ್ತಿಯಿಂದ ಬೇಡ್ಕೊಳ್ತಾನೆ. ಶಿವ ತಥಾಸ್ತು ಅಂತ ತನ್ನೊಳಗೆ ನೆಲೆಸಿದ ಆತ್ಮಲಿಂಗವನ್ನು ರಾವಣನ ಕೈಗೆ ನೀಡ್ತಾನೆ. ರಾವಣ, ಈ ಆತ್ಮಲಿಂಗವನ್ನು ನಿನಗೆ ನಾನು ಕೊಡ್ತಾ ಇದ್ದೀನಿ, ಆದರೆ ಒಂದು ವಿಷಯವನ್ನು ನೀನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದನ್ನು ನೀನು ಎಲ್ಲಿ ಪ್ರತಿಷ್ಠಾಪನೆ ಮಾಡೋಕ್ಕೆ ಬಯಸ್ತೀಯೋ ಅಲ್ಲೇ ಲಿಂಗವನ್ನು ಭೂಸ್ಪರ್ಶ ಮಾಡಬೇಕು. ಮಾರ್ಗ ಮಧ್ಯದಲ್ಲಿ ಆತ್ಮಲಿಂಗಕ್ಕೆ ಭೂಸ್ಪರ್ಶ ಆದರೆ ಅದರ ಶಕ್ತಿಯೆಲ್ಲ ನನ್ನೊಳಗೆ ಬಂದು ಸೇರುತ್ತೆ, ಎಚ್ಚರಿಕೆ ಅಂತ ಹೇಳ್ದ. ರಾವಣ ದಿಗ್ವಿಜಯ ಮಾಡದಷ್ಟು ಸಂತಸದಿಂದ ಆತ್ಮಲಿಂಗವನ್ನು ಹಿಡಿದು ಶಿವನಿಗೆ ನಮಸ್ಕಾರ ಮಾಡಿ ಲಂಕೆಯತ್ತ ಹೊರಟ. ಆಗ ಆತ್ಮಲಿಂಗ ಇಲ್ಲದೆ ಕೈಲಾಸದಲ್ಲಿ ಒಂದು ರೀತಿಯ ಶೂನ್ಯತೆ ತುಂಬಿಕೊಳ್ಳುತ್ತೆ. ಇದನ್ನು ಗಮನಿಸಿದ ನಾರದರಿಗೆ ಬಹಳ ಸಂಕಟವಾಗುತ್ತೆ. ಅದೇ ಸಮಯಕ್ಕೆ ಭೂಲೋಕದ ತನ್ನ ವಿಹಾರ ಮುಗಿಸಿ ಗಣೇಶ ಕೈಲಾಸಕ್ಕೆ ಬಂದ. ಅಲ್ಲಿ ಆವರಿಸಿದ ಶೂನ್ಯತೆ ಅವನ ಗಮನಕ್ಕೂ ಕೂಡ ಬರುತ್ತೆ. ಆಗ ನಾರದರು, ಹೇ ವಿಘ್ನೇಶ, ರಾವಣ ಶಿವನ ಆತ್ಮಲಿಂಗವನ್ನು ವರವಾಗಿ ಪಡ್ಕೊಂಡು ಭೂಲೋಕದಲ್ಲಿ, ಅದೋ ಅಲ್ನೋಡು, ಆ ಗೋಕರ್ಣದತ್ತ ಹೋಗ್ತಾ ಇದ್ದಾನೆ. ಏನಾದರೂ ಮಾಡೋದಿದ್ರೆ ಅದನ್ನು ನೀನು ಈಗಲೇ ಮಾಡಬೇಕು ಅಂತ ಹೇಳ್ದ. ಗಣೇಶ ಕೂಡಲೇ ಒಬ್ಬ ಬ್ರಾಹ್ಮಣ ವಟುವಿನ ರೂಪವನ್ನು ಧರಿಸ್ತಾನೆ, ಸೀದಾ ಗೋಕರ್ಣಕ್ಕೆ ಬರ್ತಾನೆ. ಆಗ ಸಂಧ್ಯಾ ಸಮಯ ಆಗಿತ್ತು. ರಾವಣನ ಸಂಧ್ಯಾ ವಂದನೆಯ ವೇಳೆ ಅದಾಗಿತ್ತು. ರಾವಣ, ಈಗೇನು ಮಾಡಲಿ, ಸಂಧ್ಯಾ ವಂದನೆಯ ಸಮಯ ಇದು, ಮುಳುಗ್ತಾ ಇರೋ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕಾದಂತಹ ಕಾಲ, ಕೈಯಲ್ಲಿರುವ ಆತ್ಮಲಿಂಗವನ್ನು ಯಾರ ಕೈಯಲ್ಲಿ ಕೊಡಲಿ ಅಂತ ತಳಮಳಿಸ್ತಾನೆ. ಆಗ ಅವನು ಒಟ್ಟು ವೇಷಧಾರಿ ಗಣೇಶನನ್ನು ಕಾಣ್ತಾನೆ. ಅವನನ್ನು ಕೂಗಿ ಕರೆದು, ಹೇ ಬಾಲಕ, ನಾನೀಗ ಸಂಧ್ಯಾವಂದನೆ ಮಾಡಬೇಕಾಗಿದೆ, ಲಿಂಗವನ್ನು ಕೆಳಗಿಡೋಕ್ಕೆ ಬರೋದಿಲ್ಲ, ಹಾಗಾಗಿ ಈ ಲಿಂಗವನ್ನು ಸ್ವಲ್ಪ ಕಾಲ ಹಿಡ್ಕೊಂಡು ನಿಂತಿರು ಅಂತ ಕೇಳ್ದ. ಅದಕ್ಕೆ ಆ ಬಾಲಕ, ಅದೆಲ್ಲ ಆಗೋದಿಲ್ಲ, ನನಗೆ ಈಗಲೇ ಸಮಯ ಆಗಿದೆ, ತಡವಾಗಿ ಹೋದರೆ ತಂದೆ ಬೈತಾರೆ, ನಾನು ಹೊರಟೆ ಅಂತ ಅವಸರ ಅವಸರವಾಗಿ ನಡೆದ. ಆಗ ರಾವಣ, ಹೇ ಬಾಲಕ, ನೀನು ಒಂದು ಎರಡು ಮೂರು ಅನ್ನೋದ್ರೊಳಗೆ ನಾನು ಬಂದುಬಿಡ್ತೀನಿ ಅಂತಂದ. ಅದಕ್ಕವನು, ಅಂದರೆ ಒಂದು ಎರಡು ಮೂರು ಅಂತ ಹೇಳಬೇಕೆ ಅಂತ ಸರ್ಸರ ಅಂತ ಹೇಳ್ದ. ಆಗ ರಾವಣ, ಹಾಗಲ್ಲ ಬಾಲಕ, ಒಂದು ಹೇಳಿ ಸ್ವಲ್ಪ ಹೊತ್ತು ಬಿಟ್ಟು ಎರಡು, ಎರಡು ಹೇಳಿ ಮತ್ತೊಂದಿಷ್ಟು ಹೊತ್ತು ಬಿಟ್ಟು ಮೂರು ಅಂತ ಹೇಳು, ಅಷ್ಟರಲ್ಲಿ ನಾನು ಬಂದುಬಿಡ್ತೀನಿ ಅಂದ. ಸರಿ, ಬಾಲಕ ಲಿಂಗವನ್ನು ಕೈಗೆ ತಗೊಳ್ತಾನೆ. ರಾವಣ ಸೂರ್ಯನಿಗೆ ಅರ್ಘ್ಯ ನೀಡೋಕೆ ಅಂತ ಹೊರಟ. ಆಗ ಒಟ್ಟು ವೇಷಧಾರಿ ಗಣೇಶ, ಇದೇ ಸಮಯ, ಆತ್ಮಲಿಂಗ ಲಂಕೆ ಹೋದರೆ ಕೇವಲ ಅಸುರರ ಸ್ವತ್ತಾಗಿ ಬಿಡುತ್ತೆ, ಅದನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದರೆ ಜನಸಾಮಾನ್ಯರಿಗೂ ಕೂಡ ಇದರ ದಿವ್ಯಶಕ್ತಿಯ ಸಂಸರ್ಗ ಸಿಗುತ್ತೆ, ಅದರ ದರ್ಶನ ಆಗತ್ತೆ ಅಂತ ಅಂದ್ಕೊಂಡು ಒಂದು ಅಂತ ಹೇಳಿ ಸ್ವಲ್ಪ ಹೊತ್ತು ಬಿಟ್ಟು ಎರಡು ಅಂತ ಹೇಳಿ ಮತ್ತೊಂದಷ್ಟು ಹೊತ್ತು ಬಿಟ್ಟು ಮೂರು, ಅಯ್ಯ ರಾವಣೇಶ್ವರ ಮೂರಾಯ್ತು, ಈಗೋ ನೀನು ಹೇಳಿದಷ್ಟು ಹೊತ್ತು ಲಿಂಗವನ್ನು ನಾನು ಕೈಯಲ್ಲಿ ಹಿಡ್ತಿದ್ದೆ, ಇನ್ನು ಹಿಡಿಯೋಕ್ಕಾಗೋದಿಲ್ಲ, ಕೆಳಗಿಡ್ತಾ ಇದ್ದೀನಿ ಅಂತ ಕೂಗಿ ರಾವಣನಿಗೆ ಹೇಳ್ತಾ ತನ್ನಿಂದಲೇ ಆತ್ಮಲಿಂಗದ ಭೂಸ್ಪರ್ಶ ಆಗಿ ಪ್ರತಿಷ್ಠಾಪನೆ ಆಗೋಗ್ಲಿ ಅಂತ ಅಂದ್ಕೊಂಡು ಓಂ ನಮ ಶಿವಾಯ ಅಂತ ಹೇಳ್ತಾ ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟೇ ಬಿಟ್ಟ. ಇದನ್ನು ನೋಡ್ತಾ ಇದ್ದ ರಾವಣ, ಬಾಲಕ ಬೇಡ ಬೇಡ ಅಂತ ಕೂತಾ ಬಾಲಕನನ್ನು ಅಟ್ಟಿಸ್ಕೊಂಡು ಬಂದ. ಕೈಗೆ ಸಿಗದೆ ಓಡಾಡಿದ ಗಣಪನನ್ನು ಹಿಡಿದು ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಕೋಪದಲ್ಲಿ ಅವನ ನೆತ್ತಿ ಮೇಲೆ ತನ್ನ ಮುಷ್ಟಿಯಿಂದ ಗುದ್ದಿದ. ಆತನ ತಲೆಯ ಆ ಭಾಗ ಒಳಗು ಹೋಯಿತು. ಇವತ್ತಿಗೂ ಕೂಡ ಗೋಕರ್ಣದಲ್ಲಿ ಇರುವ ಗಣೇಶನ ಮೂರ್ತಿಯ ಶಿರದಲ್ಲಿ ಗುದ್ದಿದ ಗುರುತಾಗಿ ಸಣ್ಣ ಗುಳಿಯೊಂದನ್ನು ನಾವು ಕಾಣಬಹುದು. ತೀರ್ಥಾರ್ಥಿಗಳು ಅದಕ್ಕೆ ಬೆಣ್ಣೆ ತುಪ್ಪ ಸವರಿ ಗಣೇಶನಿಗೆ ತಮ್ಮ ಭಕ್ತಿಯನ್ನು ತೋರಿಸ್ತಾರೆ. ಇತ್ತ ರಾವಣ ಕೂಡಲೇ ತನ್ನ ಬಲವನ್ನೆಲ್ಲ ಒಟ್ಟುಗೂಡಿಸಿ ಆತ್ಮಲಿಂಗವನ್ನು ಕೀಳೋಕ್ಕೆ ಹೊರಟ. ಆದರೆ

0: ಎಷ್ಟು ಪ್ರಯತ್ನ ಪಟ್ಟರೂ ಅದನ್ನು ಕೀಳೋಕೆ ಅವನಿಂದ ಆಗೋದೇ ಇಲ್ಲ. ಎಳೆದು ಬಲಕ್ಕೆ ಲಿಂಗನೇ ತಿರುಚಿ ಹೋಗುತ್ತೆ. ಅವಘಡದ ಮೇಲೆ ಅವಘಡ. ಇದನ್ನು ಸಹಿಸೋಕೆ ರಾವಣನಿಗೆ ಆಗಲಿಲ್ಲ. ತಾಯಿಗೆ ತಾನು ಹೇಗೆ ಮುಖ ತೋರಿಸ್ಲಿ ಅಂತ ಆತ ತುಂಬ ದುಃಖಪಟ್ಟ. ಇದಕ್ಕಿಂತ ತಾನು ಸಾಯೋದೇ ಲೇಸು ಅಂತ ಶಿವನ ನಾಮಸ್ಮರಣೆಯನ್ನು ಮಾಡ್ತಾ ಪ್ರಾಣತ್ಯಾಗ ಮಾಡೋಕ್ಕೆ ಹೊರಟ. ಇದನ್ನೆಲ್ಲ ನೋಡ್ತಾ ಇದ್ದ ಪರಮೇಶ್ವರ ನಾರದರನ್ನು ಕರೆದು, ಈಗಲೇ ಹೋಗಿ ಪತ್ನಿ ಮಂಡೋದರಿ ಮಾತೆ ಕೈಕಸಿಯನ್ನು ಲಂಕೆಯಿಂದ ಇಲ್ಲಿಗೆ ಕರೆತನ್ನಿ ಅಂತ ಅಪ್ಪಣೆ ಕೊಟ್ಟ. ನಾರದರು ಲಂಕೆಗೆ ಓಡಿ ಹೋಗಿ ಇಬ್ಬರನ್ನ ಗೋಕರ್ಣ ಕ್ಷೇತ್ರಕ್ಕೆ ಕರೆ ತರ್ತಾನೆ. ಮಗ ಪ್ರಾಣತ್ಯಾಗ ಮಾಡೋಕ್ಕೆ ಹೊರಟಿರೋದನ್ನು ನೋಡಿ ಕೈಕಸಿ ಓಡೋಡಿ ಬಂದು ಅವನನ್ನು ತಡಿತಾಳೆ. ಮಗನೇ, ಪ್ರಾಣತ್ಯಾಗ ಮಾಡಬೇಡ. ನೀನು ಹೇಳಿದ ಹಾಗೆ ಆತ್ಮಲಿಂಗವನ್ನು ಭೂಮಿಗೆ ತಂದಿದೆಯಾ? ನಾನು ಇಲ್ಲೇ ಆತ್ಮಲಿಂಗದ ಪೂಜೆಯನ್ನು ಮಾಡ್ತೀನಿ ಅಂತ ಹೇಳಿ ಮಗನನ್ನು ಸಮಾಧಾನಿಸ್ತಾಳೆ. ಕೈಕಸಿ ಬಹಳ ಸಂತೋಷದಿಂದ ಆತ್ಮಲಿಂಗಕ್ಕೆ ಪೂಜೆಯನ್ನು ಮಾಡಿ ಧನ್ಯಳಾಗ್ತಾಳೆ. ತಾಯಿಯ ಸಂತೋಷವನ್ನು ನೋಡಿ ರಾವಣ ಕೂಡ ಸಂತುಷ್ಟನಾಗ್ತಾನೆ. ಹೀಗೆ ಮಹಾಬಲವನ್ನು ಉಪಯೋಗಿಸಿ ಲಿಂಗವನ್ನು ಎಳೆದಿದ್ದರಿಂದ ಅದಕ್ಕೆ ಮಹಾಬಲೇಶ್ವರ ಅನ್ನುವ ಹೆಸರು ಬರುತ್ತೆ. ಹಾಗೂ ಕೈಲಾಸದ ಆತ್ಮಲಿಂಗ ಗೋಕರ್ಣದಲ್ಲಿ ಭೂಸ್ಪರ್ಶವಾಗಿದ್ದರಿಂದ ಆ ಸ್ಥಳ ಭೂ ಕೈಲಾಸ ಅನ್ನೋ ಪ್ರಸಿದ್ಧಿಯನ್ನು ಪಡೆಯುತ್ತೆ. ಮತ್ತು ರಾವಣನ ಮಾತೃ ಭಕ್ತಿಯ ಕೀರ್ತಿ ಕೂಡ ನಾಲ್ಕೂ ದಿಕ್ಕುಗಳಲ್ಲಿ ಹರಡುತ್ತೆ.
1: ಪೊನ್ನಜ್ಜಿ, ನಾನು ಗೋಕರ್ಣಕ್ಕೆ ಹೋದಾಗ ಆ ಲಿಂಗ ನೋಡಿದ್ದೀನಿ. ಈ ಕತೆ ಹೇಳಿದ್ಮೇಲೆ ಅದ್ರ ಮಹಾತ್ಮೆ ಗೊತ್ತಾಯ್ತು. ಹೌದು, ಈ ಭಕ್ತಿ ಬಂತು.
0: ಹೌದು ಮಕ್ಕಳೇ, ಯಾವುದೇ ದೇವಸ್ಥಾನಕ್ಕೂ ಅದರ ಸ್ಥಳ ಪುರಾಣ ಅಂತ ಇರುತ್ತೆ. ಅದನ್ನು ತಿಳ್ಕೊಂಡ್ರೆ ಇನ್ನೂ ಹೆಚ್ಚಿನ ಭಕ್ತಿ ಬರುತ್ತೆ. ಅಂದಹಾಗೆ ಇವತ್ತಿನ ನೀತಿ ಏನಂದರೆ, ತಂದೆ ತಾಯಿಯರ ಸೇವೆ ಪರಮಶ್ರೇಷ್ಠವಾದ ಕಾರ್ಯವಾಗಿದೆ. ಅವರ ಸೇವೆಯಿಂದ ಕೀರ್ತಿ, ಸುಖ, ಸಂತೋಷ ನಮಗೆ ದೊರೆಯುತ್ತೆ.
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಶಿರೀಷ, ಐಸಿರಿ, ಐಶಿತಾ, ಸಮರ್ಥ್, ನಿಯತಿ ಇವರಿಗೆ ಧನ್ಯವಾದಗಳು.
3: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ.
0: ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ. ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
7: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
6: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
7: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
8: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
9: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
13: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀಟ್ UG 2026 ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಎಚ್ಚೆತ್ತ ಕೇಂದ್ರ ಸರ್ಕಾರ. ಇದೀಗ ಮರುಪರೀಕ್ಷೆ ನಡೆಸುವ ಮುನ್ನ ಸೋರಿಕೆ ತಡೆಯಲು ಕೆಲವು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದೆ. ಭಾರತದಲ್ಲಿ ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ಏಕೆಂದರೆ ಈ ಅಪ್ಲಿಕೇಶನ್ನಿಂದಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬ ಆರೋಪಗಳಿವೆ. ಟೆಲಿಗ್ರಾಮ್ ಆಪ್ಲ್ಲಿ ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಗಳು, ಎಡಿಟೆಡ್ ಸ್ಕ್ರೀನ್ಶಾಟ್ಗಳು ಮತ್ತು ಪರೀಕ್ಷೆಗೆ ಪ್ರವೇಶ ಖಾತರಿಯ ಭರವಸೆಗಳೊಂದಿಗೆ ವಿದ್ಯಾರ್ಥಿಗಳನ್ನು ವಂಚಿಸಲಾಗುತ್ತಿದೆ. ಹೀಗಾಗಿ ಭಾರತದಲ್ಲಿ ಟೆಲಿಗ್ರಾಮ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ ಎಂದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಬಿಡುಗಡೆ ಮಾಡಿದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಈ ಸಂಬಂಧ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ 2 ಪ್ರತ್ಯೇಕ ನಿರ್ದೇಶನಗಳನ್ನು ನೀಡಿದೆ. ಮೊದಲನೆಯದು, June 22 ಭಾರತದಲ್ಲಿ ಟೆಲಿಗ್ರಾಮ್ ಅನ್ನು ನಿರ್ಬಂಧಿಸಲಾಗಿದೆ. ಇದು ಪರೀಕ್ಷಾ ಅವಧಿ ಮತ್ತು ಅದರ ತಕ್ಷಣದ ಪರಿಣಾಮಗಳನ್ನು ಒಳಗೊಂಡಿದೆ. ಎರಡನೆಯದು, June 30 ಭಾರತದಲ್ಲಿ ಈಗಾಗಲೇ ಪೋಸ್ಟ್ ಮಾಡಲಾದ ಸಂದೇಶಗಳ ಎಡಿಟ್ ಅನ್ನು ಟೆಲಿಗ್ರಾಮ್ ನಿಷ್ಕ್ರಿಯಗೊಳಿಸಬೇಕೆಂದು ಸೂಚಿಸಿದೆ. ಟೆಲಿಗ್ರಾಮ್ ಪರಿಶೀಲನೆಗೆ ಒಳಪಟ್ಟಿದ್ದು, NTA ಪ್ರಕಾರ ಸಂಘಟಿತ ವಂಚನೆ ಮತ್ತು ಸೈಬರ್ ವಂಚನೆ ಜಾಲಗಳು ಈ ಟೆಲಿಗ್ರಾಮ್ ಅನ್ನು ಬಳಸುತ್ತಿವೆ ಎಂಬ ಆರೋಪಗಳ ನಂತರ ಇದರ ಮೇಲೆ ತಿಂಗಳುಗಟ್ಟಲೆ ನಿಗಾ ವಹಿಸಿದ ಬಳಿಕ ಈ ಕ್ರಮ ಕೈಗೊಳ್ಳಲಾಗಿದೆ. ಪೇಪರ್ ಲೀಕ್ಡ್ ನೀಟ್, ರೀನೀಟ್ 2026, ಖಾಸಗಿ ಮಾಫಿಯಾ ಮತ್ತು ರೀನೀಟ್ ಮಾಫಿಯಾ ಮುಂತಾದ ಹೆಸರುಗಳನ್ನು ಹೊಂದಿರುವ ಚಾನೆಲ್ಗಳು ಪರೀಕ್ಷಾ ಪತ್ರಿಕೆಗಳಿಗೆ ಪ್ರವೇಶವನ್ನು ಬಹಿರಂಗವಾಗಿ ಜಾಹೀರಾತು ಮಾಡಿ ಅಭ್ಯರ್ಥಿಗಳು ಮತ್ತು ಅವರ ಕುಟುಂಬಗಳಿಂದ 1,000 ರೂಪಾಯಿಗಳಿಂದ 1,00,000 ರೂಪಾಯಿಗಳವರೆಗೆ ಪಾವತಿ ಮಾಡುವಂತೆ ಕೋರಿವೆ ಎಂದು ಎನ್ಟಿಎ ತಿಳಿಸಿದೆ. ಸುರಕ್ಷತಾ ಪರೀಕ್ಷಾ ಪ್ರಕ್ರಿಯೆಯ ಹೊರಗೆ ಅಂತಹ ಯಾವುದೇ ಪತ್ರಿಕೆ ಅಸ್ತಿತ್ವದಲ್ಲಿಲ್ಲ ಎಂದು ಓಕಿಂ ಪುನರುಚ್ಚರಿಸಿದೆ. ಮುಂದಿನ ವಿವರ. ಆಯನೂರು ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಮೊದಲನೆಯ ತ್ರೈಮಾಸಿಕ ನಿರ್ವಹಣೆ ಕಾರ್ಯ ಹಾಗೂ ತುರ್ತು ಕಾಮಗಾರಿಯನ್ನು ನಿರ್ವಹಿಸುವುದರಿಂದ ಜೂನ್ 17ರಂದು ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆಯವರೆಗೆ ಆಯನೂರು, ಮಂಡಘಟ್ಟ, ಸಿರಿಗೆರೆ, ಸೂಡೂರು, ಕೋಡಿ, ಮಲೆಶಂಕರ, ದೊಡ್ಡಮತ್ತಲಿ, ತಮ್ಮಡಿಹಳ್ಳಿ, ಮೈಸವಳ್ಳಿ, ಸೇವಾಲಾಲ್ ನಗರ, ವೀರಣ್ಣನ ಬೆನವಳ್ಳಿ, ಚನ್ನಹಳ್ಳಿ, ಇಟ್ಟಿಗೆಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ವಿಐಎಸ್ಎಲ್ ಹಾಗೂ ಎಂಪಿಎಂ ಕಾರ್ಖಾನೆಗಳ ಅಭಿವೃದ್ಧಿಯೂ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜೂನ್ 20ರಂದು ಬೆಳಗ್ಗೆ 10 ಗಂಟೆಗೆ ಭದ್ರಾವತಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾನವ ಹಕ್ಕುಗಳ ಹೋರಾಟ ಸಮಿತಿಯ ಅಧ್ಯಕ್ಷ ಬಿಎನ್ ರಾಜು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಮಿಕ ನಾಯಕ ಕಾರ್ಮೆಡ್ ಡಿಸಿ ಮಾಯಣ್ಣನವರ 92ನೇ ಜನ್ಮದಿನಾಚರಣೆಯ ಅಂಗವಾಗಿ ವಿವಿಧ ಸಮಸ್ಯೆಗಳನ್ನು ಇಟ್ಟುಕೊಂಡು ಈ ಪ್ರತಿಭಟನೆ ಮತ್ತು ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಕೇಂದ್ರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ವಿಐಎಸ್ಎಲ್ ಹಾಗೂ ಎಂಪಿಎಂ ಕಾರ್ಖಾನೆಗಳ ಅಭಿವೃದ್ಧಿಗೆ ಶ್ರಮಿಸಲೇ ಇಲ್ಲ. ಎರಡೂ ಸರ್ಕಾರಗಳು ಅಭಿವೃದ್ಧಿ ಮಾಡುವುದಾಗಿ ಹೇಳಿ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದಾರೆ. ಎಂಪಿಎಂ ಕಾರ್ಖಾನೆಯನ್ನು ಅಭಿವೃದ್ಧಿಪಡಿಸಬೇಕು ಎಂದು ಹೇಳಿದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ಸಮಾಜ ಕಲ್ಯಾಣ ಇಲಾಖೆಯಿಂದ 2026-27 ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಹಿಂದಿನ ಸಾಲಿನಲ್ಲಿ ವಿದ್ಯಾರ್ಥಿ ವೇತನ ಪಡೆದಿರುವ ವಿದ್ಯಾರ್ಥಿಗಳು ಪ್ರಸಕ್ತ ಸಾಲಿನಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ. ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಅರ್ಜಿಯು ತಿರಸ್ಕಾರಗೊಂಡು ವಿದ್ಯಾರ್ಥಿ ವೇತನ ಪಡೆಯದೇ ಇರುವಂತಹ ವಿದ್ಯಾರ್ಥಿಗಳು ಹಾಗೂ ಈ ಹಿಂದೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸದೇ ಇರುವಂತಹ ಮತ್ತು 2026-27 ಸಾಲಿನ ನವೀನ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು. ವೆಬ್ಸೈಟ್ನಲ್ಲಿ ಜೂನ್ 30 ಒಳಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಶಿವಮೊಗ್ಗ ತಾಲೂಕು ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ತಾಲೂಕು ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ವಿದ್ಯಾನಗರ, ಬಿಎಚ್ ರಸ್ತೆ, ದೂರವಾಣಿ ಸಂಖ್ಯೆ 0818224245012 ಸಂಪರ್ಕಿಸಬಹುದು. ಮುಂದಿನ ವಿವರ. ಖೇತ್ ಬಚಾವೋ ಅಭಿಯಾನ ಕೇಂದ್ರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು

ಕೃಷಿ ಭೂಮಿಯ ಸಂರಕ್ಷಣೆ ಮತ್ತು ಮಣ್ಣಿನ ಆರೋಗ್ಯ ವೃದ್ಧಿಸುವ ನಿಟ್ಟಿನಲ್ಲಿ ರಾಷ್ಟ್ರವ್ಯಾಪಿ ಜಾಗೃತಿಯನ್ನು ಮೂಡಿಸುವ ಆಂದೋಲನವಾಗಿದೆ ಎಂದು ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಗಿರೀಶ್ ತಿಳಿಸಿದರು. ತಾಲೂಕಿನ ಅಮಟಕೊಪ್ಪ ಗ್ರಾಮದಲ್ಲಿ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಕಸಬಾ ವತಿಯಿಂದ 2026-27 ಸಾಲಿನಲ್ಲಿ ಆತ್ಮ ಯೋಜನೆಯಡಿ ಖೇತ್ ಬಚಾವೋ ಅಭಿಯಾನ ಕಾರ್ಯಕ್ರಮದಲ್ಲಿ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಇತ್ತೀಚಿನ ವರ್ಷದಲ್ಲಿ ಕೃಷಿ ಕಾರ್ಯಕ್ಕೆ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳ ಬಳಕೆ ಹೆಚ್ಚಾಗುತ್ತಿದ್ದು ಇದರಿಂದಾಗಿ ಮಣ್ಣಿನ ನೈಸರ್ಗಿಕ ಗುಣಮಟ್ಟ ಕಡಿಮೆಯಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ ಅವರು, ವಿಪರೀತವಾಗಿರುವ ರಾಸಾಯನಿಕ ಬಳಕೆ ಕೀಟನಾಶಕಗಳ ಸಿಂಪಡಣೆಯಿಂದಾಗಿ ಮನುಷ್ಯನ ಸಹಿತ ಪರಿಸರದಲ್ಲಿನ ಎಲ್ಲಾ ಪ್ರಾಣಿ ಪಕ್ಷಿಗಳ ಆರೋಗ್ಯಕ್ಕೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತಿದ್ದು ಹಲವು ಸಣ್ಣಪುಟ್ಟ ಪಕ್ಷಿ ಸಂಕುಲ ವಿನಾಶದ ಅಂಚಿನಲ್ಲಿದೆ. ಪರಿಸರದಲ್ಲಿನ ಸಮಸ್ತ ಪ್ರಾಣಿ ಪಕ್ಷಿಗಳ ಸಮತೋಲನದಿಂದ ಮಾತ್ರ ಮನುಷ್ಯ ನೆಮ್ಮದಿಯಾಗಿ ಜೀವಿಸಲು ಸಾಧ್ಯ. ಈ ದೆಸೆಯಲ್ಲಿ ಅತಿಯಾದ ರಾಸಾಯನಿಕ ಗೊಬ್ಬರ ಕೀಟನಾಶಕದ ಬಳಕೆ ಕಡಿವಾಣ ಹಾಕಿ ಸಾವಯವ ಕೃಷಿ ಪದ್ಧತಿಯನ್ನು ಹೆಚ್ಚಿನ ಆದ್ಯತೆ ನೀಡಿ ಮಣ್ಣಿನ ನೈಸರ್ಗಿಕ ಗುಣಮಟ್ಟ ಕಾಪಾಡಿಕೊಳ್ಳಬೇಕಾಗಿರುವುದು ಇಂದಿಗೆ ತುರ್ತು ಅಗತ್ಯವಾಗಿದೆ ಎಂದು ತಿಳಿಸಿದರು. ರೈತರಿಗೆ ಮಣ್ಣಿನ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು, ಮಣ್ಣಿನ ಪರೀಕ್ಷೆ ಆಧಾರಿತ ಸಮತೋಲಿತ ರಸಗೊಬ್ಬರಗಳ ಬಳಕೆ ಉತ್ತೇಜಿಸುವುದು, ಅವೈಜ್ಞಾನಿಕ ರಸಗೊಬ್ಬರ ಬಳಕೆ ಕಡಿಮೆಗೊಳಿಸುವುದು ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದ ಅವರು, ರೈತರು ಹೆಚ್ಚು ಇಳುವರಿ ಹಾಗೂ ಉತ್ಪಾದನೆಗಾಗಿ ವಿಪರೀತ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಅವೈಜ್ಞಾನಿಕವಾಗಿ ಬಳಕೆ ಮಾಡುತ್ತಿರುವುದರಿಂದ ಮಣ್ಣಿನ ಫಲವತ್ತತೆ ಕ್ಷೀಣಿಸುತ್ತಿದೆ. ಮಣ್ಣಿನ ಆರೋಗ್ಯದಲ್ಲಿ ಸುಸ್ಥಿರತೆ ಕಾಪಾಡಿಕೊಳ್ಳಲು ಅರಿವು ಮೂಡಿಸುವ ಅವಶ್ಯಕತೆ ಹೆಚ್ಚಾಗಿದೆ ಎಂದರು. ಅಡಿಕೆ, ಬಾಳೆ ಮತ್ತು ಶುಂಠಿ ಬೆಳೆಗಳ ಪೋಷಕಾಂಶ ಮತ್ತು ಕೀಟ ರೋಗ ಬಾಧೆ ನಿರ್ವಹಣೆ, ರಸಗೊಬ್ಬರಗಳ ಸಮತೋಲಿತ ಬಳಕೆ, ಮಣ್ಣಿನ ಮಹತ್ವ ಮತ್ತು ಸಾವಯವ ನೈಸರ್ಗಿಕ ಕೃಷಿ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು. ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ರೇಖಾ ಖೇತಿ ಬಚಾವೋ ಅಭಿಯಾನ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಮತ್ತು ಉದ್ದೇಶವನ್ನು ತಿಳಿಸಿದರು. ಕಸಬಾ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಹಂಪಣ್ಣ ಮಾತನಾಡಿ, 2026-27 ಸಾಲಿನ ಮುಂಗಾರು ಹಂಗಾಮಿಗೆ ರಿಯಾಯಿತಿ ದರದಲ್ಲಿ ರೈತರಿಗೆ ಮುಸುಕಿನ ಜೋಳ, ತೊಗರಿ ಬಿತ್ತನೆ ಬೀಜ ವಿತರಿಸಲು ರೈತ ಸಂಪರ್ಕ ಕೇಂದ್ರದಲ್ಲಿ ಸಮರ್ಪಕ ದಾಸ್ತಾನು ಮಾಡಲಾಗಿದೆ ಎಂದು ತಿಳಿಸಿ, ಕೃಷಿ ಇಲಾಖಾ ಯೋಜನೆಗಳ ಮಾಹಿತಿ ಹಾಗೂ ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆ ಮಾಡಿ ನೈಸರ್ಗಿಕ ಕೃಷಿ ಅಳವಡಿಸಿಕೊಳ್ಳಿ ಎಂದು ಹೇಳಿದರು. ಖೇತಿ ಬಚಾವೋ ಅಭಿಯಾನ ಕಾರ್ಯಕ್ರಮದಲ್ಲಿ ತೊಗರಿ ಮಿನಿ ಕಿಟ್ ಅನ್ನು ರೈತರಿಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಸತ್ಯನಾರಾಯಣ ಮೂರ್ತಿ, ಪ್ರಮೋದ್, ಮಲ್ಲಿಕಾರ್ಜುನ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪದಾಧಿಕಾರಿಗಳು, ಆತ್ಮತಾಂತ್ರಿಕ ವ್ಯವಸ್ಥಾಪಕಿ ಲತಾ, ರೈತ ಮುಖಂಡರು, ಪ್ರಗತಿಪರ ರೈತರು ಹಾಜರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ ಎಲ್ಲ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮನುಷ್ಯನ ಆಯುಷ್ಯ ಕ್ಷೀಣಿಸದಂತೆ ವಯೋಸಹಜ ದೌರ್ಬಲ್ಯಗಳು ಕಾಣಿಸಿಕೊಳ್ಳುತ್ತವೆ. ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯಕರವಾಗಿ ಎದುರಿಸಲು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಯೋಗಾಭ್ಯಾಸವೇ ಏಕೈಕ ಮಾರ್ಗವಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದರು. ಜಿಲ್ಲಾಡಳಿತ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಜೂನ್ 21 ಬೆಳಗ್ಗೆ ನಗರದ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಿದ್ಧತೆಗಳ ಕುರಿತು ಏರ್ಪಡಿಸಲಾಗಿದ್ದ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸುಮಾರು 1,500 ಯೋಗಾಸಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ದೈಹಿಕ ಸದೃಢತೆ, ಮಾನಸಿಕ ಯೋಗ ಕ್ಷೇಮ, ಸಮಗ್ರ ಆರೋಗ್ಯದ ಮಹತ್ವ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಉತ್ತೇಜಿಸಲು, ಆರೋಗ್ಯಕರ ಮತ್ತು ಸಮತೋಲಿತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಅತ್ಯಂತ ಸಹಕಾರಿಯಾಗಿರುವ ಯೋಗದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಸರ್ಕಾರವೇ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ. ಸೂರ್ಯನ ಪಥದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುವ ಹಾಗೂ ಮಾನವ ಪ್ರಕೃತಿಯೊಂದಿಗೆ ಬಾಂಧವ್ಯವನ್ನು ಬೆಸೆಯುವ ದಿನವಾದ ಜೂನ್ 21 ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಈ ಮಹತ್ವದ ದಿನದಂದು ವಿಶ್ವಾದ್ಯಂತ ಯೋಗ ಉತ್ಸಾಹಿಗಳು, ವೈದ್ಯರು, ಸಾರ್ವಜನಿಕರು ಮತ್ತು ಸಮುದಾಯದವರು ಹಲವು ವರ್ಷಗಳಿಂದ ಒಟ್ಟುಗೂಡುತ್ತಿರುವುದು ವಿಶೇಷವಾಗಿದೆ ಎಂದರು. ಈ ಕಾರ್ಯಕ್ರಮವು ಸಾರ್ವಜನಿಕರಿಗೆ ಯೋಗ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸಲು, ಎಲ್ಲಾ ವಯೋಮಾನದವರಿಗೆ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂತೆ ಪ್ರೋತ್ಸಾಹಿಸಲು ಹಾಗೂ ಸಾಮೂಹಿಕ ಯೋಗ ಚಟುವಟಿಕೆಗಳ ಮೂಲಕ ಏಕತೆ ಮತ್ತು ಶಾಂತಿಯನ್ನು ಬೆಳೆಸಲು ಅನುಕೂಲವಾಗಲಿದೆ ಎಂದರು. ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ಕಾರ್ಯಕ್ರಮದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್, KSRP, ಸ್ಥಳೀಯ ಯೋಗ ತರಬೇತಿ ಸಂಸ್ಥೆಗಳ ಕಲಿಕಾರ್ಥಿಗಳು, ಯೋಗಾಸಕ್ತರು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದಾರೆ. ಶಿಷ್ಟಾಚಾರದಂತೆ ಯೋಗ ಕಾರ್ಯಕ್ರಮಗಳು, ಪ್ರದರ್ಶನಗಳು, ಲಘು ಉಪನ್ಯಾಸ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಆನ್ಲೈನ್ ತರಗತಿಗಳಿಗೆ ಭಾಗವಹಿಸಿ ಜೂನ್ 11 ಅಂತಾರಾಷ್ಟ್ರೀಯ ಯೋಗ ದಿನದವರೆಗೆ ಒಟ್ಟು 10 ಕಾಲ ಪ್ರತಿದಿನ ಬೆಳಗ್ಗೆ 6:30 to 7:30 ಆನ್ಲೈನ್ ಯೋಗ ತರಗತಿಗಳು ನಡೆಯಲಿವೆ. ಆಸಕ್ತರು ಆನ್ಲೈನ್ನಲ್ಲಿ ಬೆಳಗಿನ ಅವಧಿಗಳಲ್ಲಿ ಸೇರಿಕೊಳ್ಳಬಹುದಾಗಿದೆ. ಮುಂದಿನ ವಿವರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೃಷಿ ಅಧಿಕಾರ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗೆ ಅಧಿಸೂಚನೆ ಹೊರಡಿಸಿದ್ದು, ಆನ್ಲೈನ್ ಅರ್ಜಿ ನಮೂನೆಯಲ್ಲಿ ಡಿಪ್ಲೊಮೋ ಕೃಷಿ ವ್ಯಾಸಂಗ ಕಾಲಂ ಇಲ್ಲದಿರುವುದರಿಂದ ಕೃಷಿ ಡಿಪ್ಲೊಮೋ ಮಾಡಿ ಕೃಷಿ ಪದವಿ ಪಡೆದವರು ತೊಂದರೆ ಈಡಾಗಿದ್ದಾರೆ. ಅದನ್ನು ತಪ್ಪಿಸಲು ಅರ್ಜಿ ನಮೂನೆಯಲ್ಲಿ ಡಿಪ್ಲೊಮೋ ಕೃಷಿ ವ್ಯಾಸಂಗ ಕಾಲಂ ಸೇರಿಸಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಬೇಕು ಎಂದು ಅವಕಾಶ ವಂಚಿತ ಅಭ್ಯರ್ಥಿಗಳು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಮೇ 31 ಕರ್ನಾಟಕ ಪ್ರಾಧಿಕಾರವು ಅಧಿಸೂಚನೆ ಹೊರಡಿಸಿದ್ದು, ಜೂನ್ 20 ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿದೆ. ಈ ಅಧಿಸೂಚನೆಗೆ ಅನುಗುಣವಾಗಿ ಬಿಎಸ್ಸಿ ಕೃಷಿ ಪದವಿಯನ್ನು ಅರ್ಹತೆಯನ್ನಾಗಿ ನಿಗದಿಪಡಿಸಲಾಗಿದೆ. ಇದಕ್ಕೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ, ಬಿಎಸ್ಸಿ ಕೃಷಿ ಅಂಕಗಳನ್ನು ಕಂಪ್ಯೂಟರ್ನಲ್ಲಿ ನಮೂದಿಸಲು ಅವಕಾಶ ಕಲ್ಪಿಸಲಾಗಿದೆ. ಆದರೆ ಡಿಪ್ಲೊಮೋ ಕೃಷಿ ವ್ಯಾಸಂಗ ಮಾಡಿದ ಬಗ್ಗೆ ನಮೂದಿಸಲು ಕಂಪ್ಯೂಟರ್ನಲ್ಲಿ ಯಾವುದೇ ಅವಕಾಶ ನೀಡಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಪಿಯುಸಿಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಶಿಕ್ಷಣ ಪಡೆದು ನಂತರ ಬಿಎಸ್ಸಿ ಕೃಷಿಗೆ ಪ್ರವೇಶ ಪಡೆದು ಪದವಿ ಪಡೆದಿರುತ್ತಾರೆ. ಆದರೆ ಇನ್ನೂ ಕೆಲವರು ಡಿಪ್ಲೊಮೋ ಕೃಷಿ ವ್ಯಾಸಂಗ ಮಾಡಿ ಬಿಎಸ್ಸಿ ಕೃಷಿಗೆ ಪ್ರವೇಶ ಪಡೆದು ಪದವಿ ಪಡೆದಿರುತ್ತಾರೆ. ರಾಜ್ಯ ಸರ್ಕಾರವು ಡಿಪ್ಲೊಮೋ ಕೃಷಿ ಪಡೆದವರಿಗೆ %5 ಮೀಸಲಾತಿ ಕೊಟ್ಟು ಬಿಎಸ್ಸಿ ಕೃಷಿ ವ್ಯಾಸಂಗ ಮಾಡಲು ಅವಕಾಶ ಮಾಡಿಕೊಟ್ಟು, ಈಗ ಅದರಲ್ಲಿ ಪದವಿ ಪಡೆದವರಿಗೆ ಅರ್ಜಿ ನಮೂನೆಯಲ್ಲಿ ಡಿಪ್ಲೊಮೋ ಕೃಷಿ ಕಾಲಂ ಇಲ್ಲದೇ ಇರುವುದರಿಂದ ಅರ್ಜಿ ಹಾಕುವುದರಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಆದುದರಿಂದ ಡಿಪ್ಲೊಮೋ ಕೃಷಿ ವ್ಯಾಸಂಗ ಮಾಡಿದವರ ಅಂಕಗಳನ್ನು ಅರ್ಜಿ ನಮೂನೆಯಲ್ಲಿ ನಮೂದಿಸಲು ಸಾಧ್ಯವಾಗುವಂತೆ ತಕ್ಷಣ ಡಿಪ್ಲೊಮೋ ಕೃಷಿ ಕಾಲಂ ಅನ್ನು ಕಂಪ್ಯೂಟರ್ನಲ್ಲಿ ಸೇರಿಸಬೇಕು ಎಂದು ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೋಡಲ್ಲೇ, ಲೈಟ್ಗಳು ಆಫ್ ಮಾಡಿಲ್ಲ.
2: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟದು.
1: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ, ಅದು ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
2: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
1: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು, ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
2: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
3: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರ೿ಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
8: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
9: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
10: ನಂದಿನಿ ಪರಿಶುದ್ಧತೆಯ ಪ್ರತೀಕ.
11: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ ಆರೋಗ್ಯವಾಗಿ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಕೇಳುಗರ ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಅನ್ನುವಾಗ ನದಿ ಬೆಟ್ಟ ಕಾಡು ಗುಡ್ಡ ಜಲಪಾತಗಳು ಜಲಚರಗಳು ಪ್ರಾಣಿ ಪಕ್ಷಿ ಹಣ್ಣು ತರಕಾರಿ ಹಾಗೆ ಪರಿಸರ ಕಾಳಜಿ ಪರಿಸರ ಸಂರಕ್ಷಣೆ ಕೂಡ ಇರುವಂತದ್ದು. ಇದರೊಂದಿಗೆ ಇವತ್ತು ಕೂಡ ಒಂದು ವಿಷಯದ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡೋಣ ಅಂತಿದ್ದೀನಿ. ಈಗ ಕೆಲವರಿಗೆ ಪ್ರಾಣಿಗಳಿಷ್ಟ, ಇನ್ ಕೆಲವರಿಗೆ ಪಕ್ಷಿಗಳಿಷ್ಟ, ಮತ್ ಕೆಲವರಿಗೆ ಹಣ್ಣು ಹೂವು ತರಕಾರಿಗಳು ಇಷ್ಟ ಆಗುತ್ತೆ. ಅದರಲ್ಲೂ ಪ್ರಾಣಿಗಳು ಅನ್ನುವಾಗ ಸಾಕು ಪ್ರಾಣಿಗಳು ಹೆಚ್ಚಾಗಿ ಜನ ಇಷ್ಟಪಡ್ತಾರೆ. ಅದರಲ್ಲಿ ಈಗ ಟ್ರೆಂಡ್ ಏನಾಗ್ಬಿಟ್ಟಿದೆ ಅಂದ್ರೆ ವೈಲ್ಡ್ ಲೈಫ್ ಅನ್ನ ಜನ ತುಂಬಾ ಇಷ್ಟಪಡ್ತಾರೆ. ವೈಲ್ಡ್ ಲೈಫ್ ಸೆಂಟರ್ಸ್ ಎಲ್ಲಿರುತ್ತೆ ಅಲ್ಲೆಲ್ಲ ಹೋಗಿ ಪ್ರಾಣಿಗಳನ್ನ ವೀಕ್ಷಣೆ ಮಾಡೋಕೆ ಕೂಡ ಜನ ಇಷ್ಟಪಡ್ತಿದ್ದಾರೆ. ಇದರೊಂದಿಗೆ ಇವತ್ತು ಒಂದು ವಿಶೇಷವಾದ ಜೀವಿಯ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡೋಣ ಅಂತ. ಯಾವ್ದು ಗೊತ್ತಾ? ಅದೇನಿ, ಲಯನ್ ಫಿಶ್. ಅರೆ ಅರ್ಪಿತಾ, ಸರಿಯಾಗಿ ಹೇಳ್ಬೇಕಪ್ಪ. ಸಿಂಹನ ಅಥವಾ ಮೀನ ಕನ್ಫ್ಯೂಷನ್ ಆಗ್ತಿದೆ ಅಂತ ಅನ್ಕೋಬೇಡಿ ಕೇಳುಗರೆ. ಲಯನ್ ಫಿಶ್ ಇದು ಒಂದ್ ರೀತಿಯ ವಿಶೇಷವಾದಂತಹ ಮೀನು. ತಮ್ಮ ವಿಶಿಷ್ಟವಾದಂತಹ ಕೆಂಪು ಬಿಳಿ ಹಾಗೆ ಕಪ್ಪು ಬಣ್ಣದ ಪಟ್ಟಿಗಳು ಹಾಗೆ ಉದ್ದನೆಯ ರೆಕ್ಕೆಯಂತಹ ಮೈಕಟ್ಗಳಿವೆ. ಹೆಸರುವಾಸಿಯಾಗಿದೆ. ಇನ್ನು ಇವುಗಳನ್ನ ಸಮುದ್ರದಲ್ಲಿ ಕಂಡು ಬರುವಂತಹ ವಿಷಕಾರಿ ಮೀನುಗಳಾಗಿದೆ. ಈಗ ಮೀನಲ್ಲಿ ಕೆಲವೊಂದು ಪಾಯ್ಸನಸ್ ಇರುತ್ತೆ, ಇನ್ನು ಸಮುದ್ರದಲ್ಲಿ ಇರುವಂತಹ ಎಷ್ಟೋ ಜೀವಿಗಳು ಕೂಡ ಪಾಯ್ಸನಸ್ ಆಗಿದೆ. ಆ ವಿಷಕಾರಿ ಜೀವಿಗಳ ಪೈಕಿಯಲ್ಲಿ ಈ ಒಂದು ಲಯನ್ ಫಿಶ್ ಕೂಡ ಹೌದು. ಕೇಳುಗರೆ, ಇದರ ಮೂಲ ಯಾವುದು ಅಂತ ನೀವು ಕೇಳುದಾದ್ರೆ, ಇದು ಮೂಲತಃ ಹಿಂದೂ ಮಹಾಸಾಗರ ಹಾಗೆ ಪೆಸಿಫಿಕ್ ಮಹಾಸಾಗರದ ಉಷ್ಣವಲಯದ ಪ್ರದೇಶಗಳಿಗೆ ಸೇರಿರುವಂತದ್ದು. ಆದ್ರೆ ಈಗ ಅಟ್ಲಾಂಟಿಕ್ ಸಾಗರ ಹಾಗೆ ಕೆರಿಬಿಯನ್ ಸಮುದ್ರದಂತಹ ಕಡೆಗಳಲ್ಲಿ ಇವುಗಳ ಸಂಖ್ಯೆ ಅತಿಯಾಗಿ ಹೆಚ್ಚಾಗಿದ್ದು ಇವುಗಳನ್ನ ಆಕ್ರಮಣಕಾರಿ ಪ್ರಭೇದ ಅಂತಾನೆ ಪರಿಗಣಿಸಲಾಗಿದೆ. ಈ ಲಯನ್ ಫಿಶ್ ಅಲ್ಲಿ ತುಂಬಾ ಆಕ್ರಮಣಕಾರಿ ಯಾವ್ದು ಗೊತ್ತಾ? ಈಗ ಏನಪ್ಪ ಅಂದ್ರೆ, ನಾವು ಹಾವುಗಳಲ್ಲಿ ಪಾಯ್ಸನಸ್ ಅನ್ನುವಾಗ ಹಾವಿನ ಬಾಯಿ ಅಂಶದಲ್ಲಿ ಹೆಚ್ಚು ವಿಷ ಇರುತ್ತೆ ಅಂತ ಹೇಳ್ಬೋದು. ಆದ್ರೆ ಈ ಮೀನಲ್ಲಿ ಬಾಯಲ್ಲಿ ವಿಷ ಇದೆಯಾ ಅಂತ ನೀವು ಕೇಳಿದ್ರೆ, ಇಲ್ಲ. ಈ ಲಯನ್ ಫಿಶ್ಗಳ ಬೆನ್ನಿನ ಮೇಲೆ ಉದ್ದನೆಯ ಮುಳ್ಳುಗಳಿರುತ್ತೆ. ಇವು ವಿಷವನ್ನ ಹೊಂದಿರುತ್ತೆ. ಆ ಮುಳ್ಳಲ್ಲೇ ಅತಿ ಹೆಚ್ಚು ವಿಷ ಇರೋದು. ಆ ವಿಷ ಮನುಷ್ಯರಿಗೆ ಮಾರಣಾಂತಿಕವಲ್ಲದಿದ್ರೂ ಕೂಡ ತೀವ್ರವಾದ ನೋವನ್ನಾಗಿರ್ಬೋದು ಅಥವಾ ಊತ ಹಾಗೆ ಜ್ವರವನ್ನ ಉಂಟು ಮಾಡುವಂತ ಸಾಮರ್ಥ್ಯ ಇದೆ. ಈ ವಿಷವನ್ನ ರಕ್ಷಣೆಗಾಗಿ ಕೂಡ ಬಳಸ್ತಾರೆ. ಈಗ ಈ ಒಂದು ಲಯನ್ ಫಿಶ್ ಏನಿದೆ, ಇದರ ಬೆನ್ನಿನ ಮೇಲಿರುವಂತಹ ಉದ್ದನೆಯ ಮುಳ್ಳುಗಳೇನಿದೆ, ಅದನ್ನ ಯಾರಾದ್ರೂ ಆಕ್ರಮಣ ಮಾಡೋಕೆ ಹೋದಾಗ ಅದು ಆ ಮುಳ್ಳಿನಿಂದ ಚುಚ್ಚುತ್ತೆ. ಆದ್ರೆ ಆ ಮುಳ್ಳಿನಿಂದ ಚುಚ್ಚಿದ ತಕ್ಷಣ ಜನ ಸಾಯ್ತಾರೆ ಅಂತಲ್ಲ, ಅದಕ್ಕಿಂತ ಹೆಚ್ಚಾಗಿ ಅಂದ್ರೆ ಈಗ ತೀವ್ರವಾಗಿ ನೋವು ಉಂಟಾಗುತ್ತೆ, ಇಲ್ಲಾಂದ್ರೆ ಇದ್ದಕ್ಕಿದ್ದಂಗೆ ಊದ್ಕೊಳ್ಳೋದಾಗಿರ್ಬೋದು, ಜ್ವರ ಬರೋದು ಎಲ್ಲವೂ ಕೂಡ ಆಗುವಂತದ್ದು. ಹಾಗಿದ್ರೆ ಸಮುದ್ರದಲ್ಲಿರುವಂತಹ ಲಯನ್ ಹೆಸರು ಇಟ್ಕೊಂಡಿರುವಂತಹ ಲಯನ್ ಫಿಶ್ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯ ಹೇಳೋದು ಬಾಕಿ ಇದೆ, ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ಅಕ್ಕಪಕ್ಕದ ಸುಂದರ ಪ್ರಕೃತಿಯನ್ನ ಪ್ರೀತಿಸುವಂತಹ ಎಲ್ಲ ಪ್ರಕೃತಿ ಪ್ರಿಯರಿಗಾಗಿ ಇರುವಂತಹ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಜೀವಿಯ ಬಗ್ಗೆ ಮಾತನಾಡ್ತಾ ಇದ್ದೆ. ಪಚ್ಚೆ ಪಸರು ಪರಿಸರವನ್ನ ಉಳಿಸೋಕೆ ಈ ಜೀವಿಯ ಮಹತ್ವವನ್ನ ತಿಳಿಯೋಕೆ ರೆಡಿ ಇದ್ದೀರಾ? ಹೌದು ನೋಡಿ, ನಾವು ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರು ಕೂಡ, ಫೋನ್ ಅಲ್ಲಿ ಎಷ್ಟು ಫಿಲ್ಟರ್ ಹಾಕಿ ಫೋಟೋ ತೆಗೆದ್ರು ಕೂಡ, ಪ್ರಕೃತಿ ಸೃಷ್ಟಿಸುವಂತಹ ಆ ನೈಜ ಹಸಿರನ್ನ, ಆ ಶುದ್ಧ ಗಾಳಿಯನ್ನ ಯಾವ ಯಂತ್ರಗಳು ಕೂಡ ಕೊಡೋಕೆ ಸಾಧ್ಯ ಇಲ್ಲ ಅಲ್ವಾ? ಹೌದು ಕೇಳುಗ್ರೆ, ಅಂತ ಪ್ರಕೃತಿಯನ್ನ ಪ್ರಕೃತಿ ಪಾಡಿಗೆ ಬಿಡಬೇಕು. ಅದರಲ್ಲೂ ವಿಶೇಷವಾಗಿ ಪ್ರಕೃತಿಯಲ್ಲಿರುವಂತಹ ಒಂದು ವಿಶೇಷವಾದ ಜೀವಿಯ ಬಗ್ಗೆ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೆ. ಅದೇನೇ ಲಯನ್ ಫಿಶ್. ಹೌದು, ಹೆಸರು ಡಿಫ್ರೆಂಟ್ ಆಗಿದ್ರು ಈ ಜೀವಿ ಕೂಡ ನೋಡೋಕೆ ತುಂಬಾ ಡಿಫ್ರೆಂಟ್ ಆಗಿದೆ. ನೀರಲ್ಲೇ ಜೀವಿಸುವಂತಹ ಮೀನುಗಳ ಜಾತಿ ಈ ಒಂದು ಲಯನ್ ಫಿಶ್ ಕೂಡ. ಹೌದು, ತಮ್ಮ ಬೆನ್ನಿನ ಮೇಲಿರುವಂತಹ ಉದ್ದನೆಯ ಮುಳ್ಳುಗಳಿಂದನೇ ಎಲ್ಲರನ್ನ ಆಕರ್ಷಿಸುತ್ತೆ. ಅಕಸ್ಮಾತ್ ಆಗಿ ನೋಡೋಕೆ ಕ್ಯೂಟ್ ಇದೆಯಲ್ಲ ಅಂತ ಮುಟ್ಟಕ್ ಹೋದ್ರೆ ಆ ಮುಳ್ಳಲ್ಲೇನೆ ಚುಚ್ಚುತ್ತೆ. ವಿಷಕಾರಿ ಕೂಡ ಆಗಿರುತ್ತೆ. ಆದ್ರೆ ಜೀವ ಕಳ್ಕೊಳ್ಳುವಷ್ಟು ಡೇಂಜರಸ್ ಇರಲ್ಲ. ಬಟ್ ಆ ಕಚ್ಚೋದ್ರಿಂದ ಉರಿಯೂತ ಆಗೋದು, ಗಾಯ ಆಗೋದು, ನೋವಾಗೋದು ಎಲ್ಲವೂ ಕೂಡ ಆಗುವಂತದ್ದು. ಇನ್ನು ಇಷ್ಟೊಂದು ಡೇಂಜರಸ್ ಆಗಿರುವಂತಹ ಈ ಜೀವಿ ಏನ್ ತಿನ್ನುತ್ತೆ, ಏನ್ ಬೇಟೆ ಆಡುತ್ತೆ ಅಂತ ನೀವು ಕೇಳಬಹುದು. ಕೇಳುವರೆ, ಇದು ವಿಶೇಷವಾಗಿದೆ. ಇವು ರಾತ್ರಿಯಲ್ಲಿ ಬೇಟೆ ಆಡುವಂತ ಸ್ವಭಾವದ್ದು. ಅರೆ, ರಾತ್ರಿ ಹೊತ್ತು ಲೈಟ್ ಎಲ್ಲ ಹಾಕಿರ್ತಾರೆ, ಸಮುದ್ರದೊಳಗೆ ಹೇಗೆ ರಾತ್ರಿ ಹೊತ್ತು ಬೇಟೆ ಆಡುತ್ತೆ ಅಂತ ನೀವು ಕೇಳಬಹುದು. ಇದು ವಿಶೇಷನೇ, ರಾತ್ರಿ ಹೊತ್ತಲ್ಲೇನೆ ಇದು ಹೆಚ್ಚಾಗಿ ಬೇಟೆ ಆಡುವಂಥದ್ದು. ಮೀನುಗಳನ್ನ, ಏಡಿಗಳನ್ನ, ಹಾಗೆ ಚಿಕ್ಕ ಕಠಿಣ ಚರ್ಮಿಗಳನ್ನ ತಿನ್ನುತ್ತೆ. ಇನ್ನು ತಮ್ಮ ವಿಶಾಲವಾದ ರೆಕ್ಕೆಗಳನ್ನ ಬಳಸಿ ಬೇಟೆಯನ್ನ ಮೂಲೆಗೆ ತಳ್ಳಿ ನಂತರ ಅದು ಬಾಯಿಯೊಳಗೆ ನುಂಗುತ್ತೆ. ಈ ಲಯನ್ ಫಿಶ್ಗಳು ಬಹಳ ವೇಗವಾಗಿ ಸಂತಾನೋತ್ಪತ್ತಿಯನ್ನ ಮಾಡುತ್ತೆ. ಹೆಣ್ಣು ಮೀನು ವರ್ಷಕ್ಕೆ ಲಕ್ಷಾಂತರ ಮೊಟ್ಟೆಗಳನ್ನ ಇಡುತ್ತೆ. ಇದರಿಂದ ಇವುಗಳ ಸಂಖ್ಯೆ ನಿಯಂತ್ರಿಸುವುದು ಕೂಡ ಕಷ್ಟ ಆಗಿದೆ. ಇವು ಸುಮಾರು 18 ಇಂಚುಗಳಷ್ಟು ಉದ್ದ ಬೆಳೆಯಬಲ್ಲಂತ ಸಾಮರ್ಥ್ಯ ಇದೆ. ಹಾಗೆ ಇವುಗಳ ದೇಹ ಕೆಂಪು ಜೊತೆಗೆ ಬಿಳಿ ಪಟ್ಟಿಗಳನ್ನ ಹೊಂದಿರೋದ್ರಿಂದ ಸಮುದ್ರದ ಹವಳದ ದಿಬ್ಬಗಳ ನಡುವೆ ಸುಲಭವಾಗಿ ಹೊಂದಿಕೊಳ್ಳುತ್ತೆ. ಕೇಳುಗರೆ, ಈ ಲಯನ್ ಫಿಶ್ಗಳು ವಿಷಕಾರಿಯಾಗಿದ್ರೂ ಕೂಡ ಅವುಗಳ ಮಾಂಸ ವಿಷಕಾರಿಯಲ್ಲ. ಆದ್ರಿಂದ ಕೆಲವು ಕಡೆಗಳಲ್ಲಿ ಪರಿಸರ ಸಮತೋಲನವನ್ನ ಕಾಪಾಡೋದಕ್ಕಾಗಿ ಇವುಗಳ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡೋದಕ್ಕೆ ಇವುಗಳನ್ನ ಹಿಡಿದು ತಿನ್ನುವಂತಹ ಕಾರ್ಯಕ್ರಮಗಳು ಸಹ ನಡೀತಾ ಇರುತ್ತೆ. ಅಂದ್ರೆ ಬೇಟೆ ಕೂಡ ಆಡ್ತಾರೆ. ನನಾಗ್ಲೇ ಹೇಳಿದೆ, ಕೆಲವೊಂದು ಜೀವಿಗಳ ಬಾಯಲ್ಲಿ ವಿಷ ಇರುತ್ತೆ, ದೇಹದಲ್ಲಿ ವಿಷ ಇರುತ್ತೆ. ಆದ್ರೆ ಈ ಲಯನ್ ಫಿಶ್ ದೇಹದಲ್ಲಿ ಯಾವುದೇ ರೀತಿ ವಿಷ ಇರಲ್ಲ. ತನ್ನ ಬೆನ್ನಿನ ಮೇಲೆ ಚೂಪಾಗಿರುವಂತಹ ಮುಳ್ಳುಗಳ ಮೇಲೆ ಮಾತ್ರ ವಿಷ ಇರುವಂತದ್ದು. ಆ ಮುಳ್ಳನ್ನ ತೆಗೆದು ಇದನ್ನ ತಿಂತಾರೆ. ಸೊ ಈ ಜೀವಿ ಒಂದ್ ರೀತಿ ಡೇಂಜರ್ಸ್, ಒಂದ್ ರೀತಿ ಪರಿಸರಕ್ಕೆ ಅನುಕೂಲವನ್ನು ಕೂಡ ಮಾಡುತ್ತೆ, ಪರಿಸರವನ್ನ ಸಂರಕ್ಷಿಸುತ್ತೆ ಕೂಡ. ಅಂದ್ರೆ ವಿಶೇಷವಾಗಿ ಸಮುದ್ರದಲ್ಲಿರುವಂತಹ ವಾತಾವರಣವನ್ನ ಕಾಪಾಡುವಂಥದ್ದು. ಹಾಗಿದ್ರೆ ಕೇಳುಗರೆ, ಈ ಒಂದು ಲಯನ್ ಫಿಶ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೇಳೋದಕ್ಕೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ನಿಮಗಾಗಿ ಕಾದಿದೆ. ಖಂಡಿತವಾಗ್ಲೂ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮುದ್ರದ ಸುಂದರ ವಿಲನ್, ದ ಬ್ಯೂಟಿಫುಲ್ ವಿಲನ್ ಅಂದ್ರೆ ಲಯನ್ ಫಿಶ್ ಬಗ್ಗೆ ಮಾತನಾಡ್ತಾ ಇದ್ವಿ. ನೋಡೋಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ರು ಕೂಡ ಸಮುದ್ರದ ಪರಿಸರ ವ್ಯವಸ್ಥೆಗೆ ಒಂದು ದೊಡ್ಡ ಅಥವಾ ಆಕ್ರಮಣಕಾರಿ ಪ್ರಭೇದ ಅಂತಾನೆ ಹೇಳ್ಬಹುದು. ಯಾಕೆ ಅರ್ಪಿತಾಯಿ ಹೇಳ್ತಿದ್ಯಾ, ಇದು ಸಮುದ್ರಕ್ಕೆ ಆಕ್ರಮಣಕಾರಿನ ಅಂತ ನೀವು ಕೇಳ್ಬಹುದು. ಹೌದು, ಯಾಕಪ್ಪ ಅಂತಂದ್ರೆ ಇವು ಸಿಕ್ಕಾಪಟ್ಟೆ ಡೇಂಜರಸ್. ಇದರ ಸಂತಾನೋತ್ಪತ್ತಿ ತುಂಬಾನೇ ಸ್ಪೀಡ್ ಆಗಿದೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಬಹಳ ವೇಗವಾಗಿ ಮೊಟ್ಟೆಗಳನ್ನ ಇಡುತ್ತೆ. ಸುಮಾರು ವರ್ಷಕ್ಕೆ ಲಕ್ಷಾಂತರ ಮೊಟ್ಟೆಗಳನ್ನ ಇಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಅಂತ. ಹಾಗೆ ಅಂಟ್ಲಾಂಟಿಕ್ ನಂತಹ ಹೊಸ ಪ್ರದೇಶಗಳಲ್ಲಿ ಇವುಗಳನ್ನ ತಿಂದು ನಿಯಂತ್ರಿಸುವಂತಹ ದೊಡ್ಡ ಮೀನುಗಳೇ ಇಲ್ಲ. ಬರೀ ಈ ಲಯನ್ ಫಿಶ್ ಮೀನುಗಳ ಸಂತತಿನೇ ಹೆಚ್ಚಾಗ್ಬಿಟ್ರೆ ಅಲ್ಲಿ ಬೇರೆ ಜೀವಿಗಳು ಜೀವಿಸೋದು ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಇವುಗಳನ್ನ ಒಂದ್ ರೀತಿ ಸಮುದ್ರದ ಡೇಂಜರ್ ಅಂತಾನೆ ಕರಿಬಹುದು, ಸಮುದ್ರದ ವಿಲನ್ ಅಂತಾನೆ ಕರಿಬಹುದು. ಇನ್ನು ಇವು ತುಂಬಾ ಆಕ್ರಮಣಕಾರಿ ಬೇಟೆಗಾರರು. ತಮ್ಮ ಬಾಯಲ್ಲಿ ಅಡಗುವಂತಹ ಎಲ್ಲಾ ಸಣ್ಣ ಮೀನುಗಳನ್ನ ತಿಂದ ಹಾಕತ್ತೆ. ಇದರಿಂದ ಹವಳದ ದಿಬ್ಬಗಳ ಪರಿಸರ ಹಾಳಾಗ್ತಾ ಇದೆ. ಕೇಳುಗರೆ, ಯಾಕವಾಗಿಂದ ಇದು ಸಮುದ್ರಕ್ಕೆ ಹಾನಿಕಾರಕ, ಅದರಲ್ಲೂ ಸಮುದ್ರದಲ್ಲಿರುವಂತಹ ಜೀವಿಗಳಿಗೆ ಹಾನಿಕಾರಕ ಅಂತ ಹೇಳ್ತಾ ಇದೀನಿ ಅಂದ್ರೆ, ಅದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಏನ್ ಗೊತ್ತಾ? ಈಗ ನೀವು ಅತಿಥಿಗಳನ್ನ ಊಟದ ಪಾರ್ಟಿಗೆ ಕರೆದಿರ್ತೀರ, ಆಯ್ತಾ? ಅದರಲ್ಲಿ ಎಲ್ಲಾ ಅತಿಥಿಗಳು ಬಂದಿರ್ತಾರೆ, ಆದ್ರೆ ಯಾರೋ ಒಬ್ರು ಅತಿಥಿ ಮಾತ್ರ ಇರೋ ಬರ ಆಹಾರವನ್ನೆಲ್ಲ ತಾವೇ ತಿಂದ ಹಾಕಿ ಬೇರೆಯವರಿಗೆ ಹಸಿವು ಬರುವಂತೆ ಮಾಡಿದ್ರೆ ಹೇಗಿರುತ್ತೆ? ಕಷ್ಟ ಆಗತ್ತಲ್ವಾ? ಎಷ್ಟೊಂದು ಅಡಿಗೆ ಮಾಡಿರ್ತೀವಿ, ಎಲ್ಲಾ ಅಡಿಗೆನು ಒಬ್ರೆ ತಿಂತಾರೆ, ಇನ್ ಮಿಕ್ಕಿದವರೆಲ್ಲ ಸುಮ್ನೆ ನೋಡ್ತಾ ಕೂತಿರ್ತಾರೆ ಅಂದ್ರೆ ಹೇಗ್ ಹೇಳಿ? ಹಾಗೆ ಈ ಲಯನ್ ಫಿಶ್ ಗಳು ಸಮುದ್ರಕ್ಕೆ ಅದೇ ರೀತಿಯ ಅತಿಥಿ. ಇದು ಒಂದೇ ಎಲ್ಲಾ ಜೀವಿಗಳನ್ನ ತಿಂದ ಹಾಕ್ಬಿಡತ್ತೆ. ಬೇರೆ ಜೀವಿಗಳೇನಾದ್ರೂ ಈ ಒಂದು ಲಯನ್ ಫಿಶ್ ನ ತಿನ್ನಕ್ ಹೋದ್ರೆ ಇದರ ವಿಷಕಾರಿ ಮುಳ್ಳಿನಿಂದಾಗಿ ಬೇರೆ ಜೀವಿಗಳು ಇದ್ರ ಹತ್ರ ಬರೋಕ್ಕೆ ಹೆದರ್ಕೊಳ್ಳುತ್ತೆ. ಹೀಗಿರುವಾಗ ಬೇರೆ ಜೀವಿಗಳಿಗೂ ಕೂಡ ಇದರಿಂದ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಇನ್ನು ಈ ಮುಳ್ಳುಗಳ ಸೀಕ್ರೆಟ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಕೇಳುಗರೆ. ಈ ಲಯನ್ ಫಿಶ್ ಗೆ ಸುಮಾರು 18 ಮುಳ್ಳುಗಳಿರುತ್ತೆ. ಇವುಗಳಲ್ಲಿ ಪ್ರತಿಯೊಂದು ಒಂದು ಹೈಪೋಡರ್ಮಿಕ್ ಸೂಜಿಯಂತೆ ಕೆಲಸ ಮಾಡುತ್ತೆ. ನೀವು ಇವುಗಳನ್ನ ಮುಟ್ಟಿದ ತಕ್ಷಣ ಮುಳ್ಳುಗಳಿಂದ ವಿಷ ಹೊರಬಂದು ನೋವು ಕೂಡ ಉಂಟಾಗುತ್ತೆ. ಅದಕ್ಕಾಗಿ ಬೇರೆ ಯಾವುದೇ ಜೀವಿಗಳು ಇದನ್ನ ಬೇಟೆಯಾಡೋಕೆ ಒಂದು ಕ್ಷಣ ಯೋಚನೆ ಮಾಡುವಂತದ್ದು. ಇವುಗಳ ಬಣ್ಣ ಹಾಗೆ ರೆಕ್ಕೆಗಳು ಸಮುದ್ರದ ಹವಳಗಳ ಬಣ್ಣದೊಂದಿಗೆ ಬೆರೆತು ಹೋಗುತ್ತೆ. ಬೇಟೆಗಾರ ಮೀನುಗಳಿಗೆ ಇವು ಅಲ್ಲಿದೆಯೋ ಇಲ್ವೋ ಅಂತ ಹೇಳಿ ಗುರುತಿಸೋದ್ ಕೂಡ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ಈ ಲಯನ್ ಫಿಶ್ ಗಳು ಮೂಲತಃ ಅಂಟ್ಲಾಂಟಿಕಾ ಸಾಗರದಲ್ಲಿ ಇರಲಿಲ್ಲ. ಇವುಗಳನ್ನ ಜನರು ತಮ್ಮ ಮನೆ ಅಕ್ವೇರಿಯಂಗಳಲ್ಲಿ ಸಾಕ್ತಾ ಇದ್ರು. ಆದ್ರೆ 1980ರ ದಶಕದಲ್ಲಿ ಫ್ಲೋರಿಡಾ ತೀರದಲ್ಲಿ ಕೆಲವರು ಈ ಮೀನುಗಳನ್ನ ಅಕ್ವೇರಿಯಂನಿಂದ ಸಮುದ್ರಕ್ಕೆ ಬಿಟ್ಬಿಟ್ರು. ಅಲ್ಲಿಂದಲೇ ಇವುಗಳ ಹಾವಳಿ ಶುರುವಾಗಿತ್ತು. ಅಂದ್ರೆ ಇವತ್ತು ನಾವೇ ಸೃಷ್ಟಿಸಿದಂತಹ ಒಂದು ದೊಡ್ಡ ಸಮಸ್ಯೆ ಇದಾಗಿದೆ. ಈ ಲಯನ್ ಫಿಶ್ ಗಳು ತಮ್ಮ ಹಸಿವನ್ನ ತಣಿಸ್ಕೊಳ್ಳೋಕೆ ತುಂಬಾ ಸಣ್ಣ ಮೀನುಗಳನ್ನ ತಿಂತಾ ಇದೆ. ಈ ಸಣ್ಣ ಮೀನುಗಳು ಹವಳದ ದಿಬ್ಬಗಳ ಮೇಲೆ ಬೆಳೆಯುವಂತಹ ಪಾಚಿಯನ್ನ ಅಂದ್ರೆ ಅಲ್ಗೆಯನ್ನ ತಿಂದು ಸ್ವಚ್ಛವಾಗಿಡುತ್ತೆ. ಆದ್ರೆ ಲಯನ್ ಫಿಶ್ ಗಳು ಈ ಸಣ್ಣ ಮೀನುಗಳನ್ನೇ ತಿಂದು ಹಾಕೋದ್ರಿಂದ ಪಾಚಿಗಳು ವಿಪರೀತ ಬೆಳೆದು ಹವಳಗಳನ್ನೇ ಸಾಯಿಸುತ್ತೆ. ಇದು ಇಡೀ ಸಮುದ್ರದ ಪರಿಸರ ವ್ಯವಸ್ಥೆಗೆ ಮಾರಕವಾಗಿದೆ. ಹಾಗಿದ್ರೆ ಅರ್ಪಿತಾ, ಈ ಒಂದು ಫಿಶ್ ಅನ್ನ ಫಿಶರಿಂಗ್ ಮಾಡಿ ನಾವು ತಿನ್ಬಹುದಾ ಅಂತ ಕೇಳ್ತಿದ್ದೀರಾ? ಹೌದು ಕೇಳುಗರೆ, ಅಮೆರಿಕದಲ್ಲಿ ಇದೀಗ ಈಟ್ ಲಯನ್ ಫಿಶ್ ಅನ್ನೋ ಅಭಿಯಾನ ನಡೀತಾ ಇದೆ. ಲಯನ್ ಫಿಶ್ ನ ಮಾಂಸ ಬಹಳ ರುಚಿಕರವಾಗಿರುತ್ತೆ, ಹಾಗೆ ಇದರಲ್ಲಿ ಒಮೆಗಾ-3 ಫ್ಯಾಟಿ ಆಸಿಡ್ ಗಳು ಹೆಚ್ಚಾಗಿರುತ್ತೆ. ಸಮುದ್ರವನ್ನ ಉಳಿಸೋಕೆ ಲಯನ್ ಫಿಶ್ ತಿನ್ನಿ ಅನ್ನೋ ಒಂದು ಹೊಸ ಸ್ಲೋಗನ್ ಕೂಡ ಇತ್ತೀಚೆಗೆ ಕೇಳ್ತಾ ಇದೆ. ಕೇಳ್ತಾ ಇದಿರಲ್ಲ, ಭೂಮಿಯಲ್ಲಿ ಪರಿಸರದ ವ್ಯವಸ್ಥೆ ಸರಿಯಾಗಿರಬೇಕು.

ಯಾವುದೋ ಒಂದೇ ಜೀವಿ ಹೆಚ್ಚಾಗಿ ಬದುಕ್ತಾ ಇದೆ, ಹೆಚ್ಚಾಗಿ ಜೀವಿಸ್ತಾ ಇದೆ ಅನ್ನುವಾಗ ಅಲ್ಲಿ ಬೇರೆ ಜೀವಿಗಳ ಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ, ಅವಾಗ ಸಮುದ್ರ ಕೂಡ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಅದಕ್ಕಾಗಿ ಈ ಭೂಮಿ ಮೇಲೆ ಎಷ್ಟು ಮನುಷ್ಯರು ಇರಬೇಕು, ಎಷ್ಟು ಪ್ರಾಣಿ ಇರಬೇಕು, ಎಷ್ಟು ಪಕ್ಷಿ ಇರಬೇಕು, ಎಷ್ಟು ಜೀವಿ ಇರಬೇಕು ಅಂತ ಎಲ್ಲವೂ ಕೂಡ ಕ್ಯಾಲ್ಕುಲೇಟ್ ಮಾಡೇನೆ ಪರಿಸರ ವ್ಯವಸ್ಥೆ ಅನ್ನೋದು ಸಾಕ್ತಾ ಇರುತ್ತೆ. ಹೀಗೊಮ್ಮೆ ಏರುಪೇರು ಆದಾಗ ಬೇರೆ ಜೀವಿಗಳಿಗೂ ಕೂಡ ತುಂಬಾ ಕಷ್ಟ ಆಗೋಗುತ್ತೆ. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಲಯನ್ ಫಿಶ್ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಪ್ರಕೃತಿಯಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದಂತಹ ಸಮತೋಲನ ಇದೆ ಅಲ್ವಾ? ಆ ಸಮತೋಲನವನ್ನ ಈ ಲಯನ್ ಫಿಶ್ಗಳು ಹಾಳು ಮಾಡ್ತಾ ಇದೆ. ಸೊ ನಿಮ್ಮ ಸುತ್ತಮುತ್ತಲು ಪರಿಸರದ ಬಗ್ಗೆ ಮಾತನಾಡುವಾಗ ಈ ವಿಲನ್ ಮೀನಿನ ಬಗ್ಗೆ ಸ್ವಲ್ಪ ನೆನಪಿರಲಿ. ಯಾವುದೇ ಒಂದು ಜೀವಿ ಅತಿ ಹೆಚ್ಚು ಆದಾಗ ಬೇರೆ ಜೀವಿಗಳಿಗೆ ತೊಂದರೆ ಆಗುವುದು ಕಟ್ಟಿಟ್ಟ ಬುತ್ತಿನೇ ಸರಿ. ಹಾಗಿದ್ಮೇಲೆ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೇ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
3: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
4: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತು ನಾನು ನಿಮಗೊಂದು ಅದ್ಭುತವಾಗಿರುವ ಜಲಪಾತವನ್ನು ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ಇವತ್ತು ನಾನು ನಿಮ್ಮನ್ನ ಒಂದು ಸುಂದರವಾದ ಕೆರೆಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಈ ಟ್ರಾವೆಲ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಕೆರೆನಾ, ಅದರಲ್ಲೇನಪ್ಪ ವಿಶೇಷತೆ ಇದೆ ಅಂತ ನೀವೆಲ್ಲ ಯೋಚಿಸ್ತಾ ಇರಬಹುದು. ನಾನಿವತ್ತು ಒಂದು ವಿಶೇಷವಾಗಿರೋ ಕೆರೆಯನ್ನೇ ಪರಿಚಯಿಸ್ತಾ ಇದ್ದೀನಿ. ಚಿಕ್ಕಮಗಳೂರಿನಿಂದ ಸುಮಾರು 8-10 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಹಿರೇಕೊಳಲೆ ಕೆರೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ. ಪಶ್ಚಿಮ ಘಟ್ಟಗಳ ಪ್ರಕೃತಿ ಮಡಿಲಿನಲ್ಲಿ ಇರುವಂತಹ ಒಂದು ಸುಂದರವಾದ ಮಾನವ ನಿರ್ಮಿತ ಜಲಾಶಯವಾಗಿದೆ. ಮುಳ್ಳಯ್ಯನಗಿರಿ ಬೆಟ್ಟಗಳ ಸಾಲುಗಳಿಂದ ಆವೃತವಾಗಿರುವ ಈ ಸ್ಥಳವು ಅತ್ಯುತ್ತಮ ಸೂರ್ಯೋದಯ, ಸೂರ್ಯಾಸ್ತ ವೀಕ್ಷಣೆ ಹಾಗೆ ಪ್ರಶಾಂತ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ. ನೀರಾವರಿ ಮತ್ತು ಕುಡಿಯುವ ನೀರಿನ ಉದ್ದೇಶದಿಂದ ನಿರ್ಮಿಸಲಾದ ಹಿರೇಕೊಳಲೆ ಸರೋವರವು ಈಗ ಮಲೆನಾಡಿನ ಪ್ರದೇಶದ ಶುದ್ಧ ಸೌಂದರ್ಯವನ್ನ ಅನ್ವೇಷಿಸಲು ಬಯಸುವ ಪ್ರಯಾಣಿಕರಿಗೆ ಒಂದು ಅದ್ಭುತವಾದ ಹಿಡನ್ ಜಮ್ ಆಗಿದೆ ಅಂತಾನೆ ಹೇಳಬಹುದು. ಹಾಗಿದ್ರೆ ಈ ಕೆರೆಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಒಂದು ಅದ್ಭುತವಾಗಿರುವ ಸ್ಥಳದ ಬಗ್ಗೆ ಹೇಳ್ತಾ ಇದ್ದೆ. ಅದೇ ಹಿರೇಕೊಳಲೆ ಸರೋವರ ಅಂತ ಹೇಳಿ. ಸೊ ಹಾಗೆ ಇದೊಂದು ಅದ್ಭುತವಾಗಿರುವ ಪ್ರಕೃತಿ ಸೌಂದರ್ಯವನ್ನು ಹೊಂದಿರುವಂತಹ ಸ್ಥಳವಾಗಿದೆ ಅನ್ನೋದಾಗಿ ಹೇಳ್ತಾ ಇದ್ದೆ. ಹಿರೇಕೊಳಲೆ ಕೆರೆಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಿರೇಕೊಳಲೆ ಸರೋವರವು ಸಮುದ್ರ ಮಟ್ಟದಿಂದ ಸುಮಾರು 1190 ಮೀಟರ್ ಎತ್ತರದಲ್ಲಿದೆ. ಮತ್ತೆ ಇದು ದೊಡ್ಡ ಪಶ್ಚಿಮ ಘಟ್ಟ ಪರಿಸರ ವ್ಯವಸ್ಥೆಯ ಒಂದು ಭಾಗವಾಗಿದೆ. ಹಾಗೆ ಇದನ್ನ ಶ್ರೀಮಂತ ಜೀವ ವೈವಿಧ್ಯತೆಗಾಗಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಕೂಡ ವರ್ಗೀಕರಿಸಲಾಗಿದೆ. ಹಿರೇಕೊಳಲೆ ಸರೋವರವನ್ನ ಸ್ಥಳೀಯ ಹೊಳೆಗಳು ಮತ್ತೆ ಮಾನ್ಸೂನ್ ಮಳೆ ನೀರಿನಿಂದ ಪೋಷಿಸಲ್ಪಡುತ್ತೆ. ಈ ಒಂದು ಕೆರೆ ಭಾರೀ ಮಳೆಯ ಸಮಯದಲ್ಲಿ ಉಕ್ಕಿ ಹರಿಯೋದ್ರಿಂದ ಕೆಳಮುಖ ನೀರಾವರಿಗೆ ಇದು ಸಹಕಾರಿಯಾಗಿದೆ. ಇನ್ನು ಇಲ್ಲಿಂದ ಸರೋವರದಿಂದ ಸ್ವಲ್ಪ ದೂರದಲ್ಲಿ ಪ್ರಾಚೀನ ಹೊಯ್ಸಳ ದೇವಾಲಯ ಕೂಡ ಇದೆ. ಕಾಫಿ ವಸ್ತು ಸಂಗ್ರಹಾಲಯಗಳು ಮತ್ತು ಭಾರತದ ಕಾಫಿಯನ್ನು ಪರಿಚಯಿಸುವ ಸೂಫಿ ಸಂತ ಬಾಬಾ ಬುಡಂಗಿರಿಯವರ ದೇವಾಲಯ ಕೂಡ ಇದೆ. ಇದನ್ನು ಕೂಡ ನೀವು ಅಲ್ಲಿಗೆ ಹೋದರೆ ವೀಕ್ಷಿಸಬಹುದಾಗಿದೆ. ಇನ್ನು ಇಲ್ಲಿಗೆ ಹೋಗಲಿಕ್ಕೆ ಯಾವುದೇ ರೀತಿಯ ಪ್ರವೇಶ ಶುಲ್ಕ ಕೂಡ ಇರುವುದಿಲ್ಲ. ವರ್ಷ ಪೂರ್ತಿ ಭೇಟಿಯನ್ನು ನೀಡಬಹುದು. ಆದರೆ ಅಕ್ಟೋಬರ್ನಿಂದ ಮಾರ್ಚ್ ವರೆಗೆ ಅತ್ಯುತ್ತಮವಾದ ಸಮಯ ಆಗಿದೆ. ಸಂಜೆಯ ವೇಳೆ ಸೂರ್ಯ ಮುಳುಗುವ ದೃಶ್ಯ ನೋಡಲು ತುಂಬ ಜನ ಇಲ್ಲಿಗೆ ಬರ್ತಾರೆ. ಹಾಗೆ ಆ ದೃಶ್ಯ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು. ಹಾಗೆ ನೀವು ಫೋಟೋಸ್ ಎಲ್ಲ ತೆಕ್ಕೊಳ್ಳಿಕ್ಕೆ ಕೂಡ ಇದು ತುಂಬಾನೇ ಚೆನ್ನಾಗಿರುವ ಒಂದು ಸ್ಥಳವಾಗಿದೆ. ಹಾಗೆ ಇದು ಕೆಮ್ಮಣ್ಣಗುಂಡಿಯಿಂದ 50 ಕಿಲೋಮೀಟರ್ ದೂರ ಇದೆ. ಹಾಗಿದ್ರೆ ಸುತ್ತಮುತ್ತಲು ಇನ್ನು ಯಾವೆಲ್ಲ ಸ್ಥಳಗಳಿಗೆ ಭೇಟಿ ನೀಡಬಹುದು, ಹತ್ತಿರದಲ್ಲಿರುವ ಸ್ಥಳಗಳ ಬಗ್ಗೆ ಕೂಡ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದಂತಹ ಒಂದು ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಹಿರೇಕೊಳಲೆ ಕೆರೆಯ ಬಗ್ಗೆ ಹೇಳ್ತಾ ಇದೆ. ಇದರ ವಿಶೇಷತೆಯ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಹಾಗಿದ್ರೆ ಚಿಕ್ಕಮಗಳೂರಿಗೆ ನೀವು ಹೋಗ್ತೀರಾ ಅಂದ್ರೆ ಯಾವೆಲ್ಲ ಸ್ಥಳಗಳನ್ನ ನೋಡಬಹುದು, ಯಾವೆಲ್ಲ ಸ್ಥಳಗಳು ಇದೆ ಅನ್ನೋದಾಗಿ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ನೀವು ಇದು ಮಳೆಗಾಲ ಆಗಿರೋದ್ರಿಂದ ಹೆಬ್ಬೈ ಜಲಪಾತಕ್ಕೆ ಭೇಟಿಯನ್ನ ನೀಡಬಹುದು. ಹೆಬ್ಬೈ ಜಲಪಾತವು ಚಿಕ್ಕಮಗಳೂರಿನ ಅತ್ಯಂತ ಸುಂದರ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಕೆಮ್ಮಣ್ಗುಂಡಿ ಗಿರಿಧಾಮದಿಂದ ನೀವು ಈ ಹೆಬ್ಬೈ ಜಲಪಾತವನ್ನು ಪ್ರವೇಶಿಸಬಹುದು. ಜಲಪಾತವು ಬೆರಗುಗೊಳಿಸುವ ಹಸಿರಿನಿಂದ ಆವೃತವಾಗಿದೆ. 168 ಮೀಟರ್ ಎತ್ತರದಿಂದ ಇಳಿಯುವ ಈ ಜಲಪಾತದ ಸೊಬಗು ನೋಡುವುದೇ ಸೂಚಿಗ. ಎರಡು ಭಾಗಗಳಾಗಿ ಈ ಜಲಪಾತವು ದುಮ್ಮಿಕ್ಕುವ ಕಾರಣ ದೊಡ್ಡ ಜಲಪಾತ ಮತ್ತು ಸಣ್ಣ ಜಲಪಾತ ಎಂಬ ಹೆಸರುಗಳಿಂದ ವಿಭಾಗಿಸಲಾಗುತ್ತೆ. ಕೆಮ್ಮಣ್ಣಗುಂಡಿಯಿಂದ 8 ಕಿಲೋಮೀಟರ್ ಚಾರಣದ ಮೂಲಕ ಕೂಡ ನೀವು ಈ ಜಲಪಾತವನ್ನು ನೋಡಬಹುದು. ಹಾಗೆ ಬಾಬಾ ಬುಡಂಗಿರಿ, ದತ್ತಪೀಠ, ಬಾಬಾ ಬುಡಂಗಿರಿ, ಚಂದ್ರದ್ರೋಣ ಪರ್ವತ ಎಂಬ ನಾನಾ ಹೆಸರುಗಳಿಂದ ಕರೆಸಿಕೊಳ್ಳುವ ಬಾಬಾ ಬುಡಂಗಿರಿ ಚಿಕ್ಕಮಗಳೂರಿನ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಈ ಪರ್ವತಕ್ಕೆ ಮುಸ್ಲಿಂ ಸಂತ ಬಾಬಾ ಬುಡನ್ ಅವರ ಹೆಸರನ್ನ ಇಡಲಾಗಿದೆ. ಈ ಸುಂದರ ಸ್ಥಳವು ತನ್ನ ಶ್ರೀಮಂತ ದೃಶ್ಯ ವೀಕ್ಷಣೆಯ ಆಕರ್ಷಣೆಗಳೊಂದಿಗೆ ಜನರನ್ನ ಸೆಳೆಯುತ್ತಿದೆ. ಇವುಗಳಲ್ಲಿ ಮುಳ್ಳಯ್ಯನಗಿರಿ ಈ ಪ್ರದೇಶದ ಅತಿ ಎತ್ತರವಾದ ಶಿಖರವಾಗಿದೆ. ಇಲ್ಲಿ 3 ಗುಹೆಗಳನ್ನು ಕಾಣಬಹುದು. ಇಲ್ಲಿ 3 ಸಿದ್ಧರನ್ನ ಸಮಾಧಿ ಮಾಡಲಾಗಿದೆ. ಇದನ್ನು ಹೊರತುಪಡಿಸಿ ಈ ಪ್ರದೇಶದ ಸುತ್ತಮುತ್ತಲಿನ ದೃಶ್ಯಾವಳಿ ಅದ್ಭುತವಾಗಿ ರಮಣೀಯ ಸೌಂದರ್ಯ ಮತ್ತು ಆಸಕ್ತಿದಾಯಕ ಗುಹೆಗಳ ಸಂಯೋಜನೆಯು ಈ ಸ್ಥಳವನ್ನು ಆಗಾಗ್ಗೆ ಭೇಟಿ ನೀಡುವಂತೆ ಮಾಡುತ್ತೆ. ಹಾಗೆ ಕಲ್ಲತ್ತಗಿರಿ ಜಲಪಾತ, ಕೆಮ್ಮಣ್ಣಗುಂಡಿಯಿಂದ ಸಮೀಪದಲ್ಲಿರುವ ಈ ಕಲ್ಲತ್ತಗಿರಿ ಜಲಪಾತವು ನಿಜಕ್ಕೂ ಮೋಡಿ ಮಾಡುವ ಸೌಂದರ್ಯದಿಂದ ಜನರನ್ನ ಆಕರ್ಷಿಸುತ್ತೆ. ಮಳೆಗಾಲದಲ್ಲಿ ಜೋರಾಗಿ ದುಮ್ಮಿಕ್ಕುವ ಈ ಜಲಧಾರೆಯನ್ನ ಕಣ್ತುಂಬಿಕೊಳ್ಳಲು ದೂರ ದೂರದ ಪ್ರದೇಶಗಳಿಂದ ಜನರು ಇಲ್ಲಿಗೆ ಭೇಟಿಯನ್ನ ನೀಡುತ್ತಾರೆ. ಕೆಮ್ಮಣ್ಣಗುಂಡಿ ಸಮೀಪವಿರುವ ಕಲ್ಲತ್ತ ಜಲಪಾತವು ಪ್ರಕೃತಿಯ ಎಲ್ಲಾ ಆಶೀರ್ವಾದವನ್ನು ಪಡೆದಿದೆ. ಕುಟುಂಬದ ಜೊತೆ ವಿಶ್ರಾಂತಿ ಪಡೆಯಲು ಅಥವಾ ಮೋಜಿನ ಚಟುವಟಿಕೆಯನ್ನ ಆನಂದಿಸಲು ಜನರು ಇಲ್ಲಿಗೆ ಬರುವುದಿದೆ. ಹಾಗೆ ಭದ್ರಾ ವನ್ಯಜೀವಿ ಅಭಯಾರಣ್ಯ, ಭದ್ರಾ ವನ್ಯಜೀವಿ ಅಭಯಾರಣ್ಯ ಚಿಕ್ಕಮಗಳೂರು ಸಮೀಪದ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ. ಈ ಅಭಯಾರಣ್ಯದಲ್ಲಿ ಅಪರೂಪದ ವನ್ಯಜೀವಿಗಳನ್ನ ಹಾಗೆ ಬಗೆ ಬಗೆಯ ಪಕ್ಷಿಯನ್ನ ನೋಡಬಹುದು. ಈ ಅಭಯಾರಣ್ಯವು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳ ನಡುವೆ ಇದೆ. ಇದು ಚಿಕ್ಕಮಗಳೂರು ಪಟ್ಟಣದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಗುಂಡಿ ಜಲಪಾತ ಚಿಕ್ಕಮಗಳೂರಿನ ಮತ್ತೊಂದು ನಯನ ಮನೋಹರವಾದ ಜಲಪಾತವೆಂದರೆ ಅದು ಗುಂಡಿ ಜಲಪಾತವಾಗಿದೆ. ಇದು ಅಸಾಧಾರಣ ಪ್ರಕೃತಿಯ ಸೌಂದರ್ಯದ ನಡುವೆ ನೆಲೆಸಿದೆ. 996 ಮೀಟರ್ ಎತ್ತರದಲ್ಲಿ ನೆಲೆಸಿರುವ ಈ ಜಲಪಾತವು ನವಯೌವನ ಪಡೆಯಲು ಬಯಸುವ ಮಂದಿಗೆ ಪರಿಪೂರ್ಣವಾದ ಆಯ್ಕೆಯಾಗಿದೆ. ಜಲಪಾತದ ನಿಜವಾದ ಸೌಂದರ್ಯವನ್ನು ನೋಡಲು ಮಾನ್ಸೂನ್ ಸಮಯದಲ್ಲಿ ಭೇಟಿಯನ್ನು ನೀಡಬೇಕು. ಚಿಕ್ಕಮಗಳೂರಿನ ಇತರ ಆಕರ್ಷಣೆ ಅಂದರೆ ನೀವು ಮಾಣಿಕ್ಯಧಾರ ಜಲಪಾತಕ್ಕೆ ಹೋಗಬಹುದು, ಕಲ್ಲಟ್ಟಿ ಜಲಪಾತ, ಮಡುಗುಂಡಿ ಜಲಪಾತ, ಭದ್ರಾ ವನ್ಯಜೀವಿ ಅಭಯಾರಣ್ಯ ಸೇರಿದಂತೆ ಇನ್ನೂ ಅನೇಕ ಪ್ರವಾಸಿ ಆಕರ್ಷಣೆಗಳನ್ನು ಚಿಕ್ಕಮಗಳೂರಿನಲ್ಲಿ ಕಾಣುವುದಕ್ಕೆ ಸಿಗುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳ ಕುರಿತಾದ ಮಾಹಿತಿಯಾಗಿತ್ತು. ಈ ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ದು, ನಿಮಗೆ ಕೂಡ ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇಷ್ಟ ಆಗಿದ್ರೆ ಅಥವಾ ನೀವು ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀರಾ ಅಂದರೆ, ನಿಮ್ಮ ಮನೆಯ ಸುತ್ತಮುತ್ತಲು ಇರೋ ಟ್ರಾವೆಲಿಂಗ್ ಪ್ಲೇಸ್ ಬಗ್ಗೆ ತಿಳಿಸ್ತೀರಾ ಅಂದರೆ, ಹಿಡನ್ ಪ್ಲೇಸ್ ಬಗ್ಗೆ ತಿಳಿಸ್ತೀರಾ ಅಂದರೆ ಕೂಡ ನಮ್ಮ ಸಂಖ್ಯೆ 9686 9620 9627 9 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ನಿಮ್ಮ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ. ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ದೃಶ್ಯ ಕಲಾವಿದರು, ಸಂಗೀತ ಸಂಯೋಜಕರು, ಗಾಯಕರು, ನಾಟಕಕಾರರು ಹಾಗೂ ಬರಹಗಾರರಾದಂತಹ ಬೆಂಗಳೂರಿನ ರಾಜಾಜಿನಗರದ ಡಾಕ್ಟರ್ ಟಿ ಲಕ್ಷ್ಮೀನಾರಾಯಣ್ ಸರ್ ಅವರಿದ್ದಾರೆ. ಲಕ್ಷ್ಮೀನಾರಾಯಣ್ ಸರ್ ಅವರು ಈ ದಿನ ತತ್ವ ಪದಗಳನ್ನು ಹಾಡ್ತಾ ಇದ್ದಾರೆ. ಸ್ನೇಹಿತರೆ, ಅವರು ಬರೆದು ಅವರೇ ಸಂಗೀತ ಸಂಯೋಜನೆ ಮಾಡಿರುವಂತಹ ತತ್ವ ಪದಗಳನ್ನು ಅವರಿಂದಲೇ ಕೇಳೋಣ.
7: ನನಗೂ ನಿನಗೂ ದಾರದ ಸೇತುವೆ, ಹೊಸದೇ ಬೆಸದೇ

ಅದ್ಭುತವಾದ ಗೀತ ಗಾಯನ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ, ಹಾಗೆ ತುಂಬಾ ಚೆನ್ನಾಗಿ ಬರೆದಿದ್ದೀರಾ ಕೂಡ. ಸಾಹಿತ್ಯ ಕೂಡ ತುಂಬಾನೇ ಅದ್ಭುತವಾಗಿದೆ. ದಾರದ ನಂಟಿನ ಒಂದು ವಿಶೇಷ ಈ ಗೀತ ಗಾಯನ ತುಂಬಾನೇ ಅದ್ಭುತವಾಗಿತ್ತು. ಸ್ನೇಹಿತರೆ, ಮತ್ತಷ್ಟು ಗೀತೆಗಳನ್ನ ಬರೆದು ಅದಕ್ಕೆ ರಾಗ ಸಂಯೋಜಿಸಿ ಮ್ಯೂಸಿಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆ ಎಲ್ಲ ಗೀತೆಗಳನ್ನ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ದೃಶ್ಯ ಕಲಾವಿದರು, ಸಂಗೀತ ಸಂಯೋಜಕರು, ಗಾಯಕರು, ನಾಟಕಕಾರರು ಹಾಗೂ ಬರಹಗಾರರು ಆದಂತಹ ಬೆಂಗಳೂರಿನ ರಾಜಾಜಿನಗರದ ಡಾಕ್ಟರ್ ಟಿ ಲಕ್ಷ್ಮೀನಾರಾಯಣ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರೇ ಸ್ವತಃ ಬರೆದು ಹಾಡಿರುವಂತಹ ಗೀತೆಗಳನ್ನ ಹಾಡ್ತಾ ಇದ್ದಾರೆ. ಒಂದು ಅದ್ಭುತವಾದಂತಹ ದಾರದ ನಂಟಿನ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿದ್ರು. ಸೊ ಮತ್ತೊಂದು ಗೀತೆಯನ್ನ ಹಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಅದು ಯಾವ ಗೀತೆ ಅನ್ನೋದನ್ನ ಲಕ್ಷ್ಮೀನಾರಾಯಣ್ ಸರ್ ಅವರಿಂದಲೇ ಕೇಳೋಣ.
3: ಇನ್ನೊಂದು ಪದ್ಯವನ್ನ ಬರೆದಿದೆ ತತ್ವ ಪದದ ರೀತಿಯಲ್ಲಿ. ಅಂದರೆ ಮಾತು ಎಷ್ಟು ಪ್ರಧಾನವಾಗಿರಬೇಕು, ಅದಕ್ಕಿರುವಂಥ ಮೌಲ್ಯವನ್ನು ನಾವು ಹೇಗೆ ಉಳಿಸ್ಕೋಬೇಕು ಅನ್ನೋ ವಿಚಾರದಲ್ಲಿ, ಬಾಯಿಗೆ ಬಂದಂಗೆಲ್ಲ ಮಾತಾಡಿಕೊಂಡು ಆ ಮಾತಿಗೆ ಬೆಲೆ ಇಲ್ಲದಂಗಾಗಿ, ಆ ಮಾತಿಗೆ ಬೆಲೆ ಇಲ್ಲದ ಕಾರಣಕ್ಕೆ ಆ ವ್ಯಕ್ತಿತ್ವಕ್ಕೂ ಬೆಲೆ ಇಲ್ಲದ ಹಾಗೆ ಹೇಗಾಗತ್ತೆ ಅನ್ನೋದನ್ನು ನಾನಿದರಲ್ಲಿ ಕಟ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅದಕ್ಕೊಂದು ತತ್ವಪದ ರೀತಿಯಲ್ಲಿ ಒಂದು ರಾಗವನ್ನು ಕೂಡ ಹಾಕಿದ್ದೇನೆ. ಅದನ್ನು ಹಾಡಿ ನಿಮಗೆ ಕೇಳಿಸ್ತೀನಿ. ಇದು

0: ಮಾತು ಎಷ್ಟಿರಬೇಕು, ಹೇಗಿರಬೇಕು, ಯಾವ ರೀತಿ ಇರಬೇಕು, ಮಾತಿನ ಮೌಲ್ಯವೇನು, ಮಾತಿನಿಂದ ಏನೆಲ್ಲ ಆಗತ್ತೆ, ಮಾತೆ ಮುತ್ತು ಮಾತೆ ಮೃತ್ಯು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಒಂದು ಮಾತು ಕೂಡ ಇದೆ. ಅಂತಹ ಮಾತಿನ ಮೂಲಕ ತತ್ವಪದವನ್ನು ರಚನೆ ಮಾಡಿ ಅದರೊಟ್ಟಿಗೆ ಮ್ಯೂಸಿಕ್ಕನ್ನು ಕೂಡ ಕೊಟ್ಟು ಆ ಗೀತೆಯನ್ನು ಅದ್ಭುತವಾಗಿ ಹಾಡಿದರು ಲಕ್ಷ್ಮೀನಾರಾಯಣ್ ಸರ್ ಅವರು. ಇದರೊಟ್ಟಿಗೆ ಮತ್ತೊಂದು ಗೀತೆಯನ್ನು ರಚನೆ ಮಾಡಿ ಹಾಡಿದ್ದಾರೆ ಸ್ನೇಹಿತರೆ. ಸೊ ಅದು ಯಾವ ಗೀತೆ ಅಂತ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟೋದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಸರ್ ಅವರು ಅವರೇ ರಚನೆ ಮಾಡಿರುವಂತಹ ತತ್ವಪದ ಗೀತೆಗಳನ್ನ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಸೊ ಮಾತಿನ ಬಗ್ಗೆ ಒಂದು ಗೀತೆಯನ್ನು ರಚನೆ ಮಾಡಿ ತುಂಬಾ ಅದ್ಭುತವಾಗಿ ಹಾಡಿದ್ರು. ಮಾತು ಎಷ್ಟು ಮುಖ್ಯ, ಯಾವ ರೀತಿ ಇರಬೇಕು, ಹೇಗಿರಬೇಕು ಅಂತ. ಅದೇ ರೀತಿಯಲ್ಲಿ ಮತ್ತೊಂದು ಗೀತೆಯನ್ನು ಹಾಡ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ಗೀತೆ ಅನ್ನುವಂಥದ್ದನ್ನು ಡಾಕ್ಟರ್ ಲಕ್ಷ್ಮೀನಾರಾಯಣ್ ಸರ್ ಅವರಿಂದ ಕೇಳೋಣ.

0: ತುಂಬಾ ಅದ್ಭುತವಾಗಿ ಒಂದಕ್ಕಿಂತ ಒಂದು ಗೀತೆಯನ್ನ ತುಂಬಾ ಚೆನ್ನಾಗಿ ಹಾಡಿದ್ರಿ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಸರ್. ಒಂದು ಅದ್ಭುತವಾದಂತಹ ಸಾಹಿತ್ಯ, ಅದ್ಭುತವಾದಂತಹ ಗೀತೆ ರಚನೆ. ತುಂಬಾನೇ ಖುಷಿ ಆಯ್ತು ನಿಮ್ಮ ಗೀತೆಗಳನ್ನ ಕೇಳಿ. ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ ಕನ್ನಡ ನಾಡಿನ ಸಮಸ್ತ ಜನತೆಯ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
2: ಹ್ಞೂ ಕಣಕ್ಕ, ಒಸಿ ತರಕಾರಿ ದಿನಸಿ ತರಬೇಕಿತ್ತು.
1: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
2: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ
2: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
1: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
2: ಏನವಿ ಅದು?
1: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
2: ಹಂಗ ಅದ್ಯಾಕಂತೆ?
1: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
2: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಬ್ರೋ, ಅವನಿಗಿನ್ನೂ 26, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಓಕೆ ಸ್ನೇಹಿತರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ
12: ಏನ್ ಶ್ವೇತಾ, ಇವತ್ತು ಟಾಪಿಕ್ಕು ಅಂತ ನೀವು ಕೇಳ್ತಾ ಇರ್ಬೋದು. ಟಾಪಿಕ್ ಹೇಳ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ಇವತ್ತು ಯಾರ್ಯಾರ ಮನೇಲಿ ಏನೇನು ತಿಂಡಿ, ಏನೇನು ಸಮಾಚಾರ ಅಂತ ಹೇಳ್ಬೋದು. ಸೊ ಬೆಳಗ್ಗೆ ಬೆಳಗ್ಗೆನೆ ಮುಖದಲ್ಲಿ ಒಂದು ಬಿಗ್ ಸ್ಮೈಲ್ ತರೋದಕ್ಕೆ ನಾನು ಇವತ್ತು ಬಾಲಿವುಡ್ ಒಬ್ಬ ಎವರ್ ಗ್ರೀನ್ ಬ್ಯೂಟಿ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಬಂದಿದ್ದೀನಿ. ಓಕೆನಾ? ಈ ಧ್ವನಿ, ಆ ಒಂದು ನಗು, ಹಾಗೆ ಅವರ ಒಂದು ಡ್ಯಾನ್ಸ್ ನೆನಪಾದ್ರೆ ಸಾಕು, ಎಂಥವರನ್ನ ಮೈ ಮರೆಸಲೇಬೇಕು. ಎಸ್, ನೀವೆಲ್ಲ ಗೆಸ್ ಮಾಡ್ತಾ ಇರೋದು 100 to 100 ಕರೆಕ್ಟ್. ಇವತ್ತು ನಮ್ಮ ಬಿಂದಾಸ್ ಮಾರ್ನಿಂಗ್ ಸ್ಪೆಷಲ್ ಸೆಗ್ಮೆಂಟ್ನಲ್ಲಿ ನಮ್ಮ ಬಾಲಿವುಡ್ ನಟಿ ಧಕ್ ಧಕ್ ಗರ್ಲ್, ಎಸ್, ಮಿಲೇರಿಯನ್ ಡಾಲರ್ ಸ್ಮೈಲ್ ಕೊಟ್ಟರು ಒಡತಿ ಅಂತಲೇ ಹೇಳ್ಬೋದು. ಎಸ್, ಮಾಧುರಿ ದೀಕ್ಷಿತ್ ಅವರ ಒಂದು ಗೀತೆಗಳನ್ನು, ಅವರ ನಟಿಸಿರುವಂತಹ ಒಂದು ಚಿತ್ರದ ಗೀತೆಯನ್ನು ನೀವು ಹಾಡ್ಬೋದು ಅಂತ ಹೇಳ್ತಾ ಎವರ್ ಗ್ರೀನ್ ಮಾಧುರಿ ದೀಕ್ಷಿತ್ ಅವರ ಹಾಡನ್ನು ನೀವು ಹಾಡಬಹುದು. ಹಾಗಾದರೆ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
13: ಹಲೋ,
12: ನಮಸ್ತೆ.
13: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
12: ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ಸರ್, ತಿಂಡಿ ಆಯ್ತಾ?
13: ಆಯ್ತು ಮೇಡಮ್. ನಿಮ್ದು ಮೇಡಮ್?
12: ನಮ್ದು ಆಯ್ತು.
13: ನಮ್ದು ಇವತ್ತು ಕಾಂಕ್ರೀಟ್ ಉಪ್ಪಿಟ್ಟು.
12: ಓಹೋ, ಉಪ್ಪಿಟ್ಟು.
13: ನಿಮ್ದು ಮೇಡಮ್?
12: ನಮ್ದು ದೋಸೆ.
13: ಓಕೆ ಮೇಡಮ್. ಇವತ್ತು ಮಾಧುರಿ ದೀಕ್ಷಿತ್ ಅವ್ರ ಹುಟ್ಟಿದಬ್ಬನ ಮೇಡಮ್?
12: ಇಲ್ಲ, ಹಾಗೇನಿಲ್ಲ, ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ತಂದಿದ್ದು.
13: ಹೌದೌದು, ಒಳ್ಳೇದಾಯ್ತು, ಒಳ್ಳೇದಾಯ್ತು, ಸ್ವಲ್ಪ ಡಿಫ್ರೆಂಟ್ ಆಗಿರತ್ತೆ ಮೇಡಮ್.
12: ಹೌದು,
13: ನಾನು ಅದೇ ನಿಮ್ಮ ಟಾಪಿಕ್ ನೋಡಿದಾಗ ಒಂದ್ ಹಾಡ್ ನೆನಪಾಯ್ತು, ರಾಜನ್ ಪಿಕ್ಚರ್ ಇದ್ದು, ಅದ್ರದೊಂದ್ ಎರಡ್ ಲೈನ್ ಹಾಡ್ಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
12: ಓಕೆ, ಹಾಡಿ ಸರ್.
13: ದೇಖಾ ಹೇ ಪೆಹಲಿ ಬಾರ್ ಸಾಜನ್ ಕೇ ಆಂಖೋ ಮೇ ಪ್ಯಾರ್, ದೇಖಾ ಹೇ ಪೆಹಲಿ ಬಾರ್ ಸಾಜನ್ ಕೀ ಆಂಖೋ ಮೇ ಪಾರ್, ಅಬ್ ಜಾಕೇ ಆಗ್ಯಾ ಮೇರೇ ಬೇಚೇನೋ ದಿಲ್ ಕೋ ಕರಾರ್, ದಿಲ್ ಭರ್ ತುಜೇ ಮಿಲ್ನೆ ಕೋ ಕಬ್ ಸೇ ತಮೇ ಬೇಕರಾ, ಅಬ್ ಜಾಕೇ ಆಯಾ ಮೇರೇ ಬೇಚೇನೋ ದಿಲ್ ಕೋ ಕರಾರ್, ದೇಖಾ ಹೇ ಪೆಹಲಿ ಬಾರ್ ಸಾಜನ್ ಕೀ ಆಂಖೋ ಮೇ ಪ್ಯಾರ್. ಮೇಡಮ್, ಏಕ್ ದೋ ತೀನ್ ಚಾರ್ ಅವರೇ ಅಲ್ವಾ ಹಾಡಿರೋದು?
12: ಖಂಡಿತ, ಅವ್ರದೇ ಡ್ಯಾನ್ಸ್
13: ತುಂಬಾ ಚೆನ್ನಾಗಿದೆ ಹಾಡ್ ಮೇಡಮ್. ಏಕ್ ದೋ ತೀನ್ ಚಾರ್ ಪಾಂಚ್ ಛೇ ಸಾತ್ ಆಠ್ ನೌ ದಸ್ ಗ್ಯಾರಾ ಬಾರಾ ತೇರಾ, ತೇರಾ ಕರೋ ತೇರಾ ಕರೋ ಡಿಂಗ್ ಡಿಂಗ್ ಡಿಂಗ್ ಡಿಂಗ್, ಇಂತಜಾರ್ ಆಯಾ ಸನಮ್ ಆಗಿ ಬಹಾರ್. ಆಯ್ತು ಮೇಡಮ್,
12: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು
13: ಮೇಡಮ್, ಥ್ಯಾಂಕ್ ಯು ಸೋ ಮಚ್.
12: ಓಕೆ, ಸೂಪರ್ ಆಗಿರುವಂತಹ ಹಾಡನ್ನ ಹಾಡಿದಾಯ್ತು ನಮ್ಮ ಬ್ರಹ್ಮಾನಂದ ಸರ್ ಅವರು. ಸೊ ಸ್ನೇಹಿತರೆ, ನಮ್ಮ ಮಾಧುರಿ ದೀಕ್ಷಿತ್ ಅವರು ಸಿನಿಮಾ ಇಂಡಸ್ಟ್ರೀಸಿಗೆ ಬಂದಿದ್ದು 1984 ಅಬೋಧ್ ಅನ್ನೋ ಚಿತ್ರದ ಮೂಲಕ. ಓಕೆನಾ? ಆದ್ರೆ ಅವರಿಗೆ ನಿಜವಾದ ಬ್ರೇಕ್ ಸಿಕ್ಕಿದ್ದು 1988 ತೇಜಾಬ್ ಸಿನಿಮಾದಿಂದ. ಅದರಲ್ಲೂ ಈಗ ತಾನೇ ನಮ್ಮ ಬ್ರಹ್ಮಾನಂದ ಸರ್ ಅವರು ಒಂದು ಹಾಡನ್ನ ಹಾಡಿದ್ರು, ಏಕ್ ದೋ ತೀನ್ ಅಂತ ಒಂದು ಹಾಡಂತೂ ದೇಶದ ಎಲ್ಲಾ ಕಡೆನೂ ಕ್ರೇಜ್ ಕ್ರಿಯೇಟ್ ಮಾಡಿತ್ತು ಅಂತಾನೆ ಹೇಳ್ಬೋದು. ಸೊ ಮಾಧುರಿ ಅಂದ್ರೇನೆ ಇಡೀ ಇಂಡಿಯಾ ತಿರುಗಿ ನೋಡುವಂತಹ ಒಂದು ಸುಂದರ ನಟಿ, ಡ್ಯಾನ್ಸರ್ ಕೂಡ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
14: ಹಲೋ,
12: ನಮಸ್ತೆ.
14: ನಮಸ್ತೆ ಮೇಡಮ್.
12: ಓಕೆ, ಪರಶುರಾಮ್ ಅವರೇ.
14: ಹೌದು ಮೇಡಮ್.
12: ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
14: ಗೊತ್ತಾಗಿದೆ.
12: ಓಕೆ, ಹಾಡಿ ಮಾಧುರಿ ದೀಕ್ಷಿತ್ ಅವರ ಹಾಡು.
14: ಮಾಧುರಿ ದೀಕ್ಷಿತ್
12: ಅದು ಬೇಡ, ಅದು ಬಿಟ್ಟು ಬೇರೆ ಹಾಡಿ. ನಿಮಿಷ, ಅದು ಹಾಡು ಬಿಟ್ಟು ಬೇರೆ ಹಾಡಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ, ಕೇಳೋಣ. ಹಲೋ,
15: ಹಲೋ,
12: ನಮಸ್ತೆ.
15: ನಮಸ್ತೆ ಮೇಡಮ್. ಶುಭೋದಯ.
12: ಶುಭೋದಯ. ಉಮಾ ಮೇಡಮ್,
15: ತಿಂಡಿ ಆಯ್ತಾ?
12: ತಿಂಡಿ ಆಯ್ತು. ನಿಮ್ದಾಯ್ತಾ?
15: ಏನಾಗಿತ್ತಮ್ಮ? ಹ್ಞೂ, ನಮ್ಮ ಆಯ್ತು.
12: ಇವತ್ತು ದೋಸೆ.
15: ದೋಸೆ ನಮ್ದು ಇಡ್ಲಿ.
12: ಆಯ್, ಸೂಪರ್. ಓಕೆ, ಇವತ್ತು ಮಾಧುರಿ ದೀಕ್ಷಿತ್ ಅವರ ಹಾಡುಗಳನ್ನ ಹಾಡ್ಬೋದು.
15: ಗೊತ್ತಾಯ್ತಪ್ಪ, ಅವ್ರ ನಾವ್ ಹೇಳ್ಕೊಂಡಿಂದ ಅವ್ರಾಗ್ಲೇ ಹೇಳ್ಬಿಟ್ರಲ್ಲ ಎರಡೆರಡು, ರಮಾನಂದ
12: ಅವರು. ಓಕೆ,
15: ಏಕ ದೋ ತೀನ್ ಚಾರ್ ಪಾಂಚ್ ಛೇ ಸಾತ್ ಆಠ್ ನೌ ದಸ್ ಗ್ಯಾರಾ ಬಾರಾ ತೇರಾ, ತೇರಾ ಕರೋ ತೇರಾ ಕರೋ ಡಿಂಗ್ ಡಿಂಗ್ ಡಿಂಗ್ ಡಿಂಗ್, ಇಂತಿಜಾರ್ ಆಯಾ ಆಯಿ ಬಹಾ, ಏಕ ದೋ ತೀನ್ ಚಾರ್ ಪಾಂಚ್ ಛೇ ಸಾತ್ ಆಠ್ ನೌ ದಸ್ ಗ್ಯಾರಾ. ಥ್ಯಾಂಕ್ ಯು ಮೇಡಮ್,
12: ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು ಉಮಾ ಅವರೇ.
15: ಥ್ಯಾಂಕ್ ಯು, ಥ್ಯಾಂಕ್ ಯು.
12: ಓಕೆ, ಉಮಾ ಅವರು ಕೂಡ ಒಂದು ಸುಂದರವಾದ ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
16: ಹಲೋ,
12: ನಮಸ್ತೆ.
16: ನಮಸ್ತೆ, ಗುಡ್ ಮಾರ್ನಿಂಗ್.
12: ಗುಡ್ ಮಾರ್ನಿಂಗ್.
16: ಪಲಾವ್?
12: ಪಲಾವ್ ತಿನ್ರಿ. ಸೂಪರ್. ಓಕೆ, ನಾವು ದೋಸೆ. ದೋಸೆ
16: ದೋಸೆ ದೋಸೆಗೆ
12: ಆಲೂಗಡ್ಡೆ ಪಲ್ಯ.
16: ಆಲೂಗಡ್ಡೆ ಪಲ್ಯ ಚಟ್ನಿ ಇಲ್ವಾ?
12: ಚಟ್ನಿ ನಂಗೆ ಇಷ್ಟ ಆಗಲ್ಲ.
16: ಹೌದಾ?
12: ಓಕೆ, ಮೀನವರು
16: ನೀವತ್ತು ಆಗಲ್ಲ ಹಾಡ್ಬೋದಾ?
12: ಇಲ್ಲ ಇಲ್ಲ, ಹಾಡಿಪ್ಪ.
16: ಯಾವ್ದಾರು ಹಾಡ್ ಬೇಡ ಅಂತ ನಂಗೆ ಕೇಳಿಸ್ತು.
12: ಅದಕ್ಕೆ ಕ್ಯಾಹೆ ಬೇಡ
16: ಗೊತ್ತಾಗ್ಲಿಲ್ಲ.
12: ಓಕೆ ಓಕೆ.

0: ಸೂಪರ್ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಬೆಂಗಳೂರಿನಿಂದ ಮೀನಾ ಅವರು ಕರೆ ಮಾಡಿ ದಿಲ್ ತೋ ಪಾಗಲ್ ಹೇ ಚಿತ್ರದಿಂದ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
1: ಮೇಡಮ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್. ಓಕೆ, ಊಟ ಆಯ್ತಾ? ಓಕೆ ಓಕೆ ಸರ್, ಇವತ್ತು ನಮ್ಮ ಬಾಲಿವುಡ್ ನಟಿ ಮಾಧುರಿ ದೀಕ್ಷಿತ್ ಅವರ ಹಾಡು.
1: ನಿಜ ಮೇಡಮ್, ಅವರು ತೇಜಾ ಚಿತ್ರದಲ್ಲಿ ತುಂಬಾ ಜನಪ್ರಿಯತೆಯನ್ನು ಪಡೆದ್ಬಿಟ್ರು ಅವರು. ನಾವು ಅವಾಗ 88 90s ಅಲ್ಲಂತೂ
0: ಓಕೆ
1: ಎಲ್ಲಿ ನೋಡಿದ್ರು ಮೇಡಮ್, ಏಕದೂತಿ ಚಾರ್ ಪಾಂಚೆ ಸಾಟ ಆಟ ಅದೇ ಹಾಡು ಎಲ್ಲಾ ಕಡೆ ಬರ್ತಾ ಇರೋದು. ಹಾಗಾಗಿ ನಾನು ಸಾಜನ್ ಚಿತ್ರದೊಂದು ಆಯ್ಕೆ ಮಾಡ್ಕೊಂಡಿದ್ದೀನಿ ಮೇಡಮ್. ತುಷಾಯರಿ ಮೇ ತೇರಿ ಶಾಯರಿ, ತುಷಾಯರಿ ಮೇ ತೇರಿ ಶಾಯರಿ, ತು ಆಶಿಕಿ ಹೇ ಮೇ ತೇರಿ ಆಶಿಕಿ, ತುಜೆ ಮಿಲ್ ದಿಕ್ಕು ದಿಲ್ ಕರುತಾ ಹೈ, ತುಜೆ ಮಿಲ್ ದಿಕ್ಕು ದಿಲ್ ಕರುತಾ ಹೈ, ಓ ಮೇರೆ ಸಾಜನಾ ತುಷಾಯರಿ ಹೇ ಮೇ ತೇರಿ ಶಾಯರಿ, ತು ಆಶಿಕಿ ಹೇ ಮೇ ತೇರಿ ಆಶಿಕಿ, ತೇರಿ ಹೈ ನಜ್ಮ ತೇರಾ ಹರ ಗೀತ ಹೈ ಯಾದ ಮುಜೇ ಜೇ ತು ತಕ ಸಾಂಸ್.

0: ಇಷ್ಟು ಸಾಕು ಮೇಡಮ್.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
1: ಓಕೆ, ಸೂಪರ್ ಆಗಿ ನಮ್ಮ ಸೋಮಶೇಖರ್ ಅವರು ಸಾಜನ್ ಚಿತ್ರದಿಂದ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಎಸ್ ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ಕಾರ ಮೇಡಮ್.
1: ನಮಸ್ತೆ ಮಹೇಶ್ ಅವರೇ, ತಿಂಡಿ ಆಯ್ತಾ?
2: ತಿಂಡಿ ಇಲ್ಲ ಮೇಡಮ್, ಆಗಿಲ್ಲ.
1: ಓಕೆ,
2: ಏನು ಮೇಡಮ್ ನಿಮಗೆ ತಿಂಡಿ ಬರ್ತಾ?
1: ದೋಸೆ.
2: ಓಕೆ ಓಕೆ, ನಮ್ಮ ಮನೆಯಲ್ಲ ಅದೇ ಇರಬೇಕು ಅನ್ಸುತ್ತೆ.
1: ಓಕೆ ಓಕೆ ಓಕೆ. ಮಹೇಶ್ ಅವರೇ, ಇವತ್ತು ಬಾಲಿವುಡ್ ನಟಿ ಮಾಧುರಿ ದೀಕ್ಷಿತ್ ಅವರ ಹಾಡನ್ನ ಹಾಡಬಹುದು.
2: ಹೌದು ಮೇಡಮ್, ನಮ್ಮ ಕನ್ನಡ ಹಾಡೇ ಹಾಕ್ತಾರಲ್ಲ.
1: ಕನ್ನಡ
2: ಅಲ್ಲ, ಕನ್ನಡದವೇ ಸರಿಯಾಗಿಲ್ಲ.
1: ಪ್ರಯತ್ನ ಮಾಡಿ.
2: ಸರಿ ಮೇಡಮ್. ಕೋಯಲ್ ಸಿತೆ ಇರಿ ಬೋಲಿ, ಕುಕು ಕುಕ್

0: हो तो तेरे अंगारे, तुझे देख के दिल मेरा कोने लगा, बादल में तेरी सरगम, चन चन चन चन चन चन चन चन चन चन, मन को ही लुभाए प्रीतम, चन चन चन चन चन चन चन चन चन चन, रंग तेरा रंगीला, तू है चले चुबेला, तुझे देख के कुछ मुझे होने लगा।
1: ಧನ್ಯವಾದಗಳು. ಓಕೆ, ಮಹೇಶ್ ಅವರು ಸಖತ್ತಾಗಿರುವಂತಹ ಹಾಡನ್ನ ಹಾಡಿದ್ರು. ಈ ಒಂದು ಗೀತೆ ನಮ್ಮ ಅಣ್ಣಯ್ಯ ಚಿತ್ರದಲ್ಲಿ ಒಂದು ಹಾಡನ್ನ ಹಾಡಿದ್ದಾರೆ ಯಾರು, ನಮ್ಮ ರವಿಚಂದ್ರನ್ ಅವರು. ಈ ಒಂದು ಏನು ಮೂವಿನ ಡಬ್ಬಿಂಗ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಚಿತ್ರದ ಹೆಸರು ಕನ್ನಡದಲ್ಲಿ ಅಣ್ಣಯ್ಯ, ಹಿಂದಿಯಲ್ಲಿ ಬೇಟಾ. ಚಿತ್ರದ ಒಂದು ಗೀತೆಯನ್ನ ಮಹೇಶ್ ಅವರು ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ. ಓಕೆ, ಬೆಂಗಳೂರಿನಿಂದ ಸುಬ್ರಹ್ಮಣಿ ಅವರು. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಎಸ್. ಓಕೆ, ಈಗ ಕೇಳಿಸ್ತಾ ಇದೆ
2: ಮೇಡಮ್.
1: ಓಕೆ, ಸೂಪರ್. ಸುಬ್ರಹ್ಮಣಿ ಅವರೇ,
2: ಮೇಡಮ್
1: ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್, ನಮ್ಮನೆ ಇಡ್ಲಿ ಚಟ್ನಿ ಮೇಡಮ್.
1: ಓಕೆ, ಸೂಪರ್ ಸೂಪರ್. ಇವತ್ತು ಯಾವ ಗೀತೆಯನ್ನು ಹಾಡ್ತಾ ಇದ್ದೀರಾ?
2: ನಾನು ಇದ್ರು ಮೇಡಮ್ ಬಹುತ್ ಪ್ಯಾರ ಹಾಡಿದ್ದೀನಿ ಮೇಡಮ್.
1: ಓಕೆ, ಹಾಡಿಪ್ಪ.

0: ಕನ್ನಡನ ಸರಿಯಾಗಿ ಬರಲ್ಲ, ಆದ್ರೆ ಒಂದ್ ಎರಡ್ ಸಾಲ ಆಯ್ತೀನಿ ಮೇಡಮ್.
1: ಹಾಡಿ ನೀವು
0: ಹಾಡುವಂತಹ ಒಂದು ಕುತೂಹಲ ಅಷ್ಟೇ.
1: ಖಂಡಿತ ಹೌದು.
0: ಬಹುತ್ ಪ್ಯಾರ ಕರ್ತೇ ಹೇ ತುಮಕೊ ಸನಮ್, ಬಹುತ್ ಪ್ಯಾರ ಕರ್ತೇ ಹೇ ತುಮಕೊ ಸನಮ್, ಕಸಮ್ ಚಾಯ ಲೇ ಲೋ ಕಸಮ್ ಚಾಯ ಲೇ ಲೋ ಖುದಾ ಕಿ ಸನಮ್, ಬಹುತ್ ಪ್ಯಾರ ಕರ್ತೇ ತುಮಕೊ ಸನಮ್. ಸಾಕಾಗುತ್ತೆ ಮೇಡಮ್, ಅಷ್ಟೇ ಬರುತ್ತೆ.
1: ಓಕೆ ಪಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಓಕೆ, ಸೂಪರ್ ಆಗಿ ನಮ್ಮ ಸುಬ್ರಹ್ಮಣ್ಯ ಅವರು ಹಾಡಿದ್ದಾಯ್ತು. ಬಹುತ್ ಪ್ಯಾರ ಕರ್ತೇ ಹೇ ಒಂದು ಚಿತ್ರದ ಹಾಡು, ತುಂಬ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿದ್ದ, ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ, ಸೌಮ್ಯ ಅವರು.
2: ಸೌಮ್ಯ ಟೇಲರ್, ಆರಾಮಿದ್ದೀರಿ?
1: ಸೂಪರ್ ಆಗಿದ್ದೀವಿ, ನೀವು?
2: ನಾವು ಕೂಡ ಆರಾಮಿದ್ದೀವಿ ಮೇಡಮ್.
1: ಆಯ್ತು,
2: ನಷ್ಟ
1: ಆಯ್ತು. ಓಕೆ, ಸೂಪರ್. ಇವತ್ತು ಮಾಧುರಿ ದೀಕ್ಷಿತ್ ಅವರ ಹಾಡನ್ನ ಹಾಡಬಹುದು
2: ಮೇಡಮ್. ನನ್ ಹಿಂದಿ ಹಾಡುಗಳು ಬರಂಗಿಲ್ಲ.
1: ಓಕೆ, ಕೇಳಿದೀರಾ?
3: ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆ
1: ಹೋಲ್ಡ್ ಅಲ್ಲಿ ಹಾಕ್ಬಿಟ್ರು ನಮ್ಮ ಸೌಮ್ಯ ಅವರು. ಓಕೆ, ನೆಕ್ಸ್ಟ್ ಕಾಲರ್ ತಗೋಣ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ. ಹೌದು, ನಮ್ಮ ನಮ್ಮ ಸ್ಟೂಡೆಂಟ್ಸ್ ಹಿಂದಿ ಮರ್ತ್ಬಿಟ್ರ ಅಂತ.
2: ಮರಿಯಂಗಿಲ್ಲ ಮೇಡಮ್, ಸಮಾಧಾನ ಸರಿ. ಎರಡ್ ಲೈನ್ ಆದ್ರೆ ಹಾಡ್ಲೇಬೇಕಲ್ಲ.
1: ಹಾಡಿಪ್ಪ ಹಾಡಿ.
2: ದಕ್ ದಕ್ ಕರ್ ನೀಲಗ ಮೊರಜಿಯರ ಡರ್ ನೀಲಗ ಸಯ್ಯಾ ಬಯ್ಯಾ ಜೋಡುನ ಚಕ್ಕಿ ಕಲಿಯಾ ತೋಡುನ ದಕ್ ದಕ್ ಕರ್ ನೀಲಗ. ನಿಮ್ಗಾಗಿ ಇಷ್ಟ ಕಲ್ತೆ ಮೇಡಮ್.
1: ಐ ಸೂಪರ್, ನಂಗೆ ಖುಷಿ ಆಯ್ತು. ಓಕೆ ಓಕೆ ಪ್ರೇಮ ಅವರೇ,
2: ನಿಮ್ಗಾಗಿ 5 ನಿಮಿಷದಲ್ಲಿ ನಿಮ್ಗಾಗಿ ರೆಡಿ ಆಗಿ ಹಾಡಿದೆ ಮೇಡಮ್ ನಾನು.
1: ಸೂಪರ್, ಥ್ಯಾಂಕ್ ಯು ಪಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಧನ್ಯವಾದ ಮೇಡಮ್.
1: ಎಸ್, ಪ್ರೇಮ ಅವರು ನೋಡಿ, ಅವರಿಗೆ ಬರಲ್ಲ ಅಂದ್ರೆ ಕೂಡ ಆ ಒಂದು ಎಂಥೂಸಿಯಾಸಮ್ನಿಂದ ಒಂದು ಎರಡಾರು ಸಾಂಗನ್ನು ನಿಮಗೆ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳಿ ಅವರು ಹಾಡಿದ್ರು. ತುಂಬ ಖುಷಿ ಆಗ್ತಾ ಇದೆ. ಸೇಗ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
4: ಹಲೋ,
1: ನಮಸ್ತೆ.
4: ನಮಸ್ತೆ
1: ನಮಸ್ತೆ, ವಿಠಲ್ ಗಾಯಕ್ ಸರ್. ತಿಂಡಿ ಆಯ್ತಾ?
4: ತಿಂಡಿ ಏನ ಇಲ್ರಿ.
1: ಓಕೆ,
4: ತಯಾರಾಗಿದೆ ದೋಸ.
1: ಮಾಡ್ಬೇಕಿನ್ನು
4: ಮಾಡ್ಬೇಕು.
1: ಓಕೆ ಸರ್, ಇವತ್ತಿನ ಟಾಪಿಕ್ ಅಲ್ಲಿ ನಮ್ಮ ಬಾಲಿವುಡ್ ನಟಿ ಮಾಧುರಿ ದೀಕ್ಷಿತ್ ಅವರ ಹಾಡನ್ನ ಹಾಡಬಹುದು.
4: ದೀದಿ ತೇರಾ ದೇವರ್ ದೀವಾನಾ

0: ಚೆನ್ನಾಗಿತ್ತು.
1: ಹಾ ಸೂಪರ್ ಸೂಪರ್. ನೋಡಿದಿರಾ ಈ ಫಿಲಂನ? ಖಂಡಿತ ಖಂಡಿತ.
0: ಒಳ್ಳೆ ಮಾಧುರಿ ದೀಕ್ಷಿತ್ ಅವ್ರು ಒಳ್ಳೆ ನಟಿ, ಆಮೇಲೆ ಬಹಳ ಚೆನ್ನಾಗಿ ಪಾತ್ರವನ್ನ ಅಭಿನಯಿಸ್ತಿದ್ರು.
1: ಖಂಡಿತ.
0: ಆಮೇಲೆ ಅವರು ಎಷ್ಟೋ ಫಿಲ್ಮ್ ಬಹಳ ಒಂದು ಫ್ಯಾಮಿಲಿ ನೋಡುವಂತ ಫಿಲ್ಮ್ಗಳು ಅವರು ಎಲ್ಲ.
1: ಖಂಡಿತ ಖಂಡಿತ. ಈಗಲೂ ಅದನ್ನ ಒಂದು ಮೂವೀಸ್ ನೋಡ್ಬೇಕು ಅಂದ್ರೆ ಕೂತ್ಕೊಂಡು ನೋಡಬಹುದು ಫ್ಯಾಮಿಲಿ ಸಮೇತ.
0: ಎಲ್ಲ ಚಿತ್ರಣ ಹಂಗೆ ಇರುತ್ತೆ, ಆಮೇಲೆ ಸಾಮಾಜಿಕವಾಗಿ ಒಂದು ಮೆಸೇಜ್ ಕೊಡುವಂತ ಪಿಕ್ಚರ್
1: ಇರುತ್ತೆ.
0: ಒಳ್ಳೆ ನಟಿ.
1: ಹೌದು,
0: ಥ್ಯಾಂಕ್ ಯು
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಸೂಪರ್ ಆಗಿ ಹಾಡಿದ್ರು ನಮ್ಮ ವಿಠಲ್ ಸರ್ ಅವರು. ದಿದಿ ತೇರಾ ದೇವರ್ ದಿವಾನ ಹಮ್ ಆಪ್ಕೆ ಹೈ ಕೌನ್ ಚಿತ್ರದಿಂದ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ ನಮಸ್ತೆ.
2: ಹಲೋ
1: ನಮಸ್ತೆ.
2: ನಮಸ್ತೆ.
1: ಓಕೆ, ವಿಶ್ವನಾಥ್ ಅವರೇ
2: ಹೇಳಿ.
1: ತಿಂಡಿ ಆಯ್ತಾ?
2: ತಿಂಡಿ ಆಯ್ತು.
1: ಓಕೆ, ಏನ್ ಮಾಡಿದ್ರಿ?
2: ಇಡ್ಲಿ ವಡಾ.
1: ಓಕೆ ಸೂಪರ್. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ನಮ್ದು? ಇವತ್ತು ದೋಸೆ. ಓಕೆ ಸರ್, ಇವತ್ತಿನ ಟಾಪಿಕ್ ನಲ್ಲಿ ಬಾಲಿವುಡ್ ನಟಿ ಮಾಧುರಿ ದೀಕ್ಷಿತ್ ಅವರ ಹಾಡನ್ನ ಹಾಡಬಹುದು.
2: ಯಾವ್ದು?
1: ಮಾಧುರಿ ದೀಕ್ಷಿತ್ ಅವರ ಹಾಡನ್ನ.
2: ಹಿಂದಿಯಾ?
1: ಹೌದು. ಓಕೆ, ಕೇಳಿದೀರಾ ಸಾಂಗ್ಸ್ ನ? ಕೇಳಿದೀರಾ ಯಾವ್ದಾದ್ರು ಸಾಂಗ್ ನ? ಬೇಟಾ ಚಿತ್ರದ. ಓಕೆ, ಹಾಡಿ ಮತ್ತೆ ಬಂದ್ರೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಕೇಳುಗರು ನೋಡಿರ್ತಾರೆ, ಕೇಳಿರ್ತಾರೆ, ಆದರೂ ಮುಜುಗರ ಪಡ್ಕೊಳ್ತಾರೆ, ಬರುತ್ತೆ ಆದರೂ ಮುಜುಗರ ಪಡ್ಕೊಳ್ತಾರೆ, ನೋ ಪ್ರಾಬ್ಲಮ್. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
3: ಹಲೋ
1: ನಮಸ್ತೆ.
3: ಗುಡ್ ಮಾರ್ನಿಂಗ್ ಮೇಡಮ್.
1: ಗುಡ್ ಮಾರ್ನಿಂಗ್.
3: ಶ್ವೇತಾ ಡಿ ಅವರು?
1: ಹೌದು, ನಾವೇ. ಎಸ್, ರಾಘವೇಂದ್ರ ಅವರೇ. ಏನ್ ತಿಂಡಿ ಮಾಡಿದ್ರಿ
3: ಇವತ್ತು? ಇಡ್ಲಿ ಮತ್ತೆ ಇದು ಬೀಟ್ರೂಟ್ ಸಾಂಬಾರ್.
1: ಓಕೆ ಸೂಪರ್. ಓಕೆ ರಾಘವೇಂದ್ರ ಅವರೇ, ಇವತ್ತು ಮಾಧುರಿ ದೀಕ್ಷಿತ್ ಅವರ ಹಾಡನ್ನ ಹಾಡಬಹುದು.
3: ಇದು ಶಾರುಖ್ ಖಾನ್ ಮತ್ತೆ ಮಾಧುರಿ ದೀಕ್ಷಿತ್ ಅಂದ್ರೆ ಎಸ್ ಪಿ ಬಿ ಹಾಡಿದ್ದು ಮೇಡಮ್.
1: ಯಾವುದು
3: ಸಾಂಗ್?
1: ಹಾ ಹಾಡಿ ಹಾಡಿ.
3: ಎಸ್ ಪಿ ಬಾಲಸುಬ್ರಹ್ಮಣ್ಯ.
1: ಓಕೆ, ಅದರಲ್ಲಿ ಮಾಧುರಿ ದೀಕ್ಷಿತ್ ಅವರು ನಟಿಸಿದ್ದಾರಲ್ಲ?
3: ಹೌದೌದು
1: ಹೌದೌದು. ಹಾಗೆ ಹಾಡಿ.
3: ಪಹಲಾ ಪಹಲಾ ಪ್ಯಾರ್ ಹೈ, ಪಹಲಿ ಪಹಲಿ ಬಾರ್ ಹೈ, ಜಾನೆ ಕೇ ಭೀ ಅಂಜಾನಾ ಕೈಸಾ ಮೇರಾ ಪ್ಯಾರ್ ಹೈ, ಪಹಲಾ ಪ್ಯಾರ್ ಹೈ, ಪಹಲಿ ಪಹಲಿ ಬಾರ್ ಹೈ, ಉಸ್ಕೀ ನಜರ್.
1: ಧನ್ಯವಾದ. ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ರಾಘವೇಂದ್ರ ಅವರು ಸೂಪರ್ ಆಗಿರುವಂತಹ ಒಂದು ಹಾಡನ್ನ ಹಾಡಿದಾಯ್ತು ಹಮ್ ಆಪ್ಕೆ ಹೈ ಕೌನ್ ಚಿತ್ರದಿಂದ. ಪಹಲಾ ಪಹಲಾ ಪ್ಯಾರ್ ಹೈ ಅನ್ನೋದು ಹಾಡನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಕ್ಕಿಂತ ಮುಂಚೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
8: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
7: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
8: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ. ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
7: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
8: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಂ, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಂ, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಂ, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ ಬಿಂದಾಸ್ ಮಾರ್ನಿಂಗ್ ನಲ್ಲಿ ಟಾಪಿಕ್ ಏನಪ್ಪ ಅಂತಂದ್ರೆ, ಮಾಧುರಿ ದೀಕ್ಷಿತ್ ಅವರ ಹಾಡನ್ನ ಹಾಡ್ಬಹುದು. ಈಗಷ್ಟೇ ಸಖತ್ತಾಗಿ ಸೂಪರ್ ಆಗಿರುವಂತಹ ಒಂದು ಟ್ರ್ಯಾಕ್ ಅನ್ನ ನೀವು ಕೇಳ್ಕೊಂಬಂದ್ರಿ. ಲತಾ ಮಂಗೇಶ್ಕರ್ ಅವರು ಹಾಗೆ ಎಸ್ ಪಿ ಬಿ ಅವರು ಹಾಡಿರುವಂತಹ ಗೀತೆ ಅಂತಾನೆ ಹೇಳ್ಬೋದು. ಸಂಗೀತ ರಾಮ್ ಲಕ್ಷ್ಮಣ್ ಅವರು ನೀಡಿದ್ದಾರೆ. ಹಾಗೆ ಇದು ವಿಶೇಷತೆ ಏನಪ್ಪ ಅಂದ್ರೆ, ಒಂದು ಮದುವೆ ಮನೆಗಳ ಈ ಸೀಮಂತ ಶಾಸ್ತ್ರಗಳಲ್ಲಿ ನ್ಯಾಷನಲ್ ಆಂಥಮ್ ತರಾನೇ ಅಂತಾನೆ ಹೇಳ್ಬೋದು ಇದನ್ನ. ಸೊ ಈ ಹಾಡಿನ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೆ. ಸೊ ನಮ್ಮ ಲತಾ ಮಂಗೇಶ್ಕರ್ ಅವರ ಕೋಗಿಲೆ ಕಂಠ ಮತ್ತು ನಮ್ಮ ಹೆಮ್ಮೆಯ ಎಸ್ ಪಿ ಬಿ ಅವರ ಈ ಒಂದು ಮಜವಾದ ಧ್ವನಿ ಇದೆಯಲ್ಲ, ಅದು ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಸಲ್ಮಾನ್ ಖಾನ್ ಅವರ ಆ ಒಂದು ತುಂಟತನ, ಮಾಧುರಿ ದೀಕ್ಷಿತ್ ಅವರ ಆ ಒಂದು ಕಿಲ್ಲರ್ ಎಕ್ಸ್ಪ್ರೆಷನ್, ಆ ಪರ್ಪಲ್ ಕಲರ್ ಸೀರೆ, ಅಬ್ಬಬ್ಬಾ, ಇವತ್ತಿಗೂ ಕೂಡ ಯಾವುದೇ ಮದುವೆ ಫಂಕ್ಷನ್ ಇರಲಿ ಆ ಹಾಡು ಪ್ಲೇ ಆಗ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ. ತಿಂಡಿ ಆಯ್ತಾ?
1: ತಿಂಡಿ ಚಪಾತಿ ಸೀಕರಣೆ ಚಟ್ನಿ.
0: ಐ ಸೂಪರ್. ಓಕೆ, ಇವತ್ತಿನ ನಮ್ಮ ಟಾಪಿಕ್ ನಲ್ಲಿ ಮಾಧುರಿ ದೀಕ್ಷಿತ್ ಅವರ ಹಾಡನ್ನ ಹಾಡಬಹುದು.
1: ಗೊತ್ತಾಯ್ತು. ಸಾಜನ್ ಚಿತ್ರದ ಹಾಡ್ತೀನಿ.
0: ಹಾಡಿ ಹಾಡಿ.

0: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಶಿವಮೊಗ್ಗದ ಬೊಮ್ಮನಕಟ್ಟೆಯಿಂದ ನಾಗರತ್ನ ಅವರು ಕರೆ ಮಾಡಿ ಸಾಜನ್ ಚಿತ್ರದಿಂದ ಬಹುತ್ ಪ್ಯಾರ್ ಕರ್ತೆ ಹೇ ಈ ಒಂದು ಹಾಡನ್ನ ಹಾಡಿದಾಯ್ತು, ತುಂಬಾ ಚೆನ್ನಾಗಿ ಹಾಡಿದ್ರು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ತೆ ಶ್ವೇತಾ, ಗುಡ್ ಮಾರ್ನಿಂಗ್ ನಮ್ಮ ಕೇಳಿದ ಮಿತ್ರರಿಗೂ ಎಲ್ಲರಿಗೂ. ಮಾರ್ನಿಂಗ್ ಶ್ವೇತಾ.
0: ಸೂಪರ್, ನಿಮ್ಗೂ ಕೂಡ ಶುಭೋದಯ. ಶಾಂತ ಅವ್ರೆ, ಏನ್ ತಿಂಡಿ ಮಾಡಿದ್ರಿ?
1: ಇವತ್ತು ಈರುಳ್ಳಿ ದೋಸೆ, ಟೊಮೊಟೊ ಹಣ್ಣಿನ ಚಟ್ನಿ.
0: ಹಾ, ಸೂಪರ್ ಸೂಪರ್. ಈಗ ಅದೇ ಒಂದು ಸ್ಟ್ರೆಂತ್ ಅಲ್ಲಿ ಒಂದು ಹಿಂದಿ ಹಾಡನ್ನ ಹಾಡ್ಬೋದಾ?
1: ಬೇಕಾ ಹೇ ಪೆಹಲಿ ಪಾ ಸಾಜನ್ ಕೆ ಹಮ್ಕೋ ಮೇ ಪ್ಯಾರ್, ದೇಖಾ ಹೇ

0: देखा है पहली बार साजन के आंखों में प्यार. थैंक यू श्वेता.
1: ओके थैंक यू करे मरदी के धन्यवाद. ಓಕೆ, ನಮ್ಮ ಶಾಂತಾ ಅವರು ಸಾಜನ್ ಚಿತ್ರದಿಂದ ಈ ಒಂದು ಸುಂದರವಾದ ಗೀತೆಯನ್ನು ಹಾಡಿದಾಯಿತು. ಅಲ್ಕಾ ಯಜ್ಞಿಕ್ ಹಾಗೆ ಎಸ್ ಪಿ ಬಿ ಅವರು ಹಾಡಿರುವಂತಹ ಗೀತೆ ಅಂತಲೇ ಹೇಳ್ಬೋದು. ಸೊ ಸ್ನೇಹಿತರೆ, ಏನಪ್ಪ ಅಂತಂದರೆ ನಮ್ಮ ಮಾಧುರಿ ದೀಕ್ಷಿತ್ ಅವರ ಬಗ್ಗೆ ಹೇಳಬೇಕಪ್ಪ ಅಂದರೆ, ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ ಕರೆಯನ್ನು ಸ್ವೀಕರಿಸೋಣ. ಹಲೋ
2: ಹಲೋ,
3: ನಮಸ್ಕಾರ ಕಣಕ.
1: ನಮಸ್ತೆ.
3: ಓಕೆ,
1: ಮುರುಳಿದರ್ ಸರ್, ತಿಂಡಿ ಆಯ್ತಾ?
3: ಇಲ್ಲ ಕಣಕ, ಕೆಲಸ ಮಾಡ್ತಾ ಇದೀನಿ, ಕೊಟ್ಕೊಳಗಿದೀನಿ, ಸಗಣಿ ತೆಗಿತಾ ಇದೀವಿ. ಫೋನ್ ಮಾಡ್ಬೇಕಂದ್ರೆ ಕೈಯೆಲ್ಲ ತೋಕೊಂಡು ಒರೆಸ್ಕೊಂಡು ಮಾಡೋದು ಹಂಗ ಟೈಮ್ ಆಗತ್ತೆ. ಫಿಲಂ ಇಂದ ಹೇಳಿದಾಕ
1: ಇಲ್ಲ ಹೇಳಿದಾರ? ಹಾ ಹೇಳಿದಾರೆ, ಹೇಳಿದಾರೆ.
3: ಏಕ್ ದೋ ತೀನ್ ಚಾರ್ ಪಾಂಚ್ ಛೇ ಸಾತ್ ಆಠ್ ನೌ ದಸ್ ಗ್ಯಾರಾ ಬಾರಾ ತೇರಾ ತೇರಾ ಕರೋ ಗಿನ್ ಗಿನ್ ಗಿನ್ ಗಿನ್ ರಾಜಾ ಪಿಯಾ ಹೈ ಬಹಾ.
1: ಸೂಪರ್ ಸೂಪರ್ ಹೇಳಿದಾರೆ, ನೀವು ಹಾಡಿದ್ರಿ.
3: ಥ್ಯಾಂಕ್
1: ಯು, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ, ಮುರಳೀಧರ್ ಅವರು ತೇಜಾ ಚಿತ್ರದಿಂದ ಏಕ್ ದೋ ತೀನ್ ಹಾಡನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ. ಓಕೆ, ಕರೆ ಕಟ್ ಆಯಿತು. ನಿಮಗೆ ಗೊತ್ತಾ ಸ್ನೇಹಿತರೆ, ಮಾಧುರಿ ಅವರು ಕೇವಲ ಅದ್ಭುತ ನಟಿ ಮಾತ್ರ ಅಲ್ಲ, ಅವರು ಒಬ್ಬ ನುರಿತ ಕಥಕ್ ನೃತ್ಯಗಾರ್ತಿ ಕೂಡ ಹೌದು. ಬರೀ 3 ವರ್ಷದ ಮಗುವಾಗಿದ್ಲ ಅಂದರೆ ಆ ಟೈಮಲ್ಲಿ ಇದ್ದಾಗಲೇ ಡ್ಯಾನ್ಸ್ ಕಲಿಯೋದಕ್ಕೆ ಶುರು ಮಾಡ್ತಾರೆ. ಅವರ ಎಕ್ಸ್ಪ್ರೆಷನ್ಸ್ ಆಗಲಿ, ಆ ಕಣ್ಣಿನ ಚಲನೆ ಇದೆಯಲ್ಲ, ಸೂಪರ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಅಲ್ವಾ ನಮ್ಮ ಲೆಜೆಂಡರಿ ಡ್ಯಾನ್ಸರ್ ಪಂಡಿತ್ ಬುರ್ಜಿ ಮಹಾರಾಜ್ ಅವರೇ ಮಾಧುರಿ ದೀಕ್ಷಿತ್ ಅವರಿಗೆ ಡ್ಯಾನ್ಸನ್ನು ಮುಕ್ತ ಕಂಠದಿಂದ ಹೊಗಳ್ತಾ ಇದ್ರು. ಸೊ ಈಗ ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ
4: ಹಲೋ,
1: ನಮಸ್ತೆ
4: ನಮಸ್ತೆ. ಒಂದೇ ರಿಂಗಿಗೆ ಕಾಲ್ ಬಂದಿತ್ತು.
1: ಐ ಸೂಪರ್, ಲಕ್ಕಿ ಲಕ್ಕಿ ನೀವು ಲಿಸ್ನರ್, ನೀವು ಲಕ್ಕಿ ಲಿಸ್ನರ್.
4: ಅಲ್ಲ, ತುಂಬಾ ದಿನ ಆಗಿತ್ತು ನಾನ್ ಕಾಲ್ ಮಾಡಿದೆ, ಎಲ್ಲಿ ಇದ್ದೆ, ಹೊರಗೆ ಹೋಗಿದ್ದೆ. ಮಾಡ್ಲೇಬೇಕು ಅಂತ
1: ಟ್ರೈ ಮಾಡಿದ್ರಿ,
4: ಚೂರು ರಿಂಗ್ ಕೊಟ್ಟು ಹಂಗೆ
1: ಬಂದ್ಬಿಡುತ್ತೆ. ಓಕೆ,
4: ಚೆನ್ನಾಗಿದ್ದೀರಾ?
1: ಎಸ್, ಸೂಪರ್ ಆಗಿದ್ದೀವಿ. ನೀವು?
4: ನಮ್ದು ಸ್ವಲ್ಪ ಬಿಜಿ.
1: ಓಕೆ,
4: ಮಗಳು ಸೆಟ್ಲ್ ಆಯ್ತು ಮದ್ವೆ.
1: ಓಕೆ ಮಾ, ಶೋಭಾ ಅವರೇ, ಇವತ್ತು ಮಾಧುರಿ ದೀಕ್ಷಿತ್ ಅವರ ಒಂದು,
4: ಎಸ್ ಎಸ್, ಅದನ್ನ ಅದನ್ನೇ ಒಂಚೂರು ನೋಡ್ ಹಂಗೆ. ತುಂಬಾ ಫೇವ್ರೇಟ್ ಹೀರೋಯಿನ್ ನನಗೆ ಅವಳು. ಸುಮಾರು ಅವಳ ಹಾಡುಗಳು ಸಿಕ್ಕಾಬಟ್ಟೆ ಹಿಟ್ ಆಗಿದೆ. ಅದ್ರಲ್ಲೂ ಒಂದ್ ಫೇಮಸ್ ಆಗಿ ಹೇಳಿದಾರೆ, ನಮ್ ಮುಂಚೆ ಗೊತ್ತಿಲ್ಲ, ಅದನ್ನೇ ಹೇಳ್ತೀನಿ. ಬೇರೆ ಹಾಡು ನೋಡಕ್ ಟೈಮ್ ಇಲ್ಲ
5: ನನಗೆ.
1: ಕರೆ ಮಾಡಿದಕ್ಕೆ ಧನ್ಯವಾದಗಳು.
4: ಓಕೆ,
1: ಶೋಭಾ ಅವರು ಕೂಡ ತೇಜಾಬ್ ಚಿತ್ರದಿಂದ ಏಕ್ ದೋ ತೀನ್ ಹಾಡನ್ನ ಹಾಡಿದ್ದಾಯ್ತು. ಎಷ್ಟು ಫೇಮಸ್ ಇದೆ ನೋಡಿ, ಈಗ್ಲೂ ಕೂಡ ಕಲ್ತಿರಲ್ಲ ಬಟ್ ಆದ್ರೂ ಕೂಡ ಆ ಪದಗಳನ್ನ ಈಗ್ಲೂ ನೆನ್ಪಿಟ್ಕೊಂಡಿದ್ದಾರೆ, ಖುಷಿ ಆಯ್ತು. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
6: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ,
6: ಆರಾಮದಿರಿ ಮೇಡಮ್?
1: ಸೂಪರ್ ಆಗಿದ್ದೀವಿ, ನೀವು ನವಾಜ್ ಅವರೇ?
6: ನಾವು ಆರಾಮಾಗಿದ್ದೇವೆ ಮೇಡಮ್. ಕಾರ್ಯಕ್ರಮ ಬಿಂದಾಸ್ ಮೂಡಿ ಬರಕತ್ತೆ, ಮಾಧುರಿ ದೀಕ್ಷಿಕ್ ಅವರ ಹಾಡಗೌಡ್ರಿ ಮೇಡಮ್.
1: ಓಕೆ, ನಾಷ್ಟ ಆಯ್ತಾ?
6: ಹಾ, ನಾಷ್ಟಾ ಮಾಡಿದ್ರೆ ಮೇಡಮ್. ನಾಷ್ಟಾ ಇವತ್ ಚಪಾತಿ, ಮಾವಿನಕಾಯಿ ಸಿಕ್ಕಿದ್ರಿ.
1: ಓಕೆ ಸೂಪರ್,
6: ನಿಮ್ದೇನಾಯ್ತಿರಿ?
1: ನಮ್ದಿವತ್ ದೋಸೆ.
6: ದೋಸೆ ರೀ?
1: ನವಾಜ್ ಅವ್ರ ಇವತ್ ಯಾವ ಗೀತೆಯನ್ನ ಹಾಡ್ತಾ ಇದೀರಾ?
6: ನಾವೊಂದ್ ಸಾಯಿಜಂದ ಆಯ್ಕೆ ಮಾಡ್ಕೊಂಡಿರಿ ಮೇಡಮ್. ಅದು
1: ಹಾಡಿಪ್ಪ, ಹಾಡಿ.
6: ಬಹುತ್ ಪ್ಯಾರ ಕರ್ತೇ ಹೈ ತುಮಕೋ ಸನಮ್, ಬಹುತ್ ಪ್ಯಾರ ಕರ್ತೇ ಹೈ ತುಮಕೋ ಸನಮ್, ಕಸಮ್ ಚಾಹೆ ಲೇ ಲೋ, ಕಸಮ್ ಚಾಹೆ ಲೇ ಲೋ, ಖುದಾ ಕಿ ಕಸಮ್, ಬಹುತ್ ಪ್ಯಾರ ಕರ್ತೇ ಹೈ ತುಮಕೋ ಸನಮ್, ಹಮಾರ

0: ना होगी कम, बहुत प्यार करते हैं तुमको सनम। धन्यवाद मैडम,
1: थैंक यू, धन्यवाद करे ಮಾಡಿದಕ್ಕೆ,
0: धन्यवाद, नमस्ते।
1: ಎಸ್, ಬಿಜಾಪುರ್ನಿಂದ ನವಾಜ್ ಅವರು ಕರೆ ಮಾಡಿ ಸಾಜನ್ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಆಶಾ ಅವರೆ, ತಿಂಡಿ ಆಯ್ತಾ?
2: ಹೇಳಪ್ಪ.
1: ಇನ್ನು ಮಾಡಿಲ್ಲ
2: ಇವತ್ತು. ಏನು ನಂದು ಡೈರೆಕ್ಟ್ ಇದ್ರೆಲ್ಲ ಮಾಡ್ತಾ ಇದ್ದೀನಿ, ಇದೊಂದು ಮೊಬೈಲ್ ಇಕ್ಕಿದ್ರೆ ಗೊತ್ತಾಗ್ತಾ ಇತ್ತು ಏನು ಗೀತೆ ಅಂತ. ಏನಪ್ಪ ಇವತ್ತು?
1: ಇವತ್ತು ಬಾಲಿವುಡ್ ಹಿಂದಿ ಚಿತ್ರದ ಒಂದು ನಮ್ಮ ನಟಿ ಮಾಧುರಿ ದೀಕ್ಷಿತ್ ಅವರ ಒಂದು ಹಾಡನ್ನ ಹಾಡಬಹುದು ಮೇಡಮ್.
2: ನಂಗೆ ಹಿಂದಿ ಹಾಡು ಬರಲ್ವಾ, ಮಾಧುರಿ ದೀಕ್ಷಿತ್ ಯಾವ್ದು ಅಂತ ಗೊತ್ತಿಲ್ವೇ?
1: ಅಯ್ಯಯ್ಯೋ, ಓಕೆ, ನೆಕ್ಸ್ಟ್ ಟೈಮ್ ಕಲ್ತ್ಕೊಂಡ್ಬಿಟ್ಟು ಹಾಡ್ತೀರಾ?
2: ಯಾವಾಗ್ಲೂ ಹೇಳ್ತಿದ್ರು ಮಾಧುರಿ ದೀಕ್ಷಿತ್, ನೀನೇ ಒಂದ್ ಕ್ಲೂ ಕೊಟ್ಬಿಡಪ್ಪ, ಕಷ್ಟಪಟ್ಟು ಮಾಡಿದ್ದೀನಿ.
1: ಅಯ್ಯೋ, ಸಾಜನ್ ಗೊತ್ತಾ? ಸಾಜನ್ ಚಿತ್ರ ನೋಡಿದೀರಾ?
2: ಸಾಜನ್ ಸಾಜನ್ ಪುಕಾರೆ ಗಲಿಯೋಂಸೆ, ಸಾಜನ್ ಸಾಜನ್ ಸಾಜನ್ ಸಾಜನ್ ಸಾಜನ್ ಪುಕಾರೆ ಗಲಿಯೋಂಸೆ.
1: ಸರಿನಾ? ಓಕೆ, ಸೂಪರ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಓಕೆ, ನಮ್ಮ ಆಶಾ ಪ್ರಕಾಶ್ ಅವರು ಸಾಜನ್ ಚಿತ್ರದಲ್ಲ ಅಂದ್ರೂ ಹಾಡಿದ್ರು ಪಾಪ. ಸೊ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ, ಹಲೋ,
3: ಹಲೋ, ತನುಜ ಅಂತ.
1: ತನುಜ ಅವರೇ, ಹೇಗಿದ್ದೀರಾ?
3: ಆರಾಮಿದ್ದೀವಿ, ಬೊಮ್ಮನ್ ಕಟ್ಟೆಯಿಂದ.
1: ಬೊಮ್ಮನ್ ಕಟ್ಟೆಯಿಂದ ತನುಜ ಅವರು, ತಿಂಡಿ ಆಯ್ತಾ?
3: ತಿಂಡಿ ಆಯ್ತು ಮೇಡಮ್, ಅವಲಕ್ಕಿ.
1: ಓ, ಸೂಪರ್ ಸೂಪರ್. ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ತನುಜ ಅವರೇ?
3: ಅದೇ ಹಿಂದಿ ಹಾಡು ಹೇಳ್ಬೇಕು ಅಂದಲ್ಲ, ಅದಕ್ಕೆ ನಮ್ ಕಾಲದ ಒಂದ್ ಹಾಡು ಹೇಳೋಣ ಅಂತ.
1: ಹಾಡಿ ಹಾಡಿ.
3: ಮುದೆ ನೀಂದ ನಾಯೆ, ನೀಂದ ನಾಯೆ, ನೀಂದ ನಾಯೆ, ಮುಂಜ ಜೈನ ನಾಯೆ, ಜೈನ ನಾಯೆ, ಜೈನ ನಾಯೆ, ಮುಜ ನೀಂದ ನಾಯೆ, ಮುಜ ಜೈನ ನಾಯೆ, ಜೈ ಜಾಯ ಕೌನ್ ದಿನ ಧುಂಡ ಲಾಯೆ, ನ ಜಾನೆ ಕಹಾ ದಿಲ್ ಕೋ ಗಯಾ, ನ ಜಾನೆ ಕಹಾ ದಿಲ್ ಕೋ ಗಯಾ. ತುಂಬಾ ಫೇಮಸ್ ಹಾಡ್ ಮೇಡಮ್ ಇದು, ಹಂಗಾಗಿ ಹೇಳ್ದೆ.
1: ಅಲ್ಲ, ಗೊತ್ತಾಯ್ತು ನಿಮಗೆ, ನನಗೆ ಆಶ್ಚರ್ಯ ಅಂತಂದ್ರೆ ಈ ಹಾಡನ್ನ ಎಷ್ಟು ಸುಮಾರು ಸತಿ ಕೇಳಿದೀನಿ, ಆದ್ರೂ ನಂಗೆ ಈ ಹಾಡನ್ನ ಮರ್ತೋಗಿತ್ತು, ಬಟ್ ನೀವು ನೆನ್ಪ್ ಮಾಡ್ಕೊಟ್ಟಿದ್ದಕ್ಕೆ ನಂಗೆ.
3: ಅಯ್ಯೋ, ಥ್ಯಾಂಕ್ ಯು ಮೇಡಮ್,
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು, ಸೂಪರ್ ಆಗಿ ಹಾಡಿದ್ರು ನಿಜವಾಗ್ಲು. ಆ ಒಂದು ಹಾಡಿದೆಯಲ್ಲ, ಮುಜೆ ನೀಂದ ನಾಯೆ, ಅದೆಲ್ಲ ಎವರ್ ಗ್ರೀನ್ ಸಾಂಗ್ಸ್ ಕಣ್ರಿ, ಎಷ್ಟು ಸರಿ ಕೇಳಿದ್ರು ಬೇಜಾರಾಗೋದೇ ಇಲ್ಲ. ನಮ್ಮ ಸಾರಿ, ನಾನು ಯಾವ ಹಾಡು ಅಂತ ಮರ್ತು ಅಂದ್ರೆ ಯಾವ ಚಿತ್ರದ್ದು ಅಂತ ನನಗೆ ನೆನಪಾಗ್ತಾ ಇಲ್ಲ, ಬಟ್ ಅಮೀರ್ ಖಾನ್ ಅವರು ಹಾಗೆ ಮಾಧುರಿ ಅವರು ನಟಿಸಿದ್ದಂತಹ ಒಂದು ಗೀತೆ ಅಂತಾನೆ ಹೇಳ್ಬೋದು. ಓಹ್, ಸೂಪರ್, ದಿಲ್ ದಿಲ್ ಚಿತ್ರದ್ದು ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಓಕೆ, ಕರೆ ಕಟ್ ಆಯಿತು. ಓಕೆ ಸ್ನೇಹಿತರೆ, ಎಸ್, ಈಗ ತಾನೆ ನಮ್ಮ ತನುಜ ಅವರು ದಿಲ್ ಚಿತ್ರದ ಒಂದು ಗೀತೆಯನ್ನು ಹಾಡಿದಾಯಿತು. ಎಷ್ಟು ಆ ಒಂದು ಟೈಮ್ನಲ್ಲಿ ಹಾಡುಗಳಾಗಲಿ ಅವರ ನಟನೆ ಆಗಲಿ, ವಾವ್, ಸೂಪರ್, ಅದ್ಭುತ ಅಂತಲೇ ಹೇಳ್ಬೋದು. ಈಗ ಮತ್ತೆ ಮುಂದಿನ ಕರೆಯನ್ನು ಸ್ವೀಕರಿಸೋಣ. ಹಲೋ,
4: ಸುಪ್ರೀತ್ ಫೋನ್.
1: ಹಲೋ,
4: ಶ್ವೇತಾ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಕುಸುಮ ಅವರೇ. ತಿಂಡಿ ಆಯ್ತಾ?
4: ತಿಂಡಿ ಆಯ್ತು ಶ್ವೇತಾ, ಜೋಳದ ರೊಟ್ಟಿ, ಕುಂಬಳಕಾಯಿ ಪಲ್ಯ.
1: ಓಕೆ,
4: ನಿಮ್ದೇನ್ ತಿಂಡಿ?
1: ನಮ್ದು ಇವತ್ತು ದೋಸೆ.
4: ವೆರಿ ಗುಡ್, ವೆರಿ ಗುಡ್.
1: ಓಕೆ, ಇವತ್ತಿನ ಟಾಪಿಕ್ ನಲ್ಲಿ ಮಾಧುರಿ ದೀಕ್ಷಿತ್ ಅವರ ಹಾಡು ಕುಸುಮ ಅವರೇ.
4: ಹೌದು ಶ್ವೇತಾ, ಗೊತ್ತಾಯ್ತು, ಬಟ್ ನನ್ಗೆ ಹೋಮ್ ವರ್ಕ್ ಮಾಡಕ್ ಆಗಿಲ್ಲ, ಪ್ರಾಕ್ಟೀಸ್ ಇಲ್ಲ, ಹಾಗೆ ಹೇಳ್ತೀನಿ. ಇದು ಅಮ್ಮ ಸ್ಕೇಹಿಕ್ಕೋನದ್ದು ಫಿಲಂ ಇಂದು.
1: ಓಕೆ, ಓಕೆ.
4: पहला पहला प्यार है, पहली पहली

0: छुपके करे जो वफा, ऐसा मेरा प्यार है, हो हो पहला पहला प्यार है, पहली पहली बार है।
1: वाओ सुपर सुपर ಖುಷಿ ಅವರೇ, ಅಂತೂ ಹೋಮ್ ವರ್ಕ್ ಮಾಡಿದ್ರಿ ನೀವು?
2: ಇಲ್ಲ ಶ್ವೇತಾ, ಇದೇನ್ ಗೊತ್ತಾ, ಲಾಸ್ಟ್ ನೀವು ಹಿಂದಿ ಕಾನ್ಸೆಪ್ಟ್ ತಗೊಂಡಾಗ ಹ್ಯಾಡ ನೀವ್ ಆಡಿದ್ರಿ.
1: ಕರೆಕ್ಟ್, ಖಂಡಿತ
2: ಅಲ್ವಾ? ಆವಾಗ ನಾನ್ ಕೇಳಿಸ್ಕೊಂಡಿದ್ದೆ, ಶ್ವೇತಾ ಎಷ್ಟ್ ಚಂದ ಆಡ್ತಿದಾರಲ್ಲ, ಇದು ನಾನೊಂಚೂರ ಹೇಳ್ಕೋಬೇಕು ಅನ್ಕೊಂಡು ಹೇಳ್ಕೊಂಡಿದ್ದೆ ಅಷ್ಟೇ ಅವಾಗ. ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು ಕೂಡ ಅವತ್ತು.
1: ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ಎಸ್ ಕುಸುಮ ಅವರೇ,
2: ಶ್ವೇತಾ
1: ತುಂಬಾ ಚೆನ್ನಾಗಿ ಆಡಿದ್ರಿ, ಹೋಮ್ ವರ್ಕ್ ಮುಗಿಸಿದಿರಾ?
2: ಇಲ್ಲ ಶ್ವೇತಾ, ಖಂಡಿತ ಇಲ್ಲ. ಇದ್ರೆ ಏನ್ ಬಿಡ್ತೀವಪ್ಪ ನಾವು, ಸುಳ್ಳು ಹೇಳಲ್ಲ.
1: ಓಕೆ ಮಾ, ಥ್ಯಾಂಕ್ ಯು ಕರೆ
2: ಮಾಡಿದ್ದೀವಿ ಶ್ವೇತಾ.
1: ಓಕೆ, ಕುಸುಮ ಅವರು ಸಖತ್ತಾಗಿ ಆ ಹಾಡನ್ನ ಹಾಡಿದಾಯ್ತು. ಪೆಹಲಾ ಪೆಹಲಾ ಪ್ಯಾರ್ ಹೇ ಹಮ್ ಆಪ್ಕೆ ಹೇ ಕೌನ್ ಅಲ್ವಾ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಕ್ಕಿಂತ ಮುಂಚೆ, ನಮ್ಮ ಒಂದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರೋಣ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯ ಘರ್ .gov.in.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಸೋ ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಾಲಿವುಡ್ ಚಿತ್ರನಟಿ ಮಾಧುರಿ ದೀಕ್ಷಿತ್ ಅವರ ಒಂದು ಹಾಡನ್ನು ಹಾಡ್ಬೋದು ಅಂತ ತಿಳಿಸಿದೆ. ಸೊ ನಮ್ಮ ಕೇಳುಗರು ಇಷ್ಟಪಟ್ಟು ಹಾಡಬೇಕು ಅಂತ ಅವರು ಕರೆ ಮಾಡಿ ಹಾಡ್ತಿದ್ದಾರಲ್ಲ, ನನಗೆ ಭಾಳ ಖುಷಿ ಆಗ್ತಾ ಇದೆ. ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
9: ಹಲೋ
1: ನಮಸ್ತೆ.
9: ನಮಸ್ತೆ
1: ನಮಸ್ತೆ ವೇದಾ ಮೇಡಮ್.
9: ಹೇಳಿ,
1: ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ? ಹೆದರಿಕೆಯಾ?
9: ಯಾಕೆ ಗೊತ್ತಾ, ಕನ್ನಡಕ್ಕೆ ಕಂಪ್ಲೇಂಟ್ ಬರ್ತಿದೆ, ಹಿಂದಿ ಅಪರೂಪದ.
1: ಓ ಹಾಗೆ, ಪರವಾಗಿಲ್ಲ
9: ಕೇಳ್ತೀನಿ ಕೇಳ್ತೀನಿ ಮತ್ತೆ ಇದೊಂದು ಹಾಡಿದೀಯಲ್ಲ
1: ಓಕೆ
9: ನಂಗೆ ಅದು ಗಂಡು ಕಟ್ಟಿದೆ ಶೀತ ಆಗಿ
1: ಪರವಾಗಿಲ್ಲ
9: ಬಂದೆ ಕೇಳ್ತೀನಿ
1: ಹಾಡಿ ಹಾಡಿ
9: ಎಂತಂದ್ರೆ ಈ ಹಾಡು ತುಂಬಾ ಸ್ವೀಟ್ ಆಗಿದೆ ಯಾರಾದ್ರು ಡ್ಯಾನ್ಸ್ ಮಾಡಬೇಕು ಆ ತರ ಇದೆ ಅವ್ರು ಹಾಡಿದ್ರೆ ಹಂಗಾಗುತ್ತೆ
1: ನಾವು ಹಾಡಿದ್ರೆ
9: ಹೆಂಗಾಗುತ್ತೆ ಓಮರ ದಿಯರರ ದಡರ ಮೇಲಗ ತಕ್ಕು ತಕ್ಕು ಕರ ಮೇಲಗ ಓಮರ ದಿಯರರ ದರ ಮೇಲಗ ಸಾಕು ಬರಿ ಹಲೋ
1: ಸೂಪರ್ ಸೂಪರ್ ನಾನು ಏನಕ್ ನಗ್ತಾ ಇದ್ದೀನಿ ಅಂದ್ರೆ ನೀವು ಅಷ್ಟು ಲೈಕ್ ಆ ಒಂದು ಕಾಲದಲ್ಲೂ ಕೂಡ ನೀವು ಡ್ಯಾನ್ಸ್ ಮಾಡ್ತಾ ಇದನ್ನ ನೆನ್ಸ್ಕೊಂಡು ನೀವು ಹಾಡಿದ್ರಲ್ಲ ನೀವ್ ಯಾವ
9: ವಿಡಿಯೋ ನೋಡಿದೆ ಈಗ ಚೂಸ್ ಮಾಡಿದೆ ಈಗ ನೋಡಿದ್ದು ಹಾಡಲ್ಲಿ ಕೇಳಿದ್ದೆ ನೋಡಿ ಚೂರ್ ಈಗ
1: ನೀವು ನೋಡಿದೀರಾ ಅಂದ್ರೆ ಅವರು ಅವರ ಡ್ಯಾನ್ಸಿಗೆ ಅವರು ಫೇಮಸ್ ಅಂತ ಹೇಳ್ಬೋದು ಅಲ್ವಾ ವೇದ
9: ಓಕೆ
1: ಓಕೆ ಎಸ್ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಕರೆ ಮಾಡಿದಕ್ಕೆ
9: ಹೌದು
1: ಖಂಡಿತ ವೇದ ಅವರೇ ಓಕೆ ಮಾ ಥ್ಯಾಂಕ್ ಯು ಎಸ್ ವೇದ ಅವರು ಹಾಡ್ಲಿಕ್ಕೆ ಅಂದ್ರೆ ಹಾಡಿದ್ರು ಬಟ್ ಎಸ್ ನಮಗೆಲ್ಲ ಕೆಲವೊಂದ್ಸರಿ ಔಟ್ ಆಫ್ ದ ಬಾಕ್ಸ್ ಆಗ್ಬಿಡ್ತೀವಿ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಮೈಂಡು ಸೊ ಆ ಮೈಂಡನ್ನು ಮತ್ತೆ ವಾಪಸ್ ಹಿಡಿದಿಟ್ಟು ಕಾರ್ಯಕ್ರಮಕ್ಕೆ ಶ್ವೇತಾ ಕಾನ್ಸಂಟ್ರೇಷನ್ ಮಾಡು ಅಂತ ಹೇಳ್ತಾ ಇದೆ ನನ್ನ ಮೈಂಡು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ ಹಲೋ ಹಲೋ ನಮಸ್ತೆ
9: ನಮಸ್ತೆ
1: ಎಸ್ ಗಿರಿಜಾ ಮಾ
9: ತುಂಬಾ ದೀಕ್ಷಿತ ಸಾಂಗ್ ಕೇಳಕ್ ತುಂಬಾ ಖುಷಿ ಆಗ್ತಾ ಇದೆ
1: ಖುಷಿ ಆಗ್ತಾ ಇದೆ
9: ಹೌದು ಮೇಡಮ್ ನಮ್ ಟೈಮ್ನಲ್ಲಿ ಅಂತೂ ನನ್ ಫೇವರೇಟ್ ಹೀರೋಯಿನ್ ಅವರು ಅವ್ರದ್ದು ಆಕ್ಚುಲಿ ತುಂಬಾ ಸಾಂಗ್ಸ್ ಇದೆ ಅವರು ಡ್ಯಾನ್ಸ್ ಅಂತೂ ಡೋಲಾರೆ ಡೋಲಾರೆ ಸಾಂಗ್ ನಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಸೂಪರ್ ಆಗಿ ಮಾಡಿದ್ದಾರೆ
1: ಖಂಡಿತ
9: ಆದ್ರೆ ನಾನು ಇವತ್ತು ಹಮ್ಮಕ್ಕೆ ಹೇಳ್ಕೊಂಡು ಮೋಸ್ಟ್ಲಿ 14 ಸಮಥಿಂಗ್ ಸಾಂಗ್ಸ್ ಇದೆ ಒಂದೊಂದ್ ಲೈನ್ ಹೇಳ್ಬಿಡ್ತೀನಿ
1: ಹಾಡಿ
9: ಒಂದೇ ಲೈನ್
1: ಓಕೆ

0: सुपर
1: आपके है कौन चॉकलेट लाइन जो आइसक्रीम पिया
0: ಸೂಪರ್ ಸೂಪರ್
1: ನನ್ಗೆ ಇವಾಗ ಅದು ಮಧುರ್ ದೀಕ್ಷಿತ್ ಸ್ಮೈಲ್ ಸೂಪರ್ ಆಗಿರುತ್ತೆ ಮೇಡಮ್.
0: ಓಕೆ ನೀವು ಬಂದ ಒಂದು ಹಾಡನ್ನ ಹಾಡಿ ನಮಗೂ ನಮ್ಗೆ ಮಾಡಿಸ್ಕೊಟ್ರಿ ನೀವು.
1: ಇಲ್ಲ ಮೇಡಮ್ ಅದು ಮರೆಯಕ್ಕೆ ಆಗೋದಿಲ್ಲ
0: ಖಂಡಿತ. ಥ್ಯಾಂಕ್
1: ಯು.
0: ಎಸ್ ನಮ್ಮ ಗಿರಿಜಾ ಅವರು ಕರೆ ಮಾಡಿ ಬೆಳಗಾಂನಿಂದ ಕರೆ ಮಾಡಿ ತುಂಬಾ ಚೆನ್ನಾಗಿ ಬ್ಯಾಕ್ ಟು ಬ್ಯಾಕ್ ಸಾಂಗ್ ಅನ್ನ ಹಾಡಿದ್ರು. ಅಂದ್ರೆ ಹಮ್ ಅಪ್ ಕೆ ಹೈ ಕೌನ್ ಚಿತ್ರದ ಎಲ್ಲಾ ಗೀತೆಗಳನ್ನ ಒಂದೊಂದೇ ಸಾಲುಗಳನ್ನ ಹಾಡಿ ನಂಗೆ ನೆನಪು ಮಾಡಿಕೊಟ್ರು ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ. ಕರೆ ಕಟ್ ಆಯ್ತು. ಓಕೆ ಸ್ನೇಹಿತರೆ, ನಮ್ಮ ಮಾಧುರಿ ದೀಕ್ಷಿತ್ ಅವರ ಬಗ್ಗೆ ಹೇಳಬೇಕಪ್ಪ ಅಂದರೆ 90ರ ದಶಕದಲ್ಲಿ ಮಾಧುರಿ ದೀಕ್ಷಿತ್ ಅಂತಾರೆ ಬಾಕ್ಸ್ ಆಫೀಸ್ನಲ್ಲಿ ಸಕ್ಸಸ್ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಸೊ ದಿಲ್ ಆಗಿರ್ಬೋದು, ಬೇಟ ಆಗಿರ್ಬೋದು, ಕಲ್ ನಾಯಕ್, ಹಮ್ ಆಪ್ಕೆ ಹೈ ಕೌನ್, ದಿಲ್ ತೋ ಪಾಗಲ್ ಹೇ, ದೇವದಾಸ್, ಹೀಗೆ ಸೂಪರ್ ಹಿಟ್ ಸಿನಿಮಾಗಳದ್ದೇ ಲಿಸ್ಟ್ ಇದೆ. ಸೊ ಬೇಟಾ ಸಿನಿಮಾದ ಧಕ್ ಧಕ್ ಕರನೆ ಲಗಾ ಇವತ್ತು ನಮ್ಮ ಕೇಳುಗರು ಆಲ್ಮೋಸ್ಟ್ ಎಲ್ಲ ಈ ಹಾಡನ್ನು ಹಾಡಿದ್ದಾರೆ. ಹಾಡಿನ ನಂತರ ಅವರಿಗೆ ಈ ಒಂದು ನಮ್ಮ ಮಾಧುರಿ ದೀಕ್ಷಿತ್ ಅವರಿಗೆ ಧಕ್ ಧಕ್ ಗರ್ಲ್ ಅಂತ ಒಂದು ಬಿರುದು ಕೂಡ ಬಂದಾಯಿತು. ಅವರ ಒಂದು ಅದ್ಭುತ ನಟನೆ ಮತ್ತು ಕಲೆಗೆ ಗೌರವ ಸೂಚಿಸಿ ಭಾರತ ಸರ್ಕಾರ 2008ರಲ್ಲಿ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲೊಂದ ಕೊಟ್ಟು ಏನು ಅಂದರೆ ಪದ್ಮಶ್ರೀ ಅವಾರ್ಡನ್ನು ಗೌರವಿಸಿದ್ರು ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಅಲ್ಲ ಸ್ನೇಹಿತರೆ, ಬರೋಬ್ಬರಿ 6 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದ ಹೆಗ್ಗಳಿಕೆ ನಮ್ಮ ಮಾಧುರಿ ದೀಕ್ಷಿತ್ ಅವರಿಗಿದೆ. ಸೊ ಸಿನಿಮಾ ಜಗತ್ತಿನ ಉತ್ತುಂಗದಲ್ಲಿದ್ದಾಗಲೇ ನಮ್ಮ ಡಾಕ್ಟರ್ ಶ್ರೀರಾಮ್ ನೆನೆ ಅವರನ್ನು ಮದುವೆಯಾಗಿ ಕೆಲ ಕಾಲ ಅಮೆರಿಕದಲ್ಲಿ ಸೆಟ್ಲಾದರು. ಕಲೆಯ ಮೇಲಿರೋ ಪ್ರೀತಿ ಅವರನ್ನು ಮತ್ತೆ ಕ್ಯಾಮ್ರಾ ಮುಂದೆ ತಂದು ನಿಲ್ಲಿಸಿತ್ತು ಅಂತಲೇ ಹೇಳ್ಬೋದು. ಇವತ್ತಿಗೂ ರಿಯಾಲಿಟಿ ಶೋಸ್ಗಳಲ್ಲಿ ಜಡ್ಜ್ ಆಗಿ ವೆಬ್ ಸೀರೀಸ್ಗಳಲ್ಲಿ ನಟಿಸ್ತಾ ಇದ್ದಾರೆ. ಅದೇ ಎನರ್ಜಿ, ಅದೇ ಚಾರ್ಮ್ ಉಳಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನಿಜಕ್ಕೂ ಮಾಧುರಿ ದೀಕ್ಷಿತ್ ಅವರ ಲೈಫ್ ನಮಗೆಲ್ಲ ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಅಲ್ವಾ. ಸೊ ತಮ್ಮ ಫ್ಯಾಷನ್ನನ್ನು ಯಾವತ್ತಿಗೂ ಬಿಡಬಾರ್ದು ಅನ್ನೋದಕ್ಕೆ ಅವರು ಒಂದು ಮಾದರಿ ಅಂತಲೇ ಹೇಳ್ಬೋದು. ಹಾಗಾದರೆ ಇವತ್ತಿನ ನಮ್ಮ ಬೀಂದಾಸ್ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಕೇಳುಗರು ಅವರವರ ಒಂದು ಅದ್ಭುತವಾದ ಹಾಡನ್ನು ಆಯ್ಕೆ ಮಾಡಿಕೊಂಡು ಮಾಧುರಿ ದೀಕ್ಷಿತ್ ಅವರ ನಟಿಸಿರುವಂತಹ ಹಾಡುಗಳನ್ನು ಹಾಡಿ ಖುಷಿ ಪಟ್ಟರು ಕೂಡ. ಅವರು ಈಗ ತಾನೇ ನಮ್ಮ ಗಿರಿಜಾ ಮೇಡಮ್ ಹೇಳ್ತಾ ಇದ್ರು ನನ್ನ ಕಾಲದಲ್ಲಿ ತುಂಬ ಒಂದು ಫೇವ್ರೆಟ್ ಆಗಿರುವಂತಹ ಹೀರೋಯಿನ್ ಅಂತ. ಸೊ ಅವರು ಕೂಡ ತುಂಬ ಚೆನ್ನಾಗಿ ಹಾಡು ಹಿಡಿದ್ರು. ಯಾರೆಲ್ಲ ಕರೆ ಮಾಡಿದಿರೋ ಅವರಿಗೆ ಧನ್ಯವಾದಗಳು ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಬಂದಿದೆ. ನಾನು ಕೂಡ ನಾನು ಹಾಡು ಹೇಳಲ್ಲ ಇವತ್ತು, ಹಾಡನ್ನು ಪ್ಲೇ ಮಾಡ್ತೀನಿ ಅಂತ ಹೇಳ್ತಾ ನೀವು ಕೂಡ ಹಾಡನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕಥೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಮ್ಮ ಒಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂತ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನ ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನ ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗ, ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ? ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಕಥೆಯನ್ನ ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನು ಮೊದಲಿಗೆ ನಿಮಗಾಗಿ ಇವತ್ತು ಹೇಳ ಹೊರಟಿರುವಂತಹ ಕಥೆ ಇಬ್ಬರು ಸಾಧುಗಳು ಅಂತ ಹೇಳಿ ಕಥೆಯನ್ನ ಕೇಳಲಿಕ್ಕೆ ರೆಡಿ ಇದ್ದೀರಾ ಅಲ್ವಾ? ಕಥೆಯನ್ನ ಪ್ರಾರಂಭಿಸೋಣ. ಬಹಳ ಹಿಂದೆ

ಹಾಗೆ ಗಾಳಿಗೆ ಹಾಳಾಗಿ ಹೋಗಿತ್ತು. ಅದನ್ನು ನೋಡಿದ ಕೂಡಲೇ ಮೊದಲನೇ ಸಾಧುವು ಕೋಪಗೊಂಡು, ಭಗವಂತ, ನೀನು ಯಾವಾಗಲೂ ನನಗೆ ಮೋಸ ಮಾಡುವೆ, ನನಗೆ ಕಷ್ಟಗಳನ್ನು ಕೊಡುವೆ ಎಂದು ದೂಷಿಸಿದ. ನಾನು ದಿನಾ ನಿನ್ನ ಧ್ಯಾನಿಸುತ್ತೇನೆ, ಆಲಯದಲ್ಲಿ ನಿನ್ನ ಆರಾಧನೆ ಮಾಡುತ್ತೇನೆ. ಇಷ್ಟೆಲ್ಲ ಭಕ್ತಿ ತೋರಿದ್ರು ನೀನು ನನ್ನ ಗುಡಿಸಿಲನ್ನ ಹಾಳು ಮಾಡಿಬಿಟ್ಟೆ. ಹಳ್ಳಿಯಲ್ಲಿ ಇರುವ ಕಳ್ಳರು, ದರೋಡೆಕೋರರು, ಸ್ವಾರ್ಥ ಕಪಟ ತುಂಬಿರುವವರೆಲ್ಲ ಮನೆಗಳಲ್ಲಿ ಭದ್ರವಾಗಿದ್ದಾರೆ. ಆದರೆ ನಿನ್ನ ಆರಾಧನೆ ಮಾಡುವ ನಮ್ಮ ಮೇಲೆ ನಿನಗೆ ಪ್ರೀತಿ ಇಲ್ಲವೇ ಎಂದು ದೂರಿದ, ದೇವರನ್ನ ದೂಷಿಸಿದ. ಇನ್ನು ಅದೇ ಹಾಳಾಗಿರುವ ಗುಡಿಸಿಲನ್ನ ನೋಡಿದ ಎರಡನೇ ಸಾಧು ಬಹಳ ಸಂತೋಷಗೊಂಡು ಕುಣಿದಾಡಿದ. ದೇವರೇ, ಇಂದಿನಿಂದ ನನಗೆ ನಿನ್ನ ಮೇಲೆ ಮೊದಲಿಗಿಂತಲೂ ನಂಬಿಕೆ ಹೆಚ್ಚಾಗಿದೆ, ಹಾಗೆ ನೀನು ನಮ್ಮನ್ನು ಎಷ್ಟು ಪ್ರೀತಿಸುವೆ ಎಂದು ಕೂಡ ತಿಳಿಯಿತು ಎಂದ. ಇಷ್ಟು ಜೋರು ಮಳೆ, ಹಾಗೆ ಗಾಳಿಗೆ ಗುಡಿಸಲು ಹಾರಿ ಹೋಗಬೇಕಿತ್ತು. ಆದರೆ ನಿನ್ನ ಕೃಪೆಯಿಂದ ಅರ್ಧ ಗುಡಿಸಿಲು ಮಾತ್ರ ಹಾಳಾಗಿ ಉಳಿದರ್ಧ ಹಾಗೆ ಉಳಿದಿದೆ. ನಮ್ಮ ತಲೆಯ ಮೇಲೆ ನೆಲೆ ಇರಲು ಅರ್ಧ ಆದರೂ ಗುಡಿಸಿಲನ್ನ ಉಳಿಸಿದ ನಿನಗೆ ನಾನು ಸದಾ ಚಿರಋಣಿ ಎನ್ನುತ್ತಾ, ನಾಳೆಯಿಂದ ನಾನು ನಿನ್ನನ್ನು ಮೊದಲಿಗಿಂತ ಹೆಚ್ಚು ಆರಾಧನೆ ಮಾಡುತ್ತೇನೆ, ಇನ್ನೂ ಹೆಚ್ಚು ಧ್ಯಾನ ಮಾಡುತ್ತೇನೆ ಎಂದು ದೇವರಿಗೆ ಕೃತಜ್ಞತೆ ಸಲ್ಲಿಸಿದ. ನಿಜಕ್ಕೂ ಇದೇ ಜೀವನದ ಮೇಲೆ ಹಾಗೆ ದೇವರ ಮೇಲೆ ಇರುವ ಎರಡು ದೃಷ್ಟಿಕೋನ. ಕೆಲವರು ಕೇವಲ ಕಳೆದುಕೊಂಡಿದ್ದನ್ನ ನೆನೆದು ಜೀವನದಲ್ಲಿ ಇರುವ ಸಂತೋಷ, ಇರುವ ಸಂಪನ್ಮೂಲಗಳ ಕಡೆಗಣಿಸಿ ಜೀವನವನ್ನ ಹಾಳು ಮಾಡಿಕೊಂಡ್ರೆ, ಇನ್ನು ಕೆಲವರು ಇರುವಂತಹ ಅಲ್ಪವನ್ನೇ ಸಂತೋಷದಿಂದ ಸ್ವೀಕರಿಸಿ ಅದರಿಂದ ಜೀವನವನ್ನ ಸಂತೋಷವಾಗಿರಬಹುದು ಅಂತ ಅರ್ಥ ಮಾಡಿಕೊಳ್ತಾರೆ. ಸಕಾರಾತ್ಮಕ ಆಲೋಚನೆಯಲ್ಲಿರುವವರಿಗೆ ಎಲ್ಲ ವ್ಯರ್ಥವಾಗಿ ಕಾಣುತ್ತದೆಯೇ ಹೊರತು ಅವರಿಗೆ ಒಳ್ಳೆಯದು ಕಾಣುವುದಿಲ್ಲ. ಖಾಮಾಲೆ ಕಣ್ಣಿಗೆ ಕಾಣುವುದೆಲ್ಲ ಹಳದಿ ಅನ್ನೋ ಮಾತೇ ಇದೆ ಅಲ್ವಾ? ಇನ್ನಾದರೂ ಬದಲಾಗಿ ಎಲ್ಲವನ್ನು ನಿಮ್ಮ ದೃಷ್ಟಿಕೋನದಿಂದಲೇ ನೋಡುವುದನ್ನ ಬಿಡಿ. ಆಗ ಜಗವೆಲ್ಲ ಸುಂದರವಾಗಿ ಕಾಣುತ್ತೆ. ಜೀವನದಲ್ಲಿ ಯಾವಾಗಲೂ ಅಷ್ಟೇ, ನಮಗಿಂತ ಸಂತೋಷವಾಗಿರೋರನ್ನ ನೋಡಿದಾಗ ಅಯ್ಯೋ ಅವರಿಗಿರೋ ಸಂತೋಷ ನಮಗಿಲ್ವಲ್ಲ, ಅವರಿಗಿರೋ ಸಂಪತ್ತು ನಮಗಿಲ್ವಲ್ಲ ಅನ್ಸುತ್ತೆ. ಅದೇ ನಮಗಿಂತ ಕೆಳಗಡೆ ಇರೋರನ್ನ ನೋಡಿದಾಗ ದೇವರು ನಮಗಿಷ್ಟಾದರೂ ಕೊಟ್ಟಿದ್ದಾನಲ್ಲ ಅನ್ನೋ ಸಮಾಧಾನ ನಮಗಾಗುತ್ತೆ ಅಲ್ವಾ ಸ್ನೇಹಿತರೆ? ಸೊ ಹಾಗಾಗಿ ಇರೋ ಜೀವನವನ್ನ ಖುಷಿಯಿಂದ ಜೀವಿಸೋಣ ಅಂತ ಹೇಳ್ತಾ ಈ ಒಂದು ಕಥೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳಲಿಕ್ಕೆ ಬಂದಿದ್ದೇನೆ. ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಚಿಂಟು ಮತ್ತು ಮೋಡ ಅಂತ ಹೇಳಿ ಕಥೆಯನ್ನು ಕೇಳಲಿಕ್ಕೆ ರೆಡಿ ಇದ್ದೀರಾ ಅಲ್ವಾ? ಚಿಂಟು ಒಂದು ದಿವಸ ಸಾಯಂಕಾಲ ಟೆರೇಸ್ನಲ್ಲಿ ಒಬ್ಬನೇ ಆಗಸವನ್ನು ನೋಡುತ್ತಾ ಕುಳಿತಿದ್ದ. ಆಗ ಒಂದು ಮೋಡ ಅವನ ಸನಿಹ ಬಂದಿತು. ಚಿಂಟು ಆಶ್ಚರ್ಯದಿಂದ ನೀನ್ಯಾರು ಅಂತ ಅದನ್ನು ಕೇಳ್ದ. ಅದು ನಾನು ಮೋಡ ಎಂದಿತು. ಏನು ನಿನ್ನ ಕೆಲಸ ಎಂದು ಚಿಂಟು ಮೋಡಕ್ಕೆ ಕೇಳಿದ. ಮೋಡ ನಗುತ್ತಾ ಆಗಸದಲ್ಲಿ ತೇಲುತ್ತಾ ತಿರುಗುವುದು, ಎಲ್ಲಿ ನೀರಿನ ಅವಶ್ಯಕತೆ ಇದೆಯೋ ಅಲ್ಲಿ ಮಳೆ ಸುರಿಸುವುದು ನನ್ನ ಕೆಲಸ ಎಂದಿತು. ಚಿಂಟು, ಎಷ್ಟು ಹಣಕ್ಕೆ ನೀನು ಮಳೆ ಸುರಿಸುತ್ತಿ? ಯಾಕೆಂದ್ರೆ ನಮ್ಮಲ್ಲಿ ಹನಿ ಹನಿ ನೀರಿಗೂ ಬೆಲೆ ಇದೆ ಎಂದ. ಆಗ ಮೋಡ, ನೀರಿಗೆ ಹಣ ತೆಗೆದುಕೊಳ್ಳಲು ನಾನು ಸ್ವಾರ್ಥಿ ಮನುಷ್ಯರಂತಲ್ಲ. ಮಳೆ ಸುರಿಸುವುದಷ್ಟೇ ನನ್ನ ಕೆಲಸ, ಅದರ ಉಪಯೋಗ ತೆಗೆದುಕೊಳ್ಳುವುದು ಮನುಷ್ಯರಿಗೆ ಬಿಟ್ಟಿದ್ದು ಎಂದಿತು. ಚಿಂಟು, ಈಗ ನೀ ಬೆಳ್ಳಗೆ ಇರುವೆ, ಆಗಾಗ ನೀನು ಕಪ್ಪು ಬಣ್ಣದಲ್ಲೂ ಕಾಣಿಸುವೆ, ಅದು ಹೇಗೆ ಎಂದು ಕೇಳಿದ. ನನ್ನಲ್ಲಿ ನೀರಿಲ್ಲದಾಗ ನಾನು ಬಿಳಿಸಿಕೊಂಡು ಬೆಳ್ಳಗೆ ಕಾಣುತ್ತೇನೆ, ನನ್ನಲ್ಲಿ ನೀರು ತುಂಬಿಕೊಂಡಾಗ ನಾನು ಕಪ್ಪಗೆ ಕಾಣುತ್ತೇನೆ ಎಂದು ಹೇಳಿತು ಮೋಡ. ಈಗ ನೀನು ಎಲ್ಲಿಗೆ ಹೊರಟಿರುವೆ ಎಂದು ಚಿಂಟು ಕೇಳಿದ. ಆಗ ಮೋಡ, ಎಲ್ಲಿಗೆ ಎಂದು ನಿರ್ದಿಷ್ಟವಾಗಿ ಹೇಳಲಾರೆ, ಗಾಳಿ ನನ್ನನ್ನು ಓಡಿಸಿಕೊಂಡು ಹೋದ ಕಡೆ ನಾನು ಹೋಗುತ್ತೇನೆ, ಮಳೆ ಸುರಿಸುತ್ತೇನೆ ಎಂದಿತು. ನೂರಾರು ವರ್ಷಗಳಿಂದ ಹೀಗೆ ಓಡುತ್ತಿರುವೆ ನೀನು, ನಿನಗೆ ಬೇಸರವಾಗುವುದಿಲ್ಲವೇ ಎಂದು ಚಿಂಟು ಕೇಳಿದಾಗ ಮೋಡ, ಮೈ ತುಂಬಿಕೊಳ್ಳುವುದು, ಮಳೆ ಸುರಿಸುವುದು ನನ್ನ ಕರ್ತವ್ಯ, ನಾನು ನನ್ನ ಕರ್ತವ್ಯಕ್ಕೆ ಎಂದೂ ವಿಮುಖನಾಗುವುದಿಲ್ಲ, ಆದರೆ ನಾನು ಸುರಿದ ಮಳೆಯನ್ನು ಸರಿಯಾಗಿ ಉಪಯೋಗಿಸುವುದು ನಿಮ್ಮ ಕರ್ತವ್ಯ ಎಂದಿತು. ನಾನು ಸುರಿಸುವ ಮಳೆಯಿಂದ ಗಿಡ ಮರ ಬೆಳೆಯುವುದು, ಕಾಡು ಗುಡ್ಡ ಬೆಟ್ಟ ರಕ್ಷಿಸುವುದು, ಹರಿಯುವ ನದಿ ನೀರನ್ನು ದುರ್ಬಳಕೆ ಆಗದಂತೆ ನೋಡಿಕೊಳ್ಳುವುದು ಮನುಷ್ಯರ ಕರ್ತವ್ಯ, ನಾನು ಮಳೆ ಸುರಿಸುವುದು ಪರಿಸರ ರಕ್ಷಣೆಗಾಗಿ, ಪ್ರಾಣಿ

ಈ ಪಕ್ಷಿ ಮನುಷ್ಯರ ಅವಶ್ಯಕತೆಗಳಿಗಾಗಿ ಕಾಡು ಕಡಿದು ಗುಡ್ಡ ಬೆಟ್ಟ ಅಗೆದು ಪರಿಸರ ಹಾಳು ಮಾಡುವುದಕ್ಕಲ್ಲ, ಹೀಗಂತೂ ಹಾಗೆ ಆಗುತ್ತಿದೆ. ಹೀಗಾಗಿ ಇದು ಮುಂದುವರಿದರೆ ಭೂಮಿಗೆ ಮಳೆ ಸುರಿಯುವ ಶಕ್ತಿ ನಿನ್ನಲ್ಲಿ ಕ್ಷೀಣಿಸುತ್ತದೆ. ಇದು ಮುಂದುವರಿದರೆ ಭೂಮಿಗೆ ಮಳೆ ಸುರಿಸುವ ಶಕ್ತಿ ನನ್ನಲ್ಲಿ ಕ್ಷೀಣವಾಗುತ್ತದೆ. ಆಗ ಜೀವ ಸಂಕುಲಕ್ಕೆ ಕುಡಿಯಲು ನೀರು ಸಹ ಸಿಗುವುದಿಲ್ಲ. ಪರಿಸರ ಸಂಪದ್ ಭರಿತವಾಗಿದ್ದರೆ ಮಳೆ ಸುರಿಸಲು ನನಗೆ ಬಹಳ ಅನುಕೂಲವಾಗುತ್ತದೆ ಎಂದಿತು ಮೋಡ. ಆಗ ಚಿಂಟುಗೆ ಅರ್ಥ ಆಯಿತು, ಪರಿಸರ ಹಾಳು ಮಾಡಿದ್ರೆ ಎಂತಹ ಅನರ್ಥ ಆಗುತ್ತದೆ ಅಂತ. ಅಂದಿನಿಂದ ಅವನು ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಕೊಳ್ತಾನೆ. ಎಷ್ಟು ಚೆನ್ನಾಗಿರೋ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ಹಾಗೆ ಇವತ್ತಿನ ಕಥೆಯನ್ನ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನೀವಾಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686297926 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: Our difficulty is how to make the heterogeneous mess that we have today take a decision in common and march in a cooperative.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಬಿ ಎಸ್ ಸುದೀಪ್. ಮೈಸೂರಿನ ಜೆಎಸ್ಎಸ್ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಮತ್ತು ಕನ್ನಡ ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ. ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಎಂಎ ಪರೀಕ್ಷೆಗೆ 1913-14 ಬರೆದ ಸಂಶೋಧನಾ ಪ್ರಬಂಧದ ಮುಂದುವರೆದ ಭಾಗವನ್ನ ಈಗ ನಾನು ಓದುತ್ತಾ ಇರುವೆ. ಭಾರತದ ಮೇಲಿನ ಅಲೆಕ್ಸಾಂಡರ್ನ ದಾಳಿಗೆ ಯಾವುದೇ ಪ್ರೇರಣೆಗಳಿದ್ದರೂ ಭಾರತವನ್ನು ಆತ್ಮೀಯವಾಗಿ ಬಲ್ಲ ಆತನು ತನ್ನ ದೇಶ ಮತ್ತು ಭಾರತದ ಅಂದರೆ ಎರಡೂ ರಾಷ್ಟ್ರಗಳ ನಡುವೆ ನಿಕಟ ವ್ಯಾಪಾರಿ ಸಂಬಂಧವನ್ನು ಬೆಳೆಸುವ ವಿಚಾರವನ್ನು ಹೊಂದಿದ್ದನು. ಭಾರತದ ಶ್ರೀಮಂತ ವ್ಯಾಪಾರವನ್ನು ಜೈರಿ ಪೊನೇಶಿಯನರು ಗುತ್ತಿಗೆ ತೆಗೆದುಕೊಂಡು ಭಾರತದ ಸರಕುಗಳನ್ನು ಇಡೀ ಜಗತ್ತಿಗೆ ಪೂರೈಕೆ ಮಾಡುತ್ತಿರುವುದನ್ನು ಮನಗಂಡನು. ಭಾರತದ ಐಶ್ವರ್ಯದ ಬಗೆಗಿನ ಅವನ ವೈಯಕ್ತಿಕ ಜ್ಞಾನ ಅವನ ಪೊನೇಶಿಯನರ ಮೇಲಿನ ದ್ವೇಷವನ್ನ ಮತ್ತಷ್ಟು ಹೆಚ್ಚಿಸಿತು. ಭಾರತದ ಯಾವ ಭಾಗದಲ್ಲಿ ಅವನು ತನ್ನ ಸೈನ್ಯವನ್ನು ಬಿಟ್ಟಿದ್ದನೋ ಆ ಭಾಗವನ್ನು ಅವನು ನೋಡಿದಾಗ ಭಾರತ ತಾನು ಅದುವರೆಗೆ ನೋಡಿದ ರಾಷ್ಟ್ರಗಳಲ್ಲಿಯೇ ಅತ್ಯಂತ ಜನಸಾಂದ್ರತೆಯಿಂದ ಕೂಡಿದ, ಸರಿಯಾಗಿ ಸಾಗುವಳಿಗೆ ಒಳಪಟ್ಟ, ಭೂಮಿಯನ್ನು ಉಳ್ಳ ಪ್ರಾಕೃತಿಕ ಮತ್ತು ಕಲಾತ್ಮಕ ವಸ್ತುಗಳ ಉತ್ಪಾದನೆಯಲ್ಲಿ ತೊಡಗಿದ, ಅತ್ಯಂತ ಸಮೃದ್ಧಿಯನ್ನು ಹೊಂದಿದ ರಾಷ್ಟ್ರವಾಗಿ ಕಂಡಿತು. ಭಾರತ ಗಂಗಾ ನದಿಯಿಂದ ಆಚೆ ಬಹಳಷ್ಟು ಒಳಗಿದೆ ಮತ್ತು ಆ ಪ್ರದೇಶಗಳು ಸಹ ಸಮೃದ್ಧಿಯನ್ನು ಹೊಂದಿವೆ ಎಂಬ ಅತಿಶಯೋಕ್ತಿಯ ವರ್ಣನೆಯನ್ನು ಜನರಿಂದ ಕೇಳಿದ್ದರು. ಆದುದರಿಂದ ಆ ಪ್ರದೇಶಗಳೆಲ್ಲವನ್ನು ನೋಡಬೇಕು ಮತ್ತು ಕಬಳಿಸಬೇಕೆಂಬ ಅವನ ಆಶೆ ಅವನಿಗೆ ತನ್ನ ಸೈನ್ಯವನ್ನೆಲ್ಲ ಜಮಾಯಿಸುವಂತೆ ಮತ್ತೆ ಯಾವ ಭಾಗಗಳಲ್ಲಿ ಸಂಪತ್ತು ದರ್ಪ ಹಾಗೂ ಖ್ಯಾತಿ ತನಗೋಸ್ಕರ ದಾರಿ ಕಾಯುತ್ತಿರಿಯೋ ಅಂತಹ ಪ್ರದೇಶಗಳಿಗೆ ಅದನ್ನು ಕಳಿಸುವಂತೆ ಕಾರ್ಯ ಕೈಗೊಂಡುದು ಆಶ್ಚರ್ಯವೇನಲ್ಲ. ಅಲೆಕ್ಸಾಂಡರ್ನು ತಾನು ವಶಪಡಿಸಿಕೊಂಡ ಉತ್ತರ ಭಾರತವನ್ನು ತನ್ನ ಮಿತ್ರ ರಾಜನಾದ ಪೋರಸನಿಗೆ ನೀಡಿದನು. ಇದು 4,000 ಜನರಿಗಿಂತ ಕಡಿಮೆ ಇರದ ಭೂಪ್ರದೇಶವಾಗಿತ್ತು. ಇದು ಅಂದಿನ ರಾಷ್ಟ್ರಗಳ ಮತ್ತು ನಗರಗಳ ಅತಿ ಹೆಚ್ಚಿನ ಜನಸಂಖ್ಯೆಯ ಬಗ್ಗೆ ಅತ್ಯಂತ ಸಂಕುಚಿತ ಅರ್ಥದಲ್ಲಿ ಸತ್ಯವನ್ನು ಸಾರುತ್ತದೆ ಎಂದು ರಾಬರ್ಟ್ಸನ್ ಟಿಪ್ಪಣಿ ಮಾಡಿದ್ದಾನೆ. ಅಲೆಕ್ಸಾಂಡರ್ನ ಯುದ್ಧ ನೌಕೆಗಳು ಸಿಂಧೂ ನದಿಯ ಕೆಳಗಡೆ ಹೋದಂತೆ ನದಿಯ ಎರಡೂ ದಂಡೆಗಳ ಭೂಪ್ರದೇಶ ಅಲೆಕ್ಸಾಂಡರ್ನು ತಾನು ಪೋರಸರಿಗೆ ಒಪ್ಪಿಸಿರುವ ಪ್ರದೇಶಕ್ಕಿಂತಲೂ ಯಾವ ರೀತಿಯಲ್ಲಿ ಕೀಳಾಗಿರಲಿಲ್ಲ. ಅಲೆಕ್ಸಾಂಡರ್ನ ಸೈನ್ಯಾಧಿಕಾರಿಗಳಾದ ಟೊಲೆಮಿ, ಅರಿಸ್ಟೋಬಲಸ್ ಮತ್ತು ನಿಯರಟಿಸ್ ನೆನಪುಗಳು ಇಲ್ಲವೇ ಪ್ರಕಟಣೆಗಳು ಇಂಡಿಯಾದ ಬಗೆಗಿನ ಜ್ಞಾನವನ್ನು ಗ್ರೀಸ್ಗೆ ಮತ್ತು ಯುರೋಪ್ಗೆ ತೆರೆದವು. ಈಜಿಪ್ಟ್ ಅನ್ನು ಗೆದ್ದ ನಂತರ ಅಲೆಕ್ಸಾಂಡರ್ನು ಭಾರತ ಮತ್ತು ಗ್ರೀಸ್ ನಡುವಿನ ನೇರ ವ್ಯಾಪಾರದ ಬಗೆಗೆ ಯೋಚಿಸಿದನು. ಈ ಉದ್ದೇಶದಿಂದಲೇ ಆತ ತನ್ನದೇ ಆದ ಹೆಸರಿನ ಅಲೆಕ್ಸಾಂಡರಿಯಾ ಎಂಬ ನಗರವನ್ನು ಸ್ಥಾಪಿಸಿದನು. ಇದು ಪ್ರಾಚೀನ ಕಾಲದಲ್ಲಿ ಅತಿ ದೊಡ್ಡ ವ್ಯಾಪಾರದ ಮಳಿಗೆಯಾಗಿತ್ತು. ನಂತರ ಹಲವಾರು ಏರುಪೇರುಗಳು ಉಂಟಾದರೂ ಅದು ಹಾಗೆ ಪ್ರಮುಖ ನಗರವಾಗಿ ಮುಂದುವರಿಯುತ್ತಾ ಹೋಯಿತು. ಅಲೆಕ್ಸಾಂಡರ್ ಭಾರತವನ್ನು ತನ್ನ ಸಾಮ್ರಾಜ್ಯದೊಂದಿಗೆ ಕೂಡಿಸಿಕೊಳ್ಳುವ

ಮನಸ್ಸನ್ನು ನೋಡುತ್ತಿದ್ದನು. ಒಂದು ವೇಳೆ ಆತ ಹೆಚ್ಚು ಕಾಲ ಜೀವಂತ ಬಿದ್ದಿದ್ದರೆ ಆತನ ಹಲವಾರು ಕನಸುಗಳಲ್ಲಿ ಕೆಲವೊಂದು ನನಸಾಗಬಹುದಾಗಿತ್ತು. ಈತ ತೀರಿ ಹೋದ ಮೇಲೆ ಇವನ ಗವರ್ನರ್ಗಳು ಇವನ ಬೃಹತ್ ಸಾಮ್ರಾಜ್ಯವನ್ನು ತುಂಡಾಗಿಸಿದರು ಮತ್ತು ಅದನ್ನು ತಮ್ಮಲ್ಲಿಯೇ ಇಟ್ಟುಕೊಂಡರು. ಇವರುಗಳ ಮಹತ್ವ ಆಕಾಂಕ್ಷೆಗಳಾಗಿದ್ದರಿಂದ, ಇನ್ನೊಬ್ಬರು ಮಾಡಿದ್ದನ್ನು ನೋಡಿ ತಾವು ಮಾಡುವ ಇಚ್ಛೆಯಿಂದ, ವೈಯಕ್ತಿಕ ಆಸಕ್ತಿ ಅಥವಾ ವೈರತ್ವದಿಂದ ತಮ್ಮ ತಮ್ಮೊಳಗೆ ಪ್ರಾಧಾನ್ಯತೆಗಾಗಿ ಗುದ್ದಾಡಿದರು. ಅಲೆಕ್ಸಾಂಡರ್ನ ಸಾಮ್ರಾಜ್ಯ ನಾಶ ಹೊಂದಿದ್ದರಿಂದಲೇ ಭಾರತ ಮತ್ತು ಗ್ರೀಸ್ ನಡುವಿನ ವಾಣಿಜ್ಯ ಸಂಬಂಧಗಳು ನಿಂತು ಹೋದವು ಎಂದು ಭಾವಿಸುವುದು ತಪ್ಪಾಗುತ್ತದೆ. ಈ ಭಾವನೆಯ ವಿರುದ್ಧವಾಗಿ ಈ ಸಾಮ್ರಾಜ್ಯ ಪತನ ಹೊಂದಿದ ನಂತರ ಎರಡೂ ದೇಶಗಳ ವಾಣಿಜ್ಯ ಸಂಬಂಧಗಳು ಮತ್ತಷ್ಟು ಬಲಗೊಂಡವು. ಸಿಲಿಕಸ್ ಎಂಬ ಅಲೆಕ್ಸಾಂಡರ್ನ ಅತ್ಯಂತ ಮಹತ್ವಾಕಾಂಕ್ಷೆಯ ಮತ್ತು ಉದ್ಯಮಶೀಲ ಸೈನ್ಯಾಧಿಕಾರಿ ಪರ್ಷಿಯಾದ ಸಾಮ್ರಾಜ್ಯವನ್ನು ತನಗಾಗಿ ಗೆದ್ದ ನಂತರ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿ ಗೆದ್ದುಕೊಂಡ ಕೆಲವು ಪ್ರದೇಶಗಳನ್ನು ತನ್ನ ಪ್ರದೇಶಗಳೊಂದಿಗೆ ಕೂಡಿಸಿಕೊಳ್ಳಲು ಯತ್ನಿಸಿದನು. ಮೇಲಾಗಿ ಇಂತಹ ಪ್ರಯತ್ನ ತರುವ ವಾಣಿಜ್ಯ ಲಾಭಗಳನ್ನು ಪಡೆಯಲು ಆತ ಜೀವಂತವಾಗಿದ್ದ ಮತ್ತು ತನ್ನ ಯೋಜನೆಗಳನ್ನು ಅಪಾರ ಸೈನ್ಯದ ನೆರವಿನಿಂದ ಅನುಷ್ಠಾನಕ್ಕೆ ತರಲು ನಿರ್ಧರಿಸಿದ್ದ. ಆದರೆ ಆತನ ವಿರೋಧಿಯು ಅವನಿಗಿಂತ ಬಲಶಾಲಿಯಾಗಿದ್ದನು ಮತ್ತು ಯೋಜನೆಗಳು ಯಶಸ್ವಿಯಾಗದಂತೆ ಅಡ್ಡ ಬಂದನು. ಚಂದ್ರಗುಪ್ತನು ಭಾರತವನ್ನು ಒಬ್ಬ ದಯಾಳು ನಿರಂಕುಶ ದೊರೆಯಂತೆ ಆಳುತ್ತಿದ್ದನು. ಅಂದಿನ ಕಾಲದಲ್ಲಿ ಅಂದರೆ ಮಧ್ಯಕಾಲ ಪಂಥದ ಆತ ನಡುವೆಯೇ ಬುದ್ಧಿ ಮತ್ತು ತೋಲ್ಬಳಗಳನ್ನು ಎರಡನ್ನೂ ಉಳ್ಳ ಒಬ್ಬ ಆಧುನಿಕ ಮಾನವನಾಗಿದ್ದ. ಸೆಲ್ಯುಕಸನು ಚಂದ್ರಗುಪ್ತ ತನಗಿಂತಲೂ ಹೆಚ್ಚು ಶೌರ್ಯವಂತ ಎನ್ನುವುದನ್ನು ಮನಗೊಂಡು ಆತನೊಂದಿಗೆ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡನು ಹಾಗೂ ತಮ್ಮಿಬ್ಬರ ಸ್ನೇಹ ಬಾಂಧವ್ಯಗಳನ್ನು ಹೆಚ್ಚಿಸಲು ಚಂದ್ರಗುಪ್ತನ ಆಸ್ಥಾನಕ್ಕೆ ಮೆಗಸ್ಥಾನೀಸ್ ಎಂಬ ರಾಯಭಾರಿಯನ್ನು ಕಳುಹಿಸಿದನು. ಇವನ ನಂತರ ಈ ಎರಡೂ ದೇಶಗಳ ನಡುವೆ ಸ್ನೇಹ ಬಾಂಧವ್ಯಗಳನ್ನು ಮುಂದುವರೆಸಲು ಡೈಮಚಸ್ ಎಂಬ ರಾಯಭಾರಿ ಭಾರತಕ್ಕೆ ಬಂದನು. ಒಟ್ಟಿನಲ್ಲಿ ಗ್ರೀಕರು ಭಾರತದೊಂದಿಗೆ ವಾಣಿಜ್ಯ ಸಂಬಂಧಗಳನ್ನು ಬಹುಕಾಲದವರೆಗೆ ಗ್ರಾಸಿಯೋ ಬ್ಯಾಕ್ಟ್ರಿಯನ್ ರಾಜಮನೆತನದ ಮುಖಾಂತರ ಮುಂದುವರೆಸಿಕೊಂಡು ಬಂದರು. ಆದರೆ ಈ ವಾಣಿಜ್ಯ ಸಂಬಂಧಗಳ ವೈಶಾಲ್ಯತೆ ಮತ್ತು ಶಾಸನಾಧಿಕಾರಗಳನ್ನು ನಿರ್ಧರಿಸಲು ನಮ್ಮ ಹತ್ತಿರ ಸಾಕಷ್ಟು ಪುರಾವೆಗಳು ಸಿಕ್ಕಿಲ್ಲ. ಕ್ರಿಶ್ಚಿಯನ್ ಶಕೆ ಪ್ರಾರಂಭವಾಗುವ 136 ವರ್ಷಗಳ ಮುನ್ನ ಟಾರ್ಟಾರರ ಒಂದು ತಂಡ ತಮ್ಮ ಹುಟ್ಟೂರಿನಿಂದ ಚೈನಾಕ್ಕೆ ಬಂದರು ಮತ್ತು ಇನ್ನೊಂದು ತಂಡದಿಂದ ಅವರು ಪಶ್ಚಿಮದ ಕಡೆಗೆ ನೂಕಲ್ಪಟ್ಟರು. ಹಾಗೂ ಹೀಗೂ ಮಾಡಿ ಅವರು ಟ್ಯಾಟ್ಸ್ ಅನ್ನು ದಾಟಿ ಮುಂದೆ ಹೋಗಿ ಬ್ಯಾಕ್ಟ್ರಿಯಾ ಪ್ರದೇಶವನ್ನ ಪ್ರಬಲ ಜಲಪಾತದಂತೆ ನುಗ್ಗಿದರು ಹಾಗೂ ಗ್ರೀಕರ ಪ್ರಭುತ್ವಕ್ಕೆ ಕೊನೆ ತಡೆ ಹಾಕಿದರು. ಗ್ರೀಕರು ಇಲ್ಲಿಗೆ ಬಂದು ಸುಮಾರು 130 ವರ್ಷಗಳಾಗಿದ್ದಿತು. ಒಂದು ಚೀನಾದ ಇತಿಹಾಸಕಾರರು ಹೇಳಿದ್ದಾರೆ, ಈ ರೀತಿ ಭೂ ಸಂಪರ್ಕಕ್ಕೆ ಬಾಧೆ ಉಂಟಾಗಿದ್ದರೂ ಅಲೆಕ್ಸಾಂಡ್ರಿಯಾ ಗ್ರೀಸ್ ಮತ್ತು ಭಾರತದ ನಡುವಿನ ಸಮುದ್ರ ವ್ಯಾಪಾರದ ಮಳಿಗೆಯಾಗಿ ಮುಂದುವರಿಯಿತು. ಲಾಗಸ್ನ ಮಗನಾದ ಟೋಲಮಿಯು ತನ್ನ ಆಡಳಿತಾವಧಿಯಲ್ಲಿ ಭಾರತೀಯ ವ್ಯಾಪಾರಕ್ಕೆ ಬಹಳಷ್ಟು ಉತ್ತೇಜನ ನೀಡಿದನು. ಇವನು ಭಾರತದ ವಸ್ತುಗಳನ್ನು ಅಲೆಕ್ಸಾಂಡ್ರಿಯಾಗೆ ನೇರವಾಗಿ ಕೊಂಡೊಯ್ಯಲು ಕೆಂಪು ಸಮುದ್ರ ಮತ್ತು ನೈಲ್ ನದಿಗಳನ್ನು ಒಂದುಗೂಡಿಸುವ ಒಂದು ಕಾಲುವೆಯನ್ನು ಕಟ್ಟಲು ಪ್ರಾರಂಭಿಸಿದನು. ಆದರೆ ಇದೊಂದು ಅತಿ ದೊಡ್ಡ ಯೋಜನೆ ಆದುದರಿಂದ ಅದನ್ನು ಕೈಬಿಡಬೇಕಾಯಿತು. ಈ ವಿಷಯ ಏನೇ ಇರಲಿ, ಈತ ಕೆಂಪು ಸಮುದ್ರದ ಪಶ್ಚಿಮ ಕರಾವಳಿಯಲ್ಲಿ ಒಂದು ನಗರವನ್ನು ನಿರ್ಮಿಸಿ ಅದಕ್ಕೆ ಬೈರೈಸ್ ಎಂಬ ಹೆಸರಿಟ್ಟನು ಮತ್ತು ಇದು ಭಾರತೀಯ ವ್ಯಾಪಾರದ ಪ್ರಮುಖ ನಗರವಾಗಿ ಮುಂದುವರಿಯಿತು. ಈಜಿಪ್ಟ್ ಮತ್ತು ಸಿರಿಯಾಗಳ ಅರಸರು ಇಂಡಿಯಾದ ವ್ಯಾಪಾರದ ಪ್ರಯೋಜನಗಳನ್ನು ತಮ್ಮ ಪ್ರಜೆಗಳಿಗೆ ಒದಗಿಸಲು ಪರಸ್ಪರ ಸ್ಪರ್ಧಾತ್ಮಕವಾಗಿ ಶ್ರಮಿಸುತ್ತಿದ್ದಾಗ ಇವೆರಡಕ್ಕೂ ಘಾತವಾಗಿ ಪರಿಣಮಿಸಿದ ಒಂದು ಶಕ್ತಿಯ ಪಶ್ಚಿಮದಲ್ಲಿ ಉದಯಿಸಿತು. ರೋಮನ್ರು ತಮ್ಮ ಸೈನ್ಯ ಶಕ್ತಿಯ ಬಲದಿಂದ ಹಾಗೂ ರಾಜನೀತಿಯ ಚಾತುರ್ಯದಿಂದ ಇಟಲಿ ಮತ್ತು ಸಿಸಿಲಿಯನ್ನು ವಶಪಡಿಸಿಕೊಂಡು ಶೀರದಲ್ಲೇ ಕಾರ್ಥೇಜಿನಿಯಾ ಗಣರಾಜ್ಯವನ್ನು ಬುಡಮೇಲು ಮಾಡಿದರು ಮತ್ತು ಕ್ರಿಸ್ತಶಕ 55 ಮ್ಯಾಸಿಡೋನಿಯಾ ಮತ್ತು ಗ್ರೀಸ್ ಅನ್ನು ಸ್ವಾಧೀನಪಡಿಸಿ ತಮ್ಮ ಪ್ರಭುತ್ವವನ್ನು ಸಿರಿಯಾಕ್ಕೆ ವಿಸ್ತರಿಸಿದರು ಮತ್ತು ಕೊನೆಗೆ ತಮ್ಮ ವಿಜೇತ ಸೇನೆಯನ್ನು ಮಹಾನ್ ಅಲೆಕ್ಸಾಂಡರ್ನ ವಾರಸುದಾರನು ಸ್ಥಾಪಿಸಿದವುಗಳಲ್ಲಿ ಉಳಿದ ಒಂದೇ ಒಂದು ರಾಜ್ಯವಾದ ಈಜಿಪ್ಟ್ ವಿರುದ್ಧ ಒಡ್ಡಿದರು. ಈಜಿಪ್ಟ್ನ ಸೋಲಿನ ನಂತರ ಇಂಡಿಯಾದ ಲಾಭದಾಯಕ ವಾಣಿಜ್ಯವು ರೋಮಿನ ಕಡೆಗೆ ಹರಿಯಿತು. ಆದರೆ ಇದೊಂದೇ ದಾರಿಯಾಗಿರಲಿಲ್ಲ. ಇಂಡಿಯಾದ ಸರಕುಗಳಿಗೆ ಪಶ್ಚಿಮಕ್ಕೆ ಹೋಗಲು ಇನ್ನೊಂದು ವ್ಯಾಪಾರಿ ಹಾದಿ ಇತ್ತು. ಅದು ನೆಲಮಾರ್ಗವಾಗಿತ್ತು ಮತ್ತು ಇಂಡಿಯಾದ ವ್ಯಾಪಾರವು
ಜುಡಿಯಾಕ್ಕೆ ಕೇಂದ್ರೀಕರಿಸಲು ಸೊಲಮಾನ್ ಅಪೇಕ್ಷಿಸಿದ್ದಾಗಿತ್ತು. ಈ ಮಾರ್ಗ ಮೆಡಿಟೇರಿಯನ್ ಸಮುದ್ರ ಮತ್ತು ಯುಪರಟಿಸ್ ನಡುವಿನ ಟಾಡ್ ಮೋರ್ ಅಥವಾ ಡಾಲ್ಮೆರಾ ನಗರದ ಮೂಲಕ ಹಾದು ಹೋಗುತ್ತಿತ್ತು. ರೋಮನರು ಸಿರಿಯಾವನ್ನು ವಶಪಡಿಸಿಕೊಂಡ ನಂತರ ಪಾಲ್ಮೆರಾ ಸ್ವತಂತ್ರವಾಯಿತು ಮತ್ತು ಅದು ಒಂದು ಊರ್ಜಿತಗೊಳ್ಳುವ ಹಾಗೂ ಜನನಿ ಬಿಡ ನಗರವಾಗಿ ಬೆಳೆಯಿತು. ಅನಂತರ ಇದೊಂದು ವಿತರಣಾ ಕೇಂದ್ರವಾಯಿತು. ಆದರೆ ರೋಮನರು ದುರಾಸೆಗೆ ಮಿತಿ ಎಂಬುದು ಇರಲಿಲ್ಲ. ಪಾಲ್ಮೆರಾದ ರಾಣಿಯಾದ ಜಿನೋಬಿಯಾಳು ತಮ್ಮ ಬಗ್ಗೆ ಅತ್ಯಂತ ಕೆಟ್ಟ ಭಾವನೆಯನ್ನು ಹೊಂದಿದ್ದರೂ ಅಷ್ಟೇ ಕ್ಷುಲ್ಲಕ ಕಾರಣದ ಮೇಲೆ ಅವಳ ನಗರಕ್ಕೆ ಮುತ್ತಿಗೆ ಹಾಕಿ ಅದನ್ನು ಗೆದ್ದುಕೊಂಡು ತಮ್ಮ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಂಡರು. ಪಾಲ್ಮೆರಾದ ಸೇರಿಸುವಿಕೆಯು ರೋಮನರಿಗೆ ಇಂಡಿಯಾದ ವ್ಯಾಪಾರವನ್ನು ಪೂರ್ಣ ಸ್ವಾಮ್ಯದ ಮಾಡಲು ಸಾಕಾಗಲಿಲ್ಲ. ಏಕೆಂದರೆ ಅಷ್ಟೇ ಸಮರ್ಥ ಶಕ್ತಿಯು ಪೂರ್ವದಲ್ಲಿ ಉದಯಿಸುತ್ತಿತ್ತು. ಪಾರ್ತೀನಿಯರು ಕೇಂದ್ರ ಏಷ್ಯಾದಲ್ಲಿ ತಮ್ಮ ಬಲವನ್ನೂರಿದರು ಮತ್ತು ತಮ್ಮ ಸರಹದ್ದುಗಳನ್ನು ರೋಮನರೊಂದಿಗೆ ಹೊಂದಿಕೊಂಡಿದ್ದರು. ಪಾರ್ತಿಯರ ಮತ್ತು ರೋಮನರ ನಡುವಣ ಕಲಹವು ಕ್ರಿಸ್ತಪೂರ್ವ 55 ರಿಂದ 20 ರವರೆಗೆ ವಿಸ್ತರಿಸಿತ್ತಾದರೂ ಪ್ರಭುತ್ವಕ್ಕೆ ನಡೆದ ಹೋರಾಟವು ಮುಗಿವನ್ನು ಕಾಣದಾಯಿತು. ಕ್ರಿಸ್ತಪೂರ್ವ 55 ರಿಂದ 20 ರವರೆಗೆ ನಡೆದ ಹೋರಾಟವು ಎರಡೂ ಸಾಮ್ರಾಜ್ಯಗಳಿಗೆ ಪರಸ್ಪರ ಪೂರ್ಣ ಗೌರವವನ್ನು ನೀಡುವುದನ್ನು ಅನಿವಾರ್ಯವಾಗಿಸಿತು ಮತ್ತು ಆಗಸ್ಟಸನು ಯುಪ್ರೆಟಿಸನ ಪಶ್ಚಿಮ ದಂಡೆಯ ರೋಮನ್ ಸಾಮ್ರಾಜ್ಯದ ಸರಿಯಾದ ಮಿತಿಯೆಂಬ ಮತ್ತು ಅದಕ್ಕಿಂತ ಆಚೆಗೆ ರೋಮನ್ನಿನ ಅಧಿಕಾರವು ಅನುಕೂಲಕರವಾಗಿ ವಿಸ್ತರಿಸಿದೆ ಎಂಬ ವಿಷಯವನ್ನು ಸಾಮ್ರಾಜ್ಯದ ನೀತಿಯಾಗಿ ಉಳಿಸಿಕೊಂಡರು. ಕ್ರಿಶ್ಚಿಯನ್ ಯುಗದ ಮೊದಲ 2 ಶತಮಾನಗಳ ಅವಧಿಯಲ್ಲಿ ಪಾರ್ತಿಯಾದಿಂದ ಸಾಗುವ ಮತ್ತು ಹೆಚ್ಚಾಗಿ ಉಪಯೋಗವಾಗುವ ಎಲ್ಲಾ ಮಾರ್ಗಗಳನ್ನು ಕತ್ತರಿಸಿ ಭಾರತದೊಂದಿಗೆ ನೇರ ಸಮುದ್ರವನ್ನು ಹೊಂದಿಸಲು ಹಾಗೂ ಈ ಕಾರ್ಯದಿಂದ ಸತತವಾಗಿ ವೈರಿಯಾಗುವ ರೋಮನರ ಮೇಲಿನ ವಿತ್ತೀಯ ಅವಲಂಬನೆಯ ನೋವನ್ನು ತಪ್ಪಿಸಿಕೊಳ್ಳಬಹುದಾಗಿತ್ತು. ಭಾರತದ ಹಾಗೂ ರೋಮನರ ನಡುವಿನ ವ್ಯಾಪಾರವನ್ನು ಅಧಿಕವಾಗಿ ಪ್ರಸ್ತಾಪಿಸಲಾಯಿತು ಮತ್ತು ಇದೆಷ್ಟರ ಮಟ್ಟಿಗೆ ವೃದ್ಧಿಯಾಯಿತೆಂದರೆ ಆಗಿನ ಕಾಲದ ಲೇಖಕರು ವ್ಯಾಪಾರಸ್ಥರ ಅನುಕೂಲಕ್ಕಾಗಿ ಭಾರತದ ಬಂದರುಗಳ ಬಗೆಗೆ ಮತ್ತು ಭೂ ಸಾರಿಗೆ ಹಾಗೂ ಒಂಟೆ ಸಾರಿಗೆಗೆ ಸಂಬಂಧಪಟ್ಟಂತೆ ವೇಳಾಪಟ್ಟಿಯನ್ನು ಬರೆಯಲು ಪ್ರಾರಂಭಿಸಿದರು. ಕ್ರಿಸ್ತಶಕ 1ನೇ ಶತಮಾನದ ಮಧ್ಯದಲ್ಲಿ ಹಿಪೋಲಸ್ ಎಂಬ ಗ್ರೀಕ್ ಈಜಿಪ್ಟ್ ನಾಗರಿಕನು ಭಾರತೀಯ ಮಳೆಗಾಲದ ನಿರಂತರತೆಯ ಬಗ್ಗೆ ಮಾಹಿತಿ ತೆಗೆದನು. ಈ ರೀತಿಯಾಗಿ ಎರಡೂ ದೇಶಗಳ ವ್ಯಾಪಾರಿಗಳ ಪ್ರಯಾಣಕ್ಕೆ ಅತಿ ಅನುಕೂಲ ಮಾಡಿಕೊಟ್ಟನು. ಸುಮಾರು ಈ ವರ್ಷಗಳಲ್ಲಿಯೇ ಒಬ್ಬ ಗ್ರೀಕ್ ವ್ಯಾಪಾರಿ ಇಂದು ಮಹಾಸಾಗರದ ಕೈಪಿಡಿ ಎಂಬ ಗ್ರಂಥ ಬರೆದ. ಈ ಗ್ರಂಥವು ಭಾರತೀಯ ವಾಣಿಜ್ಯ ಚಟುವಟಿಕೆಗಳ ಅಧ್ಯಯನಕ್ಕಾಗಿರುವ ಒಂದು ಅತ್ಯಂತ ನಂಬಲಾರ್ಹವಾದ ವಿಷಯ ವಸ್ತುವನ್ನು ಒಳಗೊಂಡಿರುತ್ತದೆ. ಇಸೋಡೋರಿಯಾ ಜರಾಕ್ಸ ಎಂಬ ಗ್ರೀಕ್ ಸಾಹಸಿ ಪಾರ್ಥಿಯನ್ ಸಾಮ್ರಾಜ್ಯದ ಸುತ್ತ ಪ್ರವಾಸ ಕೈಗೊಂಡು ಅಲ್ಲಿನ ಭೂ ಸಾರಿಗೆಗೆ ಸಂಬಂಧಿಸಿದ ಒಂಟೆ ವ್ಯಾಪಾರದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಇದಕ್ಕಿಂತ ಮುಂಚೆ ಪೌರ್ವಾತ್ಯದ ಅಂದರೆ ಭಾರತದ ವಸ್ತುಗಳನ್ನು ಇತರ ಕಡೆಯಿಂದ ಗ್ರೀಕರು ಪಡೆಯುತ್ತಿದ್ದರು. ಅರಬರು ಭಾರತದ ಮೇಲಿನ ತಮ್ಮ ನಿಯಂತ್ರಣವನ್ನು ನಿರಂತರವಾಗಿ ಇಟ್ಟುಕೊಳ್ಳುವುದಕ್ಕಾಗಿ ಈ ದೇಶದ ವ್ಯಾಪಾರಕ್ಕೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನು ಗೌಪ್ಯವಾಗಿಟ್ಟಿದ್ದರು ಮತ್ತು ಪಾರ್ಥಿಯಾದ ಸುಂಕಗಳು ಭಾರತೀಯ ವಸ್ತುಗಳ ಮೌಲ್ಯಗಳನ್ನು ಬಹಳವಾಗಿ ಹೆಚ್ಚಿಸಿದವು. ಭಾರತ ಎಲ್ಲಾ ಶ್ರೀಮಂತ ವ್ಯಾಪಾರ ರೋಮ್ಗೆ ಹರಿದು ಹೋಗುತ್ತಿತ್ತು ಮತ್ತು ಇದರ ಮೇಲಿನ ಸುಂಕಗಳು ಪಾರ್ಥಿಯ ಹಾಗೂ ಅರಬ್ ಸಾಮ್ರಾಜ್ಯಕ್ಕೆ ಸಂದಾಯವಾಗುತ್ತಿದ್ದವು. ಭಾರತದ ಶ್ರೀಮಂತ ವ್ಯಾಪಾರವೆಲ್ಲ ರೋಮ್ಗೆ ಹರಿದು ಹೋಗಿ ಅದು ಪಾರ್ಥಿಯ ಮತ್ತು ಅರಬ್ ಸಾಮ್ರಾಜ್ಯಗಳಿಗೆ ಸುಂಕಗಳನ್ನು ತೆತ್ತಿತ್ತು. ಪಾರ್ಥಿಯಾದ ಸುಂಕಗಳು ಭಾರತೀಯ ವಸ್ತುಗಳ ಮೌಲ್ಯವನ್ನು ಈ ರೀತಿ ಬಹಳವಾಗಿ ಹೆಚ್ಚಿಸಿದವು. ಒಂದು ವೇಳೆ ಭಾರತದೊಂದಿಗಿನ ಸಮುದ್ರ ವ್ಯಾಪಾರವನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿದ್ದರೆ ಇದು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಆಧುನಿಕ ಯುಗದ ಕೊಲಂಬಸ್ ಎನಿಸಿಕೊಂಡ ಹಿಪೋಲಸನ ಮಳೆ ಗಾಳಿ ಬಗೆಗಿನ ಸಂಶೋಧನೆ ರೋಮನ್ನರಿಗೆ ಅವಶ್ಯಕವಾಗಿ ಇದ್ದುದನ್ನು ಅವರಿಗೆ ತಂದುಕೊಟ್ಟಿತು. ಇದು ಹಿಂದೂ ಮಹಾಸಾಗರದಲ್ಲಿ ರೋಮನ್ನರ ಹಡಗುಗಳು ಬರುವಂತೆ ಮಾಡಿ ಅಂದಿನ ವ್ಯಾಪಾರದ ಗತಿಯನ್ನೇ ಬದಲಾಯಿಸಿತು. ಒಂದಾದ ಮೇಲೆ ಒಂದರಂತೆ ಪೆಟಿಯಾ ಮತ್ತು ಗೆರಾಹ ಪಾಲ್ಮೈರಾ ಹಾಗೂ ಪಾರ್ಥಿಯ ದೇಶಗಳ ವ್ಯಾಪಾರಿ ಲಾಭಗಳು ಕಡಿಮೆಯಾದವು ಮತ್ತು ಈ ಆದಾಯಗಳು ವ್ಯಾಪಾರದ ಗತಿಯ ಬದಲಾವಣೆಯಿಂದಾಗಿ ರೋಮನ್ನರ ಕೈ ಸೇರಿದವು. ದಕ್ಷಿಣ ಅರಬಿಯಾದ ಒಮರೈಟಾ ಸಾಮ್ರಾಜ್ಯದ ಮೇಲೆ ಕೆಟ್ಟ ದಿನಗಳ ಕರಾಳ ಛಾಯೆ ಮುಸುಗಿತು ಹಾಗೂ ಅದರ ರಾಜಧಾನಿ ನಾಶವಾಯಿತು. ಆ ದೇಶದ ಕೆಲವು ಉತ್ತಮ ಜನರು ಉತ್ತರದ ಕಡೆಗೆ ವಲಸೆ ಹೋದರು.
ಗಸನೈಡರು ರೋಮನರಿಗೆ ಶರಣಾಗತರಾದರು. ಅಬಿಸಿನಿಯಾ ರಾಜ್ಯ ತನ್ನ ವೈರಿಗಳ ಶಕ್ತಿ ಕುಂದಿದಂತೆ ಊರ್ಜಿತಾವಸ್ಥೆಗೆ ಬಂದಿತು. ಅರಬ್ ದೇಶಗಳ ಈ ರೀತಿಯ ಬಲ ಕುಂದುವಿಕೆ ಒಂದು ವೇಳೆ ಮುಂದುವರೆದಿದ್ದರೆ ಮುಂಬರುವ ಘಟನೆಗಳ ಗತಿ ಇಡಿಯಾಗಿ ಬದಲಾಗಬಹುದಾಗಿತ್ತು. ಇಸ್ಲಾಂ ಧರ್ಮ ಈ ಜಗತ್ತಿಗೆ ಬರದೇ ಇರಬಹುದಾಗಿತ್ತು ಮತ್ತು ತೇರ್ಸ್ನಿಂದ ಗಂಗೆಯವರೆಗಿನ ಪ್ರದೇಶದಲ್ಲಿ ಬೃಹತ್ ರೋಮನ್ನರ ಸರ್ಕಾರ ಒಂದೇ ಅಸ್ತಿತ್ವದಲ್ಲಿ ಇರಬಹುದಾಗಿತ್ತು. ಆದರೆ ಇತಿಹಾಸದ ತರ್ಕ ಬಹಳ ಪ್ರಬಲವಾಗಿತ್ತು. ಕ್ರಮೇಣವಾಗಿ ರೋಮನ್ನರಿಗೆ ದೊರಕಿದ ಸಂಪತ್ತು, ಅವರು ತಮ್ಮೊಳಗಿನ ಆಂತರಿಕ ಕಲಹ ಮತ್ತು ತಾವು ಗೆದ್ದ ಪ್ರದೇಶಗಳಲ್ಲಿನ ದಂಗೆ ಅತ್ತಿಕ್ಕುವುದರಲ್ಲಿಯೇ ಕರಗಿ ಹೋಯಿತು ಮತ್ತು ಅದರ ಪೂರ್ವದ ರಾಷ್ಟ್ರಗಳ ಜೊತೆಗಿನ ಪ್ರತಿಕೂಲ ಸಂದಾಯ ಬಾಕಿಯನ್ನು ಸರಿಪಡಿಸುವಲ್ಲಿಯೇ ಕರಗಿ ಹೋಯಿತಲ್ಲದೆ ಆರ್ಥಿಕ ವ್ಯವಸ್ಥೆಯಲ್ಲಿ ಹೊಸ ಸಂಪತ್ತನ್ನು ಉತ್ಪತ್ತಿಸುವ ಉದ್ಯಮಗಳ ಬೆಳವಣಿಗೆಗಳಲ್ಲ. ಇಂಡಿಯಾದೊಂದಿಗಿನ ರೋಮನ್ನರ ವ್ಯಾಪಾರದ ಕುರಿತಂತೆ ಪ್ರಶ್ನಾತೀತವಲ್ಲದಿದ್ದರೂ ಮಾಹಿತಿಯ ಭಂಡಾರವೇ ಇದೆ. ಇದರ ಮೊದಲ ಪುರಾವೆ ಇಂಡಿಯಾ ಮತ್ತು ಸೆಲೋನ್ಗಳಿಂದ ರೋಮ್ಗೆ ಕಳುಹಿಸಿದ ರಾಯಭಾರಿಗಳ ಸಂಖ್ಯೆಯಲ್ಲಿದೆ. ಮೊದಲ ರಾಜ ಪ್ರತಿನಿಧಿಯು ಸಿಲೋನಿನಿಂದ ಬಂದಿದ್ದು ಅದನ್ನು ಕ್ಲೈನಿಯು ದಾಖಲಿಸಿದ್ದಾನೆ. ಅದರ ನಿಖರ ಕಾಲವನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ಆದರೆ ಕೆಲವು ಸಾಂದರ್ಭಿಕ ಪುರಾವೆಗಳು ಇದು ಕ್ರಿಸ್ತ ಶಕ 41 ರಿಂದ 54 ನಡುವೆ ಇರಬಹುದೆಂಬ ನಿರ್ಧಾರಕ್ಕೆ ನಮ್ಮನ್ನು ಒತ್ತಾಯಿಸುತ್ತವೆ. ಅದನ್ನು ಕ್ಲಾಡಿಯಸನಿಗೆ ಕಳುಹಿಸಲಾಗಿತ್ತು ಮತ್ತು ಅದು ತಲುಪಿದ ಸಮಯದಲ್ಲಿ ಅಗ್ರಿಪಿನಾ ಮತ್ತು ಮೆಸಲಿನಾರ ಕ್ರೂರ ಮರಣದ ದುರಂತದಂತಹ ಹೆಚ್ಚು ಗಂಭೀರ ಸಂಗತಿಗಳು ರೋಮನ್ ಇತಿಹಾಸಕಾರನ ಮನಸ್ಸನ್ನು ವ್ಯಾಪಿಸಿದ್ದರಿಂದ ಈ ಕುರಿತು ಹೆಚ್ಚು ಉಲ್ಲೇಖಕ್ಕೆ ಅವಕಾಶವಿರಲಿಲ್ಲ. ಸಿಲೋನನ್ನು ಕ್ರಿಸ್ತ ಶಕ 44 ರಿಂದ 52 ರವರೆಗೆ ಆಳಿದ ಚಂದ್ರಮುಖ ಶಿವನೆಂಬ ರಾಜನು ಈ ಪ್ರತಿನಿಧಿಯನ್ನು ಕಳಿಸಿದ್ದರು. ನಂತರ ಅನೇಕ ರಾಯಭಾರಗಳು ಮುಂದುವರೆದಿದ್ದವು. ಎರಡನೇ ಇಂತಹ ರಾಯಭಾರವು ಕ್ರಿಸ್ತ ಶಕ 107 ರಲ್ಲಿ ಟ್ರೋಜನ್, ಮೂರನೆಯದು ಕ್ರಿಸ್ತ ಶಕ 138 ರಲ್ಲಿ ಅಟೋನಿಯಸ್ ಪಿಯುಸ್, ನಾಲ್ಕನೆಯದು ಕ್ರಿಸ್ತ ಶಕ 361 ರಲ್ಲಿ ಜುಲಿಯನ್ ಹಾಗೂ ಐದನೆಯದು ಕ್ರಿಸ್ತ ಶಕ 530 ರ ಜಸ್ಟಿನಿಯನ್ ನಿಂದ ಕಳಿಸಲಾಗಿದೆ. ಭಾರತೀಯ ಸ್ಥಳೀಯರು ರಾಯಭಾರಿ ಕಚೇರಿಗಳ ಜನರ ಬಗ್ಗೆ ಉಲ್ಲೇಖಿಸುವುದಿಲ್ಲ. ಈ ಮಾಹಿತಿಗಳನ್ನು ರೋಮನ್ ಇತಿಹಾಸಕಾರರು ದಾಖಲಾತಿ ಮಾಡಿರುವುದರಿಂದ ಈ ರಾಯಭಾರವನ್ನು ಯಾವ ಉದ್ದೇಶದಿಂದ ಮಾಡಿದವು ಎಂಬುದನ್ನು ತಿಳಿಯುವುದು ಕಷ್ಟ ಸಾಧ್ಯವಾಗಿದೆ. ಏನೇ ಇರಲಿ, ಈ ವಿಚಾರವು ಭಾರತ ಮತ್ತು ರೋಮ್ ನಡುವೆ ನಿರಂತರ ಜೀವಂತ ವ್ಯಾಪಾರ ಸಂಬಂಧವಿತ್ತು ಎಂಬುದನ್ನು ತೋರಿಸುತ್ತದೆ. ಹಾಗೂ ಸರ್ವಿಯಸ್, ಅವನ ಮಗನಾದ ಕೊಮೊಡಸ್ ಮತ್ತು ಕಲ್ಪಿತ ಆಂಟೋನಿಯರ ಆಳ್ವಿಕೆಯಲ್ಲಿ ರೋಮಿನ ಅಲೆಕ್ಸಾಂಡ್ರಿಯಾ ಮತ್ತು ಪಾಲ್ಮೇರಾ ರಾಜ್ಯಗಳು ಭಾರತದೊಂದಿಗೆ ವಾಣಿಜ್ಯ ಸಂಬಂಧಗಳನ್ನು ಹೊಂದಿದ್ದವು ಹಾಗೂ ಅವುಗಳು ಸಮೃದ್ಧಿಯನ್ನು ಹೊಂದಿದ್ದವು ಎಂದು ವಿವರಿಸುತ್ತದೆ. ಆಗ ಭಾರತದೊಂದಿಗಿನ ರೋಮನ್ ಪರಸ್ಪರ ವ್ಯವಹಾರ ಸಂಬಂಧ ಅತ್ಯುತ್ತಮವಾಗಿತ್ತು. ಆಗ ರೋಮನ್ ಸಾಹಿತ್ಯದ ಭಾರತದ ವಿಷಯಗಳಿಗೆ ತನ್ನ ಹೆಚ್ಚಿನ ಗಮನ ತೋರಿಸಿತ್ತು ಮತ್ತು ಇಂದಿನಂತೆ ಭಾರತ ಅಲೆಕ್ಸಾಂಡರ್ ಕಾಲದ ಇತಿಹಾಸ ತಜ್ಞರ ಹೇಳಿಕೆಗಳನ್ನು ಅಥವಾ ಸೊಲುಸಿಡಿಯನ್ ರಾಯಭಾರಿಗಳ ಕಥೆಗಳನ್ನು ನಂಬದೆ ಆ ದೇಶದ ವಿಷಯಗಳನ್ನು ಇತರ ಹಾಗೂ ಸ್ವತಂತ್ರ ಮೂಲಗಳಿಂದ ಹೊಂದಿಕೊಂಡಿತು. ಸಾಹಿತ್ಯದ ಲಕ್ಷಣಗಳನ್ನು ಹೊಂದಿದ್ದ ಬಹುಪಾಲು ಇತರ ಸಾಕ್ಷ್ಯಗಳು ಈ ಅಭಿಪ್ರಾಯವನ್ನು ಸಮರ್ಥಿಸುತ್ತವೆ. ಇವುಗಳು ಸಹ ನಮ್ಮ ಮೇಲಿನ ನಿರ್ಣಯವನ್ನು ಪುಷ್ಟೀಕರಿಸುತ್ತದೆ. ಡಾಕ್ಟರ್ ಇರ್ತಾರು ತಮ್ಮ ಚೈನಾ ಹಾಗೂ ರೋಮನ್ ಪೂರ್ವಖಂಡ ಎಂಬ ಗ್ರಂಥದಲ್ಲಿ ಕ್ರಿಸ್ತ ಶಕ 500 ರಲ್ಲಿ ಬದುಕಿದ್ದು ಕ್ರಿಸ್ತ ಶಕ 420-478 ರವರೆಗಿನ ಇತಿಹಾಸ ಬರೆದ ಸುಂಗ್ ಶೂ ಎಂಬ ಚೈನಾ ದೇಶದಲ್ಲಿ ಇತಿಹಾಸಕಾರನು ಹೇಳಿದ್ದನ್ನು ಈ ರೀತಿ ಉಲ್ಲೇಖಿಸಿದ್ದಾರೆ. ಪಶ್ಚಿಮ ಸಮುದ್ರದ ಮೇಲಿನ ತತ್ಸಿನ್ ಮತ್ತು ಐನ್ ಚೂ ಅಂದರೆ ಇಂಡಿಯಾ ಎಂಬ ದೇಶಗಳ ವ್ಯಾಪಾರದ ಬಗೆಗೆ ಹೇಳುವುದಾದರೆ ರಸ್ತೆ ಸಾರಿಗೆಯಲ್ಲಿ ಅವುಗಳು ವಿಶೇಷ ತೊಂದರೆಗಳನ್ನು ಅನುಭವಿಸುತ್ತಿದ್ದವು. ಆದರೂ ಅವುಗಳ ನಡುವೆ ವ್ಯಾಪಾರವಿತ್ತು. ಅವುಗಳು ವಿದೇಶಿ ಬುಡಕಟ್ಟುಗಳಿಗೆ ವಸ್ತುಗಳನ್ನು ಕಳಿಸುತ್ತಿದ್ದವು. ನಮಗೆ ಗೊತ್ತಿದ್ದ ಪರ್ವತ ಶ್ರೇಣಿಗಳಿಗಿಂತ ವಿಭಿನ್ನವಾದ ಬಹಳ ಎತ್ತರಕ್ಕೆ ಹೋಗುವ ಪರ್ವತ ಶ್ರೇಣಿಗಳು ಮತ್ತು ವಿವಿಧ ಹೆಸರುಗಳುಳ್ಳ ಹಾಗೂ ಅಸಾಮಾನ್ಯ ವೈವಿಧ್ಯತೆ ಹೊಂದಿರುವ ಬುಡಕಟ್ಟು ಜನರು ಅಲ್ಲಿದ್ದರು. ಇವೆಲ್ಲವುಗಳು ನಾವು ಅಂದುಕೊಂಡದ್ದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿವೆ. ಭೂಮಿ ಹಾಗೂ ನೀರಿನೊಳಗಿಂದ ಬರುವ ಎಲ್ಲಾ ಅಮೂಲ್ಯ ವಸ್ತುಗಳನ್ನು ಮತ್ತು ಕೆಂಡಾಮೃಗದ ಕೊಂಬಿನಿಂದ ಮಾಡಲ್ಪಟ್ಟ ರತ್ನ, ಪಚ್ಚೆಗಳು, ನಾಗಮಣಿ ಮತ್ತು
ಕಲ್ಲಾರ್ ಬಟ್ಟೆ ಮುಂತಾದ ಅಸಂಖ್ಯಾತ ಅಚ್ಚರಿಗೊಳಿಸುವ ವಸ್ತುಗಳು

ಸಿಗುತ್ತವೆ. ಇದಲ್ಲದೆ ಜಗದೊಡೆಯನಿಗೆ ಅಂದರೆ ಬುದ್ಧ ಭಕ್ತಿ ತೋರಿಸುವ ಸಿದ್ಧಾಂತವನ್ನು ಹೊಂದಿರುತ್ತದೆ. ಇವೆಲ್ಲವುಗಳು ಬೇರೆ ದೇಶದವರು ಭಾರತದೊಂದಿಗೆ ಸಮುದ್ರದ ಮೂಲಕ ವ್ಯಾಪಾರ ನಡೆಸಲು ಕಾರಣವಾಗಿದ್ದವು. ಚೀನಾದ ಇನ್ನೊಬ್ಬ ಇತಿಹಾಸಕಾರ ಮಾ ತಾನ್ ಲಿಂಗ್ ಇವನು ತನ್ನ ಪ್ರಾಚೀನ ಇತಿಹಾಸ ಸಂಶೋಧನೆಗಳಲ್ಲಿ ಭಾರತ ತನ್ನ ಸಾಕಷ್ಟು ಪ್ರಮಾಣದ ವಾಣಿಜ್ಯವನ್ನು ಸಮುದ್ರ ಮಾರ್ಗವಾಗಿ ತತ್ಸಿನ್ ರೋಮ್ ಸಾಮ್ರಾಜ್ಯ ಹಾಗೂ ಅನ್ಸಿ ಅಥವಾ ಎಎಸ್ಇಗಳೊಂದಿಗೆ ಹೊಂದಿತ್ತು ಎಂದು ಹೇಳಿದ್ದಾನೆ. ನಮಸ್ಕಾರ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
2: ಸಂಡೇ ಸ್ಪಾಟ್ಲೈಟ್. ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 June 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
1: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಸಂಡೇ ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
6: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
5: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
6: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮುಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ,

0: ಕೀಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
1: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಈ ಸೀಸನಲ್ಲಿ ಸಿಗುವಂತಹ ಹಲಸಿನ ಕಾಯಿಯನ್ನು ಅಥವಾ ಹಲಸಿನ ಬೀಜವನ್ನು ಅಥವಾ ಹಲಸಿನ ಹಣ್ಣನ್ನು ಬಳಸ್ಕೊಂಡು ಯಾವೆಲ್ಲ ರೆಸಿಪಿಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಳೆದ ಬಾರಿ ತಿಳಿಸಿದ್ದೆ. ಹಲಸಿನ ಹಣ್ಣಿನ ಸಾಸಿವೆ, ಹಲಸಿನ ಬೀಜದ ರಸಂ, ಹಾಗೆ ಎಳೆ ಹಲಸಿನ ಕಾಯಿಯನ್ನು ಬಳಸ್ಕೊಂಡು ಸಾಂಬಾರನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಅದರೊಟ್ಟಿಗೆ ಹಲಸಿನ ಬೀಜದ ಹಯಗ್ರೀವ, ಎಳೆ ಹಲಸಿನ ಕಾಯಿಯನ್ನು ಬಳಸ್ಕೊಂಡು ಸಾಗುವನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೆ. ಇದರೊಟ್ಟಿಗೆ ಸ್ನೇಹಿತರೆ, ಮತ್ತಷ್ಟು ಅಡುಗೆಗಳ ಬಗ್ಗೆ ಈ ದಿನ ತಿಳಿಸ್ಕೊಡ್ತೀನಿ. ಹಲಸಿನ ಕಾಯಿಯನ್ನು ಅಥವಾ ಹಲಸಿನ ಬೀಜವನ್ನು ಬಳಸ್ಕೊಂಡು ಮಾಡಬಹುದಾದಂತಹ ಸ್ಪೆಷಲ್ ಅಡುಗೆಗಳ ಬಗ್ಗೆ. ಹೇಗೂ ಇವಾಗ ಹಲಸಿನ ಸೀಸನ್ ಅಲ್ವಾ. ಹಲಸಿನ ಹಣ್ಣು ತಂದರೆ ಒಂದೇ ದಿನಕ್ಕೇನಾದರೂ ಖಾಲಿ ಆಗೋದಿಲ್ಲ, 2 ದಿನ ಅಂತೂ ಇದ್ದೇ ಇರುತ್ತೆ. ಹಬ್ಬಬ್ಬ ಅಂದರೆ ಒಂದು 10-15 ತೊಳೆ ತಿನ್ಬೋದು. ಇನ್ನು ಮಿಕ್ಕಿರೋ ಹಣ್ಣಿನಲ್ಲಿ ಈ ರೀತಿಯ ಒಂದು ರೆಸಿಪಿಗಳನ್ನು ಕೂಡ ಮಾಡ್ಕೊಳ್ಬೋದು. ಈ ದಿನ ಹಲಸಿನ ಕಾಯಿಯ ಮಂಚೂರಿ ಬಗ್ಗೆ, ಜೊತೆಗೆ ಹಲಸಿನ ಬೀಜದ ಮಸಾಲೆ ರೊಟ್ಟಿ, ಹಾಗೆ ಹಲಸಿನ ಬೀಜದ ಸೂಪನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸಾಮಾನ್ಯವಾಗಿ ಈ ಎಲೆಕೋಸು, ಹೂಕೋಸಿಂದ ಮಂಚೂರಿ ಮಾಡ್ಕೊಳ್ಳೋದು ನೋಡಿದ್ದೀವಿ, ಹಾಗೆ ಟೇಸ್ಟು ಮಾಡಿದ್ದೀವಿ. ಈ ಹುಬ್ಳಿ ಸೈಡೆಲ್ಲ ಹೋದರೆ ಹೂಕೋಸಿಂದ ಮಂಚೂರಿ ಮಾಡ್ತಾರೆ ಸ್ನೇಹಿತರೆ, ಗೋಬಿ ಮಂಚೂರಿ. ಇನ್ನು ನಮ್ಮ ಶಿವಮೊಗ್ಗದ ಭಾಗದಲ್ಲಿ ಎಲೆಕೋಸಿಂದಲೇ ಮಂಚೂರಿ ಮಾಡೋದುಂಟು. ಅದರಲ್ಲೂ ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಈ ರೀತಿ ಮಂಚೂರಿ ಮಾಡಿಕೊಂಡ್ರೆ ಡಿಫ್ರೆಂಟಾಗೋ ಇರುತ್ತೆ, ಖುಷಿ ಕೂಡ ಆಗುತ್ತೆ, ಜೊತೆಗೆ ಮನೆಯಲ್ಲೇ ಮಾಡಿದ್ದೀವಿ ಅನ್ನೋ ಒಂದು ಸಂತಸ ಕೂಡ ಇರುತ್ತೆ ಅಲ್ವಾ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಈ ಹಲಸಿನ ಕಾಯಿಯನ್ನು ಬಳಸಿ ಮಂಚೂರಿಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಈ ಹಲಸಿನ ಕಾಯಿಯ ಮಂಚೂರಿ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಹಲಸಿನ ಕಾಯಿ ಬೇಕು, ಜೊತೆಗೆ ಕಾರ್ನ್ ಫ್ಲೋರ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೊಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 3-4 ದೊಡ್ಡ ಈರುಳ್ಳಿ, ಫ್ರೈ ಮಾಡ್ಕೊಳ್ಳಿಕ್ಕೆ ಎಣ್ಣೆ, ಇಷ್ಟು ಸಾಮಗ್ರಿಗಳು ಬೇಕು ಹಲಸಿನ ಕಾಯಿಯ ಮಂಚೂರಿ ಮಾಡ್ಕೊಳ್ಳಿಕ್ಕೆ. ಇನ್ನು ಮಾಡ್ಕೊಳ್ಳುವಂಥ ವಿಧಾನಕ್ಕೆ ಬಂದರೆ, ಟೊಮೊಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಬೆಳ್ಳುಳ್ಳಿ, ಇಷ್ಟೆಲ್ಲ ಸಾಮಗ್ರಿಗಳನ್ನು ಸೇರಿಸಿ ಪೇಸ್ಟನ್ನು ಮಾಡ್ಕೊಳ್ಬೇಕು. ಯಾವುದ್ಯಾವುದು? ಟೊಮೊಟೊ, ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿ, ಈ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಮಾಡಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಹಲಸಿನ ಕಾಯಿಯ ಸಿಪ್ಪೆಯನ್ನು ತೆಗೆದು ಅದನ್ನು ಸಣ್ಣಾಗೆ ಹೆಚ್ಕೊಳ್ಬೇಕು. ಹೆಚ್ಕೊಂಡಂತಹ ಪೀಸ್ಗಳನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ಸ್ನೇಹಿತರೆ. ತುಂಬ ನೈಸಾಗೇನು ರುಬ್ಬೋದು ಬೇಡ, ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು. ವಡೆ ಮಾಡಲಿಕ್ಕೆ ಕಡಲೆಬೇಳೆಯನ್ನು ತರಿತರಿಯಾಗಿ ರುಬ್ಕೊಳ್ತೀವಲ್ವ, ಆ ರೀತಿಯಲ್ಲಿ ಈ ಹಲಸಿನ ಕಾಯಿಯನ್ನು ಸಣ್ಣಾಗೆ ಹೆಚ್ಚಿ ತರಿತರಿಯಾಗಿ ರುಬ್ಕೊಳ್ಬೇಕು. ರುಬ್ಕೊಂಡಂತಹ ಮಿಶ್ರಣಕ್ಕೆ ಕಾರ್ನ್ ಫ್ಲೋರ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಖಾರದ ಪುಡಿ ಸೇರಿಸ್ಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ತರಿತರಿಯಾಗಿ ಹಲಸಿನ ಕಾಯಿಯನ್ನು ರುಬ್ಕೊಂಡಿಟ್ಕೊಂಡಂತಹ ಮಿಶ್ರಣಕ್ಕೆ ಈ ಎಲ್ಲ ಸಾಮಗ್ರಿಗಳನ್ನು ಕಲಸಬೇಕು ಸ್ನೇಹಿತರೆ. ಕಾರ್ನ್ ಫ್ಲೋರ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಖಾರದ ಪುಡಿ, ಉಪ್ಪು, ಇದೆಲ್ಲ ಹಾಕಿ ಕಲಸಿಬಿಟ್ಟು 1/2 ಗಂಟೆ ಇಡಬೇಕು. 1/2 ಗಂಟೆಯ ನಂತರ ಸಣ್ಣ ಸಣ್ಣ ಉಂಡೆಗಳಾಗಿ, ಹೆಂಗೂ ನೀವು ಗೋಬಿ ಮಂಚೂರಿ ನೋಡಿರ್ತೀರ ಸ್ನೇಹಿತರೆ, ಆ ಸೈಜಲ್ಲಿ ಸಣ್ಣ ಸಣ್ಣ ಉಂಡೆ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿ ಇಟ್ಕೊಂಡಂತಹ ಮಂಚೂರಿಗೆ ಅದೇ ಬಾಣಲೆಗೆ ಮತ್ತೊಂದು ಒಗ್ಗರಣೆ ಕೊಡಬೇಕು ಸ್ನೇಹಿತರೆ. ಎಣ್ಣೆ ಜಾಸ್ತಿ ಆಗಿದ್ದರೆ ಎಣ್ಣೆಯನ್ನು ಬೇರೆ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳಿ. 4-5 ಈರುಳ್ಳಿಯನ್ನು ಉದ್ದುದ್ದಕ್ಕೆ ಹೆಚ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡಾದ್ಮೇಲೆ ಅದಕ್ಕೆ ಮಂಚೂರಿಯನ್ನು ಸೇರಿಸ್ಬೇಕು. ಫ್ರೈ ಮಾಡಿಟ್ಕೊಂಡಿರ್ತೀವಲ್ವಾ ಬೋಂಡದ ರೀತಿಯಲ್ಲಿ ಸಣ್ಣ ಸಣ್ಣ ಉಂಡೆಗಳಾಗಿ, ಅದನ್ನು ಆ ಬಾಣಲೆಗೆ ಸೇರಿಸ್ಕೊಳ್ಬೇಕು. ನಂತರ ಕೊನೆಗೆ ರುಬ್ಬಿದ ಮಸಾಲೆ, ಟೊಮೊಟೊವನ್ನು ಸೇರಿಸಿ ರುಬ್ಕೊಂಡು ಇಟ್ಕೊಂಡಿರ್ತೀವಲ್ವ ಮಸಾಲೆ,

ಮಸಾಲೆಯನ್ನು ಆ ಮಸಾಲೆಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಧಾನವಾಗಿ ಬಾಡಿಸ್ಕೊಳ್ಬೇಕು. ಆ ಟೊಮೆಟೋದ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಸ್ನೇಹಿತರೆ, ಒಂದೊಳ್ಳೆ ಘಮ ಬರುತ್ತೆ, ಎಣ್ಣೆ ಬಿಟ್ಕೊಳ್ಳುತ್ತೆ. ಆ ರೀತಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡ್ರೆ ಹಲಸಿನಕಾಯಿಯ ಮಂಚೂರಿ ರೆಡಿಯಾಗುತ್ತೆ. ಸೊ ನೋಡಿ ಸ್ನೇಹಿತರೆ, ಹೂಕೋಸು ಅಥವಾ ಎಲೆಕೋಸಿಂದ ಮಾತ್ರ ಮಂಚೂರಿಯನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಈ ಹಲಸಿನಕಾಯಿಯನ್ನು ಬಳಸಿ ಕೂಡ ಈ ರೀತಿಯಲ್ಲಿ ಮಂಚೂರಿ ಮಾಡ್ಕೊಳ್ಬೋದು. ಇದರೊಟ್ಟಿಗೆ ಸ್ನೇಹಿತರೆ, ಇನ್ನೊಂದು ಸುಲಭವಾಗಿ ಸಿಗುವಂತಹ ಮೂಲಂಗಿಯಿಂದ ಕೂಡ ಮಂಚೂರಿ ಮಾಡ್ಕೊಳ್ಬೋದು. ಮೂಲಂಗಿ ಮಾರ್ಕೆಟಲ್ಲಿ ಸಿಕ್ಕೇ ಸಿಗತ್ತೆ. ಅದನ್ನು ತಂದು ಅದು ಮೇಲಿರೋ ಸಿಪ್ಪೆಯನ್ನು ತೆಗೆದು ಅದರಲ್ಲಿ ಇರುವಂತಹ ನೀರನ್ನು ತೆಗೆದು ಅದಕ್ಕೆ ಕಾರ್ನ್ ಫ್ಲೋರ್, ಅಕ್ಕಿ ಹಿಟ್ಟು, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಹುಂಡೆಗಳ ರೀತಿಯಲ್ಲಿ ಕಟ್ಟಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು, ಫ್ರೈ ಮಾಡ್ಕೊಂಡಂಥ ಮಿಶ್ರಣಕ್ಕೆ ಈರುಳ್ಳಿ, ಈ ರೀತಿ ಟೊಮೆಟೊ ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ, ಆ ಮಸಾಲೆಯನ್ನು ಹಾಕಿ ಮಿಶ್ರಣ ಮಾಡಿಕೊಂಡ್ರೆ ಮೂಲಂಗಿ ಮಂಚೂರಿ ಕೂಡ ರೆಡಿ ಆಗುತ್ತೆ. ಸಂಜೆ ವೇಳೆ ತಿನ್ನಲಿಕ್ಕೆ ಸೂಪರ್ಬ್ ಆಗಿರುವಂತಹ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಹಲಸಿನಕಾಯಿ ಸಿಕ್ಕರೆ ಖಂಡಿತವಾಗ್ಲೂ ಮಂಚೂರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ರೆಸಿಪಿಯನ್ನು ತಿಳಿಸ್ತೀನಿ ಸ್ನೇಹಿತರೆ, ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಹಲಸಿನಕಾಯಿಯನ್ನು ಬಳಸಿ ಮಂಚೂರಿಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ದೆ. ಹಲಸಿನಕಾಯಿಯಿಂದ ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಅಡುಗೆಗಳನ್ನು ಮಾಡ್ಕೊಳ್ಬೋದು. ಈ ಹಲಸಿನ ಸಿಪ್ಪೆ ತೆಗೆಯೋದು, ನಂತರ ಅದನ್ನು ಪೀಸ್ ಮಾಡ್ಕೊಳ್ಳೋದು, ತರಿತರಿಯಾಗಿ ರುಬ್ಕೊಳ್ಬೇಕು. ರುಬ್ಕೊಂಡಂಥ ಮಿಶ್ರಣಕ್ಕೆ ಕಾರ್ನ್ಫ್ಲೋರ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಖಾರದ ಪುಡಿ, ಉಪ್ಪು ಎಲ್ಲವನ್ನು ಸೇರಿಸಿ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ನಂತರ ಅದನ್ನು ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಮಂಚೂರಿ ರೆಡಿಯಾಗತ್ತೆ. ನಂತರ ಅದೇ ಬಾಣಲೆಗೆ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಂತಹ ಹಲಸಿನಕಾಯಿ ಮಂಚೂರಿಯನ್ನು ಅದಕ್ಕೆ ಹಾಕಿ ಕಲಸಿ ನಂತರ ಟೊಮೆಟೊ ಪ್ಯೂರಿಯನ್ನು ಹಾಕಿ ಫ್ರೈ ಮಾಡಿಕೊಂಡ್ರೆ ಹಲಸಿನಕಾಯಿಯ ಮಂಚೂರಿ ರೆಡಿಯಾಗತ್ತೆ. ಇದನ್ನು ಟೊಮೆಟೊ ಸಾಸ್ ಹಾಕ್ಕೊಂಡು ಕೂಡ ತಿನ್ಬೋದು, ಹಾಗೆ ತಿನ್ನಲಿಕ್ಕೂ ಕೂಡ ರುಚಿಯಾಗಿರುತ್ತೆ. ಸೊ ಇದೇ ರೀತಿ ಹಲಸಿನ ಬೀಜವನ್ನು ಬಳಸ್ಕೊಂಡು ಮತ್ತೊಂದು ರೆಸಿಪಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಅದೇ ಹಲಸಿನ ಬೀಜದ ಮಸಾಲೆ ರೊಟ್ಟಿ. ಸಾಮಾನ್ಯವಾಗಿ ಅಕ್ಕಿ ರೊಟ್ಟಿ, ತಾಲಿಪಟ್ಟು, ಮಸಾಲೆ ರೊಟ್ಟಿಯನ್ನು ಮಾಡ್ಕೊಂಡಿರ್ತೀವಿ. ಈ ದಿನ ಈ ಹಲಸಿನ ಬೀಜದ ಮಸಾಲೆ ರೊಟ್ಟಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಹಲಸಿನ ಬೀಜದ ಮಸಾಲೆ ರೊಟ್ಟಿ ಮಾಡ್ಕೊಳ್ಲಿಕ್ಕೆ ಈ ಎಲ್ಲ ಸಾಮಗ್ರಿಗಳು ಬೇಕು. ಯಾವಪ್ಪ ಅಂದರೆ ಹಲಸಿನ ಬೀಜ, ಖಾರದ ಪುಡಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ನುಗ್ಗೆ ಸೊಪ್ಪು, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿ ಹಿಟ್ಟು. ಇಷ್ಟು ಸಾಮಗ್ರಿಗಳು ಇದ್ದರೆ ಹಲಸಿನ ಬೀಜದ ಮಸಾಲೆ ರೊಟ್ಟಿ ರೆಡಿ ಆಗುತ್ತೆ. ಎಲ್ಲ ಡಿಫ್ರೆಂಟ್ ಆಗಿದೆ, ಜೊತೆಗೆ ಎಲ್ಲ ಹೆಲ್ದಿ ಸಾಮಗ್ರಿಗಳು ಸ್ನೇಹಿತರೆ. ಜೀರಿಗೆ ಕೂಡ ಹೆಲ್ತಿಗೆ ಒಳ್ಳೆಯದು, ಕೊತ್ತಂಬರಿ ಸೊಪ್ಪು, ಇನ್ನು ನುಗ್ಗೆ ಸೊಪ್ಪಿನ ಬಗ್ಗೆ ಹೇಳೋದೇ ಬೇಡ. ನುಗ್ಗೆ ಸೊಪ್ಪು ಕೂಡ ದಿ ಬೆಸ್ಟ್, ಜೊತೆಗೆ ಕರಿಬೇವು ಕೂಡ, ಹಾಗೆ ಅಕ್ಕಿ ಹಿಟ್ಟು. ಇಷ್ಟು ಸಾಮಗ್ರಿಗಳಿದ್ದರೆ ಹಲಸಿನ ಬೀಜದ ಮಸಾಲೆ ರೊಟ್ಟಿ ರೆಡಿ ಆಗುತ್ತೆ. ನೋಡಿ, ಇನ್ನು ಮಾಡ್ಕೊಳ್ಳುವಂಥ ವಿಧಾನಕ್ಕೆ ಬರೋಣ ಸ್ನೇಹಿತರೆ. ಹಲಸಿನ ಬೀಜವನ್ನು ಬೇಯಿಸ್ಕೊಂಡು ತರಿತರಿಯಾಗಿ ರುಬ್ಕೊಳ್ಬೇಕು. ರುಬ್ಕೊಂಡಂಥ ಮಿಶ್ರಣಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು. ಇಲ್ಲಿ ತಣ್ಣೀರಲ್ಲಿ ಕಲಸ್ಕೊಳ್ಬಾರ್ದು ಸ್ನೇಹಿತರೆ, ಬಿಸಿನೀರಲ್ಲಿ ಕಲಸ್ಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಬೇಕು. ಹೀಗೆ ಕಲಸುವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು, ನುಗ್ಗೆ ಸೊಪ್ಪು, ಕರಿಬೇವು, ಉಪ್ಪು, ಜೀರಿಗೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ಈ ಎಲ್ಲ ಮಿಶ್ರಣಗಳನ್ನು ಸೇರಿಸ್ಕೊಳ್ಬೇಕು. ಸೇರಿಸಿದ ನಂತರ ನೀವು ಹೇಗೂ ತಾಲಿಪಟ್ಟು ತಟ್ತಿರಲ್ವಾ, ತಾಲಿಪಟ್ಟು ತಟ್ಟಿದ ಹಾಗೆ ತಟ್ಟಿ ಹಂಚಿನ ಮೇಲೆ ಬೇಯಿಸ್ಕೊಂಡ್ರೆ ಹಲಸಿನ ಬೀಜದ ಮಸಾಲೆ ರೊಟ್ಟಿ ರೆಡಿ ಆಗುತ್ತೆ. ತುಂಬ ಸುಲಭ ಅಂದ್ಕೊಳ್ತೀನಿ. ಸಾಮಾನ್ಯವಾಗಿ ನಾವು ತಾಲಿಪಟ್ಟನ್ನು ಹೇಗೆ ಮಾಡ್ತಾ ಇರ್ತೀವಲ್ವಾ, ಅಂದರೆ ತಾಲಿಪಟ್ಟಿಗೆ ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಹಸೆಮೆಣಸು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ಟು ಇದೆಲ್ಲ ಹಾಕ್ತೀವಿ ತಾಲಿಪಟ್ಟಿಗೆ. ಇದಕ್ಕೆ ಬೇಯಿಸ್ಕೊಂಡಂಥ ಹಲಸಿನ ಬೀಜ, ಕೊತ್ತಂಬರಿ ಸೊಪ್ಪು, ನುಗ್ಗೆ ಸೊಪ್ಪು, ಕರಿಬೇವು, ಉಪ್ಪು, ಜೀರಿಗೆ ಸೇರಿಸ್ಕೊಂಡು ಬಿಸಿನೀರಲ್ಲಿ ಕಲಸಿ ತಾಲಿಪಟ್ಟು ತಟ್ಟಿದ ಹಾಗೆ ತಟ್ಟಿ ಹಂಚ ಮೇಲೆ ಬೇಯಿಸ್ಕೊಂಡ್ರೆ ಹಲಸಿನ ಬೀಜದ ಮಸಾಲೆ ರೊಟ್ಟಿ ರೆಡಿ ಆಗುತ್ತೆ. ಸೊ ಇಲ್ಲಿ ನುಗ್ಗೆ ಸೊಪ್ಪಿದೆ, ಜೊತೆಗೆ ನುಗ್ಗೆ ಸೊಪ್ಪಿದೆ, ಕರಿಬೇವಿದೆ, ಜೀರಿಗೆ ಇದೆ, ಉಪ್ಪಿದೆ, ಖಾರದ ಪುಡಿ ಇದೆ. ಸೊ ಇವೆಲ್ಲ ಸಾಮಗ್ರಿಗಳು ಕೂಡ ಒಂದು ಸ್ಪೆಷಲ್ ರುಚಿಯನ್ನು ಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ಬೇಯಿಸಿದ ಹಲಸಿನ ಬೀಜ ಇದೆ. ಸೊ ಖಂಡಿತವಾಗ್ಲೂ ಹಲಸಿನ ಹಣ್ಣು ತಂದಾಗ ಬೀಜಗಳನ್ನು ಬಿಸಾಡದೆ ಈ ರೀತಿಯಲ್ಲಿ ರೆಸಿಪಿ ಮಾಡ್ಕೊಳ್ಳಿ ಅಂತ

ಹೇಳ್ತಾ ಮತ್ತೊಂದು ಸ್ಪೆಷಲ್ ರೆಸಿಪಿನ ತಿಳಿಸ್ತೀನಿ. ಹಲಸಿನ ಬೀಜದಿಂದ ಮಾಡ್ಕೊಳ್ಬಹುದಾದಂತಹ ಸ್ಪೆಷಲ್ ರೆಸಿಪಿ ಯಾವುದಂತ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ಲಾಗಿ ಹಲಸಿನ ಕಾಯಿಯಿಂದ ಮಂಚೂರಿ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ. ಜೊತೆಗೆ ಸ್ಪೆಷಲ್ಲಾಗಿ ಈ ಹಲಸಿನ ಬೀಜದ ಮಸಾಲೆ ರೊಟ್ಟಿಯನ್ನು ಕೂಡ ಈ ರೀತಿ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳ್ಕೊಂಡ್ವಿ ಸ್ನೇಹಿತರೆ. ಕೆಲವೊಮ್ಮೆ ಮನೆಯಲ್ಲೇ ಸಿಗುವಂತಹ ಇಷ್ಟೆಲ್ಲ ಪದಾರ್ಥಗಳನ್ನು ಬಳಸ್ಕೊಂಡು ಅಡುಗೆಯನ್ನು ಈ ರೀತಿ ಕೂಡ ಮಾಡ್ಕೊಳ್ಬೋದು ಅನ್ನೋದು ನಮಗೆ ಗೊತ್ತಿರಲ್ಲ ಸ್ನೇಹಿತರೆ. ಈ ರೀತಿ ಸ್ಪೆಷಲ್ ಸ್ಪೆಷಲ್ ಆಗಿ ತಿಳ್ಕೊಂಡಾಗ ಖುಷಿಯಾಗತ್ತೆ, ಜೊತೆಗೆ ಆರಾಮಾಗಿ ಕೂಡ ಬಳಸ್ಕೊಳ್ಬೋದು, ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು, ಜೊತೆಗೆ ಹೊಸ ರುಚಿ ಕೂಡ ಕೊಡತ್ತೆ. ಮತ್ತು ಹೊಸದನ್ನು ಕಲಿತೀವಿ ಅನ್ನೋ ಒಂದು ಉತ್ಸಾಹ ಕೂಡ ಇರುತ್ತೆ, ಖುಷಿ ಕೂಡ ಆಗತ್ತೆ ಅಲ್ವಾ. ಇನ್ನು ಸ್ನೇಹಿತರೆ, ಹಲಸಿನ ಬೀಜದ ಸೂಪನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಸ್ನೇಹಿತರೆ. ಸಾಮಾನ್ಯವಾಗಿ ಈ ಸೂಪ್ಗಳ ವಿಷಯಕ್ಕೆ ಅಂತ ಬಂದಾಗ ನಮಗೆಲ್ಲ ತಟ್ ಅಂತ ನೆನಪಾಗೋದು ಟೊಮೆಟೊ ಸೂಪು, ಸ್ವೀಟ್ ಕಾರ್ನ್ ವೆಜ್ ಸೂಪು, ಮಿಕ್ಸ್ಡ್ ವೆಜ್ ಸೂಪು, ಪಾಲಕ್ ಸೂಪು, ಬೀಟ್ರೂಟ್ ಸೂಪು, ಕುಂಬಳಕಾಯಿ ಸೂಪು, ಹಾಗೆ ಹೆಸರುಬೇಳೆ ಸೂಪು, ಟೊಮೆಟೊ ಲೆಂಟಿಲ್ ಸೂಪು, ಮಂಚೌ ಸೂಪು, ಜೊತೆಗೆ ಚಿಕನ್ ಸೂಪು, ಚಿಕನ್ ಕಾರ್ನ್ ಸೂಪು, ಮಟನ್ ಬೋನ್ ಸೂಪು, ಅಣಬೆ ಸೂಪು, ಗಾರ್ಲಿಕ್ ಸೂಪು, ಬಾದಾಮಿ ಬ್ರೋಕೋಲಿ ಸೂಪು, ರಾಗಿ ಸೂಪು, ರಸಂ ಸೂಪು, ಕೊತ್ತಂಬರಿ ಸೊಪ್ಪು ಸೂಪು, ನಿಂಬೆ ಶುಂಠಿ ಸೂಪು, ಸೊ ಇಷ್ಟೆಲ್ಲ ಸೂಪ್ಗಳು ನೆನಪಾಗುತ್ತೆ. ಈ ಟೀ ಕಾಫಿ ಕುಡಿದೇ ಇದ್ದವರು ಈ ರೀತಿಯ ಒಂದು ಆರೋಗ್ಯಯುತ ಸೂಪ್ಗಳನ್ನು ಮಾಡ್ಕೊಂಡು ಕುಡಿಬೋದು ನೋಡಿ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ, ಖುಷಿಯಾಗತ್ತೆ ಕುಡಿಲಿಕ್ಕೆ. ಸೊ ಈ ದಿನ ಈ ಹಲಸಿನ ಬೀಜವನ್ನು ಬಳಸ್ಕೊಂಡು ಕೂಡ ಸೂಪನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಈ ಹಲಸಿನ ಬೀಜದ ಸೂಪ್ ಮಾಡ್ಕೊಳ್ಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಯಾವಪ್ಪ ಅಂದರೆ ಕಾಳುಮೆಣಸು, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಎಸಳು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹಲಸಿನ ಬೀಜ. ಇಷ್ಟು ಸಾಮಗ್ರಿಗಳು ಬೇಕು ಹಲಸಿನ ಬೀಜದ ಸೂಪ್ ಮಾಡ್ಕೊಳ್ಲಿಕ್ಕೆ. ಇನ್ನು ಮಾಡ್ಕೊಳ್ಳುವ ವಿಧಾನಕ್ಕೆ ಬಂದರೆ ಸ್ನೇಹಿತರೆ, ಹಲಸಿನ ಬೀಜಗಳನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸಿಕೊಂಡಂತಹ ಬೀಜಗಳನ್ನು ಚೆನ್ನಾಗಿ ಇಸುಕಿ ಪೇಸ್ಟಾಗಿ ಮಾಡ್ಕೊಳ್ಬೇಕು. ಒಂದು ಸುತ್ತು ಮಿಕ್ಸಿಗೆ ಹಾಕ್ಕೊಂಡ್ರೂ ಪೇಸ್ಟ್ ಥರ ಆಗತ್ತೆ ಸ್ನೇಹಿತರೆ. ಪೇಸ್ಟ್ ಮಾಡಿಟ್ಕೊಂಡಂತಹ ಹಲಸಿನ ಬೀಜಕ್ಕೆ 2 ನೀರನ್ನು ಸೇರಿಸ್ಕೊಳ್ಬೇಕು. ಒಣಮೆಣಸಿನಕಾಯಿ, ಕಾಳುಮೆಣಸು, ಬೆಳ್ಳುಳ್ಳಿಯನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ಮಿಕ್ಸಿ ಮಾಡಿಕೊಂಡಂತಹ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಂಡು ಈ ಹಲಸಿನ ಬೀಜದ ಮಿಶ್ರಣವನ್ನು ನೀರಿನ ಥರ ಮಾಡ್ಕೊಂಡಿರ್ತೀವಲ್ವ ಅದಕ್ಕೆ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು 10-12 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಅದರ ಒಂದು ಹಸಿ ವಾಸನೆ ಹೋಗೋವರೆಗೂ, ಒಂದೊಳ್ಳೆ ಫ್ಲೇವರ್ ಬರುತ್ತೆ ಆ ಫ್ಲೇವರ್ ಬರೋವರೆಗೂ ಕುದಿಸ್ಕೊಂಡು ನಂತರ ಸ್ಟವ್ ಆಫ್ ಮಾಡಿ ಬಿಸಿ ಬಿಸಿ ಸೂಪ್ ಸೇವನೆ ಮಾಡ್ತಾ ಇದ್ರೆ ಆಹಾ, ಖುಷಿಯೇ ಆಗತ್ತೆ ಆ ಸೂಪ್ ಕುಡಿಲಿಕ್ಕೆ. ಯಾರೆಲ್ಲ ಹಲಸಿನ ಬೀಜವನ್ನು ಬಳಸ್ಕೊಂಡು ಸೂಪ್ ಮಾಡಿಲ್ವೋ ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ತುಂಬಾ ಖುಷಿ ಆಗತ್ತೆ, ಜೊತೆಗೆ ನಾಲಿಗೆಗೆ ಹೊಸ ರುಚಿ ಸಿಕ್ಕಂತಾಗತ್ತೆ. ಸಾಮಾನ್ಯವಾಗಿ ಈ ಸೂಪ್ ಪ್ಯಾಕೆಟ್ಗಳನ್ನು ಅಂಗಡಿಗಳಿಂದ ತಂದೆ ಮಾಡೋದುಂಟು, ಇಲ್ಲಿ ಹಲಸಿನ ಬೀಜದಿಂದ ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ. ಕಾಳುಮೆಣಸು, ಒಣಮೆಣಸು, ಬೆಳ್ಳುಳ್ಳಿ ಹೆಸಳನ್ನು ಮಿಕ್ಸಿ ಮಾಡಿಟ್ಕೊಳ್ಳೋದು, ನಂತರ ಹಲಸಿನ ಬೀಜವನ್ನು ಚೆನ್ನಾಗಿ ಬೇಯಿಸ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡಿಕೊಂಡಂಥ ಮಿಶ್ರಣಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡಂಥ ಮಿಶ್ರಣವನ್ನು ಹಾಕಿ ಕುದಿಸ್ಕೊಂಡ್ರೆ ಸೂಪ್ ರೆಡಿ ಆಗುತ್ತೆ. ಸುಲಭ ಅಲ್ವಾ? ಆರಾಮಾಗಿ ಮನೇಲೆ

ಮಾಡ್ಕೊಳ್ಬೋದು. ಜೊತೆಗೆ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿರ್ತಾರೋ ಅಷ್ಟು ಜನಕ್ಕೂ ಕೂಡ ಆಗುತ್ತೆ. ಅದೇ ಅಂಗಡಿಯಿಂದ ಪ್ಯಾಕೆಟ್ಗಳನ್ನ ತಂದು ಮಾಡ್ಕೊಂಡಾಗ ಇಬ್ಬರಿಂದ ಮೂರು ಜನಕ್ಕೆ ಆಗುವಷ್ಟು ಇರುತ್ತೆ. ಸೊ ಹಲಸಿನ ಬೀಜದಿಂದ ಈ ರೀತಿಯಲ್ಲಿ ಕೂಡ ಸೂಪನ್ನು ಮಾಡ್ಕೊಳ್ಬೋದು ನೋಡಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನೀವು ಕೂಡ ಈ ರೀತಿಯಲ್ಲಿ ಸ್ಪೆಷಲಾಗಿ ಮಾಡ್ತಾ ಇದ್ದೀರಾ, ಹಾಗಾದರೆ ನಿಮ್ಮ ಒಂದು ರೆಸಿಪಿಗಳನ್ನು 9686096279 ಈ ಸಂಖ್ಯೆಗೆ ತಿಳಿಸಿದರೆ ನಾನು ಕೂಡ ನಿಮ್ಮ ಸ್ಪೆಷಲ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ಈ ದಿನ ತಿಳಿಸ್ಕೊಟ್ಟಂತಹ ಈ ಸ್ಪೆಷಲ್ ರೆಸಿಪಿಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಈ ರೀತಿಯ ಹೊಸ ಹೊಸ ರುಚಿಗಳನ್ನು ಮಾಡ್ಕೊಳ್ಳಿ, ಖುಷಿಯಾಗಿರಿ, ಎಂಜಾಯ್ ಮಾಡಿ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ

0: ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 309 0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಸುತ್ತಮುತ್ತ ಕಾರ್ಯಕ್ರಮ. ಹಸಿರು ಉಸಿರು ಪರಿಸರ ಜಾಗೃತಿ ನಿಟ್ಟಿನಲ್ಲಿ ಗೋಪಾಳದ ಬ್ರಾಹ್ಮಣ ಸೇವಾ ಸಂಘ ವತಿಯಿಂದ ಚಾಲುಕ್ಯ ನಗರ ಸುರಭಿ ಸಮುದಾಯ ಭವನ ಹಾಗೂ ಶ್ರೀ ಬಲಮುರಿ ವಿಜಯ ಗಣಪತಿ ದೇವಸ್ಥಾನ ಸುತ್ತಮುತ್ತ ಗಿಡಗಳನ್ನು ನೆಡುವ ವನ ಮಹೋತ್ಸವ ಆಚರಿಸಲಾಯಿತು. ಕಳೆದ ಭಾನುವಾರ ಸಂಘದ ಸದಸ್ಯರು ವಿವಿಧ ಜಾತಿಯ ಗಿಡಗಳನ್ನು ನೆಟ್ಟರು. ವಿವಿಧ ಕಡೆಗಳಲ್ಲಿ ಹಸಿರನ್ನು ಬೆಳೆಸುವ ಸಂಕಲ್ಪವನ್ನು ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಸುರೇಶ್ ಉಮರಾಣಿ, ನಿಕಟಪೂರ್ವ ಅಧ್ಯಕ್ಷ ಎ ಶಿವರಾಮ್ ಭಟ್, ಕಾರ್ಯದರ್ಶಿ ಶ್ರೀ ಧನಮೂರ್ತಿ, ಖಜಾಂಚಿ ಬಾಲಾಜಿರಾವ್, ನಿರ್ದೇಶಕರಾದ ಎನ್ಆರ್ ವೆಂಕಟೇಶ್, ಉಮೇಶ್ ಭಾಪಟ್ ನೇತೃತ್ವ ವಹಿಸಿದ್ದರು. ಮುಂದಿನ ವಿವರ. ಜಿಲ್ಲಾ ಮೀನುಗಾರಿಕೆ ಇಲಾಖೆಯು 2022-26 2024-25 ಸಾಲಿನವರೆಗೂ ಮರು ಹಂಚಿಕೆಯಾಗಿರುವ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಮತ್ತು ನೀಲಕ್ರಾಂತಿ ಯೋಜನೆಯಡಿಯಲ್ಲಿ ಬಾಕಿ ಇರುವ ಮೀನು ಕೃಷಿ ಕೊಳ ನಿರ್ಮಾಣ ಮಾಡಿ ಮೀನು ಕೃಷಿ ಕೈಗೊಂಡವರಿಗೆ ಹೂಡಿಕೆಗಳ ವೆಚ್ಚದ ಮೇಲೆ ಸಹಾಯಧನ ಹಾಗೂ ಮೀನು ಮರಿ ಪಾಲನಾ ಘಟಕ ನಿರ್ಮಾಣದ ಬಗ್ಗೆ ಸಹಾಯಧನ ಪಡೆಯಲು ಆಸಕ್ತರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಹಾಯಧನ ಘಟಕಗಳ ಉಪಯೋಜನೆಗಳನ್ನು ಪಡೆಯಲು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ಶೇಕಡ 40% ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಫಲಾನುಭವಿಗಳಿಗೆ ಶೇಕಡ 60% ಸಹಾಯಧನ ನೀಡಲಾಗುವುದು. ಆಸಕ್ತರು ನಿಗದಿತ ಅರ್ಜಿ ನಮೂದೆಯನ್ನು ಆಯಾ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ಪಡೆದು ಅಗತ್ಯ ದಾಖಲೆಗಳೊಂದಿಗೆ ಜೂನ್ 20 ಸಲ್ಲಿಸುವಂತೆ ಮೀನುಗಾರಿಕೆ ಉಪನಿರ್ದೇಶಕರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ವರ್ಲ್ಡ್ ಬ್ಲಡ್ ಡೋನರ್ ಡೇ ಪ್ರಯುಕ್ತ ಜೆಸಿಐ ಶಿವಮೊಗ್ಗ ರಾಯಲ್ಸ್ ಘಟಕದ ವತಿಯಿಂದ ಸಂಜೀವಿನಿ ಬ್ಲಡ್ ಬ್ಯಾಂಕ್ನಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಗಾನವಿ ಸುದರ್ಶನ್ ರವರು, ರಕ್ತದಾನವು ಜೀವ ಉಳಿಸುವ ಮಹಾದಾನವಾಗಿದೆ. ಒಬ್ಬ ವ್ಯಕ್ತಿಯ ರಕ್ತದಾನದಿಂದ ಹಲವಾರು ರೋಗಿಗಳ ಜೀವವನ್ನು ಉಳಿಸಬಹುದು. ಅಪಘಾತಗಳು, ಶಸ್ತ್ರಚಿಕಿತ್ಸೆಗಳು, ಪ್ರಸವ ಸಮಯದ ತುರ್ತು ಪರಿಸ್ಥಿತಿಗಳು ಹಾಗೂ ರಕ್ತದ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ರಕ್ತದ ಅವಶ್ಯಕತೆ ಇರುತ್ತದೆ. ಆರೋಗ್ಯವಂತ ವ್ಯಕ್ತಿಯು ನಿಯಮಿತವಾಗಿ ರಕ್ತದಾನ ಮಾಡಬಹುದು. ರಕ್ತದಾನವು ದಾನಿಯ ಆರೋಗ್ಯಕ್ಕೆ ಯಾವುದೇ ಹಾನಿ ಉಂಟು ಮಾಡುವುದಿಲ್ಲ, ಬದಲಾಗಿ ಹೊಸ ರಕ್ತ ಕಣಗಳ ಉತ್ಪತ್ತಿಗೆ ಸಹಾಯ ಮಾಡುತ್ತದೆ. ರಕ್ತದಾನ ಮಾಡಿ ಸಮಾಜದ ಸೇವೆಯಲ್ಲಿ ಭಾಗಿಯಾಗಬೇಕು ಎಂದು ತಿಳಿಸಿದರು. ಘಟಕದ ಸದಸ್ಯರು ರಕ್ತದಾನ ಮಾಡಿ ಸಾಮಾಜಿಕ ಜವಾಬ್ದಾರಿಯನ್ನು ಮೆರೆದರು. ಕಾರ್ಯಕ್ರಮದಲ್ಲಿ ಸ್ಮಿತಾ ಮೋಹನ್, ಶಿಲ್ಪಾ ಸತೀಶ್, ಶ್ವೇತಾ, ಚೈತ್ರ, ಕಿರಣ್, ನೇತ್ರಾವತಿ ಇನ್ನಿತರರು ಭಾಗವಹಿಸಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಮನುಷ್ಯನ ಆಯುಷ್ಯ ಕ್ಷೀಣಿಸಿದಂತೆ ವಯೋಸಹಜ ದೌರ್ಬಲ್ಯಗಳು ಕಾಣಿಸಿಕೊಳ್ಳುತ್ತವೆ. ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯವಾಗಿ ಎದುರಿಸಲು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಯೋಗಾಭ್ಯಾಸವೇ ಏಕೈಕ ಮಾರ್ಗವಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ಹೇಳಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಜೂನ್ 21 ಬೆಳಗ್ಗೆ ನಗರದ ನೆಹರು ಒಳ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಿದ್ಧತೆಗಳ ಕುರಿತು ಏರ್ಪಡಿಸಲಾಗಿದ್ದ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸುಮಾರು 1,500 ಯೋಗಾಸಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ದೈಹಿಕ ಸದೃಢತೆ, ಮಾನಸಿಕ ಯೋಗಕ್ಷೇಮ, ಸಮಗ್ರ ಆರೋಗ್ಯದ ಮಹತ್ವ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಉತ್ತೇಜಿಸಲು, ಆರೋಗ್ಯಕರ ಮತ್ತು ಸಮತೋಲಿನ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಅತ್ಯಂತ ಸಹಕಾರಿಯಾಗಿರುವ ಯೋಗದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಸರ್ಕಾರವೇ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ. ಈ ಮಹತ್ವದ ದಿನದಂದು ವಿಶ್ವಾದ್ಯಂತ ಯೋಗ ಉತ್ಸಾಹಿಗಳು, ವೈದ್ಯರು, ಸಾರ್ವಜನಿಕರು ಮತ್ತು ಸಮುದಾಯದವರು ಹಲವು ವರ್ಷಗಳಿಂದ ಒಟ್ಟುಗೂಡುತ್ತಿರುವುದು ವಿಶೇಷವಾಗಿದೆ ಎಂದರು. ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ಕಾರ್ಯಕ್ರಮದಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, KSRP, ಸ್ಥಳೀಯ ಯೋಗ ತರಬೇತಿ ಸಂಸ್ಥೆಗಳ ಕಲಿಕಾರ್ಥಿಗಳು, ಯೋಗಾಸಕ್ತರು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದಾರೆ. ಶಿಷ್ಟಾಚಾರದಂತೆ ಯೋಗ ಕಾರ್ಯಕ್ರಮಗಳು, ಪ್ರದರ್ಶನಗಳು, ಲಘು ಉಪನ್ಯಾಸ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು. ಸಾರ್ವಜನಿಕರಿಗೆ ಯೋಗದ ಮಹತ್ವವನ್ನು ತಿಳಿಸಲು ಜೂನ್ 19 ಬೆಳಗ್ಗೆ 10 ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಆಯುಷ್ ಮಹಾವಿದ್ಯಾಲಯಗಳ ಸಹಕಾರದೊಂದಿಗೆ ಯೋಗ ಜಾಥಾವನ್ನು ಆಯೋಜಿಸಲು ಉದ್ದೇಶಿಸಲಾಗಿದ್ದು, ನೌಕರರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅವರು ಮನವಿ ಮಾಡಿದರು. ಸಭೆಯಲ್ಲಿ ಜಿಲ್ಲಾ ಆಯುಷ್ ಮಹಾವಿದ್ಯಾಲಯದ ಪ್ರಾಂಶುಪಾಲೆ ಡಾಕ್ಟರ್ ವೀಣಾ, ಜಿಲ್ಲಾ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಲಿಂಗರಾಜ್, ಡಾಕ್ಟರ್ ಸಂಜಯ್, ಡಾಕ್ಟರ್ ಹಿರೇಮಠ್, ಡಾಕ್ಟರ್ ಸದಾನಂದ ಜೋಶಿ, ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ರೇಖ್ಯಾ ನಾಯಕ್ ಸೇರಿದಂತೆ ಸ್ಥಳೀಯ ಯೋಗ ಸಂಸ್ಥೆಗಳ ನಿರ್ವಾಹಕರು ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಸವಿತಾ ಸಮಾಜದ ಒಕ್ಕೂಟದ ವತಿಯಿಂದ ಮಂಗಳವಾರ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಆಯೋಜಿಸಿ SSLC ಹಾಗೂ PUC ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಬ್ಯಾಗ್, ನೋಟ್ಬುಕ್ ಹಾಗೂ ಪ್ರಶಂಸಾ ಪ್ರಮಾಣ ಪತ್ರಗಳನ್ನು ವಿತರಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ ಜಿಲ್ಲಾ ಸವಿತಾ ಸಮಾಜ ಒಕ್ಕೂಟದ ಅಧ್ಯಕ್ಷ ಎಂ ಪರಮೇಶ್ ಮಾತನಾಡಿ, ವಿದ್ಯೆಯೇ ಸಮಾಜದ ನಿಜವಾದ ಆಸ್ತಿ. ಶಿಕ್ಷಣದ ಮೂಲಕವೇ ಸಮಾಜದ ಅಭಿವೃದ್ಧಿ ಸಾಧ್ಯ. ವಿದ್ಯಾವಂತರಾದವರು ಸಮಾಜದ ಋಣ ತೀರಿಸುವ ಜವಾಬ್ದಾರಿಯನ್ನು ಹೊಂದಿರಬೇಕು ಎಂದು ಹೇಳಿದರು. ಸವಿತಾ ಸಮಾಜದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಅಗತ್ಯವಿದ್ದು, ವಿಶೇಷವಾಗಿ ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣ ಪಡೆದು ಸಮಾಜದ ಪ್ರಗತಿಗೆ ಕೈಜೋಡಿಸಬೇಕು. ಈ ನಿಟ್ಟಿನಲ್ಲಿ ಜಿಲ್ಲಾ ಸಂಘ ವಿದ್ಯಾರ್ಥಿಗಳಿಗೆ ಅಗತ್ಯ ನೆರವು ನೀಡಲು ಬದ್ಧವಾಗಿದೆ ಎಂದು ತಿಳಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಗೌರವಾಧ್ಯಕ್ಷ KMohan, ಸಮಾಜದಲ್ಲಿ ಉನ್ನತ ಶಿಕ್ಷಣ ಪಡೆದು ಉತ್ತಮ ಹುದ್ದೆಗಳಿಗೆ ಇರುವವರು ತಮ್ಮ ಸಮುದಾಯದೊಂದಿಗೆ ನಂಟು ಬೆಳೆಸಿಕೊಳ್ಳಬೇಕು. ಸಮಾಜದ ಅಭಿವೃದ್ಧಿಗೆ ಅವರ ಕೊಡುಗೆ ಅತ್ಯಗತ್ಯ

ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ವಕೀಲ ಅಗರದಳ್ಳಿ ಶಿವಕುಮಾರ್ ಮಾತನಾಡಿ, ಸವಿತಾ ಸಮಾಜವು ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಹೊಂದಿದ್ದು ಶಿಕ್ಷಣ, ಸಂಸ್ಕೃತಿ, ವೈದ್ಯಕೀಯ ಹಾಗೂ ಕಲಾಕ್ಷೇತ್ರಗಳಿಗೆ ಮಹತ್ವದ ಕೊಡುಗೆ ನೀಡಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಜಿ ರವಿ, ಉಪಾಧ್ಯಕ್ಷರಾದ ಗಿರೀಶ್ ಭಂಡಾರಿ, ಬಿ ಕೆರೆಯಪ್ಪ, ಮುಖಂಡ ರಾಮಲಿಂಗಯ್ಯ, ತಾಲೂಕು ಅಧ್ಯಕ್ಷರಾದ ಎಂ ಪ್ರಭಾಕರ್, ವಿಶ್ವನಾಥ್, ರಂಜಿತ್, ಕೆಎನ್ ಮಂಜುನಾಥ್, ತೇಜಪ್ಪ ಡಿ, ಶ್ರೀಧರ್, ನಿಂಬೆಹಣ್ಣು ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ನಗರದ ಪತ್ರಿಕಾ ಭವನದಲ್ಲಿ ವಕೀಲರ ಶ್ರೀಪಾಲ್ ನೇತೃತ್ವದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ವಿರುದ್ಧ ಜನಜಾಗೃತಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಶ್ರೀಪಾಲ್, ಎಸ್ಐಆರ್ ಪ್ರಕ್ರಿಯೆ ದೇಶಕ್ಕೆ ಎಚ್ಚರಿಕೆಯ ಘಂಟೆಯಾಗಿದ್ದು ಇದರ ಪರಿಣಾಮಗಳ ಬಗ್ಗೆ ಜನರು ಜಾಗೃತರಾಗಿರಬೇಕು ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಈ ರೀತಿಯ ಬೆಳವಣಿಗೆಗಳು ನಡೆದಾಗ ಅದರ ಗಂಭೀರತೆ ಅರ್ಥವಾಗಲಿಲ್ಲ. ಈಗ ರಾಜ್ಯದಾದ್ಯಂತ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ 4 ತಂಡಗಳನ್ನು ರಚಿಸಲಾಗಿದ್ದು ಅವು ವಿವಿಧ ಜಿಲ್ಲೆಗಳಲ್ಲಿ ಜನಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿವೆ ಎಂದು ತಿಳಿಸಿದರು. ಉಡುಪಿ, ಮಂಗಳೂರು, ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಗಳ ಪ್ರವಾಸ ಪೂರ್ಣಗೊಳಿಸಿರುವ ತಂಡವು ಶಿವಮೊಗ್ಗಕ್ಕೆ ಆಗಮಿಸಿದ್ದು ಬಳಿಕ ದಾವಣಗೆರೆ ತೆರಳಲಿದೆ ಎಂದು ಹೇಳಿದರು. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಹೆಸರಿನಲ್ಲಿ ಚುನಾವಣಾ ಆಯೋಗವು ಕಠಿಣ ದಾಖಲೆ ಪರಿಶೀಲನೆ ನಡೆಸುತ್ತಿದೆ ಎಂದು ಆರೋಪಿಸಿದ ಅವರು, 2002 ಮತದಾನ ಮಾಡಿದ್ದವರಿಗೂ ದಾಖಲೆಗಳನ್ನು ಕೇಳಲಾಗುತ್ತಿದೆ. ವಿವಿಧ ದಾಖಲೆಗಳಲ್ಲಿ ವ್ಯತ್ಯಾಸ ಕಂಡುಬಂದರೆ ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಡುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದರು. ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೇನ್ ಸೇರಿದಂತೆ ಹಲವರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಇರಲಿಲ್ಲ ಎಂಬ ಉದಾಹರಣೆ ನೀಡಿ ಮತದಾನದ ಹಕ್ಕು ರಕ್ಷಿಸಿಕೊಳ್ಳಲು ಜನರು ಅಗತ್ಯ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಮುಂದಿನ ವಿವರ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಓದಿನ ಜೊತೆಗೆ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸುವ ಅನಿವಾರ್ಯತೆ ಇದೆ. ನೀವೆಲ್ಲರೂ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡು ದೇಶಕ್ಕೆ ಉತ್ತಮ ಕೊಡುಗೆಯನ್ನು ನೀಡುವ ಪ್ರಜೆಗಳಾಗಬೇಕು ಎಂದು ಮಾಜಿ ಉಪಮೇಯರ್ ಸುರೇಖಾ ಮುರಳೀಧರ್ ಹೇಳಿದರು. ಅವರು ಶುಕ್ರವಾರ ಜಾವಳ್ಳಿಯ ಜ್ಞಾನದೀಪದಲ್ಲಿ ಶಾಲಾ ಸಂಸತ್ತಿನ ಪದಗ್ರಹಣದಲ್ಲಿ ಮಾತನಾಡಿದರು. ಶಾಲಾ ಸಂಸತ್ತು ಮಕ್ಕಳಿಗೆ ನಾಯಕತ್ವವನ್ನು ಬೆಳೆಸಲು ಸೂಕ್ತ ವೇದಿಕೆಯಾಗಿದೆ. ಶಾಲಾ ಸಂಸತ್ತಿನಲ್ಲಿ ನಾಯಕರಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡುವವರು ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರಬೇಕು ಎಂದು ಸಲಹೆ ನೀಡಿದರು. ವಿದ್ಯಾಸಂಸ್ಥೆಯ ಅಧ್ಯಕ್ಷ ತಲವಾನೆ ಪ್ರಕಾಶ್ ಮಾತನಾಡಿ, ಜವಾಬ್ದಾರಿಗಳನ್ನು ಹಂಚಿಕೊಂಡು ನಿರ್ವಹಿಸಿದಾಗ ಯಶಸ್ಸನ್ನು ಕಾಣಲು ಸಾಧ್ಯ. ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಯಶಸ್ಸನ್ನು ಕಾಣುವಂತಾಗಲಿ ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆಯ ಪ್ರಾಂಶುಪಾಲರು ಮತ್ತು ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಶ್ರೀಕಾಂತ್ ಎಂ ಹೆಗಡೆ, ಶಾಲಾ ಸಂಸತ್ತಿನ ಮಂತ್ರಿಗಳಿಗೆ, ಹೌಸ್ನ ನಾಯಕ್ ಹಾಗೂ ಉಪನಾಯಕರುಗಳಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ಅನಂತರ ಮಾತನಾಡಿದ ಅವರು, ಶಾಲಾ ಸಂಸತ್ತು ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡು ತಮ್ಮಲ್ಲಿ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಲು ಉತ್ತಮ ವೇದಿಕೆಯಾಗಿದೆ. ಎಲ್ಲರೂ ಜೀವನದಲ್ಲಿ ಗುರಿಯನ್ನು ಹೊಂದಿರಬೇಕು. ವಿದ್ಯಾರ್ಥಿಗಳು ನಾಯಕತ್ವದ ಜೊತೆಗೆ ಶಿಸ್ತನ್ನು ಸಹ ಮೈಗೂಡಿಸಿಕೊಳ್ಳಬೇಕಾಗಿದೆ. ಅವಕಾಶಗಳನ್ನು ಬಳಸಿಕೊಂಡು ಉತ್ತಮ ನಾಗರಿಕರಾಗಲು ಸಹಪಠ್ಯ ಚಟುವಟಿಕೆಗಳಿಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸಂಡೇ ಸ್ಪಾಟ್ಲೈಟ್. ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100 ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಮೇಲ್ ಜಾಸ್ತಿ ಬರುತ್ತೆ ಅಂತ?
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
5: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
8: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳಿಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
9: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
10: ಕೇಳು ಕೇಳು ಕೇಳು ಜಾಣ, ಜಾಣ ಸುದಿಯ ಕೇಳು ಕೇಳು ಕೇಳು ಜಾಣ.

0: ಜನ.
1: ಈ ವಾರ ನಾವು ನಿಮಗಾಗಿ ಕೇಳಿಸಲಿದ್ದೇವೆ, ಹಕ್ಕಿ ಹಾರುತ್ತಿದೆ ನೋಡಿದೀರಾ? ಒಂದು ಹೆಣ್ಣಿನ ಕಥೆ ಹಾಗೂ ವಾರದ ವಿಜ್ಞಾನಿ ಫೆಲಿಕ್ಸ್ ಹಾಫ್ಮನ್. ಹಕ್ಕಿ ಹಾರುತ್ತಿದೆ ನೋಡಿದೀರಾ? ಬೇಂದ್ರೆ ಮಾಸ್ತರ ಈ ಹಾಡಿನ ಇಂಪು ಯಾರಿಗೆ ಗೊತ್ತಿಲ್ಲ ಹೇಳಿ. ಹಕ್ಕಿಯ ಹಾರಾಟದ ವೈವಿಧ್ಯವನ್ನ ಸೊಗಸಾದ ಭಾಷೆಯಲ್ಲಿ ರಮ್ಯವಾಗಿ ವಿವರಿಸುವ ಕವನ ಇದು. ಬಹುಶಃ ಇದರಿಂದಲೇ ಇರಬೇಕು ಹಕ್ಕಿಗಳ ಬಗ್ಗೆ ಇರುವಷ್ಟು ಆಸಕ್ತಿ ಬೇರೆ ಜೀವಿಗಳ ಮೇಲೆ ನಮಗೆ ಅಷ್ಟೊಂದಿಲ್ಲ. ಅಷ್ಟೇ ಯಾಕೆ, ಹಕ್ಕಿಗಳಿಗೆ ಮೂಲ ಎನಿಸಿದಂತಹ ಊರಗಗಳು ಅರ್ಥಾತ್ ಹಾವು ಹಲ್ಲಿಗಳ ಬಗ್ಗೆಯೂ ಕೂಡ ನಮಗೆ ಆಸಕ್ತಿ ಅಷ್ಟಕ್ಕಷ್ಟೇ ಅನ್ನಬೇಕು. ಆದರೆ ಹಕ್ಕಿಗಳು ಹಾರಲು ಕಲಿತಿದ್ದು ಯಾವಾಗ, ಅದಕ್ಕೆ ಕಾರಣ ಏನು, ಯಾವ ಬಲ ಅವನ್ನ ನೆಲ ಬಿಟ್ಟು ಆಕಾಶಕ್ಕೆ ಹಾರುವಂತೆ ಮಾಡಿತ್ತು ಅನ್ನೋ ಪ್ರಶ್ನೆಗಳಿವೆ. ಇವುಗಳಿಗೆ ಇದಮಿತ್ತಂ ಅನ್ನುವ ಉತ್ತರ ಸಿಕ್ಕಿಲ್ಲ. ಹಲವಾರು ವಿವರಣೆಗಳು ಇದ್ದುವು, ಇದೀಗ ಇನ್ನೂ ಒಂದು ವಿವರಣೆ ಈ ಪಟ್ಟಿಗೆ ಸೇರಿದೆ. ಹಕ್ಕಿಗಳಲ್ಲಿ ಕಾಣುವ ಲೈಂಗಿಕ ಆಯ್ಕೆ ಅಥವಾ ಸೆಕ್ಷುವಲ್ ಸೆಲೆಕ್ಷನ್ ಎನ್ನುವುದೇ ಹಾರಾಟದ ಅನುಕೂಲವನ್ನು ಹಕ್ಕಿಗಳಿಗೆ ದೊರಕಿಸಿರಬೇಕು ಅಂತ ಚೀನಾದ ವಿಜ್ಞಾನಿಗಳು ವರದಿ ಮಾಡಿದ್ದಾರೆ. ಚೀನಾದ ನಾನ್ಜುಂಗ್ ವಿಶ್ವವಿದ್ಯಾನಿಲಯದ ಭೂವಿಜ್ಞಾನಿ ಯಾನ್ಜುಂಗ್ ಪ್ಯಾನ್ ಮತ್ತು ಸಂಗಡಿಗರು ಹೀಗೊಂದು ವರದಿಯನ್ನ PNAS ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದಾರೆ. ಎಲ್ಲಾ ಜೀವಿಗಳನ್ನೂ ಗಮನಿಸಿದ್ರೆ ಹಕ್ಕಿಗಳ ಬಗ್ಗೆ ಜೀವಿ ವಿಜ್ಞಾನಿಗಳಿಗೆ ಮಹಾ ಆಸಕ್ತಿ. ಯಾಕಂದ್ರೆ ಬೆನ್ನುಮೂಳೆ ಇರುವಂತಹ ಪ್ರಾಣಿಗಳಲ್ಲಿ ಭಾರವಾಗಿರುವಂತಹ ದೇಹವನ್ನು ಎತ್ತುಕೊಂಡು ಆಕಾಶದಲ್ಲಿ ಹಾರಾಡುವ ಸಾಮರ್ಥ್ಯ ಕೇವಲ ಹಕ್ಕಿಗಳಿಗಷ್ಟೇ ಇದೆ. ಬಾವಲಿಗಳು ಹಾರಾಡುತ್ತವಾದರೂ ಹಕ್ಕಿಗಳಂತೆ ಸಾವಿರಾರು ಮೈಲು ದೂರಕ್ಕೆ ಹಲವಾರು ಕಿಲೋಮೀಟರ್ ಎತ್ತರದಲ್ಲಿ ಅವಕ್ಕೆ ಹಾರೋದಕ್ಕೆ ಆಗೋದಿಲ್ಲ. ಹೀಗೆ ಬೆರಗಿನ ವಸ್ತುಗಳಾದ ಹಕ್ಕಿಗಳು ವಿಮಾನ ಮೊದಲಾದ ಹಲವು ಅನ್ವೇಷಣೆಗಳಿಗೂ ಕೂಡ ಪ್ರೇರಣೆ ಆಗಿವೆ. ಹಕ್ಕಿಗಳ ಈ ಸಾಮರ್ಥ್ಯಕ್ಕೆ ಅವುಗಳ ದೇಹ ರಚನೆಯ ಮೂಲ ಅನ್ನೋದು ಬಹಳ ಹಿಂದಿನಿಂದ ನಾವು ಅರಿತಂತ ಗೊತ್ತು. ಹಕ್ಕಿಗಳ ಮುಂಗೈಗಳು ಗರಿ ಮುಚ್ಚಿದ ಗಟ್ಟಿ ಸ್ನಾಯುಗಳಿರುವ ರೆಕ್ಕೆಗಳು, ಇದು ಹಕ್ಕಿಯ ಹಾರಾಟಕ್ಕೆ ಪ್ರಮುಖವಾದ ಸಂಗತಿ. ಎರಡನೆಯದು ಹಲ್ಲಿಲ್ಲದ ಕೊಕ್ಕು ಹಾಗೂ ಮೂರನೆಯದು ವಿಶಿಷ್ಟವಾದ ಕಣ್ಣಗುಡ್ಡೆಗಳು. ಜೊತೆಗೆ ದೇಹದ ತೂಕ ಕಡಿಮೆಯಾಗುವಂತೆ ಬಹುತೇಕ ಹಾರುವ ಹಕ್ಕಿಗಳ ಮೂಳೆಗಳು ದೃಢವಾಗಿದ್ದರೂ ಕೂಡ ಬಹಳ ಹಗುರವಾಗಿರುತ್ತವೆ. ಇವೆಲ್ಲವೂ ಅವುಗಳ ಜೀವನ ಶೈಲಿಗೆ ಅಗತ್ಯವಾದಂತಹ ಹೊಂದಾಣಿಕೆಗಳು ಅನ್ನುತ್ತಾರೆ ವಿಜ್ಞಾನಿಗಳು. ಸುಪ್ರಸಿದ್ಧ ವಿಕಾಸ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ನ ತರ್ಕದ ಪ್ರಕಾರ ಇಂತಹ ಹೊಂದಾಣಿಕೆಗಳಿದ್ದರೆ ಜೀವಿಗಳು ಬದುಕುಳಿಯಲು ನೆರವಾಗುತ್ತವೆ, ಹಾಗಿದ್ದರೆ ಮಾತ್ರ ಆ ಗುಣಗಳು ಉಳಿದುಕೊಳ್ಳುತ್ತವೆ, ಇಲ್ಲದಿದ್ದರೆ ಅಂತಹ ಹೊಂದಿಕೊಳ್ಳದ ಗುಣಗಳೊಟ್ಟಿಗೆ ಹೊಂದಿಕೊಳ್ಳದ ರೂಪಗಳು ಕೂಡ ಅಳಿದು ಹೋಗುತ್ತವೆ. ಹೊಂದಿಕೊಳ್ಳುವ ಗುಣಗಳು ಉಳಿದು ಬೆಳೆಯುವುದನ್ನೇ ಚಾರ್ಲ್ಸ್ ಡಾರ್ವಿನ್ ನಿಸರ್ಗದ ಆಯ್ಕೆ ಅಂತ ಹೇಳಿದ್ದ. ಹಕ್ಕಿಗಳಲ್ಲಿ ನಿಸರ್ಗದ ಆಯ್ಕೆಯ ಮಾತು ಬಂದಾಗ ಒಂದು ವಿಪರ್ಯಾಸ ಕಾಣುತ್ತೆ, ಅದುವೇ ಸೆಕ್ಷುವಲ್ ಸೆಲೆಕ್ಷನ್ ಅಥವಾ ಲೈಂಗಿಕ ಆಯ್ಕೆ ಎನ್ನುವ ವಿದ್ಯಮಾನ. ಹಕ್ಕಿಗಳಲ್ಲಿ ಗಂಡು ಹೆಣ್ಣುಗಳ ನಡುವೆ ಇರುವಷ್ಟು ವ್ಯತ್ಯಾಸ ಬಹುಶಃ ಇನ್ಯಾವ ಜೀವಿಯ ಗಂಡು ಹೆಣ್ಣಿನ ನಡುವೆಯೂ ಇಲ್ಲ. ಕೋಗಿಲೆಯ ಗಂಡು ಅದ್ಭುತವಾಗಿ ಹಾಡುವುದಷ್ಟೇ ಅಲ್ಲ, ಹೆಣ್ಣಿಗಿಂತ ದೊಡ್ಡದು ಹಾಗೂ ಬಣ್ಣವೂ ಅಚ್ಚಗಪ್ಪಲ್ಲ. ಕೋಳಿಯಲ್ಲಿಯೂ ಅಷ್ಟೇ, ಹುಂಜದ ಕಿರೀಟ ಗಂಡಿನ ಪ್ರತೀಕ. ನವಿಲಿನಲ್ಲಿಯೂ ಗಂಡಿನ ವರ್ಣಮಯ ಪುಕ್ಕಗಳು ಬಲು ಆಕರ್ಷಕ. ನೀ ಹೆಣ್ಣು ನವಿಲು, ನೀರ ಸ್ವರೂಪ ಧಾರಿಣಿ. ಹೀಗೇಕೆ, ಈ ಲಿಂಗ ವ್ಯತ್ಯಾಸದಿಂದ ಏನು ಪ್ರಯೋಜನ, ಇದರಿಂದ ಆ ಜೀವಿಗಳಿಗೆ ಏನು ಅನುಕೂಲ ಅನ್ನುವ ಪ್ರಶ್ನೆ ಡಾರ್ವಿನನ್ನು ಕಾಡಿತ್ತು. ಅಲ್ಕಾತ ಒಂದು ಊಹೆಯನ್ನ ಮಾಡಿದ್ದ, ಬಹುಶಃ ನವಿಲಿನ ಉದ್ದನೆಯ ಹಾಗೂ ಆಕರ್ಷಕವಾದಂತಹ ಬಾಲ ಆ ಗಂಡಿನ ಸಾಮರ್ಥ್ಯವನ್ನ ಎತ್ತಿ ತೋರ್ತಾ ಇರಬಹುದು. ಆ ಗಂಡು ವೀರ್ಯವಂತ ಅಂತಲೋ ಆರೋಗ್ಯವಂತ ಅಂತಲೋ ಹೇಳ್ತಾ ಇರಬಹುದು. ಅಂತಹವುಗಳಲ್ಲಿ ಉತ್ತಮ ಬಾಲವಿರುವ ಗಂಡನ್ನು ಆಯ್ಕೆ ಮಾಡಿಕೊಂಡರೆ ತನ್ನ ಸಂತಾನ ಇನ್ನಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೆಣ್ಣು ಅಂತಹ ಉತ್ತಮ ಗುಣಗಳು ಇರುವಂತಹ ಅಥವಾ ಉದ್ದನೆಯ ಬಾಲ ಇರುವಂತಹ ಅಥವಾ ಸುಂದರವಾದ ಬಾಲ ಇರುವಂತಹ ಗಂಡನ್ನ ಆಯ್ದುಕೊಳ್ಳಬಹುದು ಅಂತ ಡಾರ್ವಿನ್ ಹೇಳಿದ್ದ. ಇದು ಇಂತಹ ಅತಿರೇಕ ಎನಿಸುವಂತಹ ಲಿಂಗ ವ್ಯತ್ಯಾಸಗಳಿಗೆ ಕಾರಣ ಆಗಿರಬಹುದು ಅಂತ ಕೂಡ ಅವನು ಹೇಳಿದ್ದ. ಆದರೆ ಇದು ನಿಜಾನೇ? ಅತ್ಯಂತ ಆಕರ್ಷಕವಾದಂತಹ ಗಂಡು ನವಿಲು ಅತ್ಯಂತ ಆರೋಗ್ಯಕರವಾದ ನವಿಲು ಆಗಿರಬಹುದಾ? ಈ ಪ್ರಶ್ನೆಗೆ ವಿವಿಧ ಜೀವಿಗಳಿಂದ ವಿವಿಧ ಬಗೆಯ ಉತ್ತರಗಳು ಕಂಡುಬಂದಿದ್ವು. ಹೀಗಾಗಿ ಲೈಂಗಿಕ ಆಯ್ಕೆ ಅನ್ನೋದು ವಿಕಾಸಕ್ಕೆ ಉಪಯುಕ್ತವೇನಲ್ಲ ಅನ್ನುವ ಮತ್ತೊಂದು ವಾದವೂ ಹುಟ್ಟಿತ್ತು. ಲಿಂಗಭೇದಕ್ಕೆ ಹಲವಾರು ಉದಾಹರಣೆಗಳಿದ್ದರೂ ಅವು ನಿಸರ್ಗದ ಆಯ್ಕೆಯ ಸಾಧನಗಳು ಅನ್ನೋ ಬಗ್ಗೆ ಸಾಕಷ್ಟು ಸಾಕ್ಷಿ ಇರಲಿಲ್ಲ. ಆದರೆ ಇದೀಗ ಪುರಾತನವಾದ ಪುಟ್ಟ ಹಕ್ಕಿಯೊಂದರ ಪಳೆಯುಳಿಕೆಗಳು ಇಂತಹ ಪುರಾವೆಯನ್ನು ಒದಗಿಸಿದೆ ಅಂತಾರೆ ಯಾಂಜುಂಗ್ ಪ್ಯಾನ್ ತಂಡ. ಇವರು ಚೀನಾದಲ್ಲಿ ವ್ಯಾಪಕವಾಗಿ ದೊರೆಯುವ ಪುಟ್ಟ ಹಕ್ಕಿಯೊಂದರ ಪಳೆಯುಳಿಕೆಗಳನ್ನು ಅಧ್ಯಯನ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಕನ್ಫ್ಯೂಷಿಯಸ್ ಆರ್ನಿಸ್ ಸ್ಯಾಂಕ್ಟಸ್ ಅನ್ನೋದು ಈ ಪುರಾತನ ಹಕ್ಕಿಯ ಹೆಸರು. ಚೀನಾದ ಈಶಾಂಗ್ ಪ್ರಾಂತ್ಯದಲ್ಲಿ ಕಾಣುವ ಶಿಲೆಗಳಲ್ಲಿ ಇದರ ಪಳೆಯುಳಿಕೆಗಳು ದೊರೆತಿದ್ವು. 20 ವರ್ಷಗಳ ಹಿಂದೆ ಮೊದಲ ಪಳೆಯುಳಿಕೆ ಸಿಕ್ಕಿತ್ತು. ಅನಂತರ ಒಂದೇ ಕುಲದಂತೆ ಇರುವ ಹಲವಾರು ಪ್ರಭೇದಗಳ, ಅಂದರೆ ಮೇಲ್ನೋಟಕ್ಕೆ ಒಂದೇ ಎನಿಸುವಂತಹ ಆದರೆ ಅಲ್ಪ ಸ್ವಲ್ಪ ವ್ಯತ್ಯಾಸ ಇರುವಂತಹ ಪಳೆಯುಳಿಕೆಗಳು ಸಿಕ್ಕಿದ್ವು. 12 ಕೋಟಿಯಿಂದ 12.5 ಕೋಟಿ ವರ್ಷಗಳ ಹಿಂದಿನ ಶಿಲಾಪದರಗಳಲ್ಲಿ ಇವೆಲ್ಲ ಸಿಕ್ಕಿತ್ತು. ತಳದಲ್ಲಿರುವ ಪದರಗಳಲ್ಲಿ ಕಾಣುವ ಪ್ರಭೇದಗಳಲ್ಲಿ ಅತ್ಯಲ್ಪ ವ್ಯತ್ಯಾಸ ಇದ್ದು ಮೇಲಿನ ಸ್ತರದ ಶಿಲೆಗಳಲ್ಲಿ ಹೆಚ್ಚಿನ ವ್ಯತ್ಯಾಸಗಳು ಕಂಡಿದ್ವು. ಉದಾಹರಣೆಗೆ ತಳದಲ್ಲಿರುವ ಫಾಸಿಲ್ಗಳ ಮುಂಗೈಯಲ್ಲಿ ಪಂಜಗಳಿದ್ವು, ಆದರೆ ಮೇಲಿನ ಸ್ತರದವುಗಳಲ್ಲಿ ಪಂಜದ ಉದ್ದ ಬಹಳ ಕಡಿಮೆಯಾಗಿತ್ತು. ಇವತ್ತು ಇರುವಂತಹ ಹಕ್ಕಿಗಳ ಮುಂಗೈಯಲ್ಲಿ ರೆಕ್ಕೆಯ ಹೊರತಾಗಿ ಇನ್ನೇನೂ ಇರೋದಿಲ್ಲ, ಪಂಜಗಳು ಇರೋದಿಲ್ಲ, ಉಗುರು ಇರೋದಿಲ್ಲ. ಅಂದರೆ ತಳದಲ್ಲಿ ಕಂಡದ್ದು ಮೂಲ, ಮೇಲಿನದ್ದು ಅದರ ವಂಶಜ ಅಂತ ಅರ್ಥ ಆಗುತ್ತೆ. ಈ ಪಳೆಯುಳಿಕೆಗಳಲ್ಲಿ ಕಾಣುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಗಂಡು ಹೆಣ್ಣಿನ ನಡುವೆ ಇರುವ ಈ ಭೇದ ಕಾಲಾಂತರದಲ್ಲಿ ಹೇಗೆ ಬದಲಾಗಿದೆ, ಅದರೊಟ್ಟಿಗೆ ಇನ್ಯಾವ ಗುಣಗಳು ಅಥವಾ ಅಂಗರಚನೆಗಳು ವ್ಯತ್ಯಾಸ ಆಗ್ತಾ ಇವೆ ಅಂತ ಯಾಂಜುಂಗ್ ತಂಡ ಪರಿಶೀಲನೆ ಮಾಡಿತು. ಇವರ ಪರಿಶೀಲನೆ ಪ್ರಕಾರ ಗಂಡು ಮತ್ತು ಹೆಣ್ಣುಗಳ ಬಾಲದ ಪುಕ್ಕಗಳಲ್ಲಿ ವ್ಯತ್ಯಾಸಗಳು ಇದ್ವು. ಇದು ಲಿಂಗಭೇದದ ಮೊದಲ ಸೂಚನೆ. ಈ ವ್ಯತ್ಯಾಸದೊಟ್ಟಿಗೆ ಮುಂಗೈಯಿನ ಬೆರಳುಗಳ ಉದ್ದ, ಅವುಗಳ ತುದಿಯಲ್ಲಿರುವ ಪಂಜದ ಗುರುತು ಮುಂತಾದ ಪಂಜದ ಉಗುರು ಮೊದಲಾದವುಗಳನ್ನು ಕೂಡ ಇವರು ಪರಿಶೀಲನೆ ಮಾಡಿದ್ದಾರೆ. ಫಲಿತಾಂಶ ಇಷ್ಟೇ, ಗಂಡು ಹೆಣ್ಣುಗಳ ನಡುವೆ ವ್ಯತ್ಯಾಸ ಹೆಚ್ಚಿದ ಹಾಗೆಲ್ಲ ಇತರೆ ಅಂಗರಚನೆಗಳಲ್ಲಿಯೂ ಹೆಚ್ಚೆಚ್ಚು ವ್ಯತ್ಯಾಸಗಳು ಕಂಡುಬಂದಿವೆ. ಅದರಲ್ಲಿಯೂ ಹಕ್ಕಿಯ ಗುಣವನ್ನೇ ಪ್ರತಿನಿಧಿಸುವ ರಚನೆಗಳು ಉರಗಗಳ ಗುಣಗಳನ್ನು ತೋರಿಸುವ ರಚನೆಗಳಿಗಿಂತಲೂ ಹೆಚ್ಚೆಚ್ಚು ಪ್ರಧಾನವಾಗಿ ಇವೆ. ಅರ್ಥಾತ್ ಲಿಂಗಭೇದ ಹೆಚ್ಚಿದ ಹಾಗೆ ಉರಗ ಗುಣ ಕಡಿಮೆಯಾಗಿ ಪಕ್ಷಿ ಗುಣ ಹೆಚ್ಚಾಯಿತು ಅಂತ ಅರ್ಥ ಅಷ್ಟೇ. ಇದನ್ನೇ ಡಾರ್ವಿನ್ನಿನ ಮಾತಿನಲ್ಲಿ ಹೇಳೋದಾದ್ರೆ, ಲಿಂಗಗಳ ಬಾಲದ ಉದ್ದದಲ್ಲಿ ವ್ಯತ್ಯಾಸ ಹೆಚ್ಚಾದ ಹಾಗೆಲ್ಲ ಅವು ಹಕ್ಕಿಗಳಾಗಿ ವಿಕಾಸ ಆದದ್ದು.

ಅಷ್ಟು ಹಳೆಯ ಆನೆ. ಅದು ಅಂತಿಂತ ಹೆಣ್ಣಾನೆ ಅಲ್ಲ, ದೈತ್ಯ ಹೆಣ್ಣಾನೆ. ಇಂದಿನ ಆನೆಗಳಿಗಿಂತ ಹಲವು ಪಟ್ಟು ದೊಡ್ಡದು. ಜೊತೆಗೆ ಇನ್ನೂ ಒಂದು ವಿಶೇಷ, ಇಂದಿನ ಆನೆಯಂತೆ ಬರಿಮೈಯ ಆನೆನೂ ಅಲ್ಲ, ದಪ್ಪನೆ ತುಪ್ಪಳದ ಮೈ ಇದ್ದಂತಹ ಆನೆ. ಥೇಟ್ ಕರಡಿಯ ತುಪ್ಪಳ ಇದೆಯಲ್ಲ ಹಾಗೆ, ಅದಕ್ಕೂ ಕೂಡ ಉದ್ದ ಕೂದಲು ಇತ್ತು. ಅಂತ ಚಳಿಯಲ್ಲೂ ಕೂಡ ಬದುಕಬಲ್ಲಂತಹ ಆನೆ. ಆದ್ರೆ ಎಲ್ಮ ಆಗಲಿ ಅದರ ಕುಲ ಆಗಲಿ ಈಗ ಇಲ್ಲವೇ ಇಲ್ಲ. ಅದೇ ಈ ಕತೆ. ಎಲ್ಮಳ ಪೂರ್ತಿ ಹೆಸರು ಎಲ್ಮಯೇಯೋ ಅಂತೇನೋ ಇದೆ. ಅಲಾಸ್ಕಾದ ಬುಡಕಟ್ಟು ಜನಾಂಗಗಳ ಭಾಷೆಗಳಲ್ಲಿ ದೇಡೆ ಅಂತ ಒಂದು ಭಾಷೆಯಲ್ಲಿ ಈ ಹೆಸರು ಕಟ್ಟಿದ್ದಾರೆ. ಹಾಗಂದ್ರೆ ತಮಾಷೆ ಹುಡುಗಿ ಅಂತ ಅರ್ಥ ಅಂತೆ. ಎಲ್ಮಾಳ ಹೆಸರು ತಮಾಷೆ ಎದ್ದನ್ಸಿದ್ರು ಕೂಡ ಕತೆ ಮಾತ್ರ ತಮಾಷೆ ಎದ್ದಲ್ಲ. ಎಲ್ಮ ಈಗ ಇಲ್ಲ, ಅವಳ ಕುಲವೂ ಇಲ್ಲ. ಅಂಥದ್ದೊಂದು ದೈತ್ಯ ಜೀವಿಯ ಕುಲ ಅಳಿದು ಹೋಯ್ತಲ್ಲ, ಯಾಕೆ? ಇದು ಕತೆ. ಎಲ್ಮಾಳನ್ನ ಆನೆ ಎನ್ನುವುದಕ್ಕಿಂತಲೂ ಮ್ಯಾಮತ್ ಅಂತ ಹೇಳೋದು ಸರಿ. ಯಾಕಂದ್ರೆ ಅವಳಿಗೂ ಇವತ್ತಿನ ಆನೆಗಳಿಗೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಗಾತ್ರದಲ್ಲಿ, ವಾಸ ಇದ್ದಂತ ಜಾಗ, ರಚನೆ ಮತ್ತು ಕೊಂಬು, ಇದೆಲ್ಲದರಲ್ಲೂ ಸಾಕಷ್ಟು ವ್ಯತ್ಯಾಸಗಳಿವೆ. ಎಲ್ಮಾಳ ಕುಟುಂಬ ಇವತ್ತು ಕೆನಡಾದ ಉತ್ತರ ಭಾಗದಲ್ಲಿರುವ ಅಲಾಸ್ಕಾ ಅನ್ನೋ ಪ್ರದೇಶ ಇದೆಯಲ್ಲ, ಅದರ ಹತ್ರ ಎಲ್ಲೋ ನೆಲೆಸಿತ್ತು. ಅವಳಿದ್ರು ಉಣ್ಣೋದಿಕ್ಕೆ ಕುರು ಹಾಕಿ ಅವಳ ಅಸ್ಥಿ ಪಂಜರ ಸಿಕ್ಕಿದೆ. ಅದು ಅಲಾಸ್ಕಾದಲ್ಲಿ ಸಿಕ್ಕಿದ್ರಿಂದ ಅಲ್ಲಿಯೇ ಎಲ್ಮಾ ಇದ್ದಳು ಅಂತ ನಾವು ಹೇಳಬಹುದು. ಅಲಾಸ್ಕಾ ಹೇಳಿ ಕೇಳಿ ಚಳಿ ನಾಡು. ವರ್ಷದ ಎಲ್ಲಾ ತಿಂಗಳುಗಳಲ್ಲಿಯೂ ಅಲ್ಲಿ ಹೆಚ್ಚು ಕಡಿಮೆ ಹಿಮ ಕವಿತೆ ಇರುತ್ತೆ. ಬೇಸಿಗೆ ಅಥವಾ ವಸಂತದಲ್ಲಿ ಒಂದು ಸ್ವಲ್ಪ ಹೂವು ಹುಲ್ಲು ಅರಳಬಹುದು. ಇಂತಹ ನಾಡಿನಲ್ಲಿ ಸೊಪ್ಪು ಸದೆ ಇದ್ದಂತಹ ಸಮಯದಲ್ಲಿ ಎಲ್ಮಾ ಕುಟುಂಬ ಇತ್ತು. ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಲ್ದಾಡ್ತಾ ಇತ್ತು. ಈಗ ಆನೆಗಳು ಆಹಾರ ಹುಡುಕ್ತಾ ಕಬ್ಬು, ಭತ್ತ, ಕಾಫಿ ಕಾಳುಗಳಿಗೆ ಬರ್ತಾವಲ್ಲ, ಹಾಗೇನೆ ಎಲ್ಮಾ ಕುಟುಂಬ ಕೂಡ ಅಲ್ದಾಡ್ತಾನೆ ಇತ್ತು. ಆಕೆ ಅಲ್ದಿದ್ದು ಒಂದು ಕಡೆಯಲ್ಲ, ಸಾವಿರಾರು ಕಿಲೋಮೀಟರ್ ಅಂತೆ. ಅಂದ್ರೆ ಕರ್ನಾಟಕದ ದಕ್ಷಿಣದ ತುದಿಯಿಂದ ಉತ್ತರದ ತುದಿಯವರೆಗೆ ಹೋಗೋ ಹಾಗೆ ಎಲ್ಮಾ ಸುತ್ತಾಡಿದ್ಲು ಅಂತನ್ಬಿಟ್ಟು ಗೊತ್ತಾಗಿದೆ. ಅಲ್ಲ, ಇದು ಹೆಂಗ್ ಗೊತ್ತಾಯ್ತು ಅಂತೀರಾ? ಇರ್ಲಿ, ಪಾಪ ಚಳಿಗಾಲಕ್ಕೆ ಹೊಂದ್ಕೊಳ್ಳೋ ಹಾಗೆ ದಪ್ಪಗೆ ಉಣ್ಣೆ ಇದ್ರೂ ಕೂಡ 13,000 ವರ್ಷಗಳ ಹಿಂದೆ ಇದ್ದಕ್ಕಿದ್ದ ಹಾಗೆ ಕಾಣಿಸ್ಕೊಂಡಂತಹ ಹಿಮಯುಗವನ್ನ ಈಕೆಗೂ ತಡೆಯಕ್ಕಾಗ್ಲಿಲ್ಲ, ಇವಳ ಕುಟುಂಬಕ್ಕೂ ತಡೆಯಕ್ಕಾಗ್ಲಿಲ್ಲ. ಅದೇ ಕೊನೆ. ಆಮೇಲೆ ಅದರ ನಂತರ ಎಲ್ಮಾಳ ಕುಲದ ಯಾವುದೇ ಪ್ರಾಣಿಯ ಅಸ್ಥಿ ಪಂಜರ ಇರಲಿ, ಕೂದಲು ಕೂಡ ಸಿಗೋದಿಲ್ಲ. ಏನಾಯ್ತು? ಕೇವಲ ಇವೆಲ್ಲ ಹಿಮಯುಗ ಬಂದಿದ್ರಿಂದಾನೇ ನಾಶ ಆದ್ವೆ ಅಲ್ವಂತೆ. ಎಲ್ಮಾಳ ಕುಲ ಕಾಣೆಯಾಗಿದ್ದಕ್ಕೆ ನಾವೂ ಕಾರಣ ಇರಬಹುದು. ಹೀಗಂತ ಅವಳ ದಂತ ಕಥೆ ಹೇಳುತ್ತೆ. ದಂತ ಕಥೆ ಅಲ್ಲ, ದಂತ ಹೇಳಿದ ಕಥೆ ಹೇಳುತ್ತೆ. ಅರ್ಥ ಆಗ್ಲಿಲ್ವಾ? 14,000 ವರ್ಷಗಳ ಹಿಂದೆ ಅಲಾಸ್ಕಾದಲ್ಲಿ ಮನುಷ್ಯರು ಇರಲೇ ಇಲ್ಲ. ಈಗ ಅಲ್ಲಿರೋ ಮನುಷ್ಯರು ಸುಮಾರು 13,000 ವರ್ಷಗಳ ಹಿಂದೆ ಯುರೋಪು, ಏಷ್ಯಾದಿಂದ ಅಲ್ಲಿಗೆ ವಲಸೆ ಹೋದವರು. ಆ ಹಿಮಯುಗದಲ್ಲಿ ಅಮೆರಿಕ ಮತ್ತು ಯುರೋಪು ಖಂಡಗಳ ನಡುವೆ ಇದ್ದ ಸಮುದ್ರ ಕೂಡ ಹೆಪ್ಪುಗಟ್ಟು ಹೋಗಿತ್ತು. ನೆಲದಂತೆ ಗಟ್ಟಿಯಾಗಿ ಬಿಟ್ಟಿತ್ತು. ಈ ನೆಲದ ಮೇಲೆ ಹೋಗಿ ಅವರು ಅಮೆರಿಕವನ್ನು ಸೇರಿದ್ರು. ಅಲ್ಲಿನ ಬುಡಕಟ್ಟು ಜನಾಂಗಗಳ ಮೂಲ ಆದರು ಅನ್ನತ್ತೆ ಚರಿತ್ರೆ ಮತ್ತು ವಿಜ್ಞಾನ. ಅಲ್ಲ, ಹಾಗಿದ್ರೆ ಈ ಜನನೇ ಎಲ್ಮಾಳನ್ನ ಸಾಯಿಸಿರಬಹುದಾ? ಎಲ್ಮಾ ಕುಲದ ಸಾವಿಗೆ, ಅಳಿವಿಗೆ ಮನುಷ್ಯರೇ ಕಾರಣ ಇರಬಹುದಾ? ಈ ಅನುಮಾನ ನಿಮಗೂ ಬಂದಿರುತ್ತೆ, ಇದೇ ಅನುಮಾನ ವಿಜ್ಞಾನಿಗಳಿಗೂ ಇದೆ. ಕಾರಣ ಇಷ್ಟೇ, ಅಮೆರಿಕದಲ್ಲಿ ಒಂದಾನೊಂದು ಕಾಲದಲ್ಲಿ ಲಕ್ಷ ಲಕ್ಷ ಗಟ್ಟಲೆ ಹಿಂಡುಗಟ್ಟಿಕೊಂಡು ಕಾಡೆಮ್ಮೆಗಳು ಅಲ್ದಾಡ್ತಾ ಇದ್ವು. ಆದ್ರೆ ಯುರೋಪಿಯನ್ನರು ಅಲ್ಲಿಗೆ ಚಿನ್ನ ಮತ್ತು ಇತರೆ ವಸ್ತುಗಳ ಸಾಗಣೆಗಾಗಿ ರೈಲು ಮಾರ್ಗಗಳನ್ನು ಕಟ್ಟಿದಾಗ ಅದಕ್ಕೆ ಇವು ಅಡ್ಡಿಯಾಗ್ತವೆ ಅಂತನ್ಬಿಟ್ಟು ಇವುಗಳನ್ನ ಬೇಟೆಯಾಡಿದ್ರು, ಕೊಂದಿದ್ರು. ಈಗ ಇವನ್ನ ಹುಡುಕಿದ್ರು ಕೂಡ ಸುಲಭವಾಗಿ ಸಿಗದೆ ಇರುವ ರೀತಿಯಾಗಿದೆ. ಅದೇ ಗತಿ ಅಲ್ಲಿರೋ ತೋಳಕ್ಕೂ ಬಂದಿದೆ. ಮೊಲ ಮತ್ತೆ ಮಿಂಕ್ ಅನ್ನುವ ತುಪ್ಪಳದ ಪ್ರಾಣಿಗೂ ಕೂಡ ಬಂದಿದೆ. ಅಂದಮೇಲೆ ಮನುಷ್ಯನೇ ಯಾಕೆ ಈ ಮ್ಯಾಮತ್ಗಳ ಅಳಿವಿಗೆ ಕಾರಣ ಆಗಿರಬಾರದು? ಅವನಲ್ಲಿ ವಲಸೆ ಹೋದ್ಮೇಲೆ ಸುಮಾರು 1,000 ವರ್ಷ ಅವನ ಜೊತೆಗೇನೆ ಮ್ಯಾಮತ್ಗಳು ಅಲಾಸ್ಕಾದಲ್ಲಿ ಇದ್ದು ಅಲ್ಲ, ಅಂದ್ಮೇಲೆ ಇದಕ್ಕೆ ಮನುಷ್ಯನೇ ಕಾರಣ ಇರಬಹುದಲ್ಲ ಅಂತ ಒಂದು ಊಹೆ ಇತ್ತು. ಛೇ ಛೇ, ಅಷ್ಟು

0: ಬಿಟ್ಟ ಪ್ರಾಣಿನ ಅವನು ಕೊಂದು ಅಳಿಯುವ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯನಾ? ಯಾರಿಗೂ ಗೊತ್ತಿಲ್ಲ. ಆದರೂ ಅವತ್ತು ಮಾನವರು ನೆಲೆಯಿದ್ದ ಜಾಗದಲ್ಲಿ ಎಲ್ಲ ಮ್ಯಾಮತ್ತಿನ ಮೂಳೆಗಳು ಸಿಕ್ಕಿವೆ. ಒಂದು ಮಾನವರು ಅಲ್ಲಿ ಸತ್ತುಬಿದ್ದಂತ ಮ್ಯಾಮತ್ಗಳ ಮೂಳೆಗಳನ್ನ ಹೆಕ್ಕಿ ಉಪಯೋಗಿಸಿರಬೇಕು, ಇಲ್ಲ ಅವನ್ನ ಕೊಂದಿರಬೇಕು. ಇವೆರಡರಲ್ಲಿ ಯಾವುದು ನಿಜ, ಅದನ್ನು ತಿಳಿಯೋದು ಹೇಗೆ? ಈ ರೀತಿ ಯಾರೂ ಕಾಣದೇ ಇದ್ದಂತ ಕಥೆಯನ್ನ ಬರೆಯೋದಾದ್ರೂ ಹೇಗೆ? ಆಗ್ಲೇ ಹೇಳಿದ್ನಲ್ಲ, ಇದೊಂದು ದಂತಕಥೆ. ದಂತಕಥೆ ಅಂದ್ರೆ ಕಾಲ್ಪನಿಕ ಕಥೆ ಅಂತಾನೂ ಅನ್ಸುತ್ತೆ. ಇದು ಹಾಗಲ್ಲ, ಇದು ನಿಜವಾದ ದಂತದ ಕಥೆ. ಎಲ್ಮಾಳ ಬಗ್ಗೆ ಅವಳ ದಂತ ಹೇಳಿದಂತಹ ಕಥೆ. ದಂತದಿಂದ ಬಂದ ಈ ಕಥೆಯನ್ನು ಕೇಳಿ ಬರೆದವರು ವಿಜ್ಞಾನಿಗಳು. ದಂತ ಅರ್ಥಾತ್ ಆನೆಯ ಕೊಂಬಿನಂತಹ ಕೊಂಬು ಮ್ಯಾಮತ್ತುಗಳಿಗೂ ಇತ್ತು, ಇನ್ನೂ ದೊಡ್ಡದಾಗಿ ಇತ್ತಂತೆ. ಈಗಲೂ ಅಲಾಸ್ಕಾದ ಆ ಭಾಗದಲ್ಲಿರುವ ಕೆಲವು ಜನಾಂಗಗಳಲ್ಲಿ ಅವರ ಮಾತುಗಳಲ್ಲಿ ವಿಚಿತ್ರ ಮೂತಿಯ ಪ್ರಾಣಿ ಅಂತ ಒಂದು ಪದ ಇದೆ. ಇದು ಬೇರೆ ಬೇರೆ ಭಾಷೆಯಲ್ಲಿ ಅದೇ ಅರ್ಥ ಕೊಡುವಂತ ಪದಗಳಿವೆ. ಇದು ಬಹುಶಃ ಮ್ಯಾಮತ್ತನ್ನೇ ಕುರಿತು ಹೇಳಿದ್ದಿರಬೇಕು ಅನ್ನೋದು ಪುರಾತತ್ವ ಶಾಸ್ತ್ರಜ್ಞರ ನಂಬಿಕೆ. ರಷ್ಯಾದ ಸೈಬೀರಿಯಾದಲ್ಲಿಯೂ ಎಲ್ಮಾದಂತದ್ದೇ ಮ್ಯಾಮತ್ಗಳು ಇದ್ವು. ಆದರೆ ಇನ್ನೂ ಹಿಂದೆ, ಸುಮಾರು 30,000 ವರ್ಷಗಳ ಹಿಂದೆ, ಆಗ ಅವನ್ನ ಮನುಷ್ಯರು ಬೇಟೆ ಆಡಿದ್ರು ಅನ್ನೋದಕ್ಕೆ ಪುರಾವೆಗಳಿವೆ. ಆದರೆ ಅಲಾಸ್ಕಾದ ಜನ ಹಾಗೆ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿ ಇರಲಿಲ್ಲ. ಇದಕ್ಕೆ ಈಗ ಎಲ್ಮಾಳ ದಂತ ಇದೆಯಲ್ಲ, ಅದೇ ಸಾಕ್ಷಿ ಅಂತಂತಾರೆ ವಿಜ್ಞಾನಿಗಳು. ಎಲ್ಮಾ ಅಲಾಸ್ಕಾ ಹಾಗೂ ಕೆನಡಾ ದೇಶಗಳ ಮಧ್ಯದಲ್ಲಿ ಈಗ ನೀರಿನಲ್ಲಿ ಮುಳುಗೋಗಿರುವಂತಹ ಒಂದು ಜಾಗದಲ್ಲಿ ಇದ್ಲು. ಅದೇ ಅವಳ ನೆಲೆ. ಇದು ಅಲಾಸ್ಕಾದ ಪೂರ್ವಕ್ಕೆ ಇದೆ. ಎಲ್ಮಾಳ ದಂತಗಳು ಬೇರೆ ಕಥೆ ಹೇಳ್ತವೆ. ದಂತಗಳು ಮರಗಳ ಹಾಗೆ ವರ್ಷ ವರ್ಷವೂ ಕೂಡ ದಪ್ಪ ಆಗ್ತಾ ಹೋಗ್ತವೆ. ಆ ವರ್ಷ ಬರಗಾಲ ಇದ್ರೆ ಸ್ವಲ್ಪ, ಸಮೃದ್ಧಿಯಾಗಿದ್ರೆ ಸ್ವಲ್ಪ ಜಾಸ್ತಿ ದಪ್ಪ. ಜೊತೆಗೆ ಎಲ್ಮಾ ತಿಂದಿದ್ದಂತಹ ಸೊಪ್ಪು ಸದೆಗಳ ಕೆಲವು ಅಂಶಗಳು ಕೂಡ ದಂತದಲ್ಲಿ ಸೇರ್ಕೊಳ್ತವೆ. ಇವುಗಳ ಪ್ರಮಾಣ, ಸ್ವರೂಪ, ಎಂತ ಸೊಪ್ಪನ್ನ ಎಂತ ಗಿಡಗಳನ್ನ ಎಲ್ಮಾ ತಿಂದಿದ್ಲು ಅನ್ನೋದನ್ನ ತಿಳಿಸ್ಕೊಡಬಲ್ಲವು. ಅಲಾಸ್ಕಾದಂತಹ ಗಿಡಗಳು ಸಮೃದ್ಧವಾಗಿ ಬೆಳೆದೇ ಇರುವಂತಹ ಪ್ರದೇಶದಲ್ಲಿ ಒಂದೇ ರೀತಿಯ ಗಿಡಮರಗಳು ಎಲ್ಲ ಕಡೆಯೂ ಬೆಳೆಯೋದಿಲ್ಲ ಅಷ್ಟೇ. ಹೀಗಾಗಿ ದಂತದಲ್ಲಿರುವ ಖನಿಜಾಂಶಗಳ ಐಸೋಟೋಪ್ಗಳನ್ನ ಅಧ್ಯಯನ ಮಾಡಿದ್ರೆ ಆ ಭಾಗದ ಖನಿಜ ಅರ್ಥಾತ್ ಆ ಭಾಗದಲ್ಲಿ ಯಾವ ರೀತಿಯ ಬೆಳೆ ಬೆಳೆದಿತ್ತು, ಅದು ಯಾವ ಭೂಪ್ರದೇಶಕ್ಕೆ ಸೇರಿದ್ದು ಅನ್ನೋದನ್ನ ಅರ್ಥ ಮಾಡಿಕೊಳ್ಬಹುದು. ಸುಮಾರು 18,000 ವರ್ಷಗಳ ಹಿಂದೆ ಇದ್ದ ಒಂದು ಮ್ಯಾಮತ್ನ ದಂತವನ್ನ 4-5 ವರ್ಷಗಳ ಹಿಂದೆ ಹೀಗೆ ಅಧ್ಯಯನ ಮಾಡಿದ್ರು. ಅದು ಅಲಾಸ್ಕಾದ ಬಯಲುಗಳಲ್ಲಿ ಇದ್ದಂತಹ ಹುಲ್ಲು ಗಿಡಗಳನ್ನು ಮೇಯ್ದಿತ್ತು. ಹಾಗೆ ಅಲ್ಲಿಂದ 1,000 ಕಿಲೋಮೀಟರ್ ದೂರದಲ್ಲಿರುವಂತಹ ಎತ್ತರದ ಗುಡ್ಡಗಳ ಮೇಲಿನ ಮರಗಳನ್ನು ಸೊಪ್ಪನ್ನು ತಿಂದಿತ್ತು ಅಂತನ್ನೋದು ಗೊತ್ತಾಯಿತು. ಇದೆಲ್ಲ ಅದರ ದಂತದಲ್ಲಿ ಖನಿಜಗಳ ರೂಪದಲ್ಲಿ ಅಚ್ಚಾಗಿತ್ತು. ಹೀಗೆ ಎಲ್ಮಾಳ ದಂತವನ್ನು ಕೂಡ ಎವೆಲಿನ್ ಕೂಮ್ ಅನ್ನುವ ಪುರಾತತ್ವ ವಿಜ್ಞಾನಿ ಹಾಗೂ ಅವಳ ತಂಡ ಮೊನ್ನೆ ಅಧ್ಯಯನ ಮಾಡ್ತಂತೆ. ವಿಚಿತ್ರ ಅಂದ್ರೆ ಎಲ್ಮ 4,000 ವರ್ಷ ಇತ್ತೀಚಿನವಳು, ಅಂದ್ರೆ ಆ ವಲಸೆ ಹೋಗಿದ್ದ ಆನೆಯ ವಂಶದವಳೇ ಆಗಿರಬಹುದು. ಆಗಿದ್ರು ಕೂಡ 4,000 ವರ್ಷ ಆದ ಮೇಲೆ ಅವಳು ಬದುಕಿದ್ದು. ಆದರೆ ಅದೇ 4,000 ವರ್ಷ ಹಿಂದೆ ಅಲೆದಾಡಿದಂತಹ ಆನೆಯೇ ಎಲ್ಲೆಲ್ಲಿ ಹೋಗಿತ್ತೋ ಅದೇ ನೆಲೆಗಳಲ್ಲಿ ಇದ್ದಂತಹ ಗಿಡ ಮರಗಳನ್ನ ಅವಳು ಕೂಡ ಸೇವಿಸಿದ್ದಾಳೆ ಎನ್ನುವುದು ವಿಚಿತ್ರ ಆದರೂ ಕೂಡ ನಿಜವಾದ ಮಾತು. ಅಂದರೆ ಅವಳು ಕೂಡ ತನ್ನ ಪೂರ್ವಜ ಹೋದ ಹಾದಿಯಲ್ಲೇ ನಡೆದಿದ್ಲು. ಅಷ್ಟೇ ವಿಶಾಲವಾದಂತಹ ಪ್ರದೇಶದಲ್ಲಿ ಅಡ್ಡಾಡಿದ್ಲು. ಅದೇ ಗಿಡಗಳು ಅಲ್ದಿದ್ರು ಅದೇ ಸ್ಥಳದಲ್ಲಿ ಬೆಳೆದಿದ್ದಂತಹ ಗಿಡಗಳನ್ನ ತಿಂದಿದ್ಲು ಅಂತನ್ನೋದನ್ನ ಆ ದಂತ ನಮಗೆ ತಿಳಿಸ್ಕೊಡ್ತಾ ಇದೆ. ಇನ್ನೂ ಒಂದು ವಿಶೇಷ ಅಂದ್ರೆ ಈ ಎರಡೂ ಜಾಗಗಳಲ್ಲಿ ಇರುವಂತಹ ಜನರ ಭಾಷೆ ಬೇರೆ ಬೇರೆ ಆಗಿದ್ರು ಒಂದು ಪದ ಮಾತ್ರ ಎಲ್ಲ ಭಾಷೆಗಳಲ್ಲೂ ಸಾಮಾನ್ಯ. ಅದು ತಮಾಷೆಯ ಮೂರ್ತಿಯ ಪ್ರಾಣಿ ಅನ್ನುವ ಅರ್ಥ ಕೊಡುವಂತಹ ಒಂದು ಪದ. ಹಾಗಾದ್ರೆ ಎಲ್ಮಾಳನ್ನ ಈ ಜನ ಬೇಟೆಯಾಡ್ತಾ ಇದ್ದಿರಬಹುದಾ? ಇರಬಹುದಂತೆ. ಯಾಕಂದ್ರೆ ಎಲ್ಮಾ ಕೊನೆಯದಾಗಿ ಇದ್ದಂತಹ ಜಾಗ ಅಂದ್ರೆ ಅವಳ ಅವಶೇಷಗಳು ಸಿಕ್ಕಂತಹ ಸ್ವಾನ್ ಪಾಯಿಂಟ್ ಅನ್ನೋ ಜಾಗದಲ್ಲಿ ಬಹಳ ಮೊನಚಾದಂತಹ ಕಲ್ಲಿನ ತುಂಡುಗಳು ಸಿಕ್ಕಿವೆ. ಇದೇ ಬಗೆಯ ಕಲ್ಲಿನ ಆಯುಧಗಳನ್ನೇ ಉಪಯೋಗಿಸಿಕೊಂಡು ಸೈಬೀರಿಯಾದಲ್ಲಿ ಮ್ಯಾಮತ್ಗಳನ್ನ ಬೇಟೆಯಾಡಿದ್ರು ಮನುಷ್ಯರು ಅನ್ನೋದು ನಮಗೆ ಹಿಂದೆ ಗೊತ್ತಿತ್ತು. ಹಾಗಿದ್ರೆ ಅಲಾಸ್ಕಾದ ಜನ ಕೂಡ ಇದೇ ರೀತಿ ಮ್ಯಾಮತ್ಗಳನ್ನ ಬೇಟೆಯಾಡಿ ಎಲ್ಮಾಳ ಕುಲನಾಶಕ್ಕೆ ಕಾರಣ ಆದ್ರೆ? ಹಾಗೇ ಇರಬೇಕು. 4,000 ವರ್ಷಗಳಾದ ಮೇಲೂ ಕೂಡ ಈ ಮ್ಯಾಮತ್ಗಳು ಒಂದೇ ದಾರಿಯಲ್ಲಿ ಆಹಾರ ಹುಡುಕೊಂಡು ನಡೀತಾ ಇದ್ವು ಅಂತನ್ನೋದು ಒಂದು ಸ್ವಾರಸ್ಯಕರ ವಿಷಯ. ಅದೇ ಕಾಲದಲ್ಲಿ ಇದ್ದಂತ ಮನುಷ್ಯರಿಗೆ ಅವುಗಳ ಈ ಅಭ್ಯಾಸ ಗೊತ್ತೇ ಇರಬೇಕು. ಆಗ ಅವು ಆ ಹಾದಿಯಲ್ಲಿ ಬರೋದನ್ನೇ ಕಾದು ಹೊಂಚಿ ಹಾಕಿ ಬೇಟೆ ಆಡ್ತಾ ಇದ್ದಿರಬಹುದು ಅಂತ ಈ ವಿಜ್ಞಾನಿಗಳು ಊಹಿಸಿದ್ದಾರೆ. ಆನೆಗಳನ್ನ ಕೆಡ್ಡಾಡೋದು ಕೂಡ ಹೀಗೆ ತಾನೆ, ಅವು ನಡೆದಾಡೋ ಹಾದಿಯಲ್ಲಿ ಹಳ್ಳ ತೋಡಿ ಅವನ್ನ ಹಿಡಿಯುವಂತದ್ದು. ಹಾಗೆ ಅಂದಮೇಲೆ ಎಲ್ಲೋ ದೂರದಿಂದ ಈ ಸ್ವಾನ್ ಪಾಯಿಂಟ್ಗೆ ಆಹಾರವನ್ನು ಹುಡುಕೊಂಡು ಬಂದಂತಹ ಎಲ್ಮ ಬೇಟೆಗಾರರ ಚೂಪು ಕಲ್ಲುಗಳ ಹೊಡೆತಕ್ಕೆ ಸಿಕ್ಕು ಸತ್ತಿರಬೇಕು ಅನ್ನೋದು ಕಾಂಬೋ ಅನ್ನುವ ಈ ವಿಜ್ಞಾನಿಯ ತರ್ಕ. ಇದು ಎಲ್ಮಾಳ ದಂತಕಥೆ ಅಲ್ಲಲ್ಲ, ದಂತ ಹೇಳಿದ ಸತ್ಯ ಕಥೆ. ಇದು ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆಯಲ್ಲಿ ಮೊನ್ನೆ ಪ್ರಕಟವಾಗಿದೆ. ವಾರದ ವಿಜ್ಞಾನಿ ಫೆಲಿಕ್ಸ್ ಹಾಫ್ಮನ್, ಜರ್ಮನ್ ರಸಾಯನ ವಿಜ್ಞಾನಿ, ಜನಪ್ರಿಯ ಔಷಧವಾದಂತಹ ಆಸ್ಪಿರಿನ್ ಅನ್ನು ಆವಿಷ್ಕರಿಸಿದವ. ಫೆಲಿಕ್ಸ್ ಹಾಫ್ಮನ್ ಆಸ್ಪಿರಿನ್ ಔಷಧವನ್ನು ಮೊತ್ತ ಮೊದಲು ತಯಾರಿಸಿದ ಎನ್ನುವ ಖ್ಯಾತಿ ಪಡೆದಿದ್ದಾನೆ. ಜರ್ಮನಿಯ ಲುಡ್ವಿಶ್ಬರ್ಗ್ ಪಟ್ಟಣದಲ್ಲಿ ಉದ್ಯಮಿಯೊಬ್ಬನ ಮಗನಾಗಿ 1868 ಜನವರಿ 21 ಈತ ಜನಿಸಿದ. ಆದರೆ ಈತನ ಬಾಲ್ಯದ ಬಗ್ಗೆ ಅಂತಹ ವಿಶೇಷವಾದ ವಿಷಯಗಳೇನು ಗೊತ್ತಿಲ್ಲ. ಲುಡ್ವಿಶ್ ಮ್ಯಾಕ್ಸಿಮಿಲಿಯನ್ ವಿಶ್ವವಿದ್ಯಾನಿಲಯದಲ್ಲಿ ರಾಸಾಯನಿಕ ವಿಜ್ಞಾನವನ್ನ ಇವನು ಅಧ್ಯಯನ ಮಾಡಿದ. ಆಮೇಲೆ ಔಷಧ ಶಾಸ್ತ್ರದಲ್ಲಿ ತರಬೇತಿಗೆ ಅಂದು ಒಂದು ಪರೀಕ್ಷೆಯನ್ನು ಬರೆದ. ಮ್ಯೂನಿಕ್ ವಿಶ್ವವಿದ್ಯಾನಿಲಯದಿಂದ ಔಷಧ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ. ನಂತರದ ದಿನಗಳಲ್ಲಿ ಸುಪ್ರಸಿದ್ಧ ಜರ್ಮನ್ ವಿಜ್ಞಾನಿ ಅಡಾಲ್ಫ್ ಫಾನ್ ಬೇಯರ್ನ ಶಿಫಾರಸಿನ ಮೇಲೆ ಬೇಯರ್ ರಾಸಾಯನಿಕ ಕಂಪನಿಯನ್ನು ವಿಜ್ಞಾನಿಯಾಗಿ ಸೇರಿದ. ಹಾಫ್ಮನ್ನ ತಂದೆಗೆ ಸಂಧಿವಾತ ಕಾಯಿಲೆ ಇತ್ತಂತೆ. ಇದಕ್ಕೆ ಪರಿಹಾರವಾಗಿ ಅಂದಿನ ಕಾಲದಲ್ಲಿ ಸೋಡಿಯಂ ಸ್ಯಾಲಿಸಿಲೇಟ್ ಎನ್ನುವ ಔಷಧವನ್ನ ಕೊಡುತ್ತಿದ್ರು. ದುರದೃಷ್ಟವಶಾತ್ ಈ ಔಷಧ ಹೊಟ್ಟೆಯಲ್ಲಿ ಉರಿ ಉಂಟು ಮಾಡುತ್ತಿತ್ತು, ಬಹಳ ನೋವನ್ನು ಉಂಟು ಮಾಡುತ್ತಿತ್ತು. ಸೋಡಿಯಂ ಸ್ಯಾಲಿಸಿಲೇಟಿನ ಆಮ್ಲೀಯ ಗುಣವನ್ನ ಅಥವಾ ಹುಳಿಕಾರಕ ಗುಣವನ್ನ ಕಡಿಮೆ ಮಾಡಿದರೆ ಈ ತೊಂದರೆ ಕಾಣೆಯಾಗಬಹುದು ಎಂದು ಆಸ್ಪಿರಿನ್ ತಯಾರಿಸಲು ಹೊರಟೆ ಅಂತ ಹಾಫ್ಮನ್ ಎಲ್ಲೋ ಒಂದು ಕಡೆ ಹೇಳಿಕೊಂಡಿದ್ದಾನೆ. ಸ್ಯಾಲಿಸಿಲಿಕ್ ಆಮ್ಲವನ್ನು ಅಸಿಟೈಲ್ ಸ್ಯಾಲಿಸಿಲೇಟ್ ಅನ್ನಾಗಿ ಈತ ಪರಿವರ್ತಿಸಿದ. ಇದು ಹೊಟ್ಟೆಯನ್ನು ಬಾಧಿಸುತ್ತಿರಲಿಲ್ಲವೆಂದು, ನೋವನ್ನು ಕಡಿಮೆ ಮಾಡುತ್ತದೆಂದು ಪರೀಕ್ಷೆಗಳು ತಿಳಿಸಿದ್ದುವು. ಆದರೆ ಈತನ ಹಿರಿಯ ಸಹೋದ್ಯೋಗಿಗಳು ಅದನ್ನು ನಂಬಲಿಲ್ಲವಾಗಿ ಅಸಿಟೈಲ್ ಸ್ಯಾಲಿಸಿಲಿಕ್ ಆಮ್ಲ ಅಥವಾ ಆಸ್ಪಿರಿನ್ ತಕ್ಷಣವೇ ಔಷಧವಾಗಿ ಬಳಕೆಗೆ ಬರಲಿಲ್ಲ. ಆದರೆ ಛಲ ಬಿಡದ ವಿಕ್ರಮನಂತೆ ಹಾಫ್ಮನ್ ಹಠ ಹಿಡಿದು ಅದರ ಮೇಲೆ ಇನ್ನಷ್ಟು ಪ್ರಯೋಗಗಳನ್ನು ನಡೆಸಿದ. ಆಕಸ್ಮಿಕವಾಗಿ ಈ ಔಷಧ ಸೇವಿಸಿದವರಲ್ಲಿ ಜ್ವರ ಥಟ್ಟನೆ ಕಡಿಮೆಯಾಗುವುದು ಕಂಡುಬಂದಿತ್ತು. ಹಾಗೆಯೇ ನೋವು ಕೂಡ ಕಡಿಮೆಯಾಗುತ್ತಿತ್ತು. ಹೀಗೆ ನೋವು ಮತ್ತು ಜ್ವರದ ಶಮನಕವಾಗಿ ಆಸ್ಪಿರಿನ್ ಜನಪ್ರಿಯವಾಯಿತು. ಆರ್ಥ್ರೈಟಿಸ್ನಿಂದ ತಲೆನೋವಿನವರೆಗೆ ಎಲ್ಲ ನೋವಿಗೂ ಔಷಧವಾಯಿತು. 20ನೇ ಶತಮಾನದಲ್ಲಿ ನಡೆದ ಸಂಶೋಧನೆಗಳು ಆಸ್ಪಿರಿನ್ ಇನ್ನೂ ಮಹತ್ವದ ಔಷಧ ಎಂದು ನಿರೂಪಿಸಿವೆ. ರಕ್ತದ ಹರಿವನ್ನು ಸರಾಗವಾಗಿಸಲು ಹಾಗೂ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿ ಇಡುವುದಕ್ಕೂ ಕೂಡ ಇದನ್ನು ಈಗ ಬಳಸುತ್ತಿದ್ದಾರೆ. 20ನೇ ಶತಮಾನದ ಅತ್ಯಂತ ಜನಪ್ರಿಯ ರಾಸಾಯನಿಕ ಎನ್ನುವ ಹೆಸರು ಕೂಡ ಇದಕ್ಕೆ ಸಿಕ್ಕಿತ್ತು. ಬೇಯರ್ ಕಂಪನಿ ಹಾಗೂ ಹಾಫ್ಮನ್ ಆಸ್ಪಿರಿನ್ ಫಲವಾಗಿ ಸಾಕಷ್ಟು ಹಣವನ್ನು ಸಂಪಾದಿಸಿದ್ದೂ ಆಯಿತು. ಹಾಫ್ಮನ್ ಇನ್ನೂ ಹಲವು ರಾಸಾಯನಿಕಗಳನ್ನು ತಯಾರಿಸಿದ್ದಾನೆ. ಅವುಗಳಲ್ಲಿ ಪ್ರಮುಖವಾದದ್ದು ಮಾದಕ ದ್ರವ್ಯವಾದ ಹೆರಾಯಿನ್. ಹಾಫ್ಮನ್ ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿಯೇ ಉಳಿದಿದ್ದನಂತೆ. ಅವನ ಶೋಧವೇ ಅವನ ಹೆಸರನ್ನು ಅಜರಾಮರವಾಗಿಸಿದೆ ಅಂತ ನಾವು ಹೇಳಬಹುದು. ಆದರೂ ಕಳೆದ 2 ದಶಕಗಳಲ್ಲಿ ಆಸ್ಪಿರಿನ್ ಶೋಧ ಹಾಫ್ಮನ್ನನದಲ್ಲ, ಅವನ ಸಹೋದ್ಯೋಗಿಯಾಗಿದ್ದ ಆರ್ಥರ್ ಐಕೆನ್ಗ್ರೋನ್ ಎಂಬಾತನದ್ದು ಎನ್ನುವ ವಾದ ಆರಂಭವಾಗಿದೆ. ಆಸ್ಪಿರಿನ್ ಅನ್ನು ಹಾಫ್ಮನ್ ಆಕಸ್ಮಿಕವಾಗಿ ಪತ್ತೆ ಮಾಡಲಿಲ್ಲವೆಂದು, ಈ ಔಷಧ ಮೊದಲೇ ಇತ್ತೆಂದು, ಅದರ ಸರಳ ಹಾಗೂ ಸುಲಭ ತಯಾರಿಕೆಯನ್ನಷ್ಟೇ ಹಾಫ್ಮನ್ ಮಾಡಿದನೆಂದು ವಿವಾದ ಎದ್ದಿತ್ತು. ಆದರೆ ಈ ಆರ್ಥರ್ ತಾನು ಅದನ್ನು ಮಾಡಿದ್ದರೂ ಆಗ ಯಾಕೆ ಹೇಳಲಿಲ್ಲ ಎನ್ನುವ ಪ್ರಶ್ನೆಗೆ ಆ ಕಾಲದಲ್ಲಿದ್ದ ಯಹೂದಿ ವಿರೋಧಿ ಮನೋಭಾವವೇ ಕಾರಣ ಇದ್ದಿರಬಹುದು. ಆರ್ಥರ್ ಐಕನ್ಗ್ರನ್ ಒಬ್ಬ ಯಹೂದಿಯಾಗಿದ್ದರಿಂದ ಆತನ ಮಾತಿಗೆ ಯಾರೂ ಒಪ್ಪುವುದು ಆಗಲಿ ಅಥವಾ ಅವನಿಗೆ ಸಿಗಬೇಕಾದಂತಹ ಶ್ರೇಯ ಸಿಗುವುದಾಗಲಿ ಸಿಗುತ್ತಿರಲಿಲ್ಲವಾಗಿ ಆರ್ಥರ್ ಐಕನ್ಗ್ರನ್ ತಾನು ಅದನ್ನು ಮೊದಲು ತಯಾರಿಸಿದೆ ಎನ್ನುವುದನ್ನ ಹೇಳಿಕೊಳ್ಳಲು ಬಯಸದೇ ಇದ್ದಿರಬಹುದು ಎನ್ನುವ ವಾದ ಕೂಡ ಬಂದಿದೆ. ಇವೆಲ್ಲ ವಾದ ವಿವಾದಗಳ ನಡುವೆಯೂ ಕೂಡ ಹಾಫ್ಮನ್ನೇ ಆಸ್ಪಿರಿನ್ ಆವಿಷ್ಕಾರಿ ಎನ್ನುವ ಮಾತು ಬದಲಾಗದೆ ಹಾಗೆಯೇ ಉಳಿದಿದೆ ಎನ್ನುವುದು ಮಾತ್ರ ಸತ್ಯ. ಇಂತಹ ಫೆಲಿಕ್ಸ್ ಹಾಫ್ಮನ್ ಹುಟ್ಟಿದ ದಿನ ಇಂದು ಜನವರಿ 21. ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ ಹಾಗೂ ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮ. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಯಾರ ಜೊತೆಗೆ ಬೇಕಿದ್ದರೂ ಹಂಚಿಕೊಳ್ಳಬಹುದು. ಜಾಣ ಸುದ್ದಿಗೆ ಸಲಹೆ, ಸಂದೇಹ ಅಥವಾ ಪ್ರಶ್ನೆಗಳನ್ನು ಕಳಿಸುವುದಿದ್ದರೆ ನೇರವಾಗಿ 9886640328 ಈ ನಂಬರಿಗೆ ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.
1: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
2: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
3: 429ನೇ ಎಪಿಸೋಡ್ಗೆ ನಮ್ಮೆಲ್ಲರಿಗೂ ಸ್ವಾಗತ. ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ, ಪರಿಸರದ ಅಂಶಗಳನ್ನು ಪರಿಗಣಿಸುವ ಆರ್ಥಿಕ ಅಭಿವೃದ್ಧಿ. 1970ರ ದಶಕದಲ್ಲಿ ಸುಸ್ಥಿರ ಅಭಿವೃದ್ಧಿಯ ಪರಿಕಲ್ಪನೆ ಬೆಳಕಿಗೆ ಬಂತು. ಸುಸ್ಥಿರ ಅಭಿವೃದ್ಧಿಗೆ ಹಲವಾರು ವ್ಯಾಖ್ಯಾನಗಳಿವೆ. ಸುಸ್ಥಿರ ಅಭಿವೃದ್ಧಿಯ ಮೌಲ್ಯಗಳು, ಉದ್ದೇಶಗಳು ಜನರಿಂದ ಜನರಿಗೆ ಬದಲಾಗುತ್ತವೆ. ಪಕ್ಷಪಾತವಿಲ್ಲದ ಇಕ್ವಿಟಬಲ್ ಜನರನ್ನು ಶಕ್ತಗೊಳಿಸುವ ಹಾಗೂ ಅವರ ಸಾಮರ್ಥ್ಯವನ್ನು ಹೆಚ್ಚಿಸುವ ಎಂಪವರಿಂಗ್, ಜನರ ಅಗತ್ಯಗಳನ್ನು ಪೂರೈಸುವ ನೀಡ್ ಓರಿಯೆಂಟೆಡ್, ಸ್ವಾವಲಂಬನೆಯನ್ನು ಪ್ರಚೋದಿಸುವ ಸೆಲ್ಫ್ ರಿಲಯಂಟ್. ಸೊ ಪರಿಸರಕ ವ್ಯವಸ್ಥೆಯನ್ನು ಹುಟ್ಟುಹಾಕದ, ಪರಿಸರ ಸಮಸ್ಯೆಗಳನ್ನು ಹುಟ್ಟುಹಾಕದ ಎನ್ವೈರನ್ಮೆಂಟಲಿ ಸೌಂಡ್, ಆರ್ಥಿಕವಾಗಿ ದಕ್ಷವಾಗಿರುವ ಎಕನಾಮಿಕಲಿ ವಯಬಲ್, ದೀರ್ಘಕಾಲಿಕ ಲಾಂಗ್ ಟರ್ಮ್ ಅಭಿವೃದ್ಧಿಯೇ ಸುಸ್ಥಿರ ಅಭಿವೃದ್ಧಿ ಎಂದು ಹೆಚ್ಚಿನವರ ಅಭಿಪ್ರಾಯ. ಸುಸ್ಥಿರತೆಯು ಮಾನವನ ಚಟುವಟಿಕೆಗಳು ಅಡ್ಡಿಯಾಗದಿದ್ದಲ್ಲಿ ಅಥವಾ ಇಲ್ಲದೆಯೇ ಹೋದಲ್ಲಿ ಎಲ್ಲ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಗುಣಲಕ್ಷಣಗಳು. ಪರಿಸರ ವ್ಯವಸ್ಥೆಯ ಪ್ರತಿಯೊಂದು ಭಾಗವು ಆರೋಗ್ಯಕರವಾಗಿ ತನ್ನ ಕಾರ್ಯಕ್ಷಮತೆಯನ್ನು ದೀರ್ಘಕಾಲ ರಕ್ಷಿಸಿಕೊಳ್ಳಬೇಕಾದರೆ ಕೆಲವು ಅಗತ್ಯಗಳ ಪೂರೈಕೆ ಆಗಬೇಕು. ಈ ಅಗತ್ಯಗಳನ್ನು ನಿರಂತರವಾಗಿ ಪೂರೈಸಲು ನೈಸರ್ಗಿಕ ವ್ಯವಸ್ಥೆಗಳು ಸಮರ್ಥವಾಗಿರುತ್ತವೆ. ಇದನ್ನೇ ಸುಸ್ಥಿರತೆ ಎನ್ನುವುದು. ಮಾನವರ ಚಟುವಟಿಕೆಗಳು ಪರಿಸರ ವ್ಯವಸ್ಥೆಗಳಲ್ಲಿ ಕ್ಷೋಭೆಯನ್ನುಂಟು ಮಾಡಿ ಅದರ ಸ್ವಯಂ ಸುಸ್ಥಿರತೆಯ ಸಾಮರ್ಥ್ಯವನ್ನು ನಾಶಪಡಿಸುತ್ತವೆ. ಸಾಂಪ್ರದಾಯಿಕ ಜೀವನಾಧಾರ ಸಬ್ಸಿಸ್ಟೆನ್ಸ್ ಅಭಿವೃದ್ಧಿ ವಿಧಾನಗಳಲ್ಲಿ ಸಂಪನ್ಮೂಲ ಮೂಲಗಳ ಬಳಕೆ ಕಡಿಮೆ. ಹೀಗಾಗಿ ಸಂಪನ್ಮೂಲಗಳ ಬಂಡವಾಳ ಹಾಗೆಯೇ ಇದ್ದು ಅವುಗಳ ವಾರ್ಷಿಕ ಉತ್ಪನ್ನಗಳು ಮಾತ್ರ ಬಳಕೆಯಾಗುತ್ತವೆ. ಅಂದರೆ ಪರಿಸರ ವ್ಯವಸ್ಥೆಯ ಉತ್ಪಾದಿಸುವ ಸಂಪನ್ಮೂಲ ಪ್ರಮಾಣಕ್ಕಿಂತ ಅದನ್ನು ಬಳಸುವ ಪ್ರಮಾಣ ಕಡಿಮೆಯಾಗಿರುತ್ತದೆ. ಹೀಗಾಗಿ ಪರಿಸರ ವ್ಯವಸ್ಥೆಗಳು ಆರೋಗ್ಯಕರವಾಗಿರುತ್ತವೆ ಹಾಗೂ ತಮ್ಮ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತವೆ. ಆದರೆ ಇಂದು ಅನೇಕ ಸಂಪನ್ಮೂಲಗಳ ಬಳಕೆ ಮಿತಿಮೀರಿದೆ. ಸುಸ್ಥಿರತೆಯ ಗಡಿಯನ್ನು ದಾಟುತ್ತಿದ್ದೇವೆ. ಇದರಿಂದ ಪರಿಸರ ವ್ಯವಸ್ಥೆಯ ಸ್ಥಿತಿ ಬಿಗಡಾಯಿಸುತ್ತಿದೆ. ಇದರಿಂದ ಗಾಬರಿಗೊಂಡ ಮಾನವ ಸಮುದಾಯ ಭೂಮಿ ಹಾಗೂ ಅದರ ಸಂಪನ್ಮೂಲಗಳನ್ನು ಸುಸ್ಥಿರವಾಗಿ ಬಳಸುವ ವಿಧಾನಗಳನ್ನು ಹುಡುಕಾಟವನ್ನು ಪ್ರಾರಂಭಿಸಿದೆ. 1992 ಬ್ರಾಜಿಲ್ನ ರಿಯೋ ಡಿ ಜನೇರೋದಲ್ಲಿ ನಡೆದ ಭೂಶೃಂಗಸಭೆಯ ಪ್ರಧಾನ ಉದ್ದೇಶವೇ ಸುಸ್ಥಿರ ಅಭಿವೃದ್ಧಿಯಾಗಿತ್ತು. ಸಂಪನ್ಮೂಲಗಳ ತೀವ್ರ ಬಳಕೆಯನ್ನು ಹಾಗೂ ಅತಿ ಬಳಕೆಯನ್ನು ಪ್ರಚೋದಿಸುವ ಹಾಗೂ ಪರಿಸರಕ್ಕೆ ವಿನಾಶ ಉಂಟು ಮಾಡುವ ಪ್ರಸ್ತುತ ಆರ್ಥಿಕ ಅಭಿವೃದ್ಧಿಯನ್ನು ಬದಲಾಯಿಸಿ ಸುಸ್ಥಿರವಾದ ಪರಿಸರಕ್ಕೆ ಹಾನಿಯುಂಟು ಮಾಡದ ಅಭಿವೃದ್ಧಿಯನ್ನು ಪ್ರಚೋದಿಸಬೇಕೆಂದು ಭೂಶೃಂಗಸಭೆಯ ಸಾರಾಂಶವಾಗಿತ್ತು. 2002 ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ನಡೆಯುವ ಸಮ್ಮೇಳನವು ಸುಸ್ಥಿರ ಅಭಿವೃದ್ಧಿಯನ್ನು ಕುರಿತಾಗಿರುವುದರಿಂದ ಇದನ್ನು ಸುಸ್ಥಿರ ಅಭಿವೃದ್ಧಿಗಾಗಿ ವಿಶ್ವ ಶೃಂಗಸಭೆ ಎಂದೇ ಕರೆಯಲಾಗಿದೆ. ಭೂ ಸಂಪನ್ಮೂಲಗಳ ಬಳಕೆ ಹಾಗೂ ಮಾನವರ ಭವಿಷ್ಯವು ಇಂದು ಮಾನವರು ಈ ಸಂಪನ್ಮೂಲಗಳನ್ನು ಹೇಗೆ ರಕ್ಷಿಸುತ್ತಾರೆ ಎನ್ನುವುದನ್ನು ಆಧರಿಸಿದೆ. ನವೀಕರಿಸಬಹುದಾದ ಸಂಪನ್ಮೂಲಗಳ ಬಳಕೆ, ಜೀವವೈವಿಧ್ಯದ ಸಂರಕ್ಷಣೆ, ಪರಿಸರ ವ್ಯವಸ್ಥೆಗಳಿಗೆ ತಗಲುವ ಹಾನಿಯನ್ನು ಕಡಿಮೆ ಮಾಡುವುದು ಮುಂತಾದ ಕಾರ್ಯಗಳಿಂದ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಬಹುದೆಂದು ನಂಬಲಾಗಿದೆ. ಸುಸ್ಥಿರ ಅಭಿವೃದ್ಧಿಯ ಮಹತ್ವವನ್ನು ಪರಿಸರ ತಜ್ಞರು ಅರಿತಿದ್ದರು. 1980 ಅಂತ್ಯದಲ್ಲಿ ಈ ಪರಿಕಲ್ಪನೆಗೆ ಬೆಳಕಿಗೆ ಬಂತು. ಸುಸ್ಥಿರ ಅಭಿವೃದ್ಧಿ ಎಂಬ ವಿಶಾಲ ಪರಿಕಲ್ಪನೆಯನ್ನು 1980 ಮೊಟ್ಟ ಮೊದಲು ಪರಿಚಯಿಸಿದ್ದು ಪರಿಸರ ಮತ್ತು ಅಭಿವೃದ್ಧಿಯ ವಿಶ್ವ ಆಯೋಗ, ವರ್ಲ್ಡ್ ಕಮಿಷನ್ ಆನ್ ಎನ್ವೈರನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. 1987 ತನ್ನ ವರದಿಯಲ್ಲಿ ಸಮಸ್ತರ ಭವಿಷ್ಯ, ಅವರ್ ಕಾಮನ್ ಫ್ಯೂಚರ್, ಸುಸ್ಥಿರ ಅಭಿವೃದ್ಧಿಯನ್ನು ಹೇಗೆ ವ್ಯಾಖ್ಯಾನಿಸಿತು? ಭವಿಷ್ಯದ ಪೀಳಿಗೆಗಳ ಅಗತ್ಯಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳದೆ ಅಥವಾ ನಾಶಪಡಿಸದೆ ಇಂದಿನ ಜನಾಂಗಗಳ ಅಗತ್ಯಗಳನ್ನು ಪೂರೈಸುವ ಅಭಿವೃದ್ಧಿ ಎಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್. ಸುಸ್ಥಿರ ಅಭಿವೃದ್ಧಿಯ ವ್ಯಾಖ್ಯಾನ ಕಷ್ಟಕರ. ಇದು ವಿವಿಧ ಕ್ಷೇತ್ರಗಳ 10 ಪರಿಕಲ್ಪನೆ ಆದರ್ಶಗಳನ್ನು ಒಳಗೊಂಡಿರುತ್ತದೆ. ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಪರಿಸರ ಶಾಸ್ತ್ರಗಳ ಪರಿಕಲ್ಪನೆಗಳು ಸುಸ್ಥಿರ ಅಭಿವೃದ್ಧಿಯಲ್ಲಿ ಅತ್ಯಂತ ಮುಖ್ಯವೆನಿಸುತ್ತವೆ. ದೇಶ, ಭಾಷೆ, ಸಂಸ್ಕೃತಿ, ಸಮಯ, ಹೀಗೆ ಒಂದೊಂದು ವಿಷಯಕ್ಕೂ ಸುಸ್ಥಿರ ಅಭಿವೃದ್ಧಿಯ ವ್ಯಾಖ್ಯಾನ ಬದಲಾಗುತ್ತದೆ. ಸುಸ್ಥಿರ ಅಭಿವೃದ್ಧಿಯ 3 ಪ್ರಮುಖ ಅಂಶಗಳೆಂದರೆ: 1, ಮುಂದಿನ ಪೀಳಿಗೆ ಅವಶ್ಯಕತೆಗಳನ್ನು ಪೂರೈಸುವಂತೆ ಇಂದಿನ ಸಂಪನ್ಮೂಲ ಬಳಕೆಯನ್ನು ನಿರ್ವಹಿಸುವ ಕಾರ್ಯಗಳ ವಿಧಾನ. 2, ಸಂಪನ್ಮೂಲವನ್ನು ಎಲ್ಲರಿಗೂ ಸಮವಾಗಿ ಹಂಚುವ ಅಥವಾ ಸಂಪನ್ಮೂಲಗಳಿಗೆ ಸಮಾನ ಪ್ರವೇಶ ಅಧಿಕಾರವನ್ನು ಒದಗಿಸುವ ಕಾರ್ಯವಿಧಾನಗಳು. 3, ಅಲ್ಪಕಾಲಿಕ ಆರ್ಥಿಕ ಲಾಭ ಅಥವಾ ದೀರ್ಘಕಾಲಿಕ ಪರಿಸರಿಕ ಸ್ಥಿರತೆಗಳನ್ನು ಕುರಿತಂತೆ ಸಂಪನ್ಮೂಲ ಹಂಚಿಕೆಯನ್ನು ನಿರ್ಧರಿಸುವ ವಿಧಾನಗಳು. ಸುಸ್ಥಿರ ಅಭಿವೃದ್ಧಿಯ ಕಾರ್ಯತಂತ್ರಗಳು 9 ತತ್ವಗಳನ್ನು ಆಧರಿಸಿವೆ. ಮೊದಲನೆಯ ತತ್ವ ನೀತಿಶಾಸ್ತ್ರವನ್ನು ಹೇಳುತ್ತದೆ. ಮುಂದಿನ 4 ತತ್ವಗಳು ಸುಸ್ಥಿರ ಅಭಿವೃದ್ಧಿಯ ಉದ್ದೇಶವನ್ನು ಸಾರುತ್ತವೆ. ಕಡೆಯ 4 ತತ್ವಗಳು ಕಾರ್ಯವಿಧಾನಗಳನ್ನು ತಿಳಿಸುತ್ತವೆ. ಸುಸ್ಥಿರ ಅಭಿವೃದ್ಧಿಯ 9 ತತ್ವಗಳು ಹೀಗಿವೆ. 1, ಎಲ್ಲ ಜೀವಜಂತುಗಳನ್ನು ಗೌರವಿಸಬೇಕು ಮತ್ತು ಅವುಗಳ ಬಗ್ಗೆ ನಿಗಾ ವಹಿಸಬೇಕು. 2, ಮಾನವರ ಜೀವನದ ಗುಣಮಟ್ಟವನ್ನು ಸುಧಾರಿಸಬೇಕು. 3, ಭೂಮಿಯ ಚೈತನ್ಯ ಮತ್ತು ವೈವಿಧ್ಯವನ್ನು ಕಾಪಾಡಬೇಕು. 4, ನವೀಕರಿಸಲಾಗದ ಸಂಪನ್ಮೂಲಗಳ ಬಳಕೆಯನ್ನು ಕಡಿಮೆ ಮಾಡಿ ಅದರ ಕ್ಷಯವನ್ನು ತಪ್ಪಿಸಬೇಕು. 5, ಭೂಮಿಯ ಧಾರಣ ಸಾಮರ್ಥ್ಯವನ್ನು ಮೀರಬಾರದು. 6, ವೈಯಕ್ತಿಕ ಮನೋವೃತ್ತಿ, ಆಟಿಟ್ಯೂಡ್ ಹಾಗೂ ಆಚರಣೆಗಳನ್ನು ಬದಲಿಸಬೇಕು. 7, ಸಮುದಾಯಗಳಿಗೆ ಅವರ ಪರಿಸರದ ಮೇಲೆ ನಿಗಾ ವಹಿಸಿ ರಕ್ಷಿಸುವ ಅಧಿಕಾರವನ್ನು ಮತ್ತು ಸಾಮರ್ಥ್ಯವನ್ನು ಕಲ್ಪಿಸಬೇಕು. 8, ಅಭಿವೃದ್ಧಿಯನ್ನು ಹಾಗೂ ಸಂರಕ್ಷಣಾ ಸಮಗ್ರಗೊಳಿಸುವ ರಾಷ್ಟ್ರೀಯ ಚೌಕಟ್ಟನ್ನು ವೇದಿಕೆ ಒದಗಿಸಬೇಕು. 9, ಜಾಗತಿಕ ಮೈತ್ರಿಕೂಟವನ್ನು ಸೃಷ್ಟಿಸಬೇಕು. ಇಂದಿನ ಕೈಗಾರಿಕಾ ಯುಗದಲ್ಲಿ ಅನೇಕ ಜನರು ಮಾನವ ಕೇಂದ್ರಿತ ಕಲ್ಪನೆಗಳನ್ನು ಆಧರಿಸಿ ತಮ್ಮ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿದ್ದಾರೆ. ಇವರು ಪ್ರಪಂಚದಲ್ಲಿರುವ ಸಂಪನ್ಮೂಲಗಳಿಗೆ ಮಿತಿಯೇ ಇಲ್ಲ. ಇವೆಲ್ಲವೂ ಮಾನವರ ಬಳಕೆಗಾಗಿಯೇ ಇವೆ.

0: ಮಾನವರ ನಿಸರ್ಗದ ಭಾಗವಲ್ಲ, ನಿಸರ್ಗವನ್ನಾಳುವವರು ಎಂಬ ಭಾವನೆ ತಳೆದಿರುವವರು ಸುಸ್ಥಿರ ಅಭಿವೃದ್ಧಿ ಪರಿಕಲ್ಪನೆಯ ಪ್ರಕಾರ ರಚಿತಗೊಂಡ ಹೊಸ ಸಂಪನ್ಮೂಲ ಬಳಕೆಯ ಕಾರ್ಯತಂತ್ರವಾದರೂ ಸಂಪನ್ಮೂಲಗಳ ಅತಿ ಬಳಕೆಯನ್ನು ಮಾಡದೆ ಅವುಗಳನ್ನು ಸಂರಕ್ಷಿಸಬೇಕು. ಸಂಪನ್ಮೂಲಗಳನ್ನು ಆದಷ್ಟು ಪುನರಾವರ್ತಿಸಬೇಕು, ರೀಸೈಕ್ಲಿಂಗ್ ಅಥವಾ ಮರುಬಳಕೆ ಮಾಡಬೇಕು, ಮತ್ತು ಸೌರಶಕ್ತಿಯಂಥ ನವೀಕರಿಸಬಹುದಾದ ಸಂಪನ್ಮೂಲಗಳ ಬಳಕೆಯನ್ನು ಹೆಚ್ಚಿಸಿ ತೈಲ ಕಲ್ಲಿದ್ದಲಿನಂಥ ನವೀಕರಿಸಲಾಗದ ಸಂಪನ್ಮೂಲಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಅಥವಾ ನಿಲ್ಲಿಸಬೇಕು. ಪರಿಸರ ಮತ್ತು ಅಭಿವೃದ್ಧಿ ಒಂದು ನಾಣ್ಯದ ಎರಡು ಮುಖಗಳು, ಇವೆರಡನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ನಾಶವಾಗುತ್ತಿರುವ ಪರಿಸರಿಕ ಸಂಪನ್ಮೂಲಗಳ ಆಧಾರದ ಮೇಲೆ ಅಭಿವೃದ್ಧಿಯನ್ನು ಮಾಡಲು ಸಾಧ್ಯವೇ? ಅಂತೆಯೇ ಅಭಿವೃದ್ಧಿ ಇಲ್ಲದೆಯೇ ಸಂಪನ್ಮೂಲಗಳನ್ನು ಹೆಚ್ಚಿಸುವುದು ಅಥವಾ ದಕ್ಷವಾಗಿ ಬಳಸುವುದು ಸಾಧ್ಯವಿಲ್ಲದ ಮಾತು. ವಿಶ್ವ ಸಂರಕ್ಷಣಾ ಕಾರ್ಯತಂತ್ರ ವರ್ಲ್ಡ್ ಕನ್ಸರ್ವೇಷನ್ ಸ್ಟ್ರಾಟಜಿ ಆರ್ಥಿಕ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಗಳ ನಡುವಣ ಪರಸ್ಪರ ಅವಲಂಬನೆಯನ್ನು ಮೊತ್ತ ಮೊದಲು ಒತ್ತಿ ಹೇಳಿತು. ಅಭಿವೃದ್ಧಿ ಔದ್ಯೋಗೀಕೃತ ರಾಷ್ಟ್ರವಾಗಲಿ ಅಭಿವೃದ್ಧಿಶೀಲ ರಾಷ್ಟ್ರವಾಗಲಿ ಸುಸ್ಥಿರ ಅಭಿವೃದ್ಧಿಯು ತನ್ನ ರಾಷ್ಟ್ರ ನೀತಿಯ ಮುಖ್ಯ ಅಂಶವಾಗುವಂತೆ ನೋಡಿಕೊಳ್ಳಬೇಕು. ಸೂಕ್ತ ಪರಿಸರಿಕ ನೀತಿ ನಿಯಮಗಳನ್ನು ರಚಿಸುವುದು ಕಷ್ಟಕರ. ಪರಿಸರಿಕ ನಿಯಮಗಳಿಲ್ಲದೆ ಆರ್ಥಿಕ ಹಾಗೂ ಸಾಮಾಜಿಕ ಪ್ರಗತಿಯನ್ನು ಸಾಧಿಸುವುದು ಸಾಧ್ಯವಾದರೂ ಇವು ದೀರ್ಘಕಾಲಿಕವಲ್ಲ. ಈ ಪ್ರಗತಿ ದೀರ್ಘಕಾಲಿಕವಾಗಬೇಕಾದರೆ ಪರಿಸರಿಕ ಅಂಶಗಳನ್ನು ಪರಿಗಣಿಸಬೇಕು. ಪರಿಸರ ಸಂರಕ್ಷಣೆಯು ಆರ್ಥಿಕ ಚಟುವಟಿಕೆಗಳಿಗೆ ಲಾಭದಾಯಕವಾಗಿ ಉತ್ತಮ ಆರ್ಥಿಕ ಬೆಳವಣಿಗೆಗೆ ಮತ್ತು ಉದ್ಯೋಗಾವಕಾಶಗಳನ್ನು ಕಲ್ಪಿಸುತ್ತದೆ. ಕೆಲವರು ಮೂಲಭೂತ ಸಾಮಾಜಿಕ ಆರ್ಥಿಕ ರಾಜನೈತಿಕ ಅಂಶಗಳನ್ನು ಬದಲಾವಣೆಯಿಂದ ಮಾತ್ರ ಸುಸ್ಥಿರ ಅಭಿವೃದ್ಧಿ ಸಾಧ್ಯ ಎಂದು ವಾದಿಸುತ್ತಾರೆ. ಇಂದು ಎಲ್ಲರೂ ಸುಸ್ಥಿರ ಅಭಿವೃದ್ಧಿ ಪರಿಕಲ್ಪನೆಯನ್ನು ಒಪ್ಪುತ್ತಾರೆ. ಆದರೆ ಇಂಥ ಅಭಿವೃದ್ಧಿಯನ್ನು ಸಾಧಿಸುವುದು ಸುಲಭವಲ್ಲ. ಪರಿಸರವನ್ನು ಕುರಿತು ಹಳೆ ಸಮಸ್ಯೆಗಳನ್ನು ಬಗೆಹರಿಸಲು ಹೊರಟರೆ ಹೊಸ ಸಮಸ್ಯೆಗಳು ಉದ್ಭವಿಸುತ್ತವೆ. ಮಾನವರು ಪರಿಸರವನ್ನು ಅರ್ಥ ಮಾಡಿಕೊಂಡಿರುವುದರ ಮಿತಿಯನ್ನು ಇದು ತೋರಿಸುತ್ತದೆ. ಇಂದಿನ ಅರ್ಥಶಾಸ್ತ್ರಜ್ಞರು ವಾಯುಗೋಳ, ಜಲಗೋಳ, ಶಿಲಗೋಳಗಳಂತಹ ಜೀವನಾಧಾರ ವ್ಯವಸ್ಥೆಗಳನ್ನು ನೈಸರ್ಗಿಕ ಬಂಡವಾಳವೆಂದು ಕರೆಯುತ್ತಾರೆ. ಈ ನೈಸರ್ಗಿಕ ಬಂಡವಾಳದ ಪರಿಕಲ್ಪನೆಯ ಆಧಾರದ ಮೇಲೆ ಸುಸ್ಥಿರ ಅಭಿವೃದ್ಧಿಯನ್ನು ದುರ್ಬಲ ಅಭಿವೃದ್ಧಿ ಹಾಗೂ ಪ್ರಬಲ ಅಭಿವೃದ್ಧಿ ಎಂದು ಎರಡು ಗುಂಪುಗಳನ್ನಾಗಿ ಮಾಡುತ್ತಾರೆ. ದುರ್ಬಲ ಮತ್ತು ಪ್ರಬಲ ಅಭಿವೃದ್ಧಿಗಳೆರಡೆಯೂ ನೈಸರ್ಗಿಕ ಬಂಡವಾಳದ ಪ್ರಮಾಣವು ಸ್ಥಿರವಾಗಿರುತ್ತದೆ ಅಥವಾ ಹೆಚ್ಚಾಗುತ್ತದೆ. ನೈಸರ್ಗಿಕ ಬಂಡವಾಳವು ಸಾರ್ವಜನಿಕ ಕೆಲಸಗಳಿಗೆ ವ್ಯಯವಾದಷ್ಟು ಪ್ರಮಾಣವನ್ನು ಕೂಡಲೇ ಸೃಷ್ಟಿಸಿದರೆ ಮಾತ್ರ ಅದು ಪ್ರಬಲ ಸುಸ್ಥಿರ ಅಭಿವೃದ್ಧಿಯಾಗಿರುತ್ತದೆ ಎಂದು ನವ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ. ಈ ಅಭಿವೃದ್ಧಿಯಲ್ಲಿರುವ ಮುಖ್ಯ ತೊಂದರೆ ಎಂದರೆ ಅನೇಕ ನೈಸರ್ಗಿಕ ಸಂಪನ್ಮೂಲಗಳಾಗಲಿ ಪರಿಸರಿಕ ಪರಿಣಾಮಗಳಾಗಲಿ ಧನಮೌಲ್ಯವನ್ನು ಕೊಡುವುದು ಕಷ್ಟ. ಹೀಗಾಗಿ ದುರ್ಬಲ ಮತ್ತು ಪ್ರಬಲ ಸುಸ್ಥಿರ ಅಭಿವೃದ್ಧಿಗಳ ಪರಿಕಲ್ಪನೆಯನ್ನು ಬಳಸುವುದು ಸಾಧ್ಯವಾಗಲಾರದು. ಇನ್ನು ಕೆಲವು ಅಭಿಪ್ರಾಯದಂತೆ ಸುಸ್ಥಿರ ಅಭಿವೃದ್ಧಿಗೆ ಅಗತ್ಯವಾದ ಅಂಶಗಳನ್ನು ಪರಿಸರಿಕ ಪ್ರಮಾಣಿಕ ರೂಪಕ್ಕೆ ಪರಿವರ್ತಿಸಿ ಈ ಪ್ರಮಾಣಕಗಳ ಮೂಲಕ ಆರ್ಥಿಕ ಯೋಜನೆಗಳ ಮೇಲೆ ಒತ್ತಡ ತರಬೇಕು. ಇಲ್ಲಿ ಮೂರು ಪ್ರಮಾಣಕಗಳನ್ನು ಸೂಚಿಸಲಾಗಿದೆ. ವಿಸರ್ಜನಾ ಪ್ರಮಾಣಕಗಳು, ಡಿಸ್ಚಾರ್ಜ್ ಸ್ಟ್ಯಾಂಡರ್ಡ್, ಪರಿಸರದಲ್ಲಿ ವಿಸರ್ಜಿಸಲಾಗುವ ತ್ಯಾಜ್ಯಗಳನ್ನು ನಿಯಂತ್ರಿಸುತ್ತವೆ. ಸರಕು ಪ್ರಮಾಣಕಗಳು, ಸ್ಟಾಕ್ ಸ್ಟ್ಯಾಂಡರ್ಡ್ಸ್, ನವೀಕರಿಸಲಾಗದ ಸಂಪನ್ಮೂಲಗಳನ್ನು ರಕ್ಷಿಸುತ್ತವೆ. ಮತ್ತು ಹರಿವು ಪ್ರಮಾಣಕಗಳು, ಫ್ಲೋ ಸ್ಟ್ಯಾಂಡರ್ಡ್ಸ್, ನಾಶವಾದ ಆವಾಸಗಳನ್ನು ರಚಿಸುವಂತೆ ಮಾಡುತ್ತವೆ. ಸುಸ್ಥಿರ ಅಭಿವೃದ್ಧಿಗೆ ಪ್ರಮಾಣಕಗಳ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು ಸುಲಭ. ಇದಕ್ಕೆ ಧನಮೌಲ್ಯದ ಅಗತ್ಯವಿಲ್ಲ. ಸುಸ್ಥಿರ ಅಭಿವೃದ್ಧಿ ಎಂಬುದು ಕೆಲವೇ ಸಂಘ ಸಂಸ್ಥೆಗಳ ಅಥವಾ ಪರಿಣಿತರು ಮಾತ್ರ ಅನುಸರಿಸುವ ಕಾರ್ಯವಿಧಾನವಲ್ಲ. ಇದು ಎಲ್ಲರ ಸಾರ್ವಜನಿಕರು ಅನುಸರಿಸಬೇಕಾದ ವಿಧಾನವಾಗಿದೆ.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90

0: ಕನ್ನಡ ಎಫ್ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
1: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ ಎರಡನೆಯ ಪದ್ಯ. ಆ ಪದ್ಯ ಹೀಗಿದೆ. ಪೋಗದೆ ಪಾಡು ತಿರ್ಪಳಿಯ ಬೃಹಿತಮಾಗಿರೆ ಚಂದ್ರಕಾಂತಿ ಕಾಯ್ಪಾಗಿರೆ ಬೀಸುವಂದೆಲರೆ ಬೀಸುವುದಾಗಿರೆ ಕಾಯಿಗಳಿಂದ ಮಿಂಬಾಗಿರೆ ಸೋರ್ವ ಸೋನೆ ಮದಮಾಗಿರೆ ಮಾವಿನ ಬಂದ ಕೋಡೆ ಕೋಡಾಗಿರೆ ಕೋಡುಗೊಂಡು ಬರಿದತ್ತು ವಸಂತ ಗಜಂ ವಿಯೋಗಿಯಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಪೋಗದೆ ಪಾಡು ತಿರ್ಪ ಅಳಿಯೇ ಬೃಹಿತಂ ಬೃಹಿತಂ ಆಗಿರೆ ಚಂದ್ರಕಾಂತಿ ಕಾಯಿಪು ಆಗಿರೆ ಬೀಸುವ ಒಂದು ಎಲರೆ ಬೀಸುವುದು ಆಗಿರೆ ಕಾಯಿಗಳಿಂದ ಇಂಬು ಆಗಿರೆ ಸೋರುವ ಸೋನೆ ಮದಂ ಆಗಿರೆ ಮಾವಿನ ಬಂದ ಕೋಡೆ ಕೋಡು ಆಗಿರೆ ಕೋಡುಗೊಂಡು ಬರಿದತ್ತು ವಸಂತ ಗಜಂ ವಿಯೋಗಿಯಂ. ಪೋಗದೆ ಪಾಡುತಿರ್ಪ ಅಳಿಯೇ, ಪೋಗದೆ ಅಂದರೆ ಹಿಂದಕ್ಕೆ ಸಾರದೆ ಅಥವಾ ಮರೆಯಾಗದೆ, ಪಾಡುತಿರ್ಪ ಹಾಡುತ್ತಿರುವಂತೆ ಅಂದರೆ ನಾದ ಮಾಡುತ್ತಿರುವಂಥ ಅಳಿ ತುಂಬಿಯೇ ಬೃಹೀತವಾಗಿರೆ ಆನೆ ಆನೆಯ ಗೀಳಿಡುವಿಕೆ ಆಗಿರಲು, ಅಂದರೆ ಬೃಹೀತ ಅಂದರೆ ಆನೆಯ ಗೀಳಿಡುವಿಕೆ ಅಂತ. ಹೋಗದೆ ಅಂದರೆ ನಿರಂತರವಾಗಿ ಹಾಡುತ್ತಿರುವಂತಹ ತುಂಬಿಯೇ, ಆ ತುಂಬಿಯ ನಾದವೇ ಆನೆಯ ಗೀಳಿಡುವಿಕೆ ಹಾಗೆ ಕಂಡುಬರುತ್ತಿರಲು, ಚಂದ್ರಕಾಂತಿ ಕಾಯಿಪಾಗಿರೆ ಚಂದ್ರನ ಕಾಂತಿಯೇ ಸಿಟ್ಟು ಆಗಿರಲು, ಬೀಸುವ ಒಂದು ಎಲರೆ ಬೀಸುವುದಾಗಿರೆ ಬೀಸುವ ಒಂದು ಗಾಳಿಯೇ ಬೀಸಣಿಕೆ ಆಗಿರಲು, ಕಾಯಿಗಳಿಂದ ಇಂಬ ಆಗಿರೆ ಕಾಯಿಗಳಿಂದ ಅಂದರೆ ಹಣ್ಣು ಕಾಯಿಗಳಿಂದ ಇಂಬ ಆಗಿರೆ ಇಂಬ ಆಗಿರಂದರೆ ಸೊಗಸಾಗಿರಲು, ಸೋರುವ ಸೋನೆ ಮದವಾಗಿರುವ ಸೋರುವಂತಹ ಸೋನೆ ಸೋನೆ ಅಂದರೆ ಮರದ ರಸ ಅಥವಾ ಹಾಲು ಅದುವೇ ಮದ ಆಗಿರಲು, ಮಾವಿನ ಬಂದ ಕೋಡೆ ಕೋಡಾಗಿರೆ ಮಾವಿನಲ್ಲಿ ಕಾಣಿಸಿಕೊಂಡಂಥ ಸಣ್ಣ ಟೊಂಗೆಯೇ ಕೋಡಿನ ಹಾಗೆ ಇರಲು, ಪರಿಯತ್ತು ವಸಂತ ಗಜಂ ಆ ವಸಂತ ಎನ್ನುವಂಥ ಆನೆಯು ವಿಯೋಗಿಗಳ ಮೇಲೆ ಅಂದರೆ ವಿರಹಿಗಳ ಮೇಲೆ ದಾಳಿಯನ್ನು ಮಾಡಿತ್ತು ಎನ್ನುವುದಾಗಿ ಪಂಪ ವಸಂತ ಮಾಸವನ್ನು ಆನೆಯ ರೀತಿಯಲ್ಲಿ ಬಂತು ಎಂದು ಹೇಳ್ತಾನೆ. ಸಾಮಾನ್ಯ ನಾವು ಇತ್ತೀಚೆಗೆ ಆನೆಗಳು ಅಲ್ಲಲ್ಲಿ ದಾಳಿ ಇಡುವಂಥ ಸುದ್ದಿಯನ್ನು ಕೇಳುತ್ತಿದ್ದೇವೆ. ಆದರೆ ಶತಶೃಂಗ ಪರ್ವತದಲ್ಲಿ ದಾಳಿ ಇಟ್ಟದ್ದು ಕಾಡಾನೆ ಅಲ್ಲ, ಬದಲಾಗಿ ವಸಂತ ಮಾಸವೇ ಆನೆಯಾಗಿ ದಾಳಿ ಇಟ್ಟಿತಂತೆ ಆ ಜನಗಳ ಮೇಲೆ. ಅದು ಹೇಗೆ, ಆ ವಸಂತ ಮಾಸ ಆನೆಯಾಗಿ ಹೇಗೆ ಇತ್ತು? ನಿರಂತರವಾಗಿ ಹಾಡುತ್ತಿರುವಂತಹ ತುಂಬಿಗಳ ನಾದವೇ ಅದರ ಗೀಳಿಡುವಿಕೆ ಆಗಿತ್ತು, ಚಂದ್ರನ ಕಾಂತಿಯೇ ಅದರ ಸಿಟ್ಟಾಗಿತ್ತು, ಬೀಸುವ ಒಂದು ಗಾಳಿಯೇ ಅದರ ಬೀಸಣಿಕೆ ಅಂತಂದರೆ ಕಿವಿ ಆಗಿತ್ತು, ಕಾಯಿಗಳಿಂದ ಸೊಗಸಾಗಿ ಸೋರುತ್ತಿರುವಂತಹ ಮಾವಿನ ಮರವೇ ಅದರ ಮದ ಆಗಿತ್ತು, ಮತ್ತು ಮಾವಿನ ಮರಕ್ಕೆ ಬಂದಿರುವಂಥ ಟೊಂಗೆಯೇ ಅದರ ಕೋಡು ಆಗಿತ್ತು. ಹೀಗೆ ಭೀಕರವಾದಂಥ ಆಕರ್ಷಣೀಯವಾದಂಥ ಆ ಮದಗಜ ವಸಂತ ಮಾಸ ಎನ್ನುವಂಥ ಮದಗಜ ವಿರಹಿಗಳ ಮೇಲೆ ದಾಳಿಯನ್ನು ಇಡುತ್ತಾ ಬಂತು ಎನ್ನುವುದಾಗಿ ಪಂಪ ವಿವರಿಸ್ತಾನೆ. ಮತ್ತೆ ಇಲ್ಲಿ ಇವು ಕೂಡ ಕನ್ನಡ ವಾಕ್ಯ ರಚನೆ ಅಂದರೆ ದೈನಂದಿನ ಕನ್ನಡ ಭಾಷೆಯ ವಾಕ್ಯ ರಚನೆಯನ್ನು ಕರ್ತೃ ಕರ್ಮ ಕ್ರಿಯಾಪದ ಒಂದರ ನಂತರ ಒಂದು ಬರುವುದನ್ನು ಕಾವ್ಯ ಭಾಷೆಯಾಗಿ ಮಾರ್ಪಡಿಸುವಾಗ ನಿರಂತರವಾಗಿ ನಾಮಪದಗಳ ಮೇಲೆ ನಾಮಪದಗಳು ನಾಮಪದಗಳ ಮೇಲೆ ನಾಮಪದಗಳು ಅಂತರ್ಥ ಕ್ರಿಯಾಪದವನ್ನೇ ಇಲ್ಲದ ಹಾಗೆ ಮಾಡಿ ಆ ಮೂಲಕ ಕಾವ್ಯ ಭಾಷೆಯನ್ನು ರೂಪಿಸಿರುವುದು ಕಂಡುಬರ್ತದೆ. ಪೋಗದೆ ಪಾಡುತಿರ್ಪವಳಿಯೇ ಬೃಹಿತಮಾಗಿರಿ ಚಂದ್ರಕಾಂತಿ ಕಾಯ್ಪಾಗಿರಿ, ಇಲ್ಲೆಲ್ಲಿಯೂ ಕೂಡ ಕ್ರಿಯಾಪದವೇ ಇಲ್ಲ. ಕ್ರಿಯಾಪದ ಇಲ್ಲದೆ ಕಾವ್ಯ ವಾಕ್ಯ ರಚನೆ ಮಾಡಿದಂತಹ ಒಂದು ಪದ್ಯ ಇದು. ಆ ಎಲ್ಲೆಲ್ಲಿ

0: ಕನ್ನಡ ಕಾವ್ಯ ಭಾಷೆಯಲ್ಲಿ ಕ್ರಿಯಾಪದ ಕಡಿಮೆ ಆಗ್ತಾ ಹೋಗ್ತದೋ ಹೋಗ್ತದೋ ಅಷ್ಟರ ಮಟ್ಟಿಗೆ ಕನ್ನಡದ ಮಟ್ಟಿಗೆ ಆ ಭಾಷೆಗೆ ಕಾವ್ಯ ಭಾಷೆಯ ಲೇಪ ಹೆಚ್ಚುತ್ತಾ ಹೋಗ್ತದೆ. ಅದು ನಾನು ಈಗ ಈ ದ್ವಿತೀಯ ಆಶದ ಆರಂಭದಿಂದಲೂ ಹೇಳ್ತಾ ಇದ್ದೇನೆ. ಅದಕ್ಕೆ ಇನ್ನೊಂದು ಉದಾಹರಣೆಯಾಗಿ ಹದಿನಾರನೇ ಪದ್ಯದ ವರೆಗೆ ನಮಗೆ ಉದಾಹರಣೆಗಳು ಸಿಗುತ್ತಲೇ ಹೋಗ್ತವೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಇಂಗ್ಲಿಷ್ನಲ್ಲಿ ಸ್ವರ, ವ್ಯಂಜನ, ಅವುಗಳ ಉಚ್ಚಾರಣೆ ಬಗ್ಗೆ ಮಾತಾಡ್ತಾ ಇದ್ದೆ. ಇವತ್ತು ಸಹ ಉಚ್ಚಾರಣೆ ಬಗ್ಗೆನೇ ಹೇಳ್ತಾ ಇದ್ದೀನಿ, ಯಾಕಂದರೆ ಪ್ರೊನೌನ್ಸಿಯೇಷನ್ನು ಬಹಳ ಇಂಪಾರ್ಟೆಂಟ್. ಭಾಷೆ ಯಾವುದೇ ಆಗಿರಲಿ, ನಾವು ಸರಿಯಾಗಿ ಮಾತಾಡೋದನ್ನು ಕಲಿಬೇಕು. ಕನ್ನಡದಲ್ಲೇ ಎಷ್ಟೋ ಜನ ತಪ್ಪಾಗಿ ಉಚ್ಚಾರ ಮಾಡೋದನ್ನು ನೀವು ನೋಡಿರ್ತೀರ. ಅದೇ ರೀತಿ ಇಂಗ್ಲೀಷಲ್ಲಿ ಸಹ ನಾವು ತಪ್ಪಾಗಿ ಉಚ್ಚಾರ ಮಾಡೋದ್ರಿಂದ ತಪ್ಪಾಗಿ ಬರಿತೀವಿ ಕೂಡ. ಅದರ ಸ್ಪೆಲ್ಲಿಂಗ್ ನಮಗೆ ಗೊತ್ತಿರೋದಿಲ್ಲ, ಹಾಗಾಗಿ ಪ್ರತಿಯೊಂದು ಪದದ ಉಚ್ಚಾರಣೆ ಸರಿಯಾಗಿ ನಾವು ಮಾಡಬೇಕಾಗತ್ತೆ. ಇಂಗ್ಲೀಷಲ್ಲಿ ನಿಮಗೆ ಇನ್ನೊಂದಷ್ಟು ಕನ್ಫ್ಯೂಸ್ ಆಗೋದಿದೆ. ಅಂದರೆ A, B, C, D ಈ ಥರ ಲೆಟರ್ಸಲ್ಲಿ ಎಯ ಉಚ್ಚಾರಣೆ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಎ ಅಂತ ಬರುತ್ತೆ, ಇಯ ಉಚ್ಚಾರಣೆ ಎ ಆಗತ್ತೆ, ಐಯ ಉಚ್ಚಾರಣೆ ಕೂಡ ಐ ಈ ಥರ ಬರುತ್ತೆ. ಓನ ಉಚ್ಚಾರಣೆ ಒಮ್ಮೊಮ್ಮೆ ಆ ಬಂದರೆ ಒಮ್ಮೊಮ್ಮೆ ಓ ಬರುತ್ತೆ, ಒಮ್ಮೊಮ್ಮೆ ಊ ಬರುತ್ತೆ. ಯುನ ಉಚ್ಚಾರಣೆ ಒಮ್ಮೆ ಊ ಆದರೆ ಇನ್ನೊಮ್ಮೆ ಅ ಆಗತ್ತೆ. ಈ ಥರ ಸ್ವರಗಳ ಉಚ್ಚಾರಣೆಗೆ ಸಂಬಂಧಿಸಿದ ಹಾಗೆ ಒಂದಷ್ಟು ವಿಷಯಗಳನ್ನು ನಾನು ಇವಾಗ ಹೇಳ್ತೀನಿ. ಪ್ರತಿಯೊಂದು ಉಚ್ಚಾರಣೆಯಲ್ಲೂ ಕೂಡ ಒಂದಷ್ಟು ವಿಶೇಷ ನಿಯಮಗಳಿದ್ದಾವೆ. ಇಂಗ್ಲೀಷನ್ನು ವಿಶೇಷ ರೀತಿಯಲ್ಲಿ ಕಲ್ತ್ಕೊಳ್ಬೇಕು ಅಂತ ನೀವೇನಾದರೂ ಆಸೆ ಪಡ್ತಿದ್ರೆ ಈ ನಿಯಮಗಳನ್ನು ಕೂಡ ತಿಳ್ಕೊಳ್ಬೇಕಾದ್ದು ಬಹಳ ಅಗತ್ಯ. ನಾನು ಓವಲ್ಸ್ ಬಗ್ಗೆ ಒಂದಷ್ಟು ಮಾತಾಡ್ತೀನಿ. ಈಗ ಎಯ ಉಚ್ಚಾರಣೆ ಏನಾಗುತ್ತೆ, ಆ ಯ ಎ ಅಂತ ಆಗತ್ತೆ. ಅದಕ್ಕೆ ಒಂದಷ್ಟು ಉದಾಹರಣೆ ಕೊಡ್ತೀನಿ. ಆನ್ AN ಇಲ್ಲಿ ಆನ್ ಅಂತ ಬರುತ್ತೆ ನೋಡಿ, ಅಂದರೆ ಒಂದು ಅಂತ. ಲ್ಯಾಡ್ LAD ಲ್ಯಾಡ್. ಮ್ಯಾನ್ MAN ಮ್ಯಾನ್ MAD ಮ್ಯಾಡ್. ಆಟ್ AT ಆಟ್. RAT ರ್ಯಾಟ್. STAND ಸ್ಟ್ಯಾಂಡ್. BAN ಬ್ಯಾನ್. ನೋಡಿ ಇಲ್ಲೆಲ್ಲ ಏದ ಉಚ್ಚಾರ ಎ ಅಂತ ಆಯಿತು. ಅದೇ ಈಗ ಇನ್ನೊಂದಷ್ಟು ಪದಗಳು ಹೇಳ್ತೀನಿ ನೋಡಿ. ಆಲ್ ಫಾಲ್ ಕಾಲ್ ವಾಲ್ ವಾರ್ ಸ್ಮಾಲ್. ಇಲ್ಲೆಲ್ಲ ಆ ಅಂತ ಉಚ್ಚಾರ ಬರುತ್ತೆ. ಅದೇ ರೀತಿ ಫಾರ್ ಆರ್ ಸ್ಟಾರ್ ಇಲ್ಲಿ ಸಹ ಆ ಅಂತ ಬಂತಲ್ವಾ. ಅದೇ ವೇರ್ ಫೇರ್ ಡೇರ್ ದೇರ್ ಶೇರ್ ಸ್ಪೇರ್ ಕೇರ್ ಈ ಪದಗಳನ್ನು ನೋಡಿ, ಇಲ್ಲಿ ಎ ಅಂತ ಉಚ್ಚಾರ ಬಂತು. ಸ್ವರಗಳು ಯಾವುದೆಲ್ಲ ಬರುತ್ತೆ ಹೇಳಿ ಇಂಗ್ಲೀಷ್ನಲ್ಲಿ AEIOU. ಈಗ ಎ ಲೆಟರ್ ಬಗ್ಗೆ ಹೇಳಿದೆ, ಅದೇ ರೀತಿ ಇಯ ಉಚ್ಚಾರಣೆ ಹೇಗಾಗತ್ತೆ ನೋಡೋಣವಾ. NET ನೆಟ್. SEL ಸೆಲ್. ಲೆಗ್ ವೆಟ್. ಮೆನ್ ವೆಲ್ ದೆನ್ ವೆನ್. ಇಲ್ಲೆಲ್ಲ ಈ ಅಕ್ಷರ ಹೇಗೆ ಉಚ್ಚಾರ ಆಯಿತು, ಎ ಅಂತ ಉಚ್ಚಾರ ಆಯಿತು. ಈಗ ನೋಡಿ ಬಿ ಹಿ ವಿ ಶಿ ಇಲ್ಲಿ ಮಾತ್ರ ಇ ಅಂತ ಉಚ್ಚಾರ ಆಯಿತು. ಅಲ್ಲಿ ಕೂಡ ಈ ಒಂದೇ ಸಲ ಬಂದಿದೆ NET ನೆಟ್, ಆದರೆ ಇಲ್ಲಿ HE ಆಯಿತು. ಅಲ್ಲಿ ಎ ಅಂತ ಉಚ್ಚಾರ ಆದದ್ದು, ಇಲ್ಲಿ ಇ ಅಂತ ಉಚ್ಚಾರ ಆಯಿತು. ಅದೇ SEE BEE BWEEP ವೀಪ್. SLEEP ಸ್ಲೀಪ್. ಇಲ್ಲೆಲ್ಲ ಈ ಉಚ್ಚಾರ ಈ ದೀರ್ಘ ಬಂದಿದೆ. ಇನ್ನು ಕ್ಲೀನ್ ಹೀಟ್ ಸಿ ಮೀಟ್ ಇಲ್ಲೆಲ್ಲ ಈ ಲೆಟ್ರ್ ಒಮ್ಮೆ ಬಂದಿದೆ, CLEAN ಕ್ಲೀನ್, ಆದರೆ ಉಚ್ಚಾರ ಮಾತ್ರ ಈ ದೀರ್ಘ ಆಗಿದೆ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ, ಯಾವುದಾದ್ರೂ ಶಬ್ದದ ಕೊನೆಯಲ್ಲಿ ಈ ಅನ್ನೋ ಲೆಟ್ರ್ ಬಂದರೆ ಅದಕ್ಕೆ ಯಾವುದೇ ಉಚ್ಚಾರಣೆ ಇರೋದಿಲ್ಲ, ಮತ್ತು ಅದಕ್ಕೆ ಮೊದಲು ಬರೋ ಒಂದು ಅಥವಾ ಅದಕ್ಕೂ ಹೆಚ್ಚಿನ ವ್ಯಂಜನಗಳನ್ನು ಕನ್ಸೋನೆಂಟ್ಸ್ನ ಬಿಟ್ಟು ಬೇರೆ ಯಾವ ಸ್ವರ ಇರುತ್ತೋ ಅದನ್ನು ದೀರ್ಘವಾಗಿ ಉಚ್ಚರಿಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್,

0: ಶೇಮ್, ಎಸ್ ಎಚ್ ಎ ಎಂ ಇ, ಶೇಮ್. ಇಲ್ಲಿ ಈ ಲೆಟ್ರ್ ಲಾಸ್ಟಿಗೆ ಬಂದಿದೆ, ಆದರೆ ಅದನ್ನೇನು ನಾವು ಉಚ್ಚಾರ ಮಾಡ್ತಾ ಇಲ್ಲ. ಎಲ್ ಎ ಎಂ ಇ, ಲೇಮ್. ಎನ್ ಎ ಎಂ ಇ, ನೇಮ್. ಎಸ್ ಎ ಎಂ ಇ, ಸೇಮ್ ಅಲ್ವಾ. ಈ ಲೆಟ್ರ್ ಅಲ್ಲಿದ್ರೆ ಎಸ್ ಎ ಎಂ ಇ ಸ್ಯಾಮ್ ಆಗಿರ್ತಾ ಇತ್ತು, ಬಟ್ ಈ ಬಂದಿದ್ದಕ್ಕದು ಸೇಮ್ ಆಗಿದೆ, ಆದರೆ ಈದ ಉಚ್ಚಾರಣೆ ಏನು ಆಗ್ತಾ ಇಲ್ಲ ಇಲ್ಲಿ. ಹಾಗೆ ಇನ್ನೊಂದಷ್ಟು ಪದಗಳು ಹೇಳ್ತೀನಿ ನೋಡಿ. ವೈಫ್, ಡಬ್ಲ್ಯೂ ಐ ಎಫ್ ಇ. ವೈಟ್, ಡಬ್ಲ್ಯೂ ಎಚ್ ಐ ಟಿ ಇ. ಎನ್ ಐ ಎನ್ ಇ, ನೈನ್. ಎಲ್ ಐ ಎನ್ ಇ, ಲೈನ್. ಇಲ್ಲೆಲ್ಲ ಈ ಲೆಟ್ರ್ ಕೊನೆಯಲ್ಲಿ ಬಂದಿದೆ, ಆದರೆ ಯಾವುದು ಉಚ್ಚಾರ ಮಾಡಲಾಗಿಲ್ಲ, ಅವೆಲ್ಲ ಹಾಗೆ ಸೈಲೆಂಟ್ ಆಗಿದೆ ಅಲ್ವಾ. ಇನ್ನು ಇಂಗ್ಲೀಷ್ನ ಓವಲ್ನ ಮೂರನೇ ಲೆಟ್ರ್ ಯಾವುದು? ಐ. ಇದರ ಉಚ್ಚಾರಣೆ ಹೇಗೆ ಬರುತ್ತೆ ಅಂತ ನೋಡೋಣ. ಐ ಡಬಲ್ ಎಲ್, ಇಲ್. ಬಿ ಐ ಜಿ, ಬಿಗ್. ಐ ಎನ್ ಕೆ, ಇಂಕ್. ಕೆ ಐ ಎಲ್ ಎಲ್, ಕಿಲ್. ಡಬ್ಲ್ಯೂ ಐ ಟಿ ಎಚ್, ವಿತ್. ಎಸ್ ಎಚ್ ಐ ಪಿ, ಶಿಪ್. ಇಲ್ಲೆಲ್ಲ ಐ ಲೆಟ್ರ್ ಬಂದಿದೆ, ಅದು ಇ ಅಂತ ಹ್ರಸ್ವ ಉಚ್ಚಾರಣೆ ಆಗಿದೆ. ಅದೇ ಈಗ ಇನ್ನೊಂದಷ್ಟು ಪದಗಳು ಹೇಳ್ತೀನಿ ನೋಡಿ, ಅಲ್ಲಿ ಯಾವ ಥರ ಉಚ್ಚಾರ ಆಗಿದೆ ಅನ್ನೋದನ್ನು ನೀವು ಗಮನಿಸಿ ಹೇಳಿ. ಕೆ ಐ ಎನ್ ಡಿ, ಕೈಂಡ್. ಬಿ ಇ ಎಚ್ ಐ ಎನ್ ಡಿ, ಬಿಹೈಂಡ್. ಬಿ ಐ ಎನ್ ಡಿ, ಬೈಂಡ್. ಎಂ ಐ ಎಲ್ ಡಿ, ಮೈಲ್ಡ್. ಎಂ ಐ ಕೆ ಇ, ಮೈಕ್. ಎಂ ಐ ಎಲ್ ಇ, ಮೈಲ್. ಇಲ್ಲೆಲ್ಲ ಐನ ಉಚ್ಚಾರಣೆ ಹೇಗಾಗಿದೆ? ಐ ಅಂತಾಗಿದೆ, ಇ ಅಂತ ಉಚ್ಚಾರ ಆಗಿಲ್ಲ ಅಲ್ವಾ. ಇನ್ನೊಂದಷ್ಟು ಪದಗಳು ಹೇಳ್ತೀನಿ ನೋಡಿ. ಆರ್ ಐ ಜಿ ಎಚ್ ಟಿ, ರೈಟ್. ಎಲ್ ಐ ಜಿ ಎಚ್ ಟಿ, ಲೈಟ್. ಎಸ್ ಐ ಜಿ ಎಚ್ ಟಿ, ಸೈಟ್. ಎಚ್ ಐ ಜಿ ಎಚ್, ಹೈ. ಇಲ್ಲಿ ಸಹ ಐಯ ಉಚ್ಚಾರಣೆ ಐ ಅಂತ ಆಗಿದೆ. ಇನ್ನು ಇನ್ನೊಂದಷ್ಟು ಪದಗಳು ಹೇಳ್ತೀನಿ, ಅಲ್ಲಿ ಯಾವ ಥರ ಉಚ್ಚಾರ ಆಯಿತು ಅಂತ ನೀವು ಗಮನಿಸಿ. ಎಫ್ ಐ ಆರ್ ಇ, ಫೈರ್. ಅಡ್ಮೈರ್, ಎ ಡಿ ಎಮ್ ಐ ಆರ್ ಇ, ಅಡ್ಮೈರ್. ಇಲ್ಲಿ ಸಹ ಐ ಬಂದಿದೆ, ಆದ್ರದು ಐ ಅಂತಲೇ ಉಚ್ಚಾರ ಆಗಿದೆ. ಇನ್ನು ಐ ದೀರ್ಘ ಆಗುವಂಥ ಒಂದಷ್ಟು ಅಕ್ಷರಗಳನ್ನು ಹೇಳ್ತೀನಿ ನೋಡಿ. ಬಿ ಆರ್ ಐ ಇ ಎಫ್, ಇಲ್ಲಿ ಬ್ರೀಫ್, ದೀರ್ಘ ಆಗಿದೆ ಅಲ್ವಾ. ಅಚೀವ್, ಎ ಸಿ ಎಚ್ ಐ ಇ ವಿ ಇ, ಅಚೀವ್. ರಿಸೀವ್, ಆರ್ ಇ ಸಿ ಇ ಐ ವಿ ಇ, ರಿಸೀವ್. ಸೀಸ್, ಎಸ್ ಐ ಇ ಜಿ ಇ, ಸೀಸ್. ಇಲ್ಲಿ ಇ ದೀರ್ಘ ಆಗಿದೆ. ಇನ್ನು ಇಂಗ್ಲೀಷ್ನ ಓವಲ್ಸ್ನ ನಾಲ್ಕನೇ ಲೆಟರ್ ಯಾವುದು? ಓ. ಅದರ ಉಚ್ಚಾರಣೆ ಎಲ್ಲ ಹೇಗಾಗತ್ತೆ ಅಂತ ನೋಡೋಣ. ಓ ಓ ಅಂತ ಹ್ರಸ್ವ ಉಚ್ಚಾರಣೆ ಆಗತ್ತೆ, ಅದಕ್ಕೆ ಉದಾಹರಣೆಗಳನ್ನು ಹೇಳ್ತೀನಿ ನೋಡಿ. ಓ ಎಕ್ಸ್, ಆಕ್ಸ್. ಓ ಎನ್, ಆನ್. ಎಚ್ ಓ ಟಿ, ಹಾಟ್. ಎಸ್ ಪಿ ಓ ಟಿ, ಸ್ಪಾಟ್. ಡ್ರಾಪ್, ಸಾಫ್ಟ್. ಗಾಡ್, ಫಾಕ್ಸ್. ಪಾಟ್, ಟಾಪ್. ಡಾಟ್, ನಾಟ್. ಗಾಟ್, ಬೇಕಷ್ಟು ಪದಗಳಿದೆ, ಇವೆಲ್ಲ ಆ ಅಂತ ಉಚ್ಚಾರ, ಹ್ರಸ್ವ ಉಚ್ಚಾರ ಆಗತ್ತೆ. ಅದೇ ಕೆಲವೊಮ್ಮೆ ದೀರ್ಘ ಉಚ್ಚಾರಣೆ ಆಗೋ ಒಂದಷ್ಟು ಪದಗಳಿದೆ ನೋಡಿ. ಓಪನ್, ಒ ಪಿ ಇ ಎನ್, ಓಪನ್. ಎಚ್ ಓ ಪಿ ಇ, ಹೋಪ್. ಓಲ್ಡ್, ಒ ಎಲ್ ಡಿ, ಓಲ್ಡ್. ಎಚ್ ಓ ಎಮ್ ಇ, ಹೋಮ್. ಜೆ ಓ ಕೆ ಇ, ಜೋಕ್. ಪಿ ಓ ಎಸ್ ಟಿ, ಪೋಸ್ಟ್. ಎಸ್ ಓ ಸೋ, ಎನ್ ಓ ನೋ. ಜಿ ಓ ಎಲ್ ಡಿ, ಗೋಲ್ಡ್. ಎಂ ಓ ಎಸ್ ಟಿ, ಮೋಸ್ಟ್. ಇಲ್ಲೂ ಸಹ ಓ ಲೆಟ್ರ್ ಒಮ್ಮೆ ಬಂದರೂ ಸಹ ಅದು ದೀರ್ಘ ಉಚ್ಚಾರಣೆ ಆಗ್ತಾ ಇದೆ. ಇನ್ನೊಂದಷ್ಟು ಪದಗಳನ್ನ ಹೇಳ್ತೀನಿ ನೋಡಿ. ಲೋ, ಎಲ್ ಓ ಡಬ್ಲ್ಯೂ, ಲೋ. ಆರ್ ಓ ಡಬ್ಲ್ಯೂ, ರೋ. ಎಸ್ ಓ ಡಬ್ಲ್ಯೂ, ಸೋ. ಇಲ್ಲೆಲ್ಲೂ ಡಬ್ಲ್ಯೂ ಸೈಲೆಂಟ್ ಆಗಿದೆ, ಅದು ಉಚ್ಚಾರ ಬರ್ತಾ ಇಲ್ಲ, ಆದರೆ ಓ ದೀರ್ಘ ಆಗಿದೆ. ಎಸ್ ಎಚ್ ಓ ಡಬ್ಲ್ಯೂ, ಶೋ. ಸಿ ಆರ್ ಓ ಡಬ್ಲ್ಯೂ, ಕ್ರೋ. ನೋಡಿ, ಎಲ್ಲ ದೀರ್ಘ ಅಕ್ಷರ ಬಂದಿದೆ. ಇನ್ನು ಓ ಎರಡು ಸಲ ಬಂದರೆ, ಡಬಲ್ ಓ ಬಂದರೆ ಅದು ಊ ಅಂತ ಹ್ರಸ್ವ ಉಚ್ಚಾರ ಆಗತ್ತೆ. ಎಲ್ ಓ ಓ ಕೆ, ಲುಕ್. ಟಿ ಓ ಓ ಕೆ, ಟುಕ್. ಬಿ ಓ ಓ ಕೆ, ಬುಕ್. ಜಿ ಓ ಓ ಡಿ, ಗೂಡ್. ಇವೆಲ್ಲ ಹ್ರಸ್ವ ಉಚ್ಚಾರ ಆಯ್ತಲ್ವಾ. ಇನ್ನು ದೀರ್ಘ ಉಚ್ಚಾರ ಆಗೋ ಪದಗಳಿದೆ ನೋಡಿ. ಆರ್ ಓ ಓ ಎಂ, ರೂಮ್. ಬಿ ಓ ಓ ಟಿ, ಬೂಟ್. ಡಿ ಓ, ಡೂ. ಎಂ ಓ ಓ ಎನ್, ಮೂನ್. ಎನ್ ಓ ಓ ಎನ್, ನೂನ್. ಆರ್ ಓ ಓ ಟಿ, ರೂಟ್. ನೋಡಿ, ಹಿಂದಿನ ನಾನು ಉದಾಹರಣೆ ಕೊಟ್ಟಲ್ಲಿ ಎರಡು ಸಲ ಓ ಬಂದರೆ ಅಲ್ಲಿ ಹ್ರಸ್ವ ಉಚ್ಚಾರ ಆಗಿದೆ, ಅದೇ ಈ ಪದಗಳಲ್ಲಿ ಎರಡು ಸಲ ಓ ಬಂದಾಗ ಅದು ದೀರ್ಘ ಉಚ್ಚಾರಣೆ ಆಗಿದೆ. ಈ ಥರದ ಡಿಫ್ರೆನ್ಸ್ಗಳನ್ನ ನಾವು ಓದ್ತಾ ಓದ್ತಾ ಕಲಿತಾ ಮಾತಾಡ್ತಾ ಮಾತಾಡ್ತಾ ಕಲಿತೀವಿ, ನಾವು ಇದನ್ನು ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದನ್ನು. ಇನ್ನು ಒ ಒಮ್ಮೆ ಬಂದಾಗ ಅದು ಹ್ರಸ್ವ ಉಚ್ಚಾರ ಆಗೋ ಒಂದಷ್ಟು ಪದ ಹೇಳ್ತೀನಿ ನೋಡಿ. ಎಸ್ ಒ ಎನ್ ಸನ್, ಸಿ ಒ ಎಂ ಇ ಕಮ್. ಇಲ್ಲಿ ಒ ಒಮ್ಮೆ ಬಂದಿದೆ ಮತ್ತು ಅದು ಹ್ರಸ್ವ ಉಚ್ಚಾರ ಆಗಿದೆ. ಈಗ ಒ ಡಬ್ಲ್ಯೂ ಜೊತೆ ಬಂದಾಗ ಔ ಆಗುತ್ತೆ ನೋಡಿ. ಎಚ್ ಒ ಡಬ್ಲ್ಯೂ ಹೌ, ಸಿ ಒ ಡಬ್ಲ್ಯೂ ಕೌ, ಎನ್ ಒ ಡಬ್ಲ್ಯೂ ನೌ. ಡಬ್ಲ್ಯೂ ಜೊತೆ ಸೇರಿದ್ದು ಓ ಲೆಟ್ರು, ಔ ಆಗಿದೆ. ಇನ್ನು ವೈ ಜೊತೆ ಸೇರಿ ಐ ಆಗುತ್ತೆ. ಅದಕ್ಕೆ ಒಂದಷ್ಟು ಉದಾಹರಣೆ ಹೇಳ. ಜೆ ಒ ವೈ ಜಾಯ್, ಟಿ ಒ ವೈ ಟಾಯ್, ಬಿ ಒ ವೈ ಬಾಯ್. ಇಲ್ಲಿ ಆಯ್ ಆ ಉಚ್ಚಾರ ಬಂದಿದೆ. ಇನ್ನು ಔ ಅನ್ನೋ ಉಚ್ಚಾರ ಕೂಡ ಬರುತ್ತೆ. ಒ ಯು ಆರ್ ಆರ್ ಅವರ್ ಅಂತೀವಲ್ವ, ಎಚ್ ಒ ಯು ಆರ್ ಅವರ್, ಎಸ್ ಒ ಯು ಆರ್ ಸಾರ್. ಇಲ್ಲಿ ಎಲ್ಲ ಅವ ಅವ್ ಅನ್ನೋ ಉಚ್ಚಾರ ಓ ಇಂದ ಬರುತ್ತೆ. ಇನ್ನು ನಮ್ಮ ಇಂಗ್ಲಿಷ್ನ ಓವೆಲ್ನ ಕೊನೆಯ ಲೆಟ್ರು ಅದು ಯು, ಅದರ ಉಚ್ಚಾರಣ ವಿಧಾನ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಅಪ್ ಯು ಪಿ ಅಪ್, ಎಚ್ ಯು ಟಿ ಹಟ್, ಎಂ ಯು ಡಿ ಮಡ್, ಸಿ ಯು ಪಿ ಕಪ್, ಎಫ್ ಯು ಎನ್ ಫನ್, ಎಸ್ ಯು ಎನ್ ಸನ್. ಇಲ್ಲೆಲ್ಲ ಯುದ ಉಚ್ಚಾರ ಅ ಅಂತ ಬಂದಿದೆ ಹೇಳ್ತಿ. ಇನ್ನೊಂದಷ್ಟು ಉದಾಹರಣೆ ಹೇಳ್ತೀನಿ ಕೇಳಿ. ಪಿ ಯು ಟಿ ಪುಟ್, ಪಿ ಯು ಎಸ್ ಎಚ್ ಪುಷ್, ಪಿ ಯು ಎಲ್ ಎಲ್ ಪುಲ್, ಪಿ ಯು ಎಸ್ ಎಸ್ ವೈ ಪುಸಿ. ಇಲ್ಲೆಲ್ಲ ಯುದ ಉಚ್ಚಾರ ಊ ಅಂತ ಆಗಿದೆ. ಕೆಲವೊಮ್ಮೆ ಯು ಅಂತ ಉಚ್ಚಾರ ಆಗತ್ತೆ. ಡಿ ಯು ಟಿ ವೈ ಡ್ಯೂಟಿ, ಡಿ ಯು ಆರ್ ಎ ಬಿ ಎಲ್ ಇ ಡ್ಯೂರೇಬಲ್, ಎಸ್ ಯು ಆರ್ ಎ ಶೋರ್, ಪಿ ಯು ಆರ್ ಎ ಪ್ಯೂರ್. ಇಲ್ಲೆಲ್ಲ ಯು ಅಂತ ಉಚ್ಚಾರ ಆಗಿದೆ ನೋಡಿ. ಇನ್ನು ವೈ ಅಕ್ಷರ ಅದು ವ್ಯಂಜನ ಆದರೂ ಕೂಡ ಸ್ವರದ ಕೆಲಸನೇ ಮಾಡುತ್ತೆ. ಹಳೆ ಇಂಗ್ಲೀಷಲ್ಲೆಲ್ಲ ಈ ಸ್ವರ ಇತ್ತು, ಆದರೆ ಅದು ಕ್ರಮೇಣ ಇದರ ಸ್ಥಾನದಲ್ಲಿ ಐ ಬಂದಿದೆ. ಹಾಗಾಗಿ ಇದನ್ನು ಸ್ವರ ಅಂತ ಈಗ ಹೇಳೋದಿಕ್ಕಾಗಲ್ಲ. ಆದರೂ ಅದರ ಉಚ್ಚಾರಣ ಹೇಗೆ ಆಗತ್ತೆ ಅನ್ನೋದನ್ನು ನನಗೆ ಹೇಳ್ತೀನಿ. ವೈ ಲೆಟ್ರು ಇ ಅಂತ ಉಚ್ಚಾರ ಆಗತ್ತೆ. ಪಾಲಿಗ್ಯಾಮಿ, ಪಿ ಒ ಎಲ್ ವೈ ಜಿ ಎ ಎಮ್ ವೈ, ಪಾಲಿಗ್ಯಾಮಿ. ಫೆಲೋನಿ, ಎಫ್ ಇ ಎಲ್ ಒ ಎನ್ ವೈ, ಫೆಲೋನಿ. ಪಾಲಿಸಿ, ಪಿ ಒ ಎಲ್ ಐ ಸಿ ವೈ, ಪಾಲಿಸಿ. ಇಲ್ಲೆಲ್ಲ ನೋಡಿ ಇ ಅಂತ ಉಚ್ಚಾರ ಆಗಿದೆ. ಇನ್ನೊಮ್ಮೆ ವೈ ಇರೋದು ಐ ಅಂತ ಉಚ್ಚಾರ ಆಗುತ್ತೆ. ಟೈರ್, ಟಿ ವೈ ಆರ್ ಇ ಟೈರ್, ಟಿ ವೈ ಪಿ ಎಚ್ ಒ ಐ ಡಿ ಟೈಫಾಯ್ಡ್. ಇಲ್ಲಿ ಸಹ ಐ ಅಂತ ಉಚ್ಚಾರ ಆಗಿದೆ. ಡಿ ವೈ ಕೆ ಇ ಡೈಕ್, ಡಿ ವೈ ಎನ್ ಎ ಎಸ್ ಟಿ ವೈ ಡೈನಸ್ಟಿ. ಇಲ್ಲಿ ಸಹ ವೈ ಅಕ್ಷರ ಒಮ್ಮೆ ಇ ಆದರೆ ಇನ್ನೊಮ್ಮೆ ಐ ಅಂತ ಉಚ್ಚಾರ ಆಗಿದೆ. ಹೀಗೆ ಅಕ್ಷರಗಳು ಬೇರೆ ಬೇರೆ ಅಕ್ಷರಗಳೊಟ್ಟಿಗೆ ಸೇರಿ ಶಬ್ದಗಳಾದಾಗ ಅದರ ಉಚ್ಚಾರಗಳು ಬದಲಾಗ್ತಾ ಇರುತ್ತೆ. ಈ ರೀತಿ ಅವುಗಳ ಸ್ವರದಲ್ಲಿ ವಿವಿಧ ಬಗೆಯ ಉಚ್ಚಾರಣೆ ಬಗ್ಗೆ ನಾನು ಹೇಳಿದೆ. ಅಭ್ಯಾಸ ಮಾಡ್ತಾ ಮಾಡ್ತಾ ನೀವು ಕೂಡ ಇದರಲ್ಲಿ ದಕ್ಷತೆಯನ್ನು ಗಳಿಸ್ಬೋದು, ಇನ್ನೂ ಚೆನ್ನಾಗಿ ಮಾತಾಡೋದಕ್ಕೆ ಕಲಿಬಹುದು. ಇನ್ನೂ ಬೇಕಾದಷ್ಟು ಹೇಳೋದಿದೆ, ಆದರೆ ನೀವು ಅದಕ್ಕಾಗಿ ಮುಂದಿನ ಸಂಚಿಕೆವರೆಗೆ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
3: ಹಂಗ ಅದ್ಯಾಕಂತೆ?
4: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
3: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸಂಡೇ ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್. 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಹೇಳಿ. ಅಪಾಯ ಬಂದಾಗ ಉಪಾಯ ಹೇಳ್ತೀನಿ, ಆ ಸರ್ಪನೇ ಸಾಯೋ ಹಾಕ್ ಮಾಡ್ತೀನಿ. ಬನ್ನಿ

ಒಣ ಚಂಪದಿಂದ ಏನು ಪ್ರಯೋಜನವಿಲ್ಲ. ವೃಥ ಕೋಪ ತಾಪ ಪ್ರತಾಪ ಏನು ಸುಖವಿಲ್ಲ. ನಮ್ಮ ಸರ್ಪರಾಜನ ಮುಂದೆ ನಿನ್ನ ದರ್ಪ ಏನು ನಡೆಯಲ್ಲ. ತಾಳು ತಾಳು, ನಿನ್ನ ಪೌರುಷ ಆವೇಶ ರೋಷ ಅಲ್ಲಿ ತೋರಿಸು.

0: ಸಂಡೇ ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಕೇಳಿ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
8: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
7: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
9: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ದೇಶ ಸುತ್ತು ಕೋಶ ಓದು ಅನ್ನುವಂಥ ಒಂದು ಗಾದೆ ಮಾತನ್ನು ತಗೊಂಡಿದ್ದೀನಿ. ಯಾಕೆಂದರೆ ಗಾದೆಗಳು ಒಂದು ಅನುಭವದ, ನಮ್ಮ ಹಿರಿಯರ ಅನುಭವದ ಒಂದು ಮಾತು ಅಂತಲೇ ಹೇಳ್ಬೋದು. ಹಾಗಾಗಿ ಈ ದೇಶವನ್ನು ಸುತ್ತು ಅಥವಾ ಕೋಶವನ್ನು ಓದು ಅನ್ನುವಂಥ ಗಾದೆ, ದೇಶ ಸುತ್ತೋದ್ರಿಂದ ಹೊಸ ಊರು, ಹೊಸ ಜನರನ್ನು ಭೇಟಿ ಮಾಡೋಕ್ಕಾಗುತ್ತೆ. ಹಾಗೆ ಹೊಸ ಸ್ಥಳವನ್ನು ಪರಿಚಯ ಮಾಡ್ಕೊಂಡಾಗುತ್ತೆ. ಅಲ್ಲಿಯ ಇತಿಹಾಸ ಇರ್ಬೋದು ಅಥವಾ ಅಲ್ಲಿಯ ಆಚಾರ ವಿಚಾರ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು, ಹಾಗೆ ಆ ಸ್ಥಳದ ಮಹಿಮೆ, ಹೀಗೆ ನಮಗೆ ದೇಶವನ್ನು ಸುತ್ತೋದ್ರಿಂದ ಸಾಕಷ್ಟು ಅನುಭವ ಸಿಗುತ್ತೆ. ಹಾಗೆ ಅಲ್ಲಿಯ ಇಡೀ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಹಿರಿಯರು ದೇಶವನ್ನು ಸುತ್ತು ಅಂತ ಹೇಳಿರ್ಬೋದು. ಹಾಗೆ ಈ ಕೋಶವನ್ನು ಓದು ಅಂದರೆ ಒಳ್ಳೆಯ ಪುಸ್ತಕವನ್ನು ಓದೋದ್ರಿಂದ ಜ್ಞಾನ ಸಂಪಾದನೆ ಆಗುತ್ತೆ. ನಾವು ಕುಳಿತುಕೊಂಡಲ್ಲೇ ಇಡೀ ದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಯೋದಕ್ಕೆ ಪುಸ್ತಕಗಳು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ದೇಶ ಸುತ್ತು ಕೋಶ ಓದು ಅನ್ನುವಂಥ ಒಂದು ಗಾದೆ ಮಾತಿನ ಕುರಿತಾಗಿ ನೀವು ಕೂಡ ನಿಮ್ಮ ಅನುಭವವನ್ನು ಹಂಚಿಕೊಳ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ? ಹಲೋ, ಹಲೋ,
10: ನಮಸ್ತೆ ಮೇಡಮ್.
9: ನಮಸ್ತೆ ಪ್ರೇಮ ಮೇಡಮ್, ಹೇಗಿದ್ದೀರಾ?
10: ಚೆನ್ನಾಗಿದ್ದೀನಿ ಮೇಡಮ್.
9: ಚೆನ್ನಾಗಿದ್ದೀರಾ? ಊಟ ಆಯ್ತಾ?
10: ಮೇಡಮ್,
9: ಮೇಡಮ್ ಇವತ್ತೊಂದು ಗಾದೆ ಮಾತನ್ನು ತಗೊಂಡಿದ್ವಿ, ದೇಶ ಸುತ್ತು ಕೋಶ ಓದು ಅಂತ.
10: ಹೌದು ಮೇಡಮ್, ನೀವು ಹೇಳದ್ ಗಾದೆ ದೇಶ ಸುತ್ತಬೇಕು ಅಂದ್ರೆ, ನಾವು ದೇಶ ಸುತ್ತಿ ಕೋಶ ಹೋದಾಗ ನಮ್ ಬುದ್ಧಿಗೆ ಅಂದ್ರೆ, ಒಂದು ದೇಶ ಸುತ್ತಿ ಬರ್ತೀವಿ ನೋಡ, ಅಲ್ಲಿಗೆ ಅಲ್ಲಿ ಆಹಾರ ಪದ್ಧತಿ ಆಗ್ಲಿ, ವೇಷ ಭೂಷಣ, ಅವ್ರ ಭಾಷೆ, ನಡೆ ನುಡಿ, ಮತ್ತೆ ವಾತಾವರಣ, ಎಲ್ಲದೂ ನಮಗೆ ತಿಳಿತಾ ಹೋಗುತ್ತೆ ಅಲ್ಲ ಮೇಡಮ್. ನಾವ್ ಇಲ್ಲೇ ಇದ್ದಾಗ ನಮ್ಗೆ ಏನು ಗೊತ್ತಾಗಿರಲ್ಲ,
9: ಗೊತ್ತೇ ಆಗಲ್ಲ. ಹೌದು,
10: ಗೊತ್ತೇ ಆಗಲ್ಲ. ಅಲ್ಲಿ ಹೋದಾಗ ಅವ್ರ ಆಹಾರ ಪದ್ಧತಿ ಆಗ್ಲಿ, ವೇಷ ಭೂಷಣ, ಮತ್ತೆ ಅವರ ನಡವಳಿಕೆ ಯಾವ ತರ ಇರುತ್ತೆ, ಅವ್ರ ಒಂದು ಬೆಳೆ ವಿಚಾರದಲ್ಲಾಗ್ಲಿ ಸಂಪ್ರದಾಯ ಆಗ್ಲಿ ಪ್ರತಿಯೊಂದು ನಾವು ತಿಳಿಯೋದಕ್ಕೆ ನಾವು ದೇಶ ಸುತ್ತಬೇಕು ಮೇಡಮ್. ನಾವ್ ಇಲ್ಲೇ ಇದ್ರೆ ಏನು ಗೊತ್ತಾಗಿರಲ್ಲ. ಮತ್ ಕೋಶ ಓದೋ ವಿಚಾರದಲ್ಲೂ ಅಷ್ಟೇ, ನಾವು ಬುಕ್ ಎಷ್ಟು ಓದ್ತೀವಿ ಅಷ್ಟು ಒಳ್ಳೇದು. ಅಂದ್ರೆ ವಿಚಾರ ತಿಳಿಯಕ್ಕಾಗ್ಲಿ, ನಮಗ್ ಗೊತ್ತಿಲ್ಲದ ವಿಚಾರ ಬುಕ್ ಅಲ್ಲಿ ತಿಳಿಯುತ್ತೆ. ಎಷ್ಟು ಬುಕ್ ಓದಿರೋ ಅದ್ರಿಂದ ನಮ್ಗೆ ಏನೂ ಇದಾಗಲ್ಲ. ಎಷ್ಟು ವಿಚಾರಗಳು ನಮಗ್ ಗೊತ್ತಾಗುತ್ತೆ ಅಂದ್ರೆ, ಎಷ್ಟು ಗೊತ್ತಿಲ್ಲದೆ ಇರೋ ವಿಚಾರ ಎಲ್ಲ ಗೊತ್ತಾಗುತ್ತೆ ಮೇಡಮ್. ಅದು ನಮ್ಗೆ ಎಷ್ಟು ಸ್ನೇಹಿತರು ಯಾರು ಇಲ್ಲ ಅಂತಂದ್ರೆ, ನಮ್ಗೆ ಆ ಬುಕ್ ಸ್ನೇಹಿತರ ಆದ್ರೂ ಸಾಕು, ನಮ್ಗೆ ಎಲ್ಲಾ ವಿಚಾರ ತಿಳಿದಂಗಾಗುತ್ತೆ, ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ಮತ್ತೆ ಅದರಿಂದ
9: ಹೌದು, ಮತ್ತೆ ಒಂಟಿತನವನ್ನ ಕಳಿಬಹುದು, ಪುಸ್ತಕವನ್ನು
10: ಒಂಟಿತನ ಕಳಿಬಹುದು ಮೇಡಮ್ ಆ ಬುಕ್ಕಿನಿಂದ.
9: ಯಾರು ಫ್ರೆಂಡೇ ಇಲ್ಲ ಅಥವಾ ಬೇಜಾರಾಗ್ತಿದೆ ತುಂಬಾ ಅಂತ ಹೇಳಿದಾಗ ಒಂದು ಪುಸ್ತಕ ಇಟ್ಕೊಂಡ್ರೆ ಸಾಕಾಗುತ್ತೆ.
10: ಹೌದು, ನಿಜವಾಗ್ಲು. ಹಂಗಾಗಿ ಅದಕ್ಕೆ ಹೇಳದ್ ಮೇಡಮ್, ಅದಕ್ಕೆ ಗಾದಿ ಹೇಳಿರೋದು, ದೇಶ ಸುತ್ತು ಕೋಶ ಓದು ಅಂತ. ನಮ್ಗೆ ಎಷ್ಟು ಒಂದು ಒಂದು ಡಿಸ್ಪ್ಲೇ ಆಗ್ಲಿ, ಮಳೆ ಆಗ್ಲಿ, ಏನೇ ವಾತಾವರಣ ಆಗ್ಲಿ, ನಾವ್ ಇಲ್ಲೇ ಇದ್ದಾಗ ಎಲ್ಲಿ ಇದ್ದಾಗ ಗೊತ್ತಾಗುತ್ತೆ ಮೇಡಮ್. ಅಲ್ಲೋಗಿ ನಾವು ಅನುಭವಿಸಿ ಬಂದಾಗ್ಲೇ ಗೊತ್ತಾಗೋದು. ಚಳಿಗಾಲದ ಪ್ರದೇಶಕ್ಕೆ ಹೋಗ್ತಿವೋ, ಮತ್ತೆ ತುಂಬಾ ಸೆಕೆ ಇರಂತದ್ದು ಬಳ್ಳಾರಿ ಕಡೆ ಆಗ್ಲಿ, ಮಹಾರಾಷ್ಟ್ರ ಈ ಕಡೆ ಎಲ್ಲ ಹೋದಾಗ ಪ್ರತಿಯೊಂದು ಕಡೆನೂ ವಾತಾವರಣ ನಮ್ಗೆಲ್ಲ ಗೊತ್ತಾಗುತ್ತೆ. ಮನೋ ಇದ್ ಬರುತ್ತಲ್ಲ ಮೇಡಮ್, ಆ ಕಡೆ ಎಲ್ಲ ಹೋದಾಗ ಮಂಜು ಎಲ್ಲ ಇರುತ್ತಲ್ಲ ಮೇಡಮ್, ಅಲ್ಲಿ ಮೇಲೆ ಹೋದಾಗ ಬೆಟ್ಟದಲ್ಲಿ, ಅಲ್ಲಿಗೆ ಹೋದಾಗ ವಾತಾವರಣ ಬಂದು ಇಲ್ಲಿ ನೋಡಿದಾಗ, ಅಂದ್ರೆ ಪ್ರತಿಯೊಂದು ಎಲ್ಲಿಗೆ ಹೋಗ್ತಿವಲ್ಲ ಎಲ್ಲ ಒಂದೊಂದು ಬೇರೆ ಬೇರೆ ತರ ಇರುತ್ತೆ ಮೇಡಮ್.
9: ಹೊಸ ಅನುಭವನೇ ಆಗುತ್ತೆ ಅಂತ ಹೇಳ್ಬೋದು.
10: ಅನುಭವನೇ ಆಗುತ್ತೆ, ಆ ಖುಷಿ ನಮ್ಗೆ ಅಲ್ಲಿಗೆ ಹೋದಾಗ ಎಷ್ಟು ಖುಷಿ ಇರುತ್ತೆ.
9: ಹೌದು,
10: ಹಾಗಾಗಿ ನಾವು ದೇಶ ಸುತ್ತು ಅದಕ್ಕೆ ಒಂದು ಗಾದೆನೆ ಮಾಡ್ಬಿಟ್ಟಾರೆ ಮೇಡಮ್.
9: ಗಾದೆನೆ ಮಾಡಿದ್ದಾರೆ ನೋಡಿ, ದೇಶ ಸುತ್ತು.
10: ಹೌದೌದು
9: ಅಂತ ಹೇಳಿ,
10: ನಿಜ ಮೇಡಮ್,
9: ಒಂದು ಉಪಯೋಗ ಇದೆ ಅಂತ ಹೇಳಿ.
10: ನಿಜವಾಗ್ಲೂ ಉಪಯೋಗ ಇದೆ ಮೇಡಮ್ ಅದರಿಂದ.
9: ಹೌದು, ಖಂಡಿತ ಹೌದು ಮೇಡಮ್. ಧನ್ಯವಾದ ಮೇಡಮ್ ಕರೆ ಮಾಡಿ.
10: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
9: ಹಾಸನದಿಂದ ಪ್ರೇಮ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು, ದೇಶ ಸುತ್ತು ಮತ್ತೆ ಕೋಶ ಓದು ಅನ್ನುವಂತಹ ಒಂದು ಗಾದೆಗೆ ನಮ್ಮ ದೇಶವನ್ನ ಸುತ್ತೋದ್ರಿಂದ ಅಥವಾ ಬೇರೆ ಬೇರೆ ಕಡೆ ಪ್ರವಾಸವನ್ನು ಹೋಗೋದ್ರಿಂದ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಆಚಾರ ವಿಚಾರ, ಆಹಾರ ಪದ್ಧತಿ ಇದೆಲ್ಲವನ್ನ ತಿಳಿಯಕ್ ಸಾಧ್ಯ ಅಂತ ಹೇಳಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
11: ಹಲೋ, ನಮಸ್ತೆ ಮೇಡಮ್.
9: ನಮಸ್ತೆ ಶಿವಶರಣ ಸರ್.
11: ಆರಾಮಿದ್ದೀರಿ ಮೇಡಮ್?
9: ಆರಾಮಿದ್ದೀವ್ರಿ, ನೀವ್ ಆರಾಮಿದ್ದೀರಾ?
11: ನಾವು ಆರಾಮ ನೋಡ್ರಿ ಮೇಡಮ್. ಏನ್ರಿ, ಕೋಶ ಏನ ದೇಶ ಸುತ್ತು ಕೋಶ ಓದುವಂತ ಒಂದು ಒಳ್ಳೆ ಟಾಪಿಕ್ ಬಂದ್ರಿ ಮೇಡಮ್. ಇವತ್ತು
9: ದೇಶ ಸುತ್ತು ಕೋಶ ಓದು ಅಂತ, ನೀವು ದೇಶ ಸುತ್ತಿದ್ರ ಕೋಶ ಓದಿದ್ರ? ದೇಶ ಸುತ್ತಿದ್ದ ಜಾಸ್ತಿನ ಅಂತ.
11: ನಾವು ದೇಶನ ಬಾ ಸುತ್ತೀವ್ರಿ ಮೇಡಮ್, ನಿಜವಾಗಿ ಹೇಳ್ಬೇಕಂದ್ರ. ಓದ್ತೀವ್ರಿ, ಅಂದ್ರೆ ನಮಗೆ ಯಾಕೆ ಸ್ವಲ್ಪ ಪಕ್ಕ ನಾವು ಕಲ್ತಿರಿ ಮೇಡಮ್, ಯಾವ ಏನ್ ನಮಗೇನ್ ತಿಳ್ತೈತೆ ಅಂತ ಓದ್ತೀವ್ರಿ.
9: ಓದ್ಲಿಲ್ಲ ಅಂತ ಹೇಳಿದ್ರು ಕೂಡ ದೇಶ ಸುತ್ತಿದ್ರೆ ಸಾಕು, ಎಷ್ಟೊಂದು ತಿಳ್ಕೊಳಕ್ ಸಾಧ್ಯ ಆಗುತ್ತೆ.
11: ಹೌದೌದ್ರಿ ಮೇಡಮ್, ಯಾಕಂತ ಕೇಳಿದ್ರೆ ಎಲ್ಲೇ ನೋಡ್ರಿ ನೀವು ಪ್ರವಾಸ ಮಾಡಿದ್ರೆ ಮನುಷ್ಯ ಎಲ್ಲಾ ತರ ಅನುಭವ ಆಗುತ್ತೆ ಮೇಡಮ್ ಅದರಲ್ಲಿ.
9: ಹೌದು,
11: ಪ್ರವಾಸ ಮಾಡಿದ್ರೆ ತಿಳ್ಕೊಂಡ್ ನೀವು ಓದೋದಕ್ಕಿಂತ ಹೆಚ್ಚು ಅದರಲ್ಲಿ ಅನುಭವ ಸಿಗುತ್ತೆ ಮೇಡಮ್.
9: ಅನುಭವ ಸಿಗುತ್ತೆ.
11: ಯಾಕಂತ ಕೇಳಿದ್ರೆ ಈ ರೈಲ್ವೆದಾಗ ಹೋಗುದು ಓದಿದೀವಿ ಅಂದ್ರೆ ಅದನ್ನ ಅಟ್ಟ ತೋರಿಸ್ತಾರ್ರಿ, ಅಲ್ಲಿ ಬರೀ ಓದೋದು ಅಟ್ಟ ಆಗುತ್ತೆ. ರೈಲ್ವೆದಾಗ ಹೋದ್ರೆ ಅದು ಮಹಾಭಾರತ ನೋಡಿದಂಗ್ ಮೇಡಮ್,
9: ಎಲ್ಲದ ಚಿತ್ರಣ ತೆರೆದಿಡುತ್ತೆ,
11: ಎಲ್ಲಾ ಚಿತ್ರ ಸಿಗುತ್ತೆ ಮೇಡಮ್ ಅದರಲ್ಲಿ. ಅದು ಯಾವ್ದು ಮೇಡಮ್, ಪ್ರೈವೇಟ್ ಇರ್ಬೇಕು ಮತ್ತೆ ಜನರಲ್ ಬೋಗಿ ಇರ್ಬೇಕು ಮೇಡಮ್.
9: ಜನರಲ್ ಬೋಗಿಯಲ್ಲಿ ಹೋದ್ರೆ ಎಲ್ಲ ಅನುಭವನೂ ಆಗುತ್ತೆ ಅಂತ ಹೇಳಿ. ಹೊಸ ಹೊಸ ಜನ ಸಿಗ್ತಾರಲ್ಲ ಅಲ್ಲಿ, ಪರಿಚಯ ಆಗ್ತಾರೆ,
11: ಪ್ರತಿಯೊಂದು ಸಿಗ್ತದ ಮೇಡಮ್ ಅಲ್ಲಿ. ಯಾರು ಬೇಕಾದವ್ರು ಮಾರಾಟ ಮಾಡೋರು ಸಿಗ್ತಾರು, ವ್ಯಾಪಾರ ಮಾಡೋರು ಸಿಗ್ತಾರು, ಹಾಡೋರು ಸಿಗ್ತಾರು, ಭಜನ ಮಾಡೋರು ಸಿಗ್ತಾರು, ಎಲ್ಲ ಸಿಗ್ತಾರೆ ಮೇಡಮ್ ಅಲ್ಲಿ
9: ಸಿಗ್ತಾರೆ.
11: ಇದು ಸಿಗುತ್ತಿಲ್ಲ ಅಂತ ಇಲ್ಲ ಮೇಡಮ್. ಯಾಕಂತ ಕೇಳಿದ್ರೆ ರೈಲ್ವೆ ಅಂದ್ರೆ ಏನ್ ಮೇಡಮ್, ಅದು ಒಂದು ನಮಗೆ ಆರೋಗ್ಯಕರನೂ ಸಿಗುತ್ತೆ ಮೇಡಮ್ ಅದ್ರಲ್ಲಿ
9: ಸಿಗತ್ತ.
11: ಯಾಕಂದ್ರೆ ಪ್ರತಿಯೊಬ್ಬರೂ ಬೆರಿತೀವಿ ಅಲ್ಲಿ ನಾವು.
9: ಹೌದು,
11: ಯಾವ ಊರವ್ರನ್ನೂ ಗೊತ್ತಿಲ್ಲ, ಮಾತಾಡ್ಕೊತ ಕೂತ್ಬಿಡೋದಾಗುತ್ತೆ ಅಲ್ಲಿ. ಯಾವ ಊರವ್ರ ಕೇಳುದು ಇಲ್ಲ,
9: ಪರಿಚಯ ಆಗ್ತಾರಲ್ಲಿ,
11: ಪರಿಚಯ ಆಗ್ಬಿಡುತ್ತೆ ಮೇಡಮ್. ಅವ್ರು ಊಟ ಮಾಡುವ ನಮ್ಗೆ ಅವ್ರ ಪಲ್ಲೆ ನಾವು ಹಾಕಬಹುದು, ಅವ್ರ ಪಲ್ಲೆ ನಾವು ಹಾಕೋಬಹುದು,
9: ಹಂಚ್ಕೊಳ್ಬಹುದು,
11: ಅದಕ್ಕೆ ಮೇಡಮ್ ಅದ್ರ ಸಂಬಂಧ ಹೇಳಿದ್ರು ಮೇಡಮ್ ಅವರು, ದೇಶ ಸುತ್ತು ಕೋಶ ಓದು. ದುಡ್ಡು ಇದ್ದಾಗ ದೇಶ ಸುತ್ತಬೇಕಂತ ಮೇಡಮ್, ಬುದ್ಧಿ ಇತ್ತಂದ್ರ
9: ಕೋಶ ಓದು,
11: ಪುಸ್ತಕ ಓದಬೇಕು, ಇದು ಮಾತ್ರ, ಇದು ಮಾತ್ರ ಖರ್ಚು ಮೇಡಮ್. ಯಾಕಂದ್ರೆ ನಮಗೆ ಓದೋದು ಸ್ವಲ್ಪ ವೀಕ್ ರೀ ನಾವು ಬಹಳ, ಆದ್ರೂ ಜನರಲ್ ನಾಲೆಜ್ ಬಹಳ ಇದೆ ಮೇಡಮ್,
9: ಬಹಳ ಇದೆ.
11: ಆದ್ರೆ ಓದೋದು ಕಡಿಮೆ, ಯಾಕಂದ್ರೆ ನಮಗ ಇಂಗ್ಲಿಷ್ ಅರ್ಥ ಆಗುದಿಲ್ಲ, ಹಿಂದಿ ತಿಳಿಯಲ್ಲ.
9: ನೀವು ಓದಿಲ್ಲ ಅಂತ ಹೇಳಿದ್ರು ಕೂಡ ಈ ತರ ವಿಚಾರಗಳನ್ನೆಲ್ಲ ತಿಳ್ಕೊಂಡಿದಿರಲ್ಲ ಸರ್.
11: ಎಲ್ಲ ತಿಳ್ಕೊಂಡಿರ್ತೀವಿ ಮೇಡಮ್. ಅದೇ ಏನ್ ಹೇಳ್ತೀನಿ ಮೇಡಮ್, ನಾನು 6-7 ವರ್ಷ ನಾನು ದುಬೈಗೆ ಹೋಗಿ ಬಂದೆ ಮೇಡಮ್, ಮತ್ತೆ ವಿಮಾನದಾಗ ಕುತ್ ಅನುಭವನೂ ಇದೆ ನಮಗೆ,
9: ಅಲ್ಲಿನ ಅನುಭವನೂ ಆಯ್ತು.
11: ವಿಮಾನದಾಗ ಕುತ್ರಿ ಮೇಡಮ್ ಹಿಂಗ ಇಚ್ಚಿಗಡೆ ಬಾಯಿಲ್ಲ, ನಮಗೆ ಏನೋ ಒಂದು ಒಂದಕ್ಕೆ ಬಂದು ಅಂದ್ರೆ ಎದ್ ಹೋಗೋ ತ್ರಾಸ ಆತಿ, ಕುತ್ತಿದ್ದೇವೆ ಅಂದ್ರೆ ನಾವು ಕಿಟಕಿ ಕಡೆ ಹೋಗಕ್ಕೆ ಬರಂಗಿಲ್ಲ ಮೇಡಮ್. ಅದಂತ ಅನುಭವ ವಿಚಾರ ಮಾಡ್ಬೇಕು ನಾವು.
9: ಹಾಗಾದ್ರೆ ಟ್ರೈನ್ ಅಲ್ಲಿ ಹೋಗೋದೇ ಮಜಾ ಇರುತ್ತೆ, ಚೆನ್ನಾಗಿರುತ್ತೆ ಹೇಳ್ತೀರಾ?
11: ಟ್ರೈನ್ ಅನ್ನಂತೂ ಬಾರಿ ಮೇಡಮ್, ಟ್ರೈನ್ ಅಂದ್ರೆ ಏನದ, ನಮ್ದು ಒಂದ್ ಮನೆ ಇದ್ದಂಗ ಮೇಡಮ್. ಯಾವತ್ತು
9: ಮನೆ ಇದ್ದಂಗ
11: ಪರಿಹಾರ ಮೇಡಮ್, ಅದು ಪೂರ್ತಿ
9: ಸುಸ್ತು ಆಗಲ್ಲ ಅಂತ ಖುಷಿ ಆಗಿರ್ಬೋದು.
11: ಯಾರ್ಯಾವ್ರು ಬದಲು ಕೊಡ್ತಾರೆ, ಚಾ ಕುಡಿದ್ರೆ ನೀವೊಂದು ಕುಡಿಯಕ್ ಕೊಡ್ತಾರ, ನಮ್ಗೆ
9: ಕೊಡ್ತಾರೆ,
11: ನಾವು ಕುಡಿಯಕತ್ತೇವ್ರ ಅವ್ರಿಗೆ ನಾವು ಕುಡ್ತೀವಿ.
9: ತುಂಬಾ ಆತ್ಮೀಯರಾಗಿ ಬಿಡ್ತೀರಾ.
11: ಭಯಂಕರ ಆತ್ಮೀಯ ಮೇಡಮ್, ಅದು ಒಟ್ಟು ಒಂದು ಮನೆ ಇದ್ದಂಗೆ ಅಂತ ಹೇಳ್ತೀನಿ ನಿಮಗೆ ನಾನು. ಇಷ್ಟು ಮಾತ್ರ ಇಷ್ಟಪಡ್ತೀನಿ ನೋಡ್ರಿ ಮೇಡಮ್.
9: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
11: ಧನ್ಯವಾದ ಮೇಡಮ್, ಧನ್ಯವಾದ.
9: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ.
12: ಹಲೋ
9: ಹಲೋ
12: ವಿಜಯನಗರ ಶಿವಮೊಗ್ಗ.
9: ನಮಸ್ತೆ ನಮಸ್ತೆ ಸರ್.
12: ಮೇಡಮ್ ಇವತ್ತು ಟಾಪಿಕ್ ಏನಿದೆ
9: ಸರ್? ಇವತ್ತು ದೇಶ ಸುತ್ತು ಕೋಶ ಓದು ಅನ್ನುವಂತ ಒಂದು ಗಾದೆ ಮಾತನ್ನು ತಗೊಂಡಿದ್ವಿ.
12: ಮೇಡಮ್ ಇದು ನಿಜವಾಗ್ಲೂ ಒಳ್ಳೆ ಟಾಪಿಕ್ ತಗೊಂಡಿದ್ದೀರಾ. ಎರಡೂ ತುಂಬಾ ಇಂಪಾರ್ಟೆಂಟ್ ಆದ್ದೆ, ಎರಡೂ ಜ್ಞಾನದಾಯಕವಾದ್ದೆ. ಬರೀ ನಾವು ಪುಸ್ತಕ ಓದಿದ್ರೆ ಸಾಲಲ್ಲ, ಅದು ಅದಕ್ಕೆ ತಕ್ಕಂತೆ ನಾವು ಭೌತಿಕವಾಗಿ ನಾವು ಪ್ರವಾಸವನ್ನು ಮಾಡಬೇಕಾಗತ್ತೆ, ಸ್ಥಳಗಳನ್ನ ನೋಡ್ಬೇಕಾಗತ್ತೆ. ಎರಡೂ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದೆ ಆಗಿವೆ. ನಾವು ಎರಡರಲ್ಲೂ ಜ್ಞಾನವನ್ನ ತಗೊಳ್ತೀವಿ, ಆದ್ರೆ ಎರಡರಲ್ಲೂ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಅನುಭವಗಳು ನಮ್ಗೆ ಸಿಗ್ತವೆ. ಉದಾಹರಣೆಗೆ ಕೋಶ ಓದು ಅಂತ ಹೇಳ್ತಾರೆ, ಅಂದ್ರೆ ಪುಸ್ತಕ ಓದು ಅಂತ. ಪುಸ್ತಕ ಓದೋದ್ರಿಂದ ನಮಗೆ ಒಂದು ಈ ಅಕ್ಷರ ABCD ಅಕ್ಷರದಿಂದ ಹಿಡಿದು ಪ್ರತಿಯೊಂದು ಪದಗಳ ಪರಿಚಯ ಆಗತ್ತೆ. ಅವುಗಳನ್ನ ಓದಿ ಮನದಟ್ಟು ಮಾಡ್ಕೊಂಡು ನಮ್ಮ ನಾವು ಮೊಬೈಲ್ ಅಲ್ಲಿ ನೋಡೋಕ್ಕಿಂತ ಪುಸ್ತಕವನ್ನು ಓದಿ ನೋಡಿದಾಗ ಅಥವಾ ಜ್ಞಾನವನ್ನು ತಿಳ್ಕೊಂಡಾಗ ಅದು ನಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ಕೂರುತ್ತೆ. ಪ್ರತಿಯೊಂದು ಪದಗಳು, ಅಕ್ಷರಗಳು, ವ್ಯಾಕರಣಗಳು, ಹೊಸ ಹೊಸ ಪದಗಳು ಇವೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಗೆ ಕೂರ್ತವೆ. ಮತ್ತೆ ಅದು ಶಾಶ್ವತವಾಗಿ ಮನಸ್ಸಿನಲ್ಲಿ ಉಳಿಯುತ್ತೆ, ಪುಸ್ತಕದಲ್ಲಿ ಓದಿರ್ತಕ್ಕಂಥದ್ದು. ಮತ್ತೆ ಅದು ಜ್ಞಾನಾಭಿವೃದ್ಧಿಗೂ ಕೂಡ ತುಂಬಾ ಅವಕಾಶ ಆಗತ್ತೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಒಂದ್ ಮಾತು, ಬರೀ ಪುಸ್ತಕದ ಬದನೆಕಾಯಿ ಪುಸ್ತಕದ ಬದನೆಕಾಯಿ ಅಂತ. ಅದು ಕೆಲವು ಸಲ ಅದು ನಿಜ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮನುಷ್ಯನಿಗೆ ಭೌತಿಕವಾಗಿ ಅನುಭವ ಕೂಡ ಬೇಕಾಗ್ತದೆ. ಈಗ ಉದಾಹರಣೆಗೆ ನಾವು ಒಂದು ಜೋಗ ಜಲಪಾತ ಈಗ ಪುಸ್ತಕದಲ್ಲಿ ಓದ್ತೀವಿ, ಜೋಗ ಜಲಪಾತ ದುಮ್ಮುಕ್ಕಿ ಹರಿಯುತ್ತಿದೆ, ಬಿಳಿ ಹಾಲಿನ ನೊರೆ ಅಂತ ಸುರಿತಿದೆ ಅಂತ ಪುಸ್ತಕದಲ್ಲಿ ಬರೆದಿರ್ತಾರೆ, ಓದ್ತೀವಿ. ಆದ್ರೆ ಅದೇ ನಾವಲ್ಲಿ ಭೌತಿಕವಾಗಿ ಹೋಗಿ ಆ ಜಲಪಾತದ ಮುಂದೆ ನಿಂತು ಅದು ಬೀಳ್ತಕ್ಕಂತ ದೃಶ್ಯವನ್ನ ಕಣ್ತುಂಬಿ ತುಂಬಿ ನೋಡ್ಕೊಂಡು ಆ ಶಬ್ದವನ್ನ ಕೇಳಿದಾಗ ಆಗತಕ್ಕಂತಹ ನಮ್ಮ ಮನಸ್ಸಿಗೆ ಉಲ್ಲಾಸ, ಅದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಜಾಸ್ತಿ ಆಗುತ್ತೆ. ಇದು ಒಂದು ಚಿಕ್ಕ ಉದಾಹರಣೆ.
9: ಅದೇ ರೀತಿಯಲ್ಲಿ
12: ಹೌದು ಮೇಡಮ್, ಹೌದು. ಅದೇ ರೀತಿಯಲ್ಲಿ ನಾವು ದೇಶ ಸುತ್ತು ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಮೇಡಮ್. ಯಾಕಂದ್ರೆ ನಾವು ಪುಸ್ತಕದಲ್ಲಿ ಓದಕ್ಕಿಂತನೂ ನಾವು ಅಲ್ಲಿಗೆ ನೇರವಾಗಿ ಹೋದಾಗ ಅಲ್ಲಿ ಯಾವುದೇ ದೇಶಕ್ಕೆ ಹೋಗ್ಲಿ, ಯಾವುದೇ ಒಂದು ಬೇರೆ ರಾಜ್ಯಕ್ಕೆ ಹೋಗ್ಲಿ, ಅಲ್ಲಿಗೆ ಹೋದಾಗ ಅಲ್ಲಿನ ಭಾಷೆ, ಸಂಸ್ಕೃತಿ, ಅಲ್ಲಿನ ಜನರ ಜೀವನ ಅದರೊಂದಿಗೆ ಸ್ವಲ್ಪನಾದ್ರೂ ನಾವು ಅದ್ರ ಹತ್ರ ಹೋಗ್ತೀವಿ ಅಂತ. ಅಥವಾ ಅಕಸ್ಮಾತ್ ನಮ್ಗೆ ಅಲ್ಲಿ ಹಳ್ಳಿಗೆ ಇಲ್ಲಿಗೆಲ್ಲ ಹೋಗ್ಲಿಕ್ಕೆ ಸಿಕ್ತು, ಅಥವಾ ಯಾವ್ದಾದ್ರು ಒಂದು ಜನ ನಿಬಿಡ ಪ್ರದೇಶಕ್ಕೆ ಹೋಗಿ ವಾಸ ಮಾಡ್ತಾ ಇದ್ವಿ ಅಥವಾ ಸ್ವಲ್ಪ ದಿನ ಇದ್ವಿ ಅಂದ್ರೆ ಅಲ್ಲಿ ಭಾಷೆ, ಸಂಸ್ಕೃತಿ, ಅವರ ನಡೆ ನುಡಿ, ಆಚಾರ ವಿಚಾರ ಇವುಗಳಲ್ಲೆಲ್ಲ ಪರಿಚಯ ಆಗುತ್ತೆ. ಅಂದ್ರೆ ತುಂಬಾ ಭಾವನಾತ್ಮಕವಾಗಿ, ಹತ್ತಿರವಾಗಿ, ಭೌತಿಕವಾಗಿ ನಮ್ಗೆ ಅದರ ಅನುಭವ ಸಿಗ್ತದೆ. ಪುಸ್ತಕದಲ್ಲಿ ಓದಕ್ಕಿಂತನೂ ಅಲ್ಲಿ ಹೋಗಿ ಅನುಭವಿಸಿದಾಗ ಅದು ಸಿಗ್ತಕ್ಕಂತ ಸಂತೋಷನೇ ಬೇರೆ. ಹಾಗಾಗಿ ನಾನು ಹೇಳೋದೇನಂದ್ರೆ ಇದು ಬರಿ ಪುಸ್ತಕನೇ ಓದಿ ತಿಳ್ಕೋಬಾರ್ದು, ದೇಶನೂ ಸುತ್ತಬೇಕು, ಕೋಶನೂ ಓದ್ಬೇಕು. ಎರಡರಿಂದನೂ ಹಲವಾರು ರೀತಿಯ ನಮಗೆ ಒಂದು ಸಪೋರ್ಟಿವ್ ಆದಂತಹ ಅಂಶಗಳು ಸಿಗ್ತವೆ. ಇದರಿಂದ ನಮ್ಮ ಜ್ಞಾನಾಭಿವೃದ್ಧಿ ಆಗುತ್ತದೆ, ಮಾನಸಿಕ ಒಂದು ನೆಮ್ಮದಿನೂ ಸಿಗ್ತದೆ, ಮತ್ತೆ ನಾವು ಪ್ರವಾಸಕ್ಕೆ ಹೋಗಿ ಹೆಚ್ಚಿನ ಅನುಭವ

0: ಕರೆ ನಮಗೆ ಕನೆಕ್ಟ್ ಆದ್ರೂ ಕೂಡ ಕೆಲವೊಂದ್ಸರಿ ಕೇಳಿಸೋದಿಲ್ಲ ಅಂತ ಹೇಳ್ಬೋದು. ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ.
1: ಹಲೋ ಹಲೋ
0: ಸರ್, ನಮಸ್ತೆ. ಹಲೋ ಸರ್, ಕೇಳ್ತಿದ್ಯಾ?
1: ಹಲೋ ಮೇಡಮ್ ಅವರೇ, ನಮಸ್ಕಾರ.
0: ನಮಸ್ತೆ ನಮಸ್ತೆ ಚಿಕ್ಕಪ್ಪ ಸರ್.
1: ಮೇಡಮ್ ಅವರೇ, ಹೇಗಿದ್ದೀರಾ?
0: ಚೆನ್ನಾಗಿದ್ದೀನಿ ಸರ್. ನಾನು
1: ಮಧ್ಯಾಹ್ನದ ಊಟ ಆಯ್ತು ನಮ್ಮ
0: ಮಧ್ಯಾಹ್ನದ ಊಟ ಆಯ್ತು ಸರ್. ನಿಮ್ದು
1: ಆಯ್ತಾ
0: ಸರ್? ಇವತ್ತು ದೇಶ ಸುತ್ತಿ ಕೋಶ ಓದಿ ಅನ್ನುವಂತ ಒಂದು ಗಾದೆ ಮಾತನ್ನು ತಗೊಂಡಿದ್ವಿ.
1: ಹೌದು ಮೇಡಮ್ ಅವರೇ, ಎರಡು ಒಳ್ಳೇದೆ. ನೀವು ಒಳ್ಳೆ ಟಾಪಿಕ್ ಒತ್ತು ತಂದಿದ್ದೀರಾ. ಪುಸ್ತಕ ಓದೋದ್ರಿಂದ ನಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ಬಹುದು. ಯಾಕೆಂದ್ರೆ ಅಪ್ಪ ಅಮ್ಮನಿಂದ ಹಿಡಿದು ಇವತ್ತು ಪ್ರತಿ ಒಂದು ಅಕ್ಷರ ನಮಗೆ ಕಲ್ಸಿರೋದೇ ಪುಸ್ತಕ. ಈ ನಿಮ್ಮ ಹತ್ರ ಮಾತಾಡ್ತಿದೀನಿ ಅಂತಂದ್ರೆ ಅದಕ್ಕೆ ಯಾವ ತರ ಮಾತಾಡ್ಬೇಕು ಅನ್ನೋದನ್ನ ಕಲ್ಸಿರೋದು ಕೂಡ ಪುಸ್ತಕನೇ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಅವರೇ. ಆಮೇಲೆ ಜ್ಞಾನ ಹೆಚ್ಚಿಸ್ಕೋಬಹುದು, ಪುಸ್ತಕ ಓದ್ಬೇಕು. ಪುಸ್ತಕ ಓದಿದಾಗ್ಲೇ ನಮ್ಗ ಅದ್ರ ಪುಸ್ತಕದಲ್ಲಿ ಏನಿರುತ್ತೆ, ನಾವು ತಿಳ್ಕೊನಾದ್ ಏನಿರುತ್ತೆ ಅನ್ನೋದನ್ನು ನಾವು ಗೊತ್ತಾಗುತ್ತೆ, ತಿಳಿಯುತ್ತೆ. ಆಮೇಲೆ ದೇಶ ಸುತ್ತಬೇಕಾಗತ್ತೆ. ದೇಶ ಸುತ್ತೋಕೆ ಹೋದ್ರೆ ನಾವು ದೇಶ ಬರೀ ಅಲ್ಲಿ ಹೋಗಿ ಖುಷಿ ಪಟ್ಟು ಬರೋದಲ್ಲ, ಅಲ್ಲಿ ಒಂದೊಂದು ವಾತಾವರಣಗಳನ್ನ ತಿಳ್ಕೊಂಡ್ ಬರಕ್ ಪ್ರಯತ್ನ ಮಾಡ್ಬೇಕು.
0: ಅಲ್ಲಿ ಯಾವ ತರ ಇರುತ್ತೆ,
1: ಹೌದು, ನೋಡಿ ಖುಷಿ ಪಟ್ಟು ಬರೋದಲ್ಲ, ಅಲ್ಲೇ ವಿಚಾರಗಳನ್ನ ನಾವು ಆದಷ್ಟು ತಿಳ್ಕೊಬೇಕಾಗುತ್ತೆ. ತಿಳ್ಕೊಂಡು ಅದು ಅಲ್ಲಿ ಅಲ್ಲಿಗೆ ಸಂಬಂಧಪಟ್ಟವ್ರಿಗೆ ಅಲ್ಲಿ ಇರ್ತಾರೆ, ನಾವು ಎಲ್ಲೇ ಹೋದ್ರು ಅದಕ್ಕೆ ಸಂಬಂಧಪಟ್ಟಿರೋರು ಇರ್ತಾರೆ, ಅದು ವಿಚಾರ ಎಲ್ಲ ತಿಳಿಸ್ತಾ ಇರ್ತಾರೆ. ಅಂತ ವಿಚಾರಗಳನ್ನ ನಾವು ಕೂಡ ತಿಳ್ಕೊಳ ಪ್ರಯತ್ನ ಮಾಡ್ಬೇಕು ಮೇಡಮ್ ಅವರೇ.
0: ಹಲೋ
1: ಹಲೋ
0: ಸರ್, ಹೇಳಿ.
1: ಆಯ್ತಾ, ಅಷ್ಟೇ ಮೇಡಮ್ ಅವರೇ, ಮುಂದಕ್ಕೆ ಮತ್ತೆ ಬೇರೆ ಅವಕಾಶ ಮಾಡಿಕೊಡೋಣ. ಧನ್ಯವಾದಗಳು ಮೇಡಮ್.
0: ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿ ಮಾತಾಡ್ತಾ ಇದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
2: ಹಲೋ
0: ನಮಸ್ತೆ ನಾರಾಯಣಪ್ಪ ಸರ್.
2: ನಮಸ್ತೆ ನಮಸ್ತೆ ಅಮ್ಮ. ನಮಸ್ತೆ
0: ಸರ್. ಊಟ ಆಯ್ತಾ ಸರ್?
2: ಕಾಫಿ ಕುಡಿದ್ರೆ?
0: ಕಾಫಿ ಆಯ್ತು ಸರ್. ನಿಮ್ದು ಆಯ್ತಾ?
2: ನಮ್ದು ಆಯ್ತು ಕಣ್ರಿ.
0: ಆಯ್ತಾ ಸರ್, ಇವತ್ತು ಮಾತನ್ ತಗೊಂಡಿದ್ವಿ, ದೇಶ ಸುತ್ತಿ ಕೋಶ ಓದಿ ಅಂತ ಹೇಳಿ ಅಂತ.
2: ಬಹಳ ಬಹಳ ಒಳ್ಳೆ ದೊಡ್ಡ ಮಾತಲ್ಲ, ತುಂಬಾ ಒಳ್ಳೆ ದೊಡ್ಡ ಮಾತು.
0: ಹಿರಿಯರು ಇಷ್ಟ ಚಂದ ಗಾದೆ ಮಾತಲ್ಲಿ ಹೇಳಿದಾರೆ ನೋಡಿ ಸರ್.
2: ಹೌದು, ದೇಶ ಸುತ್ತಬಹುದು, ಅದಕ್ಕೊಂದು ಪರಿಮಿತಿ ಇರುತ್ತೆ. ಅದು ಈಗ ಆದ್ರೆ ಕೋಶ ಆದ್ರೆ ನಾವ್ ನೋಡ್ರಿ, ಅಮೆರಿಕದ ವಿಚಾರ ವಿದೇಶ ಕಥನ ಅಂತ ಯಾರೋ ಅವ್ರ ಅನುಭವ ಬರ್ದಿರ್ತಾರೆ, ಅದನ್ನ ನಾವು ಹೋಗಿ ನೋಡಕ್ಕಾಗಲ್ಲ. ಅದ್ ನೋಡಿದಷ್ಟೇ ಖುಷಿ ಆಗತ್ತಲ್ವಾ
0: ಪುಸ್ತಕ ಓದ್ದಾಗ? ಹೌದು,
2: ಒಂದು ಪುಸ್ತಕ ಓದ್ದಾಗ ಅವರ ಅನುಭವದ ಜ್ಞಾನವನ್ನು ಹಂಚಿಕೊಂಡಾಗ, ನಾವು ಕೋಶವನ್ನು ಓದ್ದವಾಗ ಅದೆಲ್ಲ ನಾವೇ ನೋಡಿದ ಹಾಗೆ ಆಗತ್ತೆ. ಎಲ್ಲಾ ಸ್ಥಳವನ್ನು ನಾವು ಹೋಗಿ ನೋಡ್ಲಿಕ್ಕೆ ಆಗಲ್ಲ, ಓದ್ದಾಗಲೂ ಅಷ್ಟೇ ಅನುಭವ ಆಗತ್ತೆ ನಮ್ಗೆ. ಆಮೇಲೆ ದೇಶ ಸುತ್ತು ಅನ್ನೋ ವಿಚಾರ ಇನ್ನೂ ಒಳ್ಳೇದೆ. ಎಲ್ಲರೂ ದೇಶ ಸುತ್ತಕ್ಕೆ ಆಗಲ್ಲ ಬಿಡಿ, ಎಲ್ಲರಿಗೂ ದೇಶದ ಸುತ್ತಕ್ಕೆ ಆಗಲ್ಲ. ಅದಕ್ಕೆ ಹಣ ಬೇಕಾಗುತ್ತೆ, ಕಾಸು ಬೇಕಾಗುತ್ತೆ, ಆಮೇಲೆ ಸಮಯ ಬೇಕಾಗತ್ತೆ. ಅದಕ್ಕಿಂತ ಕೋಶ ಓದೋದೆ ದೊಡ್ಡ ನನ್ನ ಅಭಿಪ್ರಾಯ. ನಾವೊಂದ್ಸಲ ದೆಹಲಿ ಹೋಗಿದ್ವಿ, ಒಂದ್ ಚಳುವಳಿ ಹೋಗಿದ್ವಿ, ಆ ರೈತ ಚಳುವಳಿ ಹೋಗಿದ್ವಿ. ಅಲ್ಲಿ ದೆಹಲಿಗೆ ಹೋಗಿದ್ವಿ, ಅದೇ ಟ್ರೈನ್ ಅಲ್ಲಿ ಹೋಗಿದ್ವಿ, ಆಮೇಲೆ ಜೈಪುರ, ಆಗ್ರಾ ಅಲ್ಲೆಲ್ಲ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅದು ಮರೆಯಲಾಗದಂತ ಅನುಭವ ಕಣ್ರಿ. ಹಂಗಾಗಿ ಇದು ಸರಿಯಾಗಿ ಕೇಳಿಸ್ತಾ ಇಲ್ಲ
0: ಸರ್? ಈಗ ಕೇಳ್ತಿದ್ಯಾ?
2: ಹಾ, ಈಗ ಕೇಳಿಸ್ತಾ ಇದೆ. ಅದೊಂದು ಮರೆಯಲಾಗದಂತ ಅನುಭವ. ಹಾಗೇನೆ ರೈತರಿಗೆ ಹೊರಗಡೆ ಎಲ್ಲ ಹೋಗಕ್ ಅವಕಾಶ ಸಿಗೋದಿಲ್ಲ, ಆದ್ರೆ ಕೋಶ ಓದ್ಲಿಕ್ಕೆ ಏನ್ ಸಮಸ್ಯೆ ಇಲ್ಲ. ಕೋಶ ಈಗ ಒಂದು ಒಂದು ಬುಕ್ ಲೈಬ್ರರಿ ಹೋದ್ರೆ ಬೇಕಾದ ಅನುಭವ ಸಾರಗಳು ಸಿಗ್ತಾವ. ಅದನ್ನ ಓದೋ ಅಭ್ಯಾಸ ಬೆಳೆಸ್ಕೊಂಡ್ ಬಿಟ್ರೆ ಸ್ವರ್ಗ ಮೇಲೆ ಕಣಮ್ಮ. ಇಲ್ಲೇ ಇದೆ,
0: ಎಲ್ಲ ಕಡೆ ಗ್ರಾಮ ಪಂಚಾಯತಿಯಲ್ಲಿ ಗ್ರಂಥಾಲಯದ ವ್ಯವಸ್ಥೆ ಮಾಡಿರೋದ್ರಿಂದ.
2: ಹೌದು ಹೌದು, ಗ್ರಂಥಾಲಯಗಳಿದಾವ. ಆಮೇಲೆ ನೋಡ್ರಿ, ಮುಂಚೆ ಎಲ್ಲ ನಾವು ಹುಡುಗರಾಗಿದ್ದಾಗ ಸುಧಾ ತರಂಗ ಇನ್ನೊಂದು ಇದು ಹೌದು ಕರ್ಮವೀರ ಅಂತ ಸುಮಾರು ಪುಸ್ತಕಗಳು, ತುಂಬಾ ಒಳ್ಳೆ ಪುಸ್ತಕಗಳು ಬರೋ, ನಾವು ಓದೋ ಹಾಬಿ ಇತ್ತು ನನಗೆ. ನಾನು ಅದನ್ನ ಬಿಡ್ದಿಟ್ಟು ಓದ್ತಾ ಇದ್ದೆ, ಅದು ಅಷ್ಟೊಂದು ನನಗೆ ಹಾಬಿ ಇತ್ತು. ಈಗ ಇನ್ನು ಪತ್ರಿಕೆ ಏನೋ ಮನೆಗೆ ಬರುತ್ತೆ. ಓದೋ ಅಭ್ಯಾಸ ಇರ್ಬೇಕು ಮನುಷ್ಯನಿಗೆ, ಅದು ತುಂಬಾ ಜ್ಞಾನ ಬೆಳೆಸುತ್ತೆ. ಅದು ನೋಡಿ, ನಾವು ಅಲ್ಲಿ ಹೋದ ಸುಖ ಇಲ್ಲೇ ಸಿಕ್ಬಿಡುತ್ತೆ ಅಲ್ವಾ?
0: ಪುಸ್ತಕ
2: ಹೌದು, ಹೋಗ್ಬೇಕನ್ನೋ ಆಸೆ ಇರುತ್ತೆ, ಹೋಗ್ಲಿಕ್ಕೆ ಎಲ್ಲೇ ಆಗತ್ತೆ. ಅದು ಪುಸ್ತಕ ಓದ್ದಾಗ ಅದು ಒಂದು ಕೆಲವೊಂದು ಅನುಭವಗಳು ಬಂದ್ಬಿಡ್ತಾವಲ್ವೇ ನಿಮ್ಮ. ಹೌದು, ಹಂಗಾಗಿ ಇದು
0: ಇದೆಯಲ್ಲ ಪುಸ್ತಕ ಓದುವಾಗ ಕೂಡ ಚಿತ್ರಣವನ್ನ ತೆರೆದಿಡುತ್ತೆ.
2: ಹೌದು, ನಾವು ಅಲ್ಲೇ ಇದೀವಿ ಅನಿಸ್ಬಿಡುತ್ತೆ. ನೋಡಿ, ಈ ಪ್ರವಾಸ ಕಥನ ಅಂತೇಳಿ ಈ ಬರುತ್ತೆ ನೋಡಿ, ರೇಡಿಯೋದಲ್ಲೂ ಕೂಡ ಬರುತ್ತೆ.
0: ಹೌದು ಸರ್,
2: ನಿಮ್ದೊಂದು ಕಾರ್ಯಕ್ರಮದಲ್ಲಿ ಬರುತ್ತೆ ನೋಡಿ, ಅದು ಕಾರ್ಯಕ್ರಮ

0: ಅದು ನಾವೇ ಹೋಗಿ ಬಂದಂಗೆ ಆಗುತ್ತೆ ಅದು. ಹಂಗಾಗಿ ಅದು ಅದು ಎಲ್ಲರೂ ಒಳ್ಳೆ ವಿಚಾರನೆ, ಆದ್ರೆ ಪುಸ್ತಕ ಓದೋದು ಇನ್ನೂ ದೊಡ್ಡ ವಿಚಾರ. ಅದು
1: ತಾಣ ಅಂತ ಹೇಳಿದ ತಕ್ಷಣ ಅಲ್ಲಿ ಹೇಗೆಲ್ಲ ಇದೆ ಪ್ಲೇಸು ಅಥವಾ ಅಲ್ಲಿಯ ವಿಚಾರ ಇರ್ಬೋದು ಅವೆಲ್ಲ ತಿಳಿಯುತ್ತೆ, ಅಲ್ಲಿ ಇತಿಹಾಸ ಎಲ್ಲ ತಿಳಿಯಕ್ಕೆ ಸಾಧ್ಯ.
0: ಹೌದು. ನಾವು ಅಲ್ಲಿ ಹೋದಾಗ ಅಲ್ಲಿಯ ಆಚಾರ ವಿಚಾರಗಳು, ಅಲ್ಲಿಯ ತಿಂಡಿ ತಿನಿಸುಗಳು, ಊಟ ವ್ಯವಸ್ಥೆ, ಅಲ್ಲಿಯ ಜನರ ಸಂಪ್ರದಾಯಗಳು ಅಲ್ಲ, ಅದನ್ನ ಕೋಶದಲ್ಲಿ ಕೂಡ ನೋಡ್ಬೋದು.
1: ಇಲ್ಲಿ ಓದಿ ತಿಳಿಯಕಾಗತ್ತೆ, ಅಲ್ಲಿ ಅನುಭವಾತ್ಮಕವಾಗಿ ತಿಳಿಯಕಾಗುತ್ತೆ.
0: ಖಂಡಿತ. ಈಗ ಎಲ್ಲಾ ಸ್ಥಳವನ್ನ ನೋಡ್ಲಿಕ್ಕೆ ಆಗಲ್ಲ. ಈಗ ನಾವು ಯಾವ್ದೋ ಜಪಾನ್ ಅಥವಾ ಸೌತ್ ಆಫ್ರಿಕಾನೆಲ್ಲ ಹೋಗಿ ನೋಡಕ್ಕಾಗಲ್ಲ. ಯಾರೋ ನೋಡಿದವ್ರು ಬರ್ದಿದ್ರೆ ನಾವು ಹೀಗೆ ಇದೆ ಅಂತ ತಿಳ್ಕೊಬಹುದು ಅಲ್ಲ ಅಲ್ವಾ. ಹಂಗಾಗಿ ಮತ್ತೆ ಇನ್ನು ಕೆಲವರು ಮಹಾತ್ಮರು ಇರ್ತಾರೆ, ಅವರು ಅವನ ಅನುಭವಗಳನ್ನ ಈಗ ಎಷ್ಟೋ ಜನ ಪುರಂದಾಸರ್ ಅಂತಾರು, ಕನಕದಾಸರ್ ಅಂತಾರು, ಅವ್ರ ತರ ಬದುಕ ಇದ್ರು, ಅವ್ರ ಕಥೆಗಳನ್ನು ಓದಿದಾಗ ನಮ್ಗೇನೋ ಒಂದು ಸಂತೋಷ ಆಗುತ್ತಲ್ವೇನಮ್ಮ. ಅವ್ರು ಹೇಗೆಲ್ಲ ಬದುಕಿದ್ರು, ಅವ್ರ ಜೀವನದಲ್ಲಿ ಏನೇನ್ ತ್ಯಾಗ ಮಾಡಿದ್ರು, ಎಷ್ಟು ಕಷ್ಟಪಟ್ರು, ಅದನ್ನೆಲ್ಲ ನಾವು ಕೇಳಿದಾವಾಗ ಮನ್ಸಿಗೆ ತುಂಬಾ ಸಂತೋಷ ಆಗುತ್ತೆ.
1: ಹೌದು ಸರ್, ಆ ತರದೆಲ್ಲ ಪುಸ್ತಕಗಳು ನಮ್ಮ ಮೇಲೆ ಕೂಡ ಪರಿಣಾಮ
0: ಪ್ರಭಾವ ಬೀರ್ಬೋದು. ಅಂತ ದೊಡ್ಡ ಮಹಾತ್ಮರ ಪುಸ್ತಕ ಓದ್ಯಾವಾಗ ಅವರ ಅನುಭವ ಕಥೆಗಳನ್ನು ಕಥನಗಳನ್ನು ಕೇಳಿದಾಗ ನಮಗೆ ಏನೋ ಒಂದು ಮನಸ್ಸಿನಲ್ಲಿ ಒಂದು ಏನೋ ಮನಃಶಾಂತಿ ಹುಟ್ಟಬಹುದಲ್ವಾ.
1: ಖಂಡಿತ. ಹೌದು ಸರ್.
0: ಹಂಗಾಗಿ ಈ ವಿಚಾರ ತಂದ್ರಿಕೆ ಧನ್ಯವಾದಗಳು ಅಮ್ಮ, ನೂರು ಧನ್ಯವಾದಗಳು. ಇಂತ ಬರ್ತಾ ಇರ್ಲಿ.
1: ಓಕೆ ಸರ್, ನೀವು ಚೆನ್ನಾಗಿ ಮಾತಾಡ್ತೀರಿ. ಧನ್ಯವಾದ ಸರ್.
0: ಖಂಡಿತ ಅಮ್ಮ, ತುಂಬಾ ಸಂತೋಷ. ಸಂತೋಷ ಖಂಡಿತ ಅಮ್ಮ, ಅಭಿನಂದನೆಗಳು.
1: ಸಾಗರದ ಕುಗ್ವೆಯಿಂದ ನಾರಾಯಣಪ್ಪ ಸರ್ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದರೆ ದೇಶ ಸುತ್ತು ಮತ್ತು ಕೋಶವನ್ನು ಓದು, ಅಂದರೆ ಪ್ರವಾಸಕ್ಕೆ ಹೋಗೋದ್ರಿಂದ ಕೂಡ ಒಂದು ಹೊಸ ಅನುಭವ. ಆದರೆ ನಾವು ಪುಸ್ತಕಗಳನ್ನು, ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಓದೋದ್ರಿಂದ, ಇಷ್ಟೊಂದು ಸ್ಥಳಗಳಿಗೆ ನಾವು ಹೋಗ್ಲಿಕ್ಕೆ ಆಗದೆ ಇದ್ದರೂ ಕೂಡ ಪುಸ್ತಕಗಳನ್ನು ಓದಿದಾಗ ಅಲ್ಲಿಯ ಅನುಭವನೇ ಬೇರೆ ಥರ ಇರುತ್ತೆ ಅಂತ ಹೇಳಿ ತಿಳಿಸಿದರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ದೇಶ ಸುತ್ತು ಕೋಶ ಓದು ಅನ್ನುವಂಥ ಒಂದು ಗಾದೆ ಮಾತನ್ನು ತಗೊಂಡಿದ್ವಿ. ಈ ದೇಶವನ್ನು ಸುತ್ತು ಅಂದರೆ ಪ್ರವಾಸ ತಾಣಗಳಿಗೆ ಹೋಗೋದ್ರಿಂದ, ಹಾಗೆ ಒಳ್ಳೆ ಒಳ್ಳೆಯ ಪುಸ್ತಕವನ್ನು ಓದೋದ್ರಿಂದ ನಮಗೆ ಸಾಕಷ್ಟು ಅನುಭವ ಸಿಗುತ್ತೆ, ಜ್ಞಾನ ಸಿಗುತ್ತೆ. ಹಾಗೆ ದೇಶವನ್ನು ಸುತ್ತೋದ್ರಿಂದ ಅಲ್ಲಿಯ ಸಂಸ್ಕೃತಿ, ಆಚಾರ ವಿಚಾರ ಇರ್ಬೋದು, ಆಹಾರ ಪದ್ಧತಿ ಇವೆಲ್ಲವನ್ನು ತಿಳಿಯೋದಕ್ಕೆ ಸಾಧ್ಯ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ,
6: ನಮಸ್ತೆ.
1: ನಮಸ್ತೆ ರಾಜು ಸರ್.
6: ಹಲೋ.
1: ಹಲೋ ಸರ್, ಕೇಳ್ತಿದ್ಯಾ ವಾಯ್ಸು?
6: ಹಾ, ಕೇಳ್ತಾರೆ ಕೇಳ್ತಾರೆ
1: ಸರ್. ಇವತ್ತು ದೇಶ ಸುತ್ತಿ ಕೋಶ ಓದಿ ಅನ್ನುವಂತ
6: ಒಂದು ಗಾದೆ ತಗೊಂಡಿದ್ದೀವಿ. ದೇಶ ಸುತ್ತಿ ಕೋಶ ಓದು.
1: ಹೌದು ಸರ್. ರಾಜು ಸರ್ ಅವ್ರು ದೇಶ ಸುತ್ತಿದ್ರ ಕೋಶ ಓದಿದ್ರ?
7: ಮೇಡಮ್ ನಾವು ದೇಶ ಗೀಶ ಸುತ್ತಿಲ್ಲ, ನಮ್ಮ ರಾಜ್ಯ ಬಿಟ್ಟು ಪರ ರಾಜ್ಯ ಅಂದ್ರೆ ಮಹಾರಾಷ್ಟ್ರ ಬಾಂಬೆ ಒಂದು ಹೋಗಿದ್ದೀನಿ, ಅಲ್ಲೊಂದು 6 ತಿಂಗಳಿದ್ದೆ, ಅಲ್ಲೊಂದು ಅಲ್ಲಿ ಒಂದ್ ಸ್ವಲ್ಪ ಅನುಭವ ಪಟ್ಟಿದ್ದೀನಿ. ಅದ್ ಬಿಟ್ರೆ ನಮ್ಮ ಕರ್ನಾಟಕ ಎಲ್ಲಾ ಕಡೆ ಸುತ್ತಿದ್ದೀನಿ, ಎಲ್ಲಾ ಕಡೆ ಅಂದ್ರೆ ಆಲ್ಮೋಸ್ಟ್ ನಮ್ಮ ದಕ್ಷಿಣ ಭಾಗ. ಹಾಗೆ ಅದೇ ದೇಶ ಸುತ್ತು ಕೋಶ ಓದು ಅಂದ್ರೆ ಮೇಡಮ್, ಒಂದು ದೇಶ ಸುತ್ತೋದ್ರಿಂದ ನಾನಾ ತರದ ವಿಷಯಗಳು ಗೊತ್ತಾಗುತ್ತೆ. ಹಾಗೆ ಕೋಶ ಅಂದ್ರೆ ಒಂದು ಪುಸ್ತಕದಲ್ಲಿ ಎಲ್ಲಾ ವಿಷಯಗಳು ಇರ್ತವೆ, ಪ್ರತಿ ಒಂದು ವಿಷಯನು ಪುಸ್ತಕದಲ್ಲಿ ಇರುತ್ತೆ. ಒಂದು ಪುಸ್ತಕ ಓದೋದ್ರಿಂದ ನಮ್ಮ ಮಿದುಳಿಗೆ ಮತ್ತೆ ನಮ್ಮ ಒಂದು ಇದಕ್ಕೆ ಜ್ಞಾನಕ್ಕೆ ತುಂಬಾ ಅನುಕೂಲವಾಗುತ್ತೆ ಮೇಡಮ್. ಆದ್ರೆ ಈಗೇನಾಗಿದೆ ಅಂದ್ರೆ ಕೋಶ ಓದೋದ್ ಬಿಟ್ಟು ಮೊಬೈಲ್ ಇಟ್ಕೊಳ್ತಾರೆ. ಈ ಮೊಬೈಲ್ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದ್ರಲ್ಲಿ ಏನೋ ಬರುತ್ತೆ ಏನೋ ಹೋಗುತ್ತೆ, ಅದನ್ನೆಲ್ಲ ನೋಡ್ಕೊಂಡು ಮಕ್ಕಳೆಲ್ಲ ಇದಾಗ್ತಿದೆ. ಆದ್ರಿಂದ ಆದಷ್ಟು ಮೊಬೈಲ್ ನಿಂದ ದೂರ ಆಗಿ ಪುಸ್ತಕಗಳು ಓದೋದು, ಪತ್ರಿಕೆ ಓದೋದ್ರಿಂದ ನಮ್ಮ ದೇಶ ಮತ್ತು ಪ್ರಪಂಚದ ನಾನಾ ವಿಷಯಗಳನ್ನ ತಿಳ್ಕೊಬಹುದು. ಹಾಗಾಗಿ ದೇಶ ಓದು ಕೋಶ ಓದು ಅನ್ನೋದಕ್ಕಿಂತ ದೇಶ ಸುತ್ತು ಅನ್ನೋಕ್ಕಿಂತ ಕೋಶ ಓದು ಅಂದ್ರೆ ಕೋಶ ಓದೋದ್ರಿಂದ ಪ್ರತಿ ಒಂದು ವಿಚಾರನ ಗೊತ್ತಾಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ದೇಶ ಸುತ್ತಕ್ಕಾಗಲ್ಲ ಅಲ್ವಾ. ಹೇಗೆ ನಮ್ಮ ಒಂದು ಅಕ್ಕಪಕ್ಕ ಇದೇ ತೀರಾ ಇದ್ದವರಲ್ಲಿ ಸುತ್ತಾರೆ ಅನ್ನೋದ್ ಬಿಟ್ರೆ ಈಗ ನಮ್ಮಂತವರಿಗೆಲ್ಲ ಏನಾಗುತ್ತೆ, ನಾವು ಒಂದ್ 4-5 ಕಡೆ ಸುತ್ತಬಹುದು, ಹೋಗ್ಬೋದು ಬರ್ಬೋದು, ಒಂದ್ ಒಳ್ಳೊಳ್ಳೆ ಜಾಗ ನೋಡ್ಕೊಂಡ್ ಬರ್ಬೋದು, ಅಲ್ಲಿನ ವಿಚಾರಗಳನ್ನ ತಿಳ್ಕೊಬಹುದು. ಆದ್ರೆ ಅದೇ ಪತ್ರಿಕೆಗಳು ಮತ್ತೆ ಪುಸ್ತಕ ಓದೋದ್ರಿಂದ ಪ್ರತಿಯೊಂದು ವಿಷಯನೂ ಗೊತ್ತಾಗುತ್ತೆ. ಹಾಗಾಗಿ ಪತ್ರಿಕೆಗಳು ಮತ್ತೆ ಪುಸ್ತಕಗಳನ್ನ ಓದಿದ್ರೆ ದೇಶ ಸುತ್ತದಷ್ಟೇ ಕೋಶ ಓದುದಲ್ಲಿ ಸಿಗುತ್ತೆ. ಹೌದು ಮೇಡಮ್, ಹೌದೌದು,
1: ಎಲ್ಲ ವಿಚಾರವನ್ನ ತಿಳ್ಕೊಳಕ್ ಸಾಧ್ಯ ಆಗುತ್ತೆ.
7: ಹಾ, ಎಲ್ಲಾ ವಿಚಾರನು ನಮ್ಮ ಒಂದು ಪತ್ರಿಕೆಗಳಲ್ಲಿ ಸಿಗುತ್ತೆ. ಆದ್ರಿಂದ ಪ್ರತಿ ಓದ್ರು ಬೆಳಿಗ್ಗೆ ಒಂದು ಎಲ್ಲಾ ಆ ಮೊಬೈಲ್ ಇಟ್ಕೊಂಡು ಗಂಟೆಗಟ್ಟಲೆ ಏನೋ ಇದ್ ಮಾಡ್ಕೊಳ್ಳೋ ಬದ್ಲು ಒಂದ್ 10 ನಿಮಿಷ ಪತ್ರಿಕೆನ ಕಣ್ಣಾಡಿಸ್ಬಿಟ್ರೆ ಇಡೀ ದೇಶದಲ್ಲಿ ಏನೇನ್ ಆಗ್ತಿದೆ, ಏನೇನ್ ಹೋಗ್ತಿದೆ, ನಮಗೆ ಬೇಕಾಗುವಂತ ವಿಷಯಗಳು ಮತ್ತೆ ವಿದ್ಯಾರ್ಥಿಗಳಿಗೆ ಬೇಕಾಗುವಂತ ವಿಷಯಗಳು ಸಹ ಇರ್ತವೆ ಈಗಿನ ಪತ್ರಿಕೆಗಳಲ್ಲಿ. ಸಿಇಟಿ ಎಕ್ಸಾಮ್ ಇಂದಾಗ್ಲಿ ಪರೀಕ್ಷೆಗಳದಾಗ್ಲಿ ಪ್ರತಿಯೊಂದು ವಿಚಾರನೂ ಇರುತ್ತೆ. ಅವನ್ನೆಲ್ಲ ಒಂದು ಆ ಪತ್ರಿಕೆಗಳ ಮೂಲಕ ಅವ್ರು ತಿಳ್ಕೊಂಡ್ರೆ ಮುಂದೆ ಅವ್ರು ಹೋಗುವಂತ ಪರೀಕ್ಷೆಗಳಾಗ್ಲಿ ಒಂದ್ ಯಾವ್ದಾದ್ರು ಒಂದು ಕೆಲಸಕ್ಕಾಗ್ಲಿ ಎಷ್ಟು ಅನುಕೂಲ ಆಗುತ್ತೆ ಅಲ್ವಾ ಮೇಡಮ್. ಆದ್ರಿಂದ ಪತ್ರಿಕೆ ಓದೋದು ಪುಸ್ತಕ ಓದೋದು ನಮ್ಮ ದೇಶ ಸುತ್ತಷ್ಟೇ ಒಳ್ಳೆ ಖುಷಿ ಇದಾಗುತ್ತೆ. ಪತ್ರಿಕೆ ಓದ್ಬೇಕು, ಅದೊಂದು ಕೋಶ ಕೋಶ ಸುತ್ತದಂಗೆ ಆಗ್ತದೆ. ದೇಶ ಸುತ್ತೋದು ಕೋಶ ಓದೋದು
1: ಅಂತ ಹೇಳಿದ್ರು ಕೂಡ ಪತ್ರಿಕೆ ಅಥವಾ ಈ ತರ ಪುಸ್ತಕಗಳನ್ನ ಓದೋ ಅಭ್ಯಾಸ ಮಾಡ್ಕೋಬೇಕು.
7: ಓದೋ ಅಭ್ಯಾಸ ಮಾಡ್ಕೊಬೇಕು. ಯಾವ್ದು ದಿನ ಎಲ್ಲ ಓದೋದ್ ಬೇಡ, ಹಾಗೆ ಬೆಳಗ್ಗೆ ಪತ್ರಿಕೆ ಬಂದಾಗ ಒಂದ್ 10 ನಿಮಿಷ ಒಂದ್ 2 ಒಳ್ಳೆ ವಿಷಯಗಳನ್ನ ತಿಳ್ಕೊಂಡ್ರೆ ಸಾಕು, ಅದಕ್ಕೆ ಇಡೀ ಪ್ರಪಂಚನೇ ಒಂದ್ ವಿಷಯ ಏನಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಕೋಶ ಓದೋದು ಬಾರಿ ಒಳ್ಳೇದು ಮೇಡಮ್. ಒಂದು ಒಳ್ಳೆ ವಿಷಯ ಇವತ್ತು ಅಂತೂ ಒಳ್ಳೆ ವಿಚಾರ ತಂದಿದೆ. ಧನ್ಯವಾದ.
1: ಧನ್ಯವಾದ ಸರ್. ಧನ್ಯವಾದ. ಶಂಕರಘಟ್ಟದಿಂದ ರಾಜು ಶೆಟ್ಟಿ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಕೆಲವೊಂದ್ಸರಿ ನಮ್ಗೆ ಪ್ರವಾಸ ಹೋಗ್ಲಿಕ್ಕೆ ಆಗಿಲ್ಲ ಅಂದ್ರು ಕೂಡ ಪುಸ್ತಕಗಳನ್ನ ಓದೋದ್ರಿಂದ, ಅದರಲ್ಲೂ ಇಂದಿನ ವಿದ್ಯಾರ್ಥಿಗಳು ಪುಸ್ತಕವನ್ನ ಅಥವಾ ಪತ್ರಿಕೆಯನ್ನ ಓದೋದ್ರಿಂದ ಸಾಕಷ್ಟು ಮಾಹಿತಿಯನ್ನ ತಿಳಿಬಹುದು ಅಂತ ಹೇಳಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಕರೆ ಕಟ್ಟಾಯ್ತು. ನೀವು ಕೂಡ ಅಂದ್ರೆ ಇಂದಿನ ಮಕ್ಕಳು ಈ ರೀತಿಯ ಓದ್ಬೇಕು. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
8: ಹಲೋ
1: ಸರ್, ನಮಸ್ತೆ. ಚಂದ್ರಶೇಖರ್ ಸರ್. ನಮಸ್ತೆ. ನಮಸ್ತೆ.
8: ಹಲೋ, ನಮಸ್ತೆ.
1: ಹಾ ಸರ್, ಕೇಳ್ತಿದ್ಯಾ? ವಾಯ್ಸ್ ಕೇಳ್ತಿದ್ಯಾ?
8: ಹಾ ಸರ್, ನಾನು ಬಸ್ಸಲ್ಲಿ ಬೆಂಗಳೂರಲ್ಲಿ ಇರೋದ್ರಿಂದ ಕಾಲ್ ಮಾಡ್ತಾ ಇದ್ದೀನಿ.
1: ಪ್ರವಾಸ ಮಾಡ್ತಿದ್ದೀರಾ?
8: ಹಾ ಹಾ ಹಾ ಹೇಳಿ.
1: ಹಾ ಸರ್, ದೇಶ ಸುತ್ತ ಮತ್ತೆ ಕೋಶ ಓದಿ ಅನ್ನುವಂತ ಒಂದು ಗಾದೆ ಮಾತಿನ
8: ಬಗ್ಗೆ ಪರಿಚಯ ಮಾಡ್ಕೊಳ್ತೀನಿ.
1: ಓಕೆ ಸರ್.
8: ನನ್ನ ಸುತ್ತಿದ್ದ ಚಂದ್ರಶೇಖರ್ ಸಿಗೋಣ. ಎರಡು ಸಾಲಕಾಸನ ಜಿಲ್ಲೆ 513 ನಮಸ್ಕಾರ.
1: ನಮಸ್ತೆ. ನಮಸ್ತೆ ಸರ್.
8: ಈ ದೇಶವಂತ ಫೇಮಸ್ ಉತ್ಕರ್ಷಿ ಬರೋದು ಹಳೆಯ ಗಾದೆ ಮೇಡಮ್.
1: ಹೌದು ಸರ್.
8: ಅದು ನಮ್ಮ ಚಿತ್ರದುರ್ಗ ಆ ಗಾದೆ
1: ಗಾದೆ ಇದೆ.
8: ಅದೇನಪ್ಪ ಅಂದ್ರೆ ನಮ್ಮ ವಿಷಯ ಜ್ಞಾನ ತಿಳ್ಕೊಳ್ಳೋಕೋಸ್ಕರ ಆ ಗಾದೆ ಮೇಡಮ್.
1: ಹೌದು, ಜ್ಞಾನ ತಿಳ್ಕೊಳ್ಳೋದು
8: ನಾವು ಬಾಯಿಯೊಳಗೆ ಕಪ್ಪೆ ಆಗ್ಬಾರ್ದು ಅಂತ ಒಂದು ಇದೆ. ಅದೇ ಇನ್ನೊಂದು ಗಾದೆ ಇದೆ, ಮನುಷ್ಯ ಬಾಯಿಯೊಳಗೆ ಇರೋದ್ರೆ ಕಪ್ಪೆ ಆಗ್ಬಾರ್ದು, ಸಮುದ್ರ ತರ ಹೇಳ್ತಾರೆ. ಅದು ಇದೇ ತರ ಕಪ್ಪೆ ಚಿಕ್ಕ ಬರುತ್ತೆ. ಹಲೋ.
1: ಹಾ ಸರ್, ಕೇಳ್ತಿದೆ ಕೇಳ್ತಿದೆ.
8: ಅದರಿಂದ ದೇಶದಿಂದ ನಾವು ವಿಷಯಕ್ಕಿಂತ ಒತ್ತಡ ಮಾಡ್ತಾರೆ. ಯಾಕಂದ್ರೆ ಮುಂಚೆ ಎಲ್ಲ ನಾನು ಎಲ್ಲ ಆಗಲ್ಲ.
1: ಹೌದು,
8: ದೇಶ ಒಂದೊಂದು ಸುತ್ತದಾಗ ಒಂದೊಂದು ದಿವಸ ಅದ್ರಲ್ಲಿ ವಿಷಯ ಬರುತ್ತೆ. ಅದ್ರ ಎಲ್ಲ ಕೋಶ ಅಂದ್ರೆ ಪುಸ್ತಕಗಳು, ಪುಸ್ತಕಗಳು ಜ್ಞಾನಕನೆಯ ಭಂಡಾರ.
1: ಭಂಡಾರ, ಹೌದು ಸರ್.
8: ಒಂದು ಪುಸ್ತಕದಲ್ಲಿ ಒಂದೊಂದು ವಿಷಯ ಇರ್ತದೆ, ಕೆಲವರು ಕಾದಂಬರಿ ಇರ್ತದೆ, ಕೆಲವು ಜೀವನದ ಏರಿಕೆಗಳು ಜೀವನ
1: ಹೌದು ಸರ್.
8: ಹಾಗಾಗಿ ಬೇಗ ಸುದ್ದಿ
1: ಇವೆರಡೂ ಕೂಡ ಮನುಷ್ಯಂಗ್ ಒಳ್ಳೇದು ಅಂತ ಹೇಳ್ಬೋದು.
8: ಹೌದು, ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಬಾಳ್ಬೋದು.
1: ಓಕೆ ಸರ್, ನೀವು ಹಾಗಾದ್ರೆ ಹೌದು ಸರ್, ಹಾಗೆ ಸಮುದ್ರ ಕಪ್ಪೆ ಆದ್ರೆ ಎಲ್ಲಾ ಪ್ರಪಂಚದ
8: ಹಾಗಾಗಿ ಎಲ್ಲ ಒಳ್ಳೆ ಒಂದೇ ಕೊಡುತ್ತೆ. ಜ್ಞಾನ ಸಂಪಾದನೆ ಮುಖ್ಯ ಉದ್ದೇಶ.
1: ಹೌದು, ವಿಚಾರಗಳನ್ನು ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ.
8: ಅವರು
1: ಕೋಶಬುದ್ಧಿ ಅಂತ ಹೇಳಿ. ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ಸಿ ಟಿ ಚಂದ್ರಶೇಖರ್ ಸರ್ ಅವರು ಅತ್ತಿಚೌಡನಹಳ್ಳಿಯಿಂದ ಕರೆ ಮಾಡಿದರು. ಅವರು ಕೂಡ ಹೇಳ್ತಿದ್ರು, ದೇಶ ಸುತ್ತು ಮತ್ತು ಕೋಶ ಓದು ಅನ್ನುವುದು ಅನುಭವ, ಸಾಕಷ್ಟು ಅನುಭವ ನಮಗೆ ಸಿಗುತ್ತೆ ಅಂತ ಹೇಳಿದರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
9: ನಮಸ್ತೆ ಪವಿತ್ರ.
1: ನಮಸ್ತೆ ಕುಸುಮಾ ಮೇಡಮ್, ಹೇಗಿದ್ದೀರಾ?
9: ಗುಡ್ ಈವ್ನಿಂಗ್ ಪವಿತ್ರ, ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್. ನಿಮಗೆ ದೇಶ ಜಾಸ್ತಿ ಇದಾಗುತ್ತಾ ಅಂತ ಕಾಫಿ ಆಯ್ತು ನಿಮ್ದು? ಆಯ್ತಾ?
9: ಆಯ್ತು ಪವಿತ್ರ, ಇವತ್ತು ಬೇಗ ಏನೋ ಕೆಲ್ಸಕ್ಕೆ ಬಂದಿದ್ರು, ಹಾಗಾಗಿ ಅವ್ರ ಜೊತೆ ನಮ್ದು ಟೀ ಆಯ್ತು.
1: ಬೇಗ ಆಯ್ತು ಹಾಗಾದ್ರೆ.
9: ದೇಶ ಸುತ್ತು ಕೋಶ ಹೋತು ಎರಡೂ ನನಗೆ ಅನ್ವಯ ಆಗುತ್ತೆ ಪವಿತ್ರ.
1: ಹೌದಾ? ನಾನು ಜಾಸ್ತಿ ದೇಶ ಸುತ್ತಿ ಅನ್ನೋದು ಅನುಭವ ಆಗುತ್ತಾ ಅಂತ ಅನ್ಕೊಂಡೆ.
9: ಇಲ್ಲ, ದೇಶ ಸುತ್ತೋದು ಕೋಶ ಓದೋದು ಎರಡೂ ಕೂಡ ಅನುಭವ ಮತ್ತೆ ಜ್ಞಾನ ಕೊಡುವಂತದಲ್ವಾ?
1: ಹೌದು,
9: ಹಾಗಾಗಿ ಜೀವನದಲ್ಲಿ ಎರಡೂ ಸಮಾನವಾಗಿ ಇಂಪಾರ್ಟೆಂಟ್ ಅಂತ ನಾನು ಅನ್ಕೊಂತೀನಿ. ಅಂದ್ರೆ ಇಲ್ಲಿವರೆಗೂ ಇಷ್ಟು ವರ್ಷವರೆಗೂ ನಾನು ಜಾಸ್ತಿ ದೇಶ ಸುತ್ತಿಲ್ಲ, ಯಾಕೆಂದ್ರೆ ನಮ್ಮನವರು ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ರಜಾ ಸಿಕ್ಕದ್ ಕಡಿಮೆ ಅಲ್ವಾ? ಹಾಗಾಗಿ ಈಗ ರಿಟೈರ್ಡ್ ಆದ್ಮೇಲೆ ತುಂಬಾನೇ ಸುತ್ತಾ ಇದೀವಿ ಅಂತ
1: ಹೇಳ್ಬೋದು.
9: ಎಲ್ಲ ಏನು ರಜಾ ಕೇಳಂಗಿಲ್ಲ, ಯಾರು ಪರ್ಮಿಷನ್ ಬೇಡ ಏನು ಬೇಡ ಅಲ್ವಾ? ಈಗ ಅಂದ್ರೆ ದೇಶ ಸುತ್ತೋದು ಕೂಡ ತುಂಬಾ ಒಳ್ಳೇದೇ ಪವಿತ್ರ, ಯಾಕೆಂದ್ರೆ ನಾವು ನಮ್ದೇ ಎಲ್ಲ ಕಷ್ಟ, ನಮ್ದೇ ಜೀವನ ಇದು ಅಂತ ಹೇಳಿ ಇಷ್ಟೇ ಅಂತ ಹೇಳಿ ನಾವ್ ಒಂದ್ ಬಾಳೊಳಗ ಒಂದು ಕಪ್ಪೆ ತರ ಇರ್ತೀವಲ್ವಾ? ನಾವ್ ಹೊರಗಡೆ ಹೋದಾಗ ಏನಾಗುತ್ತೆ, ಎಲ್ಲ ಒಂದೊಂದು ಪ್ರದೇಶ ಇರ್ಬೋದು, ಒಂದೊಂದು ಊರ್ ಇರ್ಬೋದು, ಒಂದ್ ರಾಜ್ಯ ಇರ್ಬೋದು, ಅಥವಾ ದೇಶಗಳಿರ್ಬೋದು, ಏನೇ ನೋಡಿದಾಗ ಅಲ್ಲಿ ಅಲ್ಲಿಯ ಜೀವನ ಶೈಲಿ ಇರ್ಬೋದು, ಅಲ್ಲಿ ಒಂದ್ ಸಂಸ್ಕಾರ ಇರ್ಬೋದು, ಸಂಸ್ಕೃತಿ ಆಚರಣೆ ವಿಚರಣೆ ಇವೆಲ್ಲವನ್ನು ಕೂಡ ನಾವು ನೋಡ್ತೀವಲ್ವಾ?
1: ಹೌದು,
9: ನೋಡಿ ಅನುಭವ ತಕೊಳ್ತೀವಿ. ಹಾಗಾಗಿ ಅಂದ್ರೆ ಪುಸ್ತಕದಲ್ಲಿ ಸಿಗ್ಲಾರ್ದಂತದ್ದು ಈ ಪ್ರಯಾಣ ಮಾಡಿದಾಗ ಏನಾಗುತ್ತೆ, ಪ್ರವಾಸ ಮಾಡಿದಾಗ ಸಿಗುತ್ತೆ ಅಂತ ಹೇಳೋದು. ಹೊಸ ಜನರ ಪರಿಚಯ ಆಗ್ತದೆ, ಹೊಸ ದೇಶಗಳ ಒಂದು ಆಚರಣೆ ವಿಚಾರ ಪರಿಚಯ ಆಗ್ತದೆ. ಅಲ್ಲಿ ನೈಜ ಘಟನೆಗಳು ನಮ್ಗೆ ಒಂಥರ ದೇಶ ಸುತ್ತೋದ್ರಿಂದ ಪಾಠ ತರ ಅಂತಾನೆ ಹೇಳ್ಬೋದು. ಈಗ ನಮ್ಗಿಂತ ಎಷ್ಟೋ ಕೆಳಗಿದ್ನವ್ರು ನೋಡಿದಾಗ ನಾವು ಎಷ್ಟೋ ಉತ್ತಮವಾಗಿದ್ದೇವೆ ಅಂತ ಹೇಳಿ ಬದುಕನ್ನು ನಾವು ಕಡೆ ಮಾಡ್ಲಿಕ್ಕೂ ಕೂಡ ನಮ್ಗೊಂದು ಜ್ಞಾನ ಸಿಕ್ಕುತ್ತೆ.
1: ನಮ್ಮ ಕಷ್ಟನೇ ಜಾಸ್ತಿ ಅಂತ ನಾವು ಅನ್ಕೊಂಡಿದ್ವಿ,
9: ನಮ್ದೇ ಕಷ್ಟ ಅಂತ ಹೇಳ್ತಾ ಕೂತಿದ್ರೆ, ಕೊರಗ್ತಾ ಇದ್ರೆ, ಚಿಂತೆ ಮಾಡ್ತಾ ಇದ್ರೆ ಜೀವನ ಮುಂದಕ್ಕೆ
1: ಹೋಗಲ್ಲ.
9: ಚಿಂತೆಲೆ ಕಳೆದು ಹೋದ ಸಮಯ ಮತ್ತೆ ಬರಲ್ಲ ಅಂತಾರಲ್ಲ, ಹಂಗಾಗ್ಬಿಡುತ್ತೆ. ಹಾಗಾಗಿ ಹೊರ್ಗಡೆ ನಾವು ಸುತ್ತಿರೋಷ್ಟು ಕೂಡ ಒಂದು ಎಲ್ಲಾ ರೀತಿಯಿಂದ ಅನುಭವ ತಕ್ಕೋಬಹುದು. ಅದೇ ತರ ಈ ಕೋಶ ಓದು ಅಂದ್ರೆ, ಕೋಶ ಅಂದ್ರೆ ಪುಸ್ತಕ ಕೂಡ ಒಂದು ಒಳ್ಳೆ ಗುಡ್ ಫ್ರೆಂಡ್ ಇದ್ದಂಗಲ್ವಾ?
1: ಗುಡ್ ಫ್ರೆಂಡ್, ಹೌದು.
9: ಯಾರು ಜೊತೆಗಿಲ್ಲ ಅಂದ್ರೆ ಒಂದ್ ಪುಸ್ತಕ ಇದ್ರೆ ಹತ್ತು ಜನ ಸ್ನೇಹಿತ ಇದ್ದಂತೆ,
1: ಸ್ನೇಹಿತರಿಗೆ ಸಮಾನ ಅಂತ.
9: ಹೌದು ಅಂತ ಯಾವಾಗ್ಲೂ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಮಾತಾಡ್ತಾ ಇದ್ರು ಅಂತ ಹೇಳಿ ಓದಿದ್ದೆ ನಾನು. ಅದು ನಾವೇನೇನೋ ಅಂದ್ರೆ ಒಂದು ಓದ್ಬೇಕಾದ್ರೆ ನಮಗೊಂದು ನಾವು ಆ ವಿಷಯದ ಬಗ್ಗೆ ಚಿಂತನೆ ಹೆಚ್ಚುತ್ತೆ ನಮ್ಮನ್ನ. ಅವ್ರು ಬರೆದಂತ ಒಂದು ಕಾವ್ಯಗಳಾಗಿರ್ಬೋದು, ಒಂದು ಯಾವ್ದೇ ಒಂದು ಸಾಲಗಳು ನಾವು ಯೋಚನೆ ಮಾಡ್ಲಿಕ್ಕೆ ದಾರಿ ಕೊಡ್ತವೆ. ಯೋಚನೆ ಮಾಡಿದಷ್ಟು ಜ್ಞಾನ ತಿಳ್ಕೊಳಕ್ ನಮ್ಗೆ ಅನುಕೂಲ ಆಗುತ್ತೆ,
1: ಅನುಕೂಲ ಆಗುತ್ತೆ.
9: ಹಾಗಾಗಿ ಪುಸ್ತಕನೂ ಕೂಡ ಓದ್ಬೇಕು, ಮತ್ತೆ ಕೋಶನು ಸುತ್ತಬೇಕು,
1: ಎರಡು.
9: ಹಾಗಾಗಿ ಅದ್ರಿಂದ ನಮ್ ದೊಡ್ಡವ್ರು ಹೇಳಿರೋದು ಈಗ ಅದೇ ಮಾತನ್ನ ಅಲ್ವಾ? ಈಗೆಲ್ಲ ಏನ್ ಗೊತ್ತಾ, ಪುಸ್ತಕದ ಜ್ಞಾನ ಒಂದ್ ಇದ್ದ ಸಾಲ, ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗ್ಬೇಕಲ್ವಾ?
1: ಹೌದು, ಈಗ ನಾವು ಬರೀ ಪುಸ್ತಕ ಅಷ್ಟೇ ಓದ್ತಿದ್ರೆ ಹೊರಗಡೆ ಪ್ರಪಂಚನೇ ಗೊತ್ತಾಗಲ್ಲ,
9: ಪ್ರಪಂಚ ಜ್ಞಾನ ಗೊತ್ತಾಗೋದಿಲ್ಲ. ಹಾಗಾಗಿ ಅದು ಅದು ಪುಸ್ತಕ ಒಂದ್ ರೀತಿ ಜ್ಞಾನ ಹೆಚ್ಚು ಮಾಡಿದ್ರೆ ಈ ಒಂದು ಏನಿದೆ ಸುತ್ತೋದು, ದೇಶ ಸುತ್ತೋದು ಒಂದು ಅನುಭವ ಮತ್ತೆ ಜ್ಞಾನನ ಹೆಚ್ಚು ಮಾಡುತ್ತೆ. ಹಾಗಾಗಿ ನಮ್ಮ ಜ್ಞಾನವನ್ನ ಸರಿಯಾದ ದಿಕ್ಕಿನಲ್ಲಿ, ನಮ್ಮ ಒಂದು ಚಿಂತೆಯನ್ನು ಸರಿಯಾದ ದಾರಿಲಿ ಮುಂದೆ ತಗೊಂಡೋಗ್ಲಿಕ್ಕೆ ಅನುಕೂಲ ಆಗ್ತವೆ ಎರಡೂ ಕೂಡ. ಹಾಗಾಗಿ ನಮ್ಮ ಹಿರಿಯರು ಹೇಳಿರೋದು ದೇಶ ಸುತ್ತು ಕೋಶ ಓದು ಅಂತ ಹೇಳಿ, ನಮ್ಮ ಜೀವನ ಒಂದು ಬ್ರಾಡ್ ಆಗಿ ನಾವೆಲ್ಲ ನೋಡ್ಕೊಂಡ್ಲಿಕ್ಕೆ, ವಿಶಾಲವಾಗಿ ಬೆಳೆಸ್ಕೊಂಡ್ಲಿಕ್ಕೆ, ನಾನೇ ಹೆಚ್ಚು ಮಾಡ್ಕೊಳ್ಲಿಕ್ಕೆ, ಅಥವಾ ಒಬ್ರ ಮೇಲೆ ಒಬ್ರು ಕಲಿಯೋದು ತುಂಬಾ ಇರುತ್ತೆ.
1: ತುಂಬಾ
9: ಈಗ ಪವಿತ್ರ ಅವ್ರು ಎಷ್ಟ್ ಚಂದ ಮಾತಾಡ್ತಾರೆ, ಎಷ್ಟು ಮೃದುವಾಗಿ ಮಾತಾಡ್ತಾರೆ ಅಂತ ಹೇಳಿ ನಿಮ್ಮನ್ನ ನೋಡಿ ನಮ್ಮ ವ್ಯಕ್ತಿತ್ವನು ಅದೇ ರೀತಿ ಇದ್ರೆ ನಮ್ಮನ್ನು ಕೂಡ ಹೇಗೆ ಇರುವೆಗಳು ಬೆಲ್ಲಕ್ ಮುತ್ತಿದಂಗ್ ಬರ್ತಾರೆ ಅಂತ ಹೇಳಿ ಅಂತಾರಲ್ಲ, ಆ ರೀತಿ ನಾವು ಕೂಡ ಆಗ್ಬೇಕು. ಹೀಗೆ ನೋಡ್ತಾ ನೋಡ್ತಾ ಇದ್ರೆ
1: ಹೊಸ ಹೊಸ ಭೇಟಿ ಮಾಡಿದಾಗ, ಹೊಸ ಸ್ಥಳಕ್ಕೆ ಹೋದಾಗ ಈ ತರ ಅನುಭವ ಆಗುತ್ತೆ,
9: ಇಂತ ಅನುಭವಗಳು ಸಿಗ್ತವೆ. ಹಂಗಾಗಿ ಈ ಎರಡನ್ನು ಮಾಡಿದ್ರೆ ಸಮಾನವಾಗಿ ಒಂದು ಮುಖ್ಯ ಈ ಜೀವನದಲ್ಲಿ ಎರಡು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು.
1: ಪ್ರವಾಸ ಮತ್ತೆ ಪುಸ್ತಕ ಓದೋದು ಎರಡರಿಂದನು ಅನುಭವ ಸಿಗುತ್ತೆ ಅಂತ.
9: ಎರಡು ಹೆಚ್ಚು ಅನುಭವನ ಕೊಡುತ್ತೆ, ಜ್ಞಾನನು ಕೊಡುತ್ತೆ. ಪ್ರತಿಯೊಂದು ನೈಜ ಪಾಠ, ನಮ್ಮ ದಿನನಿತ್ಯದ ನಿಜ ಪಾಠ ಏನಿರುತ್ತಲ್ವಾ ಅದನ್ನ ಖಂಡಿತ ತಿಳಿಸ್ಕೊಡ್ತಾ ಇವೆರಡೂ ಕೂಡ.
1: ಎರಡು ಕೂಡ
9: ಹೌದು, ಒಬ್ರು ಅನುಭವ ಪಡ್ಕೊಂಡು ಬರ್ದಿರ್ತಾರೆ, ನಾವು ಇನ್ನೊಂದು ಡೈರೆಕ್ಟ್ ಆಗಿ ನೇರವಾಗಿ ಅನುಭವ ಪಡ್ಕೊಳ್ತೀವಿ ನಾವು ನೋಡ್ಬಿಟ್ಟು.
1: ಹೌದು, ಇನ್ ಯಾರೋ ಪುಸ್ತಕವನ್ನು ಬರ್ದಿದ್ದಾರೆ ಅಂತ ಹೇಳಿದಾಗ ಅವ್ರ ಅನುಭವಕ್ಕೆ ಬಂದಿದ್ದನ್ನ ಪುಸ್ತಕದ ರೂಪದಲ್ಲಿ ನೀಡಿರ್ತಾರೆ.
9: ಹೌದು, ಹಾಗಾಗಿ ಎರಡು ಕೂಡ ಒಳ್ಳೇದು, ಎರಡು ಕೂಡ ಮಾಡ್ಬೇಕು. ಸಮಯ ಇದ್ದು ಎಲ್ಲ ಅವಕಾಶ ಅನುಕೂಲ ಇತ್ತು ಅಂದ್ರೆ ಎರಡನ್ನೂ ಮಾಡೋದು, ಪುಸ್ತಕನೂ ಓದಿದ್ರು ಕೂಡ ತುಂಬಾ ಒಳ್ಳೇದೇನೆ. ಯಾವ್ದೇ ರೀತಿ ಬೇರೆ ಚಿಂತೆ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಅವಾಗ.
1: ಹೌದು, ಖಂಡಿತ ಹೌದು.
9: ಈಗ ನಾವು ಒಬ್ಬರ ಹತ್ರ ಮಾತಾಡಿದ್ರೆ ಹೆಚ್ಚಿಗೆ ಏನೇನೋ ವಿಷಯಗಳು ಬರ್ತದೆ, ಆರೋಗ್ಯಕ್ಕಿಂತ ಈ ಪುಸ್ತಕಗಳು ಓದೋದು ಇನ್ನೂ ಒಂದು ಒಳ್ಳೆಯ ಅನುಭವ ಕೊಡುವಂತದ್ದು, ಜ್ಞಾನ ಜಾಸ್ತಿ ಮಾಡುವಂತದ್ದು, ಬುದ್ಧಿ ಹೆಚ್ಚು ಮಾಡುತ್ತೆ, ಒಂದು ಏನೋ ಒಂದು ಸಂಸ್ಕಾರ ಕಲ್ಸುತ್ತೆ,
1: ಒಳ್ಳೆ ವಿಚಾರವನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ.
9: ಹೌದು, ಒಳ್ಳೆ ವಿಚಾರಗಳನ್ನು,
1: ಒಳ್ಳೆ ಪುಸ್ತಕ ಒಳ್ಳೆ ಸ್ನೇಹಿತರಿಗೆ ಸಮಾನ ಅಂತ ಹೇಳ್ತಾರಲ್ಲ.
9: ಹೌದೌದು, ಅದು ಒಂದು ಪುಸ್ತಕ ಇದೆ ಹತ್ತು ಸ್ನೇಹಿತರಿಗೆ ಸಮಾನ ಅಂತ ಹೇಳ್ತಾರೆ.
1: ಹೌದು,
9: ಹಾಗಾಗಿ ಪುಸ್ತಕನ ಓದ್ಬೇಕು, ದೇಶನ ಸುತ್ತಬೇಕು. ಒಳ್ಳೆ ವಿಚಾರ ತಗೊಂಡಿದೀರ, ನಮ್ಮ ಅನುಭವ ಹೇಳ್ಕೊಳ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ.
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಕೂಡ ಕರೆ ಮಾಡಿ ತುಂಬಾ ವಿಚಾರನ ತಿಳಿಸಿದ್ರಿ, ಧನ್ಯವಾದ.
9: ಥ್ಯಾಂಕ್ ಯು.
1: ಶಿವಮೊಗ್ಗದ ಕೃಷಿ ನಗರದಿಂದ ಕುಸುಮ ಅವ್ರು ಕರೆ ಮಾಡಿ, ದೇಶವನ್ನ ಸುತ್ತೋದು ಹಾಗೆ ಕೋಶವನ್ನ ಓದೋದು ಇವೆರಡೂ ಕೂಡ ನಮ್ಗೆ ಎಷ್ಟು ಅನುಭವ ನೀಡುತ್ತೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ,
10: ಪವಿತ್ರ ನಮಸ್ತೆ.
1: ನಮಸ್ತೆ ಮೋನಿಕಾ ಅವ್ರೆ, ಹೇಗಿದ್ದೀರಾ?
10: ಚೆನ್ನಾಗಿದ್ದೀನಪ್ಪ, ನೀವು?
1: ನಾನು ಚೆನ್ನಾಗಿದ್ದೀನಿ ಮೇಡಮ್. ಇವತ್ತು ದೇಶ ಸುತ್ತಿ ಕೋಶ ಓದಿ ಅನ್ನುವಂತ ಒಂದು ಗಾದೆ ಮಾತನ್ನು ತಗೊಂಡಿದ್ವಿ. ಅನುಭವ ಆದ್ರು ಅನುಭವದಲ್ಲಿ ಬೇರೆ ಬೇರೆ ತರ ಇರುತ್ತಲ್ಲ, ಹಾಗಾಗಿ
10: ಖಂಡಿತ ಖಂಡಿತ. ಪುಸ್ತಕಗಳು ಓದೋದ್ರಿಂದ ಮಸ್ತಕ ಬೆಳೆಯುತ್ತೆ, ಜೊತೆಗೆ ಎಷ್ಟೋ ವಿಚಾರಗಳು ತಿಳಿಯುತ್ತೆ. ಅದೇ ರೀತಿ ನಾವು ಪುಸ್ತಕ ಅಂದ್ರೆ ಬರೀ ಓದಿ ತಿಳಿಯೋದಷ್ಟೇ, ಆದ್ರೆ ದೇಶ ಅಂದ್ರೆ ದೇಶ ಪರ್ಯಟನೆ ಮಾಡಿದಾಗ ನೋಡಿ ತಿಳಿತೀವಿ ಅಲ್ಲಿ ಅಲ್ವಾ.
1: ಹೌದು,
10: ಜೊತೆಗೆ ಇದು ಏನಪ್ಪ ಅಂದ್ರೆ ನಾವು ಪುಸ್ತಕ ಓದುತ್ತಾ ಓದುತ್ತಾ ಒಂದು ಜ್ಞಾನಾರ್ಜನೆ ಆಗ್ಬೋದು ಅಥವಾ ಟೈಮ್ ಪಾಸ್ ಆಗ್ಬೋದು, ಬುದ್ಧಿ ಬೆಳವಣಿಗೆ ಎಲ್ಲ ಆಗತ್ತೆ, ಆದ್ರೆ ಅದು ಅನುಭವ ಕೊಡುತ್ತೆ ದೇಶ ಸುತ್ತೋದು.
1: ಹೌದು
10: ಆಯ್ತಾ, ಈಗ ನಾನು ಕಳೆದ ತಿಂಗಳು ಏಪ್ರಿಲ್ ನಲ್ಲಿ ಮಹಾರಾಷ್ಟ್ರ ಸುತ್ಕೊಂಡು ಬಂದ್ವಿ, ಒಂದು ಒಂದ್ ವಾರ, ಒಂದ್ 7 days ಹೋಗಿದ್ವಿ
1: ಮಹಾರಾಷ್ಟ್ರ.
10: ಹೋಗಿದ್ವಿ ಆಗ ಅನ್ಸಿದ್ದು, ಯಾಕಂದ್ರೆ ಅಲ್ಲಿಯ ವಾತಾವರಣ, ಅಲ್ಲಿಯ ಪರಿಸರ, ಅಲ್ಲಿಯ ಸ್ಥಳ, ಅಲ್ಲಿಯ ಊಟ ವೈವಿಧ್ಯತೆ ಪ್ರತಿಯೊಂದನು ಎಲ್ಲಾ ವಿಭಿನ್ನನೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲೇನೆ ಒಂದ್ ಜಿಲ್ಲೆಗಿಂತ ಇನ್ನೊಂದ್ ಜಿಲ್ಲೆಲಿ ಎಲ್ಲ ಒಂದು ಡಿಫ್ರೆನ್ಸ್ ಇರುತ್ತೆ, ಮಾತು ಅಥವಾ ಒಂದು ಊಟ, ಒಂದು ಒಂದು ಏನು ಕಲ್ಚರ್, ಎಲ್ಲಾ ವ್ಯತ್ಯಾಸ ಇರುತ್ತೆ. ಅಂತವ್ರೆಲ್ಲ ನಾವು ಬೇರೆ ಬೇರೆ ರಾಜ್ಯ ಅಥವಾ ಬೇರೆ ಬೇರೆ ದೇಶಕ್ಕೆ ಹೋದಾಗ ನಿಜವಾಗ್ಲಿ ಅನ್ಸುತ್ತೆ ಏನು ಇದು, ನಾವು ಇಷ್ಟು ದಿನ ಇದೆಲ್ಲ ನೋಡಿಲ್ಲ ಅಂದ್ರೆ ಯಾವ್ದೋ ಹೊಸ ಪ್ರಪಂಚಕ್ಕೆ ಬಂದಿದೀವಿ, ಹೊಸ ಜಗಕ್ಕೆ. ಅಂದ್ರೆ ಮನುಷ್ಯನಿಗೆ ಕುತೂಹಲ ಇರ್ಬೇಕು, ಎಷ್ಟೇ ಇರ್ಬೇಕು ಅಂದ್ರೆ ಅವನು ದಿನ ದಿನ ಕಲಿಬೇಕು, ತಿಳಿಬೇಕು, ನೋಡ್ಬೇಕು ಅನ್ನೋದಿರ್ಬೇಕು. ಒನ್ ಅವರ್ ಏನು ನವನೊಂದ್ಸಲ ಏನಾಗ್ಬಿಡುತ್ತೆ, ಕೂಟ ಮಂಡುಕುತ್ತರ ಬಾವಿಲಿ ಕಪ್ಪೆ ತರ ಇಟ್ಕೊಂಡು ಇಷ್ಟ ನನ್ನ ಪ್ರಪಂಚ ಅನ್ನೋ ತರ ಆದ್ರೆ ಏನು ಪ್ರಯೋಜನಕ್ಕೆ ಬರಲ್ಲ. ಹೋಗ್ಬೇಕು, ಓಡಾಡ್ಬೇಕು ದೇಶ ಪರ್ಯಟನೆ ಸಮಯ ಸಿಕ್ಕಾಗೆಲ್ಲ. ಯಾಕೆಂದ್ರೆ ಈ ಒಂದು ಲೈಫ್ ಅಲ್ಲಿ ಬಿಸಿ ಶೆಡ್ಯೂಲ್ ಯಾರಿಗೂ ಅಷ್ಟು ಬಿಡುವಲ್ಲ, ಆದ್ರೆ ಬಿಡು ಮಾಡ್ಕೋಬೇಕಾಗತ್ತೆ ಪವಿತ್ರ. ಇಲ್ಲಾಂದ್ರೆ ನಾ ಬರೀ ಕೆಲ್ಸ ಮನೆ ಮನೆ ಕೆಲ್ಸ ಇಷ್ಟರಲ್ಲೇ ಮುಳುಗೋಗ್ಬಿಡ್ತೀವಿ ಆಯ್ತಾ. ಯಾಕೆಂದ್ರೆ ನಮ್ಗೆ ತಿಳಿಯೋಕೆ ಕಲಿಯೋಕೆ ಸಾಕಷ್ಟು ಇದಿದೆ, ಅದೇ ನಾವು ಸಮಯ ಮಾಡ್ಕೋಬೇಕಷ್ಟೇ. ಕೆಲವು ಆಸಕ್ತಿ ಇರುತ್ತೆ ಆದ್ರೆ ಸಮಯದ ಅಭಾವ ಅನ್ಕೊಂಡು ಸಮಯದ ಅಭಾವ ಅನ್ಕೊಂಡು ಎಲ್ಲೂ ಹೋಗಲ್ಲ, ಏನು ಮಾಡಕ್ಕಾಗಲ್ಲ. ಅದು ನಿಜವಾಗ್ಲು ತಪ್ಪಾಗತ್ತ, ಅದು ಮಾಡಬಾರ್ದು.
1: ಇಲ್ಲ ಅಂತೇಳಿ ಎಷ್ಟೊಂದು ಮಿಸ್ ಮಾಡ್ಕೊಳ್ತೀವಿ ಅಂತ.
10: ಮಿಸ್ ಮಾಡ್ಕೊಂತೀರಲ್ವಾ, ಆದಷ್ಟು ಸಮಯ ಮಾಡ್ಕೊಂಡು ವರ್ಷದಲ್ಲಿ ಒಂದ್ಸರಿನಾದ್ರೂ, ತುಂಬಾ ದಿನ ಬೇಡ, ವರ್ಷದಲ್ಲಿ ಒಂದ್ಸರಿನಾದ್ರೂ ಹೊರಗಡೆ ಪ್ರವಾಸ ಮಾಡ್ಕೊಂಡ್ಬಂದು ನೋಡಿ, ನಿಮ್ಗೆ ಎಷ್ಟು ಅನುಭವ ಸಿಗುತ್ತೆ ಅವರಿಂದ. ಮತ್ತೆ ನಿಮ್ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ, ಮತ್ತೆ ನಿಮಗೆ ಕೆಲಸ ಮಾಡಕ್ಕೆ ಒಂದು ಉತ್ಸಾಹ ಸಿಗುತ್ತೆ, ಉತ್ಸಾಹ ಬರುತ್ತೆ. ಇಲ್ಲ ನೀವು 365 ಅದನ್ನೇ ಮಾಡ್ತಾ ಇದ್ರೆ ಅದ್ರಲ್ಲಿ ಏನು ಇದೇ ಇರಲ್ಲ, ಏನದು ಸಾರ ಅಂತ ಹೇಳ್ತೀವಿ ಅದು ಇರೋದೇ ಇರೋದೇ ಇಲ್ಲ. ಜೊತೆಗೆ ನೀವು ಪುಸ್ತಕಗಳು ಅಷ್ಟೇ, ಒಂದ್ ಪುಸ್ತಕಕ್ಕಿಂತ ಇನ್ನೊಂದು ಪುಸ್ತಕ ಉಂಟು. ನಾನು ಈಗಷ್ಟೇ ಓದ್ ಮುಗಿಸ್ದೆ ಚಂಪಕ, ಇದು ಬಿಸ್ತರ ರಾಣಿ ಚಂಪಕ ಅಂತ. ಅದು ನಾನು ಮೊನ್ನೆ ಕಳೆದ ತಿಂಗಳು ಸಾಗರಕ್ಕೆ ತಂದಿದ್ದೆ ಅಂತ ಹೇಳದ್ನಲ್ಲ, ಅದು ಅಲ್ಲಿಂದ ಬಾಂಬೆ ಟೂರ್ ಮುಗಿಸ್ಕೊಂಡು ಒಂದ್ ವಾರ ನಾನು ಸಾಗರದಲ್ಲಿ ಇದ್ದೆ. ಅಲ್ಲಿ ನನ್ನ ಗೆಳತಿ ಅಲ್ಲಿ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ರು, ನಿಮ್ಮ ಅಲ್ಲೇ ಆನಂದಪುರ ಅಂತ. ಆನಂದಪುರ 1600 ಕೆಳದಿ ಸಂಸ್ಥಾನದಲ್ಲಿ ಮಾಡಿರೋದದ್ದು. ಶಿವಪ್ಪ ನಾಯಕ, ನಂತರ ವೆಂಕಟಪ್ಪ ನಾಯಕ ಬರ್ತಾರೆ, ಅವರು ಮಾಡಿದಲ್ಲಿ, ಅವರು ತನ್ನ ಪ್ರೇಯಸಿಗಾಗಿ ಕಟ್ಟಿಸಿದ ಒಂದು ಸ್ಥಳ ಅದು, ಚಂಪಕ ಸರೋವರ ಅಂತ. ಆನಂದಪುರದಲ್ಲಿದೆ, ಎಷ್ಟು ಚೆನ್ನಾಗಿ
1: ಚೆನ್ನಾಗಿದೆ ಪ್ಲೇಸ್ ಅಲ್ಲಿ.
10: ಏ ತುಂಬಾ ಚೆನ್ನಾಗಿದೆಯಪ್ಪ, ಬಹಳ ಪ್ರಶಾಂತವಾದ ಸ್ಥಳ. ಸುತ್ತ ನೀರು, ಕಲ್ಯಾಣಿ, ಮಧ್ಯ ದೇವಸ್ಥಾನ, ಆ ಜಾಗನೇ ಒಂದ್ ರೀತಿ ವಿಶೇಷ. ಬಹಳ ಇಷ್ಟ ಆಯ್ತು ನನ್ಗೆ. ಅದು ಸಂಜೆ ಹೋಗಿದ್ ನಾವು ಸೂರ್ಯಾಸ್ತ ಟೈಮ್ ಅಲ್ಲಿ, ಬಹಳ ಮುಡಕ ಕೊಡ್ತಾ ಇತ್ತು ಮನ್ಸಿಗೆ, ಅಲ್ಲಿ ಬರಕ್ಕೆ ಮನ್ಸಾಗ್ತಿರ್ಲಿಲ್ಲ, ಅಷ್ಟು ಚಂದ ಇತ್ತು. ನಾನು ಆಗ ಪುಸ್ತಕ, ನಮ್ಮ ಗೆಳತಿಯರ ಪುಸ್ತಕ ತಗೊಂಡ್ ಬಂದೆ. ನಂಗೆ ಇನ್ನೂ ಅಷ್ಟು ಕಲಿಬೇಕು, ಯಾಕಂದ್ರೆ ಅಲ್ಲೊಂದು ಕೆಲವೊಂದು ಊಹಾಪುರೋ ಕೇಳಿ ಕತೆ ಇದೆ ಅದ್ರದ್ದು, ಆದ್ರೆ ಸತ್ಯ ಏನು ಅಂತ ತಿಳಿಬೇಕಾಗಿತ್ತು. ಅದು ಪುಸ್ತಕ ತಗೊಂಡ್ ಬಂದು ಓದ್ದೆ, ನಿಜವಾಗ್ಲೂ ಒಂದ್ ರೀತಿ ಅಮೇಝಿಂಗ್ ಅಂತ ಹೇಳ್ಬೋದು. ತಾಜ್ ಮಹಲ್ ಗಿಂತನು ಮೊದಲ ಪ್ರೇಮ ಮಹಲ್ ಇದು ಅಂತಾನೆ ಹೇಳ್ಬೋದು ಚಂಪಕ. ಯಾಕಂದ್ರೆ ವೆಂಕಟಪ್ಪ ನಾಯಕ, ಅವಳು ಬಿಸ್ತರ ಕುಟುಂಬದಿಂದ ಬಂದಿರುವಂತ ಒಂದು ಚಂಪಕ ಅಂತ ಅವಳ ಹೆಸರು. ಬಹಳ ಚಂದ ಚಂದ ರಂಗೋಲಿ ಬಿಡ್ತಾ ಇರ್ತಾಳೆ ಅಂತ ಒಂದು ದೇವಾಲಯದ ಮುಂದೆ. ಅವ್ರ ಪ್ರತಿದಿನ ವಾಯು ವಿಹಾರಕ್ಕೆ ಹೋಗುವಾಗ ರಂಗೋಲಿ ನೋಡಿ, ಇಷ್ಟು ಚಂದ ರಂಗೋಲಿ ಬಿಡೋ ಹೆಣ್ಮಗ್ಳು ಹೇಗಿರ್ಬೇಕು ಅಂತ ನೋಡಿ, ಆಕೆ ಕೂಡ ಬಹಳ ಅಂದ್ರೆ ಸುಂದರಿ ಸ್ವರೂಪಿ. ಆಕೆ ಬೇರೆ ಮನೆತನದಾರ ಆದ್ರೂ ಕೂಡ ಅವರು ಇಷ್ಟಪಟ್ಟು ಅವ್ರನ್ನ ಮದ್ವೆ ಮಾಡ್ಕೊಂತಾರೆ. ಅವ್ರಿಗಾಗ್ಲೇ ಮದ್ವೆ ಆಗಿರುತ್ತೆ, ಆದ್ರೂ ಆಕೆ ಮದ್ವೆ ಮಾಡ್ಕೊತಾರೆ. ಕೆಲವೊಂದು ಸಮಾಜದ ನಿಂದನೆಗಳೆಲ್ಲ ಎದುರಿಸಿಯೇ ಮದ್ವೆ ಆಗ್ತಾರೆ, ಆದ್ರೆ ಅದು ಕಾಲಕ್ರಮೇಣ ಅದು ಇನ್ನೂ ಅದು ಸರಿ ಹೋಗಲ್ಲ ಆಕೆಗೆ. ಅದು ಜೀವ, ಅವಳು ಜೀವ ತ್ಯಾಗ ಮಾಡ್ತಾಳೆ, ರಾಜ ಮಹಾರಾಜರಿಗೆ ಕೆಟ್ಟ ಹೆಸರು ಬರಬಾರ್ದು ಅನ್ಕೊಂಡು. ಆ ಒಂದು ಇದಕ್ಕೆ ಅವಳಿಗೋಸ್ಕರ ಅವರು ಅದೊಂದು ಪ್ರೇಮ ಮಹಲ್ ಕಟ್ಟಿಸ್ತಾರೆ ಚಂಪಕ ಸರೋವರ.
1: ನೋಡಿ ಹಾಗೆ ಬರ್ತೀವಿ, ಆದ್ರೆ ಈ ರೀತಿಯ ಒಂದು ಇತಿಹಾಸವನ್ನ ಹೇಳುತ್ತೆ ಆ ಸ್ಥಳ ಅಂತ ಹೇಳಿದಾಗ.
10: ಹೌದು ಹೌದು, ಅಲ್ಲಿ ಒಬ್ರು ಇದಾರೆ ಅದನ್ನ ನೋಡ್ಕೊಳಕ್ ಒಬ್ರು ಅಚ್ಮಾ, ಅದು ಸ್ವಲ್ಪ ಮಟ್ಟಿಗೆ ಅಷ್ಟೇ ಇದ್ರ ಬಗ್ಗೆ ಹೇಳಿದ್ರು. ಅದು ನನಗೆ ಡೀಟೇಲ್ಸ್ ತಿಳ್ಕೊಬೇಕಂತ ನಾನು ಅದೆಷ್ಟೇ ಯೂಸ್ಫುಲ್ ನಡೀತು, ಯಾಕೆ ಅದು ಹೆಂಗಾಯ್ತು ಅದೆಲ್ಲ ನನ್ ಪುಸ್ತಕ ಓದಿದ್ಮೇಲೆ ನಂಗೆ ಅರ್ಥ ಆಗಿ. ನೀವ್ ಅನ್ನಿಸ್ತು, ನೀವ್ ಹೇಳಿದ್ ನೋಡಿ, ಈಗ ದೇಶ ಸುತ್ತೋದು ಎಷ್ಟು ಮುಖ್ಯನಾ, ಅದು ಇತಿಹಾಸ ತಿಳಿಯೋದು ಅಷ್ಟೇ ಮುಖ್ಯ ಅಲ್ವಾ. ಬರೀ ನಾವಲ್ಲಿ ನೋಡ್ಬಿಟ್ಟು ಏನೋ ಒಂದಷ್ಟು ತಿಳಿಯುತ್ತೆ, ಅದೇ ಅದರಿಂದ ಪುಸ್ತಕ ಕೊಂಡ್ಕೊಂಡ್ಬಂದು ಓದಾಗ ಇಡೀ ಪೂರ್ತಿ ಅದ್ರದೇ ದಾಖಲೆ ಇರುತ್ತೆ ಅಲ್ವಾ. ಈ ಪುರಾಣಗಳಾದ್ರೆ ಅಂತೆ ಕಂತೆ ಅಷ್ಟೇ, ಆದ್ರೆ ಇತಿಹಾಸ ಹಂಗಲ್ಲ, ದಾಖಲೆ ಸಮೇತ ಇರುತ್ತೆ. ಹಂಗಾಗಿ ನನ್ಗೆ ಆ ಪುಸ್ತಕ ಓದಿದ್ಮೇಲೆ ಇನ್ನೂ ಬಹಳ ಅಚ್ಚುಮೆಚ್ಚು ಅನಿಸ್ತಾ ಇರ್ತಾಳ, ಇನ್ನೊಮ್ಮೆ ನೋಡ್ಬೇಕು ಅನ್ನೋಷ್ಟು ಇದಾಗುತ್ತೆ, ಖುಷಿ ಆಗುತ್ತೆ.
1: ಖುಷಿ ಆಯ್ತಾ ಪ್ಲೇಸಿನ ಬಗ್ಗೆ? ಅದು
10: ನೀವು ನೋಡಿದೀರಾ? ಇಲ್ಲ ನೀವು ಹೋಗಿ ಬನ್ನಿ, ಬಹಳ ಚೆನ್ನಾಗಿದೆ. ತುಂಬಾ ಹತ್ರ ಶಿವಮೊಗ್ಗ ಸಾಗರ ಮಧ್ಯಾಹ್ನ ಬರುತ್ತೆ ಅದು, ಆನಂದಪುರ. ಹೌದು, ಸ್ವಲ್ಪ ಅಲ್ಲಿ ಇಂಟೀರಿಯರ್ ಪ್ಲೇಸ್ ಅದು, ಅಂದ್ರೆ ಅದು
1: ಕಿಲೋಮೀಟರ್ ಆಗುತ್ತೆ.
10: ಸ್ವಲ್ಪ ಹಾಳಾಗಿತ್ತಂತೆ. ಈಗ ಈ ಒಂದು ಯುವ ತಂಡ ಯಶೋ ಮಾರ್ಗ, ಅದೇ ಯಶೋ ಅವ್ರದ್ದು ಒಂದು ಇದೆಯಲ್ಲ, ಅವರು ಅದನ್ನ ತಗೊಂಡು ಸ್ವಲ್ಪ ಜೀರ್ಣೋದ್ಧಾರ ಮಾಡಿದಾರೆ. ಈಗ ಯಾವ್ದೋ ಸ್ವಾಮೀಜಿ ಅಲ್ಲಿ ಮಠಕ್ಕೆ ನಾವು ಸೇರ್ಸ್ಕೊಂತಿದ್ದಾರೆ ಅಂತ ಒಂದು ಇದಿದೆ. ಬಟ್ ಒಂದಿನಕ್ಕೆ ಪಿಕ್ನಿಕ್ ಗೆ ತುಂಬಾ ಚೆನ್ನಾಗಿದೆ, ಸಂಜೆ ಟೈಮ್ ಆದ್ರೆ ಬಹಳ ಖುಷಿ ಆಗತ್ತೆ. ಕೆಲವೊಂದು ಇದಿದೆ ಅಲ್ಲಿ, ಶಾಸನಗಳೆಲ್ಲ ಹಾಕಿದ್ದಾರೆ. ಯಾಕೆಂದ್ರೆ ಕೆಳದಿ ಸಂಸ್ಥಾನದ್ದು ತುಂಬಾ ಕೊಡುಗೆಗಳಿದೆ. ಇಕ್ಕೇರಿ ದೇವಸ್ಥಾನ ಇರ್ಬೋದು, ಕೆಳದಿನಲ್ಲೇ ಒಳ್ಳೆ ದೇವಸ್ಥಾನ ಮ್ಯೂಸಿಯಂ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ದೇವಸ್ಥಾನ, ಕೋಟೆ, ಮ್ಯೂಸಿಯಂ ಎಲ್ಲ ಚೆನ್ನಾಗಿದೆ, ಅದು ಕೂಡ ನೋಡಿದೀನಿ. ಬಟ್ ಇದು ಹಂಗೆ, ಈಗ ನೀವು ನಂಗೆ ಪುಸ್ತಕ ಓದಿದ್ದು ಒಂದ್ ರೀತಿ ಅನುಭವ, ಅಲ್ಲಿ ನೋಡ್ಕೊಂಡ್ ಬಂದಿದ್ದು ಇನ್ನೊಂದು ಅನುಭವ, ಹೆಚ್ಚಿನ ಅನುಭವ ಸಿಗುತ್ತೆ ನೋಡಿ ಎರಡರಿಂದ. ಹಾಗಾಗಿ ಎರಡೂ ಒಳ್ಳೇದೆ, ಎರಡೂ ಇರ್ಬೇಕು ಮನುಷ್ಯನ ಜೀವನದಲ್ಲಿ. ಕೋಶನೂ ಇರ್ಬೇಕು, ಇದು ಇರ್ಬೇಕು, ಏನು ದೇಶನೇ ಸುತ್ತಬೇಕು, ಎರಡು ಇದ್ದಾಗ ಮಾತ್ರ ಅವನು ಒಂದು ಲಗಳಿಕೆ ಅಂತ ಹೇಳಕ್ ಸಾಧ್ಯ.
1: ಓಕೆ ಮೇಡಮ್, ತುಂಬಾ ವಿಚಾರವನ್ನು ತಿಳಿಸಿದ್ರಿ, ಧನ್ಯವಾದ.
10: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ಹಾಸನದಿಂದ ಮೋನಿಕಾ ಅವ್ರು ಕರೆ ಮಾಡಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಅಂದರೆ ಪ್ರವಾಸಕ್ಕೆ ನಾವು ಹೋಗೋದ್ರಿಂದ ಬರೀ ಪ್ರವಾಸಕ್ಕೆ ಹೋದ್ವಿ ಅಂಥೇಳಿ ಅಲ್ಲಿಯ ಸ್ಥಳವನ್ನು ನೋಡ್ಕೊಂಡು ಹಾಗೆ ಬರೋದಕ್ಕಿಂತ ಅಲ್ಲಿಯ ಇತಿಹಾಸ ಏನು ಅಥವಾ ಆ ಪ್ಲೇಸಿಗೆ ಏನಾದರೂ ಒಂದು ಮಾಹಿತಿ ಅಂದರೆ ಹಿನ್ನೆಲೆ ಇದೆಯಾ, ಇದೆಲ್ಲವನ್ನು ತಿಳ್ಕೊಂಡಾಗ ಅಥವಾ ಪುಸ್ತಕದಲ್ಲಿ ಅದನ್ನು ತಿಳಿದಾಗ ಸಾಕಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ? भारत सरकार का लक्ष्य सोलर पावर से बिजली बिल जीरो करने का भी है।
12: ಇದರಿಂದ ನಿಮ್ಮ ಮನೆ ಸೂರ್ಯ ಘರ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ, ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
14: ಹೂನೆ, ರೆಡಿ ಆಗ್ತಾ ಇದೆ.
13: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
14: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ? ಹಿಂದೆ ಬನ್ನಿ, ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ದೇಶವನ್ನು ಸುತ್ತು ಅಥವಾ ಪ್ರವಾಸಕ್ಕೆ ಹೋಗೋದು, ಹಾಗೆ ಒಳ್ಳೆಯ ಪುಸ್ತಕವನ್ನು ಓದೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂಥೇಳಿ ಮಾತಾಡ್ತಾ ಇದ್ವಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಅಂದರೆ ನಾವೊಂದು ಪ್ರವಾಸಕ್ಕೆ ಹೋಗಿದ್ವಿ, ದೇಶವನ್ನು ಸುತ್ತು ಅಂದರೆ ಒಂದು ಪ್ರವಾಸಕ್ಕೆ ಹೋಗಿದ್ವಿ ಅಂತ ಹೇಳಿದ್ರೆ, ಆ ಸ್ಥಳವನ್ನು ಹೋಗಿ ಅಲ್ಲಿ ಸುಮ್ಮನೆ ನಾವು ನೋಡ್ಕೊಂಡು ಬರೋದಕ್ಕಿಂತ ಅಲ್ಲಿಯ ಸುತ್ತಮುತ್ತ ಇರುವಂತಹ ಜನರನ್ನು ಪರಿಚಯ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಅಲ್ಲಿಯ ಇತಿಹಾಸ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ಖಂಡಿತವಾಗಿ ಆ ದೇವಸ್ಥಾನ ತುಂಬ ವರ್ಷಗಳ ಹಿಂದೆ ಆಗಿದ್ರೆ ಆದರೆ ಅದಕ್ಕೊಂದು ಇತಿಹಾಸ ಇರುತ್ತೆ, ಅಥವಾ ಅಲ್ಲಿಯ ಮಹತ್ವ ಇರುತ್ತೆ, ಅವನ್ನೆಲ್ಲ ತಿಳ್ಕೊಂಡು ಬರೋದ್ರಿಂದ. ಅಥವಾ ಯಾವುದೋ ಒಂದು ಒಳ್ಳೆಯ ಪುಸ್ತಕವನ್ನು ಓದಿದ್ವಿ ಅಂದರೆ ಆ ಪುಸ್ತಕದಲ್ಲಿರುವಂತಹ ಒಳ್ಳೆಯ ವಿಚಾರವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿರ್ಬೋದು, ಅಥವಾ ಅದನ್ನು ತಿಳ್ಕೊಳ್ಳೋದ್ರಿಂದ ಕೂಡ ಸಾಕಷ್ಟು ಉಪಯೋಗ ಇದೆ. ನಾವೊಂದು ಪುಸ್ತಕವನ್ನು ಓದಿ ಸುಮ್ಮನೆ ಟೈಮ್ ಪಾಸಿಗೆ ಅಂತೇಳಿ ಅದರ ವಿಚಾರವನ್ನು ಅಲ್ಲೇ ಬಿಡೋದಕ್ಕಿಂತ ಅದರಲ್ಲಿರುವಂಥ ಒಳ್ಳೆಯ ವಿಚಾರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರೆ ನಮ್ಮ ಹಿರಿಯರು ಈ ರೀತಿಯ ಗಾದೆಯನ್ನು ಮಾಡಿದ್ದು ಸಾರ್ಥಕ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ.
15: ಹಲೋ, ನಮಸ್ತೆ
1: ಸರ್. ನಮಸ್ತೆ, ವಿಠಲ್ ಗಾಯಕ್ವಾಡ್ ಸರ್.
15: ಹೌದ್ರಿ, ಆರಾಮಿದ್ರಿ?
1: ಹಾ, ಆರಾಮಿದ್ದೀವಿ ಸರ್. ಸರ್, ಎಲ್ಲಿಂದ ಕರೆ ಮಾಡ್ತಿರೋದು?
15: ನಮ್ದು ಬಾಬಾನಗರ್ ಗ್ರಾಮ, ವಿಜಯಪುರ ಜಿಲ್ಲೆ.
1: ವಿಜಯಪುರ ಜಿಲ್ಲೆನಾ? ಸರ್, ಇವತ್ತು ದೇಶ ಸುತ್ತಿ ಕೋಶ ಓದಿ ಅನ್ನುವಂತ ಒಂದು ಟಾಪಿಕ್.
15: ಒಂದು ಒಳ್ಳೆಯ ಮಾತು, ಒಳ್ಳೆ ಇದು. ಅದು ದೇಶ ಸುತ್ತುವುದು, ಕೋಶ ಓದುವುದು ಅಂದ್ರೆ ಅದೊಂದು ಜ್ಞಾನ ಪರಂಪರೆಯನ್ನ ಹೆಚ್ಚು ಮಾಡ್ಕೊಳಕ್ಕೆ ನಮ್ಮ ಹಿರಿಯರು ಇದು ಗಾದೆಯನ್ನ ಸರಳವಾಗಿ ತಿಳಿಯುವ ರೀತಿ
1: ಹೇಳಿದ್ದು.
15: ನನ್ನ ಅನುಭವ ಅಂದ್ರೆ ನಾನು ಸುಮಾರು ಜಾಗ ನಾನು ತಿರುಗಾಡಿದ್ದೀನಿ, ಅದರಿಂದ ನನ್ನ ಭಾಷೆ, ನನ್ನ ಜ್ಞಾನ ಮತ್ತೆ ಎಲ್ಲಾನು ನಂದು ಹೆಚ್ಚಾಗಿದೆ. ಅದು ಎಲ್ಲರಿಗೂ ಕೂಡ ಅನ್ವಯಿಸ್ತೈತಿ. ಆಮೇಲೆ ಈಗಿನ ಒಂದು ಕಾಲಮಾನದಾಗ ಹೇಳ್ಬೇಕಂದ್ರೆ ಹೆಚ್ಚು ಮೊಬೈಲ್ದಾಗ ಜಗತ್ತಿತ್ತಾಡಿ ಜನ ಬಹಳ ಆಗಿದ್ದಾರೆ. ಆದ್ರೆ ಅದು ಸಂಪೂರ್ಣ ಮಾಹಿತಿ ಅಲ್ಲ. ಯಾಕಂದ್ರೆ ಅದ್ರೊಳಗೆ ಎಷ್ಟೋ ಎಷ್ಟು 10 ಸತ್ತಿದ್ರೆ ಅದ್ರೊಳಗೆ 20 ಸುಳ್ಳು
1: ಇರುತ್ತೆ.
15: ಯಾರೋ ಒಂದು ತಮ್ಮ ರೇಟಿಂಗ್ಸ್ ಅದೇನು ಇದು ಅಂತಾರಲ್ರಿ, ಅದನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಏನೇನೋ ಒಂದು ನ್ಯೂಸ್ ಅನ್ನ ಕಳಿಸ್ತಾರೆ, ಫೇಕ್ ಆಗಿ ನ್ಯೂಸ್ ಕಳಿಸ್ತಾರೆ, ಅದೆಲ್ಲ ಸರಿಯಲ್ಲ. ಪುಸ್ತಕ ಹೇಳುತ್ತೆ ನನ್ನ ತಲೆ ತಗ್ಗಿ ಓದಿಸುವಂತ, ಓದು ನಿನ್ನ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡ್ತೀನಿ ಅಂತ.
1: ಅಂದ್ರೆ ಪುಸ್ತಕಕ್ಕೆ ಅಷ್ಟು ಪವರ್ ಇದೆ, ಅಷ್ಟು ಶಕ್ತಿ ಇದೆ.
15: ಹೌದು, ಪವರ್ ಇದೆ. ನಂದು ಸಿಕ್ಕಾಬಿಡಿ ಸಂಗ್ರಹ ರೀ, ಎಲ್ಲರ ಹೋದ್ನಂದ್ರೆ ಎಲ್ಲರೇ ನಮ್ಮ ಮನೆಯವ್ರು ಬೈತಾ ಇರ್ತಾರೆ, ನೀವು ಎಲ್ಲರೂ ಬುಕ್ ಸ್ಟಾಲ್ ನೋಡಿದ್ರಿ ಅಂದ್ರೆ ಹಿಂಗೆಲ್ಲಾರೆ ಕಾರ್ಯಕ್ರಮದಲ್ಲೆಲ್ಲ ಪುಸ್ತಕ ಮಾರಾಟಕ್ಕೆ ಇಟ್ಟಿರ್ತಾರಲ್ಲ, ಅಲ್ಲೆಲ್ಲ ಕಲೆಕ್ಷನ್ ಮಾಡುವ ಒಂದು ಹುಚ್ಚ ಅಭ್ಯಾಸ. ಇವತ್ತು ಓದಕ್ ಆಗ್ಲಿಲ್ಲ ಅಂದ್ರೆ ನಾಳಾದ್ರೂ ಓದಿತ್ತು ಓದಕ್ ಸಿಗುತ್ತೆ, ಆದ್ರೆ ಆ ಟೈಮ್ ಸಿಗಲ್ಲ.
1: ಹೌದು,
15: ಹಿಂಗಾಗಿ ಒಳ್ಳೆ ಕಲೆಕ್ಷನ್ ಇದೆ. ಆಮೇಲೆ ತುಂಬಾ ಜನ ಚೆನ್ನಾಗಿ ಮಾತಾಡ್ತಿದ್ರು. ಆಮೇಲೆ ಪ್ರಪಂಚ ಸುತ್ತಾಡೋದ್ರಿಂದ ಜ್ಞಾನ ಖಂಡಿತವಾಗಿ ಹೆಚ್ಚಿಗೆ ಬರುತ್ತೆ. ಒಂದು ಅಲ್ಲಿದು ನಾಡ ನುಡಿದ್ ಅಂದ್ರೆ ಅಲ್ಲಿದೊಂದು ವೇಷ ಆಗ್ಲಿ, ಅಲ್ಲಿದೊಂದು ಆಹಾರ ಪದ್ಧತಿ, ಇದನ್ನೆಲ್ಲಾನು ಸವಿಯಕ್ಕೆ ಸಿಗ್ತೈತಿ.
1: ಅದೆಲ್ಲ ತಿಳ್ಕೊಳಕ್ ಸಾಧ್ಯ ಆಗುತ್ತೆ.
15: ಹೌದು. ಆಮೇಲೆ ನೋಡ್ರಿ, ನಾವು ಈಗ ರಾಜಸ್ಥಾನ್ಗ್ ಹೋದ್ರೆ ಅಲ್ಲಿದೆ ಒಂದು ಸೊಡಗು ಬೇರೆ, ನಾವ್ ಇಲ್ಲೇ ನಮ್ ಮಲ್ನಾಡಕ್ ಹೋದ್ರೆ ಬೇರೆ, ಉತ್ತರ ಕರ್ನಾಟಕ ನಮ್ ಬಿಜಾಪುರ್ ಕಡೆ ಬಂದ್ರೆ ತಿಂಡಿ ತಿನಿಸ ಊಟ ಪದ್ಧತಿ ಎಲ್ಲಾನು ಬೇರೆನೆ. ನಂದೇನ್ ಅನುಭವ, ನನಗ್ ಮಲ್ನಾಡದ್ದು ರುಚಿ ಇದೆ. ಯಾಕಂದ್ರೆ ಮಗ ಅಲ್ಲೇ ಹರಿಹರಪುರದಾಗ ಓದ್ತಿದ್ದ, ಪ್ರಬೋಧಿನಿ ಗುರುಕುಲದಲ್ಲಿ, ಹಿಂಗಾಗಿ ಅದರದ್ದು ಒಂದು ರುಚಿ ಸಿಕ್ತು. ಮೇಲೆ ಮೇಲೆ ದೇವಸ್ಥಾನ, ಶೃಂಗೇರಿಗೆ ಹೋಗುದು, ಉಡುಪಿ ಈ ಕಡೆ ಎಲ್ಲ ಸುತ್ತಾಡ್ತಿದ್ವಿ. ಹಿಂಗಾಗಿ ನಮ್ಗೆ ಒಂಥರ ಬೇಸರ ಎಲ್ಲ ಹೋಗ್ಬಿಡ್ತಿತ್ತು.
1: ಪ್ರವಾಸಕ್ಕೆ ಹೋದಾಗ ಬೇಜಾರ,
15: ಪ್ರವಾಸಕ್ಕೆ ಹೋಗೋದ್ರಿಂದ ನಮ್ಮ ಮನಸ್ಸಾಂತಿ ಹೆಚ್ಚಾಗುತ್ತೆ. ಮಾನಸಿಕತೆ ಇರುವಂತದ್ ಎಲ್ಲಾ ಈಗೆಲ್ಲ ಪ್ರವಾಸ ಇವೆಲ್ಲ ಮಾಡಿದ್ದೇ ನಮ್ ಹಿರಿಯರು ಇದೇ ಉದ್ದೇಶದಿಂದ. ಯಾವಾಗ್ಲೂ ಬರೇ ದುಡಿತಾ ದುಡಿತಾ ಇದ್ರೆ ಒಂದು ರೆಸ್ಟ್ ಸಿಗಲ್ಲ ಅಂತೇಳಿ ಒಂದು ಈ ರೀತಿ ವ್ಯವಸ್ಥೆಯನ್ನ ಮಾಡಿದ್ರು. ಅದರಿಂದ ಜ್ಞಾನ ಪರಂಪರೆಯೂ ಹೆಚ್ಚಾಗುತ್ತೆ, ಎಲ್ಲಾನು ತಿಳ್ಕೊಳಕ್ ಅನುಕೂಲ ಆಗತ್ತೆ. ಆಮೇಲೆ ನಾವು ಮುಂದಿನ ಪೀಳಿಗೆಗೂ, ಈಗ ಅಜ್ಜಿ ಈಗ ಬೆಳಗ್ಗೆ ಒಂದ್ ಕಾರ್ಯಕ್ರಮ ಕೊಡ್ತೀರಿ ನೀವು, ಪೊಣ್ಣಜ್ಜಿ ಕಾರ್ಯಕ್ರಮ, ಅವೆಲ್ಲ ಅವ್ರು ಕಟ್ ಕತೆ ಅಲ್ಲ, ಎಲ್ಲ ಅನುಭವದ ಕತೆನೇ. ನಿಮ್ ಕಾರ್ಯಕ್ರಮ ಕರ ಬಹಳ ಚೆನ್ನಾಗಿ ಬರ್ತತಿ. ಬೆಳಗಿನ ಕಾರ್ಯಕ್ರಮ ಅನ್ಕರ ನಮ್ಗೆ ಹೊತ್ತೋಗಿದ್ದ ಗೊತ್ತಾಗಲ್ಲ. ಗಾದಿಗಳ ಬಗ್ಗೆ ಎಲ್ಲಾನು ಬಹಳ ಚೆನ್ನಾಗಿ ಚೆನ್ನಾಗಿ ಕಾರ್ಯಕ್ರಮ ಕೊಡ್ತೀರಿ. ಇವತ್ತಿನ ವಿಷಯನು ಆಲ್ರೆಡಿ ನಮ್ಮ ಎಫ್ ಎಂ ರೇಡಿಯೋ ಒಳಗೆ ಆದ್ ಹೋದಂತ ಗಾದೆ ಇದು,
1: ದೇಶ ಸುತ್ತು ಕೋಶವ. ಓಕೆ ಸರ್, ಕರೆ ಮಾಡಿ ಸಾಕಷ್ಟು ವಿಚಾರವನ್ನ ತಿಳಿಸಿದ್ರಿ, ಧನ್ಯವಾದ ಸರ್. ವಿಠಲ್ ಗಾಯಕ್ವಾಡ್ ಅವರು ಕರೆ ಮಾಡಿ ಅವರು ಹೇಳ್ತಾ ಇದ್ರು ಅಂದ್ರೆ, ದೇಶವನ್ನ ಸುತ್ತಿ ಹಾಗೆ ಕೋಶವನ್ನ ಓದಿ ಅನ್ನುವಂತಹ ಒಂದು ಗಾದೆಗೆ ಪೂರಕವಾಗಿ ಸಾಕಷ್ಟು ವಿಚಾರವನ್ನ ತಿಳಿಸಿದ್ರು. ಹಾಗೆ ಮತ್ತೊಂದು ಮಾತನ್ನು ಹೇಳಿದ್ರು, ನಮ್ಮ ಹಿರಿಯರೆಲ್ಲ ವರ್ಷ ಪೂರ್ತಿ ಕೆಲಸವನ್ನ ಮಾಡ್ತಿದ್ರು, ದುಡಿತಾ ಇದ್ರು, ಬರೀ ಕೆಲಸವನ್ನ ಮಾಡ್ತಾ ಜೀವನ ಕಳೆಯೋದಕ್ಕಿಂತ ಈ ರೀತಿಯ ಸ್ವಲ್ಪ ದಿನಕ್ಕೋಸ್ಕರ ಆದ್ರೂ ಪ್ರವಾಸವನ್ನ ಹೋಗೋದ್ರಿಂದ ಅಲ್ಲಿನ ಹೊಸ ಅನುಭವಗಳು ಇವರ ಕೆಲಸಕ್ಕಿರ್ಬೋದು, ಪೂರಕವಾಗ್ಬೋದು, ಅಥವಾ ಹೊಸ ಅನುಭವವನ್ನ ಪಡೀಲಿ ಅಂತ ಈ ರೀತಿಯಾಗಿ ಮಾಡಿರ್ಬೋದೇನೋ. ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
16: ನಮಸ್ತೆ ಪವಿತ್ರ ಮೇಡಮ್.
1: ನಮಸ್ತೆ ಕೃಷ್ಣಪ್ಪ ಸರ್.
16: ಆರಾಮಿದೀವಿ
1: ಸರ್. ಮುಗಿತ ಡ್ಯೂಟಿ?
16: ನಿಮ್ಮ ವಚನ ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಬೆಳಿಗ್ಗೆ ಮೊದಲು ನಾಡಿ ಕೇಳಿ ಚೆನ್ನಾಗಿತ್ತು, ಸ್ವಲ್ಪ ನಿದ್ದೆ ಕಣ್ಣಿಗಿತ್ತು ನಾವು. ಯಾರು ಗೊತ್ತಾ ಮೇಡಮ್, ಇದು ಸತ್ಯ ಅಸತ್ಯ ಅಂತ ಇವರು ಅಶ್ವತ್ ಹೇಳಿದ್ರು ಮೇಡಮ್. ಒಂದು ವಚನದ
1: ವಚನದ
16: ಮೇಡಮ್, ನಿದ್ರೆ ಕಣ್ಣಿಗಿದ್ದು ಸರಿ ಕೇಳಕ್ಕಾಗಲಿಲ್ಲ ಮೇಡಮ್, ಇನ್ನೂ ಸರಿ ಕೇಳಬೇಕಾಗಲ್ಲ.
1: ಓಕೆ ಸರ್, ಓಕೆ.
16: ಅದೇನೋ ಒಂಥರ ಆಟ ಯಾರು ಚೆನ್ನಾಗಿತ್ತು ಮೇಡಮ್.
1: ಚೆನ್ನಾಗಿತ್ತ
16: ಮೇಡಮ್? ಇವತ್ತು ವಿಷಯ ವಿಷಯ ತಂದ್ರೆ ಮೇಡಮ್, ಕೋಶ ಓದು ವಿಶ್ವ ಸತ್ವ ಅಂತ ಹೇಳಿದ್ರೆ,
1: ದೇಶ ಸುತ್ತಿ ಕೋಶ ಓದಿ
16: ದೇಶ ಸತ್ವ ಅಂತ. ಮೇಡಮ್ ಇದು ಕೋಶ ಅನ್ನೋದು ತೇರಿದ್ದಂಗೆ ಮೇಡಮ್, ಅದು ತೇರಿದ್ದ ತಿಳ್ಕೊಳಕ್ಕೆ, ನಮ್ಮ ಜ್ಞಾನಕ್ಕೆ ತಿಳ್ಕೊಳಕ್ಕೆ, ಬಂಡಿ ತಿಳ್ಕೊಳಕ್ಕೆ ಅದು ತೇರಿದ್ದಂಗೆ ಮೇಡಮ್. ಅದು ದೇಶ ಸುತ್ತ ಅಂದ್ರೆ ಪ್ರಾಕ್ಟಿಕಲ್ ಇದ್ದ ಮೇಡಮ್, ಪ್ರಾಕ್ಟಿಕಲ್. ಪ್ರಾಕ್ಟಿಕಲ್ ಮೇಡಮ್, ಯಾಕಂದ್ರೆ ಪ್ರಾಕ್ಟಿಕಲ್ ಮಾಡಿದಾಗ್ಲೇ ಅದು ಖುಷಿ ಸಿಗಲ್ಲ ನೋಡಿದಾಗ್ಲೆ. ಬೇರೆ ತೇರ್ ತಿಳ್ಕೊಂತ ಅಷ್ಟೇ, ತೇರ್ ತಿಳ್ಕೊಂಡಿಗೆ ಏನಂತ ಪ್ರಾಕ್ಟಿಕಲ್ ಮಾಡಿದಾಗ ಈಸಿ ಆಗುತ್ತೆ. ಹಿಂಗಿತ್ತು ಇದು ಹಿಂಗಿತ್ತು ಇದು ಹೀಗೆ ಓಡಿ ಓಡಿದ್ವಿ, ಈ ತರ ತಿಳ್ಕೊಂಡಿದ್ವಿ ತೇರ್ಲೆ, ಪ್ರಾಕ್ಟಿಕಲ್ ಅಲ್ಲಿ ಹಿಂಗಿರ್ಬೋದು ಅಂತ ಒಂದು ಬರುತ್ತೆ ಮೇಡಮ್. ಸಿಮೇಶ್ ಬರುತ್ತೆ ಮೇಡಮ್. ಸಂಗೀತ ಅಲ್ಲ ಹಂಗೆ ಮೇಡಮ್, ತೇರಿ ಅಂದ್ರೆ ಸಂಗೀತ ಅಂದ್ರೇನು, ತಾಳ ಅಂದ್ರೇನು, ಸಂಗೀತ ಹೆಂಗ್ ಉಟ್ಕೊಂಡು ಆತ ತಿಳ್ಕೊಂತೀವಿ. ಸಂಗೀತ ತೇರಿ ಅಂದ್ರೆ ಪ್ರಾಕ್ಟಿಕಲ್ ಆಡ್ತೀವಿ, ಆಡ್ದಾಗ ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ. ಇದು ಅಷ್ಟೇ ಮೇಡಮ್, ದೇಶ ನೋಡಿದಾಗ, ಕಣ್ಣಿಂದ ನೋಡಿದಾಗ, ಆ ಪ್ಲೇಸ್ ಅನ್ನ ಜಾಗವನ್ನ ಸ್ಥಳ ನೋಡಿದಾಗ ಖುಷಿ ಕೊಡುತ್ತೆ,
1: ಖುಷಿ ಆಗುತ್ತೆ.
16: ತಿಳಿಯರಿನ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದಾಗ ಅದ್ ನೋಡ್ಲಿಕ್ಕೆ ಈಸಿ ಆಗುತ್ತೆ ಮೇಡಮ್.
1: ಹಾಗಾಗಿ ಎರಡು ಇರ್ಬೇಕು ಅಂತ ಹೇಳ್ತೀರಾ?
16: ಎರಡು ಬೇಕು ಮೇಡಮ್, ದೇಶ ಸುತ್ತೋದು, ದೇಶ ಸುತ್ತೋದು ಎರಡು ಇರ್ಬೇಕು ಮೇಡಮ್. ದೇಶ ಸುತ್ತಿರೇನೆ ಗೊತ್ತಾಗ, ಎರಡು ಇದ್ರೆ ಅಷ್ಟು ಗೊತ್ತಾಗತ್ತೆ ಮೇಡಮ್. ಎರಡು
1: ಪುಸ್ತಕವನ್ನು
16: ಜ್ಞಾನ ಬೆಳೆಯೋದು, ಪ್ರಪಂಚ ಏನು ಅಂತ ಗೊತ್ತಾಗತ್ತೆ ಮೇಡಮ್.
1: ಎರಡು ಇದ್ದಾಗ ಮಾತ್ರ ಜ್ಞಾನ ಬೆಳೆಯುತ್ತೆ ಅಂತ
16: ಹೇಳಿ, ಎರಡು ಇದ್ದಾಗ ಮೇಲೆ ಜ್ಞಾನ ಬೆಳೆಯುತ್ತೆ, ವಿಷಯ ತಿಳಿಯುತ್ತೆ, ಮತ್ ನಾವು ಮೇಡಮ್ ಇನ್ನೊಬ್ರಿಗೆ ತಿಳಿಸೋಕು ಅನುಕೂಲ ಆಗುತ್ತೆ ಮೇಡಮ್.
1: ಅನುಕೂಲ ಆಗುತ್ತೆ.
16: ಹೌದು ಮೇಡಮ್.
1: ಓಕೆ ಸರ್,
16: ಒಳ್ಳೆ ವಿಚಾರ ತಂದ್ರೆ ಮೇಡಮ್, ಖುಷಿ ಆಯ್ತು ಮೇಡಮ್ ಕೇಳಿ. ಧನ್ಯವಾದ ಮೇಡಮ್.
1: ಧನ್ಯವಾದ.
16: ಅಲ್ಲ ಮೇಡಮ್, ಪವಿತ್ರ ಮೇಡಮ್, ನಮ್ಗೆ ಇದು ನಮ್ಮ ಶುಭ ಹೆಸರನ್ನ ಗ್ರೂಪ್ ಆ್ಯಡ್ ಮಾಡಿ ಮೇಡಮ್, ಇದು ನಮ್ಮ ಇದೇ ನಂಬರ್ ಮೇಡಮ್.
1: ಓಕೆ ಸರ್, ಓಕೆ ಸರ್.
16: ಓಕೆ, ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಕೃಷ್ಣಪ್ಪ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ಒಂದು ಪುಸ್ತಕವನ್ನ ಓದೋದು ಎಷ್ಟು ಮುಖ್ಯ ಆಗುತ್ತೋ ಹಾಗೆ ನಾವು ಪ್ರವಾಸಕ್ಕೆ ಹೋಗೋದಿರ್ಬೋದು ಅಥವಾ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಅಲ್ಲಿಯ ಮಾಹಿತಿಯನ್ನ ತಿಳ್ಕೊಳ್ಳೋದು ಕೂಡ ಮುಖ್ಯವಾಗುತ್ತೆ ಅಂತ ಹೇಳಿದ್ರು. ಎರಡೂ ಇರಬೇಕು ಜೀವನದಲ್ಲಿ ಅಂತ ತಿಳಿಸಿದ್ರು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗಾದೆ ಮಾತು ದೇಶವನ್ನ ಸುತ್ತಿ ಕೋಶವನ್ನ ಓದಿ ಎನ್ನುವಂತಹ ಒಂದು ಗಾದೆ ಮಾತಿಗೆ ಪೂರಕವಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಅನುಭವವನ್ನ ತಿಳಿಸ್ಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ಹಾಗೆ ನಾವು ಪುಸ್ತಕವನ್ನ ಓದೋದು ಇಂದಿನ ಮಕ್ಕಳಿಗೆ ಪಠ್ಯ ಒಂದು ಪುಸ್ತಕವನ್ನ ಓದ್ತಾರೆ, ಅದರ ಜೊತೆಗೆ ಪ್ರತಿದಿನ ಒಂದು ಚಿಕ್ಕ ಕಥೆಯನ್ನಾದರೂ ಓದುವಂತಹ ಒಂದು ಅಭ್ಯಾಸವನ್ನ ಮಕ್ಕಳಿಗೆ ಬೆಳೆಸಿದ್ರೆ ಓದುವ ಅಭ್ಯಾಸ ಬೆಳೆಯುತ್ತೆ ಮಕ್ಕಳಿಗೆ. ಹಾಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
10: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶಿವಮೊಗ್ಗ ತಾಲೂಕಿನ ಕೂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭದ್ರಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಡೆಂಗ್ಯೂ ಜ್ವರದ ಬಗ್ಗೆ ಮಕ್ಕಳಿಗೆ ಮನೆ ಮನೆಗೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಕೂಡ್ಲಿ ಆರೋಗ್ಯ ಉಪಕೇಂದ್ರದ ಕಿರಿಯ ಆರೋಗ್ಯ ಸಹಾಯಕಿ ಸಾವಿತ್ರಿ ಅವರು ಡೆಂಗ್ಯೂ ಜ್ವರದ ಲಕ್ಷಣಗಳು, ಹರಡುವ ವಿಧಾನ ಹಾಗೂ ತಡೆಗಟ್ಟಲು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ವಿದ್ಯಾರ್ಥಿಗಳಿಗೆ ವಿವರವಾದ ಮಾಹಿತಿ ನೀಡಿದರು. ಡೆಂಗ್ಯೂ ಜ್ವರವು ಈಡೀಸ್ ಸೊಳ್ಳೆಗಳಿಂದ ಹರಡುವ ವೈರಾಣುಜನ್ಯ ಕಾಯಿಲೆಯಾಗಿದ್ದು, ಜ್ವರ, ತೀವ್ರ ತಲೆನೋವು, ಕಣ್ಣುಗಳ ಹಿಂಭಾಗದಲ್ಲಿ ನೋವು, ಮೈಕೈ ನೋವು ಹಾಗೂ ದೇಹದ ಮೇಲೆ ಕೆಂಪು ಗದ್ದೆಗಳು ಕಾಣಿಸಿಕೊಳ್ಳುವುದು ಇದರ ಪ್ರಮುಖ ಲಕ್ಷಣವಾಗಿವೆ ಎಂದು ತಿಳಿಸಿದರು. ಮನೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು, ಹಳೆಯ ಟೈರುಗಳು, ತೆಂಗಿನ ಚಿಪ್ಪುಗಳು, ಒಡೆದ ಪಾತ್ರೆಗಳು ಹಾಗೂ ಇತರ ನೀರು ಸಂಗ್ರಹವಾಗುವ ವಸ್ತುಗಳನ್ನು ತೆರವುಗೊಳಿಸುವುದು, ನೀರಿನ ಟ್ಯಾಂಕ್ಗಳನ್ನು ಮುಚ್ಚುವುದು ಹಾಗೂ ಸೊಳ್ಳೆಗಳಿಂದ ರಕ್ಷಣೆ ಪಡೆಯಲು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಹಿಸುವುದು ಅಗತ್ಯ ಎಂದು ಹೇಳಿದರು. ವಿದ್ಯಾರ್ಥಿಗಳು ಈ ಮಾಹಿತಿಯನ್ನ ತಮ್ಮ ಕುಟುಂಬದ ಸದಸ್ಯರು ಹಾಗೂ ನೆರೆಹೊರೆಯವರಿಗೆ ತಲುಪಿಸುವ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಶಾಲೆಯ ಮುಖ್ಯ ಶಿಕ್ಷಕರಾದ ರಮೇಶ್ ಅವರು ಮಾತನಾಡುತ್ತಾ, ಆರೋಗ್ಯ ಇಲಾಖೆಯು ನೀಡಿರುವ ಮಾಹಿತಿಯನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ತಂದೆ ತಾಯಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ತಿಳಿಸುವ ಮೂಲಕ ಡೆಂಗ್ಯೂ ತಡೆಗೆ ಸಹಕರಿಸಬೇಕು ಎಂದರು. ಮಕ್ಕಳ ಮೂಲಕ ಸಮಾಜದಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವುದು ಪರಿಣಾಮಕಾರಿಯಾಗಿದ್ದು, ಎಲ್ಲರೂ ಈ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕಿ ವಿನುತಾ, ಕೃಷ್ಣಮೂರ್ತಿ, ದೀಪಾ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಭಾರತಕ್ಕೆ ಮುಂಗಾರು ಪ್ರವೇಶಿಸಿ 2 ವಾರ ಕಳೆಯುತ್ತಾ ಬಂದರೂ ಮಳೆ ಪ್ರಮಾಣ ಕುಸಿತಗೊಂಡಿದೆ. ಕರ್ನಾಟಕದಲ್ಲಿ ಜೂನ್ ಮೊದಲ 2 ವಾರದಲ್ಲಿ ವಾಡಿಕೆಗಿಂತ 21% ಕಡಿಮೆ ಮಳೆಯಾಗಿದ್ದು, ನೈಋತ್ಯ ಮುಂಗಾರು ದುರ್ಬಲಗೊಂಡಿದೆ. ದಕ್ಷಿಣ ಒಳನಾಡಿನಲ್ಲಿ ಪೂರ್ವ ಮುಂಗಾರು ಮಳೆ ಕೂಡ ಕಡಿಮೆಯಾಗಿರುವುದು ನೀರಿನ ಅಭಾವದ ಆತಂಕಕ್ಕೆ ಕಾರಣವಾಗಿದೆ. ಅದರ ಬೆನ್ನಲ್ಲೇ ಮುಂದಿನ ತಿಂಗಳು ಎಲ್ ನಿನೋ ಚಂಡಮಾರುತ ರಾಜ್ಯದ ಮುಂಗಾರಿನ ಮೇಲೆ ಪರಿಣಾಮ ಬೀರಿದರೆ ಮಳೆಯ ಪ್ರಮಾಣ ಮತ್ತಷ್ಟು ಕಡಿಮೆಯಾದರೂ ಅಚ್ಚರಿ ಪಡಬೇಕಿಲ್ಲ ಎಂದು ಹವಾಮಾನ ತಜ್ಞರಾದ ಶ್ರೀನಿವಾಸ್ ರೆಡ್ಡಿ ಹೇಳಿದ್ದಾರೆ. ವಾಡಿಕೆಗಿಂತ ಕಡಿಮೆ ಮಳೆ ಈ ಬಾರಿಯ ರಾಜ್ಯದಲ್ಲಿ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿಗೆ ಕುಡಿಯುವ ನೀರು ಒದಗಿಸುವ ಕಾವೇರಿ ಕಣಿವೆಯ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಶೇಕಡ 36% ಕಡಿಮೆ ಮಳೆಯಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಸುರಿಯುವ ಕರಾವಳಿಯಲ್ಲಿಯೂ ಶೇಕಡ 41% ಮಳೆ ಪ್ರಮಾಣ ಕಡಿಮೆಯಾಗಿದೆ. ಇನ್ನು ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡಿನಲ್ಲಿ ಕ್ರಮವಾಗಿ ಶೇಕಡ 2% ಮತ್ತು ಶೇಕಡ 1% ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ಹೃದಯ ಕಾಯಿಲೆಗೆ ಆರಂಭಿಕ ರೋಗ ಪತ್ತೆ ಜೊತೆಗೆ ಮುಂದುವರೆದ ತಂತ್ರಜ್ಞಾನ ಅಗತ್ಯ. ಜೀವನ ಶೈಲಿಗೆ ಸಂಬಂಧಿಸಿದ ಅಂಶಗಳು ಹೃದಯ ಕಾಯಿಲೆಗಳಲ್ಲಿ ತೀವ್ರ ಏರಿಕೆಗೆ ಕಾರಣವಾಗುತ್ತದೆ. ತಡೆಗಟ್ಟುವಿಕೆ ಮತ್ತು ರೋಗ ಲಕ್ಷಣಗಳ ಆರಂಭಿಕ ಗುರುತಿಸುವಿಕೆ ಎಂದಿಗಿಂತಲೂ ಹೆಚ್ಚು ಮುಖ್ಯವಾಗಿದೆ ಎಂದರು. ಮಣಿಪಾಲ್ ಆಸ್ಪತ್ರೆಯ ಹಳೆಯ ವಿಮಾನ ನಿಲ್ದಾಣ ರಸ್ತೆ ಬೆಂಗಳೂರಿನ ಹೃದಯ ರಕ್ತನಾಳ ಶಸ್ತ್ರಚಿಕಿತ್ಸೆ ಮತ್ತು ಹೃದಯ ಮತ್ತು ಶ್ವಾಸಕೋಶ ಕಸಿ ಶಸ್ತ್ರಚಿಕಿತ್ಸೆಯ ಮುಖ್ಯಸ್ಥರು ಮತ್ತು ಸಲಹೆಗಾರರಾದ ಡಾಕ್ಟರ್ ದೇವಾನಂದ್ ಎನ್ಎಲ್ ಹೇಳಿದರು. ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತದಲ್ಲಿ ಎಲ್ಲ ಸಾವುಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಶೇಕಡ 27-28% ಆದರೆ ಜನ್ಮತಃ ಹೃದಯ ದೋಷಗಳು 1,000 ಜೀವಂತ ಜನನಗಳಿಗೆ ಸುಮಾರು 8-10 ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತಿವೆ ಎಂದರು. ಇದು ಆರಂಭಿಕ ಪತ್ತೆ ಮತ್ತು ವಿಶೇಷ ಆರೈಕೆ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ರಾಜ್ಯದಲ್ಲಿ ಅದರಲ್ಲಿಯೂ ವಿಶೇಷವಾಗಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ. ಇದಕ್ಕೆ ಕಾರಣ ವಿಳಂಬದ ರೋಗ ನಿರ್ಣಯ, ಸುಧಾರಿತ ಚಿಕಿತ್ಸೆಯ ಕೊರತೆ ಹಾಗೂ ಹೃದಯದ ಬಗ್ಗೆ ಸರಿಯಾದ ಜ್ಞಾನವಿಲ್ಲದೆ ಇರುವುದು. ಜೀವನ ಶೈಲಿಗೆ ಸಂಬಂಧಿಸಿದ ಹೃದಯದ ಸ್ಥಿತಿಗಳಲ್ಲಿ ಭಾರತವು ತೀವ್ರ ಏರಿಕೆಯನ್ನ ಕಾಣುತ್ತಲೇ ಇದೆ. ಅಧಿಕ ರಕ್ತದೊತ್ತಡ, ಮಧುಮೇಹ ಮತ್ತು ಧೂಮಪಾನವು ಪ್ರಮುಖ ಅಪಾಯಕಾರಿ ಅಂಶವಾಗಿದೆ. ಹೊರಹೊಮ್ಮುತ್ತಿರುವ ಚಿಕಿತ್ಸೆಯ ಸೌಲಭ್ಯಗಳು ವಿಕಸಗೊಂಡಿದ್ದರೂ ಹೃದಯದ ಅರಿವು ಮತ್ತು ಸಕಾಲಿಕ ಚಿಕಿತ್ಸೆ ಪ್ರಮುಖವಾಗಿದೆ ಎಂದರು. ಜೀವನ ಶೈಲಿಗೆ ಸಂಬಂಧಿಸಿದ ಹೃದಯ ಕಾಯಿಲೆಗಳು ಹೆಚ್ಚಾಗುತ್ತಿರುವ ಬಗ್ಗೆ ಮತ್ತು ತಡೆಗಟ್ಟುವ ಕ್ರಮಗಳ ಕುರಿತು ಮಾಹಿತಿ ನೀಡಿದ ಅವರು, ಹೃದಯದ ಕುರಿತು ಸರಿಯಾದ ಜ್ಞಾನ ನೀಡುವ ತುರ್ತು ಅಗತ್ಯವಿದೆ ಎಂದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 20 ಬೆಳಗ್ಗೆ 10 ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ IDFC ಫಸ್ಟ್ ಬ್ಯಾಂಕ್ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಲ್ಲಿ ಅಭ್ಯರ್ಥಿಗಳನ್ನ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು. ಯಾವುದೇ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಪೂರೈಸಿದ 18-30 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ, ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2nd cross, ಸಾಗರ ರಸ್ತೆ, ಶಿವಮೊಗ್ಗ, ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9380663606 ಈ ನಂಬರ್ ಅನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ಆರೋಗ್ಯಕರ ವಯೋವೃದ್ಧಿಗೆ ಯೋಗ. ಯೋಗ ಕಲಿಯಿರಿ, ಸಮೃದ್ಧ ಜೀವನ ನಡೆಸಿರಿ ಘೋಷವಾಕ್ಯದೊಂದಿಗೆ ಜೂನ್ 19 ಜುಲೈ 5 ಯೋಗಾಸನ ತರಬೇತಿ ಕಾರ್ಯಾಗಾರ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಯೋಗಾಚಾರ್ಯರಾದ ಪತಂಜಲಿ ಜಿ ನಾಗರಾಜ್ ಹೇಳಿದರು. ಭಾರತ ಸರ್ಕಾರ, ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ, ಮೇರಾ ಯುವ ಭಾರತ್, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕಾರಾಗೃಹಗಳ ಸುಧಾರಣಾ ಮತ್ತು ಸೇವಾ ಇಲಾಖೆ, ಪತಂಜಲಿ ಯೋಗ ಮತ್ತು ಪ್ರಕೃತಿ ಸಂಸ್ಥೆ, ಪತಂಜಲಿ ಯೋಗ ಕೇಂದ್ರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಜೂನ್ 19 6:30 ನಗರದ NT ರಸ್ತೆಯ BR ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮೇರಾ ಯುವ ಭಾರತ್ ಯುವ ಜಿಲ್ಲಾ ಅಧಿಕಾರಿ ಐಶ್ವರ್ಯ ಶ್ರೀನಿವಾಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮೇಲ್ವಿಚಾರಕರಾದ ಕೊಟ್ರೇಶ್ ವಹಿಸುವರು. ಪ್ರತಿದಿನ ಬೆಳಗ್ಗೆ 6:30 ಮತ್ತು ಸಂಜೆ 6:30 ಯೋಗಾಸನ ತರಬೇತಿ ಶಿಬಿರ ನಡೆಸಲಾಗುವುದು. ವಿದ್ಯಾರ್ಥಿ ನಿಲಯಗಳಲ್ಲಿ ಮತ್ತು ಕೇಂದ್ರ ಮಹಿಳಾ ಮತ್ತು ಕೇಂದ್ರ ಕಾರಾಗೃಹಗಳಲ್ಲಿ ಇರುವ ಕೈದಿಗಳ ಮನ ಪರಿವರ್ತನೆಗೆ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ಯೋಗಾಸನ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಈ ವಿಶೇಷ ಯೋಗಾಸನ ತರಬೇತಿ ಶಿಬಿರದಲ್ಲಿ ಅಷ್ಟಾಂಗ ಯೋಗ, ಯೋಗಾಸನ, ಪ್ರಾಣಾಯಾಮ, ವ್ಯಕ್ತಿತ್ವ ವಿಕಸನ, ಆಹಾರ ಕ್ರಮ, ಜೀವನ ಶೈಲಿ, ಸಮಯ ನಿರ್ವಹಣೆ, ಜನಪದ, ಗೀತಗಾಯನ, ಯೋಗ ಗೀತಗಾಯನ, ಜ್ಯೋತಿಷ್ಯ ಮತ್ತು ಆಧ್ಯಾತ್ಮದಲ್ಲಿ ಯೋಗದ ಮಹತ್ವ, ಕರ್ಮಫಲ ಸೇರಿದಂತೆ 10 ಉಪಯುಕ್ತ ಮಾಹಿತಿಗಳೊಂದಿಗೆ ವಿದ್ಯಾರ್ಥಿಗಳು ಮತ್ತು ಕೈದಿಗಳ ಮನ ಪರಿವರ್ತನೆಗೆ ಪೂರಕವಾದ ತರಬೇತಿಯನ್ನ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ನೀಡಲಾಗುವುದು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಮಕ್ಕಳಲ್ಲಿ ಸೀಸದ ಅಂಶ ಹೆಚ್ಚಾಗುವುದು ಅವರ ಮೆದುಳಿನ ವಿಕಾಸದ ಮೇಲೆ ಅತ್ಯಂತ ಗಂಭೀರ ಪರಿಣಾಮ ಬೀರುವುದರಿಂದ ಇದನ್ನು ಸೀಸದ ವಿಷಬಾಧೆ ಎಂದು ಕರೆಯಲಾಗುತ್ತದೆ. ಇದನ್ನು ತಡೆಯಲು ಎಲ್ಲರೂ ಸಹಕರಿಸಬೇಕು ಎಂದು ಭಾರತ ರೆಡ್ ಮ್ಯಾನ್ ಎಂದೇ ಪ್ರಸಿದ್ಧರಾಗಿರುವ ಖ್ಯಾತ ಪರಿಸರ ವಿಜ್ಞಾನಿ ಹಾಗೂ ಸಾರ್ವಜನಿಕ ಆರೋಗ್ಯ ತಜ್ಞರಾದ ಡಾಕ್ಟರ್ ತುಪೇಲ್ ವೆಂಕಟೇಶ್ ತಿಳಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಿವಮೊಗ್ಗ ಜಿಲ್ಲೆ, ಸುಬ್ಬಯ್ಯ ಸಂಶೋಧನಾ ಸಂಸ್ಥೆ ಹಾಗೂ ರೋಟರಿ ಕ್ಲಬ್ ಆಫ್ ಶಿವಮೊಗ್ಗ ಈಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ದುರ್ಗಿಗುಡಿ ಸರ್ಕಾರಿ ಶಾಲೆಯಲ್ಲಿ ಆಹಾರ ಮತ್ತು ಕುಡಿಯುವ ನೀರಿನಲ್ಲಿ ಸೀಸದ ಮಾಲಿನ್ಯ, ಮಕ್ಕಳಲ್ಲಿ ಸೀಸದ ವಿಷಬಾಧೆಯ ದುಷ್ಪರಿಣಾಮಗಳು ಮತ್ತು ತಡೆಗಟ್ಟುವ ಕ್ರಮಗಳ ಕುರಿತು ಶಿಕ್ಷಕರಿಗಾಗಿ ಏರ್ಪಡಿಸಲಾಗಿದ್ದ ವಿಶೇಷ ಮಾಹಿತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳ ಮೆದುಳು ಬೆಳವಣಿಗೆಯ ಹಂತದಲ್ಲಿರುವುದರಿಂದ ಸೀಸದ ಅಂಶವು ಅವರ ನರಮಂಡಲದ ಮೇಲೆ ತೀವ್ರವಾದ ಪರಿಣಾಮ ಬೀರುತ್ತದೆ, ಮೆದುಳಿನ ಜೀವಕೋಶಗಳಿಗೆ ಹಾನಿ ಮಾಡುತ್ತದೆ. ಸೀಸದ ಪ್ರಮಾಣ ಹೆಚ್ಚಾದಂತೆ ಮಗುವಿನ ಬುದ್ಧಿಮತ್ತೆ ಐಕ್ಯೂ ಮಟ್ಟ ಕುಸಿಯುತ್ತದೆ. ಕಲಿತದ್ದು ನೆನಪಿಟ್ಟುಕೊಳ್ಳುವುದು ಕಷ್ಟವಾಗುತ್ತದೆ. ವರ್ತನೆಯಲ್ಲಿ ಬದಲಾವಣೆಯನ್ನ ಸಹ ಕಾಣಬಹುದಾಗಿದ್ದು ಈ ಬಗ್ಗೆ ಶಿಕ್ಷಕರು ಪೋಷಕರಲ್ಲಿ ಅರಿವು ಮೂಡಿಸುವುದು ಅತ್ಯಗತ್ಯ ಎಂದರು. ಬಣ್ಣಗಳು, ಆಟಿಕೆಗಳು, ಆಹಾರ, ತರಕಾರಿ, ಕಲುಷಿತ ನೀರು, ಪೆನ್ಸಿಲ್, ನ್ಯೂಸ್ ಪೇಪರ್, ಪೊಟ್ಟಣಗಳು, ಹೇರ್ ಡ್ರೈಯರ್, ಹೀಗೆ ವಿವಿಧ ಪದಾರ್ಥಗಳಲ್ಲಿ ಸೀಸವನ್ನ ಕಾಣಬಹುದಾಗಿದ್ದು ಇವುಗಳ ಬಳಕೆ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಗತ್ಯ. ಸ್ವಚ್ಛತೆ ಕಾಪಾಡುವುದು, ಪೌಷ್ಟಿಕ ಆಹಾರ ಸೇವನೆ ಸೇರಿದಂತೆ ಸೀಸ ಅಂಶ ಇರುವ ವಸ್ತುಗಳಿಂದ ದೂರ ಇರಬೇಕು ಹಾಗೂ ಮಗುವಿನ ಬೆಳವಣಿಗೆಯಲ್ಲಿ ಕುಂಠಿತ ಕಂಡುಬಂದರೆ ವೈದ್ಯರನ್ನ ಭೇಟಿಯಾಗಿ ರಕ್ತದಲ್ಲಿನ ಸೀಸದ ಪ್ರಮಾಣ ಪರೀಕ್ಷೆ ಮಾಡಿಸಬೇಕು ಎಂದರು. ಈ ರಕ್ತ ಪರೀಕ್ಷೆಗೆ ಸುಮಾರು 1200 ಖರ್ಚಾಗಬಹುದು. ಆದರೆ ಇದು ದುರ್ಗಿಗುಡಿ ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿ ರಕ್ತದ ಪರೀಕ್ಷೆಯ ಮೂಲಕ ಸೀಸದ ಅಂಶ ಪರೀಕ್ಷಿಸಲಾಗುತ್ತದೆ. ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು. ಪೋಷಕರು ಸೇರಿದಂತೆ ಎಲ್ಲರೂ ಸಹಕರಿಸಬೇಕು. ಇದನ್ನ ತಡೆಗಟ್ಟುವಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿದೆ ಎಂದರು. ಈವರೆಗೆ ಸುಮಾರು 50-60 ಸಾವಿರ ಶಿಕ್ಷಕರಿಗೆ ಸೀಸದ ಬಗ್ಗೆ ಶಿಕ್ಷಣ ನೀಡಿ ಅರಿವು ಮೂಡಿಸಲಾಗಿದೆ. ಶಿಕ್ಷಕರು ಮಕ್ಕಳಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಬೇಕು. ಸಿಟಿ ಸ್ಮಾರ್ಟ್ ಆದರೆ ಸಾಲದು. ಜೊತೆಗೆ ಎಲ್ಲರೂ ಸ್ಮಾರ್ಟ್ ಪೀಪಲ್ ಮತ್ತು ಸ್ಮಾರ್ಟ್ ಚಿಲ್ಡ್ರನ್ಸ್ ಆಗಬೇಕೆಂದು ಕರೆ ನೀಡಿದರು. ಮಕ್ಕಳ ಭವಿಷ್ಯ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಈ ಕಾರ್ಯವು ಅತ್ಯಗತ್ಯ ಎಂದು ತಿಳಿಸಿದರು. ಡಾಕ್ಟರ್ ಶಶಿಧರ್ ಅವರು ಮಾತನಾಡಿ, ಸೀಸವು ಮಕ್ಕಳ ಬುದ್ಧಿಶಕ್ತಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ತಾವು ಒಮ್ಮೆ ಲಕ್ನೋದ ಮೆಡಿಕಲ್ ಕಾಲೇಜಿಗೆ ಹೋದಾಗ ಒಂದು ಮುದ್ದಾದ ಚಿಕ್ಕ ಮಗುವನ್ನ ಆಸ್ಪತ್ರೆಗೆ ಕರೆತಂದಿದ್ದರು. ಮಗು ತುಂಬಾ ಚೆನ್ನಾಗಿದ್ದರೂ ಅಂದವಾಗಿದ್ದರೂ ಆ ಮಗುವಿನ ರಕ್ತದಲ್ಲಿ ಸೀಸದ ಪ್ರಮಾಣ ಹೆಚ್ಚಾಗಿದ್ದು ಮಗುವಿನ ಮೆದುಳಿನ ವಿಕಾಸ ಕುಂಠಿತವಾಗಿತ್ತು. ಸೀಸದ ಕುರಿತು ಎಲ್ಲರಲ್ಲಿ ಅರಿವು ಮೂಡಿಸುವುದು ಅತ್ಯಗತ್ಯ ಎಂದು ತಿಳಿಸಿದರು. ದುರ್ಗಿಗುಡಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ ಭಾರತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಡಿಎಸ್ಒ ಡಾಕ್ಟರ್ ನಾಗರಾಜ್ ನಾಯಕ್, ಕೆಎಫ್ಟಿ ನೋಡಲ್ ಅಧಿಕಾರಿ ಡಾಕ್ಟರ್ ಹರ್ಷವರ್ಧನ್, ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಬಾಲು, ರೋಟರಿ ಸಂಸ್ಥೆಯ ಕಾರ್ಯದರ್ಶಿ ಧನಂಜಯ್ ರಾಮ್ಪುರ್, ವಿಜಯಕುಮಾರ್, ಮಹೇಶ್, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಮುಂದಿನ ವಿವರ. ರಾಜ್ಯ ವಾಲ್ಮೀಕಿ ನಾಯಕ ಯುವ ಪಡೆ ಜಿಲ್ಲಾ ಘಟಕ ಹಾಗೂ ಬಾಪೂಜಿ ನಗರದ 9ನೇ ತಿರುವಿನಲ್ಲಿರುವ ವಾಲ್ಮೀಕಿ ವಿದ್ಯಾರ್ಥಿ ನಿಲಯದ ವತಿಯಿಂದ 2025-26 ಸಾಲಿನ ವಾಲ್ಮೀಕಿ ನಾಯಕ ಸಮುದಾಯದ ವಿದ್ಯಾರ್ಥಿಗಳಿಗೆ ಜೂನ್ 27 ಬೆಳಿಗ್ಗೆ 10:30 ನಗರದ ಅಂಬೇಡ್ಕರ್ ಭವನದಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭ ಏರ್ಪಡಿಸಲಾಗಿದೆ. ವಿದ್ಯಾರ್ಥಿಗಳು ವಾಲ್ಮೀಕಿ ನಾಯಕ ಸಮಾಜದವರಾಗಿದ್ದು ಶಿವಮೊಗ್ಗ ಜಿಲ್ಲೆಯವರಾಗಿರಬೇಕು. ಪ್ರಶಸ್ತಿ ಸಾಲಿನಲ್ಲಿ ಪಿಯುಸಿ ಅಥವಾ SSLCಯಲ್ಲಿ 85% ಅಂಕ ಗಳಿಸಿರಬೇಕು. 2025-26 ಸಾಲಿನಲ್ಲಿ PhD ಪದವಿ ಪಡೆದವರು ಕ್ರೀಡೆ ಹಾಗೂ ಸಾಂಸ್ಕೃತಿಕ ವಿಭಾಗದಲ್ಲಿ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಪಡೆದವರು ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಬಹುದು. ವಿಶ್ವವಿದ್ಯಾಲಯದ ಕ್ರೀಡೆ ಮತ್ತು ಸಾಂಸ್ಕೃತಿಕ ವಿಭಾಗಗಳಲ್ಲಿ ಅಂತರ್ ವಿಶ್ವವಿದ್ಯಾಲಯಗಳ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು
ವಿಶ್ವವಿದ್ಯಾಲಯಗಳಲ್ಲಿ ಪ್ರಥಮ ರ್ಯಾಂಕ್ ಪಡೆದವರು ಅರ್ಜಿ ಸಲ್ಲಿಸಬಹುದು. ಅರ್ಹ ವಿದ್ಯಾರ್ಥಿಗಳು ಜೂನ್ 20 ಒಳಗೆ ಅರ್ಜಿಯನ್ನ ಬಾಪೂಜಿ ನಗರ ವಿದ್ಯಾರ್ಥಿ ನಿಲಯಕ್ಕೆ ಖುದ್ದಾಗಿ ಅಥವಾ ಅಂಚೆಯ ಮೂಲಕ ಕಳುಹಿಸಬಹುದು. ಅರ್ಜಿಯೊಂದಿಗೆ ಅಂಕಪಟ್ಟಿ, ಆಧಾರ್ ಕಾರ್ಡ್, ದೂರವಾಣಿ ಸಂಖ್ಯೆ, ಜಾತಿ ಪ್ರಮಾಣ ಪತ್ರ ಲಗತ್ತಿಸಬೇಕು. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಶಿವಮೊಗ್ಗದ ಎಲ್ಲ ಜಾಗೃತ ನಾಗರಿಕರಿಗೂ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ನಿಂದ ಪ್ರೀತಿಯ ಸ್ಮೈಲಿಂಗ್ ಶ್ವೇತಾ ಮಾಡುವ ಸಡಗರದ ವಂದನೆಗಳು. ಸ್ನೇಹಿತರೆ, ಊರು ಅಂದ ಮೇಲೆ ಹತ್ತಾರು ಸಮಸ್ಯೆಗಳು ಇದ್ದೇ ಇರುತ್ತೆ ಅಲ್ವಾ? ರಸ್ತೆ ಇರಬಹುದು, ಕುಡಿಯುವ ನೀರಿರಬಹುದು, ಸ್ವಚ್ಛತೆ ಇರಬಹುದು, ಲಿಸ್ಟು ದೊಡ್ಡದಾಗ್ತಲೇ ಹೋಗುತ್ತೆ. ಆದರೆ ಈ ಸಮಸ್ಯೆಗಳ ಬಗ್ಗೆ ಕೇವಲ ಮಾತನಾಡೋದಷ್ಟೇ ಅಲ್ಲ, ನಗರ ಪಾಲಿಕೆಯನ್ನು ನೇರವಾಗಿ ಪ್ರಶ್ನಿಸುವ ಸಂಪೂರ್ಣ ಹಕ್ಕು ನಮ್ಮ ಶಿವಮೊಗ್ಗದ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಇದೆ. ಸೊ ಹಾಗಾಗಿ ಇದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ನಗರದಲ್ಲಿ ಒಂದು ಅತ್ಯಂತ ಮಹತ್ವದ ಮುಖಾಮುಖಿ ಕಾರ್ಯಕ್ರಮ ನಡೆಯಿತು. ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಮಾನ್ಯ ಆಯುಕ್ತರಾದ ಶ್ರೀ ಕೆ ಮಾಯಣ್ಣಗೌಡ ಅವರು ಇವತ್ತು ಬೆಳಗ್ಗೆ, ಅಂದರೆ ಇಂದು ಬುಧವಾರ 17ನೇ ತಾರೀಕು ಬೆಳಗ್ಗೆ ಸರಿಯಾಗಿ 11 ಗಂಟೆಗೆ ಸಾರ್ವಜನಿಕರ ಪರವಾಗಿ ಮುಖಾಮುಖಿ ಕಾರ್ಯಕ್ರಮ ನಡೆಯಿತು. ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಚುನಾಯಿತಿ ಪ್ರತಿನಿಧಿಗಳು ಇಲ್ಲದೆ ಸುಮಾರು 3 ವರ್ಷ ಕಳೆದಿದೆ. ಈ ಅವಧಿಯಲ್ಲಿ ನಗರದ ಜನರ ಕುಂದು ಕೊರತೆ ಪರಿಹರಿಸಲು ಪಾಲಿಕೆ ಆಡಳಿತ ಶಕ್ತಿ ಮೀರಿ ಶ್ರಮಿಸುತ್ತಿದೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ಪಾಲಿಕೆ ನಡುವೆ ಸೇತುವೆ ಆಗಿದ್ದ ಕಾರ್ಯಕ್ರಮವೇ ಈ ಮುಖಾಮುಖಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈಗ ನಮ್ಮ ಶಿವಮೊಗ್ಗ ನಗರದ ಸಾರ್ವಜನಿಕರು ಒಬ್ಬೊಬ್ಬರಾಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಕೆ ಮಾಯಣ್ಣಗೌಡ ಅವರಿಗೆ ಶಿವಮೊಗ್ಗ ನಗರದ ಕುಂದು ಕೊರತೆಗಳ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಹಾಗೆ ಉತ್ತರವನ್ನ ಸಹ ಕೆ ಮಾಯಣ್ಣಗೌಡ ಅವರು ನೀಡಿದ್ದಾರೆ. ಹಾಗಿದ್ರೆ ಬನ್ನಿ ಈ ಸಂವಾದವನ್ನ ನಾವೀಗ ಕೇಳೋಣ.
3: ರವೀಂದ್ರನಗರದಲ್ಲಿ ಚಾನಲ್ ಇದೆಯಲ್ಲ, ಆ ಚಾನಲ್ ಅಲ್ಲಿ ಚಾನಲ್ ಅಥವಾ ಮೊನ್ನೆ ಒಂದು ಆರ್ಟಿಕಲ್ ಬರೆದಿದ್ದೆ, ಅದರಲ್ಲಿ June 1 ಕನ್ನಡ ಪ್ರಭದಲ್ಲಿ ರಾಜಾ ಕಾಲುವೆ ಅಂತೇಳಿ ನೋಡಿದ್ರೆ ಆ ತರ ಕಾಣ್ತಾ ಇದೆ. ನಾವು ಅಲ್ಲಿ ವಾಸಿಗಳು ಅಲ್ಲಿ ವಾಕ್ ಮಾಡಕ್ ಹೋದ್ರೆ ಆ ಒಂದು ಇದು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದ್ರ ಬಗ್ಗೆ ಉಪಲೋಕಾಯಿ ಕಂಪ್ಲೇಂಟ್ ಆಗಿದೆ, ಅದ್ರ ಕಮ್ಯುನಿಕೇಶನ್ ಕಾರ್ಪೊರೇಷನ್ ಜೊತೆ ನಡೀತಾ ಇರೋದು ಗೊತ್ತಿದೆ ನಮಗೆ, ನಮ್ಮ ಸಂಘದ ಬಂದಿದೆ ಬಿಟ್ಲೇ ಅಲ್ಲ. ಇದುವರೆಗೂ ಅದಕ್ಕೆ ಏನೋ ನಮ್ಗೆ ಸಮಸ್ಯೆ ಬಗ್ಗೆ ಇರ್ತಾ ಇಲ್ಲ. ಅದು ಯಾವಾಗ ಏನಾದ್ರು ಸಮಸ್ಯೆ ಹೋಗೋದಕ್ಕೆ ಮುಂದೆ ಅದು ಅಲ್ಲಿಂದ ಹೋಗುವ ನೀರಿನಲ್ಲಿ ಮುಂದೆ ಅಲ್ಲಿ ಎಲ್ಲ ಬೆಳೆಯನ್ನ ಬೆಳಿಬೇಕಾಗುತ್ತೆ, ದನಗರಗಳು ಈ ತರ ಕೊಳಚೆ ನೀರಾದ್ರೆ ಅದಕ್ಕೆ ಕಾರಣ ಏನು? ಆದಷ್ಟು ಬೇಗ ಅಲ್ಲಿಂದ ನಮಗೆ ಮುಕ್ತಿ ಕೊಡಿಸಿ, ನಮ್ಮ ಏರಿಯಾದಲ್ಲಿ ನಾವು ವಾಕ್ ಮಾಡಲು ಆಗ್ತಾ ಇಲ್ಲ.
4: ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ ಸುಮಾರು 8 ಕಿಲೋಮೀಟರ್ ಅಷ್ಟು ಅಪ್ಪದುರ್ಗಾ ಪ್ರಾಜೆಕ್ಟ್ ಚಾನಲ್ ಹಾದು ಹೋಗ್ತಾ ಇದೆ. ಸುಮಾರು 2.5 ವರ್ಷಗಳಿಂದ ಸಾಮಾನ್ಯವಾಗಿ ಆ ಅಪ್ಪ ಚಾನಲ್ಗಳನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಹೂಳೆತ್ತೋದು ಕ್ಲೀನ್ ಮಾಡೋದು ಮಾಡಬೇಕಾಗಿತ್ತು. ಆದ್ರೆ ಬಜೆಟ್ ಕೊರತೆ ಮತ್ತು ಅನುದಾನ ಕೊರತೆ ಇಂದ ಅವ್ರು ಮಾಡ್ತಾ ಇರಲಿಲ್ಲ. ಕಳೆದ ಬಾರಿ ಅಂದ್ರೆ 2024 ಇಸ್ವಿನಲ್ಲಿ ನಾನೇ ತೆಗೆದುಕೊಂಡು ಸೆರೆಮನಿ ಸಾಲಿದ್ರು ಅನುಮೋದನೆ ತೆಗೆದುಕೊಂಡು ಇಡೀ ಯೂಟ್ಯೂಬ್ ಚಾನಲ್ ಎಲ್ಲ ಕ್ಲೀನ್ ಮಾಡಿಸಿದೆ. ಅದೇ ತರ ಈ ಸಾರಿನೂ ಕೂಡ ಇಡೀ ಯೂಟ್ಯೂಬ್ ಚಾನಲ್ ಕ್ಲೀನ್ ಮಾಡಬೇಕಂತ ಟೆಂಡರ್ ಕೂಡ ಕರೆದಾಗಿದೆ. ಕರೆದು ಅನುಷ್ಠಾನಗೊಳಿಸುವ ಸಮಯದಲ್ಲಿ ಇದೇ ಯುಟಿಪಿ ಇಂಜಿನಿಯರ್ ಮಿಸ್ಟರ್ ಪ್ರವೀಣ್ ಅವರು ಒಂದು ಪತ್ರವನ್ನು ಕೂಡ ಬರೆದ್ರು. ಬರೆದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನೀವು ಹೇಗೆ ಕ್ಲೀನ್ ಮಾಡ್ತೀರಿ, ನಾವೇ ಕ್ಲೀನ್ ಮಾಡ್ತೀವಿ, ನೀವು ಮಾಡಬೇಡಿ ನೀವು ಅದನ್ನ ಅಂತ ಅಡ್ಡ ಮಾಡಿದ್ರು. ಆಗ ನಾವು ಇಲ್ಲ, ಸಾರ್ವಜನಿಕರ ದೃಷ್ಟಿಯಿಂದ ನಾವು ಪಟ್ಟಣದೊಳಗಡೆ ನಾವೇ ಕ್ಲೀನ್ ಮಾಡ್ಕೊಳ್ತೀವಿ, ಈಗ 600 meter ಅಂತ ಹೇಳಿದಕ್ಕೆ ಸದ್ಯಕ್ಕೆ 600 meter ಮಾಡ್ಕೊಳ್ಳಿ, ನಾವು ವೈಹೊಳೆಯಿಂದ ಕಂಪ್ಲೀಟ್ ನಾವು ಕ್ಲೀನ್ ಮಾಡ್ತಾ ಬರ್ತಾ ಇದ್ದೀವಿ. ವೈಹೊಳೆ ಗ್ರಾಮದಿಂದ ಉದ್ಭವ ಆಗುವಂತ ಚಾನಲ್ ನಾವು ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ವಿ, 600 meter ಮಾತ್ರ ಮಾಡಿ ಮಿಕ್ಕಿದ್ ನಾವೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಾವು ಗಮನ ಸೆಳೆದಿದ್ದು ಕೂಡ ಒಳ್ಳೇದಾಯ್ತು. ಇವತ್ತು ಅಂತ ನಾಳೆನೇ ಯಾವತ್ತೇ ಮತ್ತೊಮ್ಮೆ ಸಂಪರ್ಕ ಮಾಡಿ ಅವ್ರು ಯಾವಾಗ ಮಾಡ್ತಾರೆ ತಿಳ್ಕೊಳ್ತೀವಿ, ಮಾಡಲಿಲ್ಲ ಅಂದ್ರೆ ನಮ್ಮ ಕಡೆಯಿಂದಲೇ ಕ್ಲೀನ್ ಮಾಡೋದಕ್ಕೆ ಪ್ಲಾನ್ ಆಲ್ರೆಡಿ ಮಾಡ್ಕೊಂಡಿದ್ದೀವಿ, ಮಾಡ್ತೀವಿ.
5: ಕಮಿಷನರ್ ಸರ್ ಇದ್ರೆ ನಮಸ್ತೆ. ಈ ಮೂಲಕ ಏನ್ ಕೇಳೋದು ಅಂತಂದ್ರೆ, ಈಗ ಸತತವಾಗಿ 6 ವರ್ಷದಿಂದ ನಾನು ನವಲೆ ಇಂದಿರಾ ಗಾಂಧಿ ಬಡಾವಣೆಯ ನಿವಾಸಿ ಮೀನಾ ಎಂಎಸ್ ಅಂತ ಹೇಳ್ಬಿಟ್ಟು ನಾನು ಸಮಾಜ ಕಾರ್ಯಕರ್ತರ ವೇದಿಕೆಯ ರಾಜ್ಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆಮೇಲೆ ನವಲೆಯ ನಿವಾಸಿಗಳ ಸಂಘದ ಪದಾಧಿಕಾರಿನೂ ಆಗಿದ್ದೀನಿ. ಈ ಹಿಂದೆ ನಿಮಗೆ ಸತತವಾಗಿ ಜನಪ್ರತಿನಿಧಿಗಳಿಗೆ ತಮ್ಮ ಗಮನಕ್ಕೂ ನಾವು ಹಲವಾರು ಸರಿ ನಾವು ಮನವಿಯನ್ನ ಕೊಟ್ಟಿದ್ವಿ. ಈ ಮಾತು ಮೂಲಭೂತ ಸೌಕರ್ಯ ಅಲ್ಲಿ ಬರೀ ಸೀನಿಯರ್ ಸಿಟಿಸನ್ ಇರೋದು, ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ರೋಡ್ ವ್ಯವಸ್ಥೆ ಇಲ್ಲ, ದೀಪಗಳ ವ್ಯವಸ್ಥೆ ಇಲ್ಲ, ಇದೆಲ್ಲ ನಮಗೆ ಆದಷ್ಟು ಬೇಗ ಮಾಡ್ಕೊಡ್ಬೇಕು. ಇದೇ ಆಶ್ವಾಸನೆನ ಎಲ್ಲಾ ಇದರಲ್ಲೂ ನಾವು ಕೇಳಿ ಕೇಳಿ ಕೇಳಿ ಸಾಕಾಗಿದೆ. ಈ ವರ್ಷ ನೀವು ಮಾಡ್ಕೊಡ್ತೀರಾ ಅಂತ ವಿಶ್ವಾಸ ನಿಮ್ಮಲ್ಲಿದೆ, ನಮಗೆ ಮಾಡ್ಕೊಡಿ ಅಂತ ನಿಮ್ಮಲ್ಲಿ.
4: ಇಂದಿರಾ ಗಾಂಧಿ ಒಂಬತ್ಕಟ್ಟೆ ಹತ್ರ ಇಂದಿರಾ ಗಾಂಧಿ ಬಡಾವಣೆ ಮುಖ್ಯ ರಸ್ತೆನ MGNRW ತಗೊಂಡಿದ್ದೀವಿ. 5 ಅಡ್ಡರಸ್ತೆಗಳಲ್ಲೂ ಕೂಡ ಚರಂಡಿ ಇಲ್ಲ, ರೋಡ್ ಇಲ್ಲ ಅಲ್ವಾ, ಅದೆಲ್ಲ ಫುಲ್ ಎಸ್ಟಿಮೇಟ್ ಮಾಡಿದಾಗ ಸುಮಾರು 1 crore ವೆಚ್ಚ ಬಂತು. 1 crore ವೆಚ್ಚ ಒಟ್ಟಿಗೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಈಗ ಸುಮಾರು 35 lakh ಮುಖ್ಯವಾದಂತ 2 ರಸ್ತೆಗಳನ್ನ ತಗೊಂಡಿದ್ದೀವಿ. ತಗೊಂಡ್ಬಿಟ್ಟು ಅದು ಟೆಂಡರ್ ಕೂಡ ಕರೆದಾಗಿದೆ. ಅಲ್ಲಿ ನಿಮಗೆ ಚರಂಡಿ ಮತ್ತೆ ರೋಡು ಆಗುತ್ತೆ ಇಂದಿರಾ ಗಾಂಧಿ ಬಡಾವಣೆ 2 ರಸ್ತೆಗಳು. ಇನ್ನೆರಡು ರಸ್ತೆಗಳು ಆಮೇಲೆ ಅಂತಂದ್ರೆ ಅಕ್ಟೋಬರ್ ನವೆಂಬರ್ ಆಗಿ ಸ್ವಲ್ಪ ಫೈನಾನ್ಸ್ ನೋಡ್ಕೊಂಡು ಮಾಡ್ತೇವೆ.
2: ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ನಮ್ಮ ಶಿವಮೊಗ್ಗದ ಸಾರ್ವಜನಿಕರಲ್ಲಿ ಒಬ್ಬರಾದ ರವೀಂದ್ರನಗರದ ಹಾಲಪ್ಪನವರ ಪ್ರಶ್ನೆ ಹಾಗೂ ನಮ್ಮ ಶಿವಮೊಗ್ಗದ ನವಲೆಯ ಇಂದಿರಾ ಗಾಂಧಿ ಬಡಾವಣೆಯ ಸಮಾಜ ಕಾರ್ಯಕರ್ತ ವೇದಿಕೆಯ ರಾಜ್ಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಮೀನಾ ಅವರ ಪ್ರಶ್ನೆಗೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಯುಕ್ತರಾದ K.ಮಾಯಣ್ಣಗೌಡ ಅವರು ಉತ್ತರಿಸಿದ್ದಾರೆ. ಇನ್ನು ಮುಂದಿನ ಭಾಗದಲ್ಲಿ ಈ ಮುಖಾಮುಖಿ ಕಾರ್ಯಕ್ರಮದ ಮತ್ತಷ್ಟು ಪ್ರಶ್ನೆ ಹಾಗೂ ಉತ್ತರವನ್ನ ನೀವು ಆಲಿಸಲಿದ್ದೀರಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ಶಿವಮೊಗ್ಗ ನಗರದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿವಮೊಗ್ಗ ಜಿಲ್ಲಾ ಶಾಖೆಯು ಆಯೋಜಿಸಲಾಗಿದ್ದ ಮುಖಾಮುಖಿ ಎಂಬ ಕಾರ್ಯಕ್ರಮದಲ್ಲಿ ನಾಗರಿಕರು ಕೇಳಿದ ಪ್ರಶ್ನೆ

0: ಪ್ರಶ್ನೆಗಳಿಗೆ ಮಹಾನಗರ ಪಾಲಿಕೆಯ ಆಯುಕ್ತರಾದ ಕೆ ಮಾಯಣ್ಣಗೌಡ ಅವರು ಪ್ರತಿಕ್ರಿಯಿಸ್ತಾ ಇದ್ರು. ಹಾಗಾದ್ರೆ ಈಗ ಇನ್ನಷ್ಟು ನಾಗರಿಕರ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ, ಬನ್ನಿ ಕೇಳೋಣ.
1: ಸರ್ ಶ್ಯಾಮ್ ಸುಂದರ್ ಅಂತೇಳಿ, ನಾನು ಎರಡು ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ಶಿವಮೊಗ್ಗ ನಗರ ಸ್ಮಾರ್ಟ್ ಆಗಿ ಸುಂದರವಾಗಿ ಬೆಳೀತಾ ಇದೆ, ಆದ್ರೆ ಶಿವಮೊಗ್ಗ ನಗರದಲ್ಲಿ ಒಂದು ಮೀನು ಮಾರುಕಟ್ಟೆ ಸುಸಜ್ಜಿತವಾಗಿ ಇಲ್ಲದೇನೆ ಬಹಳ ಕೊಳಚ ಪ್ರದೇಶದಂತೆ ಅಲ್ಲಾಗಿದೆ. ಏನು ಮೀನು ಹಿಡಿದು ಬಡವರು ಹೊಳೆಯಿಂದ ತಗೊಂಡ್ಬರ್ತಾರೋ, ಇವತ್ತು ಅವರು ಅಲ್ಲಿ ರಸ್ತೆ ಬದಿಯಲ್ಲಿ ಕೂತಿರ್ತಾರೆ. ಏನ್ ನಮ್ಮಲ್ಲಿ ಟೆಂಡರ್ ಹಿಡಿದಿರೋಂತ ಮಳಿಗೆದಾರರು ಮಳಿಗೆ ಒಳಗಡೆ ಬಿಟ್ಟು ಫುಟ್ಪಾತ್ ಅನ್ನು ಸಹ ಆಕ್ರಮಿಸ್ಕೊಂಡಿದ್ದಾರೆ. ಅಲ್ಲಿ ಸಾರ್ವಜನಿಕರು ಓಡಾಡಕ್ಕಾಗಲ್ಲ, ಅಷ್ಟು ಗಲೀಜು ಮಾಡಿದ್ದಾರೆ. ಹಾಗಾಗಿ ಅದು ಹೊಸದಾಗಿ ಒಂದು ಕ್ರಿಯಾ ಯೋಜನೆ ಮಾಡಿ, ಒಂದು ಕೆಳಗಡೆ ಮೀನು ಮಾರುವಂತವರಿಗೆ, ಮೇಲ್ಗಡೆ ಸ್ವಚ್ಛತೆ ಮಾಡುವಂತವರಿಗೆ ಆಧಾರದಲ್ಲಿ ಒಂದು ಸುಂದರವಾದಂತ ಒಂದು ಮಾರುಕಟ್ಟೆ ಶಿವಮೊಗ್ಗ ನಗರಕ್ಕೆ ಅವಶ್ಯಕತೆ ಇದೆ. ಆ ಮಾರುಕಟ್ಟೆಯನ್ನು ತಾವು ಸ್ಥಳ ಪರಿಶೀಲಿಸಬೇಕು, ಅದು ಒಂದು ವಿಷಯ. ಇನ್ನೊಂದು, ಶಿವಮೊಗ್ಗ ನಗರದ ಮಧ್ಯಭಾಗದಲ್ಲಿ ನಮ್ಮ ಶರಾವತಿ ನಗರ, ಹೊಸ್ಮನೆ, ವೆಂಕಟೇಶ್ ನಗರ, ಗಾಂಧಿ ನಗರ, ಅಲ್ಲಿಂದ ಅಮೀರಮತ್ ವಿನಾಯಕ್ ನಗರ, ಅಲ್ಲಿಂದ ಅಮೀರ್ ಅಹಮದ್ ಕಾಲೋನಿ, ಒಂದು ಹಳೆಯ ಬಾಕ್ಸ್ ಚರಂಡಿ ಇದೆ. ಒಳಗಡೆ ಏನಪ್ಪ ಅಗಲ ಎಷ್ಟಿದೆ ಅಂದ್ರೆ 4 ಅಡಿ ಅಗಲ ಮಾತ್ರ ಇದೆ ಹಳೆಯ ಬಾಕ್ಸ್ ಚರಂಡಿ. ಅವಾಗ ಮನೆಗಳಿರ್ಲಿಲ್ಲ, ಸೈಡ್ಗಳಲ್ಲಿ ನೀರು ನಿಲ್ತಾ ಇತ್ತು, ಮನೆಗಳಿಗೆ ಅನಾಹುತ ಆಗ್ತಿರ್ಲಿಲ್ಲ. ಇವತ್ತಿನ ದಿನದಲ್ಲಿ 20 ನಿಮಿಷ ಮಳೆ ಬಂದ್ರೆ ಸಾಕು, ಯಾಕಂದ್ರೆ ಈಗ ಸ್ಮಾರ್ಟ್ ಸಿಟಿ ಮುಖಾಂತರ ಎಲ್ಲಾ ರಸ್ತೆಗಳಲ್ಲೂ ಚರಂಡಿ ಆಗಿದೆ, ರಸ್ತೆ ತಗ್ಗಲ್ಲಿದೆ, ಚರಂಡಿ ತಗ್ಗಲ್ಲಿದೆ. ನೀವು ಬಾಕ್ಸ್ ಡ್ರೈನ್ ಏನ್ ಮಾಡ್ತಿದ್ದೀರಾ ಅಂದ್ರೆ ಹೈಟ್ ಮಾಡ್ತೀರಾ, ಅದಕ್ಕೆ ಸ್ಲ್ಯಾಬ್ ಹಾಕ್ತೀರಾ, ಸ್ಲೋಪ್ ಮಾಡ್ತೀರಾ. ಅದರಿಂದ ಬಾಕ್ಸ್ ಡ್ರೈನ್ ಅಲ್ಲಿ ನೀರು ಫೋರ್ಸ್ ಆಗಿ ಹೋಗೋದ್ರಿಂದ ಆ ನೀರು ತಗ್ಗಿರೋಂತ ರಸ್ತೆಯ ಚರಂಡಿಗಳಲ್ಲಿ ರಿವರ್ಸ್ ಹೊಡೆದು ಎಲ್ಲಾ ಮನೆಗಳಿಗೆ ನೀರು ನುಗ್ತಾ ಇರುತ್ತೆ. ಅಲ್ಲಿ ಮನೆ ತಗ್ಗಲ್ಲಿ ವಾಸ ಮಾಡ್ತಾ ಇರೋ ಅವ್ರ ಮನೆಯಲ್ಲಿ ಟಿವಿ, ಅವ್ರದ್ದು ಲ್ಯಾಪ್ಟಾಪ್, ಬಟ್ಟೆ, ಆಹಾರ ವಸ್ತುಗಳು ಪ್ರತಿ ವರ್ಷ 5-6 ಬಾರಿ ಮನೆಗಳಿಗೆ ನೀರು ನುಗ್ಗಿ ಅವರಿಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ. ನೀವು ಸರ್ಕಾರದಿಂದ 1 ಬಾರಿ ನೀವು ಅವ್ರಿಗೆ ಪರಿಹಾರ ಅಂತ 2,000-3,000 ರೂಪಾಯಿ ಕೊಡ್ಬೋದು, ಅದು ಶಾಶ್ವತವಾಗಿ ತಡೆಯಕ್ಕೋಸ್ಕರ ನಿಮಗೆ ಒಂದು ನನ್ನ ಸಲಹೆ. ಅದನ್ನ ಎತ್ತರ ಮಾಡೋದ್ರಿಂದ ಉಪಯೋಗ ಆಗಲ್ಲ. ದಯಮಾಡಿ ಏನ್ ಮೋರಿ ಮೇಲೆ ಕಟ್ಟಿದ್ದಾರೆ ಅವೆಲ್ಲ ಒಡಿಬೇಕು, ಜೊತೆಗೆ ಆ ಕಡೆ 3 ಅಡಿ ಮತ್ತೆ ಈ ಕಡೆ 3 ಅಡಿ ಅದನ್ನ ವಿಸ್ತರಣೆ ಮಾಡೋದ್ರಿಂದ ಶಾಶ್ವತ ಪರಿಹಾರ ಆಗತ್ತೆ. ಇಲ್ಲಿ ಪರಿಹಾರ ಹಣ ಕೊಡೋ ಬದ್ಲಿ ಏನು ಖಾತೆದಾರರು ಜಾಗ ಹೋಗುತ್ತೆ ಅಂತವರಿಗೆ ಪರಿಹಾರವನ್ನ ಕೊಟ್ಟಿ ಅದನ್ನ ಅಗಲೀಕರಣ ಮಾಡೋದ್ರಿಂದ ದೊಡ್ಡ ಸಮಸ್ಯೆ ಬಗೆಯಿರತ್ತೆ. ವರ್ಷ ವರ್ಷ ಪರಿಹಾರ ಕೊಡೋದು ತಪ್ಪತ್ತೆ. ಈಗ ನಮ್ಮ ಸ್ನೇಹಿತರು ಒಬ್ರು ಹೇಳಿದ್ರು, ಪಕ್ಕದಲ್ಲೇ ಚಾನಲ್ಲು, ಅದು ಚಾನಲ್ ಅನ್ನೋದು ಇವತ್ತು ರಾಜಕಾಲುವೆ ಆಗಿದೆ. ಅದನ್ನು ಹಿಂದೆ ಒಂದು 2013 ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನ ಶಾಸಕರ ಮುಖಾಂತರ, ಅಂದಿನ ಶಾಸಕರ ಮುಖಾಂತರ ನಾನು ಕಳಿಸಿದ್ದೆ. ಆ ಚಾನಲ್ ಪಕ್ಕದಲ್ಲಿ ಇರುವಂತ ಮನೆಗಳು ಏನ್ ಸ್ಲಮ್ ಉದ್ದಕ್ಕೂ ಕಟ್ಟಿದ್ದಾರೆ, ಅಲ್ಲಿ 15-20 ನಿಮಿಷ ಮುದ್ದೆ ಅದನ್ನ 15 ಅಡಿ ಅಗಲ ಮಾಡಿಸ್ಬಿಟ್ರೆ, UGD ಮಾಡ್ಬಿಟ್ರೆ ಆ ಗಲೀಜು ನೀರು ಚಾನಲ್ ಸೇರಲ್ಲ. ಅದನ್ನ UGDದು ಒಂದು ಲೈನ್ ಅನ್ನ ಅಳವಡಿಸಿ ಅಂತ ಹೇಳಿ ಇದನ್ನ ಪ್ರಸ್ತಾಪ ಕೊಟ್ಟಿದ್ದೆ. ಅದ್ರ ಬಗ್ಗೆ ಮುಂದಿನ ನಿಮ್ಮ ಕ್ರಿಯಾ ಯೋಜನೆ ಬಗ್ಗೆ ಮಾಹಿತಿ ಕೊಡ್ತೇನೆ.
2: ಅರ್ಬನ್ ಚಾಲೆಂಜ್ ಫಂಡ್ UCF ಅಂತ, ಅದರಲ್ಲಿ ಮೀನು ಕರ್ನಾಟಕ ಫಿಷರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆ ಮಾತಾಡಿ ಸುಸಜ್ಜಿತ ಮೀನು ಮಾರುಕಟ್ಟೆ ತಯಾರು ಮಾಡಲಿಕ್ಕೆ PPP ಮಾಡೆಲ್ಲಿ ಆಲ್ರೆಡಿ ಪ್ರಸ್ತಾವನೆ ರೆಡಿ ಮಾಡಿದ್ದೀವಿ ಸರ್. ಮೀನು ಮಾರುಕಟ್ಟೆದು ನಾವು ಹೇಳಿದ್ದು ಆಲ್ರೆಡಿ 1 ಎಕರೆ ಜಾಗದಲ್ಲಿ ನಾವು BSNL ಪ್ಲಾಂಟ್ ಪಕ್ಕದಲ್ಲಿ ಜಾಗ ಗುರುಸಿದ್ದೀವಿ, ಅಲ್ಲಿ ಮಾಡ್ಲಿಕ್ಕೆ ರೆಡಿ ಮಾಡಿದ್ದೇವೆ. ಎರಡನೇದು ತಾವು ಹೇಳ್ತಾ ಇರೋಂಥ ನಮ್ಮ ಮೆಗ್ಗಾನ್ ಹಾಸ್ಪಿಟ್ಲು, ವೆಂಕಟೇಶ್ ನಗರ, ಬಾಪೂಜಿ ನಗರ, ಹೊಸಮನೆ, ಅವೆಲ್ಲ ಒಟ್ಟು ಸರ್ಕ್ಯೂಟ್ ತೊಗೊಂಡ್ರೆ ಮಾತ್ರ ಆಕ್ಚುಲಿ ಬಂದು ನೀರು ಅಣ್ಣ ನಗರ ಆದಷ್ಟು ಫ್ಲೋ ಕಡಿಮೆ ಆಗ್ತದೆ. ಬಟ್ ತಾವೇಳ್ತಾರೆ ಯೋಜನೆ ಸ್ವಲ್ಪ ದೊಡ್ಡದು ಮತ್ತು ಸಂಕೀರ್ಣವೋ ಕಾಣಿಸ್ತಾ ಇದೆ ಸರ್, ಪ್ರಯತ್ನ ಪಡ್ತೀವಿ ಸರ್ ಹೇಗೆ ಮಾಡ್ಬೋದು.
3: ನಮಸ್ಕಾರ ಸರ್, ನಾನು ಗೋಪಿನಾಥ್, ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ. ನನ್ನ ಒಂದು ಕೋರಿಕೆ ಏನಂದರೆ, ನಮ್ಮ ಶಿವಮೊಗ್ಗದಲ್ಲಿ ಒಂದು 4 ಇಂಡಸ್ಟ್ರಿಯಲ್ ಏರಿಯಾಸ್ ಇದೆ. ಸೊ ಒಂದು ಕಲ್ಲೂರು ಮಂಡಳಿ, ಸಾಗರ್ ಇಂಡಸ್ಟ್ರಿಯಲ್ ಏರಿಯಾ, ಮಾಚೇನಹಳ್ಳಿ, ಸಾಗರ್. ಸೊ ಅಲ್ಲೆಲ್ಲ ರೆಗ್ಯುಲರ್ ಮೇಂಟೆನೆನ್ಸ್ ಇಲ್ಲ ಸರ್, ರೆಗ್ಯುಲರ್ ಮೇಂಟೆನೆನ್ಸ್. ಲಾಸ್ಟ್ ಇಯರ್ ನೀವು ಮಾಡಿಕೊಟ್ರಿ, ಬಟ್ಟು ವರ್ಷಕ್ಕೆ 6 ತಿಂಗಳಿಗೆ 1 ಸರ್ತಿ ಆಗ್ತಾ ಇದೆ. ಸೊ ಅದನ್ನು ನಿಯಮಿತವಾಗಿ ಎವ್ರಿ 15 ಡೇಸ್ ಒನ್ಸ್ ಮಾಡಬೇಕು ಅನ್ನೋದು. ಎರಡನೇದು ಶುದ್ಧ ನೀರನ್ನ ಕುಡಿಯುವ ಘಟಕ ಸರ್, ತುಂಬ ಅಬ್ಸಲ್ಯೂಟ್ ಆಗಿದೆ, ಓಲ್ಡ್ ಆಗಿದೆ ಅದು, ಅದನ್ನು ಇಮ್ಮಿಡಿಯೇಟಾಗಿ ಅಪ್ಗ್ರೇಡ್ ಮಾಡಬೇಕು ಸರ್. ಸೊ ಈ ಮೊನ್ನೆ ಒಂದು 15 ಡೇಸ್ ಬ್ಯಾಕ್ ಅಂದರೆ ಲಾಸ್ಟ್ ಫಸ್ಟ್ ಮಳೆ ಸ್ಟಾರ್ಟ್ ಆದಾಗ ಎಲ್ಲರ ಮನೆಯಲ್ಲೂ ತುಂಬ ಒಳ್ಳೆ ನೀರು ಬರಲಿಲ್ಲ, ಕೆಂಪು ಇದೆಲ್ಲ ಇತ್ತು. ಸೊ ಅಲ್ಲಿ ನೋಡಿದಾಗ ಯೂಶ್ವಲಿ ಅಲ್ಲಿ ಕ್ಲೀನಿಂಗ್ ಆಗಿಲ್ಲ, ಪ್ಯೂರಿಫಿಕೇಶನ್ ಸರಿ ಆಗ್ತಿಲ್ಲ ಅಂತೇಳಿ. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ಕೇರ್ ತೊಗೋಬೇಕು. ಮೂರನೇದು ಇ ವೇಸ್ಟ್ ಮ್ಯಾನೇಜ್ಮೆಂಟ್ ಸರ್. ಸೊ ಇ ವೇಸ್ಟ್ಗೆ ಯಾವುದೇ ಆದ ಕೇರ್ ತೊಗೊಳ್ತಾ ಇಲ್ಲ. ಸೊ ಶಿವಮೊಗ್ಗ ನಗರದಲ್ಲಿ ತುಂಬ ಇ ವೇಸ್ಟ್ ಜನರೇಟ್ ಆಗ್ತಾ ಇದೆ, ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಅದನ್ನು ಇದು ಮಾಡಬೇಕಾಗಿ ವಿನಂತಿ. ಸೊ ಎಲ್ಲರೂ ದಯವಿಟ್ಟು, ಒಂದು ಅವಕಾಶ ಇದು, ಈ ಅವಕಾಶನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋಣ. ದಯವಿಟ್ಟು ಸ್ವಲ್ಪ ಪೇಷನ್ಸ್ ಆಗಿರಿ. ಲೆಟ್ ಹಿಮ್ ಆನ್ಸರ್ ದ ಕ್ವಶನ್ ಪ್ಲೀಸ್.
2: ಚೇಂಬರ್ ಆಫ್ ಕಾಮರ್ಸ್ ಅವರ ಕೋಆರ್ಡಿನೇಷನ್ ಮೇರೆಗೆ ನಾವು ಸಾಗರ್ ಆಟೋ ಕಾಂಪ್ಲೆಕ್ಸ್ ನ ಒಂದು ಏರಿಯಾನ ಒಂದು ಅಂತ ತಗೊಂಡ್ಬಂದ್ವಿ ಸರ್. ಸ್ವಲ್ಪ ಕ್ಲೀನಿಂಗ್ ಬಗ್ಗೆ ನಾವು ಅದನ್ನ ಇನ್ನಷ್ಟು ಕೂಡ ಚೆನ್ನಾಗಿ ಮಾಡ್ಕೊಳ್ತೀವಿ. ನಮ್ಗೆ ಪ್ರಾಬ್ಲಮ್ ಇರೋದು ಕಲ್ಲೂರು ಮಂಡಳಿದು, ಕಲ್ಲೂರು ಮಂಡಳಿದು ಇನ್ನು ಹಸ್ತಾಂತರ ಅದು ಸ್ವಲ್ಪ ಮಾಡಿಲ್ಲ. ನೆಕ್ಸ್ಟ್ ಗಮನ ಆ ಕಡೆ ಕೊಟ್ಕೊಂಡು ಖಾತಾ ಮಾಡ್ಕೊಡೋದ್ರ ಬಗ್ಗೆ ಮತ್ತೆ ಕ್ಲೀನಿಂಗ್ ಬಗ್ಗೆ ಪ್ಲಾನ್ ಮಾಡಿ ಸರ್. ಬಹಳ ಮುಖ್ಯವಾಗಿ ಆರ್ ಓ ಪ್ಲಾಂಟ್ ಬಗ್ಗೆ ಕೇಳಿದ್ರಿ. ಒಟ್ಟು 10 ROO ಪ್ಲಾಂಟಲ್ಲಿ 7 ROO ಪ್ಲಾಂಟ್ಗಳು ಕೆಲಸ ಮಾಡ್ತಾ ಇಲ್ಲ. ನಾನು ಈ ಒಂದು ಸಭೆಗೆ ತಂದ್ಬಿಟ್ಟು ಮಾಹಿತಿ ತೆಗೆದುಕೊಂಡು ಬಂದೆ, ಅದ್ರಲ್ಲಿ ಇಲ್ಲಿ ಬರ್ಕೊಂಡಿದೆ ಸರ್. ಆಟೋ ಕಾಂಪ್ಲೆಕ್ಸ್, ವಿನೋಬನಗರ ಆಟೋ ಕಾಂಪ್ಲೆಕ್ಸ್ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಬರ್ಕೊಂಡು ಲಿಸ್ಟ್ ಇಟ್ಕೊಂಡಿದ್ದೀವಿ ಸರ್. ಇದನ್ನು ಕೂಡ ಅದ್ರ ಉನ್ನತೀಕರಿಸಿ ಪಕ್ಕ ಕೆಲಸ ಮಾಡೋಂಗೆ ಮಾಡ್ಕೊಳ್ತೀವಿ ಸರ್. ಆಮೇಲೆ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಎನ್ ಜಿ ಓ ಜೊತೆ ಡ್ರೈವ್ ಮಾಡಿಕೊಂಡು ಪ್ರತಿಯೊಂದು ಕಲೆಕ್ಷನ್ ಮಾಡಲಿಕ್ಕೆ ಇನ್ನೊಂದು ತಿಂಗಳಲ್ಲೇ ಡ್ರೈವ್ ಅಂದರೆ ಆ ಥರ ಮೂರು ತಿಂಗಳು ಒಂದ್ಸರಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇ ವೇಸ್ಟ್ ಮ್ಯಾನೇಜ್ಮೆಂಟು ಸ್ಥಳಕ್ಕೆ ಬಂದು ಬಿಸ್ನೆಸ್ ಪೀಪಲ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಸ್ಟೋರ್ ಮಾಡಿ ಅದನ್ನು ಕರ್ನಾಟಕ ಪರಿಸರದವರೆಗೂ ಆತರ ಈ ವೆಂಡರ್ಸ್ಗೆ ಡಿಸ್ಪೋಸ್ ಮಾಡೋ ಥರ ಪ್ಲಾನ್ ಮಾಡ್ಕೊಳ್ತೀವಿ.
0: ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ನಮ್ಮ ಶಿವಮೊಗ್ಗ ನಗರದ ನಾಗರಿಕರಾದ ಶ್ಯಾಮ್ ಸುಂದರ್ ಅವರ ಪ್ರಶ್ನೆ, ಮೀನು ಮಾರ್ಕೆಟಿನ ಸಮಸ್ಯೆ ಬಗ್ಗೆ, ಹಾಗೆ ಬಾಕ್ಸ್ ಚರಂಡಿಯ ಸಮಸ್ಯೆ ಬಗ್ಗೆ ಪ್ರಶ್ನೆ ಕೇಳಿದ್ರು. ಹಾಗೆ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಗೋಪಿನಾಥ್ ಅವರ ಪ್ರಶ್ನೆಗೆ ಮಹಾನಗರ ಪಾಲಿಕೆಯ ಆಯುಕ್ತರಾದ ಕೆ ಮಾಯಣ್ಣಗೌಡ ಅವರು ಉತ್ತರಿಸಿದರು. ಹಾಗಾದ್ರೆ ಇನ್ನು ಮುಂದಿನ ಭಾಗದಲ್ಲಿ ಈ ಮುಖಾಮುಖಿ ಕಾರ್ಯಕ್ರಮದ ಮತ್ತಷ್ಟು ಪ್ರಶ್ನೆ ಹಾಗೂ ಉತ್ತರವನ್ನ ನೀವು ಕೇಳಲಿದ್ದೀರಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ಶಿವಮೊಗ್ಗ ನಗರದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿವಮೊಗ್ಗ ಜಿಲ್ಲಾ ಶಾಖೆಯು ಆಯೋಜಿಸಲಾಗಿದ್ದ ಮುಖಾಮುಖಿ ಎಂಬ ಕಾರ್ಯಕ್ರಮದಲ್ಲಿ ನಾಗರಿಕರು ಕೇಳಿದ ಪ್ರಶ್ನೆಗಳಿಗೆ ಮಹಾನಗರ ಪಾಲಿಕೆಯ ಆಯುಕ್ತರಾದ ಕೆ ಮಾಯಣ್ಣಗೌಡ ಅವರು ಪ್ರತಿಕ್ರಿಯಿಸ್ತಾ ಇದ್ರು. ಹಾಗಾದ್ರೆ ಈಗ ಇನ್ನಷ್ಟು ನಾಗರಿಕರ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ, ಬನ್ನಿ ಕೇಳೋಣ.
6: ಸಾರ್ವಜನಿಕರ ಕುಂದು ಕೊರತೆಗಳನ್ನ ಕೇಳಲಿಕ್ಕೆ ಮಹಾನಗರ ಪಾಲಿಕೆಯ ರಮೇಶ್ ಅವರು ಬಂದಿರತಕ್ಕಂಥದ್ದು ತುಂಬಾ ಗೌರವಿಸುವಂತ ವಿಚಾರ. ಇಲ್ಲಿ ಈಗಾಗಲೇ ನಿಮಗೆ ಬಹಳಷ್ಟು ಜನ ಬಹಳ ಒತ್ತಾಯ ಪೂರ್ವಕವಾಗಿ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಭಯಗಳು ಪ್ರಾಬ್ಲಮ್ಗಳನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಆತುರಾತುರವಾಗಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಸಾವಕಾಶವಾಗಿ ನಿಮ್ಮ ಪ್ರಶ್ನೆಯನ್ನು ಅವರಿಗೆ ತಲುಪಿಸಿದ್ರೆ ಖಂಡಿತ ನಮ್ಗೆ ಉತ್ತರ ಸಿಗ್ತದೆ ಅನ್ನೋದ್ರಲ್ಲಿ ಎರಡನೇ ಮಾತ ಇಲ್ಲ. ಸರ್, ನಾನು ವಿಶ್ವೇಶ್ವರಯ್ಯ, ಶಿವಮೊಗ್ಗ ಜಿಲ್ಲಾ ಕೈಗಾರಿಕಾ ಸಂಘದ ಪ್ರತಿನಿಧಿಯಾಗಿ ನಾನು ಮಾತಾಡ್ತಾ ಇದ್ದೇನೆ. ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಬರುವ ಕೈಗಾರಿಕಾ ವಸಾಹತುಗಳಲ್ಲಿ ಈಗ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಸರ್. ಕನ್ಸರ್ವೆನ್ಸಿ ರೋಡ್ಗಳಲ್ಲಿ ಎಲ್ಲ ಕೂಡ ಅಕ್ರಮವಾಗಿ ಕಟ್ಕೊಂಡಿರ್ತಕ್ಕಂಥದ್ದು ಒಂದಡೆ ಆದರೆ ರಾತ್ರಿವರೆಗೂ ಕಳ್ಳತನಗಳು ಹಾಕ್ತವೆ. ಅದನ್ನು ಹಿಡೀಲಿಕ್ಕೆ ಹೋದಾಗ ದಾರಿಗಳೇ ಇರೋದಿಲ್ಲ, ಯಾವುದೋ ಒಂದು ದಾರಿನಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ದಯಮಾಡಿ ನಿಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕೈಗಾರಿಕಾ ವಸಾಹತುವಿಗೆ ತಾವು ಒಮ್ಮೆ ಪರಿಶೀಲನೆ ಮಾಡಿ ಕನ್ಸರ್ವೆನ್ಸಿ ರೋಡ್ಗಳನ್ನು ತೆರವುಗೊಳಿಸುವಂತಹ ಮೊದಲನೇ ಕಾರ್ಯಕ್ರಮವನ್ನು ನೀವು ಮಾಡಿ ನಮ್ಮ ಕೈಗಾರಿಕೋದ್ಯಮಗಳಿಗೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿನಂತಿ. ಹಾಗೆಯೇ ಇಡೀ ನಗರದಲ್ಲಿ ಪ್ಲಾಸ್ಟಿಕ್ ತುಂಬ ಸಿಕ್ಕಾಪಟ್ಟೆಯಾಗಿ ಪ್ಲಾಸ್ಟಿಕ್ಕು ಬಳಕೆ ಆಗ್ತಾ ಇದೆ. ಅದರಿಂದ ಜೀವ ಜಂತುಗಳಿಗೂ ಆಗ್ತಾ ಇದೆ, ಮನುಷ್ಯರ ಮೇಲೂ ಪರಿಣಾಮ ಆಗ್ತಾ ಇದೆ. ವೇಗವಾಗಿ ಕರಗುವಂತಹ ಮುಕ್ತವಾಗಿ ಬಳಕೆ ಮಾಡಬಹುದಾಗಿರ್ತಕ್ಕಂಥ ಕವರ್ಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಪರ್ಯಾಯವಾದ ವ್ಯವಸ್ಥೆ ಕೂಡ ಬಂದಿದೆ. ದಯವಿಟ್ಟು ಈ ನಿಟ್ಟಿನಲ್ಲಿ ನಮ್ಮ ನಗರಸಭೆ ನಮ್ಮ ಊರನ್ನ ಅತ್ಯಂತ ಮುಕ್ತವಾಗಿ ಪ್ರೀತಿಯಿಂದ ಕಾಣಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಅವಕಾಶಕ್ಕಾಗಿ.
2: ಹಲವಾರು ಬಾರಿ ತಾವು ವಾಟ್ಸಪ್ ಅಲ್ಲಿ ಕೂಡ ನನಗೆ ಅದೆಲ್ಲ ಕಳಿಸಿದಿರ ಸಂದೇಶ ನಮ್ಮ ನಿಮ್ಮ ನಡುವೆ, ಅದು ಕೆಲವೊಂದು ಪರಿಣಾಮ ಆಗಿಲ್ಲ ಅಂತ ಕೂಡ ತಾವು ಆಕ್ಷೇಪ ವ್ಯಕ್ತಪಡಿಸಿದೀರ, ನೆನೆಸಿದೆ ಸರ್. ಅದು ಆಟೋ ಕಾಂಪ್ಲೆಕ್ಸ್ ಅಲ್ಲಿ ಕೆಲವೊಂದು ಒತ್ತೂರಿ ಅಲ್ಲೇ ಆಗಿರೋದನ್ನ ಸರಿಪಡಿಸಿ ಪ್ರಯತ್ನ ಪಟ್ಟಿದ್ದೀವಿ ಸರ್. ಏಕ ಗೋವಾಕ್ಷಿ ಸಭೆಯಲ್ಲೂ ಕೂಡ ಡಿಸ್ಕಷನ್ ಆಗಿದೆ ಚೇಂಬರ್ ಆಫ್ ಕಾಮರ್ಸ್ ಪ್ಲಸ್ ಇಂಡಿಯನ್ ಅಸೋಸಿಯೇಷನ್ ಅವ್ರ ಜೊತೆ ಮಾಡ್ತೀವಿ ಸರ್. ಅದು ಮೊದಲೇ ಪ್ರಶ್ನೆ ಕರೆಕ್ಟ್ ಆಗಿದೆ. ಎರಡನೇದು ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ, ಅದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ 2026 ಹೊಸ ರೂಲ್ಸ್ ಬಂದಿದೆ. ಅದ್ರ ಬಗ್ಗೆ ನಾನು ಮತ್ತೆ ಮುಂದೆ ಈ ಒಂದು ಮೀಟಿಂಗ್ ಎಲ್ಲ ಮುಗಿದಾದ್ಮೇಲೆ ಇಂಡಿವಿಜುವಲ್ ರಿಲೀಸ್ ಮುಗಿದಾದ್ಮೇಲೆ ಲಾಸ್ಟ್ ಅಲ್ಲಿ ಎರಡು ನಿಮಿಷ ಹೇಳ್ತೀನಿ
7: ಸರ್. ನಮಸ್ತೆ, ನನ್ನ ಹೆಸರು ಸರ್ ಚಂದ್ರಶೇಖರ್ ಅಂತ ಹೇಳಿ, ದುರ್ಗಿಗುಡಿ ಶಾಲೆ ಅಧ್ಯಕ್ಷರು ಮತ್ತು ಶಿವಮೊಗ್ಗ ಜಿಲ್ಲಾ ಎಸ್ಟಿಎಂಸಿ ಸಂಘಟನೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮನವಿ ಏನು ಅಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಿಗೆ ಯಾವ ತರ ನಡ್ಸ್ಕೊಂತಿದ್ದೀರಾ ಅಂದ್ರೆ ಬಿಎಲ್ಒ ಡ್ಯೂಟಿಗೆ ಹಾಕ್ತಿದ್ದೀರಾ. ಆ ಬಡವ ಮಕ್ಕಳ ಶಿಕ್ಷಣ ಹಾಳಾಗ್ತಾ ಇದೆ ಮೊದಲನೇದು. ಎರಡನೇದು ಡ್ರೈನೇಜ್ ಸಮಸ್ಯೆ ಬಂದ್ರೆ ಆ ಮಕ್ಕಳಿಗೆ ಅವರ ಪೇರೆಂಟ್ಸ್ ಬಂದು ಆ ಮಕ್ಕಳಿಗೆ ಶೌಚಾಲಯ ಕೊಡ್ಬೇಕಂದ್ರೆ ಪೇರೆಂಟ್ಸ್ ಬಂದು ತೊಳೆಯ ಪರಿಸ್ಥಿತಿ ಬಂದಿದೆ. ಇಲ್ಲ ಟೀಚರ್ ತೊಳಿಬೇಕು, ಟೀಚರ್ ಪಾಠ ಮಾಡ್ಬೇಕು ಇಲ್ಲ ಟಾಯ್ಲೆಟ್ ರೂಮ್ ತೊಳಿಬೇಕಾ. ಎರಡನೇದು. ಮೂರನೇದು, ಅದೇ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ಗಳು ವ್ಯವಸ್ಥೆ ಆಗಿದೆ, ಈಗಾಗಲೇ ಒಂದು 6 ವರ್ಷದಿಂದ ನಡೀತಾ ಇದೆ. ಆದರೆ ಇಲ್ಲಿವರೆಗೂ ಅದಕ್ಕೆ ರೀಚಾರ್ಜ್ ವ್ಯವಸ್ಥೆ ಇಲ್ಲ, ಸ್ಮಾರ್ಟ್ ಕ್ಲಾಸ್ ಎಲ್ಲ ನಿಂತೋಗ್ಬಿಟ್ಟಿದೆ. ಅದೊಂದು ಮಾಡ್ಕೊಡ್ಬೇಕು. ಆ ಲಾಸ್ಟ್ನೇದು ಇನ್ನೊಂದು ಏನಂದ್ರೆ, ಶಾಲೆ ಹಂತದಲ್ಲಿ ಯಾವುದೇ ಕಟ್ಟಡ ಕಾಮಗಾರಿ ನಡೆದ್ರೂ ಆ ಶಾಲೆಯ ಎಸ್ಟಿಎಂಸಿ ಸಮಿತಿಯ ತೀರ್ಮಾನ ಆಗಿರಬೇಕು ಮತ್ತು ಶಿಕ್ಷಕರ ತೀರ್ಮಾನ ಆಗಿರಬೇಕು. ಮೂರನೆಯ ಸರ್ಕಾರಿ ಏಜೆಂಟ್ ಬಂದು ನೀನು ಇಲ್ಲೇ ಕಟ್ಟಬೇಕು ಅಂತ ದೌರ್ಜನ್ಯ ಮಾಡ್ತಿದ್ದಾರೆ. ಇಲ್ಲ ನಾವು ಕಟ್ಟಡ ವಾಪಸ್ ತಗೊಂಡು ಹೋಗ್ತೀವಿ ಅಂತ ಕಟ್ಟಡ, ಮೂರು ಕಟ್ಟಡ ಇವಾಗ ದುರ್ಗಿಗುಡಿ ಶಾಲೆಯಿಂದ ವಾಪಸ್ ತಗೊಂಡು ಹೋಗಿದ್ದಾರೆ. ನಮಗೆ ಆ ಮೂರು ಕಟ್ಟಡ ವಾಪಸ್ ಬರಬೇಕು, ಆ ಜಾಗದಲ್ಲಿ ಕಟ್ಟಬೇಕು, ಮಕ್ಕಳಿಗೆ ಉನ್ನತ ಶಿಕ್ಷಣ ಸಿಗಬೇಕು.
2: ಇದರಲ್ಲಿ ಬಿ ಎಲ್ ಓಗಳನ್ನ ಶಿಕ್ಷಕರ ನೇಮಕ ಮಾಡೋದು ಅದು ರಾಷ್ಟ್ರ ಮಟ್ಟದ ತೀರ್ಮಾನ ಸರ್, ಅದು ನನ್ನ ಹಸ್ತಕ್ಷೇಪ ಕಡಿಮೆ ಇಲ್ಲ ಇಲ್ಲ, ಅದು ರಾಷ್ಟ್ರವ್ಯಾಪಿ ತೀರ್ಮಾನ. ಎರಡನೇದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ತಾವು ಎತ್ತಿದ್ದೀರಿ ಸರ್, ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಇಟ್ಟಿದ್ದಾರೆ ಸರ್. ಅದೇನಪ್ಪ ಅಂದ್ರೆ, ಓಪನ್ ಆಗಿರುವಂತ ಸ್ಮಾರ್ಟ್ ಕ್ಲಾಸ್ಗಳಿಗೆ ಕಂಟೆಂಟ್ ಎಡಿಟಿಂಗ್ ಮತ್ತೆ ರೀಚಾರ್ಜಿಂಗ್ ಮಾಡೋದ್ರ ಬಗ್ಗೆ ಇದು ಅದು ಗಮನಕ್ಕೆ ಬಂದಿರಲಿಲ್ಲ ಸರ್. ಕಂಟೆಂಟ್ ಅಪ್ಡೇಷನ್ ಇವತ್ತು ಅದನ್ನ 2-3 ದಿನದಲ್ಲೇ ಕಂಟೆಂಟ್ ಅಪ್ಡೇಷನ್ ಮಾಡಿಸಿ ರೀಚಾರ್ಜ್ ಮಾಡ್ತೀನಿ ಸರ್. ಇವೆರಡು ನಾನು ಬಗೆಹರಿಸ್ಕೊಡ್ತೀನಿ ಸರ್. ಶೌಚಾಲಯಗಳನ್ನ ಮೇಂಟೈನ್ ಮಾಡೋದು ಅದು ಆಯಾ ಶಾಲೆಗಳು ತೆಗೆದುಕೊಳ್ಳೋ ತೀರ್ಮಾನ. ನಾವು ಪಬ್ಲಿಕ್ ಟಾಯ್ಲೆಟ್ ಈ ಕಡೆ ಫೋಕಸ್ ಮಾಡ್ತೀವಿ, ಬಟ್ ಆದರೂ ಎಲ್ಲೆಲ್ಲಿ ಸಮಸ್ಯೆ ಬರುತ್ತೋ ಕೈಲಾದ ಮಟ್ಟಿಗೆ ಹೆಲ್ಪ್ ಮಾಡ್ಕೊಡ್ತೀವಿ ಸರ್.
0: ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ನಾಗರಿಕರ ಸಮಸ್ಯೆಗಳ ಅರಿವು ಮಹಾನಗರ ಪಾಲಿಕೆಗೆ ಇದ್ದು ಅವುಗಳನ್ನು ನಿಯಮಾನುಸಾರವಾಗಿ ಪರಿಹರಿಸಿಕೊಡಲು ನಾವು ಬದ್ಧರಾಗಿದ್ದೇವೆ ಅಂತ ಮಹಾನಗರ ಪಾಲಿಕೆಯ ಆಯುಕ್ತರಾದ ಕೆ ಮಾಯಣ್ಣಗೌಡ ಅವರು ಸ್ಪಷ್ಟನೆ ನೀಡಿರ್ತಾರೆ. ಹಾಗೆ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕ ಆಯೋಜಿಸಿದ್ದ ಆಯುಕ್ತರ ಜೊತೆ ಮುಖಾಮುಖಿ ಕಾರ್ಯಕ್ರಮದಲ್ಲಿ ನಾಗರಿಕರು ಕೇಳಿದ ಪ್ರಶ್ನೆಗಳಿಗೆ ಮಾಯಣ್ಣಗೌಡ ಅವರು ಪ್ರತಿಕ್ರಿಯಿಸಿದರು. ಒಂದಿಷ್ಟು ಪ್ರಶ್ನೆಗಳು ಹಾಗೆ ಉತ್ತರವನ್ನ ನೀವು ಈಗ ತಾನೇ ಆಲಿಸಿದ್ದೀರಿ. ಇನ್ನ ಮುಂಬರುವ ದಿನಗಳಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೆ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಪಾಲಿಕೆಯ ಆಯುಕ್ತರಾದ ಕೆ ಮಾಯಣ್ಣಗೌಡ ಅವರು ತಿಳಿಸಿರುತ್ತಾರೆ. ಹಾಗೆ ಸ್ನೇಹಿತರೆ, ಇವತ್ತಿನ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಎಲ್ಲ ದೂರುಗಳಿಗೆ ಸ್ಪಂದಿಸಿದ ಆಯುಕ್ತ ಮಾಯಣ್ಣಗೌಡ ಅವರು ಸಂಬಂಧಿಸಿದ ಇಲಾಖೆಗಳ ಜೊತೆ ಚರ್ಚಿಸಿ ಕೆಲವು ಪ್ರಕರಣಗಳಲ್ಲಿ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸಮಸ್ಯೆ ಬಗೆಹರಿಸೋದಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆ ನೀಡಿದ್ದಾರೆ. ಹಾಗೆ ಸ್ನೇಹಿತರೆ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ UH ವೈದ್ಯನಾಥ್ ಅಧ್ಯಕ್ಷತೆ ವಹಿಸಿದ್ರು. ಹಾಗೆ ವೇದಿಕೆಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಹಾಲಸ್ವಾಮಿ, ರಾಜ್ಯ ಸಮಿತಿ ನಿರ್ದೇಶಕ ಟೆಲಿಕ್ಸ್ ರವಿಕುಮಾರ್, ಸಂಘದ ಮಾಜಿ ಅಧ್ಯಕ್ಷ KV ಶಿವಕುಮಾರ್, ಪದಾಧಿಕಾರಿಗಳಾದ ದೇಶಾದ್ರಿ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು ಅಂತ ಹೇಳ್ತಾ, ನನ್ನ ಪ್ರೀತಿಯ ಶಿವಮೊಗ್ಗದ ನಾಗರಿಕರೇ, ಕೇಳಿ ಇಲ್ಲಿ, ಅಧಿಕಾರಿಗಳು ನಮ್ಮ ದೂರುಗಳಿಗೆ ಸ್ಪಂದಿಸಲು ಸದಾ ಸಿದ್ಧರಾಗಿರ್ತಾರೆ. ಆದರೆ ನೆನಪಿರಲಿ, ನಮ್ಮ ನಗರದ ಅಭಿವೃದ್ಧಿ ಕೇವಲ ಪಾಲಿಕೆಯಿಂದ ಮಾತ್ರ ಸಾಧ್ಯವಿಲ್ಲ, ಅದಕ್ಕೆ ನಮ್ಮ ಜವಾಬ್ದಾರಿಯೂ ಅಷ್ಟೇ ಮುಖ್ಯವಾಗಿರುತ್ತೆ. ನಮ್ಮ ವಾರ್ಡ್ಗಳ ಸಮಸ್ಯೆಗಳನ್ನು ಪಾಲಿಕೆಯ ಗಮನಕ್ಕೆ ತರೋಣ, ಜೊತೆಗೆ ಸ್ವಚ್ಛ ಮತ್ತು ಸುಂದರ ಶಿವಮೊಗ್ಗ ನಿರ್ಮಾಣದಲ್ಲಿ ನಾವು ಕೈ ಜೋಡಿಸೋಣ. ಸಮಸ್ಯೆಗಳು ಬಂದಾಗ ದೂರುತ್ತಾ ಕೂರೋದ್ಕಿಂತ ಸಂವಾದದ ಮೂಲಕ ಪರಿಹಾರ ಹುಡುಕುತ್ತಾ ಹೊರಟರೆ ಯಾವುದೇ ನಗರವಾದರೂ ಸುಂದರವಾಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸಂಡೇ ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ, ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
9: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. 9686-8692-279 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ಥರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನು ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕ್ಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾ ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಟೇಸ್ಟಿ ಆಗಿದೆ. ಏನಪ್ಪಾ ಅಂತ ಕೇಳ್ತೀರಾ, ಟೇಸ್ಟಿ ಅಂತ ಬೇರೆ ಹೇಳ್ತೀನಿ ಅಂತ ಯೋಚನೆ ಮಾಡಿದ್ರೆ, ಇವತ್ತು ನಮ್ಮನೇಲಿ ಗಸಗಸೆ ಪಾಯಸ ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಹೇಳಿದ್ರು ಅಂತಂದ್ರೆ ತುಂಬಾನೇ ಯೋಚನೆ ಮಾಡಬೇಕಾಗತ್ತೆ, ಜೊತೆಗೆ ಸ್ವಲ್ಪ ಮುನ್ನೆಚ್ಚರಿಕೆ ಕೂಡ ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಯೋಚನೆ ಮಾಡ್ತೀರಾ, ಸೊ ಗಸಗಸೆ ಪಾಯಸ ತಿಂದವರಿಗೆ ಗೊತ್ತು ಆ ಒಂದು ಮತ್ತು ಹೇಗಿರುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ ಗಸಗಸೆ ಪಾಯಸ ತಿನ್ನೋದಕ್ಕೆ, ಆದರೆ ಗಸಗಸೆ ಪಾಯಸ ತಿಂದಾದ ಮೇಲೆ ಸ್ವಲ್ಪ ಅದು ರೆಸ್ಟ್ ಬೇಕು ಅಂತ ಕೇಳ್ತಾ ಇರುತ್ತೆ. ಇವತ್ತಿನ ಶೋನಲ್ಲಿ ಗಸಗಸೆ ಪಾಯಸದ ಜೊತೆಗೆ ಇವತ್ತು ಸ್ಪರ್ಧಾತ್ಮಕ ಕ್ರೀಡೆಗಳಿಗೂ ಮತ್ತು ಗಸಗಸೆ ಪಾಯಸಕ್ಕೂ ಇರುವಂತಹ ಮತ್ತು ಅದರಲ್ಲಿ ಇರುವಂತಹ ಇಂಟ್ರೆಸ್ಟಿಂಗ್ ವಿಷಯಗಳೇನಿದೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮನ ಕೇಳಿಸ್ಕೊಳ್ತಾರೆ, ಹಾಗೆ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಏನಪ್ಪ ಸ್ಪೆಷಲ್ ಅಂತಂದ್ರೆ, ಇವತ್ತು ಗಸಗಸೆ ಪಾಯಸ ಏನಾದ್ರು ಮಾಡ್ತೀರಾ ಮನೇಲಿ ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಗಸಗಸೆ ಪಾಯಸ ಇವತ್ತು ತಿನ್ಬೋದಾ ಬೇಡವಾ ಅಂತ ಹೇಳಿ. ಯಾಕಪ್ಪ ಅಂತಂದ್ರೆ, ಸೊ ಗಸಗಸೆ ಪಾಯಸವನ್ನು ತಿಂದವರಿಗೆ ಗೊತ್ತು ಅದರ ಕ್ರಮ ಅದು ಹೇಗಿರುತ್ತೆ ಅಂತ ಹೇಳಿ. ಸೊ ನಮ್ಮನೇಲಿ ಏನಾದ್ರು ಇವತ್ತು ಗಸಗಸೆ ಪಾಯಸವನ್ನು ಮಾಡ್ತಾರೆ ಅಂತ ಅಂದಾಗ ಸ್ವಲ್ಪ ಮುನ್ನೆಚ್ಚರಿಕೆನ ತಗೊಳ್ತೀನಿ. ಯಾಕಂದ್ರೆ ಗಸಗಸೆ ಪಾಯಸವನ್ನು ಭಾನುವಾರ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಾಗೆ ಆ ಭಾನುವಾರ ನಾನು ಸಂಪೂರ್ಣವಾಗಿ ಬಿಡುವಾಗಿರಬೇಕು ಅನ್ನುವಂತಹ ಒಂದು ಷರತ್ತನ್ನು ಹಾಕ್ಕೊಂಡು ನಾವು ಗಸಗಸೆ ಪಾಯಸವನ್ನು ತಿನ್ಬೇಕಾಗತ್ತೆ. ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ, ಗಸಗಸೆ ಪಾಯಸ ತಿಂದರೆ ಸ್ವಲ್ಪ ನಿದ್ದೆ ಜಾಸ್ತಿ ಇರುತ್ತೆ ಅಂತ ಹೇಳಿ. ಸೊ ಇವತ್ತು ಇದೇ ವಿಷಯವಾಗಿ ನಾನು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇದರ ಜೊತೆಗೆ ಇದು ಸ್ಪರ್ಧಾತ್ಮಕ ಕ್ರೀಡೆಗಳು ಮತ್ತು ಗಸಗಸೆ ಪಾಯಸ ಎರಡೂ ಕೂಡ ಜೊತೆಯಾದರೆ ಹೇಗಾಗ್ಬೋದು ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಾರಿ ಮಧ್ಯಾಹ್ನ ಏನಾಗುತ್ತೆ ಅಂದರೆ ಭರ್ಜರಿ ಊಟದ ಜೊತೆಯಲ್ಲಿ ಘಮ ಘಮ ಇರುವಂತಹ ಗಸಗಸೆ ಪಾಯಸ ರೆಡಿಯಾಗಿರುತ್ತೆ. ಅದನ್ನು ಕುಡಿದು ಮಲಗಿಬಿಟ್ರೆ 6 ಗಂಟೆ ಆದರೂ ಕೂಡ ಎಚ್ಚರ ಆಗಲ್ಲ. ಸಂಜೆ ದೀಪ ಹೊತ್ತೋ ಹೊತ್ತಿಗೆ ಎದ್ದು ಹೊರಗಡೆ ನೋಡೋಷ್ಟೊತ್ತಿಗೆ ವಾತಾವರಣ ಆಗಲೇ ತಂಪಾಗಿ ಕತ್ತಲಾಗೋ ಟೈಮ್ ಆಗಿಬಿಟ್ಟಿರುತ್ತೆ. ಸೊ ಇದರ ಗಸಗಸೆ ಪಾಯಸ ತಿಂದು ಚೆನ್ನಾಗಿ ನಿದ್ದೆ ಮಾಡಿದ್ರು ಕೂಡ ಇದ್ದಾರೆ. ನೀವು ಕೂಡ ಈ ಥರ ಏನಾದ್ರು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ತಿಳಿಸ್ಕೊಡ್ಬೋದು, ಹಾಗೆ ಇವತ್ತು ಗಸಗಸೆ ಪಾಯಸವನ್ನು ಮಾಡಬಹುದು. ಇದಕ್ಕೆ ಬೇಕಾಗಿರೋದು ತುಂಬ ಏನು ವಸ್ತುಗಳು ಬೇಕಲ್ಲ, 3 ಟೇಬಲ್ ಸ್ಪೂನ್ ಗಸಗಸೆ, 5 ಗೋಡಂಬಿ, 5 ಬಾದಾಮಿ, 1 ಕಪ್ ತೆಂಗಿನ ತುರಿ, 3/4 ಕಪ್ ಬೆಲ್ಲ ಸಾಕು. 1/4 ಚಮಚ ಏಲಕ್ಕಿ ಪುಡಿ ಹಾಕಿ ಸಣ್ಣ ಬೆಂಕಿನಲ್ಲಿ ಒಲೆಯನ್ನು ಹಚ್ಚಿ ಒಲೆ ಮೇಲೆ ಬಾಂಡ್ಲಿ ಇಟ್ಟು ಗಸಗಸೆ ಹಾಕಿ ಹುರಿಯೋದಕ್ಕೆ ಆರಂಭ ಮಾಡಿದ್ರೆ ಆ ಗಸಗಸೆಯ ಘಮನೇ ಬೇರೆ ರೀತಿಯಲ್ಲಿರುತ್ತೆ. ಸೊ ಇವತ್ತು ಈ ಗಸಗಸೆ ಹೂವನ್ನು ನೀವೇನಾದರೂ ನೋಡಿದ್ರೆ ಅಂತಂದರೆ ಅದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಗಸಗಸೆ ಪಾಯಸವನ್ನು ಕುಡಿದ್ರೆ ಒಳ್ಳೆ ನಿದ್ರೆ ಬರುತ್ತೆ ಅಂತ ಹೇಳಿ ನಮಗೆಲ್ಲ ಗೊತ್ತಾಯಿದೆ. ಅದಕ್ಕೆ ಕಾರಣ ಗಸಗಸೆಯ ಬೀಜದಲ್ಲಿರುವಂತಹ ಮಾರ್ಫಿನ್, ಕೋಡಿನ್ ಮುಂತಾದಂತಹ ಅಫೀಮು ಆಲ್ಕಲಾಯ್ಡ್ಗಳು. 1 ಗ್ರಾಮ್ ಗಸಗಸೆನಲ್ಲಿ 4 ರಿಂದ 294 μg ಮಾರ್ಫಿನ್ ಇದ್ರೆ 3 ರಿಂದ 14 μg ಕೋಡಿನ್ ಇರುತ್ತೆ. ಆಲ್ಕಲಾಯ್ಡ್ಗಳ ಪ್ರಮಾಣ ಕೂಡ ವ್ಯತ್ಯಾಸ ಆಗೋದಕ್ಕೆ ಗಸಗಸೆ ಗಿಡದ ತಳಿಯ ನಮೂನೆ ಕಾರಣ ಆಗುತ್ತೆ. ಮತ್ತು ಗಿಡ ಬೆಳೆಯುವ ದೇಶದ ಮಣ್ಣು, ಬೀಜಗಳನ್ನು ಸಂಗ್ರಹಿಸುವಂತಹ ವಿಧಾನ, ಹಾಗೆ ಬಳಸುವಂತಹ ವಿಧಾನಗಳು ಕೂಡ ಅವಲಂಬಿಸಿರುತ್ತೆ. ಗಸಗಸೆಯಲ್ಲಿರುವಂತಹ ಈ ಆಲ್ಕಲಾಯ್ಡ್ಗಳು ಒಳ್ಳೆ ನಿದ್ರೆಯನ್ನು ತರುತ್ತೆ ಮತ್ತು ಅವುಗಳಿಂದ ಹೆಚ್ಚಿನ ಅಪಾಯಗಳೇನು ಕೂಡ ಆಗೋದಿಲ್ಲ. ಸಿಂಗಾಪುರ್, ತೈವಾನ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಚೀನಾ, ಜಪಾನ್ ಮುಂತಾದ ದೇಶಗಳು ಗಸಗಸೆಯ ಆಮದನ್ನು ನಿರ್ಬಂಧಿಸಿದವೆ. ಆ ದೇಶಗಳಿಗೆ ಹೋಗುವಾಗ 1/4 ಚಮಚ ಗಸಗಸೆಯನ್ನು ಕೂಡ ತಗೊಂಡು ಹೋಗೋಕ್ಕೆ ಆಗಲ್ಲ. ಕ್ರೀಡಾಪಟುಗಳಿಗಂತೂ ಗಸಗಸೆಯ ಪಾಯಸವನ್ನು ಕುಡಿದು ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸಬಾರದು. ಅಕಸ್ಮಾತ್ ಅವರ ರಕ್ತ ಮೂತ್ರವನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಅಫೀಮು ಆಲ್ಕಲಾಯ್ಡ್ಗಳು ಕಂಡುಬರಬಹುದು. ಹಾಗೆ ಬಂದರೆ ಕ್ರೀಡಾಪಟುವಿನ ಜೀವನವೇ ಅಂತ್ಯವಾಗುವ ಅಪಾಯವಿರುತ್ತೆ. ಇನ್ನು ನಮ್ಮ ಭಾರತೀಯರಲ್ಲಿ ಸರ್ವೇ ಸಾಮಾನ್ಯವಾಗಿ ಸಿಹಿ ಪದಾರ್ಥವಾದಂತಹ ಗಸಗಸೆ ಪಾಯಸ ಒಬ್ಬ ಕ್ರೀಡಾಪಟುವಿನ ಜೀವಮಾನ ಸಾಧನೆಯನ್ನೇ ನಾಶ ಮಾಡಿದ್ದು ಉದಾಹರಣೆ ಇದೆ, ಹಾಗೂ ಅವರಿಗೆ ಶಾಶ್ವತ ಕಳಂಕವನ್ನು ಕೂಡ ತಂದುಕೊಡುತ್ತೆ ಅನ್ನುವಂತಹ ವಿಚಾರ ಅಚ್ಚರಿಯನ್ನು ಉಂಟು ಮಾಡಿದ್ರು ಕೂಡ ಭಯವನ್ನು

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಈಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಈ ಗಸಗಸೆ ಪಾಯಸ ಎಷ್ಟು ಎಫೆಕ್ಟ್ ಮಾಡುತ್ತೆ,

ಕ್ರೀಡಾಪಟುಗಳಿಗೂ ಅಂತ ಹೇಳಿ. ಸೊ ಇವತ್ತು ಇನ್ನೊಂದು ವಿಷಯನ ಹೇಳೋಣ ಅಂತ ಬಂದಿದ್ದೀನಿ. ಏನಪ್ಪ ವಿಷಯ ಅಂತ ಅಂದ್ರೆ, ಈಗ ನಮಗೆ ಕಣ್ಣಿಗೆ ಕಾಣುವ ಹಾಗೆ ಇರುವಂತಹ ಜೀವಿಗಳಲ್ಲಿ ನಾವು ಗಮನಿಸಿದ್ರೆ ಅವುಗಳಿಗಿರೋದು ಎರಡು ಕಣ್ಣು. ಮನುಷ್ಯರಿಂದ ಹಿಡಿದು ಬೇರೆ ಬೇರೆ ನಮಗೆ ಕಣ್ಣಿಗೆ ಕಾಣುವಂತಹ ಜೀವಿಗಳಿಗೆ ಎರಡೇ ಕಣ್ಣಿರೋದನ್ನ ನಾವು ನೋಡ್ತೀವಿ ಅಲ್ವಾ. ಆದ್ರೆ ನಿಮಗೆ ಗೊತ್ತಾ, ಎರಡು ಕಣ್ಣಿಗೆ ಎರಡು ಕಡೆಗಳಲ್ಲಿ ಮಾತ್ರ ರೆಪ್ಪೆ ಇರುತ್ತೆ. ಆದ್ರೆ ಇವತ್ತು ನಾನು ಹೇಳ್ತಾ ಇರುವಂತಹ ವಿಷಯ, ನಮಗೆ ಮೂರು ರೆಪ್ಪೆ ಇದೆ ಅಂತ ಹೇಳಿ. ಸೊ ಮೂರು ರೆಪ್ಪೆ ಇದೆ ಅಂದರೆ ನಮ್ಮದಕ್ಕೆ ಸಾಧ್ಯ ಆಗುತ್ತಾ? ನೀವು ಯಾವತ್ತಾದ್ರೂ ಈ ರೀತಿಯ ವಿಷಯವನ್ನು ಕೇಳಿದ್ರಾ? ಸೊ ಇವತ್ತು ನಮ್ಮ ಕಣ್ಣಿನಲ್ಲಿ ಇರುವಂತಹ ಎರಡು ರೆಪ್ಪೆಗಳಿರುವ ವಿಚಾರ ನಮಗೆ ತಿಳಿದಿರೋ ಹಾಗೇನೆ ನಮ್ಮ ಕಣ್ಣುಗಳಲ್ಲಿ ಮೂರನೇ ರೆಪ್ಪೆ ಕೂಡ ಇದೆ ಅಂತ ಹೇಳಿ ತಿಳ್ಕೊಬೇಕಾಗತ್ತೆ ಇವತ್ತು. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮೂರನೇ ರೆಪ್ಪೆ ಇರೋದು ಹೌದಾ ಅಂತ ಯೋಚನೆ ಮಾಡ್ತಾ ಇದ್ರೆ, ಖಂಡಿತವಾಗ್ಲಿ ಇವತ್ತು ಹೌದು ಅಂತ ಹೇಳ್ತಾ ಇದ್ದೀನಿ. ಮೂರನೇ ರೆಪ್ಪೆ ಇದೆ ಅಂತ ಅಂದ್ರೆ ನಮಗೆ ಅಚ್ಚರಿ ಪಡುವಂತಹ ವಿಷಯ ಆಗುತ್ತೆ. ಸೊ ಆದ್ರೆ ಈ ವಿಚಾರನ ನೀವು ಕೇಳಿದ ಮೇಲೆ ಅಚ್ಚರಿ ಪಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಮೀನುಗಳು, ಉಭಯ ಜೀವಿಗಳು, ಸರೀಸೃಪಗಳು, ಹಕ್ಕಿಗಳು ಹಾಗೂ ಕೆಲವು ಸ್ತನಿಗಳಲ್ಲಿ ಮೂರನೆಯ ರೆಪ್ಪೆ ಇರುತ್ತೆ. ಈ ಮೂರನೆಯ ರೆಪ್ಪೆಯನ್ನ ವೈಜ್ಞಾನಿಕವಾಗಿ ಪ್ಲಿಕಾ ಸೆಮಿಲುನಾರಿಸ್ ಎನ್ನುವಂತಹ ಹೆಸರಿನಿಂದ ಕರೀತಾರೆ. ಮೆಂಬ್ರೇನಾ ನಿಕ್ಟಿಟಾನ್ಸ್ ಅಥವಾ ಪ್ಯಾಲ್ಪೆಬ್ರಾ ಟರ್ಷಿಯಾ ಎನ್ನುವಂತಹ ಪರ್ಯಾಯ ಹೆಸರುಗಳು ಕೂಡ ಇದಕ್ಕೆ ಇದೆ. ಮೂರನೇ ರೆಪ್ಪೆ ಎನ್ನುವಂಥದ್ದು ಅತ್ಯಂತ ತೆಳುವಾದ ಹಾಗೆ ಪಾರದರ್ಶಕವಾದ ಒಂದು ಪದರ ಆಗಿರುತ್ತೆ. ಮೀನಿನಂತಹ ಜಲಚರಗಳಲ್ಲಿ ಈ ಪೊರೆ ಕಣ್ಣನ್ನು ಆವರಿಸಿ ಕಣ್ಣಿಗೆ ಅಪಾಯವಾಗದಂತೆ ರಕ್ಷಣೆಯನ್ನು ನೀಡುತ್ತೆ. ಸಾಮಾನ್ಯವಾಗಿ ಕಣ್ಣು ರೆಪ್ಪೆಗಳು ಮೇಲಿನಿಂದ ಕೆಳಕ್ಕೆ ಚಲಿಸುತ್ತವೆ ಅಥವಾ ಕೆಳಗಿನಿಂದ ಮೇಲಕ್ಕೆ ಚಲಿಸಬಹುದು. ಆದರೆ ಮೂರನೇ ರೆಪ್ಪೆಯು ಸಾಮಾನ್ಯವಾಗಿ ಪಾರ್ಶ್ವದಿಂದ ಚಲಿಸುತ್ತೆ. ಮೀನಿನಂತಹ ಜಲಚರಗಳು ಸಾದಾ ನೀರಿನಲ್ಲಿರ್ತವೆ, ಹಾಗಾಗಿ ಈ ಮೂರನೆಯ ರೆಪ್ಪೆಯು ಕಣ್ಣುಗುಡ್ಡೆಯನ್ನ ಅನೇಕ ಅಪಾಯಗಳಿಂದ ರಕ್ಷಿಸುತ್ತೆ. ನೀರಿನಲ್ಲಿ ಮುಳುಗು ಹಾಕುವ ನೀರುನಾಯಿ, ನೀರಾನೆ, ನೀರು ಸಿಂಹ ಮುಂತಾದ ಪ್ರಾಣಿಗಳಲ್ಲಿ ಅವು ನೀರಿನಲ್ಲಿರುವಷ್ಟು ಕಾಲ ಈ ಮೂರನೆಯ ರೆಪ್ಪೆ ಕಣ್ಣನ್ನ ಮುಚ್ಚಿ ರಕ್ಷಣೆಯನ್ನ ಒದಗಿಸುತ್ತೆ. ಹಕ್ಕಿಗಳಲ್ಲಿ ಮೂರನೆಯ ರೆಪ್ಪೆ ಬಲವಾಗಿ ಬೆಳೆದಿರುತ್ತೆ. ಮರಿ ಹಕ್ಕಿಗಳಿಗೆ ಗುಟುಕನ್ನ ನೀಡುವಾಗ ಮರಿಗಳು ತಾಯಿಯಿಂದ ತಾವು ಮೊದಲು ಆಹಾರವನ್ನ ಪಡಿಬೇಕೆನ್ನುವಂತಹ ಆತುರದಲ್ಲಿ ತಾಯಿಯ ಕಣ್ಣಿಗೆ ಪೆಟ್ಟನ್ನ ಮಾಡಬಹುದು. ಹಾಗಾಗಿ ತಾಯಿಯು ಮರಿಗಳಿಗೆ ಆಹಾರವನ್ನು ಉಣಿಸುವಾಗ ಮೂರನೆಯ ರೆಪ್ಪೆಯಿಂದ ತನ್ನ ಕಣ್ಣನ್ನ ರಕ್ಷಿಸಿಕೊಳ್ಳುತ್ತೆ. ಮರಳುಗಾಡಿನ ಜೀವಿಗಳು ಇದ್ದಕ್ಕಿದ್ದ ಹಾಗೆ ಕಂಡುಬರುವ ಬಿರುಗಾಳಿಯಲ್ಲಿ ಬಾಣಗಳಂತೆ ಚಿಮ್ಮಿ ಬರುವ ಮರಳಿನ ಕಣಗಳಿಂದ ತಮ್ಮನ್ನ ರಕ್ಷಿಸಿಕೊಳ್ಳೋದಕ್ಕೆ ಒಂಟೆಗಳು ಕೂಡ ಮೂರನೇ ರೆಪ್ಪೆಯನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ತವೆ. ಧ್ರುವ ಪ್ರದೇಶಗಳಲ್ಲಿ ವಾಸಿಸುವಂತಹ ಹಿಮಕರಡಿಯ ಕಣ್ಣುಗಳು ಮಂಜಿನಿಂದ ಪ್ರತಿಫಲವಾಗುವ ತೀಕ್ಷ್ಣ ಬೆಳಕಿಗೆ ಕುರುಡಾಗಬೇಕಿತ್ತು. ಹಾಗೆ ಆಗದಂತೆ ಮೂರನೇ ರೆಪ್ಪೆ ಕಣ್ಣನ್ನ ರಕ್ಷಣೆ ಮಾಡುತ್ತೆ. ಹಾಗೆಯೇ ಈ ಮೂರನೇ ರೆಪ್ಪೆ ನಿಯಮಿತವಾಗಿ ಕಣ್ಣುಗುಡ್ಡೆಯ ಮೇಲೆ ಚಲಿಸುತ್ತಾ ಗುಡ್ಡೆಯನ್ನ ತೇವವಾಗಿಡತ್ತೆ. ಮನುಷ್ಯನಲ್ಲೂ ಕೂಡ ಮೂರನೆಯ ರೆಪ್ಪೆ ಇದೆ. ಕಣ್ಣುಗುಡ್ಡೆಯ ಒಳ ಅಂಚಿನಲ್ಲಿ ಅರ್ಧ ಚಂದ್ರಾಕೃತಿಯ ಪದರವೊಂದು ನೋಡಬಹುದು. ಇದು ನಶಿಸುತ್ತಿರುವ ಅಂಗ ಆಗಿದೆ. ಹೋಮೋಸೆಫಿಯನ್ಸ್ ಆದ ನಮ್ಮಲ್ಲಿ ಅರೆಬರೆ ಉಳಿದಿರುವಂತಹ ಈ ಭಾಗ ಭವಿಷ್ಯತ್ ಮಾನವನಲ್ಲಿ ಸಂಪೂರ್ಣ ಕಾಣೆಯಾಗಲಿದೆ ಅಂತ ಹೇಳಿ ಅಧ್ಯಯನಗಳು ಹೇಳ್ತವೆ. ಸೊ ತಿಳ್ಕೊಂಡ್ರಿ ಅಲ್ಲ, ಈ ಅಧ್ಯಯನಗಳ ಪ್ರಕಾರ ನಮಗೂ ಕೂಡ ಮೂರನೇ ರೆಪ್ಪೆ ಇದೆ ಅಂತ ಹೇಳಿ ಗೊತ್ತಾಯ್ತು. ಸೊ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತು ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
1: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
0: ಪರಿಶುದ್ಧವಾದ ಹಾಲು?
2: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
3: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ತಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ತಾನೆ? ಖುಷಿಯಾಗಿದ್ದೀರಾ ತಾನೆ? ಯಾವಾಗಲೇ ಖುಷಿಯಾಗ್ರಿ. ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಯ ಕೂಡ 6:30 ಆಗಿದೆ. ನಾನು ನಿಮ್ಮ RJ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ತಡ ಎಲ್ಲ ಮಾಡೋಲ್ಲ, ಕಾರ್ಯಕ್ರಮವನ್ನು ಶುರು ಮಾಡದೆ. ಸೊ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಅಂದರೆ ಸೋಮವಾರದಿಂದ ಶನಿವಾರದವರೆಗೂ ಸಂಜೆ 6:30 ಪ್ರಸಾರವಾಗುವಂಥ ಈ ಕಾರ್ಯಕ್ರಮದಲ್ಲಿ ಬಿಸ್ನೆಸ್ಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಅದರಲ್ಲೂ ವಿಶೇಷವಾಗಿ ಸ್ವತಃ ಬಿಸ್ನೆಸ್ ಮೆನ್ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಒಂದ್ಸರಿ ಜ್ಯುವೆಲ್ಲರಿ ಶಾಪ್, ಮತ್ತೊಂದ್ಸರಿ ಹೋಟೆಲ್ ಬಿಸ್ನೆಸ್, ಮತ್ತೊಂದ್ಸರಿ ಕ್ಲಾತ್ ಬಿಸ್ನೆಸ್, ಹೀಗೆ ಎಲ್ಲ ರೀತಿಯ ಬಿಸ್ನೆಸ್ ಬಗ್ಗೆ ಕೂಡ ಪರಿಚಯ ಮಾಡಿಕೊಡ್ತಾ ಇರ್ತೀವಿ. ಹಾಗೆ ಇವತ್ತು ಒಂದು ಕ್ಲಾತ್ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಅದರಲ್ಲೂ ಶಿವಮೊಗ್ಗದಲ್ಲಿ ಸುಮಾರು 15 ವರ್ಷದಿಂದ ಈ ಒಂದು ಕ್ಲಾತ್ ಸೆಂಟರ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇನೇ ಸುಭಾಷಿತ ಫ್ಯಾಷನ್, ಇದರ ಮಾಲೀಕರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣವಾ. ಪ್ರವೀಣ್ ಶೆಟ್ಟಿ ಅವರೇ, ನಮಸ್ತೆ.
9: ಹಲೋ, ನಮಸ್ತೆ.
8: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
9: ಥ್ಯಾಂಕ್ ಯು ಮೇಡಮ್.
8: ಓಕೆ, ಪ್ರವೀಣ್ ಶೆಟ್ಟಿ ಅವರೇ, ಹೇಗಿದ್ದೀರಾ?
9: ಸೂಪರ್.
8: ಸೂಪರ್ ಆಗಿದ್ದೀರಾ. ಓಕೆ, ಕಾಫಿ ಟೀ ಎಲ್ಲ ಆಯ್ತಾ?
9: ಎಲ್ಲ ಮುಗಿಸ್ಕೊಂಡು ಬಂದಾಯ್ತು ಮ್ಯಾಮ್.
8: ಓಕೆ, ಹಾಗಿದ್ರೆ ಈಗ ನಮಗೆ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನಿಮ್ಮ ಪ್ರಾಪರ್ ಯಾವುದು? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
9: ನನ್ನ ಹೆಸರು ಪ್ರವೀಣ್ ಶೆಟ್ಟಿ ಅಂತ. ನಾವು ಮೂಲತಃ ಉಡುಪಿಯವರು, ಬಟ್ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಶಿವಮೊಗ್ಗದಲ್ಲಿ. ಶಿವಮೊಗ್ಗದಲ್ಲಿ ಎಜುಕೇಷನ್ ಮಾಡಿದ್ದು, ನಂದು ಡಿಗ್ರಿ, ಮಾಸ್ಟರ್ ಡಿಗ್ರಿ ಎಲ್ಲದೂ ನಾನು ಶಿವಮೊಗ್ಗದಲ್ಲೇ ಮಾಡಿರೋದು. ಅಟ್ ಪ್ರೆಸೆಂಟ್ ಬಿಸ್ನೆಸ್ನ ಮಾಡ್ತಾ ಇದ್ದೀವಿ ನಾವು.
8: ಏನು ಓದಿದ್ದು ಸರ್?
9: ನಂದು BSc BEd LLB ಆಗಿದೆ.
8: BSc BEd LLB ಆಗಿದ್ರು ಬಿಸ್ನೆಸ್ ಮ್ಯಾನ್ ಆಗಿದ್ದು ಹೇಗೆ?
9: ಆ್ಯಕ್ಚುಲಿ ಎಜುಕೇಷನ್ ಈಸ್ ನಾಟ್ ಫಾರ್ ಜಾಬ್, ಇಟ್ಸ್ ಫಾರ್ ನಾಲೆಡ್ಜ್ ಅಂತ ತಿಳ್ಕೊಂಡಿರೋ ನಾನು. ನೋಡಿ, ನಾವು ಮಾಡ್ತಕ್ಕಂಥ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ನಂಗೆ ಸಿಗಬೇಕು ಅಂತ ಅಂದಾಗ ಆ ಲೈನಲ್ಲಿ ನಾವು ಹೋಗ್ತಾ ಇರ್ತೀವಿ. ಹೀಗೆ ನಾವು ಬಂದ್ವಿ. ಇದಕ್ಕಿಂತ ಫಸ್ಟ್ ಅಲ್ಲಿ ಅಂದರೆ ಈ ಪ್ರೊಫೆಷ್ ಈ ಬಿಸ್ನೆಸ್ಸಿಗೆ ಬಂದಿದ್ದು ನಮ್ಮ ಅಣ್ಣಂದು ಟೈಲರಿಂಗ್ ಶಾಪ್ ಇದೆ, ಶೆಟ್ಟಿ ಟೈಲರ್ ಅಂತ ಹೇಳಿ, ಇವತ್ತಿಗೂ ಇದೆ. ಆದ್ರಿಂದ ನಮಗೆ ಲಿಂಕ್ ಸಿಕ್ತು. ಅಗೇನ್ ವಿ ಆರ್ ಕೇಮ್ ಟು ಇನ್ ದಿಸ್ ಬಿಸ್ನೆಸ್.
8: ಓಕೆ, ಸೊ ನೀವು ಬಿಸ್ನೆಸ್ ಬರೋದಕ್ಕೆ ಕಾರಣ ನಿಮ್ಮ ಅಣ್ಣ ಅವರ?
9: ಯಾ, ಆಫ್ ಕೋರ್ಸ್ ಅಂತ ಹೇಳ್ಬೋದು ನಾನು.
8: ಓಕೆ, ಸೊ ಪ್ರವೀಣ್ ಶೆಟ್ಟಿ ಅವರ, ಈಗ ಬಿಸ್ನೆಸ್ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಗಿದೆ?
9: ಸುಮಾರು 14-15 ವರ್ಷ ಆಯಿತು. ನಾವು ಈ ಹಿಂದೆ ನಮ್ಮದು ಇನ್ನೊಂದು ಮೊಬೈಲ್ ಶಾಪು ಸಹ ಇದೆ, ಮೊಬೈಲ್ ಶಾಪಲ್ಲಿದ್ವಿ. ಅದೇ ರೀತಿ ಈ ಸ್ಟ್ರೀಮಿಗೆ ನಾವು ಸ್ವಿಚ್ ಆನ್ ಆಗಿದ್ದು.
8: ಓಕೆ, ಸೊ ನೀವೇ ಓನ್ ಆಗಿ ಸ್ಟಾರ್ಟ್ ಮಾಡಿದ್ದ ಈ ಒಂದು ಶಾಪ್ನ?
9: ಹೌದು, ನಾವು ಒಂದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದಾಗಿ ಈ ಶಾಪನ್ನ, ನಮ್ದು 2 ಶಾಪ್ ಇದೆ. ಸೊ ಹೌದು.
8: ಸೂಪರ್. ಸೊ ಹೇಗಿದೆ ಸರ್ ಬಿಸ್ನೆಸ್?
9: ಚೆನ್ನಾಗಿದೆ ಮೇಡಮ್. ಈ ದಿನ ಕಾಂಪಿಟೇಷನ್ ಇರ್ತಕ್ಕಂಥದ್ರಲ್ಲೂ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಚೆನ್ನಾಗಿ ಕೊಡ್ತೀವಿ ಅಂತಂದಾಗ ಆಟೋಮೆಟಿಕಲಿ ಕಸ್ಟಮರು ನಮ್ಮ ಮೇಲೆ ಟ್ರಸ್ಟ್ ಇಟ್ಕೊಂಡು ಬರ್ತಾ ಇದ್ದಾರೆ. ಯಾ, ಇಟ್ಸ್ ಗೋಯಿಂಗ್ ಆನ್ ವೆರಿ ಗುಡ್.
8: ಸೂಪರ್ ಸರ್. ಸೊ ಕಾಂಪಿಟೇಷನ್ ಇದ್ರೂ ಕೂಡ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಾ?
9: ಹೌದು ಹೌದು, ಖಂಡಿತವಾಗ್ಲೂ.
8: ಓಕೆ, ನನಗೀಗ ಸುಭಾಷಿತ ಫ್ಯಾಷನ್ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ. ಸೊ ಇಲ್ಲಿ ಏನೇನೆಲ್ಲ ಸೇಲ್ಸ್ ಆಗುತ್ತೆ ಸರ್, ಇದ್ರ ಬಗ್ಗೆ ಹೇಳಿ.
9: ಇಲ್ಲಿ ನಮ್ಮದು ಎಕ್ಸ್ಕ್ಲೂಸಿವ್ ಇದೊಂದು AC ಶೋರೂಮ್ ಆಗಿದ್ದು, ಇಲ್ಲಿ ಮೆನ್ಸ್ ಇದೆ, ವುಮನ್ಸ್ ಇದೆ, ಕಿಡ್ಸ್ ಇದೆ, ಆಮೇಲೆ ಎಥ್ನಿಕ್ ವೇರ್ ಇದೆ, ಹಾಗೆ ಮ್ಯಾರೇಜ್ ಪರ್ಪಸ್ ಸೂಟು, ಶೇರ್ವಾನಿ ಇವೆಲ್ಲರೂ ಹೋಲ್ ಎಕ್ಸೆಪ್ಟ್ ಸ್ಯಾರಿ ಸೆಕ್ಷನ್ ಬಿಟ್ಟರೆ ಕಂಪ್ಲೀಟ್ ಗಾರ್ಮೆಂಟ್ಸ್ ಅಲ್ಲಿ ಅವೈಲೇಬಲ್ ಸಿಗುತ್ತೆ ನಮ್ಮ ಶಾಪಲ್ಲಿ.
8: ಸೂಪರ್. ಇಲ್ಲಿಗೆ ಬರುವಂಥ ಕಸ್ಟಮರ್ಸ್ ಎಲ್ಲಿಂದ ಬರ್ತಾರೆ?
9: ಸುಮಾರಷ್ಟು ಶಿವಮೊಗ್ಗದವರು ಬರ್ತಾರೆ. ಆಮೇಲೆ ಶಿವಮೊಗ್ಗ ಅನ್ನೋದೇನಿದೆ, ಇದು ರೂರಲ್ ಸರೌಂಡಿಂಗ್ ಏರಿಯಾ. ಹಾಗಾಗ್ಬಿಟ್ಟು ಈಗ ನಮಗೆ ಚಿಕ್ಕಮಗಳೂರು ಡಿಸ್ಟಿಕ್ಕಿಂದ ಬರ್ತಾರೆ, ಆ ಡಿಸ್ಟಿಕ್ಕಿಗೆ ಸಂಬಂಧಪಟ್ಟಂಗೆ ತರೀಕೆರೆ, ಕಡೂರು, ಚನ್ನಗಿರಿ, ಶೃಂಗೇರಿ, ಕೊಪ್ಪ, ಈ ಲೈನಿಂದ ಎಲ್ಲದೂ ತುಂಬಾ ಬರ್ತಾರೆ. ಶಿಕಾರಿಪುರ, ಸೊರಬ, ಹೀಗೆ ಈ ಸರೌಂಡ್ ಏರಿಯಾದವರಿಗೆ ಶಿವಮೊಗ್ಗ ಮೈನ್ ಆಗಿರೋದ್ರಿಂದಾಗಿ ಎಲ್ಲ ಕಸ್ಟಮರ್ಸೂ ಬರ್ತಾ ಇರ್ತಾರೆ.
8: ಸೊ ಎಸ್ಪೆಷಲಿ ಈ ಒಂದು ಸುಭಾಷಿತ ಫ್ಯಾಷನ್ ಏನಿದೆ ನೆಹರು ರೋಡಲ್ಲಿ ಇರುವಂಥದ್ದು. ನೆಹರು ರೋಡ್ ಅಂದರೆ ಶಿವಮೊಗ್ಗಕ್ಕೆ ಒನ್ ಆಫ್ ದಿ ಅಟ್ರಾಕ್ಷನ್ ರೋಡ್ ಅಂತಲೇ ಹೇಳ್ಬೋದು. ಎಲ್ಲ ರೀತಿಯ ಬ್ರ್ಯಾಂಡೆಡ್ ಐಟಮ್ಗಳು ಸಿಗುತ್ತೆ ಅನ್ನೋ ಒಂದು ಥಾಟ್ ಇದೆ ಸರ್. ಅಂಥ ಒಂದು ರೋಡ್ನಲ್ಲಿ ನೀವು ಈ ಬಿಸ್ನೆಸ್ ಮಾಡ್ತಿದ್ದೀರಾ, ಹೇಗನ್ಸುತ್ತೆ?
9: ಖುಷಿ ಅನಿಸುತ್ತೆ ಮೇಡಮ್, ಯಾಕಂದರೆ ಇಂಥ ಒಂದು ಪ್ರೈಮ್ ಲೊಕೇಶನಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇರೋದ್ರಿಂದಾಗಿ, ಈಗ ನೀವು ಹೇಳಿದಾಗ ಇದು ಒಂದು ಪ್ರೈಮ್ ಲೊಕೇಶನಾಗಿ ಬ್ರ್ಯಾಂಡೆಡ್ ಏರಿಯಾ ಆಗಿರೋದ್ರಿಂದ ಆಗಿಬಿಟ್ಟು ನಾವು ಇಡ್ತಕ್ಕಂತಹ ಕ್ಲಾತ್ ಸಹ ಬ್ರ್ಯಾಂಡೆಡಾಗೇ ಇಟ್ಟಿರ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಸ್ಟಮರ್ ಒಮ್ಮೆ ಬಂದು ಹೋದವರು ಅವರವರೇ ರೆಫ್ರೆನ್ಸ್ ಕೊಟ್ಕೊಂಡು ಮತ್ತೆ ಮತ್ತೆ ಕಳಿಸ್ತಾ ಇದ್ದಾರೆ ಅಂದಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನು ಆಗ್ತಿದೆ. ಆ ಕ್ವಾಲಿಟಿ ಪ್ಲಸ್ ನಮ್ಮ ಸರ್ವಿಸ್, ಆ ಎರಡೂ ಸ್ಯಾಟಿಸ್ಫೈ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ.
8: ನಿಜ ನಿಜ ಸರ್, ನೀವು ಹೇಳ್ದ ಹಾಗೇ ಈ ಒಂದು ರೋಡ್ನಲ್ಲಿ ಈ ಶಾಪ್ನ ಇಟ್ಕೊಂಡು 15 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅನ್ನುವಾಗ ಇಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಮುಖ್ಯ ಆಗುತ್ತೆ. ಅಫ್ಕೋರ್ಸ್ ಅವರು ಸ್ಯಾಟಿಸ್ಫೈ ಆಗಿ ಮತ್ತೆ ಮತ್ತೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ?
9: ಹೌದು, ಖಂಡಿತವಾಗ್ಲು. ನಮ್ಮಲ್ಲಿರ್ತಕ್ಕಂತಹ ನಮ್ಮ ಕೋ ವರ್ಕರ್ಸ್ ಏನಿದ್ದಾರೆ ಅವರು ಯಾವತ್ತೂ ವರ್ಕಿಂಗ್ ರೀತಿ ಮಾಡೋದಿಲ್ಲ. ಇಲ್ಲಿ ಅವರು ಒಂಥರ ಇಂಡಿವಿಜುವಲ್ ರೆಸ್ಪಾನ್ಸ್ ತಗೊಂಡು ಬರ್ತಕ್ಕಂತಹ ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದನ್ನೇ ಪ್ರಯತ್ನ ಮಾಡ್ತಿರ್ತಾರೆ. ಹಾಗಾಗಿ ಯಾ, ಬಿಸ್ನೆಸ್ ಇಸ್ ಗೋಯಿಂಗ್ ಆನ್ ಗುಡ್.
8: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಪ್ರವೀಣ್ ಶೆಟ್ಟಿ ಅವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ರು. ಹಾಗೆ ಈ ಒಂದು ಕ್ಲಾತ್ ಸೆಂಟರ್ ಹೇಗೆ ಪ್ರಾರಂಭ ಆಯ್ತು, ಹಾಗೆ 15 ವರ್ಷದ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ರು. ಸೊ ಪ್ರವೀಣ್ ಶೆಟ್ಟಿ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್, ಹಾಗೆ ಒಂದು ಸೂಪರ್ ಸಾಂಗ್ ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಕ್ಲಾತ್ ಸೆಂಟರ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದು ನಮ್ಮ ಶಿವಮೊಗ್ಗದ ನೆಹರು ರೋಡ್ ಅಲ್ಲಿರುವಂತಹ ಸುಭಾಷಿತ ಫ್ಯಾಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದರ ಓನರ್ ಆಗಿರುವ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆ ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಸೊ ಮಾತುಕತೆ ಮುಂದುವರ್ಸೋಣವಾ. ಪ್ರವೀಣ್ ಶೆಟ್ಟಿ ಅವರೇ, ಈಗ ನೀವ್ ಹೇಳ್ತಾ ಇದ್ರೆ ನಿಮ್ಮಲ್ಲಿರುವಂತಹ ಎಂಪ್ಲಾಯ್ಸ್ ಏನಿದೆ ಅವರು ನಿಮ್ಮ ಫ್ಯಾಮಿಲಿ ತರ ಒಟ್ಟಿಗೆ ಇರ್ತಾರೆ, ಫ್ಯಾಮಿಲಿ ತರ ಜೊತೆಗೆ ಇದ್ದು ಕೆಲಸವನ್ನ ಮಾಡ್ತಾರೆ ಅಂತ. ಹೀಗಿರುವಾಗ ಇಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ?
3: ನಮ್ಮಲ್ಲಿ ಈಗ 6 ಜನ ಇದ್ದಾರೆ, 3 ಜನ ಲೇಡೀಸ್ ಇದ್ದಾರೆ, 3 ಜನ ಜೆಂಟ್ಸ್ ಇದ್ದಾರೆ. ಬಟ್ ಯಾವತ್ತು ಓಪನ್ ಆಯ್ತು ಅವತ್ತಿಂದ ಬಂದವರು ಇವತ್ತವರೆಗೂ ಕಂಟಿನ್ಯೂಯೇಷನ್ ಇದ್ದಾರೆ.
2: ಅದು ತುಂಬಾ ಮುಖ್ಯ ಆಗತ್ತಲ್ಲ ಸರ್, ಯಾಕಂದ್ರೆ ವರ್ಕ್ ಮಾಡುವಂತಹ ಜಾಗ ಚೆನ್ನಾಗಿದ್ದಾಗ ಅಲ್ಲಿ ಎಂಪ್ಲಾಯೀಸ್ ಕಂಟಿನ್ಯೂಟಿ ಇರುತ್ತೆ. ಇಲ್ಲಪ್ಪ, ಅಲ್ಲಿ ಅವರಿಗೆ ಸರಿಯಾಗಿ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಅವ್ರು ಬಿಟ್ಟು ಹೋಗ್ತಾರೆ. ಬಟ್ ನಿಮ್ಮಲ್ಲಿ 15 ಇಯರ್ಸ್ ಇಂದ ವರ್ಕ್ ಮಾಡ್ತಿರೋರು ಈಗಲೂ ಇದಾರಲ್ವಾ ಸರ್?
3: ಹೌದು ಮೇಡಮ್, ನಮ್ಮಲ್ಲಿ ಎಂಪ್ಲಾಯೀಸ್ ಮತ್ತೆ ಸರ್ವೆಂಟ್ಸ್ ಅನ್ನೋ ಫೀಲಿಂಗ್ಸ್ ಇಲ್ಲ. ನಮ್ಮಲ್ಲಿ ಯಾವಾಗಿಂದ ಬಂದರೋ ಅವ್ರು ನನ್ನ ಸಿಸ್ಟರ್ಸ್, ಹುಡುಗರು ಏನಿದ್ರು ನನ್ನ ಬ್ರದರ್ಸ್, ನಾವೆಲ್ಲರೂ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿ ಇರಬೇಕು. ಈಗ ಯಾವುದೇ ರಕ್ಷಾಬಂಧನ ಆಗಲಿ, ರಕ್ಷೆ ಕಟ್ತಾರೆ, ಯಾವುದೇ ಫೆಸ್ಟಿವಲ್ ಆಗಲಿ ಶುಭ ಹಾರೈಸ್ತೀವಿ. ಹಾಗಾಗ್ಬಿಟ್ಟು ಆ ಒಂದು ಫೀಲಿಂಗ್ಸ್ ಇದೆ ನಮ್ಮಲ್ಲೆಲ್ಲರಿಗೂ, ಹಾಗಾಗಿ ಇವತ್ತಿಗೂ ಇಲ್ಲೇ ಇದ್ದಾರೆ.
2: ಹಾಗೆಯೇ ಪ್ರವೀಣ್ ಶೆಟ್ಟಿ ಅವರು, ಏನಪ್ಪ ಅಂದರೆ ಒಂದು ಕ್ಲಾತ್ ಸೆಂಟರ್ ಅಂತ ಬರುವಾಗ ಅಲ್ಲಿ ಮುಖ್ಯವಾಗಿ ಮೆನ್ಸ್ ವೇರ್ ಅಥವಾ ವುಮೆನ್ಸ್ ವೇರ್ ಇರುತ್ತೆ, ಇಲ್ಲ ಕಿಡ್ಸ್ ವೇರ್ ಇರುತ್ತೆ. ಸೊ ನಿಮ್ಮಲ್ಲಿ 3 ಇರುವಂಥದ್ದು, ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್? ಮೆನ್ಸ್, ಕಿಡ್ಸ್ ಆ್ಯಂಡ್ ವುಮೆನ್ಸ್ ವೇರ್ನ ಹೇಗೆ ಮೇಂಟೈನ್ ಮಾಡ್ತೀರಾ?
3: ನೋಡಿ, ತುಂಬ ಸಮಯದಿಂದ ನಮ್ಮದು ಮೆನ್ಸ್ ಮಾತ್ರ ಇತ್ತು, ಅಗೇನ್ ಕಿಡ್ಸ್ ಇತ್ತು. ಆ ಮಧ್ಯದಲ್ಲಿ ನಮಗೇನಾಯಿತು, ತುಂಬ ಜನ ನಮ್ಮ ಕಸ್ಟಮರು, ಸರ್ ಕಿಡ್ಸ್ ನಿಮ್ಮಲ್ಲೇ ಬರ್ತೀವಿ, ಮೆನ್ಸಿಗೂ ನಿಮ್ಮಲ್ಲೇ ಬರ್ತೀವಿ, ವುಮನ್ಸ್ ಸೆಕ್ಷನ್ ಒಂದು ಮಾಡಿಬಿಡಿ ಸರ್, ಎಲ್ಲದೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದಾಗ ಇದು ಯಾಕೆ ಮಾಡಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಬಂತು. ಅವಾಗ ಹೌದಲ್ವಾ ಅಂತ ಅಂದಾಗ ನಾವು ಇದು ವುಮನ್ಸ್ ಸೆಕ್ಷನು ಸಹ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು. ಬಟ್ ಏನಾಗಿದೆ ಅಂದರೆ ನಮ್ಮದು, ನೀವು ಆಲ್ರೆಡಿ ಹೇಳ್ದಂಗೆ ನಾವು ಜಾಯಿಂಟಲ್ಲಿ ಇದ್ದೀವಿ, ಫ್ಯಾಮಿಲಿ ಮೆಂಬರ್ಸ್ ಇದ್ದೀವಿ, ಹಾಗಾಗಿಬಿಟ್ಟು ಇಟ್ಸ್ ಕ್ಯಾಶುವಲ್ ಆಗಿ ನಮಗೆ ಅದು ಹ್ಯಾಂಡ್ಲಿಂಗ್ ಮಾಡೋದು ಅಂತ ಇನ್ನು ಡಿಫಿಕಲ್ಟ್ ಅಂತ ಅನ್ನಿಸ್ತಾ ಇಲ್ಲ.
2: ಸೂಪರ್ ಸರ್. ಸೊ ನೀವು ಈ ಕ್ಲಾತಸ್ಗಳೆಲ್ಲ ಎಲ್ಲಿಂದ ತರಿಸ್ತಾ ಇದ್ದೀರಾ ಸರ್?
3: ಈಗ ಸುಮಾರಷ್ಟು ಕಂಪನಿಗಳು, ಈಗ ರೇಮಂಡ್ಸ್ ಇದೆ, ಪಾರ್ಕ್ ಅವೆನ್ಯೂ ಇದೆ, ಜೆ ಎಮ್ ಸ್ಟಾಡಿ ಇದೆ, ಹೀಗೆ ಅನೇಕಷ್ಟು ಕಂಪನಿಗಳಿರೋದ್ರಿಂದಾಗಿ ಕಂಪನಿದು ಬುಕ್ಕಿಂಗ್ಸ್ ಅಂತ ಕಂಪನಿಯ ಏಜೆಂಟ್ಗಳೇ ನಮ್ಮ ಅಂಗಡಿಗೆ ಬರ್ತಾರೆ. ಆಮೇಲೆ ಕೆಲವೊಂದು ಕಡೆ ಅವ್ರದ್ದು ಅಲ್ಲಿ ನಮಗೆ 6 ಮಂತ್ಸಿಗೆ ಒಂದ್ಸಲ ನಮ್ಮಲ್ಲಿ ಬುಕ್ಕಿಂಗ್ ಅಂತ ಇರುತ್ತೆ, ಬಾಂಬೆಯಲ್ಲಿ ಇರುತ್ತೆ, ಡೆಲ್ಲಿಯಲ್ಲಿ ಇರುತ್ತೆ, ಹೀಗೆ ನಾವು ಹೋಗಿ ಬುಕ್ಕಿಂಗ್ ಅಂತ ಹೋಗಿರ್ತೀವಿ. ಹಾಗಾಗಿ ನಾವು ಹೋಗ್ತೀವಿ, ಕಂಪನಿ ಪೀಪಲ್ ಸಹ ನಮ್ಮ ಅಂಗಡಿಗೆ ವಿಸಿಟ್ ಕೊಟ್ಟು ಆರ್ಡರ್ ತೊಗೊಂಡು ಹೋಗ್ತಾರೆ. ಹಾಗಾಗಿ ನಡೀತಾ ಉಂಟು.
2: ಓಕೆ, ಸೊ ಬುಕ್ಕಿಂಗ್ಸ್ ಕೂಡ ನಡೆಯುತ್ತೆ, ನೀವು ಕೂಡ ಅಲ್ಲೇ ಹೋಗಿ ಸ್ವತಃ ಆರ್ಡರ್ ಮಾಡಿ ಬರ್ತೀನಿ ಅಂತ ಹೇಳ್ತಿದ್ದೀರಾ ಸರ್. ನಿಮ್ಮ ಒಂದು 15 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿದ್ರಿ ಅಲ್ವಾ? 15 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಯಾವತ್ತು ನನಗೆ ತುಂಬ ಖುಷಿ ಆಯಿತು, ಪರವಾಗಿಲ್ಲ. ನಾನು BSc LLB ಮಾಡಿದರೂ ಕೂಡ ಒಂದು ಬಿಸ್ನೆಸ್ ನಡೆಸ್ತಾ ಇರೋದಕ್ಕೂ ಸಾರ್ಥಕತೆ ಸಿಕ್ಕಿದೆ ಅಂತ ಯಾವಾಗ ಅನ್ನಿಸ್ತು ಸರ್?
3: ನೋಡಿ ಮೇಡಮ್, ಇವತ್ತಿನಿಂದ ನಮ್ಮದು ಫಸ್ಟು ಒಂದು ಶಾಪ್ ಅಂತ ಮಾಡಿದ್ವಿ, ಆಮೇಲೆ ಮತ್ತೊಂದು ಶಾಪು ಅಂತ ಮಾಡಿದ್ವಿ. ಹೀಗೆ ಬ್ರಾಂಚಸ್ ಮಾಡ್ತಾ ಬಂದಾಗ ಆಟೋಮೆಟಿಕಲಿ ಏನಾಗುತ್ತೆ, ಕಸ್ಟಮರು ಸ್ಯಾಟಿಸ್ಫ್ಯಾಕ್ಷನು ಸಿಗ್ತಾ ಇದೆ, ಹಾಗೆ ನಮ್ಮ ಬಿಸ್ನೆಸ್ಸೂ ಚೆನ್ನಾಗ್ತಿದೆ ಅಂದಾಗ ಆಟೋಮೆಟಿಕಲಿ ನನಗೆ ಆ ತೃಪ್ತಿ ಇದೆ. ಕಸ್ಟಮರ್ ಬಂದು ಹೇಳ್ತಾರಲ್ವ, ನಿಮ್ಮಲ್ಲಿ ನಮಗಿಂಥವ್ರು ಹೇಳಿ ಕಳಿಸು, ನಿಮ್ಮಲ್ಲಿ ತುಂಬ ಚೆನ್ನಾಗಿ ಸರ್ವಿಸ್ ಇದೆಯಂತೆ, ಕ್ಲಾತ್ ಚೆನ್ನಾಗಿದೆ ಅಂತಂದಾಗ ಆ ತೃಪ್ತಿ ಸಿಗುತ್ತಲ್ಲ, ಯಾವಾಗ ಕಸ್ಟಮರ್ ಹೇಳ್ತಾರೋ ಆ ತೃಪ್ತಿ ಆ ಕ್ಷಣದಲ್ಲೇ ಸಿಕ್ತು ಅಂತ ಅಂದ್ಕೊಳ್ತೀನಿ ಮೇಡಮ್.
2: ಸೂಪರ್ ಸರ್. ಅಟ್ ದ ಸೇಮ್ ಟೈಮ್ ಯಾವಾಗ ಸರ್ ಚಾಲೆಂಜಿಂಗ್ ಟೈಮ್ ಅಂದರೆ ನಿಮ್ಮ ಬಿಸ್ನೆಸ್ ಜರ್ನಿಯಲ್ಲಿ?
3: ಈಗ ಕಾಂಪಿಟಿ ಅಟ್ ಪ್ರೆಸೆಂಟ್ ಏನಾಗಿದೆ, ಇವತ್ತು ನಿಮಗೆ ಆನ್ಲೈನ್ ಬಿಸ್ನೆಸ್ ಅಂತ ತುಂಬ ಬರ್ತಾ ಇದೆ ಮೇಡಮ್, ಎಲ್ಲಿ ನೋಡಿದ್ರು ಆನ್ಲೈನ್ ಆನ್ಲೈನ್ ಆನ್ಲೈನ್. ಈ ಆನ್ಲೈನ್ ಮಧ್ಯದಲ್ಲೂ ನಾವು ಇಟ್ಕೊಂಡ್ಬಿಟ್ಟು ಈ ಒಂದು ಸಕ್ಸಸ್ ಅಂತೇಳಿ ನಡೆಸ್ತೀವಲ್ವಾ, ಅದೇ ತುಂಬ ನಮ್ಮಲ್ಲಿ ಸಕ್ಸಸ್ಸಿವ್ ಆಗಲಿಕ್ಕೆ ತುಂಬಾ ಕಾರಣ. ಮತ್ತೊಂದು ಏನು ಅಂದರೆ, ನಮ್ಮಲ್ಲಿ ಆಲ್ಟ್ರೇಷನ್ ಸೆಕ್ಷನ್ ಅಂತ ಕೊಡ್ತೀವಿ, ಸರ್ವಿಸ್ ಅಂತ ಕೊಡ್ತೀವಿ. ಯಾವುದೇ ವ್ಯಕ್ತಿ ಬಂದರೂ ಅವರಿಗೆ ಬಾಡಿ ಫಿಟ್ಟಿಂಗ್ಸು ಆ ಕಂಪನಿದು ರೆಡಿ ಆಗಲಿಲ್ಲ ಅಂತಂದಾಗ ನಾವು ಕಸ್ಟಮೈಸ್ ಮಾಡಿ ಟೈಲರು ಇಲ್ಲಿ ಇಟ್ಕೊಂಡು ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀವಲ್ಲ, ಅದು ನಮಗೆ ಪ್ಲಸ್ ಪಾಯಿಂಟ್ ಆಗಿ ನಡೀತಾ ಉಂಟು.
2: ನಿಜ ಸರ್. ಈಗ ನಾವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ತೀವಿ ಅನ್ನುವಾಗ ಒಂದ್ಸರಿ ನೋಡ್ತೀವಿ, ಮತ್ತೆ ವಾಪಸ್ ರಿಟರ್ನ್ ಕಳಿಸ್ತೀವಿ, ಮತ್ತೆ ಈ ರೀತಿ ಆಗ್ತಾ ಇರುತ್ತೆ ಅಗೇನ್ ಆ್ಯಂಡ್ ಅಗೇನ್. ಬಟ್ ನಿಮ್ಮಲ್ಲಿ ಆ ರೀತಿ ಎಲ್ಲ, ಇಲ್ಲಿ ಬಂದವರು ಪಕ್ಕ ಫಿಟ್ ಮಾಡಿಕೊಂಡು ಡ್ರೆಸ್ ಫಿಟ್ ನೋಡ್ಕೊಂಡೇ ಹೋಗ್ತಾರೆ ಅಲ್ವಾ ಸರ್?
3: ಹೌದು, ಖಂಡಿತವಾಗ್ಲೂ ಹೌದು ಮೇಡಮ್. ಅವರು ಅಷ್ಟೆಲ್ಲ ಆದಮೇಲೆ ಹೋದ ಮೇಲೆ ನಮಗೆ ಪಿಕ್ ಕಳಿಸ್ತಾರೆ, ಸರ್ ನಾನು ಹೇಗೆ ಕಳಿಸಿದ್ದೀನಿ ನೋಡಿ ಅಂತೇಳ್ಬಿಟ್ಟು, ಅದು ನಮಗೆ ತೃಪ್ತಿ ಕೊಡತ್ತೆ ಮೇಡಮ್.
2: ಖಂಡಿತ ಸರ್. ಸೊ ಕೇಳಿಸ್ಕೊಳ್ತಾ ಇದ್ರಲ್ಲ ಸೇರಿದ್ರೆ, ಪ್ರವೀಣ್ ಶೆಟ್ಟಿ ಅವರು ಅವರ ಬಿಸ್ನೆಸ್ ಜರ್ನಿನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅಲ್ವಾ? ಹೌದು. ಸೊ ಬಿಸ್ನೆಸ್ ಅಲ್ಲಿ ಯಾವಾಗ ತುಂಬಾ ಖುಷಿ ಆಗಿತ್ತು, ಯಾವಾಗ ಚಾಲೆಂಜಸ್, ಎಲ್ಲದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತಾಡ್ಲಿಕ್ಕೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಕಾದಿದೆ, ಅದ್ರ ಬಗ್ಗೆ ಕೂಡ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಒಂದು ಕ್ಲಾತ್ ಸೆಂಟರ್ ಅಲ್ಲಿ ಮಾಡ್ತಾ ಇದೀವಿ. ಅದೇನೆ ನೆಹರು ರೋಡ್ ಅಲ್ಲಿರುವಂತಹ ಸುಭಾಷಿತ ಫ್ಯಾಷನ್, ಇದರ ಓನರ್ ಆಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ಅವರ 15 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಅವರ ಜೊತೆ ಮಿಕ್ಕಿರೋ ಮಾತುಕತೆಯನ್ನ ಮುಂದುವರೆಸೋಣ. ಪ್ರವೀಣ್ ಸರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಹೇಳ್ತಾ ಇದ್ರೆ ನಿಮಗೆ ಈ ಬಿಸ್ನೆಸ್ ಅಲ್ಲಿ ಸುಮಾರು 15 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಈ ಎಕ್ಸ್ಪೀರಿಯನ್ಸ್ ಬೇಸ್ಡ್ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕಾಗತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ನೋಡಿ, ಬಿಸ್ನೆಸ್ ಅಂತ ಅಂದಾಗ ಜನರಲಿ ಇದನ್ನ ಅರ್ನಿಂಗ್ ಅಂತ ಕಳಿಸ್ತೀವಿ. ಅದ್ರ ಜೊತೆ ಸ್ವಲ್ಪ ಆದ್ರೂ ನಮಗೆ ಸರ್ವಿಸ್ ಮೋಟೋ ಇರಬೇಕು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಕ್ಕಂಥದ್ದು ಹೇಳಬೇಕು. ಹಾಗಾಗ್ಬಿಟ್ಟು ಕೆಲವೊಂದ್ಸಲ ನಾವು ಸ್ವಲ್ಪ ಆಗಿ ಅಡ್ಜಸ್ಟ್ ಆಗಬೇಕು. ಮೀನ್ಸ್ ಕಸ್ಟಮರಿಗೆ ನಾನು ಇದೇ ನಾನು ಹೀಗೆ ಫಿಕ್ಸ್ ಅಲ್ಲ. ಸೊ ಹಾಗಾಗ್ಬಿಟ್ಟು ಆ ಬಂದಿರತಕ್ಕಂಥ ಕಸ್ಟಮರಿಗೆ ಏನು ಅವಶ್ಯಕತೆ ಇದೆ, ಅವ್ರ ನೀಡ್ ಏನಿದೆ, ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ, ಯಾವ ಕ್ಲಾತ್, ಅದು ನಾವು ಫುಲ್ಫಿಲ್ ಮಾಡಬೇಕು. ಇದು ನಾವು ಚಾಲೆಂಜಿಂಗ್ ಆಗಿ ತಗೊಂಡು ಫೇಸ್ ಮಾಡಿದ್ರೆ 100% ಸಕ್ಸಸ್ ಆಗ್ಬೋದು.
2: ಖಂಡಿತ ಸರ್, ಬಿಸ್ನೆಸ್ ಅನ್ನುವಾಗ ಬರೀ ಪ್ರಾಫಿಟ್ ಮೋಟೋ ಇಟ್ಕೊಳ್ದಲೆ ಸರ್ವಿಸ್ ಮೋಟೋ ಕೂಡ ಇಟ್ಕೊಂಡಾಗ ಸಕ್ಸಸ್ ಕಾಣ್ತೀವಿ ಅಂತ ಹೇಳ್ತಾ ಇದೀರಿ ಅಲ್ವಾ?
3: ಹೌದು, ಖಂಡಿತವಾಗ್ಲೂ ಹೌದು.
2: ಓಕೆ, ಪ್ರವೀಣ್ ಶೆಟ್ಟಿ ಅವರೇ, ಈಗ ನಿಮ್ಮ ಬಿಸ್ನೆಸ್ ಜರ್ನಿಯನ್ನು ನೋಡುವಾಗ ತುಂಬ ಖುಷಿಯಾಗುತ್ತೆ. ಸೊ 15 ಇಯರ್ಸ್ ಆಯಿತು, ಆಯಿತಾ? ಇಲ್ಲಿ ನಾನಾ ರೀತಿಯ ಕಸ್ಟಮರ್ಸ್ಗಳನ್ನ ನೋಡಿರ್ತೀರಾ. ಕೆಲವರು ತುಂಬ ಕೋಪದಲ್ಲಿ ಬರ್ತಾರೆ, ಕೆಲವರು ತುಂಬ ಅರ್ಜೆಂಟಲ್ಲಿ ಇರ್ತಾರೆ, ಎಲ್ಲ ರೀತಿಯ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡ್ತೀರಾ. ಸೊ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಪೇಷನ್ಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್?
3: ಮೇಡಮ್, ಬಿಸ್ನೆಸ್ ಮ್ಯಾನಿಗೆ ಪೇಷನ್ಸೇನೆ ಇಂಪಾರ್ಟೆಂಟ್ ಥಿಂಗ್ಸ್. ದಟ್ ಈಸ್ ದ ಫಸ್ಟ್ ಸ್ಟೆಪ್ ಫಾರ್ ಸಕ್ಸಸ್ ಆಫ್ ದ ಬಿಸ್ನೆಸ್. ಯಾಕಂದರೆ ಕಸ್ಟಮರಲ್ಲಿ ನೀವೇ ಹೇಳಿದಾಗ ಇಂಡಿವಿಜುವಲ್ ಆಗಿ ವ್ಯಕ್ತಿಗಳು ಎಲ್ಲ ವ್ಯಕ್ತಿತ್ವ ಒಂದೇ ಇರೋದಿಲ್ಲ, ಇಂಡಿವಿಜುವಲ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಹಾಗಾಗ್ಬಿಟ್ಟು ಕೆಲವೊಬ್ರು ನೀವು ಹೇಳಿದ ಹಾಗೆ ತುಂಬ ಕೋಪಿಸ್ಟಿರ್ತಾರೆ, ಆವಾಗ ನಾವು ಹೋಗ್ಬಿಟ್ಟು ಸಮಾಧಾನ ಮಾಡ್ತೀವಿ. ಹಾಗಂತ ಹೇಳಿಬಿಟ್ಟು ಯಾವಾಗಲೂ ಕೋಪಿಸ್ಟ್ ಆಗಿರಲ್ಲ, ಕೆಲವೊಬ್ರು ಕಸ್ಟಮರ್ ಆಗಿರ್ತಾರೆ. ಆದರೂ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಅವ್ರ ತೃಪ್ತಿನ ಅವರಿಗೆ ತೃಪ್ತಿ ಪಡಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ಫೈನಲಾಗಿ ಅವರಿಗೆ ಅನಿಸಿರತ್ತೆ, ಯಾ ನಾನು ಮಾಡಿದ್ದೂ ತಪ್ಪು ಅನಿಸ್ಕೊಳುತ್ತೆ. ಓಕೆ, ಕೆಲವೊಂದ್ಸಲ ನಮ್ಮಲ್ಲೂ ಆಗಿರಲ್ಲ ಅಂತ ಹೇಳಿ ನಾನು ಹೇಳೋಕ್ಕಾಗೋದಿಲ್ಲ, ಯಾವಾಗರೂ ಒಂದ್ಸಲ ಆಗಿರ್ಬೋದು. ಬಟ್ ಸಾಧ್ಯವಾದಷ್ಟು ನಮ್ಮಲ್ಲಿ ಪೇಷನ್ಸ್ ಅನ್ನೋದು ತುಂಬ ಇದೆ. ನಮ್ಮ ಹುಡುಗರಿಗೂ ಸಹ ಹೇಳ್ತಿರ್ತೀನಿ, ಪೇಷನ್ಸಾಗೇ ಮಾಡಿಯಪ್ಪ ಅಂತ. ಹಾಗಾಗ್ಬಿಟ್ಟು ಇದು ಪೇಷನ್ಸ್ ವೆರಿ ಮಚ್ ನೆಸೆಸರಿ.
2: ಸೂಪರ್ ಪ್ರವೀಣ್ ಸರ್, ಹಾಗೆಯೇ ಈಗ ಬಿಸ್ನೆಸ್ ಅಂದರೆ ಒಂದು ಅರ್ನಿಂಗ್ಸ್ ಮಾಡಬೇಕು, ಪ್ರಾಫಿಟ್ ಮಾಡಬೇಕು ಅನ್ನೋ ಒಂದು ಮೋಟೋ ಇರುತ್ತೆ, ಆಯ್ತಾ? ಅದರೊಟ್ಟಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಸೋಷಿಯಲ್ ಸರ್ವಿಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ನೀವು ನಿಮ್ಮನ್ನು ಸೋಷಿಯಲ್ ಸರ್ವಿಸಲ್ಲಿ ಹೇಗೆ ತೊಡಗಿಸ್ಕೊಂಡಿದ್ದೀರಾ ಸರ್?
3: ಮೇಡಮ್, ಬಿಸ್ನೆಸ್ ಜೊತೆಗೆ ಸೋಷಿಯಲ್ ಸರ್ವಿಸ್ ಈಸ್ ಒನ್ ಆಫ್ ದ ಪಾರ್ಟ್ ಆಫ್ ದ ಬಿಸ್ನೆಸ್. ಯಾಕೆಂತಂದರೆ ಒಂದು ರೀತಿಲಿ ಸರ್ವಿಸ್ ಕೊಡಲೇಬೇಕು. ಯಾವ ರೀತಿ ಈಗ ನೋಡಿ, ನಮ್ಮ ಬಿಸ್ನೆಸ್ಸಲ್ಲಿ ಈಗ ಸಮ್ಟೈಮ್ಸ್ ಈಗ ತುಂಬಾ ಅನಾಥರು ಬಂದು, ಸರ್ ಒಂದು ಶರ್ಟ್ ಕೊಡಿ, ಸರ್ ಒಂದು ಪ್ಯಾಂಟ್ ಕೊಡಿ. ಕೊಡ್ತೀನಿ ಮೇಡಮ್, ಸ್ವಲ್ಪ ನಾನು ಔಟ್ಲೆಟಲ್ಲಿ ಇರೋದು ಕೊಟ್ಟು ಕಳಿಸ್ತೀನಿ ಅವರಿಗೆ. ಯಾಕೆ ಅಂತಂದರೆ ಆ ಸರ್ವಿಸೂ ಬೇಕು. ಅದೇ ರೀತಿ ಕೆಲವೊಂದಷ್ಟು ಅನಾಥಾಶ್ರಮಗಳಿಗೆ ಹೋಗ್ತೀವಿ, ಅಲ್ಲೇನಾದರೂ ನಾವು ಫ್ರೆಂಡ್ ಸರ್ಕಲ್ ಅಂತ ಡೊನೇಟ್ ಮಾಡ್ತೀವಿ. ಬೇಡ, ನಾವು ಒಂದು ಫ್ರೆಂಡ್ ಸರ್ಕಲ್ ಇದ್ದೀವಿ, ನಾವೆಲ್ಲವೂ ಅವಾಗವಾಗ ಎವ್ರಿ ಸಂಡೇ ಅಂತ ಹೋಗ್ಬಿಟ್ಟು ಕ್ಲೀನಿಂಗ್ ಅಂತ ಇಟ್ಕೊಳ್ತೀವಿ, ಇದು ಪ್ಲಾಂಟಿಂಗ್ ಅಂತ ಮಾಡ್ತೀವಿ. ಈ ಸೆಕ್ಷನ್ ತರ್ತಿ ನಾವು ಇಟ್ಕೊಂಡಿದ್ದೀವಿ. ಇದು ಅದರ್ ದೆನ್ ನಮ್ಮ ಬಿಸ್ನೆಸ್ಸಲ್ಲಿ ಇದನ್ನು ಪಾರ್ಟ್ ಆಗಿ ಇಟ್ಕೊಂಡಿದ್ದೀನಿ.
2: ನಿಜ, ಇದು ತುಂಬ ಮುಖ್ಯ ಆಗುತ್ತೆ ಸರ್. ಯಾಕಂದರೆ ಸಮಾಜ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಕೊಡ್ತಾ ಇದ್ದೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅಲ್ವಾ?
3: ಖಂಡಿತವಾಗ್ಲೂ ಮೇಡಮ್. ಈ ವರ್ಡ್ ಕೇಳ್ತಾ ಇದ್ದಾಗ ನಾನು ಡಿಗ್ರಿನಲ್ಲಿ ಒಂದು ಕಾಂಪಿಟೇಷನ್ಲಿ ವರ್ಡ್ ಇತ್ತು, ಸಮಾಜ ನಮಗೇನು ಕೊಡ್ತು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು, ನಾವೇನು ಕೊಟ್ಟಿದ್ದೀವಿ ಅನ್ನೋದು. ಬಟ್ ಇವತ್ತು ರೀಕಾಲ್ ಆದಂಗೆ ಆಯಿತು, ಖುಷಿ ಆಯ್ತು ಈ ವರ್ಡ್ ಕೇಳಿ ನನಗೆ.
2: ಓಕೆ ಸರ್, ಕೆಲವೊಂದು ಬಿಸ್ನೆಸ್ಸು ಸೀಸನ್ ವೈಸ್ ಬಿಸ್ನೆಸ್ ಅಂತಾರೆ, ಕೆಲವೊಮ್ಮೆ ಫೆಸ್ಟಿವಲ್ ಸೀಸನ್ ಅಂತ ಇರುತ್ತೆ, ಮ್ಯಾರೇಜ್ ಸೀಸನ್ ಅಂತ ಇರುತ್ತೆ. ನಿಮ್ಮ ಬಿಸ್ನೆಸ್ಸಲ್ಲಿ ಸೀಸನ್ ವೈಸ್ ಬಿಸ್ನೆಸ್ ಕ್ಲಿಕ್ ಆಗುತ್ತೆ ಅಥವಾ ಎವ್ ಆಲ್ ಇಯರ್ ಸರ್ವಿಸಸ್ ಇರುತ್ತಾ ಬಿಸ್ನೆಸ್ ಆಗುತ್ತೆ ಸರ್?
3: ಇಲ್ಲ ಮೇಡಮ್, ಈ ಗಾರ್ಮೆಂಟ್ಸ್ ಇಂಡಸ್ಟ್ರಿ ಅಂತ ಬಂದಾಗ ಅಫ್ಕೋರ್ಸ್ ಇಟ್ಸ್ ಎ ಸೀಸನಲ್ ಅಂತಲೇ ಇರ್ಬೋದು. ಫಾರ್ ಎಕ್ಸಾಂಪಲ್, ನೀವು ಜಾನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತೊಗೊಂಡ್ರೆ ಇಟ್ಸ್ ಎ ಮ್ಯಾರೇಜ್ ಸೆಗ್ಮೆಂಟ್. ಈಗ ನಮ್ಮದು ಶಿವಮೊಗ್ಗ ಬಂದುಬಿಟ್ಟು ಅಗ್ರಿಕಲ್ಚರಲ್ ಸೆಗ್ಮೆಂಟು, ಈ ನಮಗೆ ಅವರೆಲ್ಲ ದವಸ ಧಾನ್ಯ ಬಂದಿರುತ್ತೆ. ಹಾಗಾಗ್ಬಿಟ್ಟು ಫೆಬ್ರವರಿ ಮಾರ್ಚ್ ಏಪ್ರಿಲ್ಲು ಪ್ಯೂರ್ಲಿ ಬಿಸ್ನೆಸ್ ಸೆಕ್ಷನು, ಹಾಗಾಗ್ಬಿಟ್ಟು ಅದು ತುಂಬ ಬ್ಯುಸಿ ಇರುತ್ತೆ. ಆ್ಯಂಡ್ ದೆನ್ ನಮಗೆ ಏಪ್ರಿಲ್ಲು ಸ್ವಲ್ಪ ಮೇ ಸ್ವಲ್ಪ ಡೌನ್ ಆದರೆ ಜೂನ್ ಜುಲೈ ಅಂತ ಬಂತು ಅಂದಾಗ ಈಗ ಸ್ಟೂಡೆಂಟ್ ಸೆಗ್ಮೆಂಟ್ ಬರ್ತಾರೆ, ಅವರಿಗೆ ಅದು ಕೊಡಿ ಇದು ಕೊಡಿ ಅಂತ. ಅದೇ ರೀತಿ ಕಂಟಿನ್ಯೂಷನ್ ಆಗಿ ರೈನಿ ಸೀಸನ್ ಬರುತ್ತೆ, ಅಲ್ಲಿಗೆ ಜಾಕೆಟ್ ಬೇಕು, ಜರ್ಕಿನ್ ಬೇಕು, ಈ ಬರುತ್ತೆ. ಸೊ ಓಕೆ, ಅಪ್ ಅಂಡ್ ವೇರಿಯೇಷನ್ ಇರುತ್ತೆ. ಅಫ್ಕೋರ್ಸ್ ಸೀಸನ್ನಲ್ಲೂ ಇದ್ದೇ ಇರುತ್ತೆ ಮೇಡಮ್, ಸೀಸನಲ್ ಅಂತಾನು ಹೇಳಬಹುದು.
2: ಓಕೆ ಸರ್, ಈಗಿನ ಯಂಗ್ ಜನರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಇರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಕ್ಲಾತ್ ಸೆಂಟರ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಅಥವಾ ಒಂದು ಜ್ಯುವೆಲ್ರಿ ಶಾಪ್ ಇರ್ಬೋದು, ಒಂದು ಸ್ಲಿಪ್ಪರ್ ಶಾಪ್, ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಈಗಿನ ಯಂಗ್ ಜನರೇಷನ್ ಅವರು ಒಂದಿಷ್ಟು ಪಾಯಿಂಟ್ಸ್ನ ಗಮನದಲ್ಲಿ ಇಟ್ಕೊಂಡು ಬಿಸ್ನೆಸ್ ಮಾಡಬೇಕು ಅನ್ನೋದಾದ್ರೆ ಯಾವ ಪಾಯಿಂಟ್ಸ್ಗಳನ್ನ ನೀವು ಸಜೆಸ್ಟ್ ಮಾಡ್ತೀರಾ ಸರ್ ಅವ್ರಿಗೆ?
3: ನೋಡಿ, ಈಗ ಜನ್ರೇಷನ್ ಬರ್ತಿದ್ದಂಗೆ ನನಗೆ ಲಾಭ ಬೇಕು ಅನ್ನೋದನ್ನು ಮಾತ್ರ ಇಟ್ಕೋಬಾರ್ದು. ಯಾಕಂದರೆ ಬಿಸ್ನೆಸ್ ಅನ್ನೋದು ಇನ್ಸ್ಟೆಂಟ್ ಆಗಿ ಸಿಗ್ತಕ್ಕಂಥ ಫುಡ್ ಅಲ್ಲ, ಇದು ಲಾಂಗ್ ಟರ್ಮ್. ನಮ್ಮ ಮತ್ತು ಕಸ್ಟಮರ್ ನಡುವೆ ಒಂದು ಫೇತ್ ಬೆಳಿಬೇಕು, ಆ ಸರ್ವಿಸ್ನ ಇಡ್ಕೋಬೇಕು. ನನಗೆ ತುಂಬಾ ಇಮ್ಮಿಡಿಯೇಟಾಗಿ ಆಗಬೇಕು ಅಂತ ಇರಬಾರ್ದು. ಆಮೇಲೆ ಕಸ್ಟಮರ್ ಜೊತೆಗೆ ನಾವೊಂದಷ್ಟು ಸರ್ವಿಸ್ನ ಇಡ್ಕೋಬೇಕು. ಅಫ್ಕೋರ್ಸ್ ಕಸ್ಟಮರಿಗೆ ಈಗ ಏನು ಬೇಕು, ಟ್ರೆಂಡ್ ಏನಿದೆ, ಆ ರೀತಿ ನಾವು ಸಹ ಅಪ್ಗ್ರೇಡ್ ಆಗ್ತಾ ಇರಬೇಕು ಅನ್ನೋದು.
2: ಫೈನಲಿ ಇಂಟರ್ವ್ಯೂ ಹೇಗೆ ಅನಿಸ್ತು ಸರ್?
3: ತುಂಬ ಖುಷಿ ಆಯಿತು ಮೇಡಮ್. ಥ್ಯಾಂಕ್ ಯು ಫಾರ್ ರೇಡಿಯೋ ಶಿವಮೊಗ್ಗಕ್ಕೆ ಧನ್ಯವಾದ.
2: ಓಕೆ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
2: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಪ್ರವೀಣ್ ಶೆಟ್ಟಿ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು, ಜೊತೆಗೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಕೂಡ ಒಂದಿಷ್ಟು ಒಳ್ಳೆಯ ಸಲಹೆಗಳನ್ನ ಕೊಟ್ಟರು ಅಲ್ವಾ? ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಸೊ ಪ್ರೋಗ್ರಾಂ ಹೇಗಿತ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30 to 9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ನಂದಿನಿ
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡುವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9 6 860-9629-279 9686096279 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಪ್ರಸ್ತುತ ಕೃಷಿಕರಾಗಿದ್ದು ತಮ್ಮ ಚಿಕ್ಕ ವಯಸ್ಸಿನಲ್ಲಿ 9ನೇ ತರಗತಿಯವರೆಗೆ ಓದನ್ನು ಮುಂದುವರಿಸ್ತಾರೆ. ನಂತರ ಕಾರಣಾಂತರದಿಂದ ಮನೆಯ ಜವಾಬ್ದಾರಿಯನ್ನು ತಗೊಂಡು ಸೊ 9ನೇ ತರಗತಿಗೆ ತಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸ್ತಾರೆ. ನಂತರ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಳ್ತಾ ಹಾಗೆ ಊರಲ್ಲೇ ಇದ್ದು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಏನಾದರೂ ಒಂದು ಆದಾಯವನ್ನು ತರುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಕೃಷಿಯ ಕಡೆಗೆ ಬರ್ತಾರೆ. ಸೊ ಕೃಷಿಯ ಕಡೆಗೆ ಬಂದ ನಂತರದಲ್ಲಿ ಇವರಿಗೆ ರೇಷ್ಮೆ ಕೃಷಿಯ ಬಗ್ಗೆ ಮಾಹಿತಿಗಳು ಸಿಗುತ್ತೆ. ಇದರಿಂದಾಗಿ ರೇಷ್ಮೆ ಕೃಷಿಯನ್ನು ಮಾಡೋಣ ಅಂತ ಹೇಳಿ ರೇಷ್ಮೆ ಕೃಷಿಯ ಕಡೆಗೆ ಒಲವನ್ನು ತೋರಿಸ್ತಾರೆ. ರೇಷ್ಮೆ ಕೃಷಿಯಲ್ಲಿ ಏನೇನೆಲ್ಲ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಎಲ್ಲದನ್ನು ಕೂಡ ತಜ್ಞರಿಂದ ಹಾಗೆ ಅನುಭವಸ್ಥರಿಂದ ತಿಳ್ಕೊಳ್ತಾ ರೇಷ್ಮೆ ಕೃಷಿಯನ್ನು ಮಾಡ್ತಾರೆ. ಮುಂದೆ ಈ ರೇಷ್ಮೆ ಕೃಷಿಯೇ ಅವರ ಜೀವನವನ್ನು ಬದಲಾಯಿಸುತ್ತೆ ಅಂತ ಹೇಳ್ಬೋದು. ಈ ರೇಷ್ಮೆ ಕೃಷಿಯಿಂದ ಅವರು ಒಳ್ಳೆಯ ಆದಾಯವನ್ನು ಪಡ್ಕೊಳ್ತಾ ಈಗ ಒಂದು ವ್ಯವಸ್ಥಿತವಾದಂತಹ ಜೀವನ ಶೈಲಿನ ಅನುಭವಿಸ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವಂತಹ ಇವರು ಹಾಸನ ಜಿಲ್ಲೆಯವರು, ಪ್ರವೀಣ್ ಅಂತ ಇವರ ಹೆಸರು. ಇವರು ಮಾಡ್ತಾ ಇರುವಂಥದ್ದು ರೇಷ್ಮೆ ಕೃಷಿಯಾಗಿದೆ. ಬನ್ನಿ ಹಾಗಿದ್ರೆ ಇವರ ರೇಷ್ಮೆ ಕೃಷಿಯ ಕುರಿತಂತೆ ಇವರ ಜೊತೆಯಲ್ಲಿ ಮಾತಾಡ್ತಾ ಹೋಗೋಣ. ಅವರು ರೇಷ್ಮೆ ಕೃಷಿಯನ್ನು ಯಾವಾಗಿನಿಂದ ಶುರು ಮಾಡಿದ್ರು, ಮತ್ತು ಹೇಗೆ ಅದರ ಆರಂಭ ಆಯಿತು, ಮತ್ತು ಅದರಲ್ಲಿ ಬಂದಂತಹ ಚಾಲೆಂಜಸ್ ಏನು, ಜೊತೆಗೆ ಈ ರೇಷ್ಮೆ ಕೃಷಿಯನ್ನು ಮಾಡಬೇಕಾದ್ರೆ ನಾವು ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕು, ಹಾಗೆ ರೇಷ್ಮೆ ಬೆಳೆಯನ್ನು ಬೆಳೆಯುವಂಥವ್ರು ಏನೆಲ್ಲ ವಿಚಾರಗಳನ್ನು ಮೊದಲನೇದಾಗಿ ತಿಳ್ಕೋಬೇಕಾಗತ್ತೆ, ಇದೆಲ್ಲದರ ವಿಷಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರವೀಣ್ ಅವ್ರನ್ನ ಸ್ವಾಗತಿಸೋಣ, ಅವರ ಪರಿಚಯವನ್ನು ಕೂಡ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಮೊದಲನೇದಾಗಿ ರೇಷ್ಮೆ ಕೃಷಿಯ ಆರಂಭ ಆಗಿದ್ದು ಹೇಗೆ, ಮತ್ತು ನಿಮ್ಮ ಕೃಷಿಯ ಜೀವನ ಹೇಗೆ ಶುರುವಾಯಿತು, ಮತ್ತು ನಿಮ್ಮ ಪರಿಚಯವನ್ನು ಮಾಡಿಕೊಡ್ಬೋದಾ?
8: ಸರ್ ನಮಸ್ತೆ, ನನ್ನ ಹೆಸರು ಪ್ರವೀಣ್ ಅಂತ ಅಂದ್ಬಿಟ್ಟು, ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ. ನಂದು ಎಜುಕೇಷನ್ನು 9ನೇ ತರಗತಿ ಮುಗೀತು. ಮುಗಿದ ಮೇಲೆ 10ನೇ ಕ್ಲಾಸಿಗೆ ಕಳಿಸೋದಕ್ಕೆ ನಮ್ಮ ಮನೇಲಿ ಅಂದರೆ ಫುಲ್ ಬಡಸ್ತನ ಇತ್ತು. ಅವಾಗ ಅಕ್ಕನ ಮದುವೆ ಮಾಡ್ಬೇಕಿತ್ತು, ಹಂಗಾಗಿ ನನ್ನ ವಿದ್ಯಾಭ್ಯಾಸ ಮುಂದಕ್ಕೆ ಕಳಿಸ್ತಿಲ್ಲ ಮನೇಲಿ ನಮ್ಮ ಅಪ್ಪಾಜಿ. ಇವಾಗ ನಾವು ರೇಷ್ಮೆ ಬೆಳೆನ ಬಂಗಾರದ ಬೆಳೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಯಾಕೆ ಅಂತಂದರೆ ನಾನು ವಿದ್ಯಾಭ್ಯಾಸ ಮುಗಿದ್ಬಿಟ್ಟ ಕ್ಲಾಸ್ ಬಿಟ್ಟಾಗ ಎಲ್ಲಾರು ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು. ಅವತ್ತು ಗುಡಿಸ್ತಲ್ಲಿದ್ದಾನೆ, ಇವತ್ತು ಒಂದು 35 ಲಕ್ಷ ಖರ್ಚು ಮಾಡಿ ಸಿಟಿ ಮನೆ ಕಟ್ತಂಗೆ ಕಟ್ಕೊಂಡು ಚೆನ್ನಾಗಿದ್ದೀನಿ ಕೃಷಿಲಿ ಅಂತ ಅಂತಂದರೆ ಇವು ಬಂಗಾರದ ಬೆಳೆ ಅಂತ ನಾನು ರೇಷ್ಮೆ ಬೆಳೆದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಯಾಕೆಂತಂದರೆ ಕೃಷಿಲಿ ನಾವು ಜಾಸ್ತಿ ಬಂಡವಾಳ ಹಾಕಿ ಆದಾಯ ತೆಗೆಯೋದು ಕಮ್ಮಿನೇ ಸಿಗ್ಬೋದು, ಯಾವ್ದ್ರಲ್ಲೂ ಒಂದ್ಸಲ ಲಾಟ್ ಹೊಡೆದಂಗೆ ಆದಾಯ ಬರ್ಬೋದು. ಮ್ಯಾಕ್ಸಿಮಮ್ಮು ಒಂದು 3 ತಿಂಗಳಲ್ಲಿ ಒಂದು ಬೆಳೆ, ತಿಂಗಳಿಗೆ ಒಂದು ಬೆಳೆಯಲ್ಲಿ 1 ಲಕ್ಷ ರೂಪಾಯಿ ನಾವು ಆದಾಯ ಮಾಡ್ತೀವಿ ಅಂದರೆ ಯಾವ ಬೆಳೆಯಲ್ಲೂ ಮಾಡೋಕ್ಕಾಗಲ್ಲ, ಯಾವುದ್ರಲ್ಲೂ ಅಷ್ಟು ಸುಲಭವಾಗಿ ಆಗಲ್ಲ. ನಾನು ವರ್ಷದಲ್ಲಿ 1-6 ಲಕ್ಷ ಆದಾಯ ಮಾಡ್ತೀನಿ ಅಂತಂದರೆ ರೇಷ್ಮೆ ಅಂತಲೇ ಹೇಳೋದಕ್ಕೆ ನಾನು ನನ್ನ ಮನಸ್ಸಿಂದ ತುಂಬ ಇಷ್ಟಪಡ್ತೀನಿ ಸರ್ ನಾನು.
4: ಓಕೆ ಸರ್, ವರ್ಷದಲ್ಲಿ ಎಷ್ಟು ಬೆಳೆ ಬೆಳೀತಾ ಇದ್ದೀರಾ, ಮತ್ತು ಈ ರೇಷ್ಮೆಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ, ಅದ್ರ ಬಗ್ಗೆ ಹೇಳ್ಬೋದಾ?
8: ನಾವು ವರ್ಷದಲ್ಲಿ ಒಂದು 6 ಬೆಳೆ ಬೆಳೀತಾ ಇದ್ದೀವಿ. 3 ತಿಂಗಳಿಗೆ 2 ಬ್ಯಾಚ ಬೆಳಿಬೋದು, ಯಾಕೆಂದರೆ ಒಂದು 15 ದಿವಸ ಮನೆ ಫ್ರೀಡಮ್ ಇರಬೇಕು ಎಲ್ಲನ ಕಸ ಎಲ್ಲ ತೆಗೆದು ಇದು ಮಾಡೋದಕ್ಕೆ. ಅಲ್ಲಿಗೆ ನಾನು ಏನು ಅಂತಂದ್ರೆ ಒಂದು ಬೆಳೆಯಲ್ಲಿ 2 ಕ್ವಿಂಟಲ್ 20-25 ಕೆಜಿ ಗೂಡಾಗುತ್ತೆ. ಈಗ ಅವರೇಜಲ್ಲಿ ಇರೋದು ಅಂತಂದ್ರೆ ಒಂದು 560-600 ರೂಪಾಯಿ ರೇಟ್ ಇದೆ. ಒಂದು ಖರ್ಚೆಲ್ಲ ಕಳ್ಕೊಂಡು 120,000-125,000 ಸಿಕ್ಕಿತ್ತು. ವರ್ಷದಲ್ಲಿ ಒಂದು 6 ಲಕ್ಷ ರೂಪಾಯಿ ದುಡಿಬೋದು. ಬೆಳೆ ಚೆನ್ನಾಗಿ ಬೆಳ್ಕೊಂಡ್ರೆ ಒಂದು 6 ಲಕ್ಷ ದುಡಿಬೋದು. ಈ ಬೆಳೆಗೆ ವಹಿಸ್ಕೊಂಡ್ರೆ ಇನ್ನು ಯಾವ ಬೆಳೆಲ್ಲೂ ನಾವು ಅಷ್ಟು ಕಾನ್ಫಿಡೆನ್ಸ್ ದುಡಿತೀವಿ ಅನ್ನೋಕ್ಕಾಗಲ್ಲ. ಇನ್ನೊಂದ್ಸಲ ಮತ್ತೆ ಜಾಸ್ತಿ ಮಾಡಿದಾಗ ಲಾಸ್ ಬಂತು. ಇದನ್ನೆಲ್ಲ ನೋಡಿ ರೇಷ್ಮೆನೇ ಬೆಟ್ರು ಅಂತ ನಾವು ರೇಷ್ಮೆನೇ ಮಾಡ್ತಾ ಇದ್ದೀನಿ ಸರ್. ರೇಷ್ಮೆನೇ ಒಂದು ಅನುಕೂಲ, ರೇಷ್ಮೆನೇ ಮಾಡಿದರೆ ಒಂದೊಳ್ಳೆ ಇದು ಮಾಡೋ. ರೇಷ್ಮೆ ಮಾಡೋ ಅಂಥವ್ರಿಗೆ ನಂದೊಂದು ವಿನಂತಿ, ಯಾಕೆಂತಂದ್ರೆ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕಾಗದಿದ್ರೆ ಒಂದು 20 ಕ್ವಿಂಟೆಗೆ ಹಾಕಿಳಿ. ಯಾಕೆಂದರೆ ಇವತ್ತು ನಾನು ಕೂಡ ನಾನು ರೇಷ್ಮೆ ಬೆಳೆಗಾರನಾಗಿ ಒಂದು 10-6 ಜನಕ್ಕೆ ರೇಷ್ಮೆ ನಾನು ಹಾಕ್ಸಿದ್ದೀನಿ. ನಾವು ಅಷ್ಟು ರೇಷ್ಮೆದು ಖರ್ಚೇನು ಬರೋಲ್ಲ ಗೌರ್ಮೆಂಟಿಂದ. ಉದ್ಯೋಗ ಖಾತ್ರಿಯೆಲ್ಲ ಕಡ್ಡಿ ನೀಡೋದಕ್ಕೂ ಕೂಡ ಸಹಾಯಧನ ಸಿಗುತ್ತೆ, ರೇಷ್ಮೆಗೂ ಸಬ್ಸಿಡಿ ಸಿಗುತ್ತೆ. ನಮ್ದೇನು ಅಂತಂದರೆ ಮನೆಗೆ ನಾವು ಬಂಡವಾಳ ಹಾಕಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ, ಅದೊಂದು ಕೆಲಸ ಹಿಡಿಯುತ್ತೆ. ಅಷ್ಟೊಂದು ಬಿಟ್ಟರೆ ಇನ್ಯಾವುದು ಹೊಲದಲ್ಲಿ ರೇಷ್ಮೆ ಸೊಪ್ಪು ಬೆಳೆಯೋದಕ್ಕೆ ಒಬ್ಬ ನಿಜವಾದ ರೈತ ಆದರೆ ಸೊಪ್ಪು ಬೆಳೆಯೋದಕ್ಕೇನು ಅಷ್ಟು ಶ್ರಮ ಬರೋಲ್ಲ. ಸೊಪ್ಪು ಬರೆಸ್ಕೊಂಡ್ರೆ ಮನೆಗೆ ಒಂದು ಬಂಡವಾಳ ಹಾಕೆಂಬೇಕಾಗುತ್ತೆ. ಆದರೂ ನಾವೇನಾದ್ರು ಒಂದು 150 ಮಟ್ಟೆ 100 ಮಟ್ಟೆ ಬೆಳಿತೀವಿ ಅಂತಂದರೆ ಚಿಕ್ಕದಾಗಿ ಮನೆ ಮಾಡ್ಕೊಂಡ್ರೆ ಆಯಿತು. ದೊಡ್ಡ ಮನೆ ಕಟ್ಕೊಂಡು ಚಿಕ್ಕದಾಗ ಬೆಳೆದ್ರೆ ಏನು ಲಾಸ್ ಇಲ್ಲ. ಆ ಚಿಕ್ಕದಾಗಿ ಮಾಡಿಬಿಟ್ಟು ಆಮೇಲೆ ದೊಡ್ಡದಾಗ ನಾವು ರೇಷ್ಮೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೋತೀವಿ ಅಂದರೆ ಮನೆ ದೊಡ್ಡದು ಮಾಡೋಕ್ಕಾಗಲ್ಲ. ಇನ್ನೊಂದು 30-35 ಕ್ವಿಂಟಲ್ ಬೆಳ್ಕೊಂಡು ಒಂದು 150-150 ಮಟ್ಟೆ ರೇಷ್ಮೆ ಬೆಳೆ ಮಾಡ್ಕೊಂಡ್ರೆ ನಾವು ಒಂದು ಮನೆಗೆ ಏನು ಬಂಡವಾಳ ಹಾಕಿರ್ತೀವಿ ಅದು 1.5 ವರ್ಷದಲ್ಲಿ ನಾವು ದುಡ್ಕೋಬೋದು.
4: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸಿನಿ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಬೆಳೆಯ ಬಗ್ಗೆ ಮಾಹಿತಿಗಳನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಪ್ರವೀಣ್ ಅವರಿದ್ದಾರೆ. ಸೊ ಹಾಗೆ ರೇಷ್ಮೆ ಕೃಷಿನಲ್ಲಿ ಒಳ್ಳೆಯ ಆದಾಯವನ್ನು ಕೂಡ ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಿದ್ರೆ ರೇಷ್ಮೆ ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ಅವ್ರ ಜೊತೆನಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರಿಯುತ್ತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ

0: 5555 ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಬೆಳೆಯ ಕುರಿತಂತೆ ನಮಗೆ ವಿಚಾರಗಳನ್ನು ತಿಳಿಸೋದಕ್ಕೆ ಹಾಸನ ಜಿಲ್ಲೆಯ ಪ್ರವೀಣ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರು ಮಾಡ್ತಿರುವಂತಹ ಈ ಒಂದು ರೇಷ್ಮೆ ಕೃಷಿ ಯಾವ ರೀತಿಯಲ್ಲಿ ಒಂದು ಸಕ್ಸಸ್ನ ಕೊಟ್ಟಿದೆ, ಹಾಗೆ ಅವರು ಹೆಚ್ಚಿನ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಕೂಡ ಹೇಳ್ತಾ ಇದ್ರು. ಬನ್ನಿ ಅವ್ರ ಜೊತೆನಲ್ಲಿ ಮಾತನ್ನು ಮುಂದುವರ್ಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಈ ಒಂದು ರೇಷ್ಮೆ ಕೃಷಿನಲ್ಲಿ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೋಬೇಕು, ಮತ್ತೆ ಯಾವ ರೀತಿಯಲ್ಲಿ ಈ ಒಂದು ಕೃಷಿ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಸೊ ಹಾಗಾದ್ರೆ ಈಗ ಈ ಒಂದು ರೇಷ್ಮೆ ಬೆಳೆಯನ್ನ ಮಾಡ್ತಿದ್ವಿ ಅಂತಂದ್ರೆ ಮುಖ್ಯವಾಗಿ ನಾವು ಏನೇನು ವಿಷಯಗಳನ್ನ ಗಮನದಲ್ಲಿಟ್ಕೋಬೇಕಾಗತ್ತೆ, ಈಗ ಹೊಸದಾಗಿ ಆರಂಭ ಮಾಡಬೇಕು ಅನ್ನೋಂಥವ್ರು ಯಾವ ರೀತಿಯಲ್ಲಿ ಅದನ್ನ ಶುರು ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
2: ಒಂದು ಎಕರೆಲ್ಲಿ ರೇಷ್ಮೆ ಬೆಳಿತೀವಿ ಅಂತಂದರೆ ಒಂದು 200 ಮೊಟ್ಟೆ ಬೆಳೆಯೋರವರೇ, 250 ಮೊಟ್ಟೆ ಬೆಳೆಯೋರವರೇ, 300 ಮೊಟ್ಟೆ ಬೆಳೆಯೋರವರೇ, ಬರೀ 150 ಮೊಟ್ಟೆ ಬೆಳೆಯೋರು ಅಷ್ಟು ಬರೋ ಸೊಪ್ಪು ಇರುತ್ತೆ. ಚಿಕ್ಕ ಮರಿಲಿ ಏನು ಅಂತಂದರೆ ನಾವು ಸೊಪ್ಪು ಚೆನ್ನಾಗಿ ಬಂದಂಥ ಸಂದರ್ಭದಲ್ಲಿ ಏನು ಒಂದು ಇಷ್ಟು ನಾವು ಏನೋದು ಅಂತಂದರೆ ತೂಕ ಏನು ಲೆಕ್ಕಾಚಾರದಲ್ಲಿ ಇಲ್ಲ, ಒಂದು ತೆಕ್ಕೆ ಅಂತ ಅಂತೀವಿ. ಒಂದು ತೆಕ್ಕೆ ಇಲ್ಲ ಅಂದರೆ ಒಂದು ಗುಣಿ ಲೆಕ್ಕದಲ್ಲಿ ಲೆಕ್ಕ ಹಾಕಿರ್ತೀವಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಕುಯ್ಬೇಕಾದ್ರೆ ಒಂದು 12 ಗುಣಿ ಕುಯ್ಯೋಣ, ಒಂದು 14 ಗುಣಿ ಕುಯ್ಯೋಣ ಅಂತ ಆ ಥರ ಲೆಕ್ಕ ಹಾಕಿರ್ತೀವಿ. ಅಷ್ಟನ್ನು ಕುಯ್ಕೊಬತ್ತೀವಿ, ನಾವು ಸೊಪ್ಪು ವೇಸ್ಟ್ ಮಾಡೋಕ್ಕಲ್ಲ, ಹಾಕ್ಬಿಟ್ಟು ತೀರ ಸ್ಯಾಲ್ಟೈಸ್ ಆದರೆ ಮತ್ತೆ ಇನ್ನೊಂದು 2 ಗುಣಿ ಹೋಗಿ ಕುಯ್ಕೊಬತ್ತೀವಿ ಹಾಕ್ತೀವಿ. ಸ್ಟಾರ್ಟಿಂಗಲ್ಲಿ ಒಂದು 2 ದಿನ ಸೊಪ್ಪು ಅಷ್ಟು ಫಾಸ್ಟ ತಿನ್ನಲ್ಲ ಹುಳ, ಯಾಕೆಂತಂದ್ರೆ ಅವು ಚಿಕ್ಕ ಮರಿಯಾಗಿರೋದ್ರಿಂದ ಅಷ್ಟು ಫಾಸ್ಟ್ ತಿನ್ನಲ್ಲ. ಅವು ಏನಾಯ್ತವೆ ಅಂತಂದರೆ ಆಮೇಲೆ ಒಂದು 2 ದಿನ ಕಳೆದ್ಮೇಲೆ ಇನ್ನೊಂದೊಂದು 2 ಗುಣಿ ಜಾಸ್ತಿ ಕುಯ್ತಾ ಹೋಗ್ತೀವಿ. ಸೊ ಅಲ್ಲಿ 2 ಗುಣಿ ಸ್ವಲ್ಪ ಜಾಸ್ತಿ ಕುಯ್ತಾ ಹೋದಾಗ ಇಲ್ಲಿ ಹುಳನ ಒಂದು ಸ್ವಲ್ಪ ಹೆಚ್ಚು ಮಾಡ್ಕೊಂಡು ಹೋಗ್ತೀವಿ. ಒಂದೊಂದು ಸ್ಟ್ಯಾಂಡಲ್ಲಿ ಮೊದಲು ತಂದಾಗ ಏನೊಂದು 1/2 ಸ್ಟ್ಯಾಂಡ್ ಬಿಟ್ಟಿರ್ತೀವಿ, ಅದಾದ ನಂತರದಲ್ಲಿ 1 ಸ್ಟ್ಯಾಂಡು, 1/2 ಸ್ಟ್ಯಾಂಡ್ ಎಕ್ಸ್ಟೆಂಡ್ ಮಾಡಿದಾಗ 1.5 ಕುಯ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಕೊನೆ ಸ್ಟಾರ್ಟಿಂಗ್ ಹೊತ್ತಿಗೆ ನಾವು 4ರಿಂದ ಎದ್ದು ಕೊನೆ ಸ್ಟೇಜಿಗೆ ಸೊಪ್ಪಾಕೋಣ ಹೊತ್ತಿಗೆ ಒಂದು 15ರಿಂದ 16 ಸೊಪ್ಪವರೆಗೂ ಬಿಗಿಯಾಗಿ ಕೂದು ಟ್ರ್ಯಾಕ್ಟರ್ ಮೇಲೆ ಹಾಕಿ ಕೊನೆ ಟೈಮಲ್ಲಿ ಟ್ರ್ಯಾಕ್ಟ್ರಲ್ಲಿ ತಂದು ಹಾಕಿರ್ತೀವಿ. ಸ್ಟಾರ್ಟಿಂಗಲ್ಲೆಲ್ಲ ತಲೆ ಮೇಲೆ ಹೊತ್ಕೊಂಡು 1.5 2 ಹಾಕ್ಬೇಕಾರೆ ತಂದು ಹಾಕ್ತೀವಿ. ಏನು ಹಂಗಾಗಿ ದಿನದಲ್ಲಿ 2 ಟೈಮ್ ಸರ್ ಸೊಪ್ಪು ಹಾಕೋದು, ಬೆಳಿಗ್ಗೆ 1 ಟೈಮು ಸಂಜೆ 1 ಟೈಮು ಅಷ್ಟೇ. ಇನ್ನು ಅದು ಆ ಸೊಪ್ಪು ಹಾಕ್ಬಿಟ್ಟು ನಾವು ಬೇಕಾದ್ರೆ ಏನಾರು ಬೇರೆ ಕೆಲಸ ಇದ್ದರೂ ಮಾಡ್ಕೋಬೋದು. ಇನ್ನು ನಮ್ಮ ಏನಾರು ದಿನನಿತ್ಯದ ಏನೋ ನಮ್ಮ ರೈತರ ಕೆಲಸ ಇರ್ತವೆ ಆ ಮುಗಿಸ್ಕೊಬೋದು. ಇನ್ನು ಏನು ಅಂತಂದರೆ ರೇಷ್ಮೆದು ಅಂತಂದರೆ ರೇಷ್ಮೆ ತೋಟಕ್ಕೆ ನೀರು ಬಿಡೋದೊಂದು, ಇನ್ನು ಇರುತ್ತೆ ಚಿಕ್ಕ ಪುಟ್ಟ ಕೆಲಸ ಏನಿರುತ್ತೆ ಅಂತಂದರೆ ಕಡ್ಡಿ ಡ್ರೆಸ್ಸಿಂಗ್ ಮಾಡ್ಕೊಬೇಕು. ಇನ್ನೇನು ಮಾಡ್ತೀವಿ, ಹುಳ ಯಾವ ಕಡೆ ದಟ್ಟಾಗಿವೆ, ಇಲ್ಲ ಹುಳ ಏನಾರು ಅವಕ್ಕೂ ಒಂದು ಸುಣ್ಣಕೊಟ್ಟ ರೋಗ ಇರ್ಬೋದು, ಒಂದು ಆಲು ಹುಳ ಬರ್ಬೋದು, ತೊಂಡೆ ಹುಳ ಬರ್ಬೋದು. ಅಂಥ ಟೈಮಲ್ಲಿ ಈ ಸೀತು ಟೈಮಲ್ಲಿ ಒಂದು ಸ್ವಲ್ಪ ಔಷಧಿ ಜಾಸ್ತಿ ಸ್ಪ್ರೇ ಮಾಡಬೇಕಾಗುತ್ತೆ. ಸುಣ್ಣಾನೆ ಇರ್ಬೋದು, ವಿಜೇತ ಪೌಡ್ರ ಇರ್ಬೋದು, ಈ ಥರ ಸ್ಪ್ರೇ ಮಾಡಬೇಕು. ಮತ್ತು ಇದರಲ್ಲಿ ಬೇಸಿಗೆ ಟೈಮಲ್ಲಿ ಏನು ಅಂಥ ಔಷಧಿ ಏನಿಲ್ಲ, ನಾವೀಗ ಈ ಬೆಳೆದ್ರೂ ಏನು ಅಂಥ ಔಷಧಿಯನ್ನು ಸಿಂಪಡಣೆ ಮಾಡ್ತಾ ಇಲ್ಲ ಸರ್ ಇವಾಗ.
1: ಓಕೆ, ಸೊ ಬೇಸಿಗೆ ಸಮಯ ಆಗಿರೋದ್ರಿಂದ ಔಷಧಿ ಕಡಿಮೆ ಇರುತ್ತೆ, ಜೊತೆಗೆ ಯಾವ ರೀತಿ ಅವುಗಳನ್ನ ಹುಳುಗಳನ್ನ ಮೇಂಟೈನ್ ಮಾಡಬೇಕು, ಮತ್ತು ಆ ಒಂದು ಸೊಪ್ಪನ್ನ ಹಾಕುವಂಥದ್ದಾಗಿರ್ಬೋದು, ಇದೆಲ್ಲದರ ಬಗ್ಗೆ ರೈತರು ಹೆಚ್ಚಿನ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳ್ತಿರಾಗಾರ. ಸೊ ಹಾಗೆ ಈಗ ರೇಷ್ಮೆ ಸೊಪ್ಪನ್ನು ಹೇಗೆ ಬೆಳಿತಿರೋ ಹಾಗೆ ಹುಳುಗಳನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಿರಾಗಾರ. ಯಾವ ರೀತಿಯಲ್ಲಿ ಆ ಒಂದು ಕೋಣೆಯ ಮೇಂಟೆನೆನ್ಸ್ ಮಾಡಬೇಕು, ಮತ್ತು ಎಷ್ಟು ವಿಶಾಲವಾಗಿರ್ಬೇಕಾಗುತ್ತೆ ಕೋಣೆಗಳು, ಅದ್ರ ಬಗ್ಗೆ ಹೇಳ್ಬೋದಾ?
2: ರೇಷ್ಮೆ ಹೊಲದಲ್ಲಿ ಸೊಪ್ಪು ಹೆಂಗೆ ಬೆಳಿಬೇಕು, ರೇಷ್ಮೆನೂ ಅಷ್ಟೇ ಇಂಪಾರ್ಟೆಂಟ್, ಚೆನ್ನಾಗಿರಬೇಕು ಅಂತ ಅಂತಬೇಕಂತಂದರೆ ಗಾಳಿ ಬೇಕು, ಬೆಳಕು ಬೇಕು, ಎರಡು ಬೇಕು. ಇಲ್ಲಿ ರೇಷ್ಮೆನಲ್ಲಿ ಏನಂತಂದರೆ ನಾವು ಈ ಸ್ಟೇಜಲ್ಲಿ ದೊಡ್ಡ ಕಿಟಕಿಗಳನ್ನ ಮಾಡ್ಕೋಬೇಕು. ಇನ್ನು ಕೆಳಗಡೆಯೂ ಒಂದು ಚಿಕ್ಕ ಕಿಟಕಿ, ಮೇಲ್ಗಡೆಯೂ ಕಿಟಕಿ ಇಡಬೇಕಂದ್ರೆ ಒಂದರಲ್ಲಿ ಗಾಳಿ ಪಾಸ್ ಆಗಬೇಕು, ಒಂದರಲ್ಲಿ ಗಾಳಿ ಒಳಗಡೆ ಬರೋಕ್ಕೆ, ಒಂದು ಒಳಗಡೆ ಗಾಳಿ ಹೊರಗಡೆ ಹೋಗಕ್ಕೆ, ಒಂದು ಒಳಗಡೆ ಬರೋಕ್ಕೆ ಗಾಳಿ ಈ ಥರ ಇರಬೇಕು. ಇನ್ನು ದೊಡ್ಡ ಕಿಟಕಿಯಲ್ಲಿ ಬೆಳಕು ಗಾಳಿ ಎರಡೂ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಗೌರ್ಮೆಂಟ್ ಇದರಲ್ಲಿ ರೇಷ್ಮೆ ಇಲಾಖೆಯಲ್ಲಿ ಈ ಒಂದು ಸಿಸ್ಟಮ್ ಎಲ್ಲ ಮಾಡಬೇಕು ಅಂತ ಇರುತ್ತೆ. ಅದನ್ನು ಮಾಡ್ಕೊಬೇಕು. ನಾವು ಏನು ಅಂತಂದರೆ ಒಂದು ಬೆಳೆಗೆ ಒಂದು ಏನಾರ ಕಾಯಿಲೆ ಏನಾರ ಬಂದಿದೆ ಮನೆಗೆ ಅಂದರೆ ಒಂದು 2-3 ಸಲ ರೇಷ್ಮೆನ ತೊಳಿಬೇಕಾಗುತ್ತೆ. ನಾವು ನೀಟಾಗಿ ತೊಳ್ಕೋಬೇಕಾಗುತ್ತೆ. ಒಂದ್ಸಲ ಬ್ಲೀಚಿಂಗ್ ಪೌಡರ್ ತೊಳಿಬೇಕಾಗುತ್ತೆ, ಡೆಕಾಲಲ್ಲಿ ತೊಳಿಬೇಕಾಗುತ್ತೆ, ಇಲ್ಲ ಅಸ್ತ್ರ ಇದನ್ನು ನಾವು ಯೂಸ್ ಮಾಡ್ಕೋಬೇಕು. ಇನ್ನೂ ಬೇರೆ ಬೇರೆ ಥರದ್ದು ರೇಷ್ಮೆ ಮನೆ ಸಿಂಪಡಣೆ ಮಾಡೋಂಥ ಔಷಧಿಗಳಿದ್ದಾವೆ, ಅದರಲ್ಲಿ ತೊಳ್ಕೊಬೇಕಾಗುತ್ತೆ. ಇನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಇಲ್ಲ ಅಂತಂದ್ರೆ ಒಂದು 2 ಸಲ ಬ್ಲೀಚಿಂಗ್ ಪೌಡರ್ ಒಂದ್ಸಲ ತೊಳಿತೀವಿ. ತೊಳೆದಾದ್ಮೇಲೆ ಮತ್ತೊಂದ್ಸಲ ಡೆಕಾಲಲ್ಲಾಗಲಿ ಅಸ್ತ್ರಗಳಾಗಲಿ ತೊಳೆದ್ಬಿಟ್ಟು ಮತ್ತೊಂದ್ಸಲ ನೀರಲ್ಲಿ ತೊಳೆದ್ಬಿಟ್ಟು ಹುಳ ಬರೋದೊಂದು 4-3 ದಿನ ಇದ್ದಂಗೆ ಮನೆ ರೆಡಿ ಮಾಡಿ ಎಲ್ಲ ನೀರೆಲ್ಲ ಆರಾಮಟ್ಟಿಗೆ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ರೇಷ್ಮೆ. ಅದರಲ್ಲಿ ಇನ್ನೇನು ಕೆಲಸ ಇರಲ್ಲ.
1: ಓಕೆ, ತುಂಬ ಚೆನ್ನಾಗಿ ಹೇಳಿದ್ರಿ. ರೇಷ್ಮೆ ಕೃಷಿಯನ್ನು ಮಾಡ್ತಾ ಬೇರೆ ಕೆಲಸಗಳನ್ನು ಕೂಡ ಅಲ್ಲೇ ಮಾಡ್ಕೋಬೋದು ಅಂಥೇಳಿ. ಸೊ ಅದಕ್ಕೆ ಮುಖ್ಯವಾಗಿ ಸೊಪ್ಪು ಮತ್ತು ಅವುಗಳನ್ನು ಮೇಂಟೆನೆನ್ಸ್ ಮಾಡೋದು, ಮತ್ತು ಅವುಗಳಿಗೆ ಎಷ್ಟು ಸ್ಥಳ ಬೇಕಾಗುತ್ತೆ ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ, ಮತ್ತು ಗಾಳಿ ಬರುವಂಥದ್ದು ಹೋಗುವಂಥದ್ದು ಇದರ ಬಗ್ಗೆ ಕೂಡ ಹೆಚ್ಚಿಗೆ ಗಮನವನ್ನು ಕೊಡಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಇವತ್ತು ಪ್ರವೀಣ್ ಅವರು ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ರೇಷ್ಮೆ ಕೃಷಿಯನ್ನು ನೀವು ಕೂಡ ಮಾಡ್ತಾ ಇದ್ದೀರ ಅಂತಂದರೆ, ಅಥವಾ ನೀವು ರೇಷ್ಮೆ ಕೃಷಿಯನ್ನು

ಆಡಬೇಕು ಅಂತ ಅನ್ಕೊಳ್ತಾ ಇದ್ರ. ಸೊ ಈ ಎಲ್ಲ ವಿಚಾರಗಳು ಕೂಡ ನಿಮಗೆ ಉಪಯುಕ್ತ ಆಗ್ಬೋದು ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋದಕ್ಕಿದೆ. ಹಾಗೆ ರೇಷ್ಮೆ ಕೃಷಿಯ ಕುರಿತಂತೆ ನಿಮಗೇನಾದ್ರು ಪ್ರಶ್ನೆಗಳಿದ್ರೆ ಅವುಗಳನ್ನು ಕೂಡ ನಮಗೆ ಮೆಸೇಜ್ ಮಾಡಿರಿ. ಆ್ಯಂಡ್ ಹಾಗೆ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಪ್ಲೇ ಮಾಡ್ತಾ ಇದ್ದೀನಿ. ಹಾಡನ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ರೇಷ್ಮೆ ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನು ಕೂಡ ಮಾತಾಡೋಣ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪೋನೋಡ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದ ಹಾಗೆ ಇವತ್ತು ರೇಷ್ಮೆ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ನೀವು ಕೂಡ ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯಗಳು ಕೂಡ ನಿಮಗೆ ಉಪಯುಕ್ತ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತು ರೇಷ್ಮೆ ಕೃಷಿಯನ್ನು ಮಾಡ್ತಿರುವಂತಹ ಪ್ರವೀಣ್ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗೆ ಅವ್ರು ಮಾಡ್ತಿರುವಂತಹ ಈ ಒಂದು ರೇಷ್ಮೆ ಕೃಷಿನಲ್ಲಿ ಅದರ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ, ಮತ್ತು ವರ್ಷದಲ್ಲಿ ಎಷ್ಟು ಬೆಳೆಯನ್ನು ತೆಗಿಬೋದು ನಾವು, ಹಾಗೆ ರೇಷ್ಮೆ ಕೃಷಿ ಆರಂಭ ಹೇಗೆ ಮಾಡಬೇಕು, ಮತ್ತು ಕೃಷಿ ಜೀವನದಲ್ಲಿ ರೇಷ್ಮೆ ಎಷ್ಟು ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ, ಮತ್ತು ನಮ್ಮ ಜೀವನಕ್ಕೆ ಎಷ್ಟು ಆದಾಯವನ್ನು ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗೆ ಇವತ್ತು ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಹಾಗೆ ಅವರ ರೇಷ್ಮೆ ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನೀವಾಗಲೇ ಹೇಳ್ತಾ ಇದ್ರಿ ಈ ಒಂದು ರೇಷ್ಮೆ ಹುಳುಗಳ ಮೇಂಟೆನೆನ್ಸ್ ಆಗಿರ್ಬೋದು, ಅವುಗಳ ಸೊಪ್ಪನ್ನ ಯಾವ ರೀತಿ ಹಾಕಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ. ಸೊ ಹಾಗಾದರೆ ಈಗ ರೇಷ್ಮೆ ಬೆಳೆ ಮುಗಿದ ಮೇಲೆ ನಾವು ಅದನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತೀರಾ, ಮತ್ತು ರೇಷ್ಮೆ ಬೆಳೆ ಮುಗಿದ ನಂತರ ರೇಷ್ಮೆ ಕಡ್ಡಿಗಳನ್ನೆಲ್ಲ ಏನು ಮಾಡ್ತೀರಾ ಅದ್ರ ಬಗ್ಗೆ ಹೇಳ್ಬೋದಾ?
3: ಇದು ಬೆಳೆ ಮುಗಿದಂಥ ಸಂದರ್ಭ ರೇಷ್ಮೆ ಬೆಳೆ ಎಲ್ಲ ಮುಗಿದ್ಮೇಲೆ ಇದನ್ನ ಏನು ಮಾಡ್ತೀವಿ ಅಂದ್ರೆ ಮತ್ತೆ ಗೊಬ್ಬರಕ್ಕೆ ಯೂಸ್ ಮಾಡ್ಕೋತೀವಿ ಸರ್ ಕಡ್ಡಿನ. ಯಾಕೆಂತಂದರೆ ಬಾಳೆ ಟ್ರಂಚು ಹೊಡ್ಸ್ಕೊಂಡಿದ್ದೀವಿ ತೆಂಗಿನ ತೋಡ್ತೊಳಕ್ಕೆ, ಅದರೊಳಗಡೆಗೆ ಹಾಕಿದರೆ ಒಂದು ಎಡಮಟ್ಟೆ ಸೋಗು ಅದ್ರ ಜೊತೆಗೆ ಇವನು ಹಾಕಿದರೆ ನೀರು ಹಾಯಿಸಿದರೆ ಗೊಬ್ಬರ ಹಾಕ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹಾಕಿದ್ದೀವಿ. ಮಧ್ಯೆ ಒಂದೊಂದು ಬಾಳೆನೂ ಕೂಡ ಅದರೊಳಗಡೆಗೆ ಹಾಕೊಂಡಿದ್ದೀವಿ.
2: ಓಕೆ, ಸೊ ಹಾಗೆ ಈಗ ರೇಷ್ಮೆ ಕೃಷಿ ಮಾಡಬೇಕು ಅನ್ನೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮತ್ತು ಏನೇನು ಕೆಲಸಗಳಿರ್ತವೆ ರೇಷ್ಮೆ ಕೃಷಿ ಮಾಡುವಾಗ?
3: ಒಬ್ಬ ರೈತ ಕುಟುಂಬ ಅಂತಂದ್ರೆ ಒಂದು ಎಕರೆ ಒಂದೂವರೆ ಎಕರೆ ಜಮೀನು ಇದ್ದೇ ಇರುತ್ತೆ. ಆದರೆ ನಿಮಗೆ ತಿಳ್ಕೊಬೇಕು ಅಂತಂದ್ರೆ ಒಂದು 20 ಕ್ವಿಂಟೆಗೆ ಒಂದು ಅರ್ಧ ಎಕರೆಗೆ ನೀವು ರೇಷ್ಮೆ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ರೇಷ್ಮೆ ಮಾಡ್ಕೊಂಡು ಒಂಚೂರು ರೇಷ್ಮೆ ಮಾಡ್ಕೊಂಡ್ರೆ ಸಾಕು. ಯಾಕೆಂತಂದ್ರೆ ಇವತ್ತು ಬೆಂಗಳೂರು ಅಂತ ಸಿಟಿ ಅಂತ ಕಡೆಗೆ ಹೋಯ್ತೀವಿ, ಹೋದ್ರೂ ನನ್ನ ಸ್ನೇಹಿತರು ಸುಮಾರು ಜನ ಹೋಗಿ ಹಳ್ಳಿಗೆ ಬಂದು ರೇಷ್ಮೆ ಮಾಡಿದ್ದಾರೆ. ಹಳ್ಳಿಗೆ ಬಂದು ಸುಮಾರು ಜನ ರೇಷ್ಮೆ ಮಾಡ್ಕೊಂಡಿದ್ದಾರೆ. ಇದೇ ಬೆಸ್ಟ್ ಕೆಲಸ ಅಂತ. ಯಾಕೆಂತಂದ್ರೆ ಅಲ್ಲೇ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ಅಲ್ಲೆಲ್ಲನೂ ಖರ್ಚು ಊಟ ತಿಂಡಿದೆಲ್ಲನೂ ಹಾಕೊಂಡು ಇದು ಮಾಡೋ ಬದಲು ಇವತ್ತು ನೋಡಿ ನನ್ನ ಅಪ್ಪ ಅಮ್ಮ ಇದ್ದಾರೆ, ಮನೇಲಿ ಸುಖವಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ, ಚೆನ್ನಾಗಿದ್ದೀನಿ. ಯಾಕೆಂತಂದರೆ ದುಡಿತೀವಿ ತಿಂಗಳಲ್ಲಿ, ಖುಷಿಯಾಗಿ ನಮಗೆ ಆದದ್ದು ನಾವು ಮಾಡ್ಕಿದ್ದೀವಿ. ಇನ್ನು ಬೆಳಿಗ್ಗೆ 1 ಗಂಟೆ ಸಪ್ಪಾಕೋದು, ಸಂಜೆ 1 ಗಂಟೆ, ಏನು 4 ಇದ್ದಾಗ ಒಂದೊಂದು 2 ಗಂಟೆ ಕೆಲಸ ಹಿಡಿಯಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಸಪ್ಪರಿಸ್ಕೊಳ್ಳೋದು ಸಪ್ಪೊಂದು ಏನು ಆ ಟೈಮೆಲ್ಲ ಸಪ್ಪರಿಸ್ಕೊಳ್ಳೋ ಟೈಮಲ್ಲಿ ಇದು ಮಾಡ್ಕೋಬೇಕು. ಅದು ಏನೊಂದು ಎಷ್ಟು ಚಿಕ್ಕದಿರುತ್ತೆ ಅದ್ರಲ್ಲಿ ಒಂದು 10 ಕಡ್ಡಿ ಒಂದು 15 ಕಡ್ಡಿ ಈ ಥರ ಬಿಟ್ಕೊಬೇಕು. ಅಷ್ಟು ಬಿಟ್ಕೊಂಡು ಚಿಕ್ಕ ಚಿಕ್ಕವರನ್ನು ಕಿತ್ತಾಕಬೇಕು. ಯಾಕೆಂತಂದ್ರೆ ಅದನ್ನು ಬಳ್ಳಿ ಕಡ್ಡಿನ ಕಿತ್ತು ಆ ಸೊಪ್ಪನ್ನ ಇರೋ ಸೊಪ್ಪನ್ನ ಡೆವಲಪ್ಮೆಂಟ್ ಆಗಿ ಬರೆಸ್ಕೊಳ್ಳೋ ಸ್ಟಾರ್ಟ್ ಮಾಡ್ಕೊಬೇಕು. ಅದೇ ಬದಲೆಲ್ಲ ಹೊರಗಡೆಗೆ ಹೋಗಿ ಇದು ಮಾಡೋ ಬದಲ ಆದಷ್ಟು ರೇಷ್ಮೆ ಮಾಡಿ. ರೇಷ್ಮೆ ಒಂದರಲ್ಲಿ ಆದಾಯ ಇದೆ. ಇನ್ನು ಮತ್ತೆ ಇನ್ನೊಂದು ಬೇಕಾದ್ರೆ ಸಮಗ್ರ ಕೃಷಿ ಮಾಡೋಂತ ನಮ್ಗೇನು ಒಂದಿಲ್ಲ, ಕುರಿ ಸಾಕಾಣಿಕೆ ಇರ್ಬೋದು, ಒಂದು ಹೈನುಗಾರಿಕೆ ಇರ್ಬೋದು, ಆ ಥರ ಒಂದು ಇದು ಮಾಡ್ಕೊಂಡ್ರೆ ಕೃಷಿಲೇ ಮುಂದೆ ಬರ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
2: ಖಂಡಿತ ಸರ್. ಹಾಗೆ ಈಗ ರೇಷ್ಮೆ ಬೆಳೆಯಲ್ಲಿ ಚಾಕಿ ಮಾಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಸೊ ನೀವು ಚಾಕಿ ಮಾಡ್ಕೊಂಡಿದ್ರ ಹೇಗೆ?
3: ಮುಂಚೆ ನಾನು ಮಾಡ್ಕೊತಾ ಇದ್ದೆ ಚಾಕಿನ. ಅಂದರೆ ಚಾಕಿ ಮಾಡೋದಕ್ಕೆ ಏನು ಅಂತಂದರೆ ಸಪ್ರೇಟ್ ಮನೆ ಇರಬೇಕು. ಒಂದು ಏನು ಅಂತಂತಂದರೆ ಬೇರೆ ಇನ್ನೇನು ಕೆಲಸ ಇಲ್ಲದೆ ರೇಷ್ಮೆದು ಒಂದೇ ಆದರೆ ಮಾತ್ರ ನಾವು ಹುಳ ಚಾಕಿ ಮಾಡ್ಕೋಬೋದು. ಅದಕ್ಕೆ ಆದಂಥ ಒಂದು ರೂಮಿನ ವ್ಯವಸ್ಥೆಯಲ್ಲಿ ಚಾಕಿ ಮಾಡ್ಕೋಬೇಕು. ಚಿಕ್ಕ ಮರಿಯಲ್ಲಿ ನಾವು ಎಷ್ಟು ಜೋಪಾನವಾಗಿ ನೋಡ್ಕೋತೀವೋ ಅಷ್ಟು ಆರೋಗ್ಯವಾಗಿರ್ತವೆ. ಆ ಒಂದು ಉದ್ದೇಶಕ್ಕೆ ಏನು ಅಂತಂದರೆ ನಾವು ಮತ್ತೆ ರೇಷ್ಮೆನೆ ಚಂದ್ರಿಕೆ ತೊಳೆಯೋದು ಮತ್ತು ರೇಷ್ಮೆನೆ ತೊಳೆಯೋ ಒಂದು ಉದ್ದೇಶದಿಂದವ ಏನು ಮಾಡ್ತೀವಿ ಅಂತಂದರೆ ಚಾಕಿ ಸೆಂಟ್ರಲ್ಲಿ ಹುಳನ ಆಲ್ಮೋಸ್ಟ್ ಎಲ್ಲರೂ ಚಾಕಿ ಸೆಂಟ್ರಲ್ಲಿ ತಗೊಳ್ಳೋದು. ಅವರೇನು ಅಂತಂತಂದರೆ ಚಾಕಿ ಆದದಿಂದ ಒಂದು ವಾರ ಅವ್ರು ಇಟ್ಕೊಂಡಿರ್ತಾರೆ. ಒಂದು 7 ದಿನದವರೆಗೂ ಅವ್ರು ಇಟ್ಕೊಂತಾರೆ. 6 ದಿನಕ್ಕೋ 7 ದಿನಕ್ಕೋ ನಮಗೆ 2ನೇ ಜ್ವರಕ್ಕೆ ಸ್ಟಾಪ್ ಆದ ಒಂದನೇ ಜ್ವರದಿಂದ ಎದ್ದ ಮೇಲೆ 2ನೇ ಜ್ವರಕ್ಕೆ ಸ್ಟಾಪ್ ಆಯ್ತವಲ್ಲ ಆ ಮರಿನ ನಮಗೆ ಕೊಡ್ತಾರೆ. 2ನೇ ಜ್ವರಕ್ಕೆ ಸ್ಟಾಪ್ ಆದ ನಮಗೆ ಕೊಟ್ಟಾಗ ನಾವೇನು ಮಾಡಬೇಕು, ತಂದಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಸುಣ್ಣ ಹಾಕೊಂಡು ಅದನ್ನು ಒಂದು 24 ಗಂಟೆ ಕಳೆದ್ಮೇಲೆ ಜ್ವರದಿಂದ ಎದ್ದಮೇಲೆ ನಮಗೆ ಗೊತ್ತಾಗುತ್ತೆ. ಜ್ವರದಿಂದ ಎದ್ದು ಯಾವಾಗ ಸೊಪ್ಪು ತಿನ್ನಬೇಕು ತಿಂತಿರೋದಕ್ಕೆ ಒಡ್ಡಾಡ್ತಾ ಇರ್ತೋ ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ವಿಜೇತ ಪೌಡರ್ನ ಸಿಂಪಡಣೆ ಮಾಡ್ಕೊಂಡು ಅಲ್ಲಿಂದ ಹತ್ತಾಗಿ ಮತ್ತೆ 3ನೇ ಜ್ವರಕ್ಕೆ ಸ್ಟಾಪ್ ಆಯ್ತು ನಮ್ಮ ಹತ್ರ. 3ನೇ ಜ್ವರಕ್ಕೆ ಸ್ಟಾಪ್ ಆಗೋದು ಒಂದು 3 ದಿನಕ್ಕೆ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಂಥ ಸಂದರ್ಭದಲ್ಲಿ ಮತ್ತೆ 4ನೇ ಜ್ವರಕ್ಕೆ ಹೋಗ್ತವೆ. 4ನೇ ಜ್ವರದಿಂದ ಎದ್ದ ಮೇಲೆ ಅಲ್ಲಿಂದ ಹತ್ತಾಗಿ ಒಂದು

0: ಏಳು ದಿನ, ಆರೂವರೆ ಮೇವು, ಏಳು ದಿನಕ್ಕೆ ಹುಳು ಹಣ್ಣಿಗೆ ಬರುತ್ತೆ ಅಂದರೆ ಗೂಡು ಕಟ್ಟೋ ಸ್ಟೇಜ್ ಬರುತ್ತೆ. ಗೂಡು ಕಟ್ಟೋ ಸ್ಟೇಜ್ ಬಂದಾಗ ಆಗ ನಾವು ಚಂದ್ರಿಕೆಯನ್ನು ಹಾಕಿದರೆ ಇನ್ನು ಅಲ್ಲಿಗೆ ರೇಷ್ಮೆ ಬೆಳೆ ಮುಗಿಯುತ್ತೆ. ಅಂದರೆ ನಮ್ಮ ಹತ್ರಕ್ಕೆ ಅವರು ಚಾಕಿಯಿಂದ ಕೊಟ್ಟಂಥ ಮರಿನ ಒಂದು 18-20 ದಿನಕ್ಕೆ, ಒಂದಿನ ವಾತಾವರಣದ ಮೇಲೆ ಹೆಚ್ಚು ಕಮ್ಮಿ ಆಗ್ಬೋದು, ಒಂದು 18-20 ದಿನಕ್ಕೆ ಗೂಡು ಕಟ್ಟೋದಕ್ಕೆ ಇದಾಗುತ್ತೆ. ಅತ್ತಾಗ ಒಂದು ವಾರ, ಒಂದು 6-7 ದಿನಕ್ಕೆ ನಾವು ಮಾರ್ಕೆಟ್ಗೆ ಮಾರಾಟ ಮಾಡ್ಬೋದು ಸರ್ ನಾವು.
1: ಓಕೆ, ಹಾಗೆ ಈಗ ಚಿಕ್ಕ ಮರಿಗಳನ್ನೇನೋ ತಂದ್ರಿ ಅಂತಂದರೆ ಅದನ್ನೆಲ್ಲ ಹೇಗೆ ಮೇಂಟೆನೆನ್ಸ್ ಮಾಡೋದು, ಮತ್ತು ಮಾರ್ಕೆಟಿಗೆ ಹೇಗೆ ಕೊಡ್ತೀರಾ, ಯಾವ ಟೈಮಲ್ಲಿ ಕೊಡುವಂಥದ್ದು ಅದ್ರ ಬಗ್ಗೆ ಹೇಳ್ಬೋದಾ?
0: ನಾವು ಚಿಕ್ಕ ಮರಿಯಲ್ಲಿ ತಂದಂಥ ಸಂದರ್ಭದಲ್ಲಿ ಅವರು ಎರಡನೇ ಜ್ವರದಲ್ಲಿ ಅವರು ಸ್ಟಾಪ್ ಆಗಿರೋ ಕೊಡ್ತಾರೆ. ಜ್ವರದಿಂದ ಎದ್ದಾಗ, ಎರಡನೇ ಜ್ವರದಿಂದ ಎದ್ದಂಥ ಸಂದರ್ಭದಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಏನಿಲ್ಲ, ಒಂದು ಸ್ವಲ್ಪ ಎಳಸಪ್ಪು ಎಳಸು ಅಂತ ಏನಂತೀವಿ, ಚಿಕ್ಕ ಅಲ್ಲೇ ತೋಟದಲ್ಲಿ ಯಾವ ಕಡೆ ಎಳಸಿರುತ್ತೆ ಸೊಪ್ಪು ಮುಟ್ಟಿದರೆ ಏನಂತಂದರೆ ಒಂದು ಸ್ವಲ್ಪ ಅಗಿಂಟಿದ್ರೆ ಹಾಲು ಬರುತ್ತೆ ಅಂತ ಹೇಳ್ತೀವಲ್ಲ, ಆ ಥರ ಸೊಪ್ಪನ್ನ ಕೊಡಬೇಕು. ಯಾಕೆಂತಂದ್ರೆ ಜ್ವರದಿಂದ ಇದ್ದಂಥ ಸಂದರ್ಭದಲ್ಲಿ ಸೊಪ್ಪು ಎಳಸಲ್ಲಿರಬೇಕು, ಉಳಿಗೆ ತಿನ್ನೋದಕ್ಕೆ ಎಳಸು ಸ್ಮೂತ್ ಇರಬೇಕು ಸೊಪ್ಪು, ಆ ಥರ ಸೊಪ್ಪನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಲ್ಲಿಂದ ಕೊಡ್ತಾ ಹೋದಂಥ ಸಂದರ್ಭದಲ್ಲಿ ಇನ್ನೇ ಹುಳ ನಾವು ಏನು ತಂದು ಒಂದು ಇದಕ್ಕೆ ಹಾಕೊಂಡಿರ್ತೀವಿ, ಅದರಲ್ಲಿ ಸ್ವಲ್ಪ ಒಂದು ದಿನ, ಒಂದು 2-3 ದಿನ ಕಳೆದಂಗೆ ಹುಳದ ಹೆಂಗೆ ದಟ್ಟ ಕಾಣುತ್ತೆ ಆಗ ಒಂದು ಸ್ವಲ್ಪ ಹೆಚ್ಚು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹೆಚ್ಚು ಮಾಡ್ಕೊಂಡು ಹೋದ್ಮೇಲೆ ಏನು ಒಂದು 4-5 ದಿನದಿಂದ ಇದ್ದಂಥ ಸಂದರ್ಭ ಕೊನೆ ಸ್ಟೇಜ್ವರೆಗೂ ಬರುತ್ತೆ, ಆಗ ಎಲ್ಲ ಫುಲ್ಲು ಕವರ್ ಆಗುತ್ತೆ. ಅಷ್ಟೊತ್ತಿಗೆ ಏನು 3-5 ಜ್ವರಕ್ಕೆ ಹೋಗೋದಕ್ಕೆ ಒಂದು 2 ಸ್ಟ್ಯಾಂಡ್ ಆಗುತ್ತೆ, 4-5 ಜ್ವರಕ್ಕೆ ಹೋಗೋದಕ್ಕೆ 2 ಸ್ಟ್ಯಾಂಡ್ ಇರೋಂಥದ್ದು 4 ಸ್ಟ್ಯಾಂಡ್ 5 ಸ್ಟ್ಯಾಂಡ್ ಆಗುತ್ತೆ. ಮತ್ತು ಚಂದ್ರಿಕೆ ಯಾಕೆ ಟೈಮ್ ಬರೋಣ ಅನ್ನೋದಕ್ಕೆ ಎಲ್ಲ ಸ್ಟ್ಯಾಂಡ್ ಫುಲ್ ಫಿಲಪ್ ಆಗುತ್ತೆ, ಆರೋಗ್ಯದ್ರೆಲ್ಲ ಫುಲ್ ಫಿಲಪ್ ಆದಮೇಲೆ ಕೊನೆ ಸ್ಟೇಜ್ ಹೊತ್ತಿಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇನ್ನು ಏನು ಚಂದ್ರಿಕೆ ಒಂದನ್ನು ಅವರು ಮೇಕ್ ಹಾಕಿದರೆ ಇನ್ನು ನಮ್ಮದಲ್ಲಿ ಕೆಲಸ ಮುಗೀತು ರೇಷ್ಮೆದು ಅನ್ನೋ ಲೆಕ್ಕಾಚಾರ ಆಗುತ್ತೆ. ಇನ್ನೊಂದು ವಾರ ಕಳೆದಂಥ ಟೈಮಲ್ಲಿ ಇನ್ನು ಚಂದ್ರಿಕೆ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟು ನಾಳೆ ಗೂಡು ಬಿತ್ತೀನಿ ಅಂದರೆ ಬೆತ್ತೆಲ್ಲ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊಂಡು ಇನ್ನು ಗೂಡು ಬಿಚ್ಚಿಬಿಟ್ಟು ಮಾರ್ಕೆಟ್ಗೆ ಒಂದು 6 ಅವರೇ ತಪ್ಪಿರಿ 7 ದಿನಕ್ಕೆ ಮಾರ್ಕೆಟ್ ಮಾಡ್ಬೋದು ಸರ್.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತಿನ ಮುಂದುವರೆಸಿನಿ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಸೊ ಗೆಳೆಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯ ಕುರಿತಂತೆ ಇವತ್ತು ನಮಗೆ ಪ್ರವೀಣ್ ಅವರು ಮಾಹಿತಿಗಳನ್ನ ತಿಳಿಸಿದ್ರು. ಸೊ ಅವ್ರ ಜೊತೆಯಲ್ಲಿ ಮಾತನ್ನ ಮುಂದುವರೆಸಿನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರೋಣ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದ ಹಾಗೆ ರೇಷ್ಮೆ ಕೃಷಿಯ ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪ್ರವೀಣ್ ಅವರು ಮಾತಾಡ್ತಾ ಇದ್ರು. ಹಾಗೆ ಅವರು ಹೇಳ್ತಿದ್ದ ಹಾಗೆ ಒಂದು ರೇಷ್ಮೆ ಕೃಷಿಯನ್ನು ಮಾಡುವಂಥವರು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ, ಹಾಗೆ ಏನೇನು ಕೆಲಸಗಳಿರುತ್ತೆ ರೇಷ್ಮೆ ಬೆಳೆಯಲ್ಲಿ ಅಂತ ಹೇಳಿ, ಹಾಗೆ ಈ ಒಂದು ರೇಷ್ಮೆ ಬೆಳೆಯ ಕಡ್ಡಿಗಳನ್ನು ಕೂಡ ನಾವು ಗೊಬ್ಬರಕ್ಕೆ ಬಳಸ್ಕೊಳ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಹಾಗಾದರೆ ಅವ್ರ ಜೊತೆನಲ್ಲಿ ಮಾತನ್ನು ಮುಂದುವರ್ಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗ ನೀವು ಆಗಲೇ ಹೇಳ್ತಾ ಇದ್ರಿ ಈ ರೇಷ್ಮೆ ಕೃಷಿಯ ಬೆಳೆಯ ಬಗ್ಗೆ ಹೇಳ್ತಾ ಇರುವಾಗ ನೀವು ಚಂದ್ರಿಕೆ ಅಂತ ಹೇಳಿ ಒಂದು ಪದವನ್ನು ಬಳಸಿದ್ರಿ. ಸೊ ಈ ಚಂದ್ರಿಕೆ ಅಂತಂದ್ರೆ ಏನು, ಈ ಒಂದು ರೇಷ್ಮೆ ಕೃಷಿನಲ್ಲಿ ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು, ಇದ್ರ ಬಗ್ಗೆ ಹೇಳ್ಬೋದು ಸರ್?
1: ಚಂದ್ರಿಕೆ ಅಂತ ಅಂದರೆ ಹುಳ ಏನು 4ರಿಂದ ಇದ್ದು ಕೊನೆ ಸ್ಟೇಜು, ಒಂದು 5ನೇ ಜುರುಕೆ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಗೂಡು ಕಟ್ಟ ಹಂತಕ್ಕೆ ಬಂದಿರ್ತೇವೆ ನಾವು. ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಹುಳ ಹಣ್ಣಾಗ ಸ್ಟೇಜ್ ಬಂದಿದೆ ಗೂಡು ಕಟ್ಟಕ್ಕೆ ಅಂತೀವಲ್ಲ ಆ ಸ್ಟೇಜು. ಇನ್ನೊಂದು 3 ದಿನ ಕಳೆದ್ಮೇಲೆ ಇದನ್ನೇನು ಅಂತಂದರೆ ಹಿಂದೆ ಎಲ್ಲ ಹಿಡಿದುಬಿಟ್ಟು ಹಣ್ಣಿ ಬಂದರು ನಮ್ಮ ಕಣ್ಣಿ ಕಣ್ಣಿಗೆ ನಾವು ಚಿಕ್ಕ ಹುಡುಗರಲ್ಲಿ ನಮ್ಮ ಅಪ್ಪ ನಮ್ಮ ಬೆಳೀತಾ ಇದ್ದಾಗ ಅವನ ಹಣ್ಣುಳೆಲ್ಲನೂ ತಟ್ಟೆಯಿಂದ ಆಯ್ಬೇಕಿತ್ತು, ಮರದ ಚಂದ್ರಿಕೆಗೆ ಬಿಡಬೇಕಿತ್ತು, ತುಂಬ ಶ್ರಮದ ಕೆಲಸದಲ್ಲಿ ಇದು ಮಾಡ್ತಾ ಇದ್ದೋ. ಇವಾಗ ಏನಿಲ್ಲ, ಈಗ ಏನು ಅಂತಂತಂದರೆ ಹುಡುಗ ಗಂಡ ಹೆಂಡತಿ ಇಬ್ಬರಿಂದ 150 ಮಟ್ಟ ಮೇಯಿಸ್ತೀವಿ ಅನ್ನೋ ಮಟ್ಟಕ್ಕೆ ಮೇಯಿಸ್ತಿದ್ರು. ನಮ್ಮ ತುಂಬ ಜನ ರೇಷ್ಮೆನ ಮಾಡಿದ್ರು ನಮ್ಮ ಅಕ್ಕಪಕ್ಕದಲ್ಲೆಲ್ಲ. ಇದು ಸುಲಭದ ಕೆಲಸ. ಏನು ಅಂತಂದರೆ ಯಾವ 4ನೇ ಜೋರದಿಂದ ಎದ್ದಿದ್ದಾಗ ಫಸ್ಟು ಸ್ಟಾರ್ಟಿಂಗ ಸೊಪ್ಪ ತಿಂದಿರ್ತವೆ, ಅವು ಬೇಗ ಗೂಡು ಕಟ್ಟ ಸ್ಟೇಜಿಗೆ ಬಂದಿರ್ತವೆ. ಈ ಒಂದು ಏನೊಂದು ಸಜ್ಜೆ ಅಂತ ಹೇಳ್ತೇವೆ, ಒಂದು ಸಜ್ಜೆಯಲ್ಲಿ ಒಂದು 10% ಹುಳ ಹಣ್ಣಿ ಬಂದಿದ್ದಾವೆ ಅಂತ ಗೊತ್ತಾಗುತ್ತೆ. ಸೊಪ್ಪಾಗ್ತಾಗ ಅವು ಸೊಪ್ಪಿನ ಮೇಲೆ ಬರುತ್ತೆ, ಅದು ನೋಡೋದಕ್ಕೆ ಒಂದು ಸ್ವಲ್ಪ ಹಳದಿ ಕಲರ್ ಬಂದಿರುತ್ತೆ ಹುಳ. ಆಗ ಹಣ್ಣಿ ಬಂದಿದ್ದಾವೆ ಅಂತ ಗೊತ್ತಾದಾಗ ಏನು ಮಾಡ್ತೀವಿ, ಒಂದು ಇದು ತೆಳುವಾಗಿ ಸೊಪ್ಪಾಕ್ಬಿಟ್ಟು, ಮಾಮೂಲಿ ಹಾಕ್ದಂಗೆ ಆಗಲ್ಲ, ತೆಳುವಾಗಿ ಹಾಕ್ಬಿಟ್ಟು, ಯಾಕೆಂದರೆ ತೀರ ದಟ್ಟಾಗಿ ಹಾಕಿದರೆ ಅದರೊಳಗಡೆ ಗೂಡು ಕಟ್ಟಿಬಿಡುತ್ತೆ. ಅದರೊಳಗಡೆ ಗೂಡು ಕಟ್ಟಿದರೆ ಅದು ಗೂಡು ಒಂದು ಸ್ವಲ್ಪ ಜಾಸ್ತಿ ವೈಟ್ ಬರೋಲ್ಲ. ಹಂಗಾಗಿ ಏನು ಮಾಡಬೇಕು, ತೆಳುವಾಗಿ ಸೊಪ್ಪು ಹಾಕ್ಬಿಟ್ಬಿಟ್ಟು ಅದ್ರ ಮೇಲ್ಗಡೆಗೆ ಚಂದ್ರಿಕೆ ಹಾಕಿದ್ರೆ ಯಾವ ಸ್ಟಾರ್ಟಿಂಗಲ್ಲಿ ಹಣ್ಣು ಬಂದಿರ್ತವೆ ಅವು ಹಾಕ್ತಿದ್ದಂಗೆ ಹಾಕ್ತು 1 ಗಂಟೆ 2 ಗಂಟೆ ಹೊತ್ತಿಗೆ ಅವತ್ತು ಹೊತ್ಕೊಂಡು ಕಟ್ಟಕ್ಕೆ ಸ್ಟಾರ್ಟ್ ಮಾಡುತ್ತೆ, ಪರವಾಡಿಯಾಗಿ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಇನ್ನೂ ಹಣ್ಣು ಬಂದಿಲ್ಲದೆ ಇದ್ದಂಥವು ಒಂದಿನ ಲೇಟಾಗಿ ಹತ್ತಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಒಂದು 2 ದಿನ 3 ದಿನದೊಳಗಡೆ ಎಲ್ಲ ಗೂಡು ಕಟ್ತವೆ, ಆರೋಗ್ಯವಾಗಿರೋವು ಎಲ್ಲ ಕಟ್ಕೋತವೆ. ಕಟ್ಕೊಂಡ ಮೇಲೆ ನಾವು ಒಂದು 7 ದಿನ 6 ದಿನಕ್ಕೆ ಚಂದ್ರಿಕೆ ಎತ್ತಿಡ್ಬೇಕು, ಈ ಸ್ಟ್ಯಾಂಡಿಂದ 6 ದಿನಕ್ಕೆ ಎತ್ತಿಡ್ಬೇಕು. ಏನಾರು ಒಂದು ಹುಳನೋ ಏನಾರು ಯಾವ್ದಾರು ವೇಸ್ಟ್ ಇದ್ರೆ ಅದನ್ನು ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡು 7ನೇ ದಿನಕ್ಕೆ ಮಾರ್ಕೆಟಿಗೆ ಬಿಸಿಲಿದ್ದಂಥ ಟೈಮಲ್ಲಿ 7ನೇ ದಿವಸಕ್ಕೆ ಮಾರ್ಕೆಟ್ ಮಾಡ್ಬೋದು. ಈ ಸೋನೆ ಟೈಮಲ್ಲಿ ಮೋಡ ಇದ್ದಂಥ ಟೈಮಲ್ಲಿ ಒಂದು ದಿವಸ ಲೇಟ್ ಮಾಡ್ಕೊಂಡು 7ನೇ ದಿವಸಕ್ಕೆ ಬಿಚ್ಚಿಬಿಟ್ಟು 8ನೇ ದಿವಸಕ್ಕೆ ಮಾರ್ಕೆಟ್ ಮಾಡ್ಬೋದು.
0: ಓಕೆ ಸರ್, ಈಗ ಮಾರ್ಕೆಟ್ ಎಲ್ಲ ಹೇಗಿದೆ ಸರ್, ಮಾರ್ಕೆಟಿಗೆ ನೀವು ಎಲ್ಲಿ ತಗೊಂಡು ಹೋಗ್ತೀರಾ, ಇದು ಮಾರ್ಕೆಟ್ ವ್ಯವಸ್ಥೆ ಎಲ್ಲ ಹೇಗಿದೆ ಅದ್ರ ಬಗ್ಗೆ ಹೇಳ್ಬೋದಾ?
1: ಸರ್, ಇದು ಮಾರ್ಕೆಟು ಅಂತಂದರೆ ನಾವು ಜಾಸ್ತಿಯ ರಾಮನಗರನೇ ಮಾರ್ಕೆಟಿಗೆ ತಗೊಂಡೋಗೋದು. ಏನಂತಂದರೆ ಒಬ್ಬೊಬ್ಬರು ತಗೊಂಡೋಗೋಕ್ಕಾದ್ರೆ ಖರ್ಚು ಜಾಸ್ತಿ ಬರುತ್ತೆ. ನಾವು ಬೆಳೀತಿದ್ದಾಗ ಜಾಸ್ತಿಯಾಗಿ ರೇಷ್ಮೆ ಬೆಳೀತಿರಲಿಲ್ಲ, ನಾವು ಹಾಸನ ತಗೊಂಡೋಗ್ಬಿಟ್ಟು ಹಾಸನಿಂದ ಟ್ರೈನಲ್ಲಿ ತಗೊಂಡೋಗಿದ್ದು ಸುಮಾರು ಸಲ, 1-2 ವರ್ಷ ಟ್ರೈನಲ್ಲೇ ತಗೊಂಡೋಗಿವ್ ಅವಾಗ. ಈಗೇನು ಮಾಡ್ಯಾರೆ ಎಲ್ಲ ಒಂದು 4 ಜನ 5 ಜನ ಒಟ್ಟಿಗೆ, ಅಂದರೆ ಹೆಚ್ಚು ಕಮ್ಮಿ ರೇಷ್ಮೆ ಹುಳನ ಒಟ್ಟಿಗೆ ತತ್ತಾರೆ ನಮ್ಮೂರಲ್ಲಿ. ತಂದಾಗ ಏನು ಮಾಡ್ತೀವಿ, ಎಲ್ಲ ರೈತರುಗಳ ಫೋನ್ ಮಾಡ್ಕೊಂಡು ಒಂದು ಗಾಡಿ ಮಾಡ್ಕೊಂಬಿಟ್ಟು ರಾಮನಗರಕ್ಕೆ ಸಂಜೆ ಒಂದು 5:30 ಟೈಮಲ್ಲಿ ಹೊರಟ್ರೆ ನೈಟು ಮಾರ್ಕೆಟ್ಗೆ ಹೋಯ್ತೀವಿ. ನೈಟ್ ಮಾರ್ಕೆಟ್ಗೆ ಜಾಲರಿಗೆ ಹಾಕ್ಕೊಂಡು ಬೆಳಿಗ್ಗೆ ಆ ಮಾರ್ಕೆಟಲ್ಲಿ ಕೊಟ್ಬಿಟ್ಟು ಆಮೇಲೆ ಊರ ಕಡೆಗೆ ಎಲ್ಲ ನಮ್ಮ ಅಲ್ಲೆಲ್ಲ ದುಡ್ಡು ಕಾಸಿನ ಅವರೆಲ್ಲ ಮುಗಿಸ್ಕೊಂಡು ಇತ್ತಾಗಿ ಬರಬೇಕಾಗತ್ತೆ. ಮತ್ತು ಹಾಸನಲ್ಲೂ ಮಾರ್ಕೆಟ್ ಇದೆ. ಹಾಸನಲ್ಲಿದೆ ಅಂತಂದರೆ ಅಲ್ಲಿ ನಮಗೆ ರೀಲರ್ ಕಮ್ಮಿ, ಅಲ್ಲಿ ಏನಂದ್ರೆ ಜಾಸ್ತಿ ತಗೊಂಡೋಗಲ್ಲ ಹಾಸನ್ಗೆ, ಏಕೆಂತಂದರೆ ರೈಟು ಅಷ್ಟು ಸಿಗಲ್ಲ ಅಂದ್ಬಿಟ್ಟು ರಾಮನಗರನೇ ತಗೊಂಡೋಗ್ತೀವಿ. ಹಾಸನಲ್ಲಿ 1-2 ಕಡೆ ಮಾರಾಟ ಮಾಡ್ಬೋದು ಸರ್. ನಾವು ಈ ಸ್ಟ್ಯಾಂಡ್ಗಳು ನಮ್ಗೆ ಇಂಪಾರ್ಟೆಂಟು, ಯಾಕೆಂತಂತಂದರೆ ಇದ್ರ ಮೇಲೆ ಎಲ್ಲ ರೇಷ್ಮೆನದು ಕೆಲಸ ನಿಂತಿರೋದು. ಇದನ್ನೆಲ್ಲ ಆದ್ಮೇಲೆ ಸಬ್ಸಿಡಿಲಿ ನಮಗೆ ರೇಷ್ಮೆ ಇಲಾಖೆಯಿಂದ ದುಡ್ಡು ಬರೋಕ್ಕೆ ಸ್ಯಾಂಕ್ಷನ್ ಮಾಡೋಂಥದ್ದು. ರೇಷ್ಮೆಲ್ವೇ ಸುಮಾರು ಎಲ್ಲಕ್ಕೂ ಸಬ್ಸಿಡಿ ಇದೆ, ಯಾಕೆಂದರೆ ಒಂದು ಔಷಧಿ ಸ್ಪ್ರೇ ಇರ್ತಾಬೋದು, ಚಂದ್ರಿಕೆ ಇರ್ಬೋದು, ಒಂದು ವೀಡರು. ನಾವಂತಂದ್ರೆ ನಮ್ಗೆ ಏನು ಬೇಕು ಎಲ್ಲನೂ ನಾನು ತಗೊಂಡಿದ್ದೀನಿ, ಎಲ್ಲ ತಗೊಂಡು ಯೂಸ್ ಮಾಡ್ಕಿದ್ದೀನಿ. ನಮ್ಮ ರೇಷ್ಮೆಗೆ ಏನು ಅನುಕೂಲತೆ ಸಹಾಯಧನ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ತಗೊಂಡಿದ್ದೀನಿ. ಆ ಸಜ್ಜೆ ಮಾತ್ರ ಮಾಡಿದರೆ, ಯಾಕೆಂದರೆ ಮೇಲ್ಗಡೆಗೆ ಮಾಡ್ಕೊಂಡ್ರೆ ಅದು ಇದಾಗುತ್ತೆ, ಇದಾಗಲ್ಲ ಸೀಟು. ಬಿಸಿಲು ಬೇಸಿಗೆ ಟೈಮಲ್ಲೆಲ್ಲ ಕಾವು ಜಾಸ್ತಿ ಆಗುತ್ತೆ, ಮಳೆಗಾಲದಲ್ಲಿ ಏನು ಇದಾಗಲ್ಲ. 6 ಸಜ್ಜೆ ಮಾಡ್ಕೊಂಡ್ರೆ ಒಂದು 40 ಅಡಿ ಉದ್ದ ಮನೆ ನಾವು ಮಾಡ್ಕೋತೀವಿ ಅಂತಂದರೆ ಒಂದು 230-250 ಮಟ್ಟೆ ಒಳಗಡೆ ಬೆಳಿಬೋದು ಸರ್, ನಿಮ್ಮ ಮನೇಲಿ ಬೆಳಿಬೋದು. ಇಷ್ಟಕ್ಕೆ ಏನು ಅಂತಂತಂದರೆ ಇದಿಲ್ಲ, ಇದನ್ನು ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ನಾವೇನು ಮನೆ ಕಟ್ಟೋ ಕೊಟ್ಟಿದ್ದೋ, ಅವ್ರು ಕಾರ್ಪೆಂಟ್ರಿಗೆ ಕೊಟ್ಟಿದ್ದೋ, ಗೆಳೆಯಲ್ಲ ಅಂತ ತಂದುಕೊಟ್ಟು ತಂದುಕೊಟ್ಟಾಗ ಇದರಿಂದ ಇದಕ್ಕೆ ಒಂದು 16 ಇಂಚು 18 ಇಂಚು ತಪ್ಪಿದರೆ 20 ಇಂಚು ಯಾಕೆ ಅಂತಂದರೆ ನಾವು ಕಮ್ಮಿ ಬೆಳಿತೀವಿ ಅಂದರೆ 20-25 ಇದ್ರೆ ಚೆನ್ನಾಗುತ್ತೆ. ಯಾಕೆಂತಂದರೆ ಗಾಳಿ ಬೆಳಕು ಆಡಂಗಿರಬೇಕು. ಯಾಕೆಂತಂದರೆ ಹತ್ತತ್ರಕ್ಕೆ ಮಾಡೋಕ್ಕಾಗಲ್ಲ, ಗಾಳಿ ಬೆಳಕು ಇದ್ದರೆ ಆ ಹುಳ ಎಷ್ಟು ನಾವು ನೀಟಾಗಿ ಇಟ್ಕೋತೀವಿ ಅಷ್ಟು ಆರೋಗ್ಯ ಬಂದಿರುತ್ತೆ. ಅಷ್ಟು ಇನ್ನು ಇದಕ್ಕೇನು ಅಂತಂದರೆ ಇದನ್ನು ಸ್ಟ್ಯಾಂಡ್ಗಳ ಮಾಡಿಸ್ಕೊಂಡಂಥ ಸಂದರ್ಭದಲ್ಲಿ ದಾರ ತಂದುಬಿಟ್ಟು ದಾರನ ನಾವು ಎರಡು ಕಡೆಯಿಂದನೂ ಆ ಕಡೆಯಿಂದ ಅಡ್ಡ ಈ ಕಡೆಯಿಂದನೂ ಅಡ್ಡನೂ ಬಿಕ್ಕಬೇಕಾಗುತ್ತೆ. ಬಿಗಿದ್ಬಿಟ್ಟು ರೋಲ್ ಬರುತ್ತೆ, ಅದ್ರ ಮೇಲೆ ರೋಲ್ ಹಾಸ್ಕೆಂದ್ರೆ ಮತ್ತು ಇನ್ನು ಸೈಡಿಗೆ ಹಿಂಗೆ, ಯಾಕೆಂತಂದರೆ ಹುಳ ಬೀಳ್ದಂಗೆ ಇದು ರೇಷ್ಮೆ ಹುಳುಗಳು ಕೆಳಗಡೆ ಬೀಳೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಸೈಡಿಗೆ ಹಾಸ್ಕೊಂಡಿರೋದು. ಇದು ಸರಿ, ಇದು ನಾವು ರೇಷ್ಮೆ ಹುಳಿಗೆ ಹಾಕಿದಂಥ ಸಂದರ್ಭದಲ್ಲಿ ರೇಷ್ಮೆ ಹುಳಿಗೆ ಹಾಕಿದ್ಮೇಲೆ ಗೂಡು ಕಟ್ತಾ, ಗೂಡು ಕಟ್ಟಿದ್ಮೇಲೆ ಗೂಡನ್ನು ಮಾರ್ಕೆಟಿಗೆ ಮಾರಿ ಬಂದಮೇಲೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ಹಾಕಿ ಬಿಟ್ಟರೆ ಅದೆಲ್ಲ ಕ್ಲೀನ್ ಆಗುತ್ತೆ. ಕ್ಲೀನ್ ಆದಮೇಲೆ ಅದನ್ನು ಮತ್ತೆ ನಾವು ನೀರಲ್ಲಿ ತೊಳೆದ್ಬಿಟ್ಟು ತೆಗೆದು ಮನೆಯಲ್ಲಂತ ತೊಳೆದಾದ್ಮೇಲೆ ಮನೆ ಒಳಗಡೆ ಇಟ್ಕೊಂಡ್ರೆ ಮತ್ತೆ ಬೆಳೆ ಟೈಮಲ್ಲಿ ಇದು ಮಾಡ್ಕೋಬೋದು. ಇವೇನು ಅಂತಂದರೆ ರೇಷ್ಮೆ ಇದರಿಂದನೇ ಸಬ್ಸಿಡಿ ಕೊಡ್ತಾರೆ, ಇವನ್ನ ಗೌರ್ಮೆಂಟಿಂದನೇ ನಮಗೆ ಸಬ್ಸಿಡಿ ಕೊಡ್ತಾರೆ. ಇದಿರ್ಬೋದು ಮನೆಗೆ ರೇಷ್ಮೆ ಮನೆ ತೊಳೆಯೋಕೆ ಔಷಧಿ ಸ್ಪ್ರೇಯರ್ ಇರ್ಬೋದು, ಒಂದು ವೀಡರ್ ಇರ್ಬೋದು, ಇವೆಲ್ಲವೂ ರೇಷ್ಮೆ ಇಲಾಖೆಯಿಂದನೇ ನಮಗೆ ಒಂದು ಹೊಲಕ್ಕೆ ರೇಷ್ಮೆ ಕಡ್ಡಿ ನೆಟ್ಟಿದ ತಟ್ಟಿಂದನೂ ಸಹಾಯಧನ ಐತೆ. ಅದು ಹಂಗಾಗಿ ನಮಗೇನು ಖರ್ಚು ಬರೋಲ್ಲ. ನಮ್ಮ ಮನೆಗೆ ಒಂದು ಕಟ್ಟೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಆರಾಮಾಗಿ ರೇಷ್ಮೆ ನಾವು ಏನು ಮನೆ ಬಂಡವಾಳ ಹಾಕಿರ್ತೀವಿ ಅದನ್ನೊಂದ ಒಂದೊಂದೂವರೆ ವರ್ಷದೊಳಗಡೆ ನಾವು ದುಡ್ಕೋಬೋದು ಸರ್. ಇದಕ್ಕೆ ರೋಗ ಅಂತಂದರೆ ಶೀತ ಟೈಮಲ್ಲಿ ಸೋನೆ, ಮಳೆ ಮಳೆಗಾಲದ ಟೈಮಲ್ಲಿ ಸುಣ್ಕಟ್ ರೋಗ ಬರುತ್ತೆ, ಮತ್ತು ಹಾಲುಳ ತೊಂಡೆಹುಳು ಏನಕ್ಕೆ ಬರುತ್ತೆ, ಹಾಲುಳ ತೊಂಡೆಹುಳು ಏನಕ್ಕೆ ಬರುತ್ತೆ ಅಂತಂದರೆ ಸ್ವಲ್ಪ ವ್ಯಾರಿಯೇಷನ್ ಆದರೆ ಆ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು 4ರಿಂದ ಇದ್ದಂಥ ಸಂದರ್ಭದಲ್ಲಿ ನಾವು ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಎಳೆಸಪ್ಪು ಕೊಟ್ಟರು ನಡೆಯುತ್ತೆ, ಆವಾಗ ಒಂದು 2-3 ದಿನ ಆಗೋವರೆಗೂ. ಆಮೇಲೆ ಅದು ಕಳೆದಾದ್ಮೇಲೆ ಒಂದು ಸ್ವಲ್ಪ ಸೊಪ್ಪನ್ನ ಹೊರಟು ಸೊಪ್ಪು ಅಂತ ಅಂತೀವಿ, ತುದಿ ಅಂಶ ಇರೋ ಕಮ್ಮಿ ಇರೋಂಥದನ್ನು ನೀರಿನ ಅಂಶ ಹಾಲಿನ ಅಂಶ ಕಮ್ಮಿ ಇರೋಂಥ ಸೊಪ್ಪನ್ನು ಕೊಡಬೇಕು. ಸೊಪ್ಪು ಕೊಡ್ತೀವಿ, ಹಾಕ್ತಿಬಿಡು ಬೆಳಗ್ಗೆ ಸಂಜೆ ಅಂದ್ಬಿಟ್ಟು ಆ ಥರ ಸೊಪ್ಪು ಕೊಟ್ಟರೆ ಏನಾಗುತ್ತೆ ಅಂತಂದರೆ ಹಾಲು ತೊಂಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಳೆ ಸೊಪ್ಪಾಗಿದ್ರೆ ಮೊದಲು ಸ್ಟಾರ್ಟಿಂಗಲ್ಲಿ ಎಳೆ ಸೊಪ್ಪು ಕೊಡಬೇಕು, ಒಂದು 2-3 ದಿನ ಜ್ವರದಿಂದ ಇದ್ದಂಥ ಸಂದರ್ಭದಲ್ಲಿ. ಆಮೇಲೆ ಕೊನೆ ದಿನ ಕಳೆದಂಗೆ ಆ ಒರೆ ಸೊಪ್ಪನ್ನು ಕೊಡ್ತಾ ಬಂದರೆ ಹುಳ ಒಂದು ಸ್ವಲ್ಪ ಸೈಜು ಬರುತ್ತೆ, ಕಾಯಿಲೆ ಅಷ್ಟು ಬರೋಲ್ಲ. ಒಂದು ಇನ್ನು ಸುಣ್ಕಟ್ಟು ಅಂತ ಸುಣ್ಕಟ್ಟು ರೋಗ ಒಂದು ಬರುತ್ತೆ, ಬ್ರೋನ್ ಅಂತ ಬರುತ್ತೆ. ಅದೇನಕ್ಕೆ ಅಂತಂದರೆ ಶೀತ ಟೈಮ್ಗೆ ಸೊಪ್ಪು ಏನಂದರೆ ಬೆಡ್ನಂಶ ಇದರೊಳಗಡೆ ಎಲ್ಲ ಫುಲ್ಲು ಶೀತದ ಅಂಶ ಇರೋದ್ರಿಂದ ಅದು ಕಾಯಿಲೆ ಕಾಣಿಸ್ಕೊಳುತ್ತೆ. ಈ ಟೈಮಲ್ಲಿ ಅಷ್ಟಾಗಿ ಬರೋಲ್ಲ, ಮಳೆಗಾಲ ಟೈಮಲ್ಲಿ ಸೋನೆ ಟೈಮಲ್ಲಿ ಅದು ಆ ಥರ ಕಾಣಿಸ್ಕೊಳುತ್ತೆ. ಆ ಟೈಮಲ್ಲಿ ಏನು ಅಂತಂದರೆ ಸುಣ್ಣ ಯೂಸ್ ಮಾಡ್ಕೊಬೇಕಾಗತ್ತೆ, ಜಾಸ್ತಿ ಸುಣ್ಣ ಹೊಡಿಬೇಕು, ವಿಜೇತ ಪೌಡ್ರ್ ಹೊಡಿತಾ ಇರಬೇಕು, ಅಂಕುಶ್ ಪೌಡ್ರ್ ಹೊಡಿತಾ ಇರಬೇಕು. ಇನ್ನು ಮನೆಗೆ ಒಂದು ಸ್ವಲ್ಪ ಈಟು, ಒಂದು ಸ್ವಲ್ಪ ಮನೆಗೆ ಈಟ್ ಇರೋ ಟೈಮಲ್ಲಿ ಕಾವು ಬರಬೇಕು, ಆ ಥರದಲ್ಲಿ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕು. ಮಳೆಗಾಲ ಟೈಮಲ್ಲಿ ಆ ಥರ ಮಾಡ್ಕೋಬೇಕು, ಬೇಸಿಗೆ ಟೈಮಲ್ಲಿ ಫುಲ್ ಒಂದು ಸ್ವಲ್ಪ ಗಾಳಿ ಎಲ್ಲ ವಾತಾವರಣದಲ್ಲಿ ಇದು ಮಾಡಬೇಕು. ಈ ಟೈಮಲ್ಲೇನು ಔಷಧಿ ಅಷ್ಟಾಗೇನು ಕೇಳಲ್ಲ. ಮಳೆಗಾಲ ಟೈಮಲ್ಲಿ ಮಾತ್ರ 2-3 ದಿನಕ್ಕೆ ಒಂದೊಂದು ದಿನ ನಾವು ಸುಣ್ಣ ಸಿಂಪಡಣೆ ಮಾಡಬೇಕು. ವಿಜೇತ ಪೌಡ್ರ್ ಜ್ವರದಿಂದ ಇದ್ದಾಗ ಒಂದಿನ ಸಿಂಪಡಣೆ ಮಾಡಬೇಕು, ಮತ್ತು 4-5 ದಿವಸದ ಮೇಲೆ ಅವತ್ತೊಂದು ಸಿಂಪಡಣೆ ಮಾಡಬೇಕು, ಮತ್ತು ಚಂದ್ರಿಕೆ ಹಾಕ ಟೈಮ್ ಹೊತ್ತಿಗೆ ಸುಣ್ಣ ಹೊಡ್ಬಿಟ್ಟು ಚಂದ್ರಿಕೆ ಹಾಕ್ಬೇಕು. ಆ ಥರ ನಾವೇ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ.
0: ಓಕೆ ಸರ್, ಇಷ್ಟೊತ್ತು ನಮಗೆ ತುಂಬ ಚೆನ್ನಾಗಿ ಈ ಒಂದು ರೇಷ್ಮೆ ಕೃಷಿಯ ಕುರಿತಂತೆ ಹಲವಾರು ಮಾಹಿತಿಗಳನ್ನು ತಿಳಿಸಿದ್ರಿ. ಯಾವ ರೀತಿಯಲ್ಲಿ ಆ ಒಂದು ರೇಷ್ಮೆ ಮೇಂಟೈನ್ ಮಾಡಬೇಕಾಗತ್ತೆ, ಮತ್ತು ಆ ಹುಳುಗಳನ್ನ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ, ಜೊತೆಗೆ ಈ ರೇಷ್ಮೆ ಬೆಳೆಯಲ್ಲಿ ಏನೇನೆಲ್ಲ ವಿಷಯಗಳನ್ನ ತುಂಬಾ ಇಂಪಾರ್ಟೆಂಟಾಗಿ ನಾವು ತಿಳ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. ಸೊ ನಿಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳುಗರೆ, ನೀವು ಕೂಡ ಈ ಒಂದು ರೇಷ್ಮೆ ಕೃಷಿಯ ಕುರಿತಂತೆ ವಿಚಾರಗಳು ತಿಳಿದಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ. ಎಲ್ಲಿಗೂ ಕೂಡ ಬಾಯ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ವನ್ಯಜೀವಿ ಸಂಘರ್ಷ ಮತ್ತು ಸಂರಕ್ಷಣೆಯ ತಾಕಲಾಟದ ಬಗ್ಗೆ ನಾನಿವತ್ತು ಮಾತನಾಡ್ತಾ ಇದ್ದೇನೆ. ಆತ್ಮೀಯರೇ, 2018 ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಂಡಿದ್ದೇವೆ. ಒಂದು ಕಡೆ ಕೋವಿಡ್ನಂಥ ಸಾಂಕ್ರಾಮಿಕ ಕಾಯಿಲೆ ಲಕ್ಷಾಂತರ ಜನರನ್ನು ಸಾವು ನೋವಿಗೆ ಈಡು ಮಾಡಿದ್ದರೆ, ಮತ್ತೊಂದು ಕಡೆ ಮಹಾಮಳೆಯಿಂದ ಪ್ರವಾಹಗಳು ಆಸ್ತಿಪಾಸ್ತಿ ಬೆಳೆಗಳನ್ನು ಹಾಳು ಮಾಡಿ ಬದುಕನ್ನು ಕಷ್ಟಕ್ಕೀಡು ಮಾಡಿದ್ದವು. 2022 ನವೆಂಬರ್ ನಂತರದ ದಿನಗಳಲ್ಲಿ ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳ ನಿತ್ಯ ಹರಿದ್ವರ್ಣ ಕಾಡುಗಳ ಅರಳಿನಿಂತ ಪ್ರಕೃತಿ ಎಲ್ಲರಿಗೂ ಕೂಡ ಖುಷಿ ಕೊಟ್ಟಿದೆ. ಅಲ್ಲಿಯ ವನ್ಯಜೀವಿಗಳಂತೂ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗಿವೆ. ಇದು ಹೆಮ್ಮೆ ಪಡುವ ಸಂಗತಿ ಎಂದರೆ ಕನ್ನಡ ನಾಡು ಭಾರತದಲ್ಲಿಯೇ ಆನೆ, ಹುಲಿ, ಚಿರತೆಗಳ ಸಂಖ್ಯೆಯಲ್ಲಿ ಮುಂಚೂಣಿಯಲ್ಲಿದೆ. ಹುಲಿಗಳ ಸಂಖ್ಯೆಯಲ್ಲಿ 2ನೇ ಸ್ಥಾನ, ಆನೆಗಳ ಸಂಖ್ಯೆಯಲ್ಲಿ 1ನೇ ಸ್ಥಾನ ಹಾಗೂ ಚಿರತೆಗಳ ಸಂಖ್ಯೆಯಲ್ಲಿ 3ನೇ ಸ್ಥಾನ. ಹೀಗೆ ಅರಣ್ಯ ಇಲಾಖೆಯ ದಾಖಲೆಗಳ ಪ್ರಕಾರ ಈ 3 ಪ್ರಾಣಿಗಳು ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀತಾ ಇವೆ. ಇದರ ಜೊತೆಗೆ ಜಿಂಕೆ, ಕಡವೆ, ಕಾಡುಹಂದಿ, ಬಗೆ ಬಗೆಯ ಪಕ್ಷಿಗಳ ಸಂಖ್ಯೆಯು ಹೆಚ್ಚುತ್ತಿರುವುದು ಕೂಡ ಸಂತೋಷದ ಸಂಗತಿ. ಪ್ರಕೃತಿ ಸಂಪತ್ತಿನ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸುವವರಿಗೆ ಮಾತ್ರ ಇದು ಅವಲೋಕನವಾಗುತ್ತದೆ. ಮತ್ತೊಂದು ಕಡೆ ರೈತಾಪಿ ಜನ ಅಥವಾ ವನವಾಸಿಗಳು ಅಥವಾ ಕಾಡಿನ ಒತ್ತುವರಿದಾರರು ಅವರು ಸದಾ ಪ್ರಾಣಿ ಪಕ್ಷಿಗಳನ್ನು ದೂರುತ್ತಲೇ ಇರುತ್ತಾರೆ. ಇತ್ತೀಚೆಗೆ ವನ್ಯಮೃಗಗಳಿಂದ ಆತಂಕವು ಅಲ್ಲಲ್ಲಿ ಹೆಚ್ಚತೊಡಗಿದೆ. ಆನೆಯ ತುಳಿತಕ್ಕೆ ಒಳಗಾದವರು, ಹುಲಿಯ ಬಾಯಿಗೆ, ಚಿರತೆ ಬಾಳಿಗೆ ಸಿಕ್ಕು ಸತ್ತವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಜನರಿಗೆ ಆಕರ್ಷಣೆಯಾಗುತ್ತಿದ್ದ ವನ್ಯ ಪ್ರದೇಶ ಈಗ ಸಂಘರ್ಷದ ಜಾಗವಾಗುತ್ತಿದೆ. ಒಂದು ಕಾಲದಲ್ಲಿ ಕಾಡಿಗೆ ಹೋಗಿ ದನ, ಕುರಿ, ಆಡು ಮೇಯಿಸುವವರಿಗೆ ವನ್ಯಜೀವಿಗಳು ಅಪರೂಪಕ್ಕೆ ತೊಂದರೆ ಕೊಡುತ್ತಿದ್ದವು. ಇತ್ತೀಚೆಗೆ ಬೆಳಗಾವಿ, ಕೊಡಗು, ಹಾಸನ, ಚಾಮರಾಜನಗರಗಳಂಥ ಜಿಲ್ಲೆಗಳ ಕಾಡುಗಳಲ್ಲಿ ವನ್ಯಜೀವಿಗಳ ಸಂಘರ್ಷ ಮಿತಿಮೀರಿ ಹೆಚ್ಚಾಗುತ್ತಿದೆ. ಕೋತಿ, ಕಾಡುಹಂದಿಗಳು ಮನೆಯಂಗಳದ ತರಕಾರಿಗಳಿಗೂ ಕೂಡ ಲಗ್ಗೆ ಇಟ್ಟಿವೆ. ಬಹುತೇಕ ಕೋತಿಗಳಂತೂ ಕಾಡು ಬಿಟ್ಟು ಊರು ಸೇರಿದ್ದು ಅನೇಕ ಶತಮಾನಗಳೇ ಕಳೆದಿವೆ. ಹಾಗಾದರೆ ವರ್ಷ ವರ್ಷ ವನ್ಯಜೀವಿ ಮತ್ತು ಮನುಷ್ಯರ ನಡುವಿನ ಸಂಘರ್ಷ ಹೆಚ್ಚುತ್ತಲೇ ಇರುವುದಕ್ಕೆ ಕಾರಣವೇನು ಎಂಬುದನ್ನು ನಾವು ಹುಡುಕಬೇಕಾಗಿದೆ. ಒಂದು ಚಿರತೆ ಊರಿನ ಕೊಟ್ಟಿಗೆಗೆ ನುಗ್ಗಿ ದನವನ್ನು ಮನುಷ್ಯರನ್ನು ಹೊತ್ತೊಯ್ದರೆ ಅದು ಅತ್ಯಂತ ದೊಡ್ಡ ಸುದ್ದಿಯಾಗುತ್ತದೆ. ಆಗ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಸಾಕಷ್ಟು ಕೆಲಸ ಮಾಡುತ್ತದೆ. ಜನರು ಅರಣ್ಯ ಇಲಾಖೆ ಮೇಲೆ, ಸರ್ಕಾರದ ಮೇಲೆ ರೊಚ್ಚಿಗೆದ್ದು ಪ್ರತಿಭಟನೆ ಮಾಡುತ್ತಾರೆ. ಆದರೆ ಮನುಷ್ಯ ಮತ್ತು ವನ್ಯಮೃಗಗಳ ಮನೆಯಾದ ಕಾಡಿಗೆ ನುಗ್ಗಿ ಅತಿಕ್ರಮಣ ಮಾಡಿ ಭೂಮಿಯನ್ನು ಕಮಣಿಸಿದರೆ ಯಾರೂ ಕ್ರಮ ಕೈಗೊಳ್ಳುವುದಿಲ್ಲ. ಅಂದರೆ ಮನುಷ್ಯನು ಸಾಕಷ್ಟು ತಪ್ಪುಗಳನ್ನು ಕೂಡ ಮಾಡುತ್ತಿದ್ದಾನೆ. ಮನುಷ್ಯರಿಂದ ಯಾವ ಪ್ರಾಣಿಗಳು ಕೂಡ ತಪ್ಪುಗಳನ್ನು ಮಾಡುವುದಿಲ್ಲ. ಅಥವಾ ಪ್ರಾಣಿಗಳು ಪ್ರತಿಭಟನೆ ಮಾಡುವುದಾಗಲಿ, ಕೋರ್ಟಿಗೆ ಹೋಗಿ ದಾವೆ ಹೂಡುವುದಾಗಲಿ ಅವು ಮಾಡುವುದಿಲ್ಲ. ನಾವೇ ಬುದ್ಧಿವಂತರಾದ ಪರಿಸರವಾದಿಗಳು ಮನುಷ್ಯನ ಹಸ್ತಕ್ಷೇಪದ ಬಗ್ಗೆ ಧ್ವನಿ ಎತ್ತಬೇಕಾಗಿದೆ. ಕಾಡಿನಲ್ಲಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಆವಾಸ ಅಥವಾ ಕಾರಿಡಾರ್ ಇದೆ. ಕಬಿನಿ ಆನೆ ಕಾರಿಡಾರ್, ಬಂಡೀಪುರ ಹುಲಿ ಕಾರಿಡಾರ್, ದಾಂಡೇಲಿಯ ಕಪ್ಪು ಚಿರತೆಯ ಕಾರಿಡಾರ್, ಆಗುಂಬೆಯ ಕಾಳಿಂಗ ಸರ್ಪದ ಆವಾಸ, ಬಳ್ಳಾರಿಯ ಕರಡಿ, ಕರಡಿಗಳ ಕಾರಿಡಾರ್, ಹೀಗೆ ಕರ್ನಾಟಕದಲ್ಲಿ ಎಷ್ಟೊಂದು ಕಾರಿಡಾರ್ಗಳು, ಓಣಿಗಳು, ಆವಾಸಗಳು ಕಂಡುಬರುತ್ತವೆ. ಆದರೆ ಈ ಆವಾಸಗಳೇ ಮನುಷ್ಯನ ಅಭಿವೃದ್ಧಿಯ ಅತಿಕ್ರಮಣದಿಂದ ಛಿದ್ರ ಛಿದ್ರವಾಗುತ್ತಿರುವುದರಿಂದ ಅನಿವಾರ್ಯವಾಗಿ ಪ್ರಾಣಿಗಳು ತಮ್ಮ ಆವಾಸ ಕಳೆದುಕೊಂಡು ಮನುಷ್ಯನ ಆವಾಸದ ಕಡೆಗೆ ನುಗ್ಗುತ್ತಿವೆ. ಹಾಗಾಗಿ ಮನುಷ್ಯ ಪ್ರಾಣಿಗಳ ಬಲಿಗೆ ತೊಂದರೆಗೀಡಾಗುತ್ತಿದ್ದಾನೆ. ದೇಶದಲ್ಲಿರುವ ಸಾವಿರಾರು ಕಾದಿಟ್ಟ ಅರಣ್ಯ, ಅಭಯಾರಣ್ಯ, ಸುರಕ್ಷಿತ ಕಾಡುಗಳು ಕೆಲವು ಕಡೆ ಅತಿಕ್ರಮಣದಿಂದ ಒತ್ತುವರಿಯಾಗಿವೆ. ವನ್ಯಜೀವಿಗಳಿರುವ ಬಂಡೀಪುರದಂಥ ಕಾಡುಗಳಲ್ಲಿ ಲಂಟಾನ, ಇಪಟೋರಿಯಾದಂಥ ವ್ಯಾಪಕ ಕಳೆ ಬೆಳೆದು ಅವು ಸಸ್ಯಾಹಾರಿ ಪ್ರಾಣಿಗಳಿಗೆ ಆಹಾರದ ಅಭಾವವನ್ನು ಸೃಷ್ಟಿಸಿವೆ. ಪ್ರಾಣಿಗಳು ಆಹಾರ ಅರಸಿ ದೂರ ದೂರ ವಲಸೆ ಹೋಗುವುದು, ಮಾನವನ ತೋಟಗಳಿಗೆ ನುಗ್ಗುವುದು ಸಾಮಾನ್ಯವಾಗಿದೆ. ಮಾನವ ನಿರ್ಮಿತ ತಗ್ಗುಗಳಲ್ಲಿ ಬಿದ್ದು ಕೆಲವು ಪ್ರಾಣಿಗಳು ಕಾಲು ಮುರಿದುಕೊಂಡಿವೆ. ಹೊಲ ಗದ್ದೆಗಳಿಗೆ ನಿರ್ಮಿಸಿದ ಅದೆಷ್ಟು ವಿದ್ಯುತ್ ತಂತಿ ಬೇಲಿಗಳ ಕುಣಿಕೆಗೆ ಪ್ರಾಣಿಗಳು ಬಲಿಯಾಗಿ ಸಾವನ್ನಪ್ಪಿವೆ. ಇಲಿ ಮಲ ಬೇಟೆಗೆ ಹೂಡಿದ ಆಕ್ಸಿಲೇಟರ್ಗಳು ಕೂಡ ಬಹಳಷ್ಟು ಚಿರತೆ, ಹುಲಿಮರಿಗಳ ಮರಣಕ್ಕೆ ಕಾರಣವಾಗಿವೆ. ಹಸಿವಾದಾಗ, ನೀರಡಿಕೆ ಆದಾಗ ಪ್ರಾಣಿಗಳು ರಸ್ತೆ, ರೈಲು ಮಾರ್ಗಗಳನ್ನು ದಾಟಿ ಬರುತ್ತವೆ. ಅಂಥ ಸಂದರ್ಭದಲ್ಲಿ ತಂತಿ ಬೇಲಿಗೋ, ಗ್ರೆನೈಟ್ ಕ್ವಾರಿಗೋ, ಬಸ್ಸು, ಲಾರಿ, ರೈಲುಗಳಿಗೋ ಮುಖಾಮುಖಿಯಾದ ಪ್ರಾಣಿಗಳು ಪ್ರಾಣ ಕಳೆದುಕೊಳ್ಳುತ್ತವೆ. ಮುಗ್ಧ ಮೂಕ ಜೀವಿಗಳಿಗೆ ದಟ್ಟ ಕಾಡಿನಲ್ಲಿಯೇ ರಕ್ಷಣೆ ಇಲ್ಲದಂತಾಗಿದೆ. ಅವು ಊರುಗಳ ಮಾನವನ ವಸತಿ ಕಡೆಗೆ ಮುಖ ಮಾಡಿವೆ. ಸರ್ಕಾರ ಆಫ್ರಿಕಾದಿಂದ ಭಾರತಕ್ಕೆ ಚೀತಾ ತರುವ ಭರವಸೆಯ ಯೋಜನೆಗೆ ನೂರಾರು ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡುತ್ತಿದೆ. ಆದರೆ ರಾಷ್ಟ್ರೀಯ ಉದ್ಯಾನವನಗಳ ವಿಸ್ತರಣೆಗೆ, ವನ್ಯಮೃಗಗಳ ಸಂರಕ್ಷಣೆಗೆ ಖರ್ಚು ಮಾಡುವ ಹಣ ಮಾತ್ರ ಅತ್ಯಂತ ಅಲ್ಪವಾದುದು. ಕೃಷಿ ಮತ್ತು ತೋಟಗಾರಿಕೆಯಿಂದ ಎಲ್ಲೆಡೆ ಹಾವಳಿ ಹೆಚ್ಚುತ್ತಿರುವುದರಿಂದ ವನ್ಯಮೃಗಗಳ ಆಹಾರ, ವಿಹಾರ, ಸಂತಾನಾಭಿವೃದ್ಧಿಗೆ ತೀವ್ರ ಬಿಕ್ಕಟ್ಟು ಉಂಟಾಗಿದೆ. ಅಂತಾರಾಷ್ಟ್ರೀಯ ಪರಿಸರ ತಜ್ಞ ಡಾಕ್ಟರ್ ಮಾಧವ್ ಗಾಡಿಗಳವರ ಪ್ರಕಾರ ಜನವಿರೋಧಿ, ನಿಸರ್ಗ ವಿರೋಧಿ ಹಾಗೂ ವಿಜ್ಞಾನ ವಿರೋಧಿ ಪರಿಸರ ಕಾನೂನುಗಳು ಅಮೂಲಾಗ್ರವಾಗಿ ಬದಲಾಗಬೇಕಾಗಿದೆ. ವನ್ಯಜೀವಿ ಸಂಘರ್ಷವಿರುವ ಪ್ರದೇಶಗಳ ಸೂಕ್ಷ್ಮ ಅಧ್ಯಯನ ನಡೆದು ಮಾನವ ಮತ್ತು ವನ್ಯಜೀವಿಗಳ ನಡುವಿನ ಸಮತೋಲನ ಸಾಧನೆಯಾಗಬೇಕಾಗಿದೆ. ಇಲ್ಲದಿದ್ದರೆ ಭವಿಷ್ಯದಲ್ಲಿ ಪರಿಹರಿಸಲಾರದ ಸಮಸ್ಯೆಗಳು ಮಿತಿಮೀರುತ್ತವೆ ಮತ್ತು ಕಾಡಿನ ಅನೇಕ ವನ್ಯಮೃಗಗಳು ಊರಿನ ಕಡೆ ಬರುತ್ತವೆ, ಮನುಷ್ಯನಿಗೆ ತೊಂದರೆ ಕೊಡುತ್ತವೆ, ಮನುಷ್ಯನ ಹೊಲ ಗದ್ದೆ ತೋಟಗಳನ್ನು ಹಾಳು ಮಾಡುತ್ತವೆ. ಈ ಪರಿಣಾಮವನ್ನು ಮನುಷ್ಯ ಅತ್ಯಂತ ಸೂಕ್ಷ್ಮವಾಗಿ ತಿಳಿದುಕೊಂಡು ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು.
6: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ

ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಾ ಕುತ್ಕೊಂಡ್ ಕೇಳ್ತಾ ಇದ್ದೆ ನಿಂಗ್ ಪ್ಲೇ ಮಾಡಕ್ ಬರುತ್ತಾ ಅಂದ್ರೆ ನಾ ಬರುತ್ತೆ ಅಂದೆ. ಯಾಕೆ ಗೊತ್ತಿರೋದಿಲ್ಲ ಗೊತ್ತು ಅಂತ ತಾನೇ ಹೇಳ್ಬೇಕು, ಸುಳ್ಳು ಹೇಳಕ್ ಇಷ್ಟ ಇಲ್ಲ.
1: ಅಯ್ಯೋ ಬಿದ್ದು, ಹೆಂಗ್ಸರಿಗೆ ಗೊತ್ತಿದೆ ಗಂಡ್ಸರ್ ಅಂತ ಗೊತ್ತಿಲ್ಲ ಅನ್ನೋ ಗಂಡ್ಸರ್ ಕಂಡ್ರೆ ತುಂಬಾ ಇಷ್ಟ. ನೀನ್ ಅವತ್ತು ಗೊತ್ತಿಲ್ಲ ಅಂದಿದ್ರೆ ಅವ್ರಿಗೆ ನೀನ್ ಹೇಳ್ಕೊಡೋಣ. ಹಾಗೋ ಹೇಗೋ ದೊಡ್ಡ ರೊಮ್ಯಾನ್ಸ್ ನಡೆದಿರೋದೆ, ಛೇ ನೀನ್ ಮಿಸ್ ಮಾಡ್ಕೊಂಡ್ಬಿಟ್ಟೆ.
0: ಅವತ್ತು ರೊಮ್ಯಾನ್ಸ್ ನಡೀತೆ?
1: ಹಾ, ನಿಂಗ್ ಗೊತ್ತು ಅಂತ ಹೇಳಿದ್ ಮೇಲೆ ರೊಮ್ಯಾನ್ಸ್ ನಡೀತಾ?
0: ಅವ್ಳು ಮೂತಾರ್ಕೊಂಡ್ ಕೊಟ್ಲು, ನಾ ಹತ್ರ ತಗೊಂಡೆ, ಮೂತಾರ್ಕೊಂಡು ನೋಡಿದೆ, ಅವಳು ನೋಡಿದೆ, ಮೂತಾರ್ಕೊಂಡು ಕೆಳಗಿಟ್ಟು, ನೀನ್ ಮೌತಿ ಆರ್ಗನ್ ತರ ಇದೆ, ಮತ್ತೆ ಯಾಕೆ ಮೌತಾರ್ಗನ್ ಅಂತ ಹೇಳಿ

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್

0: ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
1: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
2: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀನು ನಕ್ಕರೆ ಹಾಲು ಸಕ್ಕರೆ ಎನ್ನುವಂತಹ ಒಂದು ಚಿತ್ರದ ಗೀತೆ ಚೆಲುವೆ ನೀನು ನಕ್ಕರೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಅವರ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1991 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ವಿಷ್ಣುವರ್ಧನ್ ಹಾಗೂ ಚಂದ್ರಿಕಾ ಜೋಡಿಯ ಒಂದು ಗೀತೆ, ದೊರೆ ಭಗವಾನ್ ಅವರ ಒಂದು ಚಿತ್ರಕಥೆಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ನೀನು ನಕ್ಕರೆ ಹಾಲು ಸಕ್ಕರೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾ ಸಂತೆಗೆ ಹೋಗೋಣ ಬಾ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಅವರ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಚಿತ್ರಕಥೆ ಬರೆದವರು ದೊರೆ ಭಗವಾನ್. ಇದು 1991 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ವಿಷ್ಣುವರ್ಧನ್ ಹಾಗೂ ವಿನಯ ಪ್ರಸಾದ್ ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾರಿ ಸ್ವರ್ಗಕ್ಕೆ ದಾರಿ ಚಿತ್ರದ ಗೀತೆ ನಿನಗಾಗಿ ನಾನು ಎನ್ನುವಂತ ಈ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀ ನನ್ನ ಗೆಲ್ಲಲಾರೆ ಚಿತ್ರದ ಒಂದು ಗೀತೆ, ನನ್ನ ನೀನು ಗೆಲ್ಲಲಾರೆ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಸ್ವರ ಸಂಯೋಜನೆಯಲ್ಲಿ ಜಿ ಉದಯ ಶಂಕರ್ ಬರೆದಿರುವ ಒಂದು ರಚನೆ, ಇಳೆಯ ರಾಜ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಮಂಜುಳ ಅವರ ಒಂದು ಜೋಡಿಯ ಚಿತ್ರ. ಇದು 1981 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜನ್ಮ ಜನ್ಮದ ಅನುಬಂಧ ಎನ್ನುವಂತ ಒಂದು ಚಿತ್ರದ ಗೀತೆ. ಯಾವ ಶಿಲ್ಪಿ ಕಂಡ ಕನಸು ನೀನು ಎನ್ನುವಂತ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ್ ಶಂಕರ್ ಅವರ ಒಂದು ರಚನೆ, ಇಳೆಯ ರಾಜ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಹಾಗೂ ಜಯಮಲ ಅವರ ಒಂದು ಜೋಡಿಯ ಚಿತ್ರ. ಇದು 1981 ತೆರೆ ಕಂಡಿರುವಂತ ಒಂದು ವರ್ಷ. ಇದು ಚಿತ್ರಕಥೆ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಒಂದು ಚಿತ್ರಕಥೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜೀವನದಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಕನ್ನಡ ನಾಡಿನ ಜೀವನದಿ. ಇದು SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥ ಒಂದು ಗೀತೆ, RN ಜಯಗೋಪಾಲ್ ಬರೆದಿರುವಂಥ ಒಂದು ರಚನೆ, ಕೋಟಿ ಅವರ ಒಂದು ಸಂಗೀತ ನಿರ್ದೇಶನ. ಇದು 1996 ತೆರೆ ಕಂಡಿರುವಂಥ ಒಂದು ವರ್ಷ. ಇದು ವಿಷ್ಣುವರ್ಧನ್ ಹಾಗೂ ಖುಷ್ಬು ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜೀವನ ಜೋಕಾಲಿ ಎನ್ನುವಂತ ಒಂದು ಚಿತ್ರದ ಗೀತೆ ಮಕ್ಕಳ ಮನವು. ಇದು ಬಿ ಕೆ ಸುಮಿತ್ರಾ ಅವರು ಹಾಡಿರುವಂತ ಒಂದು ಗೀತೆ. ಗೀತ ಪ್ರಿಯ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಚಿತ್ರ. ಇದು ಚಿತ್ರಕಥೆ ಬರೆದವರು ಗೀತ ಪ್ರಿಯ. ಇದು 1972 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜೀವನ ಚಕ್ರ ಎನ್ನುವಂಥ ಒಂದು ಚಿತ್ರದ ಗೀತೆ ಆನಂದ ಆನಂದ ಆನಂದವೇ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ರಾಧಿಕಾ ಅವರ ಒಂದು ಜೋಡಿಯ ಚಿತ್ರ. ಚಿತ್ರಕಥೆ ಬರೆದವರು ಭಾರ್ಗವ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗಿರಿಕನ್ಯೆ ಎನ್ನುವಂತ ಒಂದು ಚಿತ್ರದ ಗೀತೆ ಏನೆಂದು ನಾ ಹೇಳಲಿ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ್ ಶಂಕರ್ ಬರೆದಿರುವ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಮಾಲಾ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತ ಒಂದು ವರ್ಷ. ದೊರೆ ಭಗವಾನ್ ಅವರ ಒಂದು ಚಿತ್ರಕಥೆಯ ಅಮೋಘವಾದಂತಹ ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗಂಧದ ಗುಡಿ ಚಿತ್ರದ ಗೀತೆ, ಅದುವೇ ಅರರೆ ಗಿಳಿ ರಾಮ ಎನ್ನುವಂತ ಗೀತೆಯನ್ನ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ, ಚಿತ್ರಕಥೆ ವಿಜಯ್ ಅವರಿಂದ. ಇದು 1973 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಅರೆ ಅರೆ ಅರೆ ಗಿಳಿ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಧನಲಕ್ಷ್ಮಿ ಎನ್ನುವಂಥ ಒಂದು ಚಿತ್ರದ ಗೀತೆ. ಅದುವೇ ನಿಲ್ಲೆ ನೀನಲ್ಲೆ ಎನ್ನುವಂಥ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಸತ್ಯನಾರಾಯಣ ಬರೆದಿರುವಂತಹ ಒಂದು ರಚನೆ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. 1977

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೇವತಾ ಮನುಷ್ಯ ಚಿತ್ರದ ಗೀತೆ ಹೃದಯದಲ್ಲಿ ಇದೇನಿದು ಎನ್ನುವಂಥ ಒಂದು ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವಂಥ ಒಂದು ಅಮೋಘವಾದಂಥ ಗೀತೆ. ಚಿ ಉದಯ್ ಶಂಕರ್ ಬರೆದಿರುವಂಥ ಒಂದು ರಚನೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಗೀತಾ ಅವರ ಒಂದು ಜೋಡಿಯ ಚಿತ್ರ. ಇದು 1988ರಲ್ಲಿ ತೆರೆಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಚಂದನದ ಗೊಂಬೆ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಕಂಗಳು ತುಂಬಿರಲು ಎನ್ನುವಂತ ಈ ಒಂದು ಗೀತೆ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು 1979 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ. ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಹಾಗೆ ಶ್ರೋತೃ ಬಾಂಧವರೇ, ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬೆಸುಗೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಅದುವೇ ಯಾವ ಹೂವು ಯಾರ ಮುಡಿಗೋ. ಇದು SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಒಂದು ಗೀತೆ, ಶ್ಯಾಮ್ ಸುಂದರ ಕುಲಕರ್ಣಿ ಅವರ ಒಂದು ರಚನೆಯ ಈ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1976 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ. ಇದು ಶ್ರೀನಾಥ್, ಮಂಜುಳಾ, KS ಅಶ್ವಥ್, ಶಿವರಾಮ್ ಹಾಗೂ ಚಂದ್ರಶೇಖರ್ ಅವರ ಒಂದು ನಟನೆಯ ಅದ್ಭುತವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಂಗಾರದ ಮನುಷ್ಯ ಎನ್ನುವಂಥ ಒಂದು ಚಿತ್ರದ ಗೀತೆ, ಆಹಾ ಮೈಸೂರು ಮಲ್ಲಿಗೆ ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆಯನ್ನು ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಒಬ್ಬ ನಟನ ಒಂದು ಚಿತ್ರ 100 ದಿನ ಓಡ್ತಿದ್ದ ಹಾಗೇನೆ ಅವನೊಬ್ಬ ಹೀರೋ ಆಗೋಗ್ತಾನೆ. ಆದ್ರೆ ಒಬ್ಬ ಪೊಲೀಸ್ ಅಧಿಕಾರಿ 100 ಗುಂಡುಗಳಿಗೆ ತನ್ನ ಎದೆ ಒಡ್ಡಿ ನಮ್ಮ ಉಳಿವಿಗೆ ಹೋರಾಡಿ ಹುತಾತ್ಮನಾದರೂ ಕೂಡ ಕೆಲವೊಮ್ಮೆ ಅವನಿಗೆ ಆ ಹೀರೋ ಪಟ್ಟ ಸಿಗೋದೇ ಇಲ್ಲ. ಈ ನಮ್ಮ ಚಿತ್ರ ವೀರ ಮದಕರಿ ಅಂತ ನಿಜವಾದ ನಿಷ್ಠಾವಂತ ರಿಯಲ್ ಹೀರೋಗಳಾದಂತ ಆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಚಿಕ್ಕ ಸಮರ್ಪಣೆ. ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ ಕಿಚ್ಚ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಾಮಣಿ.
1: ಹಂಗಾರೆ ಗೋಪಿಕಾ ಸ್ತ್ರೀಯರು ಇದಾರೆ ಅಂತ ಈಗ್ಲೇ ಕೇಳ್ಬಿಡೆ ಮಣಿ.
2: ಚಚ ಅದಲ್ಲ ದ್ವಾಪರ ಯುಗಕ್ಕೆ.
3: ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನ ನೋಡಲ್ವಾ?
2: ನೋಡ್ತಾನೆ ಇದೀನಲ್ಲ.

ಬಂದೈತೆ. ಈಗ ಊರ್ ಹತ್ರಕ್ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳೆ ಕನಕ.

ಓಕೆ, ದಿಸ್ ಇಸ್ ಹೌ ದ ಸ್ಟೋರಿ ಗೋಸ್. ಕೊನೆಗೂ ಅವಳು ಪ್ರಪೋಸ್ ಮಾಡೋಣ ಅಂತ ಡಿಸೈಡ್ ಮಾಡೇ ಬಿಟ್ಟೆ. ವೆಲ್, ನೀವೇ ಕೇಳಿ.

0: ಶಿಟ್, ಲಿಟ್ರಲ್ ನನ್ ಹೆಸರು ಬರೆಯೋದೇ ಮರ್ತೋದ್ನಲ್ಲ. ಜಸ್ಟ್ ಮಿಸ್.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
3: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ನೋಡು, ಇವಾಗ್ಲೂ ನೀನ್ ಪಕ್ಕದಲ್ಲಿ ನಿಂತಿದ್ರೆ ಒಳಗೊಳಗೆ ಏನೋ ಒಂಥರ ಸಂತೋಷ. ನೀನ್ ಸುಮ್ನೆ ಒಂದ್ ಲುಕ್ ಕೊಟ್ರೆ ರಕ್ತ ಹಂಗೆ ಇಲ್ಲಿಂದ ಇಲ್ಲೋರ್ಗು ಸಿಹಿ ಅಂತ ಹತ್ತತ್ತೆ. ನಾನ್ ನಿನ್ನ ಲವ್ ಮಾಡಿದ್ದು ನನ್ ಲೈಫ್ ಅಲ್ಲಿ ಮಾಡಿದ್ದು ಒಂದ್ ಒಳ್ಳೆ ಕೆಲ್ಸ. ನಿನ್ನ ಕದ್ದು ಕದ್ದು ನೋಡೋದು, ನಿನ್ ಹೆಸರು ನೀತರ ಬ್ಲೇಡ್ ಅಲ್ಲಿ ಕುಯ್ಕೊಳ್ಳೋದು, ಇದೇ ನಮ್ಮಂತವ್ರು ಗೊತ್ತಿರಲ್ಲವು. ಈ ಗ್ರೀಟಿಂಗ್ ಕಾರ್ಡ್ ಅಲ್ಲಿ ಗುಲಾಬಿ ಹೂ ಇಟ್ಟು ಕವನ ಬರ್ದ ಐ ಲವ್ ಯು ಹೇಳದೆಲ್ಲ ನಮಗ್ ಗೊತ್ತಿಲ್ಲ. ನಮಗ್ ಬಯಸಿದ್ ಸಿಕ್ಕಿಲ್ಲ ಅಂದ್ರೆ ಸಿಕ್ಕಿದ್ರಲ್ಲೇ ತೃಪ್ತಿ ಪಡ್ಬೇಕು ಅಷ್ಟೇ. ಎಲ್ಲಾರ್ಗು ಕತ್ರಿನಾ ಕೈಫ್ ಮೇಲೆ ಆಸೆನೆ. ಹಂಗಂತ ಯಾರು ಮದ್ವೆನೆ ಆಗಲ್ವಾ ಬೇರೆ ಹುಡ್ಗಿನ, ಅಥವಾ ಸಂಸಾರ ನಡ್ಸಲ್ವಾ? ಲೈಟ್ ಆಫ್ ಮಾಡಿದ್ರೆ ಎಲ್ಲಾ ಹುಡ್ಗಿರು ಕತ್ರಿನಾ ಕೈಫೆ.

ಕೇಳುತ್ತಿದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹರಿಕಥಾ ವಿದ್ವಾಂಸ ಗುರುರಾಜಲು ನಾಯ್ಡು ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಹರಿಕಥೆ 3.5 ವಜ್ರಗಳು.
7: ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ ಸರ್ವ ವಿಘ್ನೋಪಶಾಂತಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾಪಿ ಪೂಜಿ ಸರ್ವಂ ಯತೇವ ನಿಯವೇನ ವಧನ್ವಯಾನಾಂ ಆದ್ಯಸ್ಸನ್ ಗುಡೀರ್ಬಗುಳಾಭಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾಪಾತ್ರಂ ದಿಭಕ್ತಿಯಾದಿ ಗುಣಾರ್ನವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾದರ ಮುನಿಂ. ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮ ಅಶ್ವದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ.

ಕೀರ್ತನ ಆರಂಭ ಕಾಲದಲ್ಲಿ ವಿಚಿತ್ರ ಲೀಲಾಮಯನಾಗಿರ್ತಕ್ಕಂಥ ಪರಮಾತ್ಮ ಲೋಕದಲ್ಲಿ ಹಲವಾರು ರೀತಿಯಲ್ಲಿ ತನ್ನ ಭಕ್ತರನ್ನು ಕಾಪಾಡುತ್ತಲೇ ಇರ್ತಾನೆ. ನಾವು ಭಾವಿಸುವುದು ಒಂದಾದರೆ ದೇವರ ಚಿತ್ತವೇ ಮತ್ತೊಂದು. ಸರ್ವದಾ ಭಕ್ತರಿಗಾಗಿ ತಾನು ನೆರವನ್ನೇ ನೀಡುತ್ತಿರ್ತಾನೆ. ಯಾವ ಕಾಲದಲ್ಲಿ ಯಾವ ರೂಪದಲ್ಲಿ ತನ್ನ ಭಕ್ತರ ಪ್ರತಿಭೆಯನ್ನ ಲೋಕಕ್ಕೆ ತೋರಲು ತಾನು ಯಾವ ನಾಟಕವನ್ನಾಡಲು ಸಿದ್ಧನಾಗ್ತಾನೆ. ಅದಕ್ಕಾಗಿಯೇ ಆತನಿಗೆ ಕಪಟನಾಟಕ ಸೂತ್ರಧಾರಿ ಎಂದು ಹೆಸರಾಗಿದೆ. ಅಂತಹ ಕಪಟನಾಟಕ ಸೂತ್ರಧಾರಿಯಾದ ಶ್ರೀ ಕೃಷ್ಣ ತಾನು ತನ್ನ ಭಕ್ತರಲ್ಲಿ ಉಂಟಾಗಬಹುದಾಗಿರತಕ್ಕಂಥ ವಿಚಿತ್ರ ವರ್ತನೆಯ ಒಂದು ಲೀಲಾ ವಿನೋದ ಕಥಾಭಾಗವೇ ಮೂರುವರೆ ವಜ್ರಗಳು ಎಂಬ ಕಥಾಭಾಗ. ಅಂದ ಮೇಲೆ ಈ ಕಥಾಭಾಗವನ್ನು ಹೇಳುವುದು ಕೇಳುವುದು ಉಚಿತ ಎಂದಾಗ ನಾವು ಆ ಕಥಾಭಾಗವನ್ನು ಪಠಣ ಶ್ರವಣದಿಂದ ಶ್ರೀ ಹರಿಯ ಕೃಪೆಗೆ ಪಾತ್ರರಾಗೋಣ. ಮೆರವಪುರದೊಳ್ಳೆಗೆ ಪಿರಿ

ದ್ವಾಪರ ಯುಗದಲ್ಲಿ ಜಗದೊಡೆಯನಾಗಿರುವ ಶ್ರೀ ಕೃಷ್ಣ ಪರಮಾತ್ಮನ ಪ್ರಿಯ ಭಕ್ತನಾಗಿರುವ ಪಾಂಡವರು ದುರ್ಯೋಧನಾದಿಗಳ ಮೋಸ ಜೂತದಲ್ಲಿ ಸಿಕ್ಕಿ ತಾವು ವನವಾಸಕ್ಕಾಗಿ ಕಾಡಿಗೆ ಹೊರಟಿದ್ದಾರೆ. ಪಡಬಾರದ ಕಷ್ಟಗಳನ್ನು ಪಡುತ್ತಾ ಕಾಡಿನಲ್ಲಿ ಅವರು ವಾಸ ಮಾಡಿಕೊಂಡಿದ್ದರೆ ಜಗದೊಡೆಯರಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ರೂಪಿಯಾದ ಕೃಷ್ಣನಿಗೆ ಭಕ್ತರ ಮೇಲೆ ಚಿಂತೆ. ಏನಾಯಿತೋ, ಏನು ಕಷ್ಟಪಡುತ್ತಿದ್ದಾರೋ? ಲೋಕದಲ್ಲಿ ಒಬ್ಬೊಬ್ಬರಿಗೊಂದೊಂದು ಚಿಂತೆ. ಮಕ್ಕಳಿಲ್ಲದವರಿಗೆ ಮಕ್ಕಳ ಚಿಂತೆ, ಧನವಿಲ್ಲದವರಿಗೆ ಧನದ ಚಿಂತೆ, ಒಬ್ಬೊಬ್ಬರಿಗೊಂದೊಂದು ಚಿಂತೆ ಇರುವಂತೆ ಪರಮಾತ್ಮರಿಗೂ ಒಂದು ಚಿಂತೆಯಂತೆ ತನ್ನ ಭಕ್ತರಿಗೆ ಯಾವ ವಿಧವಾದಂತಹ ದುಃಖ ಬಾರದೇ ಇರಲಿ, ಕಷ್ಟ ಪಡ್ತಾರಲ್ಲ ಅನ್ನುವ ಚಿಂತೆ. ದ್ವೈತವನದಲ್ಲಿ ಪಾಂಡವರು ಅನೇಕ ವಿಧವಾಗಿರುವ ಪುರಾಣ ಪುಣ್ಯ ಕಥೆಗಳನ್ನು ಕೇಳುತ್ತಾ ಕಾಲವನ್ನು ಕಳೆಯುತ್ತಿರುವಾಗ ಶ್ರೀಕೃಷ್ಣ ಸಂದರ್ಶನಾರ್ಥವಾಗಿ ಮಹಾನುಭಾವರಾದಂಥ ನಾರದ ಮಹರ್ಷಿಗಳು ಭಗವನ್ನಾಮ ಸಂಕೀರ್ತನೆಯನ್ನು ಪಾಡುತ್ತಾ ದ್ವಾರಕೆಗೆ ಬರ್ತಾ ಇದ್ದಾರೆ.

ಆ ದ್ವಾರಕಾ ನಗರದಲ್ಲಿ ಬಲರಾಮದೇವ ತನ್ನ ಹೆಂಡತಿಯಾದ ರೇವತಿ ದೇವಿಯೊಡಗೂಡಿ ಕುಳಿತಿದ್ದ. ರೇವತಿ ದೇವಿ ಒಂದು ಪ್ರಶ್ನೆ ಮಾಡಿದ್ಲು, ಸ್ವಾಮಿ, ಲೋಕದಲ್ಲಿ ಬಹುಜನ ರಾಮರ ಹೆಸರನ್ನು ಕೇಳಿದ್ದೇನೆ, ಅದರಲ್ಲಿ ಶ್ರೀರಾಮ, ಪರಶುರಾಮ ಇವರು ಬಹಳ ಪ್ರಖ್ಯಾತರು, ನೀವು ಬಲರಾಮ ಅಂತ ಹೆಸರು ಪಡೆದಿದ್ದೀರಲ್ಲ, ಇದು ಹೇಗೆ? ಸೋಮವಾರದಲ್ಲಿ ತಲ್ಲೀನಾಗಿದ್ದ ಬಲರಾಮ ನಗನಗುತ್ತ ಹೇಳಿದರಂತೆ, ರೇವತಿ, ಹಲಾಯುಧವನ್ನು ಕರದೊಳಗೆ ಹಿಡಿದು ಯುದ್ಧಕ್ಕೆ ನಾನು ಎದುರಾಗಿ ನಿಂತರೆ ನನ್ನ ಎದುರಾಗಿ ನಿಲ್ಲುವ ಧೀರರು ಈ ತ್ರಿಭುವನದಲ್ಲಿಯೂ ಇಲ್ಲ. ಈಗ ಪ್ರಸಿದ್ಧರು ಎನಿಸಿಕೊಂಡಿರುವ ದುರ್ಯೋಧನ ಭೀಮಾದಿಗಳು ನನ್ನ ಶಿಷ್ಯರೇ. ಗದಾಯುದ್ಧದಲ್ಲಿ, ಮಲ್ಲಯುದ್ಧದಲ್ಲಂತೂ ಬಹಳ ಪ್ರವೀಣ ನಾನು. ಆ ಮಲ್ಲಯುದ್ಧದ ವೈಖರಿ ಮೂರು ಲೋಕದಲ್ಲಿ ನಾರಿಗೂ ಇಲ್ಲ ಕಾಣೆ. ಆಗ ರೇವತಿ ದೇವಿ ಕೇಳಿದ್ಲು, ಹೌದೇನ್ರಿ, ಮಲ್ಲಯುದ್ಧ ಅಂದ್ರೆ ಕುಸ್ತಿ ಅಲ್ವೇ, ನಾನು ನೋಡಬೇಕಲ್ರಿ? ನೋಡಬೇಕು ಎಂದಾಗ ಬಲರಾಮ ಹೇಳಿದ, ಸಮಯ ಸಿಕ್ಕಿಲಿ, ಅದರ ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ. ಅಯ್ಯೋ, ಇನ್ನು ನಾನು ನಿಮ್ಮ ಕುಸ್ತಿ ನೋಡೋದಕ್ಕೋಸ್ಕರ ಸಮಯ ಕಾಯ್ಬೇಕೆ? ಇಲ್ಲೇ ಯಾರಾದರೂ ಸೇವಕರಿದ್ದಾರಲ್ಲ, ಮಾಡಬಾರ್ದೇನ್ರಿ? ಛೇ ಛೇ ಛೇ ಛೇ, ಎಲ್ಲಾದರೂ ಉಂಟಾ? ನಮ್ಮ ಯೋಗ್ಯತೆಗೆ ಸರಿ ಸಮಾನವಾದವರು ಬಂದಾಗಲ್ವೇನೆ ಅದರ ವಿಚಾರ? ತಾಳು, ಯಾರಾದರೂ ಬರಲಿ, ಆಗ ವಿಚಾರ ತೋರ್ತೇನೆ. ಹಾಗನ್ನೋ ವೇಳೆಗೆ ಸರಿಯಾಗಿ ಬ್ರಹ್ಮ ಮಾನಸ ಪುತ್ರರಾದ ನಾರದರು ನಾರಾಯಣ ಅಂತ ಬಂದರು. ಕಂಡೊಡನೆಯೇ ನಾರದರನ್ನ ಬಲರಾಮ ಎದ್ದ. ಆಹಾ, ರೇವತಿ, ನಿನ್ನಾಶೆ ಈಡೇರುವ ಕಾಲ ಬಂದಿದೆ. ನನಗೆ ಸರಿಯಾದ ಜೊತೆ ಇಲ್ಲ ಅಂತಿದ್ದೆ. ನೋಡು, ಈ ಬ್ರಹ್ಮನ ಪುತ್ರ ನಾರದ, ಆ ಬ್ರಹ್ಮಚಾರಿ ಸರಿಯಾಗಿದ್ದಾರೆ. ನಾರದ, ಬಾ. ನಾರದರು ನೋಡು, ಏನಿದು ಬಾ ಅಂತಾನಲ್ಲ, ಯಾವಾಗಲೂ ಕಂಡಾಗ ಪೂಜ್ಯರೇ ದಯ ಮಾಡಿಸಿ, ನಮಸ್ಕಾರ, ನಮೋ ನಮಃ ಅಂತಿದ್ದವರು. ನಾರದ, ಬಾ ಅಂತಾರಲ್ಲ, ಏನೋ ಸಮಾಚಾರ ಗೊತ್ತಾಗ್ಲಿಲ್ವಲ್ಲ ಅನ್ನುವಾಗ ಈ ಬಲರಾಮ್ ಹೇಳಿದ, ಬಾ. ನಾರದರ ಅಲ್ಲೇ ಕೇಳಿದ್ರು, ಇದೋ ಬಲರಾಮ್ ದೇವರೇ, ಏನ್ ಸಮಾಚಾರ? ಏನು ಇಲ್ಲ, ನನ್ನ ಹೆಂಡತಿಯಾಗಿರ್ತಕ್ಕಂಥ ರೇವತಿಗೆ ನಾನು ಮಲ್ಲಯುದ್ಧ ಮಾಡುವುದು ಹೇಗೆ ಎನ್ನುವುದನ್ನು ನೋಡಬೇಕಂತೆ, ಅದಕ್ಕಾಗಿ ನಿನ್ನನ್ನು ಉಪಯೋಗಿಸ್ಕೊಳ್ತೇನೆ ಬಾ. ಹ, ನನ್ನನ್ನು ಉಪಯೋಗಿಸ್ಕೊಡ್ತೀಯ? ಹೇಗೆ?

ನಾರದರು ನೋಡಿದ್ರು, ನಾರಾಯಣ ನಾರಾಯಣ ನಾರಾಯಣ. ಹೋದಿಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂದ ಹಾಗೆ. ಶ್ರೀಕೃಷ್ಣ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನಾನು ಬರ್ತಿದ್ರೆ ಈ ಬಲರಾಮ ಕುಸ್ತಿಗೆ ಕರೀತಿದ್ದಾನಲ್ಲ, ಬಲರಾಮ ದೇವ ನೀನು ಜಗದೇಕವೀರ, ನೀನು ಮಹಾಪರಾಕ್ರಮ ಪ್ರಖ್ಯಾತ, ನಾನು ಭಾಗವತೋತ್ತಮ, ನನಗೂ ನಿನಗೂ ಸಮವೇ, ಚಿಂತೆ ಇಲ್ಲವ, ನಿನ್ನನ್ನೊಂದು ಸಲ ಮೇಲೆ ಕೆತ್ತಿ ಬಿಸಾಡ್ತೀನಿ, ನೀನು ಕೆಳಗಡೆ ಹೇಗೆ ಬೀಳ್ತೀಯ ಅನ್ನೋದು ನನ್ನ ಹೆಂಡತಿಗೆ ತೋರಿಸ್ತೇನೆ, ಹಿಡೀರಿ ಅವನನ್ನ. ನಾರದರಿಗೆ ಭಯವಾಯಿತು, ವೀಣೆ ತೆಗೆದು ಕಂಕುಳಲ್ಲಿ ಹಾಕೊಂಡು ದಡ ದಡ ದಡ ದಡ ದಡ ದಡ ಅಂತ ಓಡ್ತಾ ಇದ್ದಾರೆ. ಹಿಡೀರಿ ಹಿಡೀರಿ ಅನ್ನೋದ್ರೊಳಗಾಗಿ ಮಹಾನುಭಾವನಾದಂತ ನಾರದ ಅರಮನೆ ಒಳಗಡೆ ನುಗ್ಗಿ ಉದ್ಯಾನವನಕ್ಕೆ ಬಂದನಂತೆ. ಉದ್ಯಾನವನಕ್ಕೆ ಬಂದರೆ ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಕೂತಿದ್ದ. ಆಹಾ, ಸದ್ಯ ಕಂಡೆ ಕೃಷ್ಣನನ್ನ. ಹೇ ಒಡೆಯ ಕೃಷ್ಣ, ನಮೋ ನಮೋ ನಾರಾಯಣ, ಗೋವಿಂದ ಮುಕುಂದ ಅಚ್ಯುತ. ಯೋಚನೆಯನ್ನು ಮಾಡ್ತಾ ಕುಳಿತಿದ್ದಂಥ ಕೃಷ್ಣ, ಓಹೋ ಪೂಜರೆ ದಯಮಾಡಿಸಿ, ಏನ್ ಪರಮಾತ್ಮ ಬಹಳ ಯೋಚನೆ ಮಾಡ್ತಾ ಇದೆಯಲ್ಲ. ಏನಿಲ್ಲ ನಾರದ್ರೆ, ಹೀಗೆ ಬೇಸರವಾಗ್ತಾ ಇದೆ. ನಿಮ್ಮನ್ನು ಕಂಡೆ ನನಗೊಂದು ಆಲೋಚನೆ ಬಂದಿದೆ ಗುರುಗಳೇ, ನಿಮ್ಮನ್ನೊಂದು ಮಾತು ಕೇಳಲೆ. ಏನು? ಏನಿಲ್ಲ, ನನ್ನ ಬೇಸರ ಕಳೆಯುವುದಕ್ಕೆ ಒಂದು ಕಥೆ ಹೇಳ್ತೀರಾ? ಕಥೆ? ಯಾವ ಕಥೆ ಪರಮಾತ್ಮ? ಕಥೆ ಚೆನ್ನಾಗಿರ್ಬೇಕು ನಾರದ್ರೆ. ಕಥೆ ಹೇಗಿರಬೇಕು ಅಂದ್ರೆ, ಹಿಂದೆ ಯಾರು ಕೇಳಿರಬಾರದು, ಮುಂದಕ್ಕೆ ಯಾರು ಕೇಳಬಾರದು, ಹಿಂದೆ ಎಲ್ಲೂ ನಡೆದಿರಬಾರದು, ಮುಂದಕ್ಕೆಲ್ಲೂ ನಡೆಯಬಾರದು ಅಂತ ಕಥೆ. ನಾರದರಂದ್ರೆ ಚೆನ್ನಾಗಿದೆ. ಬಲರಾಮನಿಗೆ ಬೇಕು ಒಂದು ಜೊತೆ, ಪರಮಾತ್ಮ ಕೃಷ್ಣನಿಗೆ ಬೇಕು ಒಂದು ಕಥೆ, ಮಧ್ಯ ಬಂದಿದೆಯಲ್ಲ ನನಗೆ ವ್ಯಥೆ. ಏನು ಮಾಡಲಿ ಪರಮಾತ್ಮ, ನಿನಗೆ ಕಥೆ ಬೇಕೋ ಹಾಗಾದರೆ ನನಗೊಂದಿಷ್ಟು ಅವಕಾಶವನ್ನು ಕೊಡು, ಸ್ವಲ್ಪ ಕಾಲಾವಕಾಶವನ್ನು ಕೊಡು. ಆ ಕಾಲಾವಕಾಶದಲ್ಲಿ ನೀನು ಕೇಳಿದಂತಹ ಕಥೆಯನ್ನ ನೀನು ಕೇಳುವುದು ಬೇಡ, ನೋಡುವಂತೆ ಮಾಡ್ತೇನೆ. ಸದ್ಯ ನನಗೆ ಈಗ ಹೋಗ್ಲಿಕ್ಕೆ ಅವಕಾಶ ಕೊಡು ನಾರಾಯಣ ಅಂತ ಹೊರಟು ಬಿಟ್ಟರಂತೆ. ಪರಮಾತ್ಮ ಯೋಚನೆ ಮಾಡ್ತಿದ್ರೆ ಮಹಾನುಭಾವರಾದ ನಾರದರು ಗಗನ ಮಾರ್ಗದಲ್ಲಿ ಬರ್ತಾ ಯೋಚನೆ ಮಾಡ್ತಾರೆ. ಹೇ ಪರಮಾತ್ಮ, ಏನಪ್ಪಾ ನಿನ್ನ ವಿಚಿತ್ರ ಲೀಲಾ, ನೀನು ಹೇಳಿದಂತೆಲ್ಲ ಕೇಳಿ ಕಾಲವನ್ನು ಕಳೆಯತಕ್ಕಂಥ ನಾನು ನಿನಗೇ ಕತೆ ಹೇಳುವ ಕಾಲ ಬಂದಿದೆಯಲ್ಲ, ಹಾಗೆಯಾಗಲಿ ಎಂಬುದಾಗಿ ಪರಮಾತ್ಮನ ಧ್ಯಾನ ಮಾಡಿಕೊಂಡು ಬರ್ತಾ ಇದ್ದಾರೆ. ಮುರಳಿ

ಮುರಳೀಧರ ಶ್ಯಾಮ ಸುಂದರ, ನಿನಗೆ ಕಥೆಯ ಪೇಳುವ ಪರಿಯು ಎನಗಳವೇ ದೇವ, ನಿನಗೆ ನಾನು ಕಥೆಯನ್ನು ಹೇಳೋದೆ. ಎಲ್ಲರ ಜೀವನ ಚರಿತೆಗೂ ನೀನೇ ಮುಖಪುಟ, ಎಲ್ಲರ ಜೀವನ ರಥಕ್ಕೂ ನೀನೇ ಸಾರಥಿ, ಎಲ್ಲರ ದೇಹಾಂತರ್ಗತನಾಗಿರುವ ಶ್ರೀರಂಗ, ನಿನಗೆ ನಾನೊಂದು ವಿಚಿತ್ರ ಕಥೆ. ಎಷ್ಟು ವಿಚಿತ್ರವಾಗಿದೆ ನನ್ನ ಜೀವನ. ನಾರಾಯಣ ನಾರಾಯಣ ಅಂತ ಗಗನ ಮಾರ್ಗದಲ್ಲಿ ಹೋಗ್ತಿದ್ದಾರೆ. ಒಂದು ಸಲ ತಲೆ ಹಾಯಿಸಿ ಭೂಲೋಕವನ್ನು ನೋಡಿದರೆ ಇವರ ಶಿಷ್ಯ ಕೃತವರ್ಮ ಅರಮನೆಯ ಹೊರಬಾಗಿಲಲ್ಲಿ ತನ್ನ ಅರಮನೆಗೆ ಬರುತ್ತಿರುವ ಅನೇಕ ಜನ ಅತಿಥಿಗಳನ್ನು ಕಂಡು ಸತ್ಕರಿಸಿ ಕರಜೋಡಿಸಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ದಯಮಾಡಿಸಿ ದಯಮಾಡಿಸಿ ದಯಮಾಡಿಸಿ. ನಾರದರು ನೋಡಿದರು, ಬಲರಾಮನಿಗೆ ಒಂದು ಜೊತೆ, ಜಗದೊಡೆಯನಾದ ಶ್ರೀಕೃಷ್ಣನಿಗೊಂದು ಕಥೆ. ಅದು ಪ್ರಾರಂಭಿಸಬೇಕಾದರೆ ಇದೇ ಸರಿಯಾದ ಸಮಯ, ಇಲ್ಲೇ ಪ್ರಾರಂಭಿಸಬೇಕು ಅಂತ ಗಗನ ಮಾರ್ಗದಿಂದ ಸರ್ರನ ಭೂತಳ ಕಿಳಿದರಂತೆ ನಾರದ ಮಹರ್ಷಿಗಳು. ನಾರಾಯಣ ಶಿಷ್ಯ ಕಂಡ, ಗುರುಗಳನ್ನು ಕಂಡೊಡನೆ ಓಡೋಡಿ ಬಂದಿದ್ದೆ. ಜಯ ಗುರುದೇವ ಮಂಗಳಮಸ್ತು. ಗುರುದೇವ, ನಿಮ್ಮ ಆಶೀರ್ವಾದವನ್ನು ಪಡೆದ ಶಿಷ್ಯ ಪ್ರತಿ ದಿವಸ ಸಹಸ್ರಾರು ಮಂದಿ ಸಾಧು ಸಂತರಿಗೆ ಬ್ರಾಹ್ಮಣಾದಿಗಳಿಗೆ ಭೋಜನವನ್ನು ಬಡಿಸಿ ಅನ್ನದಾನವನ್ನು ಮಾಡಿ ನಾನು ಕೃತಕೃತ್ಯನಾಗುತ್ತಿದ್ದೇನೆ. ದಯಮಾಡಿಸಿ ಗುರುಗಳೇ, ಈ ದಿನ ನೀವೇ ಬಂದಿದ್ದೀರಾ ಎಂದರೆ ಆನಂದವೋ ಆನಂದ. ದಯಮಾಡಿಸಿ ದಯಮಾಡಿಸಿ. ಕರೆದುಕೊಂಡು ಹೋದ. ಅಂದಿನದಿನದ ಸಮಾರಾಧನೆಯಲ್ಲಿ ಅಗ್ರಾಸನದ ಮೇಲೆ ಗುರುಗಳನ್ನು ಕೂರಿಸಿದ್ದಾನೆ. ಸಾಲು ಸಾಲಾಗಿ ಕೂತಿದ್ದಾರೆ ಭೋಜನಕ್ಕೆ ಜನ. ಏನ್ ಅಡಿಗೆಗಳು ಬಡಿಸ್ತಾ ಇದ್ದಾರೆ? ಲಾಡು, ಚಿರೋಟಿ, ದೂದ್ಪಾಡ, ಕರಾಯಿ, ದಮರೋಟ, ಮೈಸೂರು ಬಾತ್, ಕೇಸರಿ ಬಾತ್, ಮಗಳು ಬಾತು, ರಾವಣ ಬಾತು, ಕುಂಕಡ ಬಾತು, ಸಣ್ಣಗೆ ಮಣ್ಣಿಗೆ, ಗೂಳೂರಿಗೆ, ಬೆಂಗಳೂರಿಗೆ, ತುಮಕೂರಿಗೆ ಅಂತ ರಾಶಿ ರಾಶಿ ತಿಂಡಿಗಳನ್ನು ಮಾಡಿಬಿಡಿಸಿದ್ದಾರೆ. ಪಕ್ಕದಲ್ಲಿ ಕೂತಿರೋರಿಗೆಲ್ಲ ಬಾಯಿಗೆ ಹಾಕೊಂಡ್ರೆ ಸಾಕು ಅಂತ ಈ ನಾರದರು ಭೋಜನಕ್ಕಾಗಿ ಕುಳಿತಿದ್ದಾಗ ಬಂದಂತ ಕೃತವರ್ಮನ್ನು ನಮಸ್ಕಾರ ಮಾಡಿ ತನ್ನ ಹೆಂಡತಿಯನ್ನು ಕರೆದ. ಸತ್ಯ ಸತ್ಯ ಸತ್ಯ ಎಂದರೆ ಓಡೋಡಿ ಬರ್ತಿದ್ದಾಳಂತೆ ಸತ್ಯವತಿ. ದೊಡ್ಡವರು ಹೇಳ್ತಾರೆ, ಸತ್ಯವತಿ ಗುಣವತಿ ಪತಿಯೊಳಗೆ ಅತಿ ವಿಧದ ಭಕ್ತಿಯಲ್ಲಿ ಬಾಳುವ ನಿಜ ಸತಿ. ಆ ಸತ್ಯವತಿಯು ಓಡಿ ಬಂದಿದ್ದೆ. ಗುರುಗಳ ಚರಣಾರವಿಂದಕ್ಕೆ ನಮಸ್ಕಾರ ಮಾಡಿ ಕೈಗಳನ್ನು ಜೋಡಿಸಿ ನಿಂತಿದ್ದಾಳೆ. ಗುರುಗಳ ಕೈಯನ್ನೇ ನೋಡಿದರು. ಬಲರಾಮನಿಗೊಂದು ಜೊತೆ, ಕೃಷ್ಣನಿಗೆ ಒಂದು ಅಪರೂಪವಾದ ಕಥೆ, ಇವೆರಡು ನಿರ್ಮಾಣ ಮಾಡುವುದಕ್ಕೆ ನನಗಿರುವುದು ಇದೊಂದೇ ಮಾರ್ಗ. ಕಾರಣ, ಕೃಷ್ಣ ನಾರಾಯಣಾಂಶ ಸಂಭೂತ, ಬಲರಾಮ ಆದಿಶೇಷಾವತಾರಿ. ಇವರಿಬ್ಬರನ್ನೂ ಅಲುಗಾಡಿಸುವ ಶಕ್ತಿ ಎಂದರೆ ತ್ರಿಮೂರ್ತಿಗಳನ್ನು ಅಲುಗಾಡಿಸುವ ಶಕ್ತಿ ಇರುವುದು ಒಂದೇ ಒಂದರಲ್ಲಿ, ಅದೇ ಪತಿವ್ರತಾ ಶಕ್ತಿ. ಈ ಸತಿಯಾಗಿರತಕ್ಕಂಥ ಸತ್ಯವತಿಯನ್ನ ಈ ನಾಟಕಕ್ಕೆ ನಾನೊಂದು ಕಾರಣಭೂತವಾಗಿಟ್ಟುಕೊಳ್ಳಬೇಕು. ನಾರಾಯಣ ನಾರಾಯಣ ಕೃಷ್ಣ, ನಾನಿನ್ನು ಮುಂದೆ ಮಾಡೋ ಕೆಲಸಕ್ಕೆ ನೀನೇನನ್ನು ಸಹಾಯ ಮಾಡಬೇಕು ಅಂತ ಭೋಜನವನ್ನು ಮಾಡದೆ ಸುಮ್ಮನೆ ಕುಳಿತಿದ್ದರೆ ಶಿಷ್ಯನಾದ ಕೃತವರ್ಮ ಬಂದು ಕೈಗಳನ್ನು ಜೋಡಿಸಿದ. ಗುರುಗಳೇ, ತಾವು ಪ್ರಾರಂಭವನ್ನು ಮಾಡದೆ ಆ ಕಾದಿರುವ ಜನಗಳ್ಯಾರು ಊಟ ಮಾಡೋ ಹಾಗಿಲ್ಲ. ನಾರದರು ಹೇಳಿದ್ರಪ್ಪ, ನನ್ನ ಮನಸ್ಸಿನಲ್ಲೊಂದು ಭಾವನೆ ಬಂದಿದೆ, ನಾನು ಕೇಳಿದ್ದನ್ನು ನೀನು ನೆರವೇರಿಸಿಕೊಡ್ತೇನೆ ಅಂತ ಅಭಯವನ್ನು ಕೊಟ್ಟರೆ ಊಟ ಮಾಡ್ತೇನೆಯ. ಗುರುಗಳೇ, ನಿಮಗಿಲ್ಲ ಅಂತ ನಾನೆಂದು ಹೇಳುವುದಿಲ್ಲ, ಅಗತ್ಯವಾಗಿ ಆಗಬಹುದು. ಹಾಗಾದರೆ ಪ್ರಮಾಣ ಮಾಡಿ ಹೇಳು. ಪ್ರಮಾಣವೇ ಕೇಳಿ, ನನಗೆ ಈ ಲೋಕದಲ್ಲಿ ಎಲ್ಲಕ್ಕಿಂತಲೂ ಸರ್ವಶ್ರೇಷ್ಠವಾದಂತಹ ಒಂದು ಶಕ್ತಿ ಎಂದರೆ ಅದೇ ಗುರುವು. ನನಗೆ ಎಲ್ಲಕ್ಕಿಂತಲೂ ಮಿಗಿಲಾದ ದೈವ ಎಂದರೆ ನನ್ನ ಗುರು. ಆ ಗುರುವಾದ ನಾರದ ನಿನ್ನ ಪಾದದಾಣಿಯಾಗಿ ನೆರವೇರಿಸಿ ಕೊಡ್ತೇನೆ. ಊಟವಾಗಲಿ ಊಟವಾಗಲಿ ಎನ್ನುವುದರೊಳಗಾಗಿ ಎಲ್ಲರೂ ಭೋಜನ ಮಾಡುತ್ತಿದ್ದಾರೆ. ನಾರದರು ಮುಗಿಸಿದರು. ನಾರಾಯಣ ನಾರಾಯಣ ಕರತಂದು ಅರಮನೆಯ ಒಂದು ಮೂಲೆಯಲ್ಲಿ ಕೂರಿಸಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ರಾಜ ಕೇಳಿದ. ಗುರುಗಳೇ, ಏನಾಗಬೇಕು? ಏನು ಇಲ್ಲ, ಒಂದೇ ಒಂದು ಮುಖ್ಯವಾದ ವಿಚಾರ ಹೇಳಬೇಕು ನಿನಗೆ. ಗುರುಗಳೇ, ಅಪ್ಪಣೆಯನ್ನು ಕೊಡಿಸಿ.

0: ಅಯ್ಯ, ಇಂದಿನ ಇರುಳಿನ ಸೇವೆಗಾಗಿ ಅಪರೂಪ ಲಾವಣ್ಯವತಿಯು ಗುಣವತಿಯೂ ಆದ ನಿನ್ನ ಸತಿಯಾದ ಸತ್ಯವತಿಯನ್ನು ಕಳುಹಿಸಬೇಕು ಇಷ್ಟೇ. ಹಾಗಂದ ಕೂಡಲೇ ಅರಸ, ಏನಂದ್ರಿ ಗುರುಗಳೇ, ಇಂದಿನ ಇರುಳಿನ ಸೇವೆಗೆ ನನ್ನ ಸತಿಯನ್ನು ಕಳುಹಿಸುವುದೇ? ಇದೇನು ವಿಚಿತ್ರವಾದಂತಹ ವರ್ತನೆ! ಬ್ರಹ್ಮಚಾರಿಗಳಾದ ನನ್ನ ಗುರುಗಳು ನನ್ನನ್ನು ಪರೀಕ್ಷೆ ಮಾಡುತ್ತಿದ್ದೀರಾ? ಗುರುಗಳೇ ಗುರುಗಳೇ ನನ್ನನ್ನು ಪರೀಕ್ಷೆ ಮಾಡುತ್ತಿದ್ದೀರಾ? ಲೋಕದಲ್ಲಿ ಹರಿಶ್ಚಂದ್ರ ಎಂಬ ಅರಸ ಗುರುವಿನ ದಕ್ಷಿಣೆಗೋಸ್ಕರವಾಗಿ ತನ್ನ ಹೆಂಡತಿ ಮಕ್ಕಳನ್ನು ಮಾರಿದ ಎಂಬ ಕಥೆಯನ್ನು ಕೇಳಿದ್ದೇನೆ ವಿನಃ, ಈ ರೀತಿಯಾಗಿ ಹೆಂಡತಿಯನ್ನು ಗುರುವಿಗೆ ಒಪ್ಪಿಸಿದ ಎಂಬ ಕಥೆಯನ್ನು ನಾನು ಇದುವರೆಗೂ ಕೇಳಿದ್ದಿಲ್ಲ. ಗುರುಗಳೇ ಇದೇನಿದು? ನಾರದರಿದ್ರು, ಅರಸ ನನಗೆ ಇದು ಗೊತ್ತಿತ್ತು, ಇದು ನಿನ್ನಿಂದ ಆಗೋದಿಲ್ಲ ಅಂತ. ಹೋಗಲಿ ಬಿಡು, ನಾನು ನೀನು ಪ್ರಮಾಣ ಮಾಡಿದ್ದು ಯಾರಿಗೂ ಹೇಳೋಲ್ಲ. ನಿಲ್ಲಿ ಗುರುಗಳೇ, ಆಡಿದ ಮಾತನ್ನು ತಪ್ಪಿ ನರಕಕ್ಕೆ ಹೋಗುವುದೇ? ಇಲ್ಲ ಇಲ್ಲ, ಇದು ಬಂದೆ ಎಂಬುದಾಗಿ ಅರಮನೆ ಒಳಗಡೆಗೆ ಬಂದ. ಆರತಿ ಹಿಡಿದು ನಿಂತಿದ್ದ ಸತಿ ಸತ್ಯವತಿ ಗಂಡನ ಮುಖವನ್ನು ನೋಡಿದಳು. ದೇವ, ಏಕೆ ಈ ರೀತಿ ಶೋಕಾಗ್ರಾಂತರಾಗಿರುವಿರಿ? ಏನಾಯಿತು?
1: ಸತ್ಯ, ಗುರುಗಳು ಬೇಡಿದ್ದನ್ನು ನೀಡುವುದಾದರೆ ಭೋಜನ ಮಾಡ್ತೇನೆ ಎಂದು ಪ್ರಮಾಣ ಮಾಡಿಸಿ ಒಂದು ಕಠಿಣವಾದ ವಾರ್ತೆಯನ್ನಾಡಿದರು.
0: ಇಂದಿನ ಈರುಳ್ಳಿನ ಸೇವೆಗೆ ನಿನ್ನನ್ನು ಕಳುಹಿಸಬೇಕಂತೆ. ನಾನಿದನ್ನ ಹೇಗೆ ಸಹಿಸಲಿ? ಸತ್ಯ ಹೇಗೆ ಸಹಿಸಲಿ? ಸತ್ಯವತಿ ಗಂಡನಿಗೆ ಹೇಳುತ್ತಾಳೆ, ಇದು ನಿಮ್ಮ ಅಪರಾಧವಲ್ಲ, ನಾನು ರೂಪವತಿಯಾದದ್ದು ನನ್ನ ಅಪರಾಧ. ಸ್ವಾಮಿ ನೀವು ಭಯಪಡಬೇಡಿ, ಈಗಲೇ ನಾನು ಬೆಂಕಿ ಹಾರಿಬಿಡ್ತೇನೆ. ನೀನು ಬೆಂಕಿಯಲ್ಲಿ ಹಾರಿದರೆ ನನ್ನ ಮಾತು ನಡೆದಂತಾಗಲಿಲ್ಲವಲ್ಲೇ? ಹಾಗಾದರೆ ಒಂದು ವರವನ್ನು ಕೊಡಿ.
1: ಏನು?
0: ನಾನು ನಿಮ್ಮ ಗುರುವಿನ ಸೇವೆಗೋಸ್ಕರವಾಗಿ ಹೋಗ್ತೇನೆ, ಆದರೆ ಬೆಳಗಾದರೆ ಈ ಮುಖವನ್ನು ನಿಮಗೆ ತೋರುವುದಿಲ್ಲ. ಇದು ಹೊರಟೆ ಎಂಬುದಾಗಿ ಅನೇಕ ವಿಧವಾದ ಹಣ್ಣು ಹಂಪಲುಗಳನ್ನು ಕೈನಲ್ಲಿ ಹಿಡಿದುಕೊಂಡಿದ್ದೆ. ತಟ್ಟೆಯನ್ನು ಹಿಡಿದುಕೊಂಡು ನೇರವಾಗಿ ನಾರದರಿರುವ ಎಡೆಗೆ ಬರುತ್ತಿದ್ದಾರೆ. ನಾರದರೊಂದು ಸಲ ಬಗ್ಗಿ ನೋಡಿದರು, ಸತ್ಯವತಿ ಬರುವುದನ್ನು ನೋಡಿದ್ದೆ. ಅದು ಅದು ಬರ್ತಾ ಇದ್ದಾಳ ಆಕೆ. ನಾರಾಯಣ ನಾರಾಯಣ ನಾರಾಯಣ, ನಾನು ಈಗ ಏನು ಮಾಡಬೇಕು ಅಂತ ಇದ್ದೀನೋ, ಅದು ನೀನೇ ಕಾಪಾಡಬೇಕು ಅಂತ ಕೂತಿದ್ದ. ನಾರದ ಮಹರ್ಷಿಗಳ ಬಳಿಗೆ ಆ ತಾಯಿ ಬಂದಳಂತೆ. ಜಯ ಗುರುದೇವ. ಆ ಸತ್ಯವತಿ ಬಂದೆಯಾ? ನಿನಗಾಗಿ ಕಾದಿದ್ದೆ ನಾನು. ಬಾಬಾ, ಹಣ್ಣು ಹಂಪಲಗಳನ್ನು ತಂದಿರುವೆಯಲ್ಲವೇ, ಕ್ಷಣಕಾಲ ನಿಲ್ಲು, ನಾನು ದೇವರ ಧ್ಯಾನವನ್ನು ಮಾಡಿ ಆನಂತರ ನಿನ್ನಲ್ಲಿ ಮಾತನಾಡ್ತೇನೆ ಅಂತ ಹೇಳಿ ನಾರಾಯಣ ನಾರಾಯಣ ಅಂತ ಕಣ್ಣು ಮುಚ್ಚಿದರಂತೆ. ಕಣ್ಣನ್ನು ಮುಚ್ಚಿದರೆ ಈ ಮಹಾನುಭಾವನಾದ ನಾರದ ಇರುಳೆಲ್ಲ ಕಣ್ಣನ್ನು ಮುಚ್ಚಿದ್ದಾನೆ.

ಕಣ್ಣನ್ನು ಮುಚ್ಚಿ ನಾರಾಯಣ ನಾರಾಯಣ ಅಂತ ಕುಳಿತವರು ರಾತ್ರಿಯೆಲ್ಲ ಹಾಗೆ ಕುಳಿತರಂತೆ. ಬೆಳಗಿನ ಜಾವವಾಗಲು ಪ್ರಾರಂಭವಾಯಿತು. ಅಲ್ಲಲ್ಲಿ ಪಕ್ಷಿಗಳ ಕಲರವವು ಕೇಳಿಸಿತು. ಕೇಳಿಸಿದ ಕೂಡಲೇ ಈ ತಾಯಿ ಸತ್ಯವತಿ ಯೋಚನೆ ಮಾಡ್ತಾಳೆ, ಗುರುಗಳು ಕೇಳಿದ್ದು ನನ್ನನ್ನು ರಾತ್ರಿಯ ಸೇವೆಗಾಗಿ ಎಂದು. ಈಗಾಗಲೇ ರಾತ್ರಿ ಕಳೆದಿದೆ, ಬೆಳಗಾಗುವ ಸಂದರ್ಭವಾದ್ದರಿಂದ ನಾನು ಇಲ್ಲಿರಬೇಕಾದ್ದು ಸರಿಯಿಲ್ಲ, ನಾನಿನ್ನು ಹೊರಟು ಹೋಗೋಣ ಎಂಬುದಾಗಿ ತೀರ್ಮಾನ ಮಾಡಿ ಆ ಕಡೆ ಈ ಕಡೆ ನೋಡಿ ಒಬ್ಬ ದಾದಿಯನ್ನು ಕರೆದಳಂತೆ, ಬಾಯಿಲಿ ತೆಗೆದುಕೋ ಈ ತಟ್ಟೆಯನ್ನು. ಗುರುಗಳು ಕಂಡುಬಿಟ್ಟು ಕೇಳಿದಾಗ ಸ್ವಾಮಿ ಇರುಳು ಕಳೆದು ಹೋಯ್ತಾದ್ದರಿಂದ ರಾಣಿ ಹೊರಟು ಹೋದ್ಲು ಅಂತ ಹೇಳು. ತಟ್ಟೆಯನ್ನು ಕೊಟ್ಟು ನೇರವಾಗಿ ಗಂಡನ ಕಡೆಗೆ ಹೋಡಿದ್ಲಂತೆ. ಇಲ್ಲಿ ಈ ಸಮಯವನ್ನೇ ಕಾದಿದ್ದ ನಾರದರು ಸತ್ಯವತಿಯು ಆ ಕಡೆಗೆ ಹೋದ ಕೂಡಲೇ ಥಟ್ಟನೆ ಕಣ್ಣನ್ನು ಬಿಟ್ಟರು. ಕಣ್ಣನ್ನು ಬಿಟ್ಟು ನೋಡಿ, ಆ ಸತ್ಯ ಬಾ, ನಾನು ನಿನ್ನೊಡನೆ ಮಾತನಾಡಬೇಕಾಗಿದೆ ಬಾ. ಆ ದಾದಿ ನಡುಗೋಕ್ ಪ್ರಾರಂಭಿಸಿಬಿಟ್ಲು. ಸ್ವಾಮಿ ನಾನು ದಾದಿ ಎಂದೊಡನೆ ನಾರದರು ಸುಮ್ಮನಾದರೂ ನಾಟಕವನ್ನಾಡುವಂತ, ಏನಂದೇ ದಾದಿ, ನಿಮ್ಮರಸಿಗೆ ಇಷ್ಟೊಂದು ಸೊಕ್ಕಾಯಿತೆ? ಮುನಿಯಾದ ನನ್ನನ್ನು ಅಪಮಾನಗೊಳಿಸಿ ತಟ್ಟೆಯನ್ನು ನಿನ್ನೊಳಗಿರಿಸಿ ಓಡಿ ಹೋದಳೆ, ಬರಹೇನಾಕೆಯನ್ನ. ಈ ದಾದಿ ಓಡಿ ಬರ್ತಾ ಇದ್ದಾಳೆ. ಮಹಾರಾಜನ ಬಳಿಗೆ ಬಂದು ನಡೆದ ಸಂಗತಿಯನ್ನೆಲ್ಲ ಸತ್ಯವತಿ ಹೇಳುವುದರೊಳಗಾಗಿ ದಾದಿ ಬಂದತ್ತೆ. ಅಮ್ಮ ಅಮ್ಮ, ಕೆಲಸ ಕೆಟ್ಟ ಹೋಗಿದೆ, ಬನ್ರಮ್ಮ ಸ್ವಲ್ಪ ಬನ್ನಿ ಅಮ್ಮ. ಏನಾಯ್ತಮ್ಮ? ಆ ಮುನಿ ನೀವು ಹೋದ ಕೂಡಲೇ ಕಂಡು ಬಿಟ್ಟು ಯಾರು ನೀನು ತನ್ನನ್ನ ಏನೇನು ಅಂದು ಬೇಗ ಕರ್ಕೊಂಬ ಅಂದ, ಬನ್ನಿ ಅಮ್ಮ. ಹಾಗನ್ನೋ ವೇಳೆಗೆ ಸತ್ಯವತಿ ಕೃತವರ್ಮ ಇಬ್ಬರು ಬರುತ್ತಿದ್ದಾರೆ. ನಾರದರು ಆಲೋಚನೆ ಮಾಡಿದರಂತೆ, ಈಗ ಬಿಡಬಾರದು, ಬಂದೊಡನೆಯೇ ಮಾತನಾಡಲು ಅವಕಾಶ ಕೊಡದೆ ಶಾಪವನ್ನೇ ಕೊಟ್ಟು ಬಿಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿಕೊಂಡು ಎದುರು ನೋಡುತ್ತಿದ್ದಾರೆ. ಇವರಿಬ್ಬರು ಬಂದು ಗುರುಗಳೇ ಅಂದಾಗ, ನಿಲ್ಲು ನಿಲ್ಲು

ಗೆಲವೇ ಚಂಚಲ ಸ್ವಭಾವದವಳೇ. ಸೇವೆಯನ್ನು ಮಾಡಲು ಬಂದವಳು ಕ್ಷಣಕಾಲವೂ ನಿಲ್ಲದೆ ಚಂಚಲ ಸ್ವಭಾವದವಳಾಗಿ ನನ್ನನ್ನು ಬಿಟ್ಟು ಹೋದೆಯಂತೆ. ಅದಾವ ಚಂಚಲ ಸ್ವಭಾವದವಳಂತೆ ವರ್ತಿಸಿದೆಯೋ ಅದೇ ಚಂಚಲ ಸ್ವಭಾವದ ಹೆಗ್ಗುರಿತನಂತಿರಬಹುದಾದ ಒಂದು ಹೆಣ್ಣು ಕುದುರೆಯಾಗಿ ಹೋಗುವುದು ಶಾಪ. ಕೂಡಲೇ ಗಡಗಡ ಗಡಗಡ ಗಡಗಡ ಗಡ ನಡುಗೋದ್ರೊಳಗಾಗಿ ಸತ್ಯವತಿಯು ಒಂದು ಹೆಣ್ಣು ಕುದುರೆಯಾಗಿ ನಿಂತಳು. ಕೃತವರ್ಮ ಕೇಳಿದ, ಗುರುಗಳೇ, ಲೋಕದಲ್ಲಿ ಗುರು ಸೇವೆಯನ್ನು ಮಾಡಿದರೆ ಜೀವನ ಉದ್ಧಾರವಾಗುತ್ತೆ ಅಂತಾರೆ. ನಾನು ಗುರು ಸೇವೆಯನ್ನು ಮಾಡಿದ್ದರಿಂದ ನನ್ನ ಸಂಸಾರವೇ ನಾಶವಾಯಿತಲ್ಲ. ನಾರದರ ಕ್ಷಣಕಾಲ ಯೋಚನೆ ಮಾಡಿ, ನಾರಾಯಣ ನಾರಾಯಣ, ಆ ಕೃತವರ್ಮ ಭಯಪಡಬೇಡ, ಯಾವುದೂ ಕಾರಣವಿಲ್ಲದೆ ಕಾರ್ಯ ನಡೆಯುವುದಿಲ್ಲ. ಹೀಗಾಗಿದೆ ಎಂದರೆ ವ್ಯಥೆ ಪಡಬೇಡ. ನಿನ್ನ ಹೆಂಡತಿಯ ಶಾಪ ವಿಮೋಚನೆಯನ್ನು ಹೇಳ್ತೇನೆ ಕೇಳು. ಮೂರುವರೆ ವಜ್ರಗಳು ನಿನ್ನ ಹೆಂಡತಿಗೆ ಸೋಂಕಿದಾಗ ನಿನ್ನ ಹೆಂಡತಿ ಶಾಪ ವಿಮೋಚನೆ ಆಗುತ್ತೆ. ಪಕ್ಕದಲ್ಲಿ ಮಂತ್ರಿ ಇದ್ದ, ಸ್ವಾಮಿ ಮೂರುವರೆ ವಜ್ರಕ್ಕೇನು ಕೊರತೆ ಸ್ವಾಮಿ, ನೀವು ಅಪ್ಪಣೆ ಕೊಟ್ರೆ 3,000 ವಜ್ರ ತಗೊಂಬಂದು ಸುರಿದು ಬಿಡ್ತೇವೆ. ಆಗ ನಾರದರು ಹೇಳ್ತಾರಯ್ಯ, ನಾನು ಹೇಳುವ ವಜ್ರಗಳೆಂದರೆ ಈ ಕಲ್ಲು ಮಣ್ಣುಗಳಲ್ಲಾಗಲಿ ಈ ಜಗತ್ತಿನ ಮಾನವನ ಸೃಷ್ಟಿ ಅಲ್ಲ ಕಣಪ್ಪ, ಆ ವಜ್ರಗಳೇ ಬೇರೆ. ಅದಕ್ಕೆ ಅವಕಾಶವಿದೆ, ಕಾಲ ಇದೆ, ಸಮಯವಿದೆ. ಶಿಷ್ಯ ಭಯಪಡಬೇಡ, ಅದನ್ನೆಲ್ಲವನ್ನು ನಾನೇ ನಿನಗೆ ಒದಗಿಸಿಕೊಡ್ತೇನೆ, ಬರ್ತೇನೆ. ನಾರಾಯಣ ಥರ್ಟ್. ಕೃತವರ್ಮ ಕುದುರೆಯಾಗಿರುವ ತನ್ನ ಹೆಂಡತಿಗೆ ಬಂಗಾರದ ಸರ್ಪಣಿಗಳನ್ನು ಹಾಕಿ ತನ್ನ ಅರಮನೆಯಲ್ಲಿ ಕಟ್ಟಿಕೊಂಡು ಆ ಹೆಂಡತಿಯ ಮೇಲಿನ ವ್ಯಾಮೋಹದಿಂದ ಸತ್ಯ ಸತ್ಯ ಸತ್ಯ ಅಂತ ಕಾವಲು ಕಾಯಿತಾ ಇದ್ದಾನೆ. ಸ್ವಲ್ಪ ಕಾಲ ಕಳೆಯುವುದೊಳಗಾಗಿ ಒಂದು ದಿನ ಆ ಕುದುರೆಯು ತನ್ನ ಸ್ವಭಾವಕ್ಕನುಗುಣವಾಗಿ ದೇಹವನ್ನೊಂದು ಸಲ ಒದರಿದೆ, ಬಂಗಾರದ ಸರಪಣಿಗಳನ್ನು ಕಿತ್ತೆಸೆದಿದೆ, ಅರಮನೆಯನ್ನು ಬಿಟ್ಟು ಕಾಡುಮಾರ್ಗಕ್ಕೆ ಹೊರಟಿದೆ. ಗಂಡನಾದ ಕೃತವರ್ಮ ಹುಚ್ಚನಂತೆ ಸತ್ಯ ಸತ್ಯ ಅಂದರೆ ಬರ್ತಾ ಇದೆಯಂತೆ ಕೃಗ. ದಡ ದಡ

ಮಾರ್ಗದಲ್ಲಿ ಹೊರಟು ಅನೇಕ ದೇಶಗಳನ್ನು ಸುತ್ತಾಡುತ್ತಿದೆ. ಕೃತವರ್ಮನು ಸಂಗಡಲ್ಲಿ ಬರುತ್ತಿದ್ದಾನೆ. ಬರುತ್ತಾ ಬರುತ್ತಾ ಈ ಕುದುರೆಯು ನೇರವಾಗಿ ಎಲ್ಲ ದೇಶವನ್ನು ಬಿಟ್ಟು ದ್ವಾರಕಾ ನಗರದ ಸಾಮಂತರಾಜನಾಗಿರ್ತಕ್ಕಂಥ ಸುಬುದ್ಧಿ ಎಂಬತಕ್ಕಂಥ ಮಹಾರಾಜನ ಅರಮನೆ ಮುಂದುಗಡೆ ಬಂದು ನಿಂತಿದೆ. ಉಪ್ಪರಿಕೆಯ ಮೇಲೆ ನಿಂತಿದ್ದರಸ ಸುಬುದ್ಧಿ ಯಾವುದೋ ಕಾರಣಕ್ಕಾಗಿ ಅರಮನೆಯ ಮುಂಭಾಗವನ್ನು ನೋಡುವಾಗ ಅಲ್ಲಿ ಓಡಾಡುತ್ತಿರುವ ಕುದುರೆ ಕಣ್ಣಿಗೆ ಕಾಣಿಸಿದೆ. ಕಾಣಿಸಿದ ಕೂಡಲೇ ಅರಸ ಹೇಳಿದ, ಯಾವುದು ಈ ಕುದುರೆ? ದೇವಲೋಕದ ಉಚ್ಛ್ರೈಶ್ರವಸ್ಸು ಕುದುರೆಯನ್ನು ಸಹ ಧಿಕ್ಕರಿಸುವಂತಹ ಸೌಂದರ್ಯವಾಗಿದೆಯಲ್ಲ. ಸೇವಕರೇ, ಬಿಡಬೇಡಿ, ಹಿಡಿಯಿರಿ ಅದನ್ನ. ಸಾವಿರದರ ಸೈನಿಕರು ಸುತ್ತುಗಟ್ಟಿದರು, ಬಲೆಗಳನ್ನು ಬೀಸಿದರು. ಆ ಅಪರೂಪವಾದ ಕುದುರೆಯನ್ನ ಹಾಗೂ ಹೀಗು ಮಾಡಿ ಹಿಡಿದು ತಂದು ಅರಮನೆಯಲ್ಲಿ ಕಟ್ಟಿ ಹಾಕಿದರು. ಮಹಾರಾಜ ಕುದುರೆಯನ್ನು ಕಂಡ, ನನ್ನ ಭಾಗ್ಯ, ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯವೋ ಈ ಕುದುರೆ ನನಗೆ ಸಿಕ್ಕಿದೆ ಎಂದು ಅದನ್ನು ಬಹುಭಕ್ತಿಯಿಂದ ಪ್ರೀತಿಯಿಂದ ಅದನ್ನು ಸಾಕತೊಡಗಿದ. ನಾರದರು ಇದನ್ನು ನೋಡಿದರು, ನಾರಾಯಣ ನಾರಾಯಣ, ಸರಿಯಾದ ಸ್ಥಳವನ್ನು ಸೇರಿದೆ, ಈಗ ನಾನು ಈ ವಿಚಾರವನ್ನು ಮುಟ್ಟಿಸಿ ಬರಬೇಕು ಎಂಬುದಾಗಿ ನಾರಾಯಣ ಅಂತ ಗಗನ ಮಾರ್ಗದಲ್ಲಿ ಹೊರಟು ಎಲ್ಲಿಗೆ ಬರುತ್ತಿದ್ದಾರೆ? ದ್ವಾರಕಾ ನಗರದಲ್ಲಿ ಬಲರಾಮ ದೇವರು ಒಡ್ಡೋಲಗದಲ್ಲಿ ಕುಳಿತಿದ್ದರು. ಅಲ್ಲಿಗೆ ಬಂದಿದ್ದೆ ನಾರಾಯಣ. ಬಲರಾಮನೇನು ಮಾಡದ, ಎದ್ದು, ಪೂಜ್ಯರೇ ನಮೋ ನಮಃ ದಯಮಾಡಿಸಿ. ನಾರದರು ನೋಡಿದರು, ಸದ್ಯ ನಾರದ ಬಾ ಅನ್ಲಿಲ್ವಲ್ಲ, ಈ ದಿನ ದಯಮಾಡಿಸಿ ಅಂತಿದ್ದಾನೆ, ಪರವಾಗಿಲ್ಲ ಅಂತ. ಬಂದವರೇನು ಮಾಡಿದ್ರಂತೆ, ನಾರಾಯಣ, ದೇವರ ಸ್ಮರಣೆ ಮಾಡುತ್ತಾ ಬರುತ್ತಿದ್ದವರು ಅಂದು ದೇವರ ಸ್ಮರಣೆಯನ್ನು ಬಿಟ್ಟು ಕುದುರೆಯನ್ನು ಹೊಗಳಲು ಪ್ರಾರಂಭಿಸಿದರಂತೆ.

ಬಲರಾಮ ದೇವರು ನಕ್ಕರು. ಏನು ನಾರದ ಮಹರ್ಷಿಗಳೇ, ಯಾವಾಗಲೂ ನಾರಾಯಣ ನಾರಾಯಣ ಕೃಷ್ಣ ಎಂದು ಭಗವಂತನ ಧ್ಯಾನ ಮಾಡುವ ನೀವು ಈ ದಿನ ಕುದುರೆಯನ್ನು ವರ್ಣನೆ ಮಾಡ್ತಾ ಬರ್ತಿದ್ದೀರಲ್ಲ, ಯಾವುದಾ ಕುದುರೆ? ನಾರದರಂದರು, ಸ್ವಾಮಿ ಕುದುರೆಯ ಕಥೆಯಂತಿರಲಿ, ನಾನು ಎಲ್ಲಿಯೂ ಅಂತಹ ಕುದುರೆಯನ್ನು ಕಂಡಿಲ್ಲ. ಅದರ ಕಣ್ಣುಗಳನ್ನು ನೋಡಿದರೆ ಸೂರ್ಯ ಚಂದ್ರನಂತೆ ಹೊಳೆಯುತ್ತಿದೆ, ಅದರ ಬಾಲವನ್ನು ಕಂಡರೆ ನೀಲ ಮೇಘದಲ್ಲಿ ಸ್ವಚ್ಛಂದ ಬಣ್ಣದಲ್ಲಿ ಹೋರಾಡುವ ಮೋಡಗಳೋ ಎಂಬಂತೆ ಕಾಣುತ್ತಿದೆ. ಅಯ್ಯ, ಇನ್ನಂತಹ ಕುದುರೆ ಎಲ್ಲಿದೆ? ನಾರದರೇ, ನೀವು ಇಷ್ಟೆಲ್ಲ ವರ್ಣನೆಯನ್ನು ಮಾಡುವ ಕುದುರೆ ಎಲ್ಲಿದೆ? ನಾರದರಂದರು, ಅಯ್ಯ ಇದೆ, ಆದರೆ ಅದನ್ನು ಪಡ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಬಲರಾಮನಂದ, ಏನು ನಾರದರೆ, ಮಾತಿನ ಭರದಲ್ಲಿ ಮನಚುಚ್ಚುವ ಮಾತನ್ನಾಡುತ್ತಿದ್ದೀರಾ? ಏನಂದ್ರೆ ಅದನ್ನು ಪಡೆಯುವ ಯೋಗ್ಯತೆ ಎಂದರೆ, ಯಾ ಅಂದರೆ ಆ ಕುದುರೆ ಇದೆ ಅದನ್ನು ನೀನು ಹೊಂದಲಾರೆ. ಕಾರಣ ಕಾರಣ ಎಂದರೆ ಅದು ನಿನ್ನ ಸಾಮಂತರಾಜನ ಆಗಿರ್ತಕ್ಕಂಥ ಸುಬುದ್ಧಿ ಎಂಬುವನ ಅರಮನೆಯಲ್ಲಿದೆ. ಬಲರಾಮ ದೇವರು ನಕ್ಕರು, ಇಷ್ಟೇನೆ? ನಾರದರೇ, ನನ್ನ ಸಾಮಂತರಾದನಲ್ಲಿರಬಹುದಾದ ಕುದುರೆಯನ್ನು ತರಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲವೆ. ನೋಡಿ, ಈಗಲೇ ತರಿಸ್ತೇನೆ. ಯಾರಲ್ಲಿ ಸೇವಕ, ಬರೀ ಪತ್ರವನ್ನ. ಒಬ್ಬ ಆತ ಪತ್ರವನ್ನು ಬರೆದ, ಕರ ಕರ ಕರನೆ ಗೀಚುತ್ತಿದ್ದಾನಂತೆ. ಆ ಬರೆದ ಪತ್ರವನ್ನ ಒಪ್ಪಿಸಿ ಬಾ ಸುಬುದ್ಧಿಗೆ. ಸುಬುದ್ಧಿಗೆ ಪತ್ರವನ್ನು ಮುಟ್ಟಿಸಲು ಕಂಚಿಗೆ ಹೊರಟ. ನಾರದರೆದ್ರು, ನಾರಾಯಣ. ಸಭೆಯಲ್ಲೇ ಕುಳಿತಿದ್ದ ಕೃಷ್ಣ ಪರಮಾತ್ಮ ಕೇಳಿದ, ನಾರದರೆ ನೀವು ಬಂದು ಕೆಲಸವಾಯಿತೆ? ನಾರದರಂದ್ರು, ನಾರಾಯಣ ನಾರಾಯಣ, ಎಲ್ಲಾಯ್ತು ಕೃಷ್ಣ, ಈಗ ಇನ್ನೂ ಪ್ರಾರಂಭವಾಯಿತು. ಆಗಲಿ ಆಗಲಿ, ನಿಮ್ಮಿಚ್ಛೆಯಂತೆ ಆಗಲಿ. ಅಂದರೆ ಕಂಚುಕಿ ಪತ್ರವನ್ನು ತೆಗೆದುಕೊಂಡು ಸುಬುದ್ಧಿರಾಜನಿಗೆ ಬಂದು ಆ ಪತ್ರವನ್ನು ಒಪ್ಪಿಸಿದ. ಸುಬುದ್ಧಿರಾಜ ಪತ್ರವನ್ನು ಓದಿದ. ಅದರಲ್ಲಿ ಬಲಭದ್ರದೇವ ಬರೆದಿದ್ದಾನೆ, ಅತ್ಯದ್ಭುತವೂ ಆಶ್ಚರ್ಯಕರವೂ ಆದ ತೊರಗವೊಂದು ನಿನ್ನಲ್ಲಿರುವ ಕಥೆಯೆಂದು ಕೇಳಿದವು. ಅಂತಹ ವಸ್ತುಗಳ ಪರಿಪಾಲನೆಯನ್ನು ಲೋಕವನ್ನಾಳುವ ದೊರೆಗಳಿಗೆ ಮಾತ್ರ ಸಾಧ್ಯವಾದ್ದರಿಂದ ನಿನ್ನಲ್ಲಿ ಇರಬಹುದಾಗಿರುವ ಆ ಕುದುರೆಯನ್ನು ತಂದು ಒಪ್ಪಿಸುವುದು, ತಪ್ಪಿದರೆ ಯುದ್ಧ. ಆ ಪತ್ರವನ್ನು ಓದಿದ್ದೆ ಸುಬುದ್ಧಿಗೂ ಸಿಟ್ಟಾಯಿತು. ಏನು ಈ ಕೃಷ್ಣ ಬಲರಾಮರಿಗಿದೇ ಕೆಲಸವೋ? ಕಂಡ ಕಂಡವರ ವಸ್ತುಗಳನ್ನೆಲ್ಲ ಕದ್ದು ತಂದು ತಾವೇ ಅದನ್ನು ಜಯಿಸಿದಿವಿ ಎಂದು ಹೇಳುವುದೇ ಇವರ ಅಭ್ಯಾಸವೋ? ಕಂಚುಕಿ, ಹೋಗಿ ಹೇಳು, ಕುದುರೆಯನ್ನು ಕೊಡಲು ಸಾಧ್ಯವಿಲ್ಲ. ಹಾಗನ್ನುವಾಗ ಆ ಕಂಚುಕಿ ಹೇಳಿದ, ಅರಸ ಯೋಚನೆಯನ್ನು ಮಾಡು, ನೀನು ಕುದುರೆಯನ್ನು ಕೊಡುವುದಿಲ್ಲ ಎಂದರೆ ಯುದ್ಧ. ಯುದ್ಧ ಎಂದರೆ ಈ ಅರಸ ಸಿಟ್ಟಿನಿಂದ ನಾವು ಸಿದ್ಧ. ಹಾಗೇನು? ಹಾಗಾದ್ರೆ ಇದು ಈ ವರ್ತಮಾನವನ್ನು ಮುಟ್ಟಿಸಿ ಬರ್ತೇನೆ ಎಂಬುದಾಗಿ ಕಂಚುಕಿ ಹೊರಟ. ಕಂಚುಕಿ ಹೊರಟ ಕೂಡಲೇ ಅದೇ ಸಮಯಕ್ಕೆ ನಾರದ ಮಹರ್ಷಿಗಳು ಅರಮನೆ ಒಳಗಡೆ ಪ್ರವೇಶ ಮಾಡಿದರು. ನಾರಾಯಣ, ಮಹಾರಾಜ ಕೇಳಿದ ಸುಬುದ್ಧಿ, ಗುರುಗಳೇ ದಯಮಾಡಿಸಿ, ನನ್ನ ಈ ಆಪತ್ಕಾಲದಲ್ಲಿ ಎಂಥ ಸಮಯದಲ್ಲಿ ನೀವು ಬಂದ್ರಿ? ಗುರುಗಳೇ ನನ್ನನ್ನು ಕಾಪಾಡಿ. ಏನಪ್ಪ, ಒಂದು ಕುದುರೆ ನನ್ನಲ್ಲಿ ಸೇರಿದೆಯಲ್ಲ, ಅದನ್ನು ಕೊಂಡೊಯ್ಯುವುದಕ್ಕಾಗಿ ಬಲರಾಮ ಕೃಷ್ಣಾದಿಗಳು ಯುದ್ಧಕ್ಕೆ ಬರ್ತಾರಂತೆ. ಆಗ ನಾರದರು ಹೇಳ್ತಾರಪ್ಪ, ನಾವು ಯುದ್ಧಕ್ಕೆ ಸಿದ್ಧ ಎಂದು ಉತ್ತರವನ್ನು ಕೊಟ್ಟೆಯಲ್ಲ, ಕೃಷ್ಣ ಬಲರಾಮಾದಿಗಳು ಯುದ್ಧಕ್ಕೆ ಬಂದರೆ ನೀನು ಜಯಿಸಬಲ್ಲಿ ಏನೋ? ಗುರುಗಳೇ, ಏನೋ ಅವಸರದಲ್ಲ ಹಾಗಂದೆ. ನೋಡಿದೆಯಾ, ಅವಸರದಲ್ಲಂದು ಎಂಥ ಅನರ್ಥ ಮಾಡ್ತಿದ್ದೀಯಾ? ಈಗ ನಿನಗೆ ಉಳ್ಕೊಳ್ಳೋದಕ್ಕೊಂದು ಉಪಾಯವನ್ನು ಹೇಳ್ತೇನೆ. ನಾನು ಹೇಳಿದಂತೆ ಕೇಳುವೆಯ? ಅಪ್ಪಣೆ ಕೊಡಿಸಿ ಗುರುಗಳೇ, ತಾವು ಹೇಗೆ ಹೇಳಿದ್ರೆ ಹಾಗೆ ಕೇಳ್ತೇನೆ. ಹಾಗಾದರೆ ಕೇಳು, ಈ ಕುದುರೆಯು ನೀನು ಉಳಿಯಬೇಕಾದರೆ ಈಗಲೇ ನೀನು ದ್ವೈತವನಕ್ಕೆ ಹೋಗಬೇಕು. ಆ ದ್ವೈತವನದಲ್ಲಿ ಪಾಂಡವರಲ್ಲಿ ಅತಿ ಮುಖ್ಯನಾಗಿರ್ತಕ್ಕಂಥ ಒಬ್ಬ ಮಹಾನುಭಾವ ಭೀಮ, ಅವನ ಪಾದವನ್ನು ಹಿಡಿಯಬೇಕು, ಶ್ರೀಕೃಷ್ಣನ ಪಾದ ಸಾಕ್ಷಿ ಎಂದು ಪ್ರಮಾಣವನ್ನು ಸ್ವೀಕರಿಸಬೇಕು. ಆ ನಂತರ ಕಥೆಯನ್ನು ಹೇಳಬೇಕು, ಆಗ ನೀವು ಉಳಿಯುತ್ತೀಯ, ಕುದುರೆ ಉಳಿಯುತ್ತೆ, ಇಲ್ಲವಾದರೆ ಇಲ್ಲ. ಈ ಸುಬುದ್ಧಿ ಅಂದ, ಏನು ಗುರುಗಳೇ, ನಿಮ್ಮ ಮಾತು ಕೇಳ್ಕೊಂಡು ನಾನಲ್ಲಿಗೆ ಹೋದರೆ ಭೀಮನ ಹತ್ರ ಹೋಗಿ ಕೃಷ್ಣ ಈ ರೀತಿಯಾಗಿ ಯುದ್ಧಕ್ಕೆ ಬರ್ತಾನೆ ಅಂತ ಹೇಳಿದರೆ ಸುಮ್ಮನಿರ್ತಾನ? ಕೃಷ್ಣ ನೀನು ಹುಡುಕೋ ಕೆಲಸವೇ ಬೇಡ, ನಾನೇ ನಿನ್ನ ತಲೆ ತೆಗೆದು ಬಿಡ್ತೀನಿ ಅಂದರೆ? ಹಾಗಲ್ಲ ಕಣೆಯ, ನಾನು ಹೇಳಿದಂತೆ ಮಾಡು, ನಿನಗೆ ಒಳ್ಳೆಯದಾಗುತ್ತೆ. ಹೋಗು, ಹೋಗುವಾಗ ಕೃಷ್ಣ ಧ್ಯಾನವನ್ನೇ ಮಾಡಿಕೊಂಡು ಹೋಗು. ಸರಿ ಗುರುಗಳೇ, ಹಾಗೆ ಆಗಲಿ ಅಂತ ಅಷ್ಟು ದೂರ ಹೋದ. ನಾರದರು ಓಡು ಬಂದು ಕೈ ಹಿಡ್ಕೊಂಡ್ರಪ್ಪ, ಈ ಉಪಾಯ ಯಾರೋ ಹೇಳ್ಕೊಟ್ಟವ್ರು ಅಂದ್ರೆ ನನ್ನ ಹೆಸರೆಲ್ಲಾರ ಹೇಳ್ಬಿಟ್ಟಿಯೋ? ಆಮೇಲೆ ಭೀಮಣ್ಣ ನಾನು ಎಲ್ಲಿದ್ರು ಹುಡುಕಾಡ್ಕೊಂಡ್ ಬಂದ್ಬಿಡ್ತಾನೆ. ಇಲ್ಲ ಗುರುಗಳೇ, ಹೇಳಲ್ಲ. ಹೋಗು, ಹೋಗು ಅನ್ನುವಾಗ ಈ ಸುಬುದ್ಧಿರಾಜ ಕುದುರೆಯನ್ನು ತೆಗೆದುಕೊಂಡಿದ್ದೆ ದ್ವೈತವನದ ಕಡೆಗೆ ಬರುತ್ತಿದ್ದಾನೆ. ಒಂದೆಡೆಯಲ್ಲಿ ಕುಳಿತಿರಬಹುದಾಗಿರ್ತಕ್ಕಂಥ ಭೀಮಸೇನ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತಿದ್ದ.
ಈತನ ಎಡೆಗೆ ಓಡೋಡಿ ಬಂದ ಸುಬುದ್ಧಿ ಕಾಲನ್ನು ಹಿಡ್ಕೊಂಡಂತೆ, ಅಯ್ಯ ಕರ್ರವನು

ಅಯ್ಯ ನನ್ನನ್ನು ಕಾಪಾಡು ಅಂತ ಪಾದ ಹಿಡ್ಕೊಂಡ. ಭೀಮಸೇನ ನೋಡಿದ, ಯಾರಪ್ಪ ನೀನು? ಈಗ ತಾನೇ ಎನ್ನೊಡೆಯನಾದ ಹರಿಯ ಸ್ಮರಣೆ ಮಾಡುತ್ತಿದ್ದೆ. ಹೌದು ಸ್ವಾಮಿ, ನಾನು ಕೃಷ್ಣ ಭಕ್ತನೇ, ನನ್ನನ್ನು ಕಾಪಾಡು. ಏನಾಗಿದೆ ಸ್ವಾಮಿ? ಅದೃಷ್ಟವಶಾತ್ ಒಂದು ಕುದುರೆ ನನಗೆ ಸಿಕ್ಕಿದೆ. ಆ ಕುದುರೆಯು ಬಂದ ಬದಲುಗೊಂಡು ನಾನು ಸಾಮಂತ ರಾಜ. ನನ್ನ ರಾಜ್ಯ ಮಳೆ ಬೆಳೆಗಳಿಂದ ಸುಖವಾಗಿದೆ, ಸುಭಿಕ್ಷೆಯಿಂದಿದೆ, ರೋಗ ರುಜನಾದಿಗಳಿಲ್ಲದೆ ಆನಂದದಿಂದಿದ್ದೇವೆ. ಆದರೆ ಇದೇ ಸಮಯವನ್ನರಿತು ನನಗಿಂತಲೂ ಬಲಿಷ್ಠನಾಗಿರ್ತಕ್ಕಂಥ ಒಬ್ಬ ರಾಜ, ಆ ಕುದುರೆಯನ್ನು ನನಗೆ ಕೊಡು, ಇಲ್ಲವಾದರೆ ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಹೇಳಿ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಭೀಮಸೇನೆ ಕೇಳಿದ, ಏನು? ನಿರ್ಬಲರನ್ನು ಕಂಡು ಸಬಲರೂ ಯುದ್ಧಕ್ಕೆ ಬರುವುದೇ? ಭಯವನ್ನು ಬಿಡು, ಕೃಷ್ಣ ಭಕ್ತನಾಗಿರ್ತಕ್ಕಂಥ ನಿನಗೆ ಯಾವ ವಿಧವಾದ ತೊಂದರೆಯಾಗದಂತೆ ನಾನು ನಿಂತು ಯುದ್ಧವನ್ನು ಮಾಡಿ ನಿನಗೆ ಆ ಕುದುರೆಯನ್ನು ಉಳಿಸಿಕೊಡ್ತೇನೆ. ಪಾದವನ್ನು ಬಿಡು. ಇವನಂದ, ಸ್ವಾಮಿ ನಾನು ಪಾದ ಬಿಡೋಲ್ಲ. ಪಾದ ಬಿಡೋಲ್ವೇ? ಏಕೆ ಬಿಡೋಲ್ಲ? ನನಗೆ ಪ್ರಮಾಣ ಮಾಡಿಕೊಟ್ರೆ ಪಾದ ಬಿಡ್ತೇನೆ. ಏನಂತ ಪ್ರಮಾಣ ಮಾಡಬೇಕಯ್ಯ? ಶ್ರೀ ಕೃಷ್ಣ ಪಾದ ಸಾಕ್ಷಿಯಾಗಿಯೂ ಕಾಪಾಡ್ತೇನೆ ಅಂತ ನೀವು ಪ್ರಮಾಣ ಮಾಡಿಕೊಟ್ರೆ ಪಾದ ಬಿಟ್ಟುಬಿಡ್ತೇನೆ. ಇವನಂದ, ನಿನಗೆ ನನಗಿಂತಲೂ ಕೃಷ್ಣ ಪಾದದ ಮೇಲೆ ಇಷ್ಟೊಂದು ನಂಬಿಕೆ ಇದೆಯಾ? ಆಹಾ ಅಯ್ಯಾ, ನೀನೆಂತಹ ದೈವ ಭಕ್ತನಪ್ಪ! ಅಷ್ಟಾದ ಮೇಲೆ ನನಗಿನ್ನು ಭಯವಿಲ್ಲ. ಇದೋ ಪ್ರಮಾಣ ಮಾಡ್ತಾ ಇದ್ದೇನೆ, ಶ್ರೀ ಕೃಷ್ಣನ ಪಾದ ಸಾಕ್ಷಿಯಾಗಿಯೂ ಕೂಡ ಯಾವುದೇ ವಿಧವಾದ ತೊಂದರೆ ಬಂದರೂ ಅದನ್ನು ಹೋಗಲಾಡಿಸಿ ನಾನು ನಿನಗೆ ಈ ತುರಗವನ್ನು ಉಳಿಸಿಕೊಡ್ತೇನೆ. ಪಾದವನ್ನು ಬಿಡು. ಪಾದವನ್ನು ಬಿಟ್ಟ. ದೂರದಲ್ಲಿದ್ದ ನಾರದರು ನೋಡಿದ್ರು, ನಾರಾಯಣ ನಾರಾಯಣ ನಾರಾಯಣ, ಈಗ ಸರಿ ಹೋಯ್ತು, ಮುಂದೇನಾಗ್ತದೆ ನೋಡಬೇಕು ಅನ್ನುವಾಗ ಭೀಮಸೇನೆ ಕೇಳಿದ್ರಂತೆ, ಅಯ್ಯ ಯಾರು ನಿನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇರೋರು? ಈ ಸುಬುದ್ಧಿ ಹೆದರ್ಕೊಂಡು ಹೇಳಿದ, ಸ್ವಾಮಿ ಅದೇ ಕುದುರೆ ಬೇಕು ಅಂದವರು. ಯಾರು ಕುದುರೆ ಬೇಕು ಅಂದವರು? ಅದೇ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇರೋರು. ಯಾರೋ ಯುದ್ಧಕ್ಕೆ ಬರ್ತಾ ಇರೋರು, ಅದೇ ಕುದುರೆ ಬೇಕು ಅಂದವರು. ಯಾರಯ್ಯಾದೋ ಅದು ಸ್ವಾಮಿ, ನೀ ಕೃಷ್ಣಪಾದ ಸಾಕ್ಷಿ ಹೇಳಿದ್ಯಾ? ಹೌದು, ಕೃಷ್ಣಪಾದ ಸಾಕ್ಷಿ ಹೇಳಿದ್ದೇನೆ. ಹಾಗಾದ್ರೆ ಹೇಳ್ಬಿಡ್ಲೇ, ಹೇಳು. ಇನ್ಯಾರು ಅಲ್ಲ ಸ್ವಾಮಿ, ನನ್ನ ಮೇಲೆ ಯುದ್ಧಕ್ಕೆ ಬರ್ತಿರ್ತಕ್ಕಂಥ ಅವನು ಯದುಕುಲ ನಂದ ಆನಂದ ಕಂದ ಗೋವಿಂದ ಅಗ್ರಜ ಬಲರಾಮ ಸಹಿತ ಬರುತಿಗನು ಒಡೆಯ ಸಲಗೋ. ಯದುಕುಲ ನಂದನಾಗಿರ್ತಕ್ಕಂಥ ಶ್ರೀ ಕೃಷ್ಣ ಸಂಗಡ ಬಲರಾಮ ಇವರಿಬ್ಬರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಹಾ, ಗಂಧ ಕೂಡಲೇ ಭೀಮ ಏನೂತ ಎದ್ದ. ಎಲೆಲವೋ ದುರ್ಮಾರ್ಗಿ, ಒಡೆಯನಾದ ಕೃಷ್ಣನಲ್ಲಿ ಮೋಸವನ್ನು ಮಾಡಿ ನನ್ನಲ್ಲಿ ಬಹಳ ಒಳ್ಳೆಯವನಂತೆ ಬಂದಿರುವೆಯ, ನೋಡುವ ಕೈಗಳನ್ನು ಎತ್ತಿದ, ಒಂದೇ ಪೆಟ್ಟಿಗೆ ನಿನ್ನನ್ನು ಕೊಟ್ಟು ಬಿಡ್ತೇನೆ ಎಂದು ಕೂಡಲೇ ಇವನು ಕೈ ಜೋಡಿಸಿದ. ಶ್ರೀ ಕೃಷ್ಣ ಪಾದ ಸಾಕ್ಷಿ, ಅಪ್ಪ ಏನಾದರೂ ಮಾಡು. ಭೀಮ ಕಣ್ಣೀರಿಡುತ್ತಾ ಹೇಳ್ತಾನೆ, ಹೇ ಪರಮಾತ್ಮ ಕೃಷ್ಣ, ನನಗೇನು ಗತಿ ಬಂತಪ್ಪ ಕೃಷ್ಣ, ನನಗೇನು ಗತಿ ಬಂತು? ಇಂದು ನಾನು ನಿನಗೆ ಶತ್ರುವಾದನೆ. ಅಯ್ಯೋ ಪಾಪಿ, ಭಗವಂತ ಭಕ್ತರಲ್ಲಿ ಭೇದ ಭಾವವನ್ನು ಹುಟ್ಟಿಸಲು ಏಕೆ ಈ ಕಾರ್ಯವನ್ನು ಮಾಡಿದೆ? ನಿಜ, ನಿನಗೆ ಈ ದುರ್ಬುದ್ಧಿಯನ್ನು ಹೇಳಿಕೊಟ್ಟವರು ಯಾರೋ ಅಂದ. ದೂರದಲ್ಲಿದ್ದ ನಾರದರು, ನಾರಾಯಣ ನಾರಾಯಣ ನಾರಾಯಣ ನಾರಾಯಣ, ಯಾಕೋ ಬರ್ತಾ ಬರ್ತಾ ನನ್ನ ಕಡೆಯಲ್ಲಿ ಬರ್ತಾ ಇದೆಯಲ್ಲ, ಏನ್ ಮಾಡ್ತಾರೋ ಏನ್ ಕಥೆಯೋ ಅಂದ್ರೆ, ಆ ಸುಬುದ್ಧಿ ಪಾದ ಹಿಡಿದು ಹೇಳ್ತಾನಪ್ಪ, ಆಪತ್ಕಾಲದಲ್ಲಿ ಏನು ತೋಚದೆ ಇದ್ದಿದ್ದರಿಂದ ನಿನ್ನ ಪಾದವನ್ನು ಹಿಡಿದೆ. ಹೌದಾ? ಹಾಗಾದ್ರೆ ಬಾ, ನಮ್ಮ ಅಣ್ಣನಲ್ಲಿಗೆ ಹೋಗಿ ಈ ವಿಚಾರವನ್ನು ಮುಟ್ಟಿಸೋಣ ಎಂಬುದಾಗಿ ಹೇಳಿ ನೇರವಾಗಿ ಆ ಸುಬುದ್ಧಿಯನ್ನು ಕರೆದುಕೊಂಡು ಧರ್ಮರಾಜನ ಬಳಿಗೆ ಬಂದು ಹೇಳಿದ, ಅಣ್ಣ ಏನು ಭೀಮ, ನಾನು ನಿನ್ನಿಂದ ದೂರ ಆಗ್ತೇನಣ್ಣ. ಏಕಪ್ಪ, ಒಬ್ಬಾತ ಬಂದು ಕೃಷ್ಣನ ಪಾದ ಸಾಕ್ಷಿ ಎಂಬುದಾಗಿ ನನ್ನಲ್ಲಿ ಪ್ರಮಾಣವನ್ನು ಸ್ವೀಕರಿಸಿದ, ಆತನನ್ನು ಕಾಪಾಡುತ್ತೇನೆ ಎಂದು ಮಾತನ್ನು ಕೊಟ್ಟೆ, ಆನಂತರದಲ್ಲಿ ತಿಳಿಯಿತು ಅವನು ಕೃಷ್ಣನಿಗೆ ಶತ್ರುವಾಗಿದ್ದಾನೆ ಎಂದು. ಈಗ ನಾನು ಕೃಷ್ಣನ ಮೇಲೆ ಯುದ್ಧ ಮಾಡುವ ಸಂದರ್ಭ ಬಂದಿದೆಯಾದ್ದರಿಂದ ದಯಮಾಡಿ ನನ್ನನ್ನು ಕಳುಹಿಸಿಕೊಟ್ಟುಬಿಡು. ಕೃಷ್ಣ ಭಕ್ತರಾದ ನೀವುಗಳೆಲ್ಲರೂ ಕೂಡ ನನ್ನಿಂದಾಗಿ ಕೃಷ್ಣನಿಗೆ ಶತ್ರುಗಳಾಗುವುದು ನನಗಿಷ್ಟವಿಲ್ಲ ಅಣ್ಣ. ಆಗ ಧರ್ಮರಾಜರು ಕ್ಷಣಕಾಲ ಯೋಚನೆ ಮಾಡಿ, ತಾಳು ತಮ್ಮ, ಜೂತದಲ್ಲಿ ಸೋತು ವನವಾಸಕ್ಕೆ ಹೊರಟಾಗ ಸೋತವನು ನಾನೊಬ್ಬನೇ ಆದರೂ ತಮ್ಮಂದಿರು ನೀವೆಲ್ಲರೂ ಸಹ ನನ್ನೊಡನೆ ಕಷ್ಟಪಡಲಿಲ್ವೇ? ಪಾಂಡವರು ನಾವು ಯಾವಾಗಲೂ ಒಂದೇ ಅಲ್ಲವೇನಪ್ಪ? ಆಯಿತು, ಶ್ರೀ ಕೃಷ್ಣನ ಪಾದದ ಮೇಲೆ ಆಣೆಗಿಟ್ಟಿದ್ದೆಯಾದ್ದರಿಂದ ಏನಾದರಾಗಲಿ ನಾವು ಸಿದ್ಧವೇ. ಕುದುರೆಯನ್ನು ಕಟ್ಟಾಕು, ಕೃಷ್ಣ ಬಲರಾಮರ ಮೇಲೆ ನಾವೆಲ್ಲ ಸಿದ್ಧ. ಅರ್ಜುನ ಅಂದ, ಅಣ್ಣ ಸಾಕು ಬಿಡು, ದೊಡ್ಡಣ್ಣ ಒಪ್ಪಿಕೊಂಡ್ರೆ ಸಾಕು, ಇನ್ನು ಮುಂದಾಗ್ತಕ್ಕಂಥದ್ದು ಏನಿದ್ರು ನಾವು ನೋಡ್ಕೊಳ್ಳೋಣ, ಸುಮ್ಮನಾಗು ಎಂಬುದಾಗಿ ಹೇಳಿ
ಆ ಪಾಂಡವರಲ್ಲಿ ಸುಬುದ್ಧಿಯು ಸೇರಿಕೊಂಡಿದ್ದಾನೆ. ಪಾಂಡವರು ಕೃಷ್ಣನ ಬುರುವಿಕೆಯನ್ನು ಎದುರು ನೋಡುತ್ತಿದ್ದಾರೆ. ನಾರದರಂದರು ನಾರಾಯಣ ನಾರಾಯಣ ನಾರಾಯಣ, ಇಂದು ಮುಂದಾಗಬಹುದಾದದ್ದನ್ನ ಈಗಲೇ ಮಾಡಿ ಮುಗಿಸಬೇಕು ಎಂಬುದಾಗಿ ಹಿಂತಿರುಗಿ ದ್ವಾರಕಾ ನಗರದ ಕಡೆಗೆ ಬರ್ತಾ ಇದ್ದಾರೆ. ನಾರಾಯಣ

ನಾರದರು ನೇರವಾಗಿ ದ್ವಾರಕಾ ನಗರದಲ್ಲಿ ಯೋಚನಾಗ್ರಂಥರಾಗಿ ಕುಳಿತಿದ್ದ ಬಲರಾಮನ ಆಸ್ಥಾನಕ್ಕೆ ಬಂದರು. ಕೃಷ್ಣ ಕೇಳಿದ, ನಾರದರೇ, ನಿಮ್ಮಿಂದಾಗಿ ನಮ್ಮ ಅಣ್ಣನಿಗೆ ಬಹಳ ವ್ಯಥೆಯಾಗಿದೆ. ಕಾರಣ ಏನು ಕೃಷ್ಣ? ಇನ್ನೇನು ಕಾರಣ ಹೇಳಿ, ಯಾವುದೋ ಕುದುರೆ ವಿಚಾರವನ್ನು ಹೇಳಿದ್ರಿ. ಆ ಸುಬುದ್ಧಿಯಲ್ಲಿ ಹುಡುಕಾಡುವಾಗ ಸುಬುದ್ಧಿಯೇ ಪತ್ತೆಗಿಲ್ಲವಲ್ಲ. ಕೃಷ್ಣ, ನಾನು ಮಾರ್ಗದಲ್ಲಿ ಬರುವಾಗ ಕಾಡಿನಲ್ಲಿ ಪಾಂಡವರಲ್ಲಿ ಆ ಕುದುರೆ ಇದ್ದಂತೆ ಕಾಣಿಸ್ತು. ಆ ಸುಬುದ್ಧಿ ಎಂಬುವನು ಹೋಗಿ ಭೀಮನನ್ನು ಮೊರೆಹೊಕ್ಕಿದ್ದಾನಂತೆ. ಭೀಮ, ಈ ಲೋಕದಲ್ಲಿ ಯಾರೇ ಬಂದರೂ ಕುದುರೆಯನ್ನು ಬಿಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನಂತೆ. ಕೃಷ್ಣನಕ್ಕ ಅಷ್ಟೇ ತಾನೇ? ಹಾಗಾದ್ರೆ ಈಗಲೇ ತರಿಸಿ ಬಿಡ್ತೇನೆ. ಅಕ್ರೂರ, ಹೋಗಿ ಆ ಕುದುರೆಯನ್ನು ಪಡೆದು ಬಾ, ನಾ ಹೇಳಿದೆ ಅಂತ. ಅಕ್ರೂರ ಬರುವಾಗ ಧರ್ಮರಾಜ ಕೈಗಳನ್ನು ಜೋಡಿಸಿ ಸ್ವಾಗತವನ್ನು ಬಯಸಿದ. ಅಕ್ರೂರ ಮಹಾರಾಜ, ಬಂದ ವಿಚಾರವೇನು? ಅಯ್ಯ, ಕೃಷ್ಣ ಪರಮಾತ್ಮ ಹೇಳಿ ಕಳುಹಿಸಿದ್ದಾನೆ, ಈ ಕುದುರೆಯಿಂದಾಗಿ ಬಹಳ ಅನರ್ಥವಾಗುವ ಸಂಭವ ಇದೆ, ಆದ್ದರಿಂದ ದಯಮಾಡಿ ಕುದುರೆಯನ್ನು ಕಳಿಸಿಬಿಡು. ಆಗ ಧರ್ಮರಾಜ ಹೇಳ್ತಾನೆ, ಕೃಷ್ಣನಿಗೆ ಹೇಳಿ, ಅವನೇ ನಮಗೆ ತಾಯಿ ತಂದೆ ಎಂಬುದಾಗಿ ನಂಬಿಕೊಂಡಿದ್ದೇವೆ ಎಂದು ಹೇಳಿ, ಅವನಿಲ್ಲದೆ ನಮಗೆ ಇನ್ಯಾರು ಮಾರ್ಗ ಇಲ್ಲ ಅಂತ ಹೇಳಿ, ಅವನ ನಾಮಸ್ಮರಣೆಯೇ ನಮಗೆ ಸರ್ವಸ್ವ ಎಂದು ಹೇಳಿ. ಈ ಮಾತನ್ನು ಕೇಳ್ತಾ ಭೀಮ ಅಂತಾನೆ, ಅರ್ಜುನ, ಇಷ್ಟೆಲ್ಲ ಮಾತಾಡ್ತಿರೋ ಕುದುರೆ ಎಲ್ಲಿ ಕೊಟ್ಟು ಬಿಡ್ತಾನೋ ಏನೋ, ಅಣ್ಣ ಸ್ವಲ್ಪ ನೋಡೋಣ ತಾಳೋ ಅಂದರೆ ಧರ್ಮರಾಜರು ಹೇಳ್ತಾರೆ, ಅಯ್ಯ, ಅವನ ಪಾದದ ಮೇಲಿಟ್ಟ ಆಣೆಯಾದ್ದರಿಂದ ನಾವು ಕುದುರೆಯನ್ನು ಬಿಟ್ಟು ಕಳುಹಿಸಲಿಕ್ಕಾಗೋದಿಲ್ಲ ಅಂತ ಹೇಳಿ ನಮೋ ನಾರಾಯಣ. ಭೀಮ ಅಂದ, ಅದು ಮಾತು, ನಮ್ಮಣ್ಣ ಆಡಿದ ಮಾತೇ ಮಾತು. ಅಕ್ರೂರ ಅಂದ, ಹಾಗಾದ್ರೆ ಯುದ್ಧ ಆಗಬಹುದು, ಯುದ್ಧ. ಅಕ್ರೂರ ಬಂದು ತಿಳಿಸಿದರೆ ಬಲರಾಮನಂದ, ನೋಡಿದೇನೋ ಕೃಷ್ಣ, ನೀನು ಮಾಡಿದ ಉಪಕಾರಗಳನ್ನೆಲ್ಲ ಮರೆತರು ಆ ಪಾಂಡವರು. ಅಣ್ಣ, ಈಗ ಯುದ್ಧಕ್ಕೆ ಹೊರಡೋದ ಸಿದ್ಧ, ಸಿದ್ಧರಾಗಿ ಯಾದವ ಸೈನ್ಯವೆಲ್ಲ ಹೊರಟು ಬಿಡ್ತಂತೆ ಯುದ್ಧಕ್ಕೆ. ನಾರದರು, ನಾರಾಯಣ. ಕೃಷ್ಣ ಕೇಳಿದ, ಗುರುಗಳೇ, ನಿಮ್ಮ ಕೆಲಸ ಮುಗೀತೆ? ಎಲ್ಲಿ ಮುಗೀತು ಕೃಷ್ಣ, ಇನ್ನು ಸ್ವಲ್ಪ ಇದೆ, ಅದನ್ನು ಮುಗಿಸಿ ಬರ್ತೇನೆ, ಹೋಗಿ ಬನ್ನಿ. ಯಾದವ ಸೈನ್ಯ ಹೊರಟರೆ ನಾರದರು ಗಗನ ಮಾರ್ಗದಲ್ಲಿ ಹಾರುತ್ತಾ ನೇರವಾಗಿ ಹಸ್ತಿನಾಪುರದ ಕಡೆಗೆ ಬರುತ್ತಿದ್ದಾರೆ. ನಾರಾಯಣ.

ದುರ್ಯೋಧನ ನಿನಗೆ ಒಳ್ಳೆ ಯೋಗ. ಏನು ಗುರುಗಳೇ ಯೋಗ? ಯೋಗವೆಂದರೆ ಯೋಗ, ಧರೆಯೊಳಗಾರಿಗೆ ಇಲ್ಲದ ಯೋಗ. ಏನು ಗುರುಗಳೇ ಹಾಗಂದ್ರೆ? ಏನು ಇಲ್ಲ, ನಿನಗೆ ಪರಮಶತ್ರುಗಳು ಎಂದರೆ ಪಾಂಡವರು. ಹೌದು, ಆ ಪಾಂಡವರಿಗೆ ಪರಮ ಮಿತ್ರ ಎಂದರೆ ಕೃಷ್ಣ. ಹೌದು, ಅವರಿಬ್ಬರಿಗೂ ಜಗಳ ತಂದಿಟ್ಬಿಟ್ಟಿದ್ದೀನಿ. ಈಗ ಪಾಂಡವರಿಂದಾಗಿ ಕೃಷ್ಣ ಹತನಾದರೂ ನಿನಗನುಕೂಲ, ಕೃಷ್ಣನಿಂದ ಪಾಂಡವರ ಹತನಾದರೂ ನಿನಗನುಕೂಲ. ಆದರೆ ಒಂದು ಉಪಾಯ ಮಾಡಬೇಕು ನೀನು. ಏನು ಮಾಡಬೇಕು ಗುರುಗಳೇ? ಸೈನ್ಯ ಇಲ್ಲ ಅಂತ ಹೇಳಿ ಕೃಷ್ಣ ಯುದ್ಧ ಮಾಡದೆ ಹಿಂತಿರುಗಿ ಬಿಡಬಹುದು ಉಪಾಯಗಾರ. ನೀನು ಧರ್ಮರಾಜರಿಗೆ ಸಹಾಯ ಮಾಡುವ ನೆಪದಲ್ಲಿ ಸೈನ್ಯ ಸಹಿತನಾಗಿ ಹೋಗಿ ಆ ಧರ್ಮರಾಜರಿಗೆ ಉಪಾಯಾಂತರದ ಮಾತುಗಳಾಡಿ ಅಲ್ಲಿ ಸುಮ್ಮನೆ ನಿಂತಿರು, ಅವರಿಬ್ಬರು ಹೊಡೆದಾಡಿ ಸಾಯ್ತಿರ್ತಾರೆ ನೋಡ್ತಾ ಇರು. ದುರ್ಯೋಧನ ಅಂದ, ಗುರುಗಳೇ ನನ್ನ ಮೇಲೆ ನಿಮಗೆ ಎಷ್ಟೊಂದು ಪ್ರೇಮ, ಅದು ಈಗಲ್ಲ ಯುದ್ಧರಂಗದಲ್ಲಿ ಗೊತ್ತಾಗುತ್ತೆ. ಹೋಗು. ದುರ್ಯೋಧನ ಸಮಸ್ತ ಸೈನ್ಯ ಪರಿವಾರ ಸಮೇತನಾಗಿ ಬಂದು ಧರ್ಮರಾಜರಿಗೆ ಹೇಳ್ತಾನಣ್ಣ, ಕೃಷ್ಣನೋಡು ಕೊನೆಗೂ ನಿಮಗೆ ಮೋಸ ಮಾಡಿ ಯುದ್ಧಕ್ಕೆ ಬರ್ತಿದ್ದಾನೆ, ನಾನಿದ್ದೇನೆ, ನೀನೇನು ಭಯಪಡಬೇಡ. ಧರ್ಮರಾಜ ಅಂತಾರೆ, ಭೀಮಾ ಎಷ್ಟು ಒಳ್ಳೆಯವನು ನೋಡಿದೇನೋ ದುರ್ಯೋಧನ. ಹೌದು, ಬಹಳ ಒಳ್ಳೆಯವನು. ಇಷ್ಟು ಒಳ್ಳೆಯ ಗುಣ ಇರತಕ್ಕಂಥ ಇವನು ನಮ್ಮನ್ನು ಏಕೆ ಕಾಡುಗಟ್ಟಿದ? ಧರ್ಮರಾಜನಂದ್ರೆ ಸಾಕು ಸುಮ್ಮನೆ ಇರೋ. ಆ ವೇಳೆಗೆ ಢಮ ಢಮ ಢಮ ಢಮ ಢಮ ಢಮ ನಗಾರಿ ಬಾರಿಸಿದೆ, ಭೋಮನೆ ಕಹಳೆ ಊದಿದೆ. ಕೃಷ್ಣ ಬಲರಾಮಾದಿಗಳು ಯುದ್ಧಕ್ಕೆ ಬಂದುಬಿಟ್ಟರು. ಕೃಷ್ಣ ಅಂದ, ಧರ್ಮರಾಜ ನಾನು ಮಾಡಿದ ಉಪಕಾರಗಳನ್ನೆಲ್ಲ ಮರೆತು ನನ್ನ ಮೇಲೆ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದೀರಲ್ಲ, ಒಂದು ಕುದುರೆಗಾಗಿ ನ್ಯಾಯವೇ? ಅರ್ಜುನ ಅಂದ, ಕೃಷ್ಣ ಅದೇ ಮಾತು ನಿನಗೆ ಹೇಳಬಹುದು. ತಾಯಿ ತಂದೆ ಗುರು ದೈವ ನೀನೇ ಎಂದು ನಂಬಿರುವ ನಮ್ಮನ್ನು ಕಡೆಗಾಣಿಸಿ ಕೇವಲ ಒಂದು ಕುದುರೆ

ಯುದ್ಧ ಪ್ರಾರಂಭವಾಗಿದೆ. ಆ ಯುದ್ಧ ಪ್ರಾರಂಭವಾದ ಕೂಡಲೇ ಮಹಾನುಭಾವನಾದಂತ ಬಲರಾಮ ಭೀಮಸೇನರ ಜೊತೆಯಲ್ಲಿ ಯುದ್ಧಕ್ಕೆ ನಿಂತ. ಯುದ್ಧಕ್ಕೆ ನಿಂತರೆ ಮಹಾಬಲಶಾಲಿಯಾಗಿರುವ ಭೀಮಸೇನ ಬಹುಕಾಲ ಕಾದಾಡಿ ಆ ಬಲರಾಮನ ಕೈಯನ್ನು ಹಿಡಿದು ದರ ಧರನ ಎಳೆ ತಂದಿದ್ದೆ ಎತ್ತಿ ನೆಲ ಕಂಪಳಿಸಿ ಅವರ ಕೈಕಾಲಗಳನ್ನು ನಾರಿನಿಂದ ಬಿಗಿದು, ಗುರುಗಳೇ ಸ್ವಲ್ಪ ಹೊತ್ತು ಮಲಗಿರಿ, ವಿಶ್ರಾಂತಿ ಪಡೆಯಿರಿ, ಬರ್ತೇನೆ ಅಂತ ತಾನೊಂದು ಕಡೆ ಹೊರಟುಬಿಟ್ಟ. ಈ ಬಲರಾಮ ಓ ಅಂತಿದ್ದಾನೆ. ನಾರದರು ದೂರದಿಂದ ಬಂದರು, ಬಲರಾಮನನ್ನು ನೋಡಿದ್ರು. ಬಲರಾಮ ಅಂತ, ಗುರುಗಳೇ ಒಳ್ಳೆ ಸಮಯಕ್ಕೆ ಬಂದಿರಿ, ದಯಮಾಡಿಸಿ. ನಾರದರಂದ್ರು, ಮುಚ್ಚು ಬಾಯ್, ಹೆಚ್ಚಿಗೆ ಮಾತಾಡಬೇಡ ಇಲ್ಲಿ. ವೀಣೆ ತೆಗೆದು ಪಕ್ಕದಲ್ಲಿಟ್ಟರು, ಚಿಟಿಕೆ ತೆಗೆದು ಪಕ್ಕದಲ್ಲಿಟ್ಟರು, ಶಲ್ಯ ಸೊಂಟಕ್ಕೆ ಬಿಗಿದ್ರು. ಇದನ್ನು ನೋಡ್ತಾ ಇದ್ದ ಬಲರಾಮ, ಇದೇನು ಮಾಡ್ತಾ ಇದ್ದಾರೆ ನಾರದರು ಅಂದರೆ, ಪಕ್ಕದಲ್ಲಿ ತಿರುಗಿ ನಾರದರು, ಬಲರಾಮ ಬಹುದಿವಸಗಳಿಂದಲೂ ನನಗೊಂದು ವಿಚಾರ ಇದೆ ಮನಸ್ಸಿನಲ್ಲಿ, ಅದು ನಿನ್ನಲ್ಲಿ ಹೇಳಬೇಕು. ಏನು

ಮಾಡೋಣ, ನಿನ್ ಮೇಲೆ ಕುಸ್ತಿ ಮಾಡ್ಬೇಕು ಒಂದು ಬಹು ದಿವಸಗಳಿಂದ ಆಸೆ. ಬಲರಾಮ ಅಂದ, ಗುರುಗಳೇ ಕೈ ಕಾಲ ಕಟ್ಟಿ ನಾನು ನಿಶಕ್ತನಾಗಿರುವಾಗಲೇ ನಾರದರಂದ್ರು, ಆವತ್ತು ನಾನು ನಿನ್ನ ಅರಮನೆಗೆ ಬಂದಾಗ ಓಡಿಸ್ಕೊಂಡೆ ಬಂದಲ್ಲ ನ್ಯಾಯವ, ಅವಾಗ ನೀನು ಕುಸ್ತಿ ಮಾಡಬೇಕು ಜೊತೆ ಬೇಕು ಅಂದಲ್ಲ, ಹೇಗಿತ್ತು ಜೊತೆ? ನಾರದರೆ ದಯಮಾಡಿ ನನ್ನ ಕೈ ಬಿಡಿಸಿ, ಈ ಪಾಶವನ್ನು ಬಿಡಿಸಿ. ಹೌದು, ಬಿಡಿಸಿದ ಮೇಲೆ ನೆನ್ನೆ ಹಿಡ್ಕೊಂಬಿಟ್ರೆ ನೀನು ಇಲ್ಲ ನಾರದರೆ. ಆಗ ನಾರದರು ಗರುಡನನ್ನು ಸ್ಮರಣೆ ಮಾಡಿದ ಮಾತ್ರದಿಂದಲೇ ಆ ಪಾಶಗಳೆಲ್ಲ ಪಟ ಪಟ ಪಟ ಪಟ ಪಟನೆ ಕಿತ್ತು ಹೋಯ್ತಂತೆ. ನಾರದರಂದ್ರು, ಬಲರಾಮ ನಾವೆಲ್ಲ ಯುದ್ಧ ಮಾಡ್ತಾ ಇರೋದು ಯಾವುದಕ್ಕಾಗಿ? ಆ ಕುದುರೆಗಾಗಿ. ಹೌದ್ ತಾನೆ? ಹೌದು. ಅಲ್ಲಿ ನೋಡಿ ನಿಂತಿದೆ ಕುದುರೆ, ಹೋಗೆಳಕಂಬ. ಹಾಗಂದ ಕೂಡಲೇ ಬಲರಾಮ ಓಡಿ ಬಂದನಂತೆ. ಅಲ್ಲಿ ಸುಬುದ್ಧಿರಾದ ಇದ್ದ ಅವನನ್ನು ಎತ್ತಿ ಪಕ್ಕದಲ್ಲಿ ಕುಕ್ಕಿ ಆ ಕುದುರೆಯ ಮುಂದಲೆಯ ಕೂದಲನ್ನು ಹಿಡಿದು ನಿಂತ. ನಾರದರು ಈ ಕಡೆ ಓಡಿ ಬಂದರು. ಭೀಮಣ್ಣ, ಭೀಮಣ್ಣ ಅಂದ್ರೆ ಭೀಮ ಕೇಳಿದ. ಏನ್ ಗುರುಗಳೇ? ಅಲ್ಲಿ ನೋಡು, ಬಲರಾಮ ಕುದುರೆ ಎಳ್ಕೊಂಡು ಹೋಗ್ತಿದ್ದಾನೆ, ಹೋಗಿ ಹಿಡ್ಕೋ ಅದನ್ನ. ಭೀಮಾಂದ ನಾನಿರುವಾಗ ಯಾರು ಹಿಡಿಯಲು ಸಾಧ್ಯ ಅಂತ ತಾನು ಓಡಿ ಬಂದಿದ್ದೆ, ತಾನು ಬಾಲವನ್ನು ಹಿಡ್ಕೊಂಡ. ಇಲ್ಲಿ ಅರ್ಜುನ ಮತ್ತು ಕೃಷ್ಣನಿಗೆ ಯುದ್ಧವಾಗ್ತಿತ್ತು. ಪಕ್ಕದಲ್ಲಿ ದುರ್ಯೋಧನಾದಿಗಳೆಲ್ಲ ಸುಮ್ಮನೆ ನಿಂತಿದ್ರು. ಕೃಷ್ಣ ಗಿರಿಯಾಸ್ತ್ರವನ್ನು ಬಿಟ್ಟ, ಅರ್ಜುನ ವಾಯುಅಸ್ತ್ರವನ್ನು ಬಿಟ್ಟ. ಆ ಕಡೆಯಿಂದ ಬರುವ ಬೆಟ್ಟಗಳೆಲ್ಲವೂ ಗಾಳಿಗೆ ಹಿಂದಕ್ಕೆ ಹೋಯಿತು. ಕೃಷ್ಣ ಪುನಃ ವಾಯುಅಸ್ತ್ರ ಪ್ರಯೋಗ ಮಾಡಿದ. ಆ ಕಡೆ ಈ ಕಡೆ ಓಡಾಡಲಿಕ್ಕಾಗದೆ ಬೆಟ್ಟಗಳು ಪಕ್ಕದಲ್ಲಿ ತಿರುಗಿದವಂತೆ ಆ ಪಕ್ಕದಲ್ಲಿ ನಿಂತಿದ್ರು ದುರ್ಯೋಧನಾದಿಗಳು. ಅವರ ತಲೆ ಮೇಲೆ ರಪರಪರಪನ್ನು ಬಿತ್ತು. ಅಯ್ಯಯ್ಯೋ ಅಯ್ಯಯ್ಯೋ ಅಂದ್ರೆ ಶಕುನಿ ಅಂದ, ಅಯ್ಯ ಇದೆಲ್ಲ ನಾರದನ ತಂತ್ರ ನೋಡು ಅನ್ನುವಾಗ ನಾರದರು ಬಂದಿದ್ದು ಹೇಳುತ್ತಿದ್ದಾರೆ, ಕೃಷ್ಣ ಅಲ್ಲಿ ನೋಡು ಬಲರಾಮ ಕುದುರೆ ಹಿಡ್ಕೊಂಡಿದ್ದಾನೆ, ಭೀಮ ಎಳೆಯುತ್ತಿದ್ದಾನೆ, ಇನ್ನೇನು ನಿಮ್ಮ ಅಣ್ಣನ ಬಲ ಸಾಗೋ ಹಾಗಿಲ್ಲ. ಹಾಗಂದ ಕೂಡಲೇ ಕೃಷ್ಣ ಹಾರಿ ಅಣ್ಣ ಅಂತ ತಾನು ಹಾರಿ ಬಂದಿದ್ದೆ. ಆ ಕುದುರೆಯ ಲಗಾಮನ್ನು ಹಿಡಿದನಂತೆ. ಇಲ್ಲಿಗೆ ಮೂರು ವಜ್ರಗಳು ಸೇರಿದೆ, ಇನ್ನು ಉಳಿದಿರುವುದು ಅರ್ಧವಜ್ರ. ಅವನೇ ದುರ್ಯೋಧನ. ಹಿಂದೊಮ್ಮೆ ಅವರ ತಾಯಿಯಾದ ಗಾಂಧಾರಿ ದೇವಿ ಮಕ್ಕಳ ಕ್ಷೇಮವನ್ನು ಒಳಿತನ್ನು ಕೋರಿ ಗಜಗೌರಿ ವ್ರತವನ್ನು ಆಚರಿಸಿದಳಂತೆ. ಆ ವ್ರತದ ಕೊನೆಯಲ್ಲಿ ದೇವತೆಗಳು ಹೇಳುತ್ತಿದ್ದಾರಮ್ಮ, ನಿನ್ನ ಎರಡು ಕೈಗಳನ್ನು ಮುಂದೆ ಚಾಚು, ನಾವು ಆಶೀರ್ವಾದ ಮಾಡ್ತೇವೆ. ಬಯಸಿದ ಮಗನ ಮೇಲೆ ನೀನು ಸೋಂಕಿದ ಎಡೆಯೆಲ್ಲ ವಜ್ರಕಾಯವಾಗಿ ಪರಿಣಮಿಸುತ್ತೆ ಎಂದು ಆಶೀರ್ವಾದ ಮಾಡಿದರು. ಆಗ ತಾಯಿಯಾದ ಗಾಂಧಾರಿ ತನ್ನ ಮಗನಾದ ಸುಯೋಧನನಿಗೆ ಹೇಳಿದರಂತೆ, ಅಪ್ಪ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಾಗ ಹೇಗಿದ್ದೀಯೋ ಹಾಗೆ ವಿವಸ್ತ್ರನಾಗಿ ನನ್ನ ಎದುರಿನಲ್ಲಿ ಬಂದು ನಿಲ್ಲು. ಸುಯೋಧನ ಹಾಗೆ ಹೊರಟಿದ್ದಾನೆ. ಇದನ್ನೆಲ್ಲವನ್ನು ಬಲ್ಲಂತ ಕಪಟ ನಾಟಕ ಸೂತ್ರಧಾರಿಯಾದ ಕೃಷ್ಣ ನಕ್ಕ. ಇವನಿನ್ನು ವಜ್ರಕಾಯಿನಾದರೆ, ಸಂಪೂರ್ಣ ವಜ್ರಕಾಯಿನಾಗಿ ನಿಂತರೆ ಇನ್ನು ಜಗತ್ತಿನಲ್ಲಿ ನಡೆಯಬೇಕಾದ ಕಾರ್ಯಗಳೆಲ್ಲವೂ ನಿಂತು ಹೋದೀತು ಎಂಬುದಾಗಿ ಭಾವಿಸಿ ವಿವಸ್ತ್ರನಾಗಿ ಬರುತ್ತಿದ್ದ ದುರ್ಯೋಧನನ ಎದುರಿನಲ್ಲಿ ವೃದ್ಧನಂತೆ ವೇಷವನ್ನು ಧರಿಸಿ ಆ ದುರ್ಯೋಧನನ ಕಿವಿಗೆ ಕೇಳಿಸುವಂತೆ ಒಂದು ಮಾತಾಡಿದನಂತೆ. ಅಯ್ಯೋ ಏನಿದು ಅನ್ಯಾಯ, ಎಷ್ಟೇ ಆದರೂ ಪ್ರಾಪ್ತ ವಯಸ್ಕನಾದ ಮಗ ತಾಯಿಯ ಎದುರಿನಲ್ಲಿ ಹೀಗೆ ವಸ್ತ್ರವಿಲ್ಲದೆ ನಿಲ್ಲುವುದು ಅಂದರೆ

ಕೊನೆಯ ಪಕ್ಷ ಒಂದು ಕೌಪೀನವಾದರೂ ಕಟ್ಟಿಕೊಂಡಿರಬಾರದೇ ಅಂದ ಮಾತು ಕೇಳುವಂತಾಯಿತು. ಸುಯೋಧನ ಹೇಳಿದ ಅದು ನಿಜವೇ. ಕೂಡಲೇ ಸೊಂಟಕ್ಕೊಂದು ನಾರನ್ನು ಬಿಗಿದು ಕೌಪೀನಧಾರಿಯಾಗಿ ಬಂದು ತಾಯಿ ಎದುರಿನಲ್ಲಿ ನಿಂತ. ಗಂಡ ಕುರುಡ ಎಂದು ತಿಳಿದು ತನ್ನ ಗಂಡನೇ ನೋಡದಿರುವ ಈ ಪ್ರಪಂಚವನ್ನು ನಾನು ನೋಡುವುದು ಬೇಡ ಎಂಬ ಭಾವನೆಯಲ್ಲಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದ ಗಾಂಧಾರಿ ತನ್ನ ಎದುರಿನಲ್ಲಿ ಬಂದು ನಿಂತ ತನ್ನ ಮಗನಾಗಿರ್ತಕ್ಕಂಥ ದುರ್ಯೋಧನನ್ನ ತಲೆಯಿಂದ ತನ್ನೆರಡು ಕೈಗಳಿಂದ ಸವರುತ್ತ ಬಂದಳಂತೆ. ಆಕೆ ಮುಟ್ಟಿದ ಭಾಗಗಳೆಲ್ಲ ವಜ್ರವಾಗ್ತಾ ಬಂತು. ಸೊಂಟದ ಹತ್ತಿರಕ್ಕೆ ಬಂದಾಗ ಆ ನಾರು ಕೈಗೆ ತಾಕಿ ಹಾ ಅಂತ ಕೈಗಳನ್ನು ಮೇಲಕ್ಕೆತ್ತಿದಳಂತೆ. ಅಲ್ಲಿಗೆ ಆಶೀರ್ವಾದ ನಿಂತು ಹೋಯಿತು, ಅರ್ಧ ಶರೀರ ಮಾತ್ರ ವಜ್ರಕಾಯವಾಯಿತು. ಆದ್ದರಿಂದಲೇ ಅವನಿಗೆ ಅರ್ಧವಜ್ರ ಎಂಬ ಹೆಸರು ಪ್ರಾಪ್ತವಾಯಿತು. ಇದನ್ನ ಬಲ್ಲಂಥ ನಾರದರು ಓಡೋಡಿ ಬಂದು ಹೇಳಿದರಂತೆ, ದುರ್ಯೋಧನ ಏನಾಗ್ತಾ ಇದೆಯೋ? ದುರ್ಯೋಧನ ಹೇಳಿದ, ಗುರುಗಳೇ ನಿಮ್ಮ ಮಾತು ಕೇಳಿ ನಾವು ಕೆಟ್ವಿ. ಯಾಕಪ್ಪ? ಅಲ್ಲ, ಯುದ್ಧ ಮಾಡಬೇಡ, ಸುಮ್ಮನೆ ನೋಡ್ತಾ ಇರು ಅಂದ್ರಿ ನೀವು. ನಾವು ನೋಡ್ತಾ ನಿಂತ್ಕೊಂಡ್ವಿ. ಅಲ್ಲ, ಅವರಿಬ್ರು ಯುದ್ಧ ಮಾಡ್ತಾರೆ, ಬೆಟ್ಟಗಳೆಲ್ಲ ಬಂದು ನಮ್ಮ ಮೇಲೆ ಬೀಳ್ತದೆ. ಅವರು ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ್ರೆ ಆ ಬೆಂಕಿ ಎಲ್ಲ ಹಾರಿ ಬಂದು ನಮ್ಮ ಮೇಲೆ ಬೀಳ್ತಾ ಇದೆ. ಗುರುಗಳೇ, ನೀವು ನನಗೆ ಮಾಡಿದ ಉಪಕಾರ ಇದೇನಾ? ನಾರದರಂದ್ರು, ದುರ್ಯೋಧನ ಇದೇನೋ ಕೆಟ್ಟೋಯ್ತು ಕಡೆಯ ಪ್ರಸಂಗ, ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈಗ ಒಂದು ಉಪಾಯವನ್ನು ಹೇಳಲೆ. ಏನು? ಅಲ್ಲ, ಇಷ್ಟೆಲ್ಲ ಹೊಡೆದಾ ಇರ್ತಾ ಇರೋದು ಕುದುರೆಗಾಗಿ. ಆದರೆ ಆ ಮೂರು ಜನ ಏನು ಮಾಡ್ತಿದ್ದಾರೆ ಅಂದರೆ, ಒಬ್ಬ ಆ ಕುದುರೆಯ ತಲೆ ಕೂದಲನ್ನು ಹಿಡಿದು ನಿಂತಿದ್ದಾನೆ, ಇನ್ನೊಬ್ಬ ಬಾಲ ಹಿಡಿದು ನಿಂತಿದ್ದಾನೆ, ಇನ್ನೊಬ್ಬ ಲಗಾಮ ಹಿಡಿದು ನಿಂತಿದ್ದಾನೆ. ಮುಖ್ಯವಾಗಿ ಕುದುರೆ ನಡೆಯೋದು ಯಾವುದರಲ್ಲಿ? ಕಾಲ್ನಲ್ಲಲ್ವಾ? ಹೌದು. ನನ್ನದೊಂದು ಮಾತು ಕೇಳ್ತೀಯಾ ದುರ್ಯೋಧನ? ಏನು ಗುರುಗಳೇ? ನೀನು ಮ್ಯಾತಿಗೆ ಹೋಗಿ ಹಿಂಬದಿಯಿಂದ ಆ ಕುದುರೆ ಎರಡು ಪಾದ ಹಿಡ್ಕೊಂಡು ಹೇಳ್ಕೊಂಬಂದ್ಬಿಡು, ಆಗ ನಮ್ಮ ಭಾಗಕ್ಕೆ ಸೇರುತ್ತೆ. ಆ ಸಮಯದಲ್ಲಿ ಏನು ತೋಚದ ಈ ದುರ್ಯೋಧನ, ಹೌದಾ ಗುರುಗಳೇ, ಹಾಗಾದ್ರೆ ನೀವು ಹೇಳಿದಾಗೆ ಮಾಡ್ತೇನೆ ಅಂತ ಮೇಲನೆ ಬಂದನಂತೆ. ಬಂದು ಇವರೆಲ್ಲರೂ ಗಲಭೆಯಲ್ಲಿರುವಾಗ ಹಿಂಬದಿಯಿಂದ ಓಡಿ ಬಂದಿದೆ ಆ ಕುದುರೆ ಎರಡು ಪಾದಗಳನ್ನು ಥಟ್ಟನೆ ಹಿಡಿದ. ವರಬ್ರಹ್ಮ ಮಾನಸ ಪುತ್ರನಾದ ನಾರದನ ಒಂದು ಆಶೀರ್ವಾದ ಪ್ರಭಾವ ಮುಟ್ಟಿದ ಕೂಡಲೇ ಆ ತಾಯಿ ಸತ್ಯವತಿಗೆ ಶಾಪ ವಿಮೋಚನೆಯಾಗಿ ಹೋಯಿತು. ಹೆಣ್ಣಾಗಿ ನಿಂತಳು. ಹೆಣ್ಣಾಗಿ ನಿಂತ ಕೂಡಲೇ ಬಲರಾಮ ದೇವರು ಆಕೆಯ ತಲೆ ಕೂದಲನ್ನು ಹಿಡ್ಕೊಂಡು ನಿಂತಿದ್ರು. ಅವರು ನೋಡಿದ್ರು, ಅಯ್ಯಯ್ಯೋ ಇದೇನಿದು, ಇದೇನು ಕುದುರೆ ಅಲ್ಲ, ಇದು ಹೆಣ್ಣು ಅಂತ ಅವರು ಬಿಟ್ಟರು. ಸೆರಗನ್ನು ಹಿಡಿದು ನಿಂತಿದ್ದ ಭೀಮಸೇನ, ಅಯ್ಯೋ ಇದೇನು ಗ್ರಹಚಾರ, ಇದ್ಯಾವುದೋ ಹೆಣ್ಣು ಅಂತ ತಾನು ಬಿಟ್ಟ. ಕುತ್ತಿಗೆಯ ಮುತ್ತಿನ ಸರವನ್ನು ಹಿಡಿದು ನಿಂತಿದ್ದ ಜಗದೊಡೆಯನಾದ ಮಾಧವ, ಇದೇನ ನ್ಯಾಯ, ಇದು ಹೆಣ್ಣು ಅಂತ ತಾನು ಬಿಟ್ಟ. ಇವರೆಲ್ಲರೂ ಬಿಟ್ಟರು, ದುರ್ಯೋಧನ ಮಾತ್ರ ಕಾಲು ಹಿಡ್ಕೊಂಡೇ ಕೂತಿದ್ದ. ನಾರದರು ಬಂದರು, ನಾರಾಯಣ ನಾರಾಯಣ ನಾರಾಯಣ, ಇದೇನು ಚಕ್ರವರ್ತಿ ಸಾರ್ವಭೌಮ, ಅಲ್ಲ ಹೋಗಿ ಹೋಗಿ ಒಂದು ಹೆಣ್ಣನ ಕಾಲು ಹಿಡ್ಕೊಂಡು ಕೂತಿದ್ದೀಯಲ್ಲ. ತಲೆ ತಗ್ಗಿಸಿ ಪಾದವನ್ನು ಹಿಡಿದು ನಿಂತಿದ್ದ ದುರ್ಯೋಧನ ಆಗ ತಲೆ ಎತ್ತಿ ನೋಡ್ತಾನೆ ಹೆಣ್ಣು. ಅಯ್ಯಯ್ಯ ಗುರುಗಳೇ, ಇದೇನು ಹೀಗಾಯಿತು ಅಂತ ತಾನು ಪಾದವನ್ನು ಬಿಟ್ಟು ಹಿಂದಕ್ಕೆ ಸರಿದನಂತೆ. ಎಲ್ಲರೂ ಆಶ್ಚರ್ಯ ಪಡುತ್ತಿದ್ದರೆ ನಾರದರು ಬಂದರು, ನಾರಾಯಣ ನಾರಾಯಣ. ಪರಮಾತ್ಮ, ಇದೇನಿದು ಎಂದು ಆಶ್ಚರ್ಯ ಪಡುತ್ತಿದ್ದೀಯಾ? ನೋಡು ಎಂಬುದಾಗಿ ತಮ್ಮ ಹಸ್ತವನ್ನು ಮತ್ತೊಂದು ಕಡೆಗೆ ತೋರಿದರಂತೆ. ಭೂಮಿ ಢಮ್ಮನೆ ಬಾಯಿ ಬಿಟ್ಟಿದೆ. ಅಲ್ಲಿ ಈ ಸತ್ಯವತಿಯ ಪತಿಯಾಗಿರ್ತಕ್ಕಂಥ ಕೃತವರ್ಮ ತಾನು ಮೇಲಕ್ಕೆದ್ದು ಬಂದ. ಮೇಲಕ್ಕೆದ್ದು ಬಂದರೆ ನಾರದರು ಹೇಳುತ್ತಿದ್ದಾರೆ, ಪರಮಾತ್ಮ ಅಂದೊಂದು ದಿನ ನಿನ್ನ ಸಂದರ್ಶನಕ್ಕಾಗಿ ನಾನು ಬಂದೆ ದ್ವಾರಕೆಗೆ. ಆಗ ನಿಮ್ಮಣ್ಣನಾದ ಬಲರಾಮ ನನ್ನೊಡನೆ ಬಾ ಕುಸ್ತಿ ಮಾಡು ಅಂತ ಕರೆದ. ಆಗ ತಪ್ಪಿಸಿಕೊಂಡು ನಿನ್ನ ಬಳಿಗೆ ಓಡಿ ಬಂದೆ. ನೀನು ಒಂದು ಅಪರೂಪವಾದ ಕಥೆಯನ್ನು ಹೇಳಿ ನಾರದರೆ, ಹಿಂದೆ ಯಾರು ಕೇಳಿರಬಾರದು, ಮುಂದಕ್ಕಾರು ಕೇಳಬಾರದು ಅಂಥ ಕತೆ ಹೇಳಿ ಅಂತ ನೀ ಕೇಳಿದೆ. ಕೃಷ್ಣ, ಭಾಗವತೋತ್ತಮನಾದ ನಾನು ಈ ಎರಡನ್ನು ಒದಗಿಸುವ ಸಲುವಾಗಿ, ಅಂದರೆ ಬಲರಾಮನಿಗೊಂದು ಜೊತೆ ನಿನಗೊಂದು ಕಥೆ, ಇಷ್ಟನ್ನು ಒದಗಿಸುವ ಸಲುವಾಗಿ ಹವಣಿಸುತ್ತಿದ್ದೆ, ಈ ನಾಟಕದ ರಚನೆಯನ್ನು ಮಾಡಿದೆ. ಕೃಷ್ಣ, ಈ ಸತ್ಯವತಿಯು ನನ್ನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಕೃತವರ್ಮನ ಹೆಂಡತಿ. ಆದಿಶೇಷಾವತಾರಿಯಾಗಿರ್ತಕ್ಕಂಥ ಬಲರಾಮನಿಗೂ
ಶ್ರೀಮನ್ ನಾರಾಯಣಾವತಾರಿಯಾಗಿರುವ ಜಗದೊಡೆಯನಾದ ಕೃಷ್ಣ, ನಿನಗೂ ನಿಮ್ಮಿಬ್ಬರಿಗೂ ಈ ಒಂದು ಸಾಧನವನ್ನು ನಾನು ಹುಡುಕಿಕೊಂಡೆ. ಮಹಾಸತಿಯಾಗಿರತಕ್ಕಂಥ ಸತ್ಯವತಿಯನ್ನ ಇವರಿಗೆ ಆಶೀರ್ವಾದವನ್ನು ಮಾಡು. ಕೃತವರ್ಮ ಬಾ ಇಲ್ಲಿ. ಕೃತವರ್ಮ ಬಂದಾಗ ನಾರದರು ಹೇಳಿದರಂತೆ, ನೀನು ನಿನ್ನ ಸಂಸಾರವನ್ನು ನಾನು ಹಾಳು ಮಾಡಿದೆ ಎಂದು ಭಾವಿಸಿದೆಯಲ್ಲವೇ, ಕೇಳು. ಗುರುಬುದ್ಧಿ ಎಂಬತಕ್ಕಂಥದ್ದು ವಿಶೇಷವಾದಂಥದ್ದು. ನೀವಿಬ್ಬರೂ ಬಹಳ ಅನ್ಯೋನ್ಯ ಪ್ರೀತಿಯಿಂದ ಬಾಳುವ ದಂಪತಿಗಳು, ಆದರೆ ನಿಮ್ಮಿಬ್ಬರಿಗೂ ವಿಯೋಗವೆಂಬತಕ್ಕಂಥದ್ದೊಂದಿತ್ತು. ನಿನಗೆ ಸತಿ ವಿಯೋಗ ಎಂಬುದು ಇರುವುದನ್ನು ನಾನು ಬಲ್ಲೆ. ನನ್ನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಕೃತವರ್ಮನಿಗೆ ಸತಿ ವಿಯೋಗವಾಗಬಾರದು ಎಂಬತಕ್ಕಂಥ ಭಾವನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾನೀ ಒಂದು ಕಥೆಯನ್ನು ರಚನೆ ಮಾಡಿ ಸ್ವಲ್ಪ ಕಾಲ ನಿಮ್ಮಿಬ್ಬರಿಗೂ ವಿಯೋಗವನ್ನು ತಂದೊಡ್ಡಿ ಈ ರೂಪದಲ್ಲಿ ಚಿರವಾಗಿ ಎಂದೆಂದಿಗೂ ಅಳಿದು ಹೋಗಬೇಕಾಗಿರುವ ನಿನ್ನ ಹೆಂಡತಿಗೆ ಪುನರ್ಜನ್ಮವನ್ನು ದಯಪಾಲಿಸಿದ್ದೇನೆ. ಈಗ ಇನ್ನು ಮುಂದೆ ನಿಮ್ಮಿಬ್ಬರ ದಾಂಪತ್ಯ ಜೀವನದಲ್ಲಿ ಎಂದು ವಿರಸವಿಲ್ಲ, ಎಂದೆಂದಿಗೂ ವಿಯೋಗವಿಲ್ಲ, ಬಹುಕಾಲ ಸುಖದಿಂದ ಬಾಳುವಂತಹದ್ದಾಗಿದೆ. ಇದು ನಾನು ಹೂಡಿದಂತ ಒಂದು ನಾಟಕದ ಸೂತ್ರ. ಶಿಷ್ಯ ಕೈ ಜೋಡಿಸಿದ, ಗುರುಗಳೇ, ನಿಮ್ಮ ವಿಷಯವನ್ನು ಅರ್ಥ ಮಾಡಿಕೊಳ್ಳಲಾರದೆ ಕೇವಲ ನಾನು ನಮ್ಮ ಸಂಸಾರವನ್ನು ಹಾಳು ಮಾಡಿದವರು ಎಂದುಕೊಂಡಿದ್ದೆ. ಆದರೆ ಗುರುಬುದ್ಧಿ ವಿಶೇಷಿತ, ಗುರುಗಳ ಬುದ್ಧಿಯು ವಿಶೇಷವಾದದ್ದು ಎಂಬತಕ್ಕಂಥ ವಿಚಾರ ನನಗೀಗ ತಿಳಿಯಿತು. ತಪ್ಪಾಯಿತು, ನನ್ನನ್ನು ಆಶೀರ್ವಾದ ಮಾಡಿ ಎಂದಾಗ ನಾರದ ಮಹರ್ಷಿಗಳು ಆ ಗಂಡ ಹೆಂಡರಿಬ್ಬರನ್ನು ಕರೆತಂದು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿಸಿದರಂತೆ. ಕೃಷ್ಣ ಹೇಳಿದ, ನಾರದರೆ, ನೀವು ತೋರಿದ ಈ ನಾಟಕ ಯಾರೂ ಮರೆಯುವಂಥದ್ದಲ್ಲ, ಇನ್ನು ಮುಂದೆ ಎಲ್ಲೂ ನಡೆಯುವಂಥದ್ದಲ್ಲ, ಹಿಂದೆ ನಡೆದದ್ದು ಅಲ್ಲ, ಬಹಳ ವಿಚಿತ್ರವಾಗಿದೆ. ಅಂದ ವೇಳೆ ಕೃತವರ್ಮ, ಸತ್ಯವತಿ, ನೀವು ಬಹುಕಾಲ ಬಾಳುವಂತಹವರಾಗಿ ಹೋಗಿ ಬನ್ನಿ ಎಂಬುದಾಗಿ ಹೇಳಿ ಆ ಗಂಡ ಹೆಂಡರಿಗೆ ಆಶೀರ್ವಾದ ಮಾಡಿ ಕಳುಹಿಸಿದರಂತೆ. ಅವರೀರ್ವರೂ ಸಹ ತಮ್ಮ ಸ್ವಸ್ಥಾನವನ್ನು ಸೇರಿಕೊಂಡಿದ್ದೆ ಬಹುಕಾಲ ಸುಖದಿಂದ ಕಾಲಯಾಪನೆಯನ್ನು ಮಾಡುತ್ತಾ ಇದ್ದಾರೆ. ಈ ಕಡೆಯಲ್ಲಿ ಮಹಾನುಭಾವನಾದ ಕೃಷ್ಣ, ಅರ್ಜುನ, ಭೀಮ ಓಡಿ ಬಂದಿದ್ದೆ. ಪಾದಕ್ಕೆ ನಮಸ್ಕಾರ ಮಾಡಿದ, ಒಡೆಯ, ನನ್ನ ಅಪರಾಧವನ್ನು ಮನ್ನಿಸು ಕೃಷ್ಣ. ನಿನ್ನ ಪಾದದ ಮೇಲಿಟ್ಟ ಆಣೆಯನ್ನ ನಾನು ತಪ್ಪಬಾರದು ಎಂಬ ದೃಷ್ಟಿಯಿಂದ ಯುದ್ಧಕ್ಕೆ ಸಿದ್ಧನಾದೆ. ತಮ್ಮಂದಿರು ಅಣ್ಣ ಇವರೂ ಸಹ ಇದಕ್ಕೆ ಪಾತ್ರರಾದರು. ಅಂದ ಮೇಲೆ ದಯಮಾಡಿ ನಮ್ಮ ಅಪರಾಧವನ್ನು ಮನ್ನಿಸು ಎಂದರೆ ಅವರಿಬ್ಬರ ಹೆಗಲ ಮೇಲೆ ತಾನು ಕೈ ಹಾಕ್ಕೊಂಡಿದ್ದಾನೆ ಕೃಷ್ಣ. ಅಯ್ಯ, ಇದೆಲ್ಲವೂ ನಡೀಬೇಕಾದ್ದೇ ಸಹಜವಾಗಿದೆ, ನಡೀರಿ ಹೋಗೋಣ. ದೂರದಲ್ಲಿ ದುರ್ಯೋಧನ ನೋಡುತ್ತಿದ್ದ. ಶಕುನಿ ಎಂದ, ನೋಡು, ನೋಡಿದೆಯಾ ದುರ್ಯೋಧನ, ಎಲ್ಲ ನಾರದರು ತಂತ್ರ ಮಾಡಿ ಪಾಂಡವರಿಗೆ ಒಳ್ಳೆಯದನ್ನೇ ಮಾಡಿದರೆ ವಿನಃ ನಿನ್ನ ಕಡೆ ಗಮನವೇ ಇಲ್ಲ. ದುರ್ಯೋಧನ ಅಂದ, ಗುರುಗಳೇ, ಇರಲಿ ಇರಲಿ, ಎಂದಾದರೂ ಸಿಕ್ಕಿ ನೀವು ಈ ವಿಚಾರವನ್ನು ಮಾಡಿಕೊಳ್ತೇನೆ. ಮಾವ, ಈಗೇನು ಮಾಡೋಣ ಅಪ್ಪ, ಬಂದ ದಾರಿಗೆ ಸುಂಕವಿಲ್ಲ, ನಡಿ ಹೋಗೋಣ ಎಂದು ಹೇಳಿದಾಗ ದುರ್ಯೋಧನಾದಿಗಳು ಸೈನ್ಯ ಸಹಿತರಾಗಿ ಹಿಂತಿರುಗಿ ಹಸ್ತಿನಾಪುರಕ್ಕೆ ಹೋಗಿದ್ದಾರೆ. ಜಗದೊಡೆಯನಾದ ಕೃಷ್ಣ ತನ್ನ ಅಣ್ಣನಾದ ಬಲರಾಮನಿಂದೊಡಗೂಡಿ ಪಾಂಡವರ ಸಂಗಡಲೇ ತಾನು ನಗುನಗುತ್ತಾ ಸಂತೋಷವಾಗಿ ಕಾಲವನ್ನು ಕಳೆಯುತ್ತಾ ಭಕ್ತವತ್ಸಲನಾದ ಪರಮಾತ್ಮ ತನ್ನ ಭಕ್ತರ ಪ್ರತಿಭೆಯನ್ನ ಲೋಕಕ್ಕೆ ಎತ್ತು ಸಾರಲು ಇದೊಂದು ನಾಟಕವನ್ನು ಹೂಡಿದ. ತಾನು ಸರ್ವದಾ ಭಕ್ತರಿಗಾಗಿಯೇ ಸರ್ವಸ್ವವನ್ನೂ ತ್ಯಾಗ ಮಾಡಲು ಅವರ ಕಥೆ ಬೆಳಗಲಿ ಎಂಬುದಾಗಿ ನಾಟಕವಾಡಲು ಸಿದ್ಧ ಎಂದರೆ ಭಕ್ತವತ್ಸಲನಾಗಿರ್ತಕ್ಕಂಥ ಪರಮಾತ್ಮನ ಕರುಣೆಯಲ್ಲಿ ನಡೆದಂಥ ಈ ಮೂರುವರೆ ವಜ್ರ ಎಂಬತಕ್ಕಂಥ ಕಥಾಭಾಗವನ್ನು ನಾವು ಮಂಗಳ ಹಾಡುವ ಮೊದಲು ಈ ಕಥೆಯನ್ನು ಕೇಳಿದವರಿಗೂ, ಇದನ್ನು ಪಠನಗೈದವರಿಗೂ, ಸಮಸ್ತರಿಗೂ ಪರಮಾತ್ಮ ಸಕಲ ವಿಧವಾದ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ದೇವರನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಮೂರುವರೆ ವಜ್ರ ಎಂಬತಕ್ಕಂಥ ಕಥಾಭಾಗಕ್ಕೆ ಮಂಗಳವನ್ನು ಪಾಡೋಣ. ಸಂಕಟಹರ

0: ಇದುವರೆಗೂ ಗುರುರಾಜಲು ನಾಯ್ಡು ಅವರ ಕಂಠಸಿರಿಯಲ್ಲಿ ಕೇಳಿದಿರಿ ಹರಿಕಥೆ ಮೂರುವರೆ ವಜ್ರಗಳು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಚೌಡಿಕೆ ಪದಗಳನ್ನು ಕೇಳಲಿದ್ದೀರಿ.

ಎಲ್ಲ ಇಲ್ಲಿ ಬಿಟ್ಟೆ ಕೊಟ್ಟೆ ಹೋಗುದತಿ ಬಾರ ವೇದ ಶಾಸ್ತ್ರಗಳ ವಿಚಾರ ಮಾಡರಿ ಜರಾನೆ.

ನೋಡಿ ನಿನ್ನ ಜಾತ್ರೆಯ ಮಾಡಿ ಭಕ್ತರೊಂದರೆ ಕೂಡಿ ನಿನ್ನ ಜಾತ್ರೆಯ ಮಾಡಿ ನಿನ್ನಲಿ ವರು ಬೇಡಿ ಕರುಣೆ ಸದಯಾ.

ಏಳು ಪಳ್ಳದ ವಾಸಿ ಹುಣ್ಣೂರಲ್ಲೇ ನೆಲಸಿ, ಏಳು ಪಳ್ಳದ ವಾಸಿ ಹುಣ್ಣೂರಲ್ಲೇ ನೆಲಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ಕಾಣ್ ಬೆಲ್ಲದ ಚಟ್ಟ ಪುಡಿ ಮ್ಯಾಲೆ ಮೆಣಸ ಹಾಕಿ ಮ್ಯಾಲೆ ಮಸರದಳೆ ಕಾಣ್ ಬೆಲ್ಲದ ಚಟ್ಟ ಪುಡಿ ಮೇಲೆ ಮೆಣಸ ಹಾಕಿ ಮ್ಯಾಲ ಮಸರದಳೆ ಅಂಗಡಿಗೆ ಹೋಗಿ ಎಕ್ಕಿ ತಂದ ಹುರದ ಮುರದ ಮಾ

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

I like it, man. You're not a good to go, my big tea, I can.

ಹೇಗೋ ಹುಡುಗ ದಿಕ್ಕ ಏನ ಕಾಡತೈತಿ, ದಿಕ್ಕ ನನಗ ತಪ್ಪತೈತಿ, ಕುಕ್ಕಿ ಮನಸ್ಸು ಕಾಡತೈತಿ. ಹೋಯವ್ವ ನನಗ ಹಿಂಗ ಯಾಕ

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ഒരു കിച്ച

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಹೆಂಗ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.